ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ, ಕಂಪನಾಂಕ 102.1 MHz. ಸಮಯ 5:59 ನಮ್ಮ ನಿಲಯದ ಬೆಳಗಿನ ಪ್ರಸಾರ ಕಾರ್ಯವನ್ನು ಈಗ ಆರಂಭಿಸುತ್ತಿದ್ದೇವೆ. ಶೋದ್ರ ಬಾಂಧವರ, ಇಂದು ಭಾನುವಾರ, 2026 ಇಸ್ವಿಯ ಆಗಸ್ಟ್ ತಿಂಗಳು 2ನೇ ತಾರೀಕು. ರಾಷ್ಟ್ರೀಯ ಪಂಚಾಂಗ 1948 ಶಕವರ್ಷದ ಶ್ರಾವಣ ಮಾಸದ 11ನೇ ದಿನ. ನಮ್ಮೆಲ್ಲ ಶ್ರೋತೃ ಬಾಂಧವರಿಗೆಲ್ಲ ನಿಮ್ಮ ಬಾನುಲಿ ಸ್ನೇಹಿತ ಅಮರೇಶ್ ಆಶಯ ಹಳನ ಶುಭ ಮುಂಜಾನೆಯ ನಮಸ್ಕಾರಗಳು.

ಶ್ರೋತೃ ಬಾಂಧವರೇ, ಸಮಯ 6 ಗಂಟೆ. ಕಾರ್ಯಕ್ರಮ ವಿವರಣೆ. ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳನ್ನು ಪರಿಚಯ ಮಾಡಿಕೊಳ್ಳುವಂತಹ ಸಮಯ. 6:10 ಅಂತಂದರೆ ಕಾರ್ಯಕ್ರಮ ವಿವರಣೆ, ನಂತರ ಭಕ್ತಿಗೀತೆಗಳ ಕಾರ್ಯಕ್ರಮ ವಂದನ, ಇನ್ನೂ 6:30 ಚಿಂತನ. ಬಿಂದಿನಗಿಬ್ಬಿಲ್ಲಿ ಭಗವಾನ್ ಇವರಿಂದ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ ರಾಜ್ಯವ್ಯಾಪಿಯಲ್ಲಿ. 6:35 ದೇಶಭಕ್ತಿ ಗೀತೆ, ಜನಪದ ಗೀತೆಗಳನ್ನು ಕೇಳಿವರು. ಈ ಬೆಳಗ್ಗೆ 6:40, 7:05 ಪ್ರದೇಶ ಸಮಾಚಾರ, 7:15 ಪ್ರಾಯೋಜಿತ ಕಾರ್ಯಕ್ರಮ ಮೂಡಿ ಬರಲಿದೆ. ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ. ಪ್ರಾಯೋಜಕರು ವಿಕಾಸ ಅಕಾಡೆಮಿ ಕಲಬುರಗಿ ಮತ್ತು ಶ್ರೀ ಕೊತ್ತಲ ಬಸವೇಶ್ವರ ದೇವಸ್ಥಾನ ಪಂಚಮಂಡಳಿ ಸೇಡ. 7:45 ಚಿತ್ರಗೀತೆಗಳ ಕಾರ್ಯಕ್ರಮ, 8:30 ಸಾಹಿತ್ಯ ಸಂಪುಟ. ವಿಷಯ ರಾಯಚೂರಿನ ಕವಿಗಳಾದ ಡಾಕ್ಟರ್ ವೆಂಕಟೇಶ್ ನವಲಿ ಅವರ ಜೊತೆ ಮಾತುಕತೆ. ಪ್ರಸ್ತುತಿ ಡಾಕ್ಟರ್ ಬಿ ವಿಜಯರಾಜೇಂದ್ರ, ನಿರ್ವಹಣೆ ವೆಂಕಟೇಶ್ ಬೇವಿನವೆಂಚಿ. 9:05 ವಿವಿಧ ಕಲಾವಿದರ ಧ್ವನಿಯಲ್ಲಿ ವಚನ ಗಾಯನ ಮೂಡಿಬರಲಿದೆ. 9:30 ಬೆಂಗಳೂರು ಕೇಂದ್ರದಿಂದ ಪ್ರಾಯೋಜಿತ ಕಾರ್ಯಕ್ರಮ. 9:45 ಚಿತ್ರಗೀತೆಗಳು, ನಿಮ್ಮ ಕರೆ ನಿಮಗೊಂದು ಗೀತೆ ಪ್ರಸಾರವಾಗಲಿದೆ. 10:32 ವಿವಿಧ ಭಾರತಿ ಬೆಂಗಳೂರು ಕೇಂದ್ರದಿಂದ ಕಾರ್ಯಕ್ರಮಗಳು ಮುಂದುವರಿಯುವುದು. ಇನ್ನು ಮಧ್ಯಾಹ್ನ 12:00 ಪ್ರದೇಶ ಸಮಾಚಾರ, 12:05 ವನಿತಾ ವಿಹಾರ ಮಹಿಳೆಯರ ಕಾರ್ಯಕ್ರಮದಲ್ಲಿ ತಾಯಿಯ ಹಾಲು ಮೊದಲ ಪೋಷಣೆ ಮೊದಲ ರಕ್ಷಣೆ, ವಿಶ್ವ ಸ್ತನ್ಯಪಾನ ಸಪ್ತಾಹದ ಸಂದರ್ಭದಲ್ಲಿ ಮಕ್ಕಳ ತಜ್ಞರಾದಂತಹ ಡಾಕ್ಟರ್ ರಶ್ಮಿ ಪತಂಗೆ ಅವರೊಂದಿಗೆ ಸಂದರ್ಶನ. 12:35 ಆರೋಗ್ಯ ಕಾರ್ಯಕ್ರಮ ಮೂಡಿಬರಲಿದೆ. ಇನ್ನು 1:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತಾದ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಅಟಲ್ ಭೂಜಲ್ ಯೋಜನೆ ಪ್ರಸಾರವಾಗಲಿದೆ. 11:20 ಚಿತ್ರಗೀತೆಗಳ ಕಾರ್ಯಕ್ರಮ. 11:30 ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ, ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. 3:00 FM 101.3 ಮೆಗಾಹೆಡ್ಸ್ ಕಾರ್ಯಕ್ರಮಗಳು ಬಿತ್ತರಗೊಳ್ಳಲಿವೆ. 5:00 ಚಿತ್ರಗೀತೆಗಳ ಕಾರ್ಯಕ್ರಮ. 5:30 ಯುವವಾಣಿ ಕಾರ್ಯಕ್ರಮದಲ್ಲಿ ಕರೆಂಟ್ ಅಫೇರ್ಸ್, ಪ್ರಚಲಿತ ವಿದ್ಯಮಾನಗಳ ಪಕ್ಷಿನೋಟ, ಪ್ರಸ್ತುತಿ ವೆಂಕಟೇಶ್ ಹೂಗಾರ್, ನಿರ್ವಹಣೆ ವೆಂಕಟೇಶ್ ಬೇವನಮಿಂಚಿ.

ಇನ್ನು ನಮ್ಮ ಸಂಜೆ ಪ್ರಸಾರದಲ್ಲಿ 6 ಗಂಟೆಗೆ ಪ್ರಕಟಣೆಗಳನ್ನು ಆಲಿಸಬಹುದು. 6:15ಕ್ಕೆ ಭಾವಗೀತೆಗಳು, 6:40ಕ್ಕೆ ಪ್ರದೇಶ ಸಮಾಚಾರ, ಇನ್ನು 6:51ಕ್ಕೆ ರೈತರಿಗೆ ಕಾರ್ಯಕ್ರಮ. ಕೃಷಿ ರಂಗದಲ್ಲಿ ಕೃಷಿಯಲ್ಲಿ ಕೃತಕ ಬುದ್ಧಿಮತ್ತೆ ಕುರಿತು ತಜ್ಞರಾದಂತಹ ಡಾಕ್ಟರ್ ಬಸಯ್ಯ ಹಿರೇಮಠ್ ಅವರು ಮಾಡಿದ ಭಾಷಣದ ಒತ್ತಡಕ್ಕೆ ಹವಾಮಾನ ವರದಿ, ಹವಾಮಾನಾಧಾರಿತ ಕೃಷಿ ಸಲಹೆಗಳು, ನಂತರ ಪೇಟೆ ಧಾರಣೆಯನ್ನು ಆಲಿಸಬಹುದು. 7:20ಕ್ಕೆ ಜನಪದ ಸಂಗೀತ ಕಾರ್ಯಕ್ರಮ, 7:35ಕ್ಕೆ ಪ್ರದೇಶ ಸಮಾಚಾರ, 7:45ಕ್ಕೆ ಕನ್ನಡ ಭಾಷಣ. ಮಹಿಳೆ ಮತ್ತು ವೃತ್ತಿಪರ ಜೀವನ ಈ ಕುರಿತು ಮಾತನಾಡುತ್ತಾರೆ ಗಿಡ್ಡಪ್ಪ ಕೋಳು, ಆಕಾಶವಾಣಿ ವಿಜಯಪುರ ಕೇಂದ್ರದ ಕೊಡುಗೆ ರಾಜ್ಯವ್ಯಾಪಿಯಲ್ಲಿ. ಇನ್ನು 8:00ಕ್ಕೆ ಕನ್ನಡದಲ್ಲಿ ಚಿತ್ರಗೀತೆಗಳು, 8:30ಕ್ಕೆ ಜನಪದ ಸಂಗೀತ, 9:15ಕ್ಕೆ ಭಾವಗೀತೆಗಳನ್ನು ಆಲಿಸಬಹುದು. 9:30ಕ್ಕೆ ಕೀರ್ತನೆ ನೆಲ್ಲರು ನಂಟಿಕ, ನಡೆಸಿಕೊಡುವವರು ಬಸವರಾಜ್ ಶಾಸ್ತ್ರಿ. ರಾತ್ರಿ 10:00ಕ್ಕೆ ಅಮರ ಮಧುರ ಹಳೆಯ ಕನ್ನಡದ ಚಿತ್ರಗೀತೆಗಳನ್ನು ಕೇಳುವಿರಿ. ಶ್ರೋತೃ ಬಾಂಧವರು, ಇದುವರೆಗೆ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗುವಂತಹ ಕಾರ್ಯಕ್ರಮಗಳನ್ನು ಪರಿಚಯಿಸಿಕೊಂಡಿರಿ. ಕಾರ್ಯಕ್ರಮ ವಿವರಣೆಯಲ್ಲಿ ಸಮಯ ಸರಿಯಾಗಿ 6:05ಕ್ಕೆ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಆಲಿಸುವಿರಿ ದೆಹಲಿ ಕೇಂದ್ರದಿಂದ.

ಭಕ್ತಿಗೀತೆ ವಂದನ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ. ರೂಪ ಹಾಗೂ ದೀಪ ಅವರ ಧ್ವನಿಯಲ್ಲಿ ಕನಕದಾಸರ ರಚನೆ.

ಶ್ರೋತೃ ಬಾಂಧವರು, ಇದುವರೆಗೆ ಭಕ್ತಿಗೀತೆಗಳನ್ನು ಕೇಳಿದಿರಿ. ವಂದನಾ ಕಾರ್ಯಕ್ರಮ ಪ್ರಸಾರವಾಯಿತು. ಸಮಯ 6:30 ಆಗುತ್ತಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಚಿಂತನ ಮೂಡಿಬರಲಿದೆ. ಬಿಂದಿಗೆನವಿಲ್ಲೇ

0: ಮೊದಲ ಮೆಟ್ಟಿಲನ್ನು ನೋಡು ಎನ್ನುವ ಮಾತಿದೆ. ನಮ್ಮ ಪ್ರಾಚೀನರು ಬುದ್ಧಿಪೂರ್ವಕವಾಗಿ ಆಲೋಚಿಸಿದ್ದರಿಂದಲೇ ಇಂದು ನಮಗೆ ಏನೆಲ್ಲ ಆವಿಷ್ಕಾರಗಳು, ಶೋಧಗಳು ಹಾಗೂ ಚಿಂತನಾ ಕ್ರಮಗಳು ಲಭಿಸಿವೆ. ದೇಶ ಕಾಲ ಮೀರಿ ಚಿಂತನೆಗಳು ನಮ್ಮನ್ನು ಸರ್ವದಾ ಉತ್ಸಾಹ ಹುರುಪನ್ನು ಜಾಗೃತಗೊಳಿಸುತ್ತಾ ಪ್ರೇರೇಪಿಸುತ್ತಿವೆ. ಟೇಲ್ಸ್ ಆಫ್ ಮಿಲೆಟಸ್ ಕ್ರಿಸ್ತಪೂರ್ವ 7ನೇ ಶತಮಾನದಲ್ಲಿದ್ದ ಗ್ರೀಕ್ ದಾರ್ಶನಿಕ. ಆ ದಿನಮಾನಗಳಲ್ಲಿ ಪ್ರಕೃತಿ ವಿಜ್ಞಾನವು ತತ್ವಜ್ಞಾನದ ಪ್ರಮುಖ ಅರಿವಾಗಿತ್ತು. ವಿಶ್ವ ಅಥವಾ ಬ್ರಹ್ಮಾಂಡದ ರಚನೆ ಹೇಗಾಯಿತು ಎಂದು ಮಿಲೆಟಸ್ ಅಂದೇ ಆಲೋಚನೆಗಿಳಿದ. ಆತ ಏಕತಾವಾದಿಯಾಗಿದ್ದ. ವಿಶ್ವ ಎಂಬ ಮಹಾನಿರ್ಮಿತಿಯಾದುದು ಒಂದೇ ಧಾತುವಿನಿಂದ ಎಂದು ಮಿಲೆಟಸ್ ವಾದಿಸಿದ. ಪ್ರಕೃತಿಯೇ ನಮ್ಮ ರೂವಾರಿ, ಯಾವುದೇ ಅಮೂರ್ತ ಸಂಗತಿಗಳನ್ನು ಓಲೈಸುವ ಅಗತ್ಯವಿಲ್ಲ, ಎಲ್ಲವೂ ಕಾರ್ಯಕಾರಣಕ್ಕೆ ಸಲ್ಲುತ್ತವೆ ಎಂದು ಆತ ಹೇಳಿದ. ಮಿಲೆಟಸ್ನ ಈ ಆದಿ ವಿಚಾರವಾದ ಆತನನ್ನು ಜಗತ್ತಿನ ಒಬ್ಬ ಶ್ರೇಷ್ಠ ಧೀಮಂತನನ್ನಾಗಿಸಿತು. ಅವನು ಮಲೇಷಿಯನ್ಸ್ ಶಾಲೆ ಎಂಬ ಶಿಕ್ಷಣ ಸಂಸ್ಥೆಯನ್ನು ಆರಂಭಿಸಿದ. ಮುಂದೆ ಪೈಥಾಗರಸ್ನಂತಹ ಗ್ರೀಕ್ ದಾರ್ಶನಿಕರು ಇದೇ ಶಾಲೆಯಲ್ಲಿ ಶಿಕ್ಷಣ ಪಡೆದು ವಿಖ್ಯಾತರಾದರು. ಮಿಲೆಟಸ್ ಬದುಕಿನಲ್ಲಿ ಅತ್ಯಂತ ಕಷ್ಟವಾಗಿರುವುದೆಂದರೆ ನಮ್ಮನ್ನು ನಾವು ಅರ್ಥೈಸಿಕೊಳ್ಳುವುದು ಎಂದ. ನಮ್ಮ ಜ್ಞಾನದ ಮಿತಿಯನ್ನು ತಿಳಿದು ಅದನ್ನು ಅಮಿತವಾಗಿಸುವ ಗುರಿ ಹೊಂದಿರಬೇಕು. ಎಲ್ಲವೂ ತಿಳಿದಿದೆ ಎಂದುಕೊಂಡರೆ ನಾವು ಅಜ್ಞಾನಿಗಳಾಗುತ್ತೇವೆ. ಮಿಲೆಟಸ್ ಇಂದು ನಮಗೆ ಹೆಚ್ಚಿನಂತೆ ಪ್ರಸ್ತುತನಾಗಿದ್ದಾನೆ. ಗಳಿಸಿದ ಚಾತುರ್ಯವು ಆಧ್ಯಾತ್ಮಿಕ ಮತ್ತು ಬೌದ್ಧಿಕ ಮನೋಭಾವದತ್ತ ನಮ್ಮನ್ನು ಒಯ್ಯಬೇಕು. ಕೇವಲ ಸಂಪತ್ತು ವಸ್ತು ಸಂಗ್ರಹಣೆಯಿಂದ ನಿಜ ನೆಮ್ಮದಿ ಸಾಧ್ಯ. ಕಾಲ ಎಲ್ಲಕ್ಕಿಂತ ಬುದ್ಧಿಶಾಲಿ, ಏಕೆಂದರೆ ಅದು ಎಲ್ಲವನ್ನೂ ಬೆಳಕಿಗೆ ತರುತ್ತದೆ. ಎಲ್ಲರಲ್ಲೂ ದೈವವಿದೆ ಎಂದ ತೇಲ್ಸ್, ಗುಣಮಟ್ಟದ ಬಾಳೆಂದರೆ ನಾವು ಇನ್ನೊಬ್ಬರಲ್ಲಿ ಏನೇನನ್ನು ಆರೋಪಿಸಿ ಪ್ರತ್ಯಾರೋಪ ಮಾಡುತ್ತೇವೆಯೋ ಅದರ ಹೊರತಾಗಿ ಬಾಳುವುದು ಎಂದ. ಮಕ್ಕಳು ಒಂದು ಹಂತಕ್ಕೆ ಬೆಳೆದ ನಂತರ ತಮ್ಮ ತಂದೆ ತಾಯಿ ಅಜ್ಜ ಅಜ್ಜಿಯನ್ನು ಮರೆಯುವ ನಿದರ್ಶನಗಳು ದಿನೇ ದಿನೇ ಹೆಚ್ಚುತ್ತಿವೆ. ಟೇಲ್ಸ್ ಆಫ್ ಮಿಲೆಟಸ್ಗಿದ್ದ ದೂರದೃಷ್ಟಿ ಅಸಾಮಾನ್ಯ. 2600 ವರ್ಷಗಳಿಗೂ ಹಿಂದೆಯೇ ಆತ ಸಾರಿದ್ದೇನು ಗೊತ್ತೇ? ನೀವು ನಿಮ್ಮ ಪೋಷಕರಿಗೆ ನೀಡಿದ ಸಹಾಯ ಸಹಕಾರಗಳು ಅಷ್ಟನ್ನು ಮಾತ್ರ ನೀವು ನಿಮ್ಮ ಮಕ್ಕಳಿಂದ ನೀವು ನಿರೀಕ್ಷಿಸಬಹುದಾದ ಹಕ್ಕು. ಟೇಲ್ಸ್ಗೆ ಸಂಯಮದ, ಪ್ರಶ್ನಿಸದೇ ಯಾವುದನ್ನೂ ಒಪ್ಪದ ಮೊಟ್ಟ ಮೊದಲ ಪಾಶ್ಚಿಮಾತ್ಯ ತತ್ವಜ್ಞಾನಿ ಎಂಬ ಹಿರಿಮೆಯಿದೆ. ಸಂದೇಹವಾದ ಎನ್ನುವುದಿದೆ. ಸಂದೇಹವಾದ ಎಂದರೆ ಎಲ್ಲವನ್ನೂ ಸಂಶಯದಿಂದ ನೋಡುವುದಲ್ಲ, ಅದೊಂದು ಮಾನಸಿಕ ಪ್ರತಿರಕ್ಷಣಾ ವ್ಯವಸ್ಥೆ, ಮೆಂಟಲ್ ಇಮ್ಯೂನ್ ಸಿಸ್ಟಮ್. ಪ್ರಶ್ನಿಸುವುದರಿಂದ ಅಜ್ಞಾನ ಕುರುಳು ನಂಬಿಕೆಗೆ ಕಡಿವಾಣವಾಗುತ್ತದೆ. ಅರ್ಧ ಕಲಿತವನ ಅಬ್ಬರ ಹೆಚ್ಚು ಎನ್ನುವ ಗಾದೆ ಇದೆ. ಟೇಲ್ಸ್ನ ದೆಸೆಯಿಂದ ಪ್ರಾಚೀನ ಗ್ರೀಕ್ ತತ್ವಜ್ಞಾನ ಪಾಶ್ಚಿಮಾತ್ಯ ಬೌದ್ಧಿಕ ಪರಂಪರೆಗೆ ಬೇರುಗಳನ್ನು ಒದಗಿಸಿತು. ಟೇಲ್ಸ್ ತೆರೆದ ಶಾಲೆಯಲ್ಲಿ ಆರಂಭಿಕ ವಿಜ್ಞಾನ ರೂಪುಗೊಂಡಿತು. ಅಲ್ಲಿನ ಶಿಕ್ಷಣಾರ್ಥಿಗಳು ಅಂದರೆ ಮಲೇಷಿಯನ್ನರು ತರಗತಿ ಮೀರಿ ನದಿ, ಬಯಲು, ಸಾಗರ, ಬೆಟ್ಟ, ಗುಡ್ಡಗಳನ್ನೇ ಬಯಸಿದರು. ಜ್ಞಾನವು ಕಥೆಗಳು, ಹಾಡುಗಳು, ಅನುಭವಗಳ ಮೂಲಕ ವಿನಿಮಯವಾದವು. ಗಣಿತ ವಿಜ್ಞಾನದಲ್ಲೂ ಟೇಲ್ಸ್ ಪಾಂಡಿತ್ಯ ಹೊಂದಿದ್ದ. ಈಜಿಪ್ಟಿನ ಪಿರಮಿಡ್ಡುಗಳ ಎತ್ತರವನ್ನು ನಿರ್ಧರಿಸಲು ಆತ ಜ್ಯಾಮಿತೀಯ ನಿಯಮಗಳನ್ನು ಬಳಸಿದ. ಸಾಗರದಲ್ಲಿ ಹಡಗುಗಳ ದೂರವನ್ನು ಟೇಲ್ಸ್ ಲೆಕ್ಕ ಹಾಕಿದ. ಹಾಗಾಗಿ ಅವನು ಆಧುನಿಕ ಜ್ಯಾಮಿತಿಗೂ ಅಡಿಪಾಯ ಹಾಕಿದ ಕೀರ್ತಿವಂತ. ಮಾತ್ರವಲ್ಲ, ಖಗೋಳ ವಿಜ್ಞಾನದಲ್ಲೂ ಆಸಕ್ತನಾಗಿದ್ದ. ಆತ ಒಂದು ಸೂರ್ಯಗ್ರಹಣವನ್ನು ನಿಖರವಾಗಿ ಮುನ್ಸೂಚಿಸಿದ್ದ. ಧೀಮಂತರು ಜಗತ್ತಿನಲ್ಲಿ ಎಲ್ಲೇ ಯಾವ ಕಾಲದಲ್ಲೇ ಇರಲಿ ಒಂದೇ ತೆರನಾಗಿ ಚಿಂತಿಸುತ್ತಾರೆ ಎನ್ನಲು ಟೇಲ್ಸ್ ಆಫ್ ಮಿಲೆಟಸ್ ಇಂದು ನಮಗೆ ಉದಾಹರಣೆಯಾಗುತ್ತಾನೆ.
1: ಬಿಂಡಿಗ ನವಿಲೆ ಭಗವಾನ್ ಅವರಿಂದ ಚಿಂತನ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ಶ್ರೋತೃ ಬಾಂಧವರು, ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಕಂಪನಾಂಕ 102.1 MHz. ಸಮಯ 6:35 ಕೇಳಿ ದೇಶಭಕ್ತಿ ಗೀತೆ, ಪೋತಿ, ನರಸಿಂಹಾಚಾರ್ಯ ಅವರ ರಚನೆ.

ಶ್ರೋತೃ ಬಾಂಧವರು, ಇದುವರೆಗೆ ದೇಶಭಕ್ತಿ ಗೀತೆಯನ್ನು ಕೇಳಿದ್ರಿ. ವೃಂದಗಾನದಲ್ಲಿ ಸಮಯ 6:40 ಕೇಳಿ ಜನಪದ ಗೀತೆಗಳನ್ನು ಮುದ್ದುಕೃಷ್ಣ ಸರಸ್ವತಿ ಬುದ್ಧ ಮತ್ತು ಪುತ್ತೂರು ನರಸಿಂಹ ನಾಯಕ್ ಹಾಗೂ ಸಂಗಡಿಗರ ಧ್ವನಿಯಲ್ಲಿ.

0: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
2: ಬೇಸರ ಮಾಡ್ಕೋಬೇಡ, ಈಗ ನಮ್ಮಂತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
0: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSUWSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

ಶ್ರೋತೃ ಬಾಂಧವರೇ, ಇದುವರೆಗೆ ಜನಪದ ಗೀತೆಗಳನ್ನು ಕೇಳಿದ್ರಿ. ಸಮಯ 6:55 ನಿಮಿಷಗಳಾಗುತ್ತಿದೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳನ್ನು ಆಲಿಸುವಿರಿ ದೆಹಲಿ ಕೇಂದ್ರದಿಂದ.

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ವೈಜ್ಞಾನಿಕ ಮನೋಭಾವನೆಯನ್ನ ಬೆಳೆಸಿಕೊಳ್ಳೋದು ಇಂದಿನ ವಿದ್ಯಾರ್ಥಿಗಳಿಗೆ ಬಹಳ ಮುಖ್ಯ. ಅದರಲ್ಲೂ ಪ್ರಕೃತಿಯಲ್ಲಿ ಕಂಡುಬರುವಂತಹ ವಿಸ್ಮಯಕರ ಹಾಗೂ ಮನೋಲ್ಲಾಸಕರ ಸಂಗತಿಗಳನ್ನು ಸ್ವತಃ ತಾವೇ ನಡೆದು ನೋಡಿ ಕೇಳಿ ಓದಿ ತಿಳ್ಕೊಳ್ಳುವುದು ವಿದ್ಯಾರ್ಥಿಗಳ ಪಾಲಿಗೆ ಅತ್ಯಂತ ಮಹತ್ವದ ಅಂಶ. ಪಕ್ಷಿ ವೀಕ್ಷಣೆ ಸುಲಭವೂ ರೋಮಾಂಚನಕಾರಿಯೂ ಆದಂತಹ ಹವ್ಯಾಸ.
2: ಡಾಕ್ಟರ್ ಎಸ್ ವಿ ನರಸಿಂಹನ್ ಹೀಗೆನ್ನುತ್ತಾರೆ,
1: ಪ್ರಪಂಚದ ಮೂರನೇ ಎರಡರಷ್ಟು ಭೂಭಾಗದಷ್ಟು ವಿಶಾಲವಾದ ಸಮೃದ್ಧವಾದ ವೈವಿಧ್ಯಮಯ ಕಾಡನ್ನು ಬೆಳೆಸಲು ಹಕ್ಕಿಗಳು ಮತ್ತು ಅವುಗಳಂತಹ ಇತರ ಸಣ್ಣ ಸಣ್ಣ ಜೀವಿಗಳೇ ಕಾರಣ ಎಂಬುದನ್ನು ನಾವು ಅರಿಯಬೇಕು. ಇವೆಲ್ಲವೂ ಹಕ್ಕಿಗಳು ಪ್ರತಿದಿನ ನಾಲ್ಕಾರು ಹನಿ ಮಕರಂದ ಕುಡಿದು ಹತ್ತಾರು ಕಾಡು ಹಣ್ಣುಗಳನ್ನು ತಿಂದು ಆ ಮೂಲಕ ಬೆಳೆಸಿದ ಅತ್ಯಪೂರ್ವ ಸಸ್ಯ ಸಂಪತ್ತು.

0: ಪುಸ್ತಕ ಓದುವ ಹವ್ಯಾಸವುಳ್ಳವನು ಎಲ್ಲಿ ಹೋದರೂ ಸಂತೋಷವಾಗಿರಬಲ್ಲ, ಹೀಗೆಂದವರು ಮಹಾತ್ಮ ಗಾಂಧೀಜಿ.
1: ಉತ್ತಮ ಕಾವ್ಯಗಳು ನಮ್ಮ ನಮ್ಮ ಅಭಿರುಚಿಯನ್ನು ಕೆಡದಂತೆ ಕಾಪಾಡುವ ಸಾಮಗ್ರಿಗಳು ಎಂದಿದ್ದಾರೆ ಮ್ಯಾಥ್ಯೂ ಆರ್ನಾಲ್ಡ್.
0: ನಮ್ಮ ಅಂತರಂಗದ ಪುಸ್ತಕ ತೆರೆಯುವವರೆಗೆ ಉಳಿದೆಲ್ಲ ಪುಸ್ತಕಗಳು ನಿರರ್ಥಕ ಎಂದಿದ್ದಾರೆ ಸ್ವಾಮಿ ವಿವೇಕಾನಂದರು.
1: ಮನೆಯಲ್ಲಿ ಓದುವ ಹಿರಿಯರು ಮಾದರಿಯಾಗಿ ಮಕ್ಕಳು ಉತ್ತಮ ಪುಸ್ತಕಗಳನ್ನು ಓದುವಂತಾಗಲಿ. ಇದು ಕಿರಿಯರ ಪಾಲಿಗೆ ಹಿರಿಯರು ಕೈದಾಟಿಸುವ ಅತಿದೊಡ್ಡ ಸಂಪತ್ತು.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ವಿಕಸಿತ ಭಾರತಕ್ಕಾಗಿ ನಶೆ ಮುಕ್ತ ಯುವಜನತೆ, ಮಾದಕ ವಸ್ತು ಮುಕ್ತ ಭಾರತ, 100 ವಾರಗಳ ಅಭಿಯಾನಕ್ಕೆ ಇಂದು ಚಾಲನೆ. ಸ್ವಾಮಿ ವಿವೇಕಾನಂದರು ರಾಷ್ಟ್ರವೇ ಪ್ರಥಮ ಎಂಬ ಮಂತ್ರದೀಕ್ಷೆ ನೀಡಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಎಚ್ಐವಿ ಏಡ್ಸ್ ರಾಜ್ಯಾದ್ಯಂತ 60 ದಿನಗಳ ಯುವಜನ ಜಾಗೃತಿ ಆಂದೋಲನ. ವಿಶ್ವ ಶ್ವಾಸಕೋಶ ಕ್ಯಾನ್ಸರ್ ಜನಜಾಗೃತಿ ದಿನಾಚರಣೆ ಸಂಪನ್ನ. ಈಗ ವಾರ್ತೆಗಳ ವಿವರ. ಮೈ ಭಾರತ್ ವಿಕಸಿತ ಭಾರತ ಸಂಕಲ್ಪ ಅಭಿಯಾನಕ್ಕಾಗಿ ನಶಾಮುಕ್ತ ಯುವಜನತೆ ಧ್ಯೇಯದೊಂದಿಗೆ ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯ ಮಾದಕ ವಸ್ತು ಮುಕ್ತ ಭಾರತ 100 ವಾರಗಳ ಅಭಿಯಾನಕ್ಕೆ ಇಂದು ದೇಶಾದ್ಯಂತ ಚಾಲನೆ ನೀಡಲಿದೆ. ಈ ಅಭಿಯಾನ ದೇಶಾದ್ಯಂತ 10,000 ಸ್ಥಳಗಳಲ್ಲಿ 1 ಕೋಟಿಗೂ ಹೆಚ್ಚು ಯುವಜನರನ್ನು ತೊಡಗಿಸಿಕೊಳ್ಳಲಿದೆ. ಯುವಜನತೆಯನ್ನು ಮಾದಕ ವಸ್ತು ಸಾಗಣೆ ಮತ್ತು ಬಳಕೆ ವಿರುದ್ಧ ಸಂಘಟಿಸಿ ವಿಕಸಿತ ಭಾರತ 2047 ಎಂಬ ಕನಸಿನ ಸಾಕಾರಕ್ಕೆ ಅಣಿಗೊಳಿಸಲು ಯೋಜಿಸಲಾಗಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ರಾಷ್ಟ್ರವ್ಯಾಪಿ ಅಭಿಯಾನದ ಅಂಗವಾಗಿ ಇಂದು ಬೆಳಗ್ಗೆ 10:30ಕ್ಕೆ ವರ್ಚುವಲ್ ವೇದಿಕೆ ಮೂಲಕ ಯುವಜನರನ್ನುದ್ದೇಶಿಸಿ ಮಾತನಾಡಲಿದ್ದಾರೆ. ಧಾರವಾಡ ಹಾಗೂ ಬೆಳಗಾವಿ ಜಿಲ್ಲೆ ಯುವ ವ್ಯವಹಾರಗಳು ಹಾಗೂ ಕ್ರೀಡಾಧಿಕಾರಿ ಸಂಗ್ರಾಮ್ ಸಾವಂತ್ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ಮೈ ಭಾರತ್ ಭಾರತ ಸರ್ಕಾರದ ಯುವಜನ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯದ ಅಧೀನದಲ್ಲಿ ನಶಾಮುಕ್ತ ಯುವ ಫಾರ್ ವಿಕಸಿತ್ ಭಾರತ್ ಸಂಕಲ್ಪ ಅಭಿಯಾನವನ್ನು ಆಯೋಜಿಸುತ್ತಿದೆ. ಇದರ ಮುಖ್ಯ ಉದ್ದೇಶ ಮಾದಕ ದ್ರವ್ಯ ಮುಕ್ತ ಭಾರತ, ನಶಾಮುಕ್ತ ಭಾರತ್ ನಿರ್ಮಿಸುವುದಾಗಿದೆ. ಧಾರವಾಡ ಜಿಲ್ಲೆಯಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯವು ಈ ಕಾರ್ಯಕ್ರಮವನ್ನು ಆಯೋಜಿಸುತ್ತಿದ್ದು ಮಾನ್ಯ ಪ್ರಧಾನ ಮಂತ್ರಿಯವರ ನೇರ ವರ್ಚುವಲ್ ಸಂವಾದದಲ್ಲಿ ಭಾಗವಹಿಸಲು 100 ಯುವಕರು ಸೇರಲಿದ್ದಾರೆ. ಬೆಳಗಾವಿ ಜಿಲ್ಲೆಯಲ್ಲಿ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಹಾಗೂ ಕೇಲಿ ವಿಶ್ವವಿದ್ಯಾಲಯ ಬೆಳಗಾವಿ ಮತ್ತು ಮೈ ಭಾರತ್ ಬೆಳಗಾವಿ ವತಿಯಿಂದ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತಿದ್ದು ಪ್ರಧಾನ ಮಂತ್ರಿಗಳ ಭಾಷಣದ ನೇರ ಪ್ರಸಾರದಲ್ಲಿ 100 ಯುವಕರು ಭಾಗವಹಿಸಲಿದ್ದಾರೆ. ಕಾರ್ಯಕ್ರಮದ ಅಂಗವಾಗಿ ಯುವಕರು ನಶಾಮುಕ್ತಿ ಪ್ರತಿಜ್ಞೆ ಸ್ವೀಕರಿಸಿ ಮಾದಕ ದ್ರವ್ಯ ಮುಕ್ತ ಸಮಾಜ ನಿರ್ಮಾಣದ ತಮ್ಮ ಬದ್ಧತೆಯನ್ನು ಪುನರುಚ್ಚರಿಸಲಿದ್ದಾರೆ. ಈ ಅಭಿಯಾನದ ರಾಷ್ಟ್ರೀಯ ಗುರಿ 1 ಕೋಟಿ ನಶಾ ವಿರೋಧಿ ಪ್ರತಿಜ್ಞೆಗಳನ್ನು ಸಂಗ್ರಹಿಸುವುದಾಗಿದೆ. ಪ್ರತಿಯೊಬ್ಬ ನಾಗರಿಕರು ವಿಶೇಷವಾಗಿ ಯುವಕರು ಮೈ ಭಾರತ್ .gov.in ಗೆ ಭೇಟಿ ನೀಡಿ ನಶಾಮುಕ್ತಿ ಈ ಪ್ರತಿಜ್ಞೆ ಸ್ವೀಕರಿಸಿ ಈ ಜನಾಂದೋಲನದಲ್ಲಿ ಸಕ್ರಿಯವಾಗಿ ಭಾಗವಹಿಸುವಂತೆ ನಾನು ಮನವಿ ಮಾಡುತ್ತೇನೆ.
0: ಪೂಜ್ಯ ಸ್ವಾಮಿ ವಿವೇಕಾನಂದರು ಯುವಜನರಿಗೆ ರಾಷ್ಟ್ರವೇ ಪ್ರಥಮ ಎಂಬ ಮಂತ್ರದೀಕ್ಷೆ ನೀಡಿದ್ದಾರೆ. ಸುಶಿಕ್ಷಿತ ಯುವಜನರೇ ದೇಶದ ಆಧಾರ ಸ್ತಂಭ. ಆತ್ಮನಿರ್ಭರ ಭಾರತ ಮತ್ತು ಮೇಕ್ ಇನ್ ಇಂಡಿಯಾಕ್ಕೆ ಉತ್ತೇಜನ ನೀಡೋಣ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ. ಮೈಸೂರಿನ ಸ್ವಾಮಿ ವಿವೇಕಾನಂದ ಸಾಂಸ್ಕೃತಿಕ ಯುವ ಕೇಂದ್ರ ವಿವೇಕ ಸ್ಮಾರಕವನ್ನು ಉದ್ಘಾಟಿಸಿ ಕೇಂದ್ರದ ಆವರಣದಲ್ಲಿ ಗಿಡ ನೆಟ್ಟು ಅವರು ನೀರುಣಿಸಿದರು. ಖ್ಯಾತ ಶಿಲ್ಪಿ ಅರುಣ್ ಯೋಗಿರಾಜ್ ಅಮೃತ ಶಿಲೆಯಲ್ಲಿ ರೂಪಿಸಿದ ಸ್ವಾಮಿ ವಿವೇಕಾನಂದರ ಮೂರ್ತಿಯನ್ನು ಪ್ರಧಾನಮಂತ್ರಿಯವರಿಗೆ ಸ್ಮರಣಿಕೆಯಾಗಿ ನೀಡಲಾಯಿತು. ಶ್ರೀರಾಮಕೃಷ್ಣ ವಿದ್ಯಾಶಾಲೆ ಆವರಣದಲ್ಲಿ ಪ್ರಧಾನಮಂತ್ರಿಯವರು ಸಾರ್ವಜನಿಕ ಸಭೆಯನ್ನುದ್ದೇಶಿಸಿ ಮಾತನಾಡಿದರು.
2: ಸಾಥಿಯೋ, ಮೈಸೂರು ಭಾರತ ಕೀ ಅನಾದಿ ಸಾಂಸ್ಕೃತಿಕ ಚೇತನಾ ಕಾ ಕೇಂದ್ರ ರಹಾ ಹೈ. ಯಹಾ ಕೆ ಮಂದಿರ್, ಯಹಾ ಕಿ ಪರಂಪರಾಯೆ ಔರ್ ಉತ್ಸವ್, ಮೈಸೂರು ಕಾ ದಶಹರಾ, ಯಹಾ ಕೆ ಭವ್ಯ ಮಹಲ್, ಇಸ್ಕಾ ಸಂಗೀತ ಔರ್ ಸಾಹಿತ್ಯ, ಭಾರತ ಕಿ ವಿರಾಸತ್ ಇಸ್ ಶಹರ್ ಕೆ ಕಣ ಕಣ ಮೇ ರಚಿ ಬಸಿ ಹೈ. ಔರ್ ಯೇ ದೇಖ್ ಕರ್ ಬಹುತ್ ಸಂತೋಷ ಮಿಲ್ತಾ ಹೈ ಕಿ ಇಸ್ ಶಹರ್ ನೇ ಇಸ್ ವಿರಾಸತ್ ಕೋ ಉಸೀ ಕುಶಲತಾ ಸೆ ಸಹಜಾ ಭೀ ಹೈ, ಸಂವಾರಾ ಭೀ ಹೈ. ಶ್ರೀ ರಾಮಕೃಷ್ಣ ಆಶ್ರಮ ಔರ್ ಸ್ವಾಮಿ ವಿವೇಕಾನಂದ ಜಿ ಕಿ ಸ್ಮೃತಿಯಾ ಭೀ ಮೈಸೂರು ಕಿ ವಿರಾಸತ್ ಕಾ ಹೀ ಏಕ್ ಸಮೃದ್ಧ ಹಿಸ್ಸಾ ಹೈ. ಮೇ ಉಸ್ ಐತಿಹಾಸಿಕ ಭವನ್ ಮೇ ಭೀ ಗಯಾ ಥಾ ಜಹಾಂ ಸ್ವಾಮಿ ವಿವೇಕಾನಂದ ಜಿ ನೇ ಅಪ್ನೆ ಪ್ರವಾಸ ಕೆ ದೌರಾನ್ ಕುಛ ಸಮಯ ಬಿತಾಯಾ ಥಾ. ಕರ್ನಾಟಕ ಕೆ ಕಿತನೆ ಹೀ ವಿದ್ವಾನ್ ಔರ್ ಮನೀಷಿ ಇಸ್ ಸ್ಥಾನ ಸೆ ಜುಡೆ ರಹೆ. ರಾಷ್ಟ್ರ ಕವಿ ಕುವೆಂಪು ಜೈಸೆ ಮಹಾಪುರುಷ ಜಬ್ ಮೈಸೂರು ಮೇ ಥೆ ಉನ್ಕಾ ಭೀ

0: ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಎಚ್ಐವಿ ಹಾಗೂ ಏಡ್ಸ್ ಸೋಂಕಿನ ಕುರಿತು ಯುವಜನರಲ್ಲಿ ಜಾಗೃತಿ ಮೂಡಿಸಲು ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ ಸಹಯೋಗದಲ್ಲಿ ಈ ತಿಂಗಳ 12ರಿಂದ 2 ತಿಂಗಳ ಕಾಲ ರಾಜ್ಯಾದ್ಯಂತ ತೀವ್ರ ಪ್ರಚಾರ ಆಂದೋಲನ ನಡೆಯಲಿದೆ ಎಂದು ಆರೋಗ್ಯ ಖಾತೆ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಸಚಿವರು, ಕಳೆದ 3 ತಿಂಗಳಲ್ಲಿ ಜನಸಾಮಾನ್ಯರಲ್ಲಿ 3091 ಹಾಗೂ ಗರ್ಭಿಣಿಯರಲ್ಲಿ 111 ಎಚ್ಐವಿ ಸೋಂಕು ಪತ್ತೆಯಾಗಿವೆ. ಕಳೆದ ಜುಲೈ ತಿಂಗಳಲ್ಲಿ 3000 ಹೆಚ್ಚು ಜನ ನೋ ಯುವರ್ ಹೆಲ್ತ್ ಸ್ಟೇಟಸ್ ಕ್ಯೂಆರ್ ಕೋಡ್ ಸ್ಕ್ಯಾನ್ ಮಾಡಿ ತಮ್ಮ ಆರೋಗ್ಯದ ಮಾಹಿತಿ ಪಡೆದಿದ್ದಾರೆ ಎಂದರು. ಶ್ವಾಸಕೋಶದ ಕ್ಯಾನ್ಸರ್ ತಡೆಗೆ ಒಗ್ಗಟ್ಟಿನಿಂದ ಶ್ರಮಿಸೋಣ ಎಂಬ ಧ್ಯೇಯದೊಂದಿಗೆ ಆರಂಭಿಕ ಹಂತದಲ್ಲೇ ರೋಗ ಪತ್ತೆ ಹಾಗೂ ರೋಗಪೀಡಿತರಿಗೆ ಸಹಾನುಭೂತಿಯ ಬೆಂಬಲ ನೀಡುವ ಮಹತ್ವ ಸಾರುವ ಮೂಲಕ ವಿಶ್ವ ಶ್ವಾಸಕೋಶ ಕ್ಯಾನ್ಸರ್ ಜನಜಾಗೃತಿ ದಿನ ಆಚರಿಸಲಾಯಿತು. ಚೆಸ್ಟ್ ಕೌನ್ಸಿಲ್ ಆಫ್ ಇಂಡಿಯಾ ಸಂಸ್ಥಾಪಕ ಅಧ್ಯಕ್ಷ, ದಾವಣಗೆರೆಯ ಖ್ಯಾತ ಶ್ವಾಸಕೋಶ ತಜ್ಞ ಡಾ ಎನ್ಎಚ್ ಕೃಷ್ಣ ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
3: ಶ್ವಾಸಕೋಶದ ಕ್ಯಾನ್ಸರ್ ಧೂಮಪಾನಿಗಳಿರ್ತಾರೋ ಅವರಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಬರುತ್ತೆ. ಆಕ್ಟಿವ್ ಸ್ಮೋಕರ್ ಇರಬಹುದು, ಪ್ಯಾಸಿವ್ ಸ್ಮೋಕಿಂಗ್ ಮತ್ತೆ ಇನ್ನೊಬ್ಬರದ್ದು ಸ್ಮೋಕ್ ನಿಂದ ಅದನ್ನ ಸ್ವೀಕರಿಸಿದ್ರೆ ಅವರಿಗೂ ಕೂಡ ಶ್ವಾಸಕೋಶದ ಕ್ಯಾನ್ಸರ್ ಆಗುವಂತ ಸಾಧ್ಯತೆ ಇರುತ್ತೆ. ಧೂಮಪಾನನೇ ಮಾಡೋದಿಲ್ಲ ಅವರಿಗೆ ಲಂಗ್ ಕ್ಯಾನ್ಸರ್ ಬರೋದಿಲ್ಲ ಅಂತ ಏನೂ ಇಲ್ಲ. ಹೊಗೆಗೆ ಯಾವಾಗಲೂ ಕೂಡ ಎಕ್ಸ್ಪೋಸ್ ಆಗಿರೋರು, ಹೆಣ್ಮಕ್ಳು ಯಾರಾದರೂ ಕೂಡ ಸತತವಾಗಿ ಅವ್ರ ಅಡಿಗೆ ಮನೆಯಲ್ಲಿ ಹೊಗೆಗೆ ಎಕ್ಸ್ಪೋಸ್ ಆಗಿದ್ರೆ ಅಥವಾ ಕಾರ್ಖಾನೆಯ ಒಂದು ಹೊಗೆಗೆ ಎಕ್ಸ್ಪೋಸ್ ಆಗಿದ್ರೆ ಅವರಿಗೂ ಕೂಡ ಇದು ಬರುವಂತ ಸಾಧ್ಯತೆ ಇರುತ್ತೆ. ಮುನ್ನೆಚ್ಚರಿಕೆಯಾಗಿ ನಾವು ಮಾಡಬೇಕಾದೇನು ಅಂತ ಹೇಳಿದ್ರೆ, ಯಾರಿಗಾದ್ರೂ 2-3 ವಾರ ತನಕ ಕೆಮ್ಮಿರೋದು ಮತ್ತು ರಕ್ತ ಬೀಳೋದು ಹಾಗೂ ಅವ್ರದ್ದು ದೇಹದಲ್ಲಿ ತೂಕ ಕಡಿಮೆ ಆಗೋದು, ಆ ಪೇಷಂಟ್ ಗೆ ನಾವು ಮೊದಲು ಕರೆಸಿ ಮೊದಲು ಚೆಸ್ಟ್ ಎಕ್ಸ್ರೇ ಅವಶ್ಯಕತೆ ಬಿದ್ರೆ ಸಿಟಿ ಸ್ಕ್ಯಾನ್ ಮಾಡಿಸೋದ್ರಿಂದ ಶ್ವಾಸಕೋಶದ ಕ್ಯಾನ್ಸರ್ ಅದನ್ನು ಪತ್ತೆ ಹಚ್ಚಲಿಕ್ಕೆ ಸಹಾಯ ಆಗುತ್ತೆ.
2: ಶ್ರೀ ಉತ್ತರಾದಿ ಮಠದ 41ನೇ ಪೀಠಾಧಿಪತಿ ಶ್ರೀ ಸತ್ಯಾತ್ಮ ತೀರ್ಥ ಶ್ರೀಪಾದಂಗಳವರ 31ನೇ ಚಾತುರ್ಮಾಸ್ಯ ಈ ತಿಂಗಳ 8ನೇ ತಾರೀಖಿನಿಂದ 26ರವರೆಗೆ ಧಾರವಾಡದ ಉತ್ತರಾದಿ ಮಠದಲ್ಲಿ ನಡೆಯಲಿದೆ ಎಂದು ಚಾತುರ್ಮಾಸ್ಯ ಸಮಿತಿ ಅಧ್ಯಕ್ಷ ಪಂಡಿತ್ ಪ್ರಹ್ಲಾದ್ ಆಚಾರ್ಯ ಗಲಗಲಿ ತಿಳಿಸಿದ್ದಾರೆ. 1935ರಲ್ಲಿ ಶ್ರೀ ಸತ್ಯಧ್ಯಾನ ತೀರ್ಥರು ಧಾರವಾಡದಲ್ಲಿ ಚಾತುರ್ಮಾಸ್ಯ ಕೈಗೊಂಡಿದ್ದರು. ಆ ಬಳಿಕ 90 ವರ್ಷಗಳ ನಂತರ ಶ್ರೀ ಸತ್ಯಾತ್ಮ ತೀರ್ಥರ ಚಾತುರ್ಮಾಸ್ಯ ನಡೆಯುತ್ತಿರುವುದು ವಿಶೇಷ ಎಂದರು. ರಾಜ್ಯ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ತುಮಕೂರಿನಲ್ಲಿ ಆಯೋಜಿಸಿದ್ದ 11 ವರ್ಷದ ಒಳಗಿನ ಬಾಲಕರ ಬ್ಯಾಡ್ಮಿಂಟನ್ ಪಂದ್ಯದಲ್ಲಿ ರೇಯಾನ್ಸ್ ರಿಷಿಕ್ ಸಾಯಿ ಯಗಂಟಿ ಹಾಗೂ 13 ವರ್ಷದೊಳಗಿನ ಬಾಲಕಿಯರ ವಿಭಾಗದಲ್ಲಿ ಸಿಹಿ ಆದರ್ಶ ಪ್ರಥಮ ಸ್ಥಾನ ಗಳಿಸಿದ್ದಾರೆ. ಡಬಲ್ಸ್ ಪಂದ್ಯದಲ್ಲಿ 11 ವರ್ಷದ ಅಥರ್ವ ಸಾಹು ಹಾಗೂ ರೇಯಾನ್ಸ್ ರಿಷಿಕ್, 13 ವರ್ಷದ ಪಿಎನ್ ಸಾನ್ವಿ ಹಾಗೂ ಶಾಂಭವಿ ಶರ್ಮಾ ಪ್ರಥಮ ಸ್ಥಾನ ಪಡೆದರು. 13 ವರ್ಷದ ಬಾಲಕರ ವಿಭಾಗದ ಸಿಂಗಲ್ಸ್ ಪಂದ್ಯದಲ್ಲಿ ವೈಭವ್ ರಾವ್ ನಂದಿಕೊಳ್ಳ ಪ್ರಥಮ ಸ್ಥಾನ, ಡಬಲ್ಸ್ನಲ್ಲಿ ಮಾನ್ವಿತ್ ಮಾಣಿಬೆಟ್ಟು ಹಾಗೂ ಆದೇಶ್ ವೈಭವ್ ರಾವ್ ಮೊದಲ ಸ್ಥಾನ ಪಡೆದರು. ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ, ರಾಜ್ಯ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಅಧ್ಯಕ್ಷ ಕುಮಾರ್ ಬಂಗಾರಪ್ಪ, ತುಮಕೂರು ಬ್ಯಾಡ್ಮಿಂಟನ್ ಅಕಾಡೆಮಿ ಅಧ್ಯಕ್ಷ ಪಿ ಪ್ರವೀಣ್ ವಿಜೇತರಿಗೆ ಬಹುಮಾನ ಪ್ರದಾನಿಸಿದರು. ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕು ಒಳಬಳ್ಳಾರಿ ರಸ್ತೆಯ ಮೊರಾರ್ಜಿ ದೇಸಾಯಿ ಅಲ್ಪಸಂಖ್ಯಾತರ ವಸತಿ ಶಾಲೆಯ ವಿದ್ಯಾರ್ಥಿಗಳು 2 ದಿನಗಳ ಹಿಂದೆ ಆಹಾರ ಸೇವಿಸಿ ಅಸ್ವಸ್ಥರಾದ ಹಿನ್ನೆಲೆ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಸದಸ್ಯ ಸತ್ಯನಾರಾಯಣ ಶೆಟ್ಟಿ ಭೇಟಿ ನೀಡಿ ಪರಿಶೀಲಿಸಿದರು. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಜನಜಾಗೃತಿ ಸೈಕಲ್ ಮತ್ತು ದ್ವಿಚಕ್ರ ವಾಹನ ಜಾಥಾಕ್ಕೆ ಧಾರವಾಡದ ಕರ್ನಾಟಕ ಕಾಲೇಜ್ ವೃತ್ತದಲ್ಲಿ ಜಿಲ್ಲಾ ಸ್ವೀಪ್ ನೋಡಲ್ ಅಧಿಕಾರಿ ಭುವನೇಶ್ ಪಾಟೀಲ್ ಚಾಲನೆ ನೀಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಕಸಿತ ಭಾರತಕ್ಕಾಗಿ ನಶೆ ಮುಕ್ತ ಯುವಜನತೆ, ಮಾದಕ ವಸ್ತು ಮುಕ್ತ ಭಾರತ 100 ವಾರಗಳ ಅಭಿಯಾನಕ್ಕೆ ಇಂದು ಚಾಲನೆ. ಸ್ವಾಮಿ ವಿವೇಕಾನಂದರು ರಾಷ್ಟವೇ ಪ್ರಥಮ ಎಂಬ ಮಂತ್ರದೀಕ್ಷೆ ನೀಡಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಎಚ್ಐವಿ ಏಡ್ಸ್ ರಾಜ್ಯಾದ್ಯಂತ 60 ದಿನಗಳ ಯುವಜನ ಜಾಗೃತಿ ಆಂದೋಲನ. ವಿಶ್ವ ಶ್ವಾಸಕೋಶ ಕ್ಯಾನ್ಸರ್ ಜನಜಾಗೃತಿ ದಿನಾಚರಣೆ ಸಂಪನ್ನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ

0: ಸಾರ ಈ ಬೆಳಗ್ಗೆ 7:35.
1: ಶ್ರೋತೃ ಬಾಂಧವರು, ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:15. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
2: ಆಕಾಶವಾಣಿ.

0: ಕಲಬುರಗಿಯ ವಿಕಾಸ ಅಕಾಡೆಮಿಯ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಕಾಸ ಅಕಾಡೆಮಿ ಕಲಬುರಗಿ ಮತ್ತು
1: ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಸೇಡಂ.
2: ಶಾಲೆ ಸಾಮಾಜಿಕ ಪರಿವರ್ತನೆಯ ಕೇಂದ್ರವಾಗಬೇಕು.
1: ದೃಷ್ಟಿ ಬದಲಾದರೆ ಸೃಷ್ಟಿ ಬದಲಾಗುವುದು.
2: ಪ್ರಕೃತಿ ಕೇಂದ್ರಿತ ವಿಕಾಸ ನಮ್ಮ ಧ್ಯೇಯ.
1: ಕಲ್ಯಾಣ ಕರ್ನಾಟಕವನ್ನು ಪ್ರಯೋಗ ಭೂಮಿಯನ್ನಾಗಿಸಿ ವಿಕಾಸದ ಹೆಜ್ಜೆ ಇಡುತ್ತಿದೆ
2: ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಸೇಡಂ. ಪ್ರಕೃತಿಯಿಂದ ಸಂಸ್ಕೃತಿಯೆಡೆಗೆ.
1: ಆತ್ಮೀಯ ಎಲ್ಲ ಕೇಳುಗರಿಗೆ ನಮಸ್ಕಾರ. ಇದು ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ ಸಂಚಿಕೆಯಲ್ಲಿ ಮೊದಲಿಗೆ ಒಂದಿಷ್ಟು ವಿಕಾಸ ವಾರ್ತೆ. ಸಾಮಾಜಿಕ ನಾಯಕತ್ವ ಮತ್ತು ಸಹಭಾಗಿತ್ವ ಯುವ ಜನತೆಯಲ್ಲಿ ಮೂಡಿಸುವ ಸದುದ್ದೇಶದಿಂದ ನಮ್ಮ ಭಾಗದ ಸೇಡಂನಲ್ಲಿ ವಿನೂತನವಾದ ಅನ್ವೀಕ್ಷಿಕಿ ಅಧ್ಯಯನ ಕೇಂದ್ರ ಆರಂಭವಾಗಿದೆ. ಬದುಕಿನ ವಿವಿಧ ಸಮಸ್ಯೆಗಳಿಗೆ ಎದುರು ನಿಂತು ನಿಸ್ವಾರ್ಥ ವ್ಯಕ್ತಿಗಳನ್ನು ನಿರ್ಮಾಣ ಮಾಡುವ ಉದ್ದೇಶದಿಂದ ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿಯ ಧ್ಯೇಯದ ಅಡಿಯಲ್ಲಿ ರಾಷ್ಟ್ರಮಟ್ಟದ ಅನ್ವೀಕ್ಷಕಿ ಅಧ್ಯಯನದ ಮೊದಲ ಕೇಂದ್ರವು ಕರ್ನಾಟಕದ ಸೇಡಂ ನಗರದಲ್ಲಿ ಆರಂಭವಾಗಿದೆ. ವಸತಿ ಸಹಿತ 2 ವರ್ಷದ ಅವಧಿಯಿಂದ ಕೂಡಿದ ವಿನೂತನ ಶೈಕ್ಷಣಿಕ ಯೋಜನೆ ಇದಾಗಿದೆ. ವಯೋಮಿತಿ ಕನಿಷ್ಠ 21 ವರ್ಷದಿಂದ 35 ವರ್ಷಗಳು. ಶೈಕ್ಷಣಿಕ ಅರ್ಹತೆ ಅಭ್ಯರ್ಥಿಗಳು ಪದವಿಯನ್ನು ಹೊಂದಿರಬೇಕು. ಪ್ರಕೃತಿ ಕೇಂದ್ರಿತ ಶೈಕ್ಷಣಿಕ ಪರಿಸರದಲ್ಲಿ ಕಲಿಕೆ ಹಾಗೂ ತರಬೇತಿಯನ್ನು ನೀಡಲಾಗುವುದು. ಶೈಕ್ಷಣಿಕ ಅಧ್ಯಯನದ ಪ್ರಮುಖ ಆಧಾರ ಸ್ತಂಭಗಳೆಂದರೆ ಭಾರತೀಯ ಸಂಸ್ಕೃತಿ, ಭಾರತದ ಸಾರ್ವತ್ರಿಕ ಸಮಾಜದ ಮಾನಸಿಕ ಮತ್ತು ಸಾಮಾಜಿಕ ತಿಳುವಳಿಕೆ, ಆರೋಗ್ಯ ಮತ್ತು ಭಾವನಾತ್ಮಕ ಕ್ಷೇಮ, ಸಂವಹನ ಶಕ್ತಿ, ನೀತಿ ಮೌಲ್ಯಗಳು ಮತ್ತು ಸಮಗ್ರತೆ, ನಾಯಕತ್ವ ಮತ್ತು ಆಡಳಿತ, ಕಲೆ ಮತ್ತು ವೈಜ್ಞಾನಿಕ ಚಿಂತನೆ, ಪರಿಸರ ಅರ್ಥಶಾಸ್ತ್ರ ಮತ್ತು ಆರ್ಥಿಕ ಸಾಕ್ಷರತೆ, ಸಂಶೋಧನೆ, ವಿಜ್ಞಾನ ಮತ್ತು ತಂತ್ರಜ್ಞಾನದ ಬಳಕೆ. ಆಸಕ್ತ ಅರ್ಹ ಯುವತಿಯರು ಯುವಕರು ಈ ಮುಂದಿನ ವಿಳಾಸಕ್ಕೆ ಸಂಪರ್ಕಿಸಲು ಕೋರಲಾಗಿದೆ. ಸೇಟ್ ಶ್ರೀ ತುಳಸಿರಾಮ್ ಗಿಲ್ಡಾ ನೃಪತುಂಗ ಪದವಿ ಮಹಾವಿದ್ಯಾಲಯ, ಉಡುಗಿ ರಸ್ತೆ, ಸೇಡಂ, ತಾಲೂಕಾ ಸೇಡಂ, ಜಿಲ್ಲೆ ಕಲಬುರಗಿ. ಹೆಚ್ಚಿನ ವಿವರಗಳನ್ನು ನೀವು ಆದಿತ್ಯ ಜೋಶಿ ಅವರನ್ನು ಸಂಪರ್ಕಿಸಿ ಪಡೆದುಕೊಳ್ಳಬಹುದು. ಅವರ ಮೊಬೈಲ್ ಸಂಖ್ಯೆ 8789201208. ವಿಕಾಸ ವಾರ್ತೆ ಕೇಳಿದ್ರಿ. ಆತ್ಮೀಯ ಕೆಳಗರೆ, ಇಂದಿನ ಸಂಚಿಕೆಯಲ್ಲಿ ಈಗ 7ನೇ ಭಾರತೀಯ ಸಂಸ್ಕೃತಿ ಉತ್ಸವದಲ್ಲಿ ನಡೆದ ಗ್ರಾಮ ಕೃಷಿ ಸಮಾವೇಶದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಸಾವಯವ ಕೃಷಿಯ ಕುರಿತು ವಿಜಯನಗರ ಜಿಲ್ಲೆಯ ನಂದಿಪುರ ಚರಂತಾಶ್ರಮದ ಪರಮಪೂಜ್ಯರಾದ ಡಾಕ್ಟರ್ ಮಹೇಶ್ವರ ಸ್ವಾಮಿಗಳು ಒಂದಿಷ್ಟು ಆಶೀರ್ವಚನದ ನುಡಿಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದರು. ಬನ್ನಿ ಆ ಧ್ವನಿ ಮುದ್ರಣವನ್ನು ಈಗ ಕೇಳಿಬರೋಣ.
3: ತ್ರೈಲೋಕ್ಯ ಸಂಪದಾಲ್ಲೇಖ ಸಮುಲ್ಲೇಖನ ಬಿತ್ತಯೇ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ನಮ್ಮ ದೇಶ ಕೃಷಿ ಪ್ರಧಾನವಾದ ದೇಶ. ನಾವೆಲ್ಲ ಈಗ ಸಾವಯವ ಕೃಷಿಗೆ ಹೆಚ್ಚು ಆದ್ಯತೆಯನ್ನು ಕೊಡ್ತಾ ಬಂದೇವೆ. ಆದ್ರೆ ನಮ್ಮ ಹಿಂದಿನ ಎಲ್ಲ ಕೃಷಿಕರು ಸಾವಯವ ಕೃಷಿಯನ್ನ ಮಾಡಿದ್ರು. ಒಂದು 50 ವರ್ಷದ ಹಿಂದೆ ಹೋದ್ರೆ ನಮ್ಮೆಲ್ಲ ರೈತರು ಕೃಷಿ ಸಾವಯವ ಕೃಷಿಯನ್ನ ಮಾಡ್ತಿದ್ರು. ಅದನ್ನ ಆಧಾರ ಇಟ್ಕೊಂಡು ನಮ್ಮ ಪೂಜ್ಯ ಪೂರ್ವಾಶ್ರಮದ ತಂದೆಯವರು ಚರಂತಪ್ಪಜ್ಜನವರು ಅವರು ಸಾವಯವ ಕೃಷಿಯನ್ನು ಮಾಡ್ತಿದ್ರು. ಅವರ ಮಾರ್ಗದರ್ಶನದ ಜೊತೆಗೆ ಪೂಜ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿ ಅವರ ಒಂದು ಕೃಷಿ ವೈಖರಿಯನ್ನು ನೋಡಿ ನನಗೆ ಪಟ್ಟಾಧಿಕಾರಿಯಾಗಿ ಈಗ 20 ವರ್ಷ. 20 ವರ್ಷದೊಳಗೆ ಒಂದು 30 ಎಕರೆ ಸಾವಯವ ಕೃಷಿಯನ್ನು ಮಾಡ್ಲಿಕ್ಕೆ ಪ್ರಾರಂಭ ಮಾಡಿ ನಮ್ಮ ಭಾಗ ಈ ತುಂಗಭದ್ರಾ ನದಿ ಹತ್ರ ಒಂದು 25 ಕಿಲೋಮೀಟರ್ ದೂರ ನಮ್ಮ ಮಠ. ನಮ್ಮಲ್ಲಿ ಮಾರ್ಚ್ ಏಪ್ರಿಲ್ಗೆಲ್ಲ ನೀರು ಹೋಗ್ಬಿಡವು. ಅದನ್ನ ಆಧಾರ ಇಟ್ಕೊಂಡು ಡಾಕ್ಟರ್ ದೇವರಾಜ ರೆಡ್ಡಿ ಅವರ ಮಾರ್ಗದರ್ಶನ ಇಟ್ಕೊಂಡು ಒಂದು ಸಣ್ಣದೊಂದು ಕೆರೆ ಮಾಡಿವೆ. ಒಂದು 100 ಮೀಟರ್ ಉದ್ದ, ಒಂದು 50 ಮೀಟರ್ ಅಗಲ, ಒಂದು 11 ಮೀಟರ್ ಆಳ, ಸುಮಾರು 1.5 ಕೋಟಿ ಲೀಟರ್ ಸಂಗ್ರಹ ಆಗ್ತಕ್ಕಂತ ಒಂದು ಸಣ್ಣದೊಂದು ಕೆರೆ ಮಾಡಿಕೊಂಡು ಏನು ಮಾರ್ಚ್ಗೆ ನೀರು ಹೋಗ್ತಿದ್ವಲ್ಲ, ಈಗ ಜೂನ್ ಆದ್ರೂ ನಮ್ಮ ಭಾಗದಲ್ಲಿ ಸುಮಾರು ಒಂದು 10 ಕಿಲೋಮೀಟರ್ ಸುತ್ತಮುತ್ತಲು ಜೂನ್ ಆದ್ರೂ ಬೋರ್ನೊಳಗೆ ನೀರಿರೋ ಒಂದು ವ್ಯವಸ್ಥೆ ಆಗಿದೆ ಆ ಕೆರೆ ಮಾಡೋದ್ರಿಂದ. ಜೊತೆಗೆ ನಮ್ಮಲ್ಲಿ ಗೋಶಾಲೆ ಇದೆ, 120 ಹಸುಗಳದಾವ. ಈ ನಮ್ಮ ರೈತರೆಲ್ಲ ಒಂದ್ ಪದ್ಧತಿ ಸೇರಿ ಮಾಡ್ತಿದ್ರು. ಈ ತೋಟದೊಳಗ ಏನಾದ್ರೂ ಆಕಳ ಅಥವಾ ನಾಯಿ ಏನಾದ್ರೂ ಸತ್ರೆ ಅವನ ನೆಂಬಿ ಗಿಡದ ಕೆಳಗೆ ಉಗಿತಿದ್ರು. ಅದನ್ನ ಆಧಾರ ಇಟ್ಕೊಂಡು ನಮ್ಮಲ್ಲಿ ಗೋಶಾಲೆ ಇರ್ತಕ್ಕಂತ ಹಸುಗಳು ಏನಾದ್ರೂ ಅನಾರೋಗ್ಯದಿಂದ ಆಯುಷ್ ಪೂರ್ತಿ ಮುಗಿದು ಸತ್ರೆ ಅವನೇ ಒಂದು ಔಸ್ ಮಾಡಿ ಔಸ್ನೊಳಗ ಅದನ್ನ ಆಕಳ ತೂಕ ಮಾಡಿ 600 700 800 ಕೆಜಿ ಇರೋ ಆಕಳ ದೇಹವನ್ನ ಅದ್ರಾಗ ಹಾಕಿ ಅದರ ತೂಕದಷ್ಟು ಗೋಮೂತ್ರ ಮತ್ತು ಗಂಜಲನ್ನ ಹಾಕಿ ಒಂದ್ 20 ಪಪ್ಪಾಯಿ ಕಾಯಿ ಸಣ್ಣಗೆ ಹೆಚ್ಚಾಕಿ ಪಪ್ಪಾಯಿ ಕಾಯಿ ಯಾಕೆ ಹಾಕ್ಬೇಕಂದ್ರೆ ಅದು ವಾಸನೆಯನ್ನ ತಡಿತೈತಿ. ಅದ್ರ ಜೊತೆಗೆ ಒಂದ್ 5 ಲೀಟರ್ ನಮ್ ದೇಶಿ ಆಕಳದ ಮೊಸರು ಒಂದ್ ಕೆಜಿ ಆಕಳ ತುಪ್ಪ ಹಾಕಿ ಮುಚ್ಚಿದ್ರೆ ಸುಮಾರು ಒಂದು 3 ತಿಂಗಳಿಗೆ ನಾವು ನಂಬಲಿಕ್ಕೆ ಸಾಧ್ಯ ಇಲ್ಲ. ಆ ಆಕಳದ ಎಲುಬು ಚರ್ಮ ಮಾಂಸ ಎಲ್ಲ ಕರಿಗೆ ನೀರ್ ಆಗ್ತತೆ. ಅದಕ್ಕೆ ನಾವು ಗೋ ನಂದಾ ಜಲ ಅಂತ ಕರೆದೇವಿ. ಸುಮಾರು 1 ಆಕಳ 10 ಎಕರೆ ಬೇಕಾದಷ್ಟು ಜಿಂಕು ಐರನ್ ಕ್ಯಾಲ್ಸಿಯಂ ಮ್ಯಾಗ್ನೀಷಿಯಂ ಪೊಟಾಸಿಯಂ ಸಲ್ಫೇಟ್ ಅದ್ರೊಳಗೆ ಸಿಗ್ತದೆ. ಅದಕ್ಕೆ ಗೋ ನಂದಾ ಜಲ ಅಂತೇಳಿ ಕರೆದೇವಿ. ಅದನ್ನ ಮಾಡಿಕೊಂಡು ನಮ್ಮ 30 ಎಕರೆ ತೋಟದೊಳಗೆ ಒಂದ್ 1000 ಶ್ರೀಗಂಧ, ಒಂದ್ 500 ರಕ್ತಚಂದನ, ಒಂದ್ 500 ಮಹಾಗಣಿ, ಒಂದ್ 500 ನಿಂಬಿ, ಒಂದ್ 500 ನುಗ್ಗಿ, ಒಂದ್ 500 ರಾಮಫಲ, ಒಂದ್ 500 ಲಕ್ಷ್ಮಣ ಫಲ, 1000 ತೆಂಗು, ಇವನ್ನೆಲ್ಲ ಮಾಡಿ ನಮ್ಮಲ್ಲಿ ಬರ್ತಕ್ಕಂತ ಕೃಷಿ ಆಸಕ್ತರಿಗೆ ಪ್ರತಿ ವಾರದೊಳಗೆ 3 ದಿನ ತರಬೇತಿಯನ್ನು ಕೊಟ್ಟು ಸುಮಾರು 8-10,000 ಜನಕ್ಕೆ ಗೋಕೃಪಾಮೃತವನ್ನು ವಿತರಣೆ ಮಾಡಿ ನಮ್ಮ ಭಾಗದಲ್ಲಿ ಸುಮಾರು 50% ರೈತರೆಲ್ಲ ಸಾವಯವ ಕೃಷಿಗೆ ಬದಲಾವಣೆ ಆಗ್ತಕ್ಕಂತ ಕೆಲಸ ನಮ್ಮ ಭಾಗದಲ್ಲಿ ಆಗಿದೆ. ನಾವು ಇತ್ತೀಚೆಗೆ ನಮ್ಮ ರೈತರು 50 ವರ್ಷದಿಂದ ಆಚೆ ಎಲ್ಲರೂ ಸಾವಯವ ಕೃಷಿಯನ್ನ ಮಾಡ್ತಿದ್ರು. ನಾವೆಲ್ಲ ಮಲ್ಟಿ ನ್ಯಾಷನಲ್ ಕಂಪನಿಯನ್ನ ಮಾರು ಹೋಗಿ ಈ ನಮ್ಮಲ್ಲಿರ್ತಕ್ಕಂಥ ಬೀಜದ ತಳಿಯನ್ನ ಪರಿಷ್ಕರಣೆ ಮಾಡಿ ಹಿಂದೆ ನಮ್ಮ ರೈತರು ನಮ್ಮ ಬೆಳೆಯಲ್ಲಿ ಬೆಳೆದ ಬೀಜವನ್ನ ಸಂಗ್ರಹ ಮಾಡಿ ಅವನ್ನ ಬಿತ್ತಿದ್ರು. ಆದ್ರೆ ನಾವೀಗ ಪರಾವಲಂಬಿಗಳಾಗ್ಬಿಟ್ಟೆವು. ಅದ್ರ ಜೊತೆಗೆ ಸಾಕಷ್ಟು ರಾಸಾಯನಿಕ ಬಳಸಿ ಬಳಸಿ ಇನ್ನೊಂದು 20-30 ವರ್ಷ ಹೋದ್ರೆ ನಮ್ಮ ಭೂಮಿ ಏನು ಬೆಳೆದೇ ಇರತಕ್ಕಂತ ಪರಿಸ್ಥಿತಿಗೆ ಬರ್ತದೆ. ಅದ್ರ ಜೊತೆಗೆ ಒಂದು ಹೊಲದೊಳಗ ಒಂದು ಚದರಡಿ ಒಳಗೆ ನನಗ ಅನಿಸಿದ ಮಟ್ಟಿಗೆ ಸುಮಾರು 8-12 ಎರೆಹುಳು ಸಿಗ್ತಾವ. ಅವಾಗ ಸಿಗ್ತಿದ್ವು, ಈಗ ಸಿಗಲ್ಲ. ಆ ಎರೆಹುಳು ತನ್ನ ದೇಹದ 1.5 ತೂಕದಷ್ಟು ಮಣ್ಣನ್ನು ತಿರುವರಣ ಮಾಡಿ ಏನು ಫಲಾಪೇಕ್ಷೆ ಇಲ್ದಂಗ ಕೂಲಿ ಇಲ್ದಂಗ ನಮ್ಮ ಮಣ್ಣನ್ನ ಹದವನ್ನಾಗಿ ಮಾಡಿ ಜೊತೆಗೆ ಅದಕ್ಕೆ ಸಂಸ್ಕರಣವನ್ನು ಕೊಡ್ತಕ್ಕಂತ ಕೆಲಸವನ್ನು ಎರೆಹುಳು ಮಾಡ್ತಿದ್ರೆ ಈ ನಾವು ಅತಿಯಾಗಿ ಬಳಸ್ತಕ್ಕಂಥ ರಾಸಾಯನಿಕದ ಆವಳಿಯಿಂದ ಎರೆಹುಳುನು ಸಿಗದೇ ಇರತಕ್ಕಂಥ ಪರಿಸ್ಥಿತಿಗೆ ನಾವು ಬಂದೇವೆ. ನಾವು ನಮ್ಮ ತೋಟದಲ್ಲಿ ಸುಮಾರು 100 ಜೇನು ಹುಳದ ಬಾಕ್ಸ್ ಇಟ್ಟೇವೆ. ಈಗ ಸುಮಾರು 4-5 ವರ್ಷದೊಳಗೆ ಸುಮಾರು 50-60 ಕ್ವಿಂಟಲ್ ತುಪ್ಪ ತೆಗೆದು ಅದನ್ನ ನಮ್ಮ ಭಾಗದ ರೈತರಿಗೆ ಕೊಡೋ ಒಂದು ಕೆಲಸವನ್ನು ಮಾಡ್ತದೆ. ಆ ಜೇನು ಹುಳು ಐನ್ಸ್ಟೀನ್ ಹೇಳ್ತಾನ, ಐನ್ಸ್ಟೀನ್ ಜೇನು ಹುಳದ ಬಗ್ಗೆ ಅಧ್ಯಯನ ಮಾಡಿ ಈ ಭೂಮಿ ಮೇಲೆ ಈ ಜೇನು ಹುಳದ ಸಂತತಿ ನಾಶ ಆದ್ರೆ ಅಲ್ಲಿಂದ 3-4 ವರ್ಷ ಆದ್ಮೇಲೆ ಒಬ್ಬ ಮನುಷ್ಯನು ಭೂಮಿ ಮೇಲೆ ಜೀವನ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಐನ್ಸ್ಟೀನ್ ನಿರ್ಣಯಕ್ಕೆ ಬರ್ತಾನೆ. ಭೂಮಿ ಮೇಲೆ ಇರ್ತಕ್ಕಂಥ ಎಲ್ಲ ಪಶು ಪಕ್ಷಿ ಪ್ರಾಣಿ ಕ್ರಿಮಿ ಕೀಟಗಳು ಭೂಮಿಗೆ ಮತ್ತು ಪ್ರಕೃತಿಗೆ ಪೂರಕವಾಗಿ ಕೆಲಸ ಮಾಡ್ತಿದ್ರೆ ಮನುಷ್ಯ ಒಬ್ಬ ಪ್ರಕೃತಿಗೆ ವಿರುದ್ಧವಾಗಿ ಕೆಲಸ ಮಾಡ್ತಾನೆ. ಹಂಗ ಈ ಪಂಚತತ್ವಗಳನ್ನ ನಾವು ಉಳಿಸಿಕೊಳ್ಳೋದಕ್ಕಿಂತ ಹಾಳು ಮಾಡೋದು ಹೆಚ್ಚಾಗೈತೆ. ಎಲ್ಲದರ ಬಗ್ಗೆ ಯೂನಿವರ್ಸಿಟಿ ಐತಿ, ಆದ್ರೆ ನೀರಿನ ಬಗ್ಗೆ ಯೂನಿವರ್ಸಿಟಿ ಇಲ್ಲ ಅಂತೇಳಿ ಸಂಶೋಧನೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಅದನ್ನ ಮ್ಯೂಸಿಯಂ ಮಾಡ್ಬೇಕು ನಾವು ಅಂತೇಳಿ. ನಾವು ಹಿಂಗ ಕೃಷಿಗೆ ವಿರುದ್ಧವಾಗಿ ಹೊಂಟ್ರೆ ಇನ್ನೊಂದು 5-10 ವರ್ಷಕ್ಕೆ ನಾವು ಕುಡಿಯೋ ನೀರಿಗೆ ಸಹಿತ ಹೊಡೆದಾಡಿ ಸಾಯ್ಬೇಕಾಗತ್ತೆ ಅಂತ ಒಂದು ಪರಿಸ್ಥಿತಿಗೆ ನಾವು ಹೊಂಟೇವಿ. ಅತಿಯಾದ ರಾಸಾಯನಿಕ ಬಳಕೆ, ಆಮೇಲೆ ಬೀಜೋಪಚಾರದ ಸಂಸ್ಕರಣದ ಒಂದು ಹಾವಳಿ, ಗಾವೋ ವಿಶ್ವಸ್ಯ ಮಾತಾ ಅಂತ ನಾವು ಹೇಳ್ತೇವೆ. 1 ಆಕಳ ಇದ್ರೆ 10 ಎಕರೆ ಸಾವಯವ ಕೃಷಿ ಮಾಡಬಹುದು ಅಂತ ಒಂದು ಅದ್ಭುತ ಸಾವಯವ ಕೃಷಿಯೊಳಗೆ ಒಂದು ವಿಶೇಷ ಇದೆ. ಅದ್ರ ಜೊತೆಗೆ ನಾವು ಈ ಸಾವಯವ ಕೃಷಿ ಬೆಳೆದ ರೈತರು ಇವತ್ತು ಎಲ್ಲರೂ ಒಂದ್ ರೀತಿ ಸಂದಿದ್ಧ ಪರಿಸ್ಥಿತಿ ಒಳಗಾದ. ಆ ಸಾವಯವ ಕೃಷಿಯಿಂದ ಬೆಳೆದ ದವಸ ಧಾನ್ಯವನ್ನ ಮೌಲ್ಯವರ್ಧನ ಮಾಡಿ ನಾವು ಮಾರುಕಟ್ಟೆ ಕೊಟ್ರೆ ಏನು ರಾಸಾಯನಿಕ ಹಾಕಿ ಹೆಚ್ಚು ಅತಿಯಾಸೆ ಇಟ್ಕೊಂಡು ರೈತ ಅದಕ್ಕಿಂತ ಮೀರಿ ಹೆಚ್ಚಿನ ಮಟ್ಟದೊಳಗೆ ಲಾಭವನ್ನ ಗಳಿಸಬಹುದು ಅನ್ನಕ್ಕ ಬಹಳ ಅದ್ಭುತವಾಗಿ ನಮ್ಮ ರಾಯಚೂರು ಭಾಗದಲ್ಲಿ ಕೃಷಿ ಕ್ರಾಂತಿಯನ್ನ ಮಾಡಿದ ಕೀರ್ತಿ ಕವಿತಾ ಮಿಶ್ರ ಅವರಿಗೆ ಸಲ್ತತೆ. ಅಂತವ್ರು ಸಾಕಷ್ಟು ಜನ ಸಾಧಕರು ನಮ್ಮ ದೇಶದಲ್ಲಿ ಇದ್ದಾರೆ. ಈ ಸಾವಯವ ಕೃಷಿ ಅಂತಂದ್ರೆ ಭೂಮಿಗೆ ನಾವು ಏನು ಮಾಡೋದ ಅವಶ್ಯಕತೆ ಇಲ್ಲ, ಗೊಬ್ಬರ ಹಾಕೋದು ಅವಶ್ಯಕತೆ ಇಲ್ಲ, ಭೂಮಿ ತನ್ನ ಸಮತೋಲನವನ್ನ ಪ್ರಕೃತಿ ದತ್ತವಾಗಿ ಕಾಯ್ಕೊಂಡು ಬರ್ತದೆ. ಆದ್ರೆ ಅದನ್ನ ನಾವು ರಾಸಾಯನಿಕ ಹಾಕಿ ಹಾಕಿ ಅದರ ಸ್ಥಿಮಿತವನ್ನ ಕಳೆದು ಬಿಟ್ಟೇವೆ. ಭೂಮಿ ತಾಯಿಗೆ ವಿಷ ಉಣಿಸ್ತಕ್ಕಂತ ಕೆಲಸವನ್ನು ಮಾಡ್ತಾ ಇದೀವಿ. ತಾಯಿ ಎದೆ ಹಾಲು ಎಷ್ಟು ಅಮೃತಕ್ಕೆ ಸಮಾನೋ ಅದಕ್ಕಿಂತ ಹೆಚ್ಚಿನ ಮಟ್ಟದೊಳಗೆ ಭೂಮಿ ತಾಯಿ ನಮಗೆ ಬೆಳೆಯನ್ನು ಬೆಳೆದು ಒಳ್ಳೆ ಆಹಾರವನ್ನ ಕೊಡ್ತಕ್ಕಂತ ಕೆಲಸ ಮಾಡ್ತಾಳ. ಇತ್ತೀಚೆಗೆ ನಾವೆಲ್ಲ ಈ ಕಳೆನಾಶಕ ಬಳಸ್ತೇವೆ. ಆ ಕಳೆನಾಶಕ ಎಷ್ಟು ಮಟ್ಟಿಗೆ ಪ್ರಭಾವ ಐತೆ ಅಂತಂದ್ರೆ, ಒಂದು ಹೊಲದೊಳಗೆ ನಾವು ಔಷಧಿ ಬಳಸಿದ್ರೆ ಸುತ್ತಮುತ್ತಲು 2-3 ಕಿಲೋಮೀಟರ್ ಇರ್ತಕ್ಕಂತ ಎಲ್ಲಾ ಹೊಲದಲ್ಲಿ ಬೆಳೆ ಹಾನಿ ಆಗ್ತಕ್ಕಂತ ಪರಿಸ್ಥಿತಿಗೆ ನಾವು ಬಂದೇವಿ. ಕೇಂದ್ರ ಸರ್ಕಾರ ಸುಮಾರು 15-20 ಔಷಧಿಗಳನ್ನು ಬ್ಯಾನ್ ಮಾಡೈತೆ. ಆದ್ರೆ ನಮ್ಮ ರೈತರೆಲ್ಲ ಅತಿಯಾದ ಆಶೆಗೆ ಹೋಗಿ ಅವನ್ನೆಲ್ಲ ಔಷಧಿಯನ್ನು ಬಳಸಿ ಈ ಭೂಮಿ ಬೆಳೆದೇ ಇರ್ತಕ್ಕಂತ ವಾತಾವರಣಕ್ಕೆ ನಾವು ಬಂದೇವೆ. ಇದರ ಜೊತೆಗೆ ಕೃಷಿ ಅದ ಹೇಳ್ತಾರ, ಕೃಷಿತೋ ನಾಸ್ತಿ ದುರ್ಭಿಕ್ಷಂ, ಹೊಲ ನೋಡದ ಹೋತು ಸಾಲ ಕೇಳದ ಹೋತು ಅಂತ. ನಾವು ಹೊಲ 10 ಎಕರೆ ನಮ್ದೇನು 10 ಎಕರೆ ಹೊಲ ಐತೆ ಅಂತ ಮನೆ ಕುತ್ಕೊಂಡ್ರೆ ಅದ್ ಗಿಡಗಂಟಿ ಬೆಳೆದು ಹಾಳಾಗ್ತದೆ. ಇನ್ನ ಒಂದು 10 ವರ್ಷ ಬಿಟ್ರೆ ಮರಗಳು ಬೆಳೆದ ಅಡವಿ ಆಗ್ತದೆ. ಅಡವಿ ಆಗ್ಲಾರ್ದಂಗ ನಾವು ಹೊಲದಲ್ಲಿ ಎಷ್ಟು ಶ್ರಮ ಪಟ್ಟು ದುಡಿತೀವೋ ಅದಕ್ಕೆ 10 ಪಟ್ಟು ನಾವು ಒಂದು ಕಾಳು ಜೋಳವನ್ನ ಹಾಕಿದ್ರೆ 1000 ಕಾಳು ತೆನೆ ಕೊಡ್ತಕ್ಕಂತ ಕೆಲಸವನ್ನು ಭೂಮಿ ತಾಯಿ ಮಾಡ್ತದೆ. ಅದರ ಜೊತೆಗೆ ನೀರಿನ ಬಳಕೆ, ಅತಿಯಾದ ದುರ್ಬಳಕೆ. ಒಂದ್ ಕಾಲಕ್ಕ ಸರ್ಕಾರದವ್ರು ಒಡ್ ಹಾಕೋದೊಂದು ಸ್ಕೀಮ್ ಇತ್ತು. ಆ ಸ್ಕೀಮ್ ಈಗಲೂ ಐತೆ, ಅದು ಯಾರು ಬಳಸಲ್ಲ. ಓಡೋ ನೀರನ್ನ ನಿಧಾನವಾಗಿ ಹೋಗಿಸ್ಬೇಕಂತ, ನಿಧಾನವಾಗಿ ಹೋಗೋ ನೀರನ್ನ ಹಿಂಗಿಸ್ಬೇಕಂತ, ಹಿಂಗಸೋ ನೀರನ್ನ ಅಲ್ಲೇ ಕುಡಿಯೋ ವ್ಯವಸ್ಥೆ ಮಾಡ್ಬೇಕಂತ. ಹಂಗಂತಂದ್ರೆ ಮಾತ್ರ ಅಂತರ್ಜಲ ಉಳಿಲಿಕ್ಕೆ ಸಾಧ್ಯತೆ ಐತೆ. ಈಗಾಗಲೇ ಬಿಜಾಪುರ ಆ ಭಾಗದೊಳಗೆ ಸುಮಾರು 700-800 ಒಳಗಡೆ ನೀರು ಸಿಗ್ತದೆ. 1 ಇಂಚ್ ನೀರು ಸಿಕ್ಕರೆ ಬಳ್ಳಾರಿ ಭಾಗದೊಳಗೆ 3-4 ಇಂಚ್ ನೀರು ಸಿಕ್ಕಾಗ ಏನ್ ಖುಷಿ ಆಗ್ತದೆ, ಅಷ್ಟು ಖುಷಿ ಆಗ್ತಾರೆ ಬಿಜಾಪುರ ಭಾಗದೊಳಗೆ. ಅದಕ್ಕೆ ಕಾರಣ ನಾವೆಲ್ಲ ನೀರಿನ ದುರ್ಬಳಕೆ, ಅತಿಯಾದ ದುರ್ಬಳಕೆಯಿಂದ ನಾವು ನೀರಿನ ಆಳವನ್ನ ಕೆಳ ಕಳಿಸ್ಬಿಟ್ಟಿವಿ. ಅದ್ರ ಜೊತೆಗೆ ಈ ಸಾವಯವ ಕೃಷಿ ಬಗ್ಗೆ ಗೋಪಾಲ್ ಬಾಯಿ ಸುತಾರಿ ಅವರು ಸುಮಾರು 1 ಲಕ್ಷ ಆಕಳ ಸಾಕಿ ಆಕಳದ ಹಾಲು, ಮೊಸರು, ತುಪ್ಪ, ಗೋಮೂತ್ರ, ಸಗಣಿಯಿಂದ ಸಂಸ್ಕರಣೆ ಮಾಡಿ ಅದಕ್ಕೊಂದು ಗೋ ಕೃಪಾಮೃತ ಅಂತೇಳಿ ನಾಡಿನ ಎಲ್ಲಾ ರೈತರಿಗೆ ಉಚಿತವಾಗಿ ಹಂಚಬೇಕಂತೇಳಿ ಸಂಕಲ್ಪ ಪೂಜ್ಯ ಗೋಪಾಲ್ ಬಾಯಿ ಸುತಾರಿ ಅವರು ಮಾಡ್ತಾ ಇದಾರೆ.
1: ಆತ್ಮೀಯ ಕೆಳಗಡೆ ಇವಾಗಿದ್ವು ಸಾವಯವ ಕೃಷಿ ಕುರಿತು ಹಾಗೂ ಗ್ರಾಮ ಮತ್ತು ಕೃಷಿ ಕುರಿತಾದ ಆಶೀರ್ವಚನದ ನುಡಿಗಳು. ವಿಜಯನಗರ ಜಿಲ್ಲೆ ನಂದಿಪುರದ ಚರಂತಾಶ್ರಮದ ಪರಮ ಪೂಜ್ಯರಾದ ಶ್ರೀ ಡಾಕ್ಟರ್ ಮಹೇಶ್ವರ ಸ್ವಾಮಿಗಳು 7ನೇ ಭಾರತೀಯ ಸಂಸ್ಕೃತಿ ಉತ್ಸವದ ಗ್ರಾಮ ಕೃಷಿ ಸಮಾವೇಶದಲ್ಲಿ ತಮ್ಮ ಆಶೀರ್ವಚನದಲ್ಲಿ ಮಾರ್ಗದರ್ಶನ ನೀಡ್ತಾ ಇದ್ರು.
4: ಜ್ಞಾನಕ್ಕಾಗಿ ಶಿಕ್ಷಣ.

0: ಹಳ್ಳಿಯ ಬದುಕು ಅಭಿಮಾನದ ಬದುಕಾಗಲಿ. ಕೃಷಿ ಕಾಯಕ ಈ ದೇಶದ ಹೆಮ್ಮೆಯ ಗೌರವದ ಕಾಯಕವಾಗಲಿ.
1: ಹಿಡಿದ ಹೊಲಗಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ.
0: ಶ್ರದ್ಧೆಯ ದುಡಿಮೆಯೇ ದೇವರು, ಅದುವೇ ವಿಕಾಸಕ್ಕೆ ನಾಂದಿ. ಬನ್ನಿ ನಮ್ಮೊಂದಿಗೆ ಕೈ ಜೋಡಿಸಿ, ನಿಮ್ಮೊಂದಿಗೆ ನಾವಿದ್ದೇವೆ.
2: ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ, ಪ್ರತಿ ರವಿವಾರ ಬೆಳಗ್ಗೆ 7:15. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಕಾಸ್ ಅಕಾಡೆಮಿ, ಕಲಬುರಗಿ.
3: ಇನ್ನು ಕೇಳುಗ್ರೆ, ವಿಕಾಸ್ ಅಕಾಡೆಮಿಗೆ ತಾವು ನೀಡಬಯಸುವ ಸಲಹೆ, ಸೂಚನೆ, ಮಾರ್ಗದರ್ಶನವನ್ನು ನಮ್ಮ ಮೊಬೈಲ್ ಸಂಖ್ಯೆ 7483731322 ಈ ನಂಬರ್ಗೆ ಕರೆ ಮಾಡಿ ಅಥವಾ ಸಂದೇಶವನ್ನು ಕಳಿಸಿ ತಿಳಿಸಬಹುದು. ಹಾಗೆ ವಿಕಾಸ್ ಅಕಾಡೆಮಿ @gmail.com ನಮ್ಮ ಇಮೇಲ್ ವಿಳಾಸ. ಇನ್ನು ಇಷ್ಟು ಮಾಹಿತಿಯೊಂದಿಗೆ ಇಂದಿನ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀವಿ. ಮುಂದಿನ ರವಿವಾರ ಇನ್ನಷ್ಟು ಹೊಸ ವಿಷಯಗಳೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀವಿ. ಎಲ್ಲರಿಗೂ ನಮಸ್ಕಾರ.

0: ಇದುವರೆಗೆ ಕಲಬುರಗಿಯ ವಿಕಾಸ ಅಕಾಡೆಮಿಯ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ ಪ್ರಸಾರವಾಯಿತು. ಪ್ರಸ್ತುತಿ ಲಕ್ಷ್ಮೀಕಾಂತ್ ಪಾಟೀಲ್. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಕಾಸ್ ಅಕಾಡೆಮಿ ಕಲಬುರಗಿ ಮತ್ತು
1: ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಸೇಡಂ.
2: ಶಾಲೆ ಸಾಮಾಜಿಕ ಪರಿವರ್ತನೆಯ ಕೇಂದ್ರವಾಗಬೇಕು.
1: ದೃಷ್ಟಿ ಬದಲಾದರೆ ಸೃಷ್ಟಿ ಬದಲಾಗುವುದು.
2: ಪ್ರಕೃತಿ ಕೇಂದ್ರಿತ ವಿಕಾಸ ನಮ್ಮ ಧ್ಯೇಯ.
1: ಕಲ್ಯಾಣ ಕರ್ನಾಟಕವನ್ನು ಪ್ರಯೋಗ ಭೂಮಿಯನ್ನಾಗಿಸಿ ವಿಕಾಸದ ಹೆಜ್ಜೆ ಇಡುತ್ತಿದೆ
2: ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಸೇಡಂ. ಪ್ರಕೃತಿಯಿಂದ ಸಂಸ್ಕೃತಿಯೆಡೆಗೆ.
3: ಶ್ರೋತೃ ಬಾಂಧವರ, ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಕಂಪನಾಂಕ 102.1 ಮೆಗಾಹೆರ್ಟ್ಸ್. ಸಮಯ 7:31 ನಿಮಿಷಗಳಾಗುತ್ತಲಿದೆ. ಕೇಳಿ ಕೆಲವು ವಾಣಿಜ್ಯ ಪ್ರಕಟಣೆಗಳು.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಅರ್ಜೆಂಟ್ ಆಗಿ ಫುಡ್ ಡೆಲಿವರಿ ಮಾಡಬೇಕು, ಈ ಟ್ರಾಫಿಕ್ ಅಲ್ಲಿ ಅಪಘಾತವಾಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನಪ್ಪ ಗತಿ?
0: ಅದಕ್ಕಾಗಿಯೇ ಕರ್ನಾಟಕ ಸರ್ಕಾರ ತಂದಿದೆ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ. ಅಪಘಾತ ವಿಮೆ, ಜೀವ ವಿಮೆ, ಆಸ್ಪತ್ರೆ ವೆಚ್ಚಕ್ಕೆ ನೆರವು, ಇವೆಲ್ಲವೂ ಉಚಿತ. 18-60 ವರ್ಷದ ಫುಡ್ ಡೆಲಿವರಿ ಹಾಗೂ ಇ ಕಾಮರ್ಸ್ ಸಂಸ್ಥೆಗಳಲ್ಲಿ ಡೆಲಿವರಿ ಕೆಲಸ ಮಾಡುತ್ತಿರುವ ಸೇವಾ ಸಿಂಧು ಪೋರ್ಟಲ್ನಲ್ಲಿ ನೋಂದಾಯಿಸಿದ ಅರ್ಹ ಗಿಗ್ ಕಾರ್ಮಿಕರಿಗೆ ಮಾತ್ರ ಈ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ 1552114 ಸಹಾಯವಾಣಿಗೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
3: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
0: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSUWSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

ಸಮಯ 7:34 ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಕೆಲವು ವಾಣಿಜ್ಯ ಪ್ರಕಟಣೆಗಳು, ನಂತರ ಸರಿಯಾಗಿ 7:35ಕ್ಕೆ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳನ್ನು ಆಲಿಸುವಿರಿ.

0: ಆಯುಷ್ ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
1: ನೀರು ಜೀವಜಲ, ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ. ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
2: ನೀರನ್ನು ಉಳಿಸಿ ಸಂರಕ್ಷಿಸೋಣ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ನಶಾ ಮುಕ್ತ ಯುವ ಕೋರ್ ವಿಕಸಿತ ಭಾರತ ಅಭಿಯಾನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಇಂದು ಚಾಲನೆ. ಇರಾನ್ ವಿರುದ್ಧ ಮಿಲಿಟರಿ ದಾಳಿ ತೀವ್ರಗೊಳಿಸುವುದಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆ. ಕಾಮನ್ವೆಲ್ತ್ ಕ್ರೀಡಾಕೂಟ 39 ಪದಕಗಳೊಂದಿಗೆ ಪದಕ ಪಟ್ಟಿಯಲ್ಲಿ 4ನೇ ಸ್ಥಾನಕ್ಕೇರಿದ ಭಾರತ. ಬಾನ್ ಓಪನ್ ಟೆನಿಸ್ ಭಾರತದ ರಾಮ್ಕುಮಾರ್ ರಾಮನಾಥನ್ ವಿಜಯ್ ಸುಂದರ್ ಪ್ರಶಾಂತ್ ಜೋಡಿಗೆ ಡಬಲ್ಸ್ ಪ್ರಶಸ್ತಿ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿಯವರು ಇಂದು ನಶಾ ಮುಕ್ತ ಯುವ ಫಾರ್ ವಿಕಸಿತ ಭಾರತ ಅಭಿಯಾನಕ್ಕೆ ಚಾಲನೆ ನೀಡಲಿದ್ದಾರೆ. ಈ ಕುರಿತು ಮಾಹಿತಿ ನೀಡಿದ ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವೀಯ, ಉದ್ಘಾಟನಾ ಕಾರ್ಯಕ್ರಮದಲ್ಲಿ 1 ಕೋಟಿಗೂ ಹೆಚ್ಚು ಮಂದಿ ಭಾಗಿಯಾಗಲಿದ್ದಾರೆ. ಕಾರ್ಯಕ್ರಮದ ವೇಳೆ ಭಾಗಿಯಾಗುವವರು ನಶಾ ಮುಕ್ತ ಪ್ರತಿಜ್ಞೆ ಕೈಗೊಳ್ಳಲಿದ್ದಾರೆ ಎಂದು ತಿಳಿಸಿದ್ದಾರೆ. ಯುವ ಜನರು ಮಾದಕ ವಸ್ತುಗಳ ದುರ್ಬಳಕೆಯಿಂದ ದೂರವಿರುವಂತೆ ಉತ್ತೇಜಿಸುವ ಉದ್ದೇಶದಿಂದ ಈ ಅಭಿಯಾನವನ್ನು 100 ವಾರಗಳ ಕಾಲ ದೇಶಾದ್ಯಂತ ಆಂದೋಲನವಾಗಿ ನಡೆಸಲಾಗುವುದು. ಪ್ರತಿ ಭಾನುವಾರ ಯುವಕರ ನೇತೃತ್ವದಲ್ಲಿ ಜಾಗೃತಿ ಅಭಿಯಾನ, ಸಮುದಾಯ ರ್ಯಾಲಿಗಳು ಹಾಗೂ ನಶಾ ಮುಕ್ತ ಪ್ರತಿಜ್ಞೆ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗುವುದು ಎಂದು ವಿವರಿಸಿದ್ದಾರೆ. ಮೈ ಭಾರತ್ ಸ್ವಯಂ ಸೇವಕರು, ರಾಷ್ಟೀಯ ಸೇವಾ ಯೋಜನೆ, ಯುವಕ ಸಂಘಗಳು, ಶಾಲೆ ಕಾಲೇಜು, ವಿಶ್ವವಿದ್ಯಾಲಯಗಳು, ಸ್ವಯಂ ಸೇವಾ ಸಂಸ್ಥೆಗಳು, ಕೈಗಾರಿಕಾ ಸಂಘಟನೆಗಳು ಮತ್ತು ಆಧ್ಯಾತ್ಮಿಕ ಸಂಸ್ಥೆಗಳು ಅಭಿಯಾನದಲ್ಲಿ ಪಾಲ್ಗೊಳ್ಳಲಿವೆ ಎಂದು ಸಚಿವ ಡಾ ಮನ್ಸುಖ್ ಮಾಂಡವೀಯ ಮಾಹಿತಿ ನೀಡಿದ್ದಾರೆ. ಉಜ್ಬೇಕಿಸ್ತಾನ ವಿದೇಶಾಂಗ ಸಚಿವ ಸೈದೋ ಭಕ್ತಿಯೋರ್ ಒಡಿಯೋವಿಚ್ ಇಂದಿನಿಂದ 5 ದಿನಗಳವರೆಗೆ ಭಾರತಕ್ಕೆ ಅಧಿಕೃತ ಭೇಟಿ ನೀಡಲಿದ್ದಾರೆ. ಈ ತಿಂಗಳ 5ರವರೆಗೆ ಭಾರತಕ್ಕೆ ಅಧಿಕೃತ ಭೇಟಿ ನೀಡಲಿರುವ ಸಚಿವರು ತಮ್ಮ ಭೇಟಿಯ ಸಮಯದಲ್ಲಿ ಒಡಿಯೋಲೋವಿಚ್ ರಾಷ್ಟ್ರಪತಿ ಭವನದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನು ಭೇಟಿ ಮಾಡಲಿದ್ದಾರೆ ಮತ್ತು ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ನಂತರ ಅವರು ದೆಹಲಿಯಲ್ಲಿ ವ್ಯಾಪಾರ ವೇದಿಕೆಯಲ್ಲಿ ಭಾಗಿಯಾಗಲಿದ್ದಾರೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. 5 ಡೈವಿಂಗ್ ಸಪೋರ್ಟ್ ಕ್ರಾಫ್ಟ್ ಯೋಜನೆಗಳ 5ನೇ ಹಡಗಾದಂಥ DSC A24 ಕೋಲ್ಕತ್ತಾದ ತಿಟಗಡದಲ್ಲಿ ಉದ್ಘಾಟನೆ ಮಾಡಲಾಯಿತು. ಈ ಹಡಗುಗಳು ಉತ್ತಮ ಸ್ಥಿರತೆ, ವರ್ಧಿತ ಟೆಕ್ ಪ್ರದೇಶ ಮತ್ತು ಸುಧಾರಿತ ಸಮುದ್ರ ಕೀಪಿಂಗ್ ಗುಣಲಕ್ಷಣಗಳನ್ನು ನೀಡುತ್ತವೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಇದು ಡೈವಿಂಗ್ ಕಾರ್ಯಾಚರಣೆಗಳನ್ನು ಕೈಗೊಳ್ಳಲು ಸೂಕ್ತವಾಗಿದೆ. ಭಾರತೀಯ ಶಿಪ್ಪಿಂಗ್ ನೋಂದಣಿಯ ನೌಕಾ ನಿಯಮಗಳು ಮತ್ತು ನಿಯಮಗಳಿಗೆ ಅನುಸಾರವಾಗಿ ಹಡಗನ್ನು ವಿನ್ಯಾಸಗೊಳಿಸಲಾಗಿದೆ ಮತ್ತು ನಿರ್ಮಾಣ ಮಾಡಲಾಗಿದೆ. ಈ ಹಡಗುಗಳ ಸೇರ್ಪಡೆಯೊಂದಿಗೆ ಡೈವಿಂಗ್ ಬೆಂಬಲ, ನೀರೊಳಗಿನ ತಪಾಸಣೆ, ರಕ್ಷಣೆಗೆ ನೆರವು ಮತ್ತು ಕರಾವಳಿ ಕಾರ್ಯಾಚರಣೆಯ ನಿಯೋಜನೆಯಲ್ಲಿ ಭಾರತೀಯ ನೌಕಾಪಡೆಯ ಸಾಮರ್ಥ್ಯ ಹೆಚ್ಚಳವಾಗಲಿದೆ. 70% ಮುಖ್ಯ ಮತ್ತು ಸಹಾಯಕ ಉಪಕರಣಗಳನ್ನು ಸ್ಥಳೀಯ ತಯಾರಕರಿಂದ ಪಡೆಯುವುದರ ಜೊತೆಗೆ ಡೈವಿಂಗ್ ಸಪೋರ್ಟ್ ಕ್ರಾಫ್ಟ್ ಸರ್ಕಾರದ ಆತ್ಮನಿರ್ಭರ ಭಾರತ ಮತ್ತು ಮೇಕ್ ಇನ್ ಇಂಡಿಯಾ ಉಪಕ್ರಮಗಳ ಬಲ ನೀಡಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಸುಮಾರು 6 ವರ್ಷಗಳ ನಂತರ ಹಿಮಾಚಲ ಪ್ರದೇಶದ ಕಿನ್ನೌರ್ ಜಿಲ್ಲೆಯ ಶಿಪ್ಕಿಲಾ ಮೂಲಕ ಭಾರತ ಮತ್ತು ಚೀನಾ ನಡುವಿನ ಗಡಿಯಾಚೆಗಿನ ವ್ಯಾಪಾರ ಪುನರಾರಂಭಗೊಂಡಿದೆ. ಕಿನ್ನೌರ್ ಜಿಲ್ಲೆಯ ಪೂಹ್ ಉಪವಿಭಾಗದಲ್ಲಿರುವಂತಹ ಗಡಿ ಪಂಚಾಯತ್ ನಮ್ಗ್ಯಾದಲ್ಲಿ ಚುಪನ್ ಟ್ರೇಡ್ ಮಾರ್ಟ್ ಅನ್ನು ಕಂದಾಯ ಸಚಿವ ಜಗತ್ ಸಿಂಗ್ ನೇಗಿ ಉದ್ಘಾಟನೆ ಮಾಡಿದರು. ಅಲ್ಲದೆ ಗಡಿಯಾಚೆಗಿನ ವ್ಯಾಪಾರವನ್ನು ಪ್ರಾರಂಭ ಮಾಡಲು 17 ವ್ಯಾಪಾರಿಗಳ ಗುಂಪಿಗೆ ಚಾಲನೆಯನ್ನು ನೀಡಿದರು. COVID-19 ಸಾಂಕ್ರಾಮಿಕ ರೋಗದ ನಂತರ 2020 ವ್ಯಾಪಾರವನ್ನು ಸ್ಥಗಿತಗೊಳಿಸಲಾಗಿತ್ತು. ರಾಜ್ಯಾದ್ಯಂತ ಬಾಲಕಾರ್ಮಿಕ ಪದ್ಧತಿ ಮತ್ತು ಮಕ್ಕಳ ಕಳ್ಳ ಸಾಗಾಣೆ ಕೊನೆಗೊಳಿಸುವ ಗುರಿಯನ್ನು ಹೊಂದಿರುವಂತಹ ಆಪರೇಷನ್ ಮುಸ್ಕಾನ್ 12 ಎಂಬ 1 ತಿಂಗಳ ವಿಶೇಷ ಅಭಿಯಾನದಲ್ಲಿ ತೆಲಂಗಾಣ ಪೊಲೀಸರು 6,307 ಮಕ್ಕಳನ್ನು ರಕ್ಷಿಸಿದ್ದಾರೆ. July 1-31 ಈ ಕಾರ್ಯಾಚರಣೆ ನಡೆಯಿತು. 124 ಉಪವಿಭಾಗದ ತಂಡಗಳಿಂದ ಸುಮಾರು 620 ಪೊಲೀಸ್ ಸಿಬ್ಬಂದಿ ಭಾಗಿಯಾಗಿದ್ದರು. ಕಾನೂನು ಮತ್ತು ಕಾರ್ಯವಿಧಾನಗಳ ಕುರಿತು ತರಬೇತಿಯ ನಂತರ ತಂಡಗಳು ರೈಲ್ವೆ ನಿಲ್ದಾಣ, ಬಸ್ ನಿಲ್ದಾಣ, ದೇವಾಲಯ, ಇಟ್ಟಿಗೆಗೂಡು, ಮೆಕ್ಯಾನಿಕ್ ಅಂಗಡಿ, ನಿರ್ಮಾಣ ಸ್ಥಳ ಮತ್ತು ಚಹಾ ಅಂಗಡಿಗಳು ಸೇರಿದಂತೆ ಬಾಲ ಕಾರ್ಮಿಕರು ಸಾಮಾನ್ಯವಾಗಿ ಕಂಡುಬರುವ ಸ್ಥಳಗಳ ಮೇಲೆ ದಾಳಿ ನಡೆಸಲಾಯಿತು ಎಂದು ಮಹಿಳಾ ಸುರಕ್ಷತಾ ವಿಭಾಗದ ನಿರ್ದೇಶಕಿ ಚಾರು ಸಿನ್ಹಾ ತಿಳಿಸಿದ್ದಾರೆ. ರಕ್ಷಿಸಲಾದ ಮಕ್ಕಳಲ್ಲಿ 5,892 ಹುಡುಗರು ಮತ್ತು 415 ಹುಡುಗಿಯರು, 3,447 ತೆಲಂಗಾಣಕ್ಕೆ ಸೇರಿದವರಾಗಿದ್ದರೆ 2,860 ಇತರ ರಾಜ್ಯಗಳು ಮತ್ತು ನೇಪಾಳದವರು ಆಗಿದ್ದಾರೆ. ರಕ್ಷಿಸಲ್ಪಟ್ಟವರಲ್ಲಿ 5041 ಬಾಲಕಾರ್ಮಿಕರು, 647 ಬೀದಿ ಮಕ್ಕಳು, 43 ಬಾಲ ಭಿಕ್ಷುಕರು ಮತ್ತು 11 ಓಡಿಹೋದವರು, ಶಾಲೆ ಬಿಟ್ಟವರು, ಅಕ್ರಮ ದತ್ತು ಸ್ವೀಕಾರ ಮತ್ತು ಬಾಲ್ಯ ವಿವಾಹಕ್ಕೆ ಒಳಗಾದವರು ಇದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಇರಾನ್ ವಿರುದ್ಧ ಮಿಲಿಟರಿ ದಾಳಿಯನ್ನು ತೀವ್ರಗೊಳಿಸುವುದಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಬೆದರಿಕೆ ಹಾಕಿದ್ದಾರೆ. ಹಡಗುಗಳ ಮೇಲಿನ ದಾಳಿಯನ್ನು ನಿಲ್ಲಿಸಿ ಇರಾನ್ ಮಾತುಕತೆಗೆ ಮರಳುವವರೆಗೆ ಅಮೆರಿಕದ ದಾಳಿಗಳು ಮುಂದುವರಿಯುತ್ತವೆ ಎಂದು ಎಚ್ಚರಿಸಿದ್ದಾರೆ. ಪಶ್ಚಿಮ ಏಷ್ಯಾದ ಅಮೆರಿಕನರು ಈ ಪ್ರದೇಶವನ್ನು ತೊರೆಯಬೇಕು ಅಥವಾ ಸಂಘರ್ಷ ಉಲ್ಬಣಗೊಂಡರೆ ಹೊರಡಲು ಸಿದ್ದರಾಗಿರಬೇಕು ಎಂದು ಅಮೆರಿಕ ವಿದೇಶಾಂಗ ಇಲಾಖೆ ಹೊಸದಾಗಿ ಭದ್ರತಾ ಸಲಹೆಯನ್ನು ನೀಡಿದೆ. ಅಮೆರಿಕ ಬೆಂಬಲಿತ ಕದನ ವಿರಾಮ ನಿಯಮದಡಿಯಲ್ಲಿ ಶಸ್ತ್ರಾಸ್ತ್ರ ತ್ಯಜಿಸಲು ಸಿದ್ದ ಎಂದು ಹಮಾಸ್ ಘೋಷಿಸಿದ್ದರೂ ಇಸ್ರೇಲ್ ಹೊಸದಾಗಿ ದಾಳಿಗಳನ್ನು ನಡೆಸುತ್ತಿದೆ. ಗಾಜಾ ಮತ್ತು ಲೆಬನಾನ್ನಲ್ಲೂ ಉದ್ವಿಗ್ನತೆ ಉಂಟಾಗಿದೆ. ಈ ನಡುವೆ ದಾಳಿ ನಡೆದರೆ ಪಶ್ಚಿಮ ಏಷ್ಯಾದ್ಯಂತ ಪ್ರಮುಖ ಇಸ್ರೇಲ್ ಮೂಲಸೌಕರ್ಯ ಮತ್ತು ಅಮೆರಿಕದ ಇಂಧನ ಸೌಲಭ್ಯಗಳ ಮೇಲೆ ದಾಳಿ ಮಾಡಲಾಗುವುದು ಎಂದು ಇರಾನ್ ಎಚ್ಚರಿಸಿದೆ. ಗ್ಲಾಸ್ಕೋದಲ್ಲಿ ನಡೆದಂತಹ ಕಾಮನ್ವೆಲ್ತ್ ಕ್ರೀಡಾಕೂಟ 2026 ನಡೆದ 10ನೇ ದಿನದ ಪದಕ ಪಟ್ಟಿಯಲ್ಲಿ ಭಾರತ 4ನೇ ಸ್ಥಾನಕ್ಕೆ ಏರಿದ್ದು ನಿನ್ನೆ 16 ಪದಕಗಳನ್ನು ಗಳಿಸಿದೆ. ಈ ಮೂಲಕ ಭಾರತದ ಪದಕಗಳ ಸಂಖ್ಯೆ 39ಕ್ಕೆ ಏರಿಕೆಯಾಗಿದೆ. ಇದರಲ್ಲಿ 13 ಚಿನ್ನ, 17 ಬೆಳ್ಳಿ ಮತ್ತು 9 ಕಂಚಿನ ಪದಕಗಳು ಸೇರಿವೆ. ಬಾಕ್ಸಿಂಗ್ ತಂಡ ಮುನ್ನಡೆ ಸಾಧಿಸಿದೆ. ಭಾರತ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ದಾಖಲೆಯ 7 ಚಿನ್ನ ಮತ್ತು 3 ಬೆಳ್ಳಿ ಪದಕಗಳೊಂದಿಗೆ ಬಾಕ್ಸಿಂಗ್ ಪದಕ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿದೆ. ಚಿನ್ನದ ಪದಕ ವಿಜೇತರಲ್ಲಿ ಅಂಕುಶ್ ಪಂಘಲ್, ಪುರುಷರ 80 ಕೆಜಿ ಫೈನಲ್ನಲ್ಲಿ ಇಂಗ್ಲೆಂಡ್ನ ಡಿಮೇಜಿ ಶಿಟ್ಟು ಅವರನ್ನು 4-1 ಅಂತರದಿಂದ ಸೋಲಿಸಿದರೆ ಸಚಿನ್ ಸಿವಾಜ್ ಪುರುಷರ 60 ಕೆಜಿ ವಿಭಾಗದಲ್ಲಿ ನಮೀಬಿಯಾದ ಟ್ರಯಗೇನ್ ಮಾರ್ನಿಂಗ್ ಎನ್ ಡೆವೆಲೋ ಅವರನ್ನು 3-7 ಅಂತರದಿಂದ ಸೋಲಿಸಿ ಪ್ರಶಸ್ತಿ ತಮ್ಮದಾಗಿಸಿಕೊಂಡರು. ಭಾರತೀಯ ಬಾಕ್ಸಿಂಗ್ ಚಿನ್ನದ ಪದಕ ವಿಜೇತರಲ್ಲಿ ಜೈಸ್ಮಿನ್ ಲಂಬೋರಿಯಾ, ಪ್ರೀತಿ ಪವಾರ್, ಸಾಕ್ಷಿ ಚೌಧರಿ, ಪ್ರಿಯಾ ಗಂಗಾಸ್ ಮತ್ತು ಅರುಂಧತಿ ಚೌಧರಿ ಸೇರಿದ್ದಾರೆ. ಭಾರತದ 3 ಬಾಕ್ಸರ್ಗಳಾದಂಥ ನರೇಂದರ್ ಬೆರ್ವಾಲ್, ಒಲಿಂಪಿಕ್ ಪದಕ ವಿಜೇತೆ ಲೋಲಿನಾ ಬೋರ್ಗೋಹೈನ್ ಮತ್ತು ಜಾದುಮಣಿ ಸಿಂಗ್ ಬೆಳ್ಳಿ ಪದಕಗಳನ್ನು ಗಳಿಸಿದರು. ಪುರುಷರ 90+ ಕೆಜಿ ಫೈನಲ್ನಲ್ಲಿ ನರೇಂದರ್ ಇಂಗ್ಲೆಂಡ್ನ ದಮರ್ ಥಾಮಸ್ ವಿರುದ್ಧ ಸೋತರು. ಮಹಿಳೆಯರ 75 ಕೆಜಿಯ ಫೈನಲ್ನಲ್ಲಿ ಆಸ್ಟ್ರೇಲಿಯಾದ ಎಮ್ಮಾ ಸ್ಯೂ ಗ್ರೀನ್ ಟ್ರೀ ವಿರುದ್ಧ ಲವ್ಲಿನಾ 4-1 ಅಂತರದಿಂದ ಸೋತರು. ಪ್ರೀತಿ ಕೆನಡಾದ ಸ್ಕಾರ್ಲೆಟ್ ಡೆಲ್ಗಾಡೋ ವಿರುದ್ಧ 5-0 ಅಂತರದಿಂದ ಜಯ ಗಳಿಸುವ ಮೂಲಕ ಮಹಿಳೆಯರ 54 ಕಿಲೋಗ್ರಾಂ ಬಾಕ್ಸಿಂಗ್ ಪ್ರಶಸ್ತಿಯನ್ನು ತಮ್ಮದಾಗಿಸಿಕೊಂಡರು. ಹಾಲಿ ವಿಶ್ವ ಚಾಂಪಿಯನ್ ಜೈಸ್ಮಿನ್ ಮಹಿಳೆಯರ 57 ಕಿಲೋಗ್ರಾಂ ಫೈನಲ್ನಲ್ಲಿ ಉತ್ತರ ಐರ್ಲೆಂಡ್ನ ಮೈಕೆಲಾ ವಾಲ್ಸ್ ಅವರನ್ನು ಸೋಲಿಸುವ ಮೂಲಕ 5-0 ಅಂತರದಿಂದ ಗೆಲುವನ್ನು ದಾಖಲಿಸಿದರು. ಸಾಕ್ಷಿ ಮಹಿಳೆಯರ 51 ಕಿಲೋಗ್ರಾಂ ಫೈನಲ್ನಲ್ಲಿ ಇಂಗ್ಲೆಂಡ್ನ ರುಬಿ ವೈಟ್ ಅವರನ್ನು 5-0 ಅಂತರದಿಂದ ಗೆದ್ದರು. ಮಹಿಳೆಯರ 60 ಕೆಜಿ ಫೈನಲ್ನಲ್ಲಿ ಕೆನಡಾದ ಮೇರಿ ಬೌಥಲ್ ಅಲ್ ಅಹಮದಿಹ್ ಅವರನ್ನು 4-1 ಅಂತರದಿಂದ ಸೋಲಿಸಿ ಪ್ರಿಯಾ ವಿಜೇತರಾದರು. ಅರುಂಧತಿ ಚೌಧರಿ ಮಹಿಳೆಯರ 70 ಕೆಜಿಯ ಫೈನಲ್ನಲ್ಲಿ ಇಂಗ್ಲೆಂಡ್ನ ಚಾಮ್ ಟೆಲ್ಲೆ ರೀಡ್ ಅವರನ್ನು ಸೋಲಿಸಿದರು. ಟೆನ್ನಿಸ್ನಲ್ಲಿ ಭಾರತದ ರಾಮ್ಕುಮಾರ್ ರಾಮನಾಥನ್ ಮತ್ತು ವಿಜಯ್ ಸುಂದರ್ ಪ್ರಶಾಂತ್ ಬಾನ್ ಓಪನ್ 2026 ಡಬಲ್ ಪ್ರಶಸ್ತಿ ವಿಜೇತರಾದರು. ಭಾರತೀಯ ಜೋಡಿ ಇಂಗ್ಲೆಂಡ್ನ ಸ್ಕಾಟ್ ಡಂಕನ್ ಮತ್ತು ಸ್ವೀಡನ್ನ ಆಡಮ್ ಹೈನೋ ನೆನ್ ಅವರನ್ನ 7-6, 6-3 ಸೆಟ್ಗಳಿಂದ ಸೋಲಿಸಿದರು. ಸೆಮಿಫೈನಲ್ನಲ್ಲಿ ಇಗ್ನಾಸಿಯೋ ಕ್ಯಾರೋ ಮತ್ತು ಫೆಡೆರಿಕೋ ಅಗಸ್ಟಿನ್ ಗೊಮೇಜ್ ವಿರುದ್ಧ 6-2, 6-3 ಅಂತರದಲ್ಲಿ ಜಯ ಗಳಿಸಿದ ನಂತರ ಅವರು ಫೈನಲ್ಗೆ ಲಗ್ಗೆ ಇಟ್ಟಿದ್ದರು. 31 ವರ್ಷದ ರಾಮ್ಕುಮಾರ್ ಈಗ ತಮ್ಮ ವೃತ್ತಿ ಜೀವನದಲ್ಲಿ 13 ಎಟಿಪಿ ಚಾಲೆಂಜರ್ ಪ್ರಶಸ್ತಿಗಳನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಶಾ ಮುಕ್ತ ಯುವ ಫಾರ್ ವಿಕಸಿತ ಭಾರತ ಅಭಿಯಾನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಇಂದು ಚಾಲನೆ. ಇರಾನ್ ವಿರುದ್ಧ ಮಿಲಿಟರಿ ದಾಳಿ ತೀವ್ರಗೊಳಿಸುವುದಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆ. ಕಾಮನ್ವೆಲ್ತ್ ಕ್ರೀಡಾಕೂಟ 39 ಪದಕಗಳೊಂದಿಗೆ ಪದಕ ಪಟ್ಟಿಯಲ್ಲಿ 4ನೇ ಸ್ಥಾನಕ್ಕೇರಿದ ಭಾರತ. ಬಾನ್ ಓಪನ್ ಟೆನಿಸ್ ಭಾರತದ ರಾಮ್ಕುಮಾರ್ ರಾಮನಾಥನ್ ವೈಜಯ್ ಸುಂದರ್ ಪ್ರಶಾಂತ್ ಜೋಡಿಗೆ ಡಬಲ್ಸ್ ಪ್ರಶಸ್ತಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
3: ಶೋತೃ ಬಾಂಧವರು, ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ಕಂಪನಕನೂರ 2.1 ಮೆಗಾಹೆರ್ಟ್ಸ್. ಸಮಯ 7:45 ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಕೇಳಿ ಯುವರತ್ನ ಚಿತ್ರದ ಗೀತೆಯನ್ನು.

0: ಪೊಲೀಸ್
1: ಮಿಸ್ ಸೀಮಾ.
0: ಹೌದು,
1: ಈಗಲೇ ಪೊಲೀಸ್ ಸ್ಟೇಷನ್ಗೆ ಬನ್ನಿ. ಒಂದ್ ನಿಮಿಷ, ಇಲ್ಲಾಂದ್ರೆ ಮನೆಗೆ ಬರ್ತೀವಿ. ಒಬ್ರೆ ಬೇರೆ ಕೋಣೆಗೆ ಹೋಗಿ. ನಿಮ್ ಮಗ ನಮ್ಮ ಕಸ್ಟಡಿಯಲ್ಲಿ ಇದ್ದಾನೆ ಮತ್ತು ನೀವು ಡಿಜಿಟಲ್ ಅರೆಸ್ಟ್ ಆಗಿದ್ದೀರಿ.
0: ಡಿಜಿಟಲ್ ಅರೆಸ್ಟ್?
1: 1,00,000 ಕೊಡಿ, ಬಚಾವ್ ಆಗ್ತೀರಾ.
0: ಅಷ್ಟೊಂದ್ ಹಣ?
1: ಸರಿ, ಒಂದು ಲಿಂಕ್ ಕಳಿಸ್ತೀನಿ, ಈಗ ಪ್ರೊಸೆಸಿಂಗ್ಗೆ 30,000 ಕಳಿಸಿ. ಇಲ್ಲಾಂದ್ರೆ ಮಗ ಜೈಲಿಗೆ ಹೋಗ್ತಾನೆ.
0: ಜೈಲಿಗೆ ನೀನ್ ಹೋಗ್ತೀಯ. ನಿನ್ ಮುಖ ರೆಕಾರ್ಡ್ ಮಾಡಿದ್ದೀನಿ. ಡಿಜಿಟಲ್ ಅರೆಸ್ಟ್ ಅಂತ ಇರೋದೇ ಇಲ್ಲ, ಇದೆಲ್ಲ ಫ್ರಾಡ್. ಅದಕ್ಕೆ ಗಾಬರಿ ಆಗ್ಬೇಡಿ. ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ.
2: ಹಲೋ ಮಮ್ಮ.
0: ಹಾಯ್.
3: RBI ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ.
5: ಚಿತ್ರಗೀತೆ ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಕೇಳಿ. ಶಂಕರ್ ಶಾನ್ಭಾಗ್ ಹಾಗೂ ಚಿತ್ರ ಅವರ ಧ್ವನಿಯಲ್ಲಿ ಜೋಡಿ ಹಾಕಿ ಚಿತ್ರದ ಗೀತೆಯನ್ನು ಸಾಹಿತ್ಯ ಮತ್ತು ಸಂಗೀತವನ್ನು ಕೊಟ್ಟವರು ವಿ ಮನೋಹರ್.

ಶುದ್ರ ಬಾಂಧವರು ಇದುವರೆಗೆ ಕನ್ನಡದಲ್ಲಿ ಚಿತ್ರಗೀತೆಗಳನ್ನು ಕೇಳಿದ್ರಿ. ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಸಮಯ 8 ಗಂಟೆ ಆಗುತ್ತಲಿದೆ. ಇನ್ನು ಮುಂದೆ ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳಿದ್ರಿ ದೆಹಲಿ ಕೇಂದ್ರದಿಂದ.

0: ಶ್ರೋತೃ ಬಾಂಧವರೇ, ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 8:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ಕಾರ್ಯಕ್ರಮ ಸಾಹಿತ್ಯ ಸಂಪುಟ, ಸಾಹಿತ್ಯ ಸಂಪುಟ, ಸಾಹಿತ್ಯ ಸಂಪುಟ.
2: ಕಥೆ, ಕಾದಂಬರಿ, ಕಾವ್ಯ, ನಾಟಕ, ಪ್ರಬಂಧ, ವಿಮರ್ಶೆ, ಹೀಗೆ ಸಾಹಿತ್ಯದ ಹಲವು ಪ್ರಕಾರಗಳನ್ನು ಒಳಗೊಂಡ
1: ರಸಾನುಭವ ನೀಡುವ ಮಾನವ ಅನುಭವದ ಪ್ರತಿಬಿಂಬದ ಕಾರ್ಯಕ್ರಮವೇ ಸಾಹಿತ್ಯ ಸಂಪುಟ, ಸಾಹಿತ್ಯ ಸಂಪುಟ, ಸಾಹಿತ್ಯ ಸಂಪುಟ.
2: ಪ್ರಸ್ತುತಿ ಡಾಕ್ಟರ್ ಬಿ ವಿಜಯರಾಜೇಂದ್ರ.

0: ಇವತ್ತಿನ ಸಾಹಿತ್ಯ ಸಂಪುಟ ಕಾರ್ಯಕ್ರಮದಲ್ಲಿ ಕೇಳಿ ರಾಯಚೂರಿನ ಕವಿಗಳಾದ ಡಾಕ್ಟರ್ ವೆಂಕಟೇಶ್ ನವಲಿ ಅವರ ಜೊತೆ ಮಾತುಕತೆ. ನಮಸ್ಕಾರ ಶ್ರೋತೃಗಳೇ, ಆಕಾಶವಾಣಿಯ ಸಾಹಿತ್ಯ ಸಂಪುಟ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಸಾಹಿತ್ಯ, ಸಂಗೀತ, ಶಿಕ್ಷಣ ಮತ್ತು ಸಂಶೋಧನೆ, ಈ ನಾಲ್ಕು ಕ್ಷೇತ್ರಗಳಲ್ಲೂ ತಮ್ಮ ಪ್ರತಿಭೆಯಿಂದ ಶ್ರೀಮಂತಗೊಳಿಸುತ್ತಾ ಸಾಂಸ್ಕೃತಿಕ ಲೋಕಕ್ಕೆ ವಿಶಿಷ್ಟ ಕೊಡುಗೆ ನೀಡುತ್ತಿರುವ ಬಹುಮುಖ ಪ್ರತಿಭೆ ಡಾಕ್ಟರ್ ವೆಂಕಟೇಶ್ ನವಲಿ ಅವರು ಇಂದು ನಮ್ಮೊಂದಿಗೆ ಸ್ಟುಡಿಯೋದಲ್ಲಿದ್ದಾರೆ. ಶ್ರೀಧರ್ ರಾವ್ ನವಲಿ ಹಾಗೂ ಶ್ರೀಮತಿ ವನಮಾಲಾಬಾಯಿ ಅವರ ಪುತ್ರರಾದ ಇವರು ಸಮಾಜಶಾಸ್ತ್ರದಲ್ಲಿ ಎಂಎ ಬಿಇಡಿ ಪದವಿ ಪಡೆದು ಶಿಕ್ಷಣ ಕ್ಷೇತ್ರದಲ್ಲಿ ಜನಮೆಚ್ಚಿದ ಶಿಕ್ಷಕ, ತಾಲೂಕು ಮಟ್ಟದ ಉತ್ತಮ ಶಿಕ್ಷಕ ಸೇರಿದಂತೆ ಹಲವು ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡವರು. ಅಷ್ಟೇ ಅಲ್ಲದೆ ಡಾಕ್ಟರ್ ಅರಳುಮಲ್ಲಿಗೆ ಪಾರ್ಥಸಾರಥಿಯವರ ಜೀವನ ಸಾಧನೆ ಹಾಗೂ ವಿಷ್ಣು ಸಹಸ್ರನಾಮ ಕ್ಷೇತ್ರಕ್ಕೆ ಅವರ ಕೊಡುಗೆಯ ಕುರಿತು ಪ್ರೌಢ ಪ್ರಬಂಧ ಮಂಡಿಸಿ ಪಿಎಚ್ಡಿಯ ಪದವಿ ಗೌರವಕ್ಕೆ ಪಾತ್ರರಾಗಿದ್ದಾರೆ. ಅವರ ಸಾಹಿತ್ಯಿಕ ಪಯಣದಲ್ಲಿ 2021 ಹೈಕು ಸಂಕಲನವಾದ ಕೆಂದಾವರೆ, 2023 ಕೃತಿಯಾದ ದಾಸ ಸಾಹಿತ್ಯಕ್ಕೆ ಸಾಧಕ ಪಾರ್ಥಸಾರಥಿ ವಿಠಲದಾಸರು ಹಾಗೂ ಇತ್ತೀಚೆಗೆ ಹೊರಬಂದ 2025 ಅಭಿನಂದನಾ ಗ್ರಂಥವಾದ ಜಯದೀಪ್ತಿ ಇವರ ಪ್ರಮುಖ ಕೃತಿಗಳು. ಕೇವಲ ಅಕ್ಷರ ಲೋಕಕ್ಕೆ ಅಷ್ಟೇ ಅಲ್ಲದೆ ಗಾಯನ ಕ್ಷೇತ್ರದಲ್ಲೂ ಸೈ ಎನಿಸಿಕೊಂಡವರು ಇವರು. 2025 ಸಾಲಿನಲ್ಲಿ ಆಕಾಶವಾಣಿಯ ಕಲಬುರಗಿ ಕೇಂದ್ರದಿಂದ ಸುಗಮ ಸಂಗೀತ, ದಾಸರ ಪದಗಳ ವಿಭಾಗದಲ್ಲಿ ಬಿ ಗ್ರೇಡ್ ಕಲಾಕೃತಿಯ ಗೌರವ ಪಡೆದಿದ್ದಾರೆ. ಬನ್ನಿ ಶ್ರೋತೃಗಳೇ, ಡಾಕ್ಟರ್ ವೆಂಕಟೇಶ್ ನವಲಿ ಅವರನ್ನು ಪ್ರೀತಿಯಿಂದ ಸ್ವಾಗತಿಸೋಣ. ಡಾಕ್ಟರ್ ವೆಂಕಟೇಶ್ ನವಲಿ ಅವರೇ, ಆಕಾಶವಾಣಿಯ ಸಾಹಿತ್ಯ ಸಂಪುಟ ಕಾರ್ಯಕ್ರಮಕ್ಕೆ ತಮಗೆ ಹೃತ್ಪೂರ್ವಕ ಸ್ವಾಗತ ಹಾಗೂ ನಮಸ್ಕಾರ.
1: ಸರ್ ನಮಸ್ಕಾರ.
0: ನವಲಿಯವರೇ, ನಮ್ಮ ಕೇಳುಗರಿಗೆ ನಿಮ್ಮ ಬಾಲ್ಯ, ಕುಟುಂಬ ಮತ್ತು ಶಿಕ್ಷಣದ ಕುರಿತು ಸ್ವಲ್ಪ ಪರಿಚಯ ಮಾಡಿಕೊಡಿ.
1: ರಾಯಚೂರು ಜಿಲ್ಲೆ ಲಿಂಗಸೂರು ತಾಲೂಕಿನ ನವಲಿ ಗ್ರಾಮದವನು. ಮೂಲತಃ ನಮ್ಮ ಮನೆ ಮತ್ತು ಹೊಲ ಎಲ್ಲ ಅಲ್ಲಿನೇ ಇರೋದು, ಜೊತೆಗೆ ನಮ್ಮ ತಂದೆಯವರು ಕೂಡ ಅಲ್ಲಿನೇ ನನ್ನ ವಿದ್ಯಾಭ್ಯಾಸವನ್ನು ಮಾಡಿಸಿದರು. ಅವರು ಮೂಲತಃ ಶಿಕ್ಷಕರಾಗಿದ್ದರಿಂದ ನಾನು ಕೂಡ ಅವರ ಜೊತೆಗೆ ಬೆಳೆದು ಅಲ್ಲೇ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ನವಲಿಯಲ್ಲಿ, ನಂತರ ಅದರ ಪಕ್ಕದ ಊರಾಗಿರ್ತಕ್ಕಂಥ ಹಿರೇಜಾವೂರ್ ಅಂತ ಅಲ್ಲಿ ನಂದು 4ನೇ ತರಗತಿ ಅಭ್ಯಾಸ ಆಯಿತು. ಅಲ್ಲಿ 5ನೇ ತರಗತಿವರೆಗೆ ಲಾಸ್ಟ್ ಇತ್ತು. ಅಪ್ಪ ಕೂಡ ನನ್ನ ಗುರುಗಳೇ, ಅವರ ಶಾಲೆಯಲ್ಲಿನೇ ನಾನು 5ನೇ ತರಗತಿ ಓದಿದ್ದು. ನಂತರ ಅಲ್ಲಿ ಮುಂದಿನ ಅಧ್ಯಯನ ಅಲ್ಲಿ ಇರದೇ ಇರೋದರಿಂದ ನಾನು ಪಕ್ಕದಲ್ಲಿ ಅಂದರೆ ಸುಮಾರು 1-4 ಕಿಲೋಮೀಟರ್ ದೂರದಲ್ಲಿನ ರೋಡಲ್ ಬಂಡ ಕ್ಯಾಂಪ್ ಅಂತ ತಾವು ಕೇಳಿರ್ಬೋದು, ಅಲ್ಲಿ ಇರತಕ್ಕಂಥ ಒಂದು ಹೈಸ್ಕೂಲಿಗೆ ನಾನು ಸೇರಿಕೊಂಡ್ಬಿಟ್ಟು ಮುಂದೆ 10ನೇ ತರಗತಿಗೆ ನಾನು ಇಲ್ಲಿ ನನ್ನ ತಂದೆಯವರ ಅಣ್ಣವರು, ನನ್ನ ದೊಡ್ಡಪ್ಪರು ಇಲ್ಲಿ ಅನಂತರಾವ್ ನವಲಿ ಅಂತ ಇದ್ದರು, ಅವರು ನನಗೆ ನಾನು ಒಬ್ಬನೇ ಮಗ ಇದ್ದಾನೆ ಇಲ್ಲೇ ಬನ್ನಿ, ನಾನು ಇಲ್ಲೇ ಒಳ್ಳೆ ಶಾಲೆಗಳಿದ್ದಾವೆ ಅಂತ ಹೇಳಿಬಿಟ್ಟು ಅವರು ಇಲ್ಲಿ ಕರೆಸಿದರು. ಹಾಗಾಗಿ ನಾನು 10ನೇ ತರಗತಿಗೆ ರಾಯಚೂರಿನ ಜವಾಹರನಗರ ಪ್ರೌಢಶಾಲೆಯಲ್ಲಿ ನನ್ನ 10ನೇ ತರಗತಿಯನ್ನು ಪೂರ್ಣಗೊಳಿಸಿ ಮುಂದೆ PUC LVD ಕಾಲೇಜಿನಲ್ಲಿ ನಾನು ಪೂರೈಸಿದೆ. ಅದು 2 ವರ್ಷಗಳವರೆಗೆ ನಂದು ಒಂದು ವಿಶೇಷ ಏನಂದರೆ, ನಾನು ಮೂಲತಃ PUC ಸೇರಿದ್ದು PUC ಸೈನ್ಸ್. ಅದಾದ ನಂತರ ಆಗ TCHಗೆ ಕಲ್ಫರ್ ಆಗಿ ಅಪ್ಪನು ಶಿಕ್ಷಕರಾಗಿರೋದ್ರಿಂದ ನನ್ನ ಮನೆಯಲ್ಲಿ ಸುಮಾರು ಅಕ್ಕ ಕೂಡ ಸರ್ಕಾರಿ ಶಾಲಾ ಶಿಕ್ಷಕಿ, ನನ್ನ ಪತ್ನಿ ಕೂಡ ಶಿಕ್ಷಕಿ, ಹಾಗಾಗಿ ಸ್ವಲ್ಪ ಒಂದು ವಾತಾವರಣ ಇರೋದರಿಂದ ಅಪ್ಪವರು ಹೇಳಿದರು ಇಲ್ಲ ಶಿಕ್ಷಕ ವೃತ್ತಿಗೆ ಸೇರಲಿಕ್ಕೆ ಈಗ ಅಡ್ಮಿಷನ್ಸ್ ಆರಂಭ ಆಗಿದೆ, TCHಗೆ ಸೇರು ಅಂತ ಹೇಳಿಬಿಟ್ಟು. ಹಾಗಾಗಿ ನಾನು ಇಲ್ಲೇ ರಾಯಚೂರಿನ ಡೈಟ್, ಅವಾಗ ಅದು ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ TTI ಅಂತ ಕರಿತಾ ಇದ್ರು ಅವಾಗ, ಅಲ್ಲಿ ಸೇರುವಾಗ ಒಂದು ಏನಾಯ್ತಂದ್ರೆ ವಿಶೇಷ, PUC ಸೈನ್ಸ್ ಆದವರಿಗೆ 30 ಸೀಟು ರಿಸರ್ವ್ ಆಗಿ ಅಷ್ಟೇ, ಹೆಚ್ಚು ತೊಳ್ತಿರಲಿಲ್ಲ. 30ರಲ್ಲಿ 6 ಸೀಟು PUC ವಿಜ್ಞಾನಕ್ಕೇನೆ
0: ಮೀಸಲಿತ್ತು,
1: ಮೀಸಲು ಇರತಕ್ಕಂಥದ್ದು ನಾನು ಹೋದ ವರ್ಷನೇ ಅದು ಆರಂಭ ಆಗಿತ್ತು, ಮುಂಚೆ ಇರಲಿಲ್ಲ, ಮುಂಚೆ ಎಲ್ಲರೂ ಒಂದೇ ಅಂತಿತ್ತು. ಹಾಗಾಗಿ ಸೈನ್ಸ್ ಮಾಡಿ ಅಲ್ಲಿ ಯಾರೂ ಬರ್ತಿರಲಿಲ್ಲ, ಹಾಗಾಗಿ ನಾನು ಸೆಲೆಕ್ಟ್ ಆದೆ. ಸೆಲೆಕ್ಟ್ ಆಗಿಬಿಟ್ಟು ಅಲ್ಲಿ 2 ವರ್ಷ ಆಯಿತು. ನಾನು ಅಷ್ಟೊತ್ತಿಗೆ 2 ವರ್ಷ ಡಿಗ್ರಿ ಮಾಡಿದ್ದೆ, 3ನೇ ವರ್ಷ ಇನ್ನೂ ಪೂರ್ಣಗೊಂಡಿರಲಿಲ್ಲ, ಹಿಂಗಾಗಿ ಅದು ಅರ್ಧಕ್ಕೆ ನಂದು ಮೊಟಕ ಆಯಿತು ಯಾವುದು ಡಿಗ್ರಿ. ಹಾಗಾಗಿ PUC DED ಮುಗಿಸಿದ ತಕ್ಷಣ ಮುಂದೆ ಮತ್ತೆ ಡಿಗ್ರಿ ಮಾಡಬೇಕಂದ್ರೂ ಕೂಡ ಅವಕಾಶ ಆಗಲಿಲ್ಲ. ಯಾಕೆ ಆಗಲಿಲ್ಲ ಅಂದರೆ ಅಷ್ಟು ಬೇಗ ನೌಕರಿ ಆಯಿತು. ಸುಮಾರು 8 ತಿಂಗಳಷ್ಟೇ ನಾನು ಮನೆಯಲ್ಲಿ ಕುಳಿತಿರೋದು. 2093 ಮುಗೀತು. 94ರಲ್ಲೇ ಸುಮಾರು 8-9 ತಿಂಗಳು ನಮ್ಮ ಮನೆಯಲ್ಲಿದ್ದು ಸರ್ಕಾರಿ ನೌಕರಿ ಶಿಕ್ಷಕ ವೃತ್ತಿಗೆ ಸೇರಿದೆ.
0: ಜೊತೆಗೆ ತಾವು ಪದವಿಯನ್ನು ಎಲ್ಲಿ ಮುಗಿಸಿದ್ರಿ ಅಂತ?
1: ನಾನು ಪದವಿಯನ್ನು ನಂತರ SSM ಕಾಲೇಜ್ ಟ್ಯಾಗ್

0: ಡಿಗ್ರಿ ಕಾಲೇಜಲ್ಲಿ ಪದವಿಯನ್ನು ಮುಂದುವರಿಸಿದೆ. ಅದು ಸ್ವಲ್ಪ ಅಂದರೆ ಅರ್ಧಕ್ಕೆ ಆಗಿದ್ದರಿಂದ ಸ್ವಲ್ಪ ತೊಂದರೆ ಆಯಿತು. ಹಾಗಾಗಿ ನಾನೇನು ಮಾಡಿದೆ, ಮೊದಲೇ ಶಿಕ್ಷಕ ವೃತ್ತಿಗೆ ಸೇರಿದ ನಂತರ ಪುನಃ ಮತ್ತೊಮ್ಮೆ ನಾನು ಡಿಗ್ರಿ ಮಾಡಬೇಕಾಯಿತು ಅನಿವಾರ್ಯ ಕಾರಣದಿಂದ. ಹಾಗಾಗಿ ನಾನು ಧಾರವಾಡ ಯೂನಿವರ್ಸಿಟಿಗೆ ಸೇರಿದೆ. ಇಲ್ಕಲ್ ಸೆಂಟರ್ ತಗೊಂಡ್ಬಿಟ್ಟು ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದಿಂದ 3 ವರ್ಷ ಡಿಗ್ರಿ ಇಲ್ಕಲ್ ಸೆಂಟರ್ನಿಂದ ಬರೆದು ನಾನು 3 ವರ್ಷ ಪದವಿ ಮತ್ತೊಮ್ಮೆ ಮಾಡಬೇಕಾಯಿತು.
1: ನಂತರ ನೀವು ಸಮಾಜಶಾಸ್ತ್ರದಲ್ಲೂ ಕೂಡ ಎಂಎ ಮಾಡಿದ್ರು?
0: ಹೌದು, ನಾನು ಈ ಪದವಿ ಪಡೆದ ತಕ್ಷಣನೇ ನಿರ್ಧಾರ ಮಾಡಿದ್ದೆ. ಇನ್ನು ಪಡೆಯೋದಕ್ಕಿಂತ ಮುಂಚೆನೆ ನಾನು ಒಂದು ಒಳ್ಳೆ ಉನ್ನತ ಶಿಕ್ಷಣ ಪಡಿಬೇಕು, ಯಾಕಂದ್ರೆ ಏನೋ ಪಡಿಲಾರ್ದೇನೆ ಸೇವೆಗೆ ಸೇರಿದ್ದೀನಿ, ಏನೆಲ್ಲ ಇದೆ ಎಲ್ಲ ಪದವಿಗಳನ್ನು ಪಡಿಬೇಕಂತ ಮುಂಚೆನೆ ನಿರ್ಧಾರ ಮಾಡಿದ್ದೆ. ಅದು ಏನೋ ದೈವ ಸಾಥಿಯಿಂದ ನಾನು ಎಷ್ಟು ಏನೆಲ್ಲ ಅಂದ್ಕೊಂಡಿದ್ದೇನೆ ಅದೆಲ್ಲವೂ ಬೇಗನೆ ಆಯಿತು. ಅಂದರೆ ನಾನು ಬಿ ಎ ಮಾಡಿದ ತಕ್ಷಣವೇ ಇಮಿಡಿಯೇಟ್ ಆಗಿನೇ ಎಮ್ ಎಕ್ಕೆ ಸೇರಿದೆ, ಅದೇ ಧಾರವಾಡ ಯೂನಿವರ್ಸಿಟಿಯಲ್ಲಿ. ಅದು ಧಾರವಾಡದಲ್ಲೇ ಸೆಂಟರ್ ತೊಗೊಂಡ್ಬಿಟ್ಟು ಎಮ್ ಎ ಸಮಾಜಶಾಸ್ತ್ರವನ್ನು ಆಯ್ಕೆ ಮಾಡಿಕೊಂಡು ನಾನು 2 ವರ್ಷಗಳ ಎಮ್ ಎನ್ನು
1: ಪೂರ್ಣ ಮಾಡಿದೆ.
0: ಒಳ್ಳೆಯ ಅಂಕಗಳೊಂದಿಗೆ ಪಾಸ್ ಆಗಿ.
1: ನಿಜವಾಗ್ಲೂ ನೀವು ಸಮಾಜಶಾಸ್ತ್ರದಲ್ಲಿ ಎಮ್ ಎ ಮಾಡಿದ್ರು ಕೂಡ ನಿಮ್ಮ ಮನಸ್ಸು ಮಾತ್ರ ಹರಿದಾಸ ಸಾಹಿತ್ಯದ ಆಧ್ಯಾತ್ಮದ ಕಡೆಗೆ ವಾಲಿದ್ದು ಹೇಗೆ ಅಂತ?
0: ನಿಜವಾಗಿ ಅದಕ್ಕೊಂದು ಒಂದು ಹಿನ್ನೆಲೆನೇ ಇದೆ. ಅದು ಹೇಗೆಂದರೆ ನಾನು ಬೆಳೆದದ್ದೆಲ್ಲ ಸುಮಾರು ಈಗಾಗಲೇ ಹೇಳಿದಂಗೆ 9ನೇ ತರಗತಿವರೆಗೆ ಪೂರ್ಣ ಪ್ರಮಾಣದಲ್ಲಿ ನಾನು ಬೆಳೆದಿರೋದು ಎಲ್ಲ ಹಳ್ಳಿ ವಾತಾವರಣದಲ್ಲಿ. ಇವತ್ತಿಗೂ ನನಗೆ ತುಂಬ ಹಳ್ಳಿ ಅಂದರೆ ಪ್ರೀತಿ, ಯಾಕಂದರೆ ನಾನು ಆ ತಂದೆ ತಾಯಿ ಎಲ್ಲರೂ ನಮಗೆ ಮನೆಯಲ್ಲಿ ಹಸುಗಳನ್ನು ಸಾಕಿದ್ರು. ಆ ಜೊತೆಗೆ ನಾವು ಒಟ್ಟು ಸಲ ಈ ಕಟ್ಟಿಗೆ ಇಟ್ಟಿಗೆ ತರಲಿಕ್ಕೆ ಮಕ್ಕಳೊಟ್ಟಿಗೆ ನಾನು ಒಂಥರ ಎಂಜಾಯ್ಮೆಂಟ್ ಮಾಡಲಿಕ್ಕೆ ಹೌದು ಹೋಗ್ತಾ ಇದ್ದೆ. ಅದೆಲ್ಲವೂ ನಾನು ತುಂಬ ಅನುಭವಿಸಿದ್ದೀನಿ, ಬಾಲ್ಯದ ಅನುಭವಗಳು. ಅವು ನನಗೆ ತುಂಬ ಖುಷಿಯನ್ನು ಕೊಟ್ಟಿರ್ತಕ್ಕಂಥ ವಿಚಾರ. ಹಾಗಾಗಿ ನಾನು ಅಲ್ಲಿ ಏನು ಮಾಡಿದೆ, ಆ ತಂದೆಯವರು ಹಳ್ಳಿ ವಾತಾವರಣದಲ್ಲಿ ಇರಬೇಕಾದ್ರೆ ನಮ್ಮ ಪೂರ್ವಜರಿಂದನೇ ಸ್ವಲ್ಪ ಧಾರ್ಮಿಕ ವಾತಾವರಣ ಇತ್ತು ನಮ್ಮ ತಾತವರು.
1: ನಿಮ್ಮ ಕುಟುಂಬ ಪರಿಸರದಲ್ಲಿ
0: ಇದೆ ಅದು. ಹಾಗಾಗಿ ನಾ ಅಲ್ಲೇ ಏನು ಮಾಡಿದ್ರು, ನಮ್ಮ ತಂದೆಯವರು ಒಂದು ಭಜನಾ ಮಂಡಳಿಯನ್ನು ಆರಂಭ ಮಾಡಿದರು. ನಾನು ಹೇಳ್ತಿರ್ತಕ್ಕಂಥದ್ದು ಯಾವಾಗೆಂದರೆ ನಾನು ಹುಟ್ಟಿದ 1972 ಸುಮಾರು 78 ನನ್ನ ಅತ್ಯಂತ ಬಾಲ್ಯದಲ್ಲಿ ಸುಮಾರು ನಾನು 2-3ನೇ ಕ್ಲಾಸ್ ಇರುವಾಗನೇ ಆ ಹಳ್ಳಿಯಲ್ಲೇ ಒಂದು ಭಜನಾ ಮಂಡಳಿಯನ್ನು ಸ್ಥಾಪನೆ ಮಾಡಿದರು. ಅದರ ವಿಶೇಷತೆ ನನಗೆ ಈಗ ಎಷ್ಟು ಆಶ್ಚರ್ಯ ಆಗುತ್ತೆ ಅದರದ್ದು ಬೆಳವಣಿಗೆ ನೋಡಿದ್ರಂದ್ರೆ, ನಮ್ಮ ತಂದೆಯವರು ತುಂಬ ಒಳ್ಳೆ ಹಾಡುಗಾರರು ಅವರು. ಯಾಕೆಂದ್ರೆ ಈ ತಾವು ಕೇಳಿರ್ಬೋದು ಶ್ಯಾಮ್ ಸುಂದರ ದಾಸರ ಅಂತ, ಅವ್ರನ್ನ ಅವರು ಪ್ರತ್ಯಕ್ಷ ನೋಡಿದವರು ನಮ್ಮ ತಂದೆ. ಅಲ್ಲೆಲ್ಲ ಸುತ್ತಮುತ್ತ ಬಂದು ಅವರು ಒಂದು ದೇವಸ್ಥಾನದಲ್ಲಿ ಬಂದು ಕುಳಿತು ಬಿಟ್ರೆ ಅವ್ರ ಹಿಂದೆ ಒಂದು ಅವರ ಗೆಳೆಯ ಒಂದು ಆಪ್ತ ವರ್ಗ ಇತ್ತು, ಅವ್ರ ಹಾಡುಗಳನ್ನು ಕೇಳ್ತಕ್ಕಂಥದ್ದು ಅವ್ರು ಹೆಂಗೆ ಬರೀತಾರೆ ಅಂತ. ದೊಡ್ಡ ಹರಿದಾಸರು ಅವರು, ಶ್ಯಾಮ್ ಸುಂದರ ದಾಸರು. ಅವರು ಅಲ್ಲೇ ಅಕ್ಕಪಕ್ಕದಲ್ಲಿ ಬಂದಾಗ ದೇವಸ್ಥಾನಗಳಿಗೆ ಬರ್ಕೋಪ ಅಂತ ಹೇಳಿಬಿಟ್ರೆ ಇನ್ನು ಎದುರುಗಡೆ ಅವರೇ ಬರೀಬೇಕು, ಇವರು ಸುಮ್ಮನೆ ಹಾಡು ಹೇಳೋರು, ಎದುರಿಗಿದ್ದರು ಬರೀಬೇಕು. ಇಂತಹದ್ದು ಸುಮಾರು 100 ಹಾಡುಗಳನ್ನು ಇದೇ ರೀತಿ ಬರೆದಿರೋದು. ಅಂತ ಒಂದು ಹಾಡನ್ನ ಅವರು ಬರೀತಿರ್ಬೇಕಾದ್ರೆ ಅದನ್ನ ಸಾಂದರ್ಭಿಕ ಹಾಗೆ ಅಲ್ಲೊಂದು ಪಕ್ಕದೊಂದು ಹಳ್ಳಿಗೆ ದೇವಸ್ಥಾನಕ್ಕೆ, ಹನುಮಂತೇವರ ದೇವಸ್ಥಾನಕ್ಕೆ ಅಪ್ಪವರು ಹೋದಾಗ ಅದನ್ನು ಅವ್ರನ್ನ ನೋಡಿದ್ದಾರೆ. ಹೀಗಾಗಿ ಆ ಒಂದು ಪರಿಸರನೂ ಇದೆ, ಜೊತೆಗೆ ಆ ಧಾರ್ಮಿಕ ವಾತಾವರಣ, ಅವು ಪುರಂದರದಾಸರ ಹಾಡುಗಳು, ವಿಜಯದಾಸರ ಹಾಡುಗಳು, ಇಂದು ಎಲ್ಲವೊಂದು ಪ್ರಭಾವಿತರಾಗಿ ಅಪ್ಪವರು ಮುಂಚೆಯಿಂದ ಮನೆಯಲ್ಲಿ ಹಾಡ್ತಾ ಇದ್ರು. ಅದು ಮನೆಯಲ್ಲಿ ಹಾಡೋದು ಏನು ಒಂದು ಏನೋ ಎಲ್ಲರೂ ಆಸಕ್ತರದ್ದು ಒಂದು ಭಕ್ತ ವರ್ಗ ಈ ನೆಪದಲ್ಲಿ ಕೂಡಬಹುದು ಅನ್ನೋ ಕಾರಣಕ್ಕೆ ನನಗೆ ತುಂಬಾ ನೆನಪಿದೆ. ಏನು ವಿಶೇಷ ಅಂದರೆ ಅದರಲ್ಲಿ ಸುಮಾರು 5-8 ಜಾತಿ ಜನಾಂಗದವರು ಸೇರಿ ಬೇರೆ ಜನಾಂಗದವರು ಎಲ್ಲರೂ ಅಲ್ಲಿ ಒಟ್ಟಿಗೆ ಬಂದು, ಆಗಿನ ಕಾಲಕ್ಕೆ ತಮಗೆ ನೆನಪಿರಬಹುದು ರಾಜಕುಮಾರ್ ಅವರ ಭಕ್ತಿಗೀತೆಗಳು ತುಂಬಾ ಫೇಮಸ್ ಇತ್ತು ಗೊತ್ತಿರಬಹುದು. ಹಾಗಾಗಿ ಅದನ್ನೇ ಅಲ್ಲಿ ದೇವಸ್ ಭಜನೆಯಲ್ಲಿ ಹಾಡೋರು, ಸರಿ ಹಾಡ್ರೆ ಅಂತ ಹೇಳೋರು. ಅಂದ್ರೆ ಯಾವುದೇ ಕಾರಣಕ್ಕೂ ಭಕ್ತಿ ಸಾಹಿತ್ಯ ಬೆಳೆಯಲಿ ಅನ್ನೋದು ಉದ್ದೇಶ ಅಷ್ಟೇ. ಹಾಗಾಗಿ ಅದನ್ನು ಬೆಳೆಸ್ತಾ ಬೆಳೆಸ್ತಾ ಮತ್ತೆ ಇಂಥರದ ಪುರಂದರದಾಸರ ಹಾಡುಗಳು ಮತ್ತು ವಿಜಯದಾಸರ ಹಾಡುಗಳನ್ನು ಅಪ್ಪವರು ಜೊತೆ ಜೊತೆ ಹೇಳಿಕೊಡ್ತಾ ಕೊಡ್ತಾ ಅವರಲ್ಲಿ ಆ ಒಂದು ಭಜನೆಯ ಪದ್ಧತಿಯನ್ನು ಆಗಿನ ಕಾಲದಲ್ಲಿ ಜಾತಿ ಭೇದವಿಲ್ಲದೆ ಎಲ್ಲರಿಗೂ ಮುಟ್ಟಿಸಿದ್ರಲ್ಲ ಅದು ನನಗೆ ಇವತ್ತು ತುಂಬ ಅವ್ರ ತಂದೆಯವರಿಲ್ಲ ಇವತ್ತು, ಬಟ್ ಆ ಒಂದು ನಮಗೆಲ್ಲ ಪರಿಸರವನ್ನು ನಿರ್ಮಾಣ ಮಾಡಿಕೊಟ್ಟಿದ್ದು ನಾನು ಎಲ್ಲೋ ಒಂದು ಕಡೆ ತುಂಬ ಖುಷಿ ಕೊಡ್ತು.
1: ಅಂದರೆ ಪ್ರಾರಂಭದ ಬಾಲ್ಯದಲ್ಲೇ ನಿಮ್ಮ ಹರಿದಾಸ ಸಾಹಿತ್ಯ ಅಂತಕ್ಕಂಥದ್ದು ನಿಮ್ಮ ಕುಟುಂಬದ ಪರಿಸರದಿಂದ ಬಂತು ಅಂತ ಅನಿಸುತ್ತೆ. ಜೊತೆಗೆ ಡಾಕ್ಟರ್ ಅರುಳಮಲ್ಲಿಗೆ ಪಾರ್ಥಸಾರಥಿ ಅವರ ಜೀವನ ಸಾಧನೆ ಕುರಿತ ನಿಮ್ಮ PhD ಸಂಶೋಧನಾ ಪಯಣದ ಬಗ್ಗೆ ಒಂದು ಸ್ವಲ್ಪ ನಮ್ಮ ಕೇಳುಗರಿಗೆ ತಿಳಿಸಿ.
0: ಅದು ನನಗೆ ಅವರು ಪರಿಚಯ ಆಗಿರೋದು ನನಗೆ 2018 ನನಗೆ ಅದು ಅವರ ಜೀವನ ಸಾಧನೆ ಬಗ್ಗೆ ಒಂದು ಪ್ರಬಂಧವನ್ನು ಮಾಡಲಿಕ್ಕೆ ಆಯಿತು. ಬಟ್ ಅವರ ಪರಿಚಯ, ಅವರ ಸಂಪರ್ಕ ನನಗೆ ಬಂದಿರೋದು 4 ವರ್ಷಗಳ ಹಿಂದೆ, ಸುಮಾರು 2014-15 ಅವರ ಪರಿಚಯ ಆಯಿತು. ಮುಂಚೆ ಪರಿಚಯ ಇರಲಿಲ್ಲ, ಮುಖ ಪರಿಚಯ ಇತ್ತು. ನಮ್ಮ ರಾಯಚೂರಿನಲ್ಲಿ ಒಬ್ಬರು ಸಂಸ್ಕೃತ ಪ್ರೊಫೆಸರ್ ಇದ್ದರು, ನಮಗೆ ತುಂಬ ಆತ್ಮೀಯರು. ನಾವು ಅವರೆಲ್ಲ ಸೇರಿ ದಾಸೋತ್ಸವ ಸಮಿತಿ ಅಂತ ಹುಟ್ಟಾಕಿ ಅನೇಕ ಕಾರ್ಯಕ್ರಮಗಳನ್ನು ಹರಿದಾಸ ಸಾಹಿತ್ಯ ಕುರಿತಂತೆ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ನಾವು ಮಾಡ್ತಾಯಿದ್ವಿ. ಅವರು ಡಾಕ್ಟರ್ ಲಕ್ಷ್ಮೀಕಾಂತ್ ಮೊಹರೇರ್ ಅಂತ,

0: ಅವರು ಅರಳುಮಲ್ಲಿಗೆ ಪ್ರಸಾದ್ ಅವರು ತುಂಬ ಆತ್ಮೀಯರು. ಹಾಗಾಗಿ ಒಂದು ಸಲ ಬೆಂಗಳೂರಿಗೆ ಹೋಗ್ಬಿಟ್ಟು ಅವ್ರನ್ನ ಭೇಟಿಯಾಗಿ ಅವರ ಒಂದು ಸಾಧನೆ ಬಗ್ಗೆ ಒಂದು ಏನಾದರೂ ಒಂದು ಮಾಡಬೇಕು ಅಂತ ಅವ್ರು ಕೂಡ ಒಂದು ಸಲಹೆ ಕೊಟ್ಟರು. ಜೊತೆಗೆ ಇನ್ನೊಂದು ಇಬ್ಬರು ಅವರ ಆತ್ಮೀಯರಿದ್ದರು, ಯಾಕಂದರೆ ವಿಷಯಗಳು ಹೆಚ್ಚು ಸಿಗಲಿ ಅನ್ನೋ ಕಾರಣಕ್ಕೆ ಸರಿ ಅಂತ ಅವರೆಲ್ಲರನ್ನು ಭೇಟಿಯಾಗಿ ಅನೇಕ ವಿಷಯಗಳನ್ನು ಸಂಗ್ರಹ ಮಾಡಿ ಅವರಿಗೆ ನಾವು ಆ ವಿಷಯವನ್ನು ಹೇಳಿದ್ವಿ. ಹೇಳಿದ ತುಂಬ ಖುಷಿಪಟ್ಟರು, ಸರಿ ಅಂತೇಳಿ ತಂಬಲ್ಲಿರ್ತಕ್ಕಂಥ ಅನೇಕ ಅವರು ಆಕರ ಗ್ರಂಥಗಳನ್ನೆಲ್ಲ ಕೊಟ್ಟರು. ಹಾಗೆಯಿಂದ ನಾನು ಇನ್ನು ಮುಂದೆ ಇಷ್ಟ ಆಯಿತು, ಮಾಡಬೇಕನ್ನೋದಾಯಿತು. ಮುಂದೆ ಹೇಗೆ ಮಾಡಬೇಕು, ಎಲ್ಲಿ ಮಾಡಬೇಕು ಅನ್ನೋದು ಪ್ರಶ್ನೆ. ಹಾಗಾಗಿ ಜಯಲಕ್ಷ್ಮಿ ಮಂಗಳಮೂರ್ತಿ ಮೇಡಮ್ ಅವರು ಕೂಡ ತುಂಬ ನಮಗೆ ಸಹಾಯ ಮಾಡಿದರು. ಅವರ ಒಂದು ನೆರವಿನಿಂದ, ಸಂಪರ್ಕದಿಂದ ಮತ್ತು ಸಲಹೆಯಿಂದ ನಾನು ಏನು ಮಾಡಿದೆ, ಫ್ಲೋರಿಡಾದಿಂದ ಒಂದು ಯೋಗ ಸಂಸ್ಕೃತಮ್ ಯೂನಿವರ್ಸಿಟಿ ಅಂತಿದೆ, ಅದು ಅಮೇರಿಕಾದ ಆ್ಯಕ್ಚುಲಿ ಬ್ರ್ಯಾಂಚಸ್ ನಮ್ಮ ಕರ್ನಾಟಕದಲ್ಲಿ ಒಂದು ನಾನಿದ್ದಾಗ ಅವಾಗ ಏಳಿದ್ವು, ಇವಾಗ ಹತ್ತಾಗಿದ್ದಾವೆ. ಅದು ಶ್ರೀಪಾದರಾಜರ ಮಠ ಮುಳುಬಾಗಿಲು ಅಂತಿದೆ, ಅದು ಒನ್ ಆಫ್ ದ ಬ್ರ್ಯಾಂಚ್. ನಾವು ಅಂದರೆ ಆ ಮಠದ ವತಿಯಿಂದ ನಾವು ಎಲ್ಲ ಸಂಪರ್ಕ ಮಾಡೋದು, ನೇರವಾಗಿ ಫ್ಲೋರಿಡಾಕ್ಕೆ ಇರಲ್ಲ. ಅಲ್ಲಿಂದ ನಾವು ಸಂಪರ್ಕ ಮಾಡಿ ಅಲ್ಲೆಲ್ಲ ಡಾಕ್ಟರ್ ಕೌಶಿಕ್ ಅಂತಿದ್ದಾರೆ ಅದರ ಚೀಫ್, ಸುಮಾರು ಒಂದು 2 ವರ್ಷಗಳ ಅವಧಿ ಸಾಕು, ನೀವೆಲ್ಲ ಸಬ್ಮಿಟ್ ಮಾಡಿದ್ರು. ಸುಮಾರು ಒಂದು 2-3 ಬಾರಿ ಅದನ್ನು ರೀರೈಟಪ್ಪ ಎಲ್ಲ ಮಾಡಿಬಿಟ್ಟು ಸಬ್ಮಿಟ್ ಮಾಡಿದ ನಂತರ ನನಗೆ 2018 ತುಂಬ ಖುಷಿಪಟ್ಟು ಅಲ್ಲಿಂದ ಫೋನ್ ಬಂದು ನನಗೆ ಅವಾರ್ಡ್ ಆಗಿದೆ ಅಂಥೇಳಿ ಹೇಳಿದರು. ನಾನು ಬೆಂಗಳೂರಿನಲ್ಲಿ ನಡೆದ ಒಂದು ಕಾರ್ಯಕ್ರಮದಲ್ಲಿ 2018 ಅದನ್ನು PhD ಅವಾರ್ಡನ್ನು
1: ತೆಗೆದುಕೊಂಡ್ರಿ, ತುಂಬ ಖುಷಿಯಾಯಿತು. ನಂತರ 2021 ನಿಮ್ಮ ಕೆಂದಾವರೆ ಹೈಕು ಸಂಕಲನ ಹೊರಬಂತು. ಜಪಾನಿ ಮೂಲದಂತಹ ಈ ಕಾವ್ಯ ಪ್ರಕಾರದ ಹೈಕು, ಇದನ್ನೇ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಏನು ಕಾರಣ ಅಂತ, ಜೊತೆಗೆ ಆ ಪುಟ್ಟ ಸಾಲುಗಳಲ್ಲಿ ಕಾವ್ಯದ ಭಾವಗಳನ್ನು ಹಿಡಿದಿಟ್ಟಿರ್ತಕ್ಕಂತಹ ನಿಮ್ಮ ಅನುಭವ ಹೇಗಿತ್ತು ಅಂತ.
0: ಇದು ಒಂದು ವಿಶಿಷ್ಟ ಅನುಭವನೇ ನನಗೆ, ಯಾಕಂದರೆ ನಾನು ದಾಸ ಸಾಹಿತ್ಯದಲ್ಲಿ ಈ ಥರದ್ದು ಬರೆದಿರೋದು, ಅಂದರೆ ತಾವು ಹೇಳಿದಂಗೆ ಇದು PhD ಥೀಸಸ್ ಏನು ಬರೆದಿದ್ದು, ನಾನು ಈ ಕೆಂದಾವರೆ ನಂತರ ಅದನ್ನು ಪ್ರಕಟಣೆ ಅವಾಗಾಯಿತು, ಬಟ್ ಒಟ್ಟಿಗೆ ಕಾರ್ಯ ನಡೆದಿತ್ತು, ಇಲ್ಲಂತಿಲ್ಲ. ಬಟ್ ಫಸ್ಟ್ ನಾನು ಪ್ರಕಟಣೆ ಮಾಡಿದ್ದು ಕೆಂದಾವರೆ ಪುಸ್ತಕ, ಅದಾದ ನಂತರ PhD ಥೀಸಸ್ ಮಾಡಿರೋದು. ಬಟ್ ಬರವಣಿಗೆಗೆ ಬಂದಾಗ ಇದು ತುಂಬ ಇಷ್ಟ ಆಗಿರೋದು, ಯಾಕೆಂದರೆ ಈ ಒಂದು ಕಾವ್ಯ ಪ್ರಕಾರ ನಾನು ಬೇರೆ ಬೇರೆ ಎಲ್ಲ ಅಂದರೆ ಲೇಖನ ರೂಪದಲ್ಲಿ ಸಾಕಷ್ಟು ಇತ್ತು, ಇದು ಒಂಥರ ಕಾವ್ಯ ಶೈಲಿ ಅಲ್ಲ, ಅದು ಒಂದು ಇದೊಂದು ನಾನೀಗೆ ಸ್ವಲ್ಪ ಈ ಲೇಖನ ಒಂದು ಪ್ರಕಾರದಿಂದ ಅದಕ್ಕಿಂತ ಮುಂಚೆ ನಿಮಗೆ ಇನ್ನೊಂದು ಹೇಳಬೇಕಾದ್ರೆ, ಕೆಂದಾವರಕ್ಕಿಂತ ಮುಂಚೆ ಸುಮಾರು ಒಂದು 2-3 ಪುಸ್ತಕ ನಾನು ಸಂಪಾದನೆ ರೂಪದಲ್ಲಿ ಆಲ್ರೆಡಿ ತಂದಿದ್ದೆ. ಹಾಗಾಗಿ ನನಗೆ ಸ್ವಲ್ಪ ಕೆಂದಾವರೆ ಪುಸ್ತಕ ಪ್ರಕಟಣೆ ನಿಟ್ಟಿನಲ್ಲಿ ನನಗೆ ಯಾವುದೂ ಏನು ಕಷ್ಟ ಆಗಲಿಲ್ಲ, ಯಾಕೆಂದರೆ ಸುಮಾರು 2017 ಬಹಳನೇ ಒಂದು ಶ್ರಮ ವಹಿಸಿರ್ತಕ್ಕಂಥ ಒಂದು 2-3 ಪುಸ್ತಕಗಳು ಬಂತು. ಅದು ವಚನ ಪ್ರಸೂನಮಾಲ ಅಂಥೇಳಿ ನಾನು ಜೋಡು ವಿರಂಜನ ದೇವಸ್ಥಾನದಲ್ಲಿ ಇವತ್ತು ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ಅದು ದೇವಸ್ಥಾನ ಆರಂಭ ಆಗಿ 25 ಆದ ಸಂದರ್ಭದಲ್ಲಿ ರಜತ ಮಹೋತ್ಸವದ ಒಂದು ಸ್ಮರಣ ಸಂಚಿಕೆ ಹೊರತರಬೇಕಂಥೇಳಿ ಎಲ್ಲ ನಾವೆಲ್ಲ ಸಮಿತಿಯವರು ನಿರ್ಧಾರ ಮಾಡಿದಾಗ ಅದಕ್ಕೆ ಸುಮಾರು ಕೆಲಸಗಳನ್ನು ಮಾಡಿ ಅದನ್ನು ಪ್ರಕಟಣೆ ಮಾಡುವ ನಿಟ್ಟಿನಲ್ಲಿ ಸಾಕಷ್ಟು ಅನುಭವಗಳನ್ನು ಪಡೆದೆ. ಜೊತೆಗೆ ಒಂದು ಲೇಖನಗಳನ್ನು ಕ್ರೋಢೀಕರಿಸೋದು ಹೇಗೆ, ನಾವು ಬರೆಯೋದು ಹೇಗೆ ಅನ್ನೋದೆಲ್ಲ ನಾನು ಮತ್ತು ಬೇರೆಯವರಿಂದೆಲ್ಲ ಕಲಿತು ಅದಕ್ಕೆ ಸ್ವಲ್ಪ ಮಟ್ಟಿಗೆ ಒಂದು ಅನುಭವ ಆಗಿತ್ತು. ಮತ್ತು ಇನ್ನಿತರ ಒಂದು 2 ಗ್ರಂಥಗಳು ಕೂಡ ಸಂಪಾದನೆ ಮಾಡಲಿಕ್ಕೆ, ಅಂದರೆ ನಾನು ಒಬ್ಬನೇ ಅಲ್ಲ, ಬೇರೆ ಸಂಪಾದಕ ಮಂಡಳಿ ಜೊತೆಗೆ ನಾನು ಕೆಲಸ ಮಾಡಲಿಕ್ಕೆ ಒಂದು ಉಡುಪಿ ಒಂದು ಮಠದಿಂದ, ಇನ್ನೊಂದು ನಮ್ಮ ಅರಳು ಮಲ್ಲಿಗೆ ಪಾರ್ಸಾವರ್ತಿ ಅಭಿನಂದನಂತ ಬೆಂಗಳೂರಿಂದ ಬಂತು ಅದಕ್ಕಿಂತ ಮುಂಚೆನೆ. ಅದಕ್ಕಾಗಿ ಒಂದು ಸ್ವಲ್ಪ ನಾನು ರಾಯಚೂರಿಂದ ಕೆಲವೆಲ್ಲ ಕೆಲಸ ಮಾಡಿ ಒಂದು 3 ಪುಸ್ತಕಗಳಿಗೆ ಸಂಪಾದನೆಯಲ್ಲಿ
1: ಅದರ
0: ಅನುಭವ ಇತ್ತು. ಹಾಗಾಗಿ ನಾನು ಈ ಪ್ರಕಟಣೆಗೆ ಸರಿ, ಬಟ್ ಒಂದು ಏನಾಯ್ತು ಅಂದರೆ ತಾವು ಹೇಳಿದಂಗೆ ಇದೊಂದು ಹೊಸ ಕಾವ್ಯ ಪ್ರಕಾರ, ಜಪಾನಿ ಶೈಲಿದು. ನಾನು ಅದನ್ನು ಪ್ರಭಾವಕ್ಕೆ ಒಳಗಾಗಿದ್ದು ಅವರಿಂದನೇ ಬರಿಬೇಕಾಯಿತು. ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಅತ್ಯಂತ ಹಿರಿಯ ಲೇಖಕರು ವೀರ ಹನುಮಾನ್ ಸರ್ವರ್ ಅಂತ, ಇನ್ನೊಬ್ಬರು ಅವರು ಕೂಡ ಅನೇಕ ಪುಸ್ತಕಗಳನ್ನು ತಂದಿದ್ದಾರೆ, ವ್ಯಂಗ್ಯ ಚಿತ್ರಕಲಾವಿದರಾಗಿದ್ದಂಥ ಹಿರಣ್ಣ ಬೆಂಗಾಲಿ ಅವರು. ಈ ಸುಮಾರು ಒಂದು 5-6 ಜನ ಅಷ್ಟೊತ್ತಿಗೆ ನಾನು ಬರೆಯುವಾಗ ಹೈಕುಗಳನ್ನು ನಮ್ಮ ಜಿಲ್ಲೆಯಲ್ಲಿ ತಂದಿದ್ದರು. ಜೊತೆಗೆ ನಾನು ರಾಜ್ಯಮಟ್ಟದ ಅನೇಕ ಕೆಲವು ಹೈಕುಗಳನ್ನು ಕೂಡ ನೋಡಿದ್ದೆ, ದೊಡ್ಡ ದೊಡ್ಡ ಹೈಕು ಕವಿಗಳಾದ. ಅದರಿಂದ ಪ್ರಭಾವಿತನಾಗಿ ನನಗೇನಂತ 2020 ಏನು ಕೋವಿಡ್ ಅವಧಿ ಬಂತು, ನಮ್ಮ ಶಾಲೆಗಳ ರಜಾ ಅವಧಿ, ನಮಗೆ ಸುಮಾರು ಸಮಯ ಜಾಸ್ತಿ ಸಿಗಲ್ಲಲ್ಲ, ಅವಾಗ ಜಾಸ್ತಿ ಸಮಯ ಸಿಕ್ಕಿತ್ತು. ಅಷ್ಟೊತ್ತಿಗೆ ಅವೆಲ್ಲ ಪುಸ್ತಕಗಳನ್ನು ಓದಿ ಒಂದು ಸ್ವಲ್ಪ ಅನುಭವವನ್ನು ಪಡೆದು ನಾನು ಅಷ್ಟೊತ್ತಿಗೆ ಬರೆಯುವ ಒಂದು ಇದನ್ನು ಆರಂಭ ಮಾಡಿ ಸುಮ್ಮನೆ ಬರೆದು ಬರೆದು ಇಟ್ಟಿದ್ದೆ ಒಂದು 50. ಬಟ್ ಈ ಸಮಯದಲ್ಲಿ ಹೆಚ್ಚು ರೀತಿಯ ಸಂಖ್ಯೆಯಲ್ಲಿ ಬರೆದು ಸುಮಾರು ಒಂದು 300 ಬರೆದೆ ನಾನು, ಕೇವಲ ಒಂದೇ ತಿಂಗಳಲ್ಲೇ 300 ಬರೆದೆ ನಾನು. ಆ ಬರೆದು ಬಿಟ್ಟು ಅದನ್ನು ಸರ್ ಎಲ್ಲ ವೀರಣ್ಣ ಸರ್ ಅಂತವ್ರಿಗೆ ತೋರಿಸಿ ನಂತರ ಅದರಲ್ಲಿನ ಆಯ್ದ ಒಂದು 208 ಹೈಕುಗಳನ್ನು ಸೇರಿಸಿ ಒಂದು ಕೆಂದಾವರೆ ಅಂತಕ್ಕಂಥ ನನ್ನ ಪ್ರಥಮ ಸಂಕಲನ
1: ಹೊರತಂದ್ರಿ. ನಂತರ 2023 ಪ್ರಕಟ ಆಗಿರತಕ್ಕಂತಹ ದಾಸ ಸಾಹಿತ್ಯದ ಸಾಧಕ ಪಾರ್ಥಸಾರಥಿ ವಿಠಲದಾಸರು, ಈ ಕೃತಿಯ ಹಿನ್ನೆಲೆ ಮತ್ತು ದಾಸ ಸಾಹಿತ್ಯಕ್ಕೆ ಗ್ರಂಥದ ಕೊಡುಗೆ ಕುರಿತು ನಿಮ್ಮ ಅನಿಸಿಕೆ ಏನು ಅಂತ.
0: ಈ ಕೃತಿಯ ಬಗ್ಗೆ ಹೇಳಬೇಕಾದ್ರೆ ಡಾಕ್ಟರ್ ಅರಳುಮಲ್ಲಿಗೆ ಪಾರ್ಥಸಾರಥಿ ಅವರು ನಮ್ಮ ಕನ್ನಡ ನಾಡು ಕಂಡಂಥ ಅದ್ಭುತ ದಾಸ ಸಾಹಿತ್ಯ ವಾಂಗ್ಮಿಗಳು, ಜೊತೆಗೆ ದಾಸ ಸಾಹಿತ್ಯ ಕ್ಷೇತ್ರದಲ್ಲಿ ಸಾಕಷ್ಟು ಕಾರ್ಯಗಳನ್ನು ಮಾಡಿ ದಾಸ ಸಾಹಿತ್ಯದ ಯಾವೆಲ್ಲ ಪ್ರಕಾರಗಳಿವೆ, ಎಲ್ಲ ಪ್ರಕಾರದ ವೈಶಿಷ್ಟ್ಯತೆ ಮತ್ತು ಅದರ ಶ್ರೇಷ್ಠತೆ ಅವನ್ನೆಲ್ಲವನ್ನ ನಮ್ಮ ಕರ್ನಾಟಕದೊಳಗೆ ಕನ್ನಡ ನಾಡಿನಲ್ಲಿ ಪ್ರಸಾರ ಮಾಡತಕ್ಕಂಥವ್ರು ಸುಮಾರು ಜನ ಇದ್ದಾರೆ. ಆ ಬನ್ನಂಜಯವರಂಥವ್ರು ಇನ್ನೂ ಅನೇಕ ಜನ ಇದ್ದಾರೆ ದಾಸಾಯಿತಲ್ಲಿ ದೊಡ್ಡ ದೊಡ್ಡ ವಿದ್ವಾಂಸರು. ಅವರು ಒಟ್ಟಿಗೆ ಇವರು ಕೆಲಸ ಮಾಡ್ತಾ ಮಾಡ್ತಾ ಇವರು ಒಂದು ವಿಶೇಷತೆ ಏನಂದರೆ ಸುಮಾರು 27 ದೇಶಕ್ಕೂ ಹೆಚ್ಚು ದೇಶಗಳಿಗೆ ಇವರು ತಿರುಗಾಡಿ ದಾಸ ಸಾಹಿತ್ಯವನ್ನು ಅದರ ಶ್ರೇಷ್ಠತೆಯನ್ನು ಇಡೀ ಪ್ರಪಂಚದಾದ್ಯಂತ ವಿಸ್ತರಿಸಿದಂಥ ಒಂದು ಕೀರ್ತಿ ಅರಳುಮಲ್ಲಿಗೆ ಅವರಿಗೆ ಸಲ್ಲತ್ತೆ. ಜೊತೆಗೆ ಅವರು ಕೂಡ ಸುಮಾರು 55 ದಾಸ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಥ ಕೃತಿಗಳನ್ನು ರಚಿಸಿದ್ದಾರೆ. ಆ ದಾಸ ಸಾಹಿತ್ಯದ ಹೊರತಾದಂಥ ಕೃತಿಗಳನ್ನು ಕೂಡ ಸುಮಾರು ಒಂದು 5-6, ಅದರಲ್ಲಿ ಒಂದು ಕಾದಂಬರಿ ಕೂಡ ಇದೆ, ಕವನ ಸಂಕಲನಗಳನ್ನು ತಂದಿದ್ದಾರೆ. ವಿಶೇಷವಾಗಿ ಸುಮಾರು 90 ಭಾಗ ಅವರು ಕೆಲಸ ಮಾಡಿರೋದು ದಾಸ ಸಾಹಿತ್ಯ ಕ್ಷೇತ್ರಕ್ಕೆ. ಜೊತೆಗೆ ವಿಷ್ಣು ಸಹಸ್ರನಾಮ ಕ್ಷೇತ್ರ ಅನ್ನೋದನ್ನು ಅವರು ವಿಶೇಷವಾಗಿ ಇಟ್ಟುಕೊಂಡು ಅದನ್ನೇ ಅವರು ವಿಶ್ವದಾದ್ಯಂತ ಪ್ರಸಾರ ಮಾಡಿದರು.
1: ಹಿಂದೆ ನೀವು ವಚನ ಪ್ರಸುರ ಮಾಲಾ ಸೇರಿದಂತೆ ಪ್ರಮುಖ ಕೃತಿಗಳನ್ನು ಸಂಪಾದಿಸಿರತಕ್ಕಂಥ ಅನುಭವ ನಿಮಗಿದೆ. ಇತ್ತೀಚೆಗೆ ಅಂದರೆ 2025 ಪ್ರಕಟ ಆಗಿರತಕ್ಕಂತಹ ಜಯದೀಪ್ತಿ ಅಭಿನಂದನ ಗ್ರಂಥವನ್ನು ಸಂಪಾದಿಸತಕ್ಕಂಥ ಸಂದರ್ಭದಲ್ಲಿ ಕೆಲವು ಸವಾಲುಗಳು ಮತ್ತು ಆ ಪಡೆದ ತೃಪ್ತಿ ಹೇಗಿತ್ತು ಅಂತ.
0: ನಿಜಕ್ಕೂ ಜಯದೀಪ್ತಿ ಒಂದು ಗ್ರಂಥದ ಪ್ರಕಟಣೆ ನನಗೆ ನನ್ನ ಜೀವನದಲ್ಲಿ ಮರೆಯಲಾದಂಥ ಒಂದು ಘಟನೆ, ಒಂದು ಅನುಭವ ಅಂತ ಹೇಳ್ಬೋದು. ಯಾಕಂದರೆ ಅದು ನಮ್ಮ ದಾಸೋತ್ಸವ ಸಮಿತಿ ಅಂತ ಏನು ಈಗಾಗಲೇ ಹೇಳಿದೆ ಅದರ ವತಿಯಿಂದ ಅದನ್ನು ಹೊರತಂದ್ವಿ. ಜೊತೆಗೆ ಅದರಲ್ಲಿ ನಮ್ಮ ಸಮಿತಿ ಒಂದೇ ಇರಬಾರ್ದು, ಯಾಕಂದರೆ ಅವರ ಮೇಡಮ್ ಅವರ ಅಭಿಮಾನಿಗಳು ತುಂಬ ಇದ್ದಾರೆ, ಹಾಗಾಗಿ ಅವರ ಒಂದು ಅಭಿಮಾನಿ ಬೃಂದ ಅಂತ ಹೇಳಿಬಿಟ್ಟು ಇವರಿಬ್ಬರ ಸಹಯೋಗದಲ್ಲೇ ಹೊರಗೆ ತಂದ್ವಿ. ತರಬೇಕಾದ್ರೆ ಸುಮಾರು ಹತ್ರ ಒಂದೂವರೆ ವರ್ಷ ಅದರ ನಿರಂತರ ಪ್ರಯತ್ನ ಆಯಿತು. ಒಂದು ಎಲ್ಲ ಇಡೀ ರಾಯಚೂರು ಜಿಲ್ಲೆಯಾದ್ಯಂತ ಆಯ್ದ ಎಲ್ಲ ಸಾಹಿತಿಗಳ, ಯುವ ಬರಹಗಾರರ, ಅವರ ಒಡನಾಡಿಗಳ, ಅವರ ಬಂಧುಗಳನ್ನು ಎಲ್ಲರನ್ನೂ ಒಟ್ಟಿಗೆ ಸೇರಿಸುವ ಒಂದು ದೊಡ್ಡ ಬೃಹತ್ ಸಭೆಯನ್ನು ಮಾಡಿದ್ವಿ ನಾವು. ಏನು ಈ ಸಂಪುಟ ಆರಂಭದಲ್ಲಿ ಮಾಡಿಬಿಟ್ಟು ಎಲ್ಲರ ಸಲಹೆ ಸೂಚನೆಗಳನ್ನು ತಗೊಂಡು ಅದನ್ನೆಲ್ಲ ನೋಟ್ ಮಾಡಿಬಿಟ್ಟು ಅತ್ಯಂತ ವ್ಯವಸ್ಥಿತವಾಗಿ ಆಗಲಿ ಅಂತ ಹೇಳಿ.
1: ತುಂಬ ಸಂತೋಷ. ಅಂದರೆ ಆ ಸಂದರ್ಭದಲ್ಲಿ ಏನೇನು ಸವಾಲುಗಳು ಆದವು ಅಂತ?
0: ಅಲ್ಲಿ ಏನೆಲ್ಲ ಸವಾಲುಗಳು ಅಂದರೆ ನಾವು ಮೊದಲಿಗೆ ಆರಂಭದಲ್ಲಿ ಈ ಸಭೆ ಮಾಡಿದ ನಂತರ ಅನೇಕ ವಿಷಯಗಳು ಬಂದವು. ನೀವು ಈ ರೀತಿಯಲ್ಲಿ ಅವರ ಕುರಿತಾಗಿ ವಿಷಯಗಳನ್ನು ಸಂಗ್ರಹಿಸಿರಿ ಅಂತ, ಸರಿ ಅಂತ, ಅವನ್ನೆಲ್ಲವನ್ನು ನಾವು ಗಮನದಲ್ಲಿಟ್ಟುಕೊಂಡು ಅದಕ್ಕೆ ಪೂರಕವಾಗಿಯೇ ನಾವು ಸಿದ್ಧಪಡಿಸಿ ಅದನ್ನು ಸುಮಾರು ಒಂದು 4-5 ವಿಭಾಗಗಳಲ್ಲಿ ಮಾಡಿದ್ವಿ ನಾವು. ಯಾಕಂದರೆ ಇಡೀ ಬುಕ್ ಸ್ವಲ್ಪ ನೋಡಲಿಕ್ಕೆ ಪುಸ್ತಕದಲ್ಲಿ ವಿಭಾಗಗಳಿದ್ದರೆ ಯಾವ್ಯಾವ ವಿಭಾಗದಲ್ಲಿ ಏನೆಲ್ಲ ಲೇಖನಗಳಿದ್ದಾವಂತ ಗೊತ್ತಾಗುತ್ತೆ ಅಂತ ಹೇಳಿಬಿಟ್ಟು, ಹಾಗಾಗಿ ಅವರ ಪರಿಚಯಾತ್ಮಕ ಲೇಖನಗಳು ಬೇರೆ, ಆಮೇಲೆ ಹರಿದಾಸ ಸಾಹಿತ್ಯ ಕುರಿತಂಥ ಅನೇಕ ದೃಷ್ಟಿಕೋನಗಳೇನಿದಾವಲ್ಲ ಅದು ಆ ಯಾವ್ಯಾವ ದೃಷ್ಟಿಕೋನಗಳಂತ ಅನ್ನೋದನ್ನೇ ಸುಮಾರು ನಮ್ಮ ಅನೇಕ ಹಿರಿಯರು ವಿದ್ವಾಂಸರುಗಳ ಒಂದು ಸಭೆ ಸೇರಿ ವಿಷಯಗಳನ್ನು ಇಟ್ಕೊಂಡು ಆ ವಿಷಯಗಳು ಯಾವ್ಯಾವ ವಿದ್ವಾಂಸರಿಗೆ ನಾಡಿನ ವಿದ್ವಾಂಸರು ಅದನ್ನು ಚೆನ್ನಾಗಿ ಬರೀಬಲ್ಲರು ಅನ್ನೋದನ್ನು ನೋಡಿಬಿಟ್ಟು ಅವರಿಗೆ ಆ ವಿಷಯವನ್ನು ಕೊಟ್ಟು ನಾವು ಸಂಗ್ರಹ ಮಾಡಿ ಅದನ್ನು ಮಾಡಿದ್ವಿ. ತುಂಬ ಅದ್ಭುತವಾಗಿ ಬಂದಿದೆ. ಆರಂಭಕ್ಕೆ ಅದು ಸುಮಾರು ನಮ್ಮ ಪ್ರಯತ್ನದ ನೋಡಿದರೆ ಒಂದು 300-400 ಪುಟಗಳಂತ ಅಂದ್ಕೊಂಡಿದ್ವಿ. ಆ ಲೇಖನಗಳ ಸರಮಾಲೆ ನೋಡಿದರೆ ಮೇಡಮ್ ಅವರ ಅಭಿಮಾನದ ಒಂದು ನುಡಿಗಳನ್ನು ನಾವು ಯಾರನ್ನೂ ಬಿಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಅಭಿಪ್ರಾಯಗಳನ್ನು ಕೊಟ್ಟಿರೋ ಹಿನ್ನೆಲೆಯಲ್ಲಿ ಅದು ಒಟ್ಟಾರೆ ಸುಮಾರು 920 ಪುಟಗಳಿಗೆ ಹತ್ತಿರ ಅದು ಬಂತು. ನಾವು ಯಾವುದನ್ನು ಲೇಖನಗಳನ್ನು ಬಿಡದೆ ಎಲ್ಲವನ್ನು ಪ್ರಕಟ ಮಾಡಿ ಒಂದು ದೊಡ್ಡ ಬೃಹತ್ ಸಂಪುಟವಾಗಿ ಅದು ಹೊರಬಂದಾಗ ಮೇಡಮ್ ಅವರು ನಿಜವಾಗಿ ಅವರ ಕಣ್ಣಲ್ಲಿ ಆನಂದ ಬಾಷ್ಪ ಬಂತು. ಒಂದು ದೊಡ್ಡ ಸಮಾರಂಭದಲ್ಲಿ ಅದನ್ನು ಬಿಡುಗಡೆ ಮಾಡಿ ಲೋಕಾರ್ಪಣೆ ಮಾಡಲಾಯಿತು ಸರ್.
1: ತುಂಬ ಖುಷಿಯಾಯಿತು, ಯಾಕಂದರೆ ಅಂತಹ ಅದ್ಭುತ ಕೆಲಸ ಕಾರ್ಯಕ್ಕೆ ತಾವು ಮಾಡಿ ಅದನ್ನು ಯಶಸ್ವಿಗೊಳಿಸಿದ್ದೀರಿ ಅಂತ. ನೀವು ಸರ್ಕಾರಿ ನೌಕರರಾಗಿ ರಾಜ್ಯ ಮಟ್ಟದ ಸಾಂಸ್ಕೃತಿಕ ಸ್ಪರ್ಧೆಯ ಲಘು ಸಂಗೀತ ವಿಭಾಗದಲ್ಲೂ ಕೂಡ ಸತತ 4 ಬಾರಿ ರಾಜ್ಯ ಪ್ರಶಸ್ತಿಯನ್ನು ಪಡೆದಿದ್ದೀರಿ. ಆಮೇಲೆ 2025 ಆಕಾಶವಾಣಿಯ ಕಲಬುರಗಿ ಕೇಂದ್ರದ ವತಿಯಿಂದ ಸುಗಮ ಸಂಗೀತ ಅಂದರೆ ದಾಸರ ಪದಗಳಂತಕ್ಕಂಥ ವಿಭಾಗದಲ್ಲಿ ಬಿ ಗ್ರೇಡ್ ಶ್ರೇಣಿಯನ್ನು ಕೂಡ ಪಡೆದಿದ್ದೀರಿ. ಈ ಗಾಯನಯಾನದ ಬಗ್ಗೆ ಹಾಗೂ ಆಕಾಶವಾಣಿಯ ಈ ಮಾನ್ಯತೆಯ ಬಗ್ಗೆ ನಿಮ್ಮ ಭಾವನೆಗಳೇನು ಅಂತ?
0: ಈಗಾಗಲೇ ಹೇಳಿದಂಗೆ ನನ್ನ ಬಾಲ್ಯದಿಂದನೇ ನನ್ನ ತಂದೆಯವರಿಂದ ನಾನು ಸಂಗೀತದ ಮೂಲಕ ಪ್ರಭಾವಿತಗೊಂಡಿದ್ದೆ. ಅದನ್ನೇ ನಾನು ಮುಂದೆ ನಮ್ಮ ತಂದೆಯವ್ರ ಜೊತೆಗೆ ಕೂಡಿ ಜೊತೆಗೆ ಇನ್ನೊಬ್ಬ ನಮ್ಮ ಚಿಕ್ಕಪ್ಪನ ಮಗ ಇದ್ದಾನೆ, ಅಪ್ಪನ ತಮ್ಮ, ಒಳ್ಳೆ ಹಾರ್ಮೋನಿಯಂ ಕಲಾವಿದರು, ಅವರು ಕೂಡ ಟೀಚರು, ಜೊತೆಗೆ ಅವರು ಹನುಮಂತರಾವ್ ಅಂತ ಒಳ್ಳೆ ಹಾರ್ಮೋನಿಯಂ ಕಲಾವಿದರು, ಏನು ಕಲ್ತಿಲ್ಲ ಕಲಾವಿದರು. ಅವರ ಮಗ MA ಈ ಗೋಲ್ಡ್ ಮೆಡಲಿಸ್ಟ್ ಧಾರವಾಡ ಯೂನಿವರ್ಸಿಟಿ, ಅದು ಮ್ಯೂಸಿಕಲ್ಲಿ. ಆತ ನನಗಿಂತ 1 ವರ್ಷ ಚಿಕ್ಕವನು ರಮೇಶ್ ಕುಲಕರ್ಣಿ ಅಂತ, ಇವಾಗ ಗುಲ್ಬರ್ಗದಲ್ಲಿ ಮ್ಯೂಸಿಕ್ ಕ್ಲಾಸ್ ಎಲ್ಲ ಮಾಡ್ತಾನೆ, ಕೊಯಿಮೂತ್ರಲ್ಲಿ ಮ್ಯೂಸಿಕ್ ಲೆಕ್ಚರ್ ಆಗಿ ಕೆಲಸ ಮಾಡ್ತಾನೆ. ಆತ ನಾನು ಒಟ್ಟಿಗೆ ಕೆಲಸ ಮಾಡ್ತಿರೋದ್ರಿಂದ ಇನ್ನೊಬ್ಬರು ನಮ್ಮ ದೊಡ್ಡಪ್ಪನ ಮಗ, ಅಪ್ಪನ ಅಣ್ಣನ ಮಗ, ಅವರು ಮ್ಯೂಸಿಕ್ ಡಿಪಾರ್ಟ್ಮೆಂಟಲ್ಲಿ ತಬಲಿಸ್ಟ್ ಇದ್ದಾರೆ ಎನ್ ವಿ ಕಾಲೇಜ್ ಗುಲ್ಬರ್ಗದಲ್ಲಿ. ಹೀಗಾಗಿ ನಮ್ಮ ಒಟ್ಟ ಪರಿಸರ ಏನಾಯಿತು, ನಾನು ಆರಂಭದಲ್ಲಿ ಬೆಳೆಸ್ಕೊಂಡಂಥ ಒಂದು ಸಣ್ಣ ಒಂದು ಸಂಗೀತ, ಈ ಎಲ್ಲ ನಮ್ಮ ಬಂಧುಗಳ ಒಂದು ದೊಡ್ಡ ಸಂಗೀತದ ವಾತಾವರಣದ ಮಧ್ಯೆ ಅದೇನೋ ನನಗೆ ಅರಿವಿಲ್ಲದಂಗೆ ಸ್ವಲ್ಪ ದೊಡ್ಡದಾಗಿ ಬೆಳ್ಕೊಳ್ತಾ ಹೋಯಿತು. ಆಮೇಲೆ ಸಂಗೀತ ಕೂಡ ನಾನು ಕಲಿತೆ ಸ್ವಲ್ಪ ದಿನ, ಆಮೇಲೆ ನನಗೆ ಬೇಗ ನೌಕರಿ ಆಗಿರೋದ್ರಿಂದ ಅದು ಸ್ವಲ್ಪ ಅರ್ಧಕ್ಕೆ ನಿಲ್ಲಬೇಕಾಯಿತು. ಬಟ್ ನಾನು ಸಂಗೀತದ ಒಂದು ಇನ್ನೂ ಏನು ಕಲಿಕೆ ಅನ್ನೋದಿದೆ, ನಾನು ಬೇರೆ ಬೇರೆ ಆಗಲಿಲ್ಲ, ಒಟ್ಟಾರೆ ನಾನು ಕಲಿಕೆಯಲ್ಲಿ ನಿರತನಾಗಿರ್ತೇನೆ. ಈ ಒಂದು ಹಿನ್ನೆಲೆಯಲ್ಲಿ ನಾನು ಸ್ವಲ್ಪ ನಾನು ಸಂಗೀತವನ್ನು ಬೆಳೆಸ್ಕೊಂಡೆ, ವಿಶೇಷವಾಗಿ ದಾಸ ಸಾಹಿತ್ಯದಲ್ಲಿ ಆಸಕ್ತಿ ಇರೋದರಿಂದ ದಾಸರ ಪದಗಳನ್ನು ಹೆಚ್ಚು ನಾನು ರೂಢಿಸಿಕೊಂಡೆ. ಜೊತೆಗೆ ನನಗೆ ಆಸಕ್ತಿ ಅಂದರೆ ಕ್ಲಾಸಿಕಲ್ ಸಿಂಗಿಂಗ್ ಅಂದರೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ತುಂಬ ಆಸಕ್ತಿ ಇವತ್ತಿಗೂ ಕೂಡ, ಯಾಕೆಂದರೆ ಅದು ಎಷ್ಟು ಮನುಷ್ಯ ಅದನ್ನು ಕೇಳ್ತಾನೆ ಅಷ್ಟು ಸುಗಮ ಸಂಗೀತಕ್ಕೆ ಅದು ತುಂಬ ಪೂರಕವಾಗಿರುತ್ತೆ. ಅದು ನನ್ನ ಅನುಭವದಲ್ಲಿ ಯಾರು ಹಿಂದೂಸ್ತಾನಿ ಶಾಸ್ತ್ರೀಯ ಗಾಯನವನ್ನು ಯಾರು ಕೇಳುವ ಅಥವಾ ಅದನ್ನು ರೂಢಿಸ್ಕೊಳ್ತಕ್ಕಂಥದ್ದು ಇರಲ್ಲ ಅಂದರೆ ಇರಲ್ಲ ಅಂದ್ರೆ ಏನೋ ಕಡಿಮೆ ಇರುತ್ತಲ್ಲ, ಅವರು ಸುಗಮ ಸಂಗೀತವನ್ನು ಹೆಚ್ಚು ಬಳಸಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ನನ್ನ ಒಂದು ಭಾವನೆ. ಆ ನಿಟ್ಟಿನಲ್ಲಿ ನಾನು ನಿತ್ಯ ಒಂದಾದರೂ ಶಾಸ್ತ್ರೀಯ ಗಾಯನ ಕೇಳ್ತೀನಿ ಅದನ್ನೇ, ಅದು ಕೂಡ ಈ ಹಿನ್ನೆಲೆಯಲ್ಲಿ ಸ್ವಲ್ಪ ನನಗೆ ಸಹಾಯಕ್ಕೆ ಬಂದಿದೆ. ಅದನ್ನು ನಾನು ಮುಂದೆ ಬೆಳವಣಿಗೆ ಮಾಡ್ತಾ ಮಾಡ್ತಾ ನನ್ನ ಉದ್ಯೋಗದಲ್ಲಿ ನನ್ನ ಸರ್ಕಾರಿ ನೌಕರರಿಗೆ ಸ್ಪರ್ಧೆಗಳಿರ್ತವೆ. ಸರ್ಕಾರಿ ನೌಕರರು ರಾಜ್ಯ ಮಟ್ಟದ ಸ್ಪರ್ಧೆ ಪ್ರತಿ ವರ್ಷ ಸರ್ಕಾರಿ ನೌಕರರ ಸಂಘದಿಂದ ಆಯೋಜನೆ ಮಾಡ್ತಾರೆ. ಅದು ಕ್ರೀಡೆ ಮತ್ತು ಸಾಂಸ್ಕೃತಿಕ ವಿಭಾಗ ಅಂತ ಎರಡು. ನಾನು ಸಾಂಸ್ಕೃತಿಕ ವಿಭಾಗದಲ್ಲಿ ಪ್ರತಿ ವರ್ಷ ಭಾಗವಹಿಸ್ತಕ್ಕಂಥದ್ದು, ಅದು ಮುಂಚೆಯಿಂದ ನನಗೆ ಅದು ಅದ್ರ ಬಗ್ಗೆ ಅಷ್ಟೇ ಇರಲಿಲ್ಲ. 2007 ನಾನು ಆರಂಭ ಮಾಡಿದೆ. ಅದು ಏನೋ ದೇವರ ಅನುಗ್ರಹದಿಂದ 2007 ಧಾರವಾಡದಲ್ಲಿ ರಾಜ್ಯ ಮಟ್ಟಕ್ಕೆ ನಾನು ಆಯ್ಕೆ ಆದೆ. ತಾಲೂಕು ಆಯಿತು, ಜಿಲ್ಲೆಗೆ ಫಸ್ಟ್ ಕೇವಲ ಫಸ್ಟ್ ಬಂದರೂ ಮಾತ್ರ ಮುಂದೆ ಹೋಗೋದಿಲ್ಲ. ತಾಲೂಕು ಜಿಲ್ಲೆ ಆದ ನಂತರ 2007 ನಾನು ಫಸ್ಟ್ ಟೈಮ್ ನಾನು ಭಾಗವಹಿಸಿದ್ದು. ಫಸ್ಟ್ ಟೈಮ್ನೇ ನಾನು ರಾಜ್ಯಕ್ಕೆ ಆಯ್ಕೆ ಆದೆ, ಫಸ್ಟ್ ಟೈಮ್ನೇ ರಾಜ್ಯದಲ್ಲಿನೇ ಪ್ರಶಸ್ತಿ ಪಡೆದು ರಾಷ್ಟ್ರಮಟ್ಟಕ್ಕೆ ಆಯ್ಕೆ ಆಗಿದ್ದು ತುಂಬ ತುಂಬ ನನ್ನ ಜೀವಮಾನದಲ್ಲಿ ಮರೆಯಲಾಗತಕ್ಕಂಥ ಘಟನೆ. ಅದರಲ್ಲಿ ಎಂತಿನ ತುಂಬ ಸ್ಕಾಲರ್ಸ್ ಎಲ್ಲ ನಮಗೆ ಜಡ್ಜಸ್ ಬಂದಿರ್ತಾರೆ ರಾಜ್ಯಮಟ್ಟದಲ್ಲಿ. ಅವರು ಡಾಕ್ಟರ್ ಸುಧಾ ಮೇಡಮ್ ಅಂತ, ಅವರು ಸೀನಿಯರ್ ಪ್ರೊಫೆಸರ್ ಮ್ಯೂಸಿಕ್ ಡಿಪಾರ್ಟ್ಮೆಂಟ್ ಧಾರವಾಡ, ಅವರು ನನಗೆ ಜಡ್ಜ್ ಆಗಿದ್ದರು ಇಲ್ಲಿ ಧಾರವಾಡದ ಮೊದಲನೆಯ ಒಂದು ರಾಜ್ಯಮಟ್ಟದ ಸ್ಪರ್ಧೆಯಲ್ಲಿ. ನಂದೆಲ್ಲ ಸ್ಪರ್ಧೆಯಾಗಿ ಆಯ್ಕೆ ಆದಮೇಲೆ ಅವರೇ ನನ್ನ ಕರೆಸಿ, ಇಲ್ಲ ವೆಂಕಟೇಶ್ವರ ತುಂಬ ಚೆನ್ನಾಗಿ ಹೇಳ್ತೀರಾ, ನೀವು ಇಷ್ಟೆಲ್ಲ ಕಾರ್ಯ ಒತ್ತಡದ ಮಧ್ಯೆ ಇಷ್ಟೊಂದು ಸಂಗೀತ ರೂಢಿಸ್ಕೊಂಡಿದ್ದೀರಾ, ಇದು ಇನ್ನೂ ನಿಮ್ಮ ಬೆಳವಣಿಗೆ ಮಾಡಿರಿ ಅಂತ ಹೇಳಿಬಿಟ್ಟು ನನಗೆ ವಿಶ್ ಮಾಡಿದರು. ಅವೆಲ್ಲ ನನಗೆ ತುಂಬ ಸಂತೋಷವನ್ನು ಕೊಟ್ಟಿರ್ತಕ್ಕಂಥದ್ದು. ಜೊತೆಗೆ ಅದು ನಾನು ಅದನ್ನು ಪ್ರಯಾಣ ಹಾಗೆ ಮುಂದುವರಿಸಿದೆ. ನಾನು ಪ್ರತಿ ಬಾರಿ ಹೋದಂಗೆಲ್ಲ ಸತತ 6 ಹೋದೆ, ಅದರಲ್ಲಿ ಸತತ 4 ರಾಜ್ಯ ಮಟ್ಟದಲ್ಲಿ ಪ್ರಶಸ್ತಿ ತಗೊಂಡೆ. 2 ಫಸ್ಟು, 1 ಸೆಕೆಂಡು, 1 ಥರ್ಡು, ಒಟ್ಟು 4 ನಾನು ರಾಜ್ಯ ಮಟ್ಟದಲ್ಲಿ ತಗೊಂಡೆ. ಇತ್ತೀಚೆಗೆ ಸ್ವಲ್ಪ ರಾಜ್ಯಕ್ಕೆ ಹೋಗೋದು ಕಡಿಮೆ ಮಾಡಿದ್ದೇನೆ. ಅದರ ಜೊತೆ ಜೊತೆಗೆ ನನ್ನ ಶಿಕ್ಷಕರಿಗಾಗಿಯೇ ಮತ್ತು ಬೇರೆ ಸ್ಪರ್ಧೆಗಳಿರ್ತವೆ, ಶಿಕ್ಷಕರ ಸಹಪಠ್ಯ ಚಟುವಟಿಕೆ ಸ್ಪರ್ಧೆಗಳಂತ, ಅದರಲ್ಲಿ ಒಂದು ಬೇರೆ ಬೇರೆ ಎಲ್ಲ ಇರ್ತವೆ. ಅದರಲ್ಲಿ ಒಂದು ಗಾಯನ ಸ್ಪರ್ಧೆ ಇರುತ್ತೆ, ಅದರಲ್ಲಿ ಕೂಡ ನಾನು ಸುಮಾರು ಒಂದು 4-5 ಜಿಲ್ಲಾದಲ್ಲಿ ಫಸ್ಟ್ ಬಂದಿದ್ದೆ. 2 ಮಾತ್ರ ನಾನು ರಾಜ್ಯಕ್ಕೆ ಹೋಗ್ತಕ್ಕಂಥ ಅವಕಾಶ ಇತ್ತು, ಅದರಲ್ಲಿ 1 ನಾನು ರಾಜ್ಯದಲ್ಲಿ ಆಯ್ಕೆ ಆದೆ. ಅದು ಕೂಡ ತುಂಬ ನನ್ನ ಇಲಾಖೆಗೆ ದೊಡ್ಡ ಗೌರವ ಅಂತ ಹೇಳಿ.
1: ತುಂಬ ಖುಷಿಯಾಗುತ್ತೆ ನಿಮ್ಮ ಈ ಸಾಧನೆಯನ್ನು ಕಂಡು. ಈ ಸಂದರ್ಭದಲ್ಲಿ ನಮ್ಮ ಕೇಳುಗರಿಗೆ ಏನಾದರೂ ಗೀತೆಯನ್ನು ಹಾಡಬಹುದಾ ಈ ಸಂದರ್ಭಕ್ಕೆ?
0: ಖಂಡಿತ.

0: ಅತ್ಯಂತ ಅದ್ಭುತ ರಚನೆ ಇದು
1: ನಿಜವಾಗ್ಲು. ನಿಮ್ಮ ಹಾಡ ಕೇಳ್ತಾ ಇದ್ರೆ ಹಾಗೆ ಕೇಳಬೇಕು ಅನ್ಸುತ್ತೆ ನಿಜವಾಗ್ಲು ಕೂಡ. ಜೊತೆಗೆ ನೀವು ಒಬ್ಬ ಯಶಸ್ವಿ ಶಿಕ್ಷಕರಾಗಿ ಜನಮೆಚ್ಚಿದ ಶಿಕ್ಷಕ ಮತ್ತು ಉತ್ತಮ ಶಿಕ್ಷಕ ಪ್ರಶಸ್ತಿಗಳನ್ನು ಕೂಡ ನೀವು ಪಡ್ಕೊಂಡಿದ್ದೀರಿ. ತರಗತಿಯ ಬೋಧನೆ, ಸಾಹಿತ್ಯದ ರಚನೆ ಮತ್ತು ಸಂಗೀತದ ಅಭ್ಯಾಸ, ಈ ಎಲ್ಲವನ್ನು ಒಟ್ಟಿಗೆ ಸಮತೋಲನದಲ್ಲಿ ಕೊಂಡೊಯ್ಯತಕ್ಕಂಥದ್ದು ಹೇಗೆ ಸಾಧ್ಯ ಆಯಿತು ಅಂತ.
0: ಇಲ್ಲ, ನಿಜಕ್ಕೂ ಇದು ತಾವೇನು ಪ್ರಶ್ನೆ ಕೇಳ್ತಾ ಇದ್ದಾರೆ, ಈ ಪ್ರಶ್ನೆ ನನ್ನ ಇಷ್ಟಕ್ಕೆ ನಾನೇ ಹಾಕೊಂಡ್ರು ಕೂಡ ಒಂಥರ ಆಶ್ಚರ್ಯ ಅಂತ ನನಗೆ ಇವತ್ತು ಕೂಡ ಅನಿಸ್ತಾ ಇದೆ. ಇದು ಈ ಪ್ರಶ್ನೆ ನಿಮ್ಮ ಥರದ ಪ್ರಶ್ನೆ ಅನೇಕರು ನನಗೆ ಮಾಡಿದ್ದಾರೆ. ಅದು ಹೇಗೆ ಸಾಧ್ಯ ಆಯಿತು ಅನ್ನೋದೇ ಒಂದು ದೊಡ್ಡ ಆಶ್ಚರ್ಯ. ಯಾವ ಕ್ಷೇತ್ರದಲ್ಲಿ ಏನು ಕೆಲಸ ಮಾಡಿದ್ರು ನಂದು ಒಂದು ಅಭ್ಯಾಸ, ಅದು ನಿಷ್ಠೆಯಿಂದ ಮಾಡೋದು. ಅದು ಎಲ್ಲ ಗುಣ ನನ್ನ ತಂದೆಯವರಿಂದ ನಾ ಕಲ್ತಿರೋದು. ತುಂಬ ಪ್ರಾಮಾಣಿಕರವರು, ಯಾವುದೇ ಪ್ರಶಸ್ತಿನಾಗಲಿ ಯಾವುದೇ ಒಂದು ಇನ್ನೊಬ್ಬರಿಂದ ಫಲವನ್ನು ಬಯಸ್ತಕ್ಕಂಥ ಒಂದು ನಿಸ್ವಾರ್ಥ ಸೇವೆಯನ್ನು ಮಾಡಿ ಅದೇ ರೀತಿಯಾಗಿ ಬಾಳಿ ಬದುಕಿದವರು ನಮ್ಮ ತಂದೆಯವರು. ಹೀಗಾಗಿ ತುಂಬ ಎಲ್ಲ ಹೆಸರನ್ನು ಪಡೆದಿದ್ದರು ನಮ್ಮ ತಂದೆಯವರು, ಅವರು ಈಗಿಲ್ಲ.
1: ಸೊ ನಿಮ್ಮ ತಂದೆಯವರು ಇಂದನೇ ನಿಮಗೆ ಬಂದಿರತಕ್ಕಂಥ.
0: ಹೌದು ಹೌದು.
1: ಹೊಸ ತಲೆಮಾರಿನ ಬರಹಗಾರರಿಗೆ, ಈ ಸಂಶೋಧಕರಿಗೆ ಅಥವಾ ಶಿಕ್ಷಕರಿಗೆ ಏನು ಸಂದೇಶ ನೀಡಲು ಬಯಸ್ತೀರಿ ಅಂತ?
0: ಇತ್ತೀಚಿನ ಯುವ ಪೀಳಿಗೆ ಏನಾಗಿದೆ, ಅನೇಕ ಮೌಲ್ಯಗಳನ್ನು ಕಳೆದುಕೊಳ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ಆ ಹಿನ್ನೆಲೆಯಲ್ಲಿ ಅದಕ್ಕೆ ಕಾರಣನೂ ಇದೆ. ಒಂದು ಏನಂದರೆ, ಸೂಕ್ತ ಪರಿಸರ ಎಲ್ಲೋ ಒಂದು ಕಡೆಗೆ ತಂದೆ ತಾಯಿಗಳೇ ನಿರ್ಮಾಣ ಮಾಡಿಕೊಡುವಲ್ಲಿ ಒಂದು ಸ್ವಲ್ಪ ಏನೋ ಹಿಂದೆ ಆಗ್ತಾ ಇದ್ದಾರೇನೋ, ಅಂದರೆ ಮಕ್ಕಳ ಬಗ್ಗೆ ಕಾಳಜಿ ದೃಷ್ಟಿಯಿಂದ ಹೇಳ್ತಾ ಇದ್ದೇನೆ, ಎಲ್ಲೇ ಒಂದು ಸ್ವಲ್ಪ ಕಾಳಜಿ ಕಡಿಮೆ ಆಗೋದನ್ನು ಒಂದು ಕಾರಣ, ಜೊತೆಗೆ ಬೇರೆ ಬೇರೆ ಹವ್ಯಾಸಗಳಲ್ಲಿ ತೊಡಗತಕ್ಕಂಥದ್ದು, ಅದೆಲ್ಲದಕ್ಕಿಂತ ಹೆಚ್ಚಾಗಿ ತಮಗೆ ತಿಳಿದಂಗೆ ಈ ಮೊಬೈಲಿನ ಒಂದು ಪ್ರಭಾವ, ಇವೆಲ್ಲದರಗಳಿಂದ ಹೊರಬಂದು ಎಲ್ಲ ಮಕ್ಕಳಲ್ಲಿ ತುಂಬ, ಆಗಿನ ಮಕ್ಕಳಕ್ಕಿಂತ ಈಗಿನ ಮಕ್ಕಳು ತುಂಬ ಚುರುಕಾಗಿರ್ತಾರೆ. ಬಟ್ ಅದನ್ನು ಒಂದು ಸರಿ ದಾರಿಯಲ್ಲಿ ತೆಗೆದುಕೊಂಡು ತಮ್ಮ ಜ್ಞಾನವನ್ನು ಒಳ್ಳೆ ರೀತಿಯಲ್ಲಿ ಉಪಯೋಗ ಮಾಡತಕ್ಕಂಥದ್ದಲ್ಲಿ ಎಲ್ಲೋ ಒಂದು ಕಡೆಗೆ ಫೇಲ್ ಆಗಿದ್ದಾರೆ ಅನ್ನೋಂಥ ನನ್ನ ಭಾವನೆ. ಹಾಗಾಗಿ ಎಲ್ಲರೂ ತುಂಬ ಜಾಣವರೇ ಇದ್ದಾರೆ, ಹಾಗಾಗಿ ಅಧ್ಯಯನ ಮುಖ್ಯ.
1: ಅಂದರೆ ಸತತ ಅಧ್ಯಯನ ಮತ್ತು ಪರಿಶ್ರಮ ಬೇಕು. ಖಂಡಿತ. ನಿಜವಾಗಿಯೂ ಒಬ್ಬ ಶಿಕ್ಷಕನಾಗಿ ಬೆಳಕನ್ನು ಚೆಲ್ತಾ, ಸಾಹಿತಿಯಾಗಿ ಶಬ್ದಗಳಿಗೆ ಬಣ್ಣವನ್ನು ತುಂಬ್ತಾ, ಗಾಯಕರಾಗಿ ನಾದಸ್ವರಗಳನ್ನು ಹರಿಸ್ತಾ ಸಾಂಸ್ಕೃತಿಕ ಲೋಕಕ್ಕೆ ಡಾಕ್ಟರ್ ವೆಂಕಟೇಶ್ ನೋಲಿಯವರು ನೀಡ್ತಕ್ಕಂಥ ಕೊಡುಗೆ ನಿಜಕ್ಕೂ ಪ್ರಶಂಸನೀಯ. ದಾಸ ಸಾಹಿತ್ಯದ ಸೇವೆಯ ಜೊತೆಗೆ ಆಕಾಶವಾಣಿಯ ಬಿ ಗ್ರೇಡ್ ಕಲಾವಿದರಾಗಿ ಹೊರಹೊಮ್ಮಿರ್ತಕ್ಕಂಥದ್ದು ನಮಗೂ ನಮ್ಮ ಶ್ರೋತೃಗಳಿಗೂ ಕೂಡ ಹೆಮ್ಮೆಯ ವಿಷಯ. ಡಾಕ್ಟರ್ ವೆಂಕಟೇಶ್ ನೋಲಿಯವರೇ, ನೀವು ನಮ್ಮ ಆಕಾಶವಾಣಿ ಸ್ಟುಡಿಯೋಗೆ ಆಗಮಿಸಿ ನಿಮ್ಮ ಬದುಕು, ವೃತ್ತಿ, ಕಾವ್ಯದ ಪಯಣ ನಮ್ಮ ಶ್ರೋತೃಗಳೊಂದಿಗೆ ಹಂಚಿಕೊಂಡಿರೋದಕ್ಕಾಗಿ ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ನಿಮ್ಮ ಮುಂಬರುವ ಕೃತಿಗಳು ಕೂಡ ಯಶಸ್ವಿಯಾಗಲಿ, ಹಾಗೂ ನಿಮ್ಮ ಸಾಹಿತ್ಯದ ಸೇವೆ ಹೀಗೆ ಮುಂದುವರಿಲಿ ಅಂಥೇಳಿ ಆಕಾಶವಾಣಿಯ ಪರಿವಾರದ ಪರವಾಗಿ ನಿಮಗೆ ಶುಭ ಹಾರೈಸುತ್ತೇನೆ. ನಮಸ್ಕಾರ.
0: ನಮಸ್ಕಾರ.
1: ಶ್ರೋತೃಗಳೇ, ಇದಾಗಿತ್ತು ಇಂದಿನ ಸಾಹಿತ್ಯ ಸಂಪುಟ ಕಾರ್ಯಕ್ರಮ. ಮುಂದಿನ ವಾರ ಮತ್ತೊಬ್ಬ ಪ್ರತಿಭಾವಂತ ಸಾಧಕರೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೇನೆ. ಅಲ್ಲಿಯವರೆಗೆ ಕೇಳ್ತಾ ಇರಿ ಆಕಾಶವಾಣಿ ರಾಯಚೂರು FM ಕೇಂದ್ರವನ್ನು. ನಮಸ್ಕಾರ. ಇದುವರೆಗೆ ರಾಯಚೂರಿನ ಕವಿಗಳಾದ ಡಾಕ್ಟರ್ ವೆಂಕಟೇಶ್ ನವಲಿ ಅವರ ಜೊತೆ ಮಾತುಕತೆಯನ್ನು ಕೇಳಿದಿರಿ.

0: ಇದುವರೆಗೆ ಕತೆ, ಕಾದಂಬರಿ, ಕಾವ್ಯ, ನಾಟಕ, ಪ್ರಬಂಧ, ವಿಮರ್ಶೆ ಹೀಗೆ ಸಾಹಿತ್ಯದ ಹಲವು ಪ್ರಕಾರಗಳನ್ನು ಒಳಗೊಂಡ
1: ರಸಾನುಭವ ನೀಡುವ ಮಾನವ ಅನುಭವದ
0: ಪ್ರತಿಬಿಂಬದ ಕಾರ್ಯಕ್ರಮ ಸಾಹಿತ್ಯ ಸಂಪುಟವನ್ನ ಕೇಳಿದಿರಿ.
1: ಪ್ರಸ್ತುತಿ ಡಾಕ್ಟರ್ ಬಿ ವಿಜಯರಾಜೇಂದ್ರ,
0: ನಿರ್ಮಾಣ ವೆಂಕಟೇಶ್ ಬೇವಿನಪಿಂಚಿ,
1: ಸಹಕಾರ ಬಿ ನರಸಿಂಹಲು

0: ಶ್ರೋತೃ ಬಂಧುವರು, ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ ಕಂಪನಾಂಕ 102.1 MHz. ಸಮಯ 9 ಗಂಟೆ ಆಗುತ್ತಲಿದೆ. ಕೇಳಿ ಕೆಲವು ಪ್ರಕಟಣೆಗಳನ್ನು.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಅರ್ಜೆಂಟ್ ಆಗಿ ಫುಡ್ ಡೆಲಿವರಿ ಮಾಡಬೇಕು ಈ ಟ್ರಾಫಿಕ್ ಅಲ್ಲಿ, ಅಪಘಾತವಾಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನಪ್ಪ ಗತಿ?
1: ಅದಕ್ಕಾಗಿಯೇ ಕರ್ನಾಟಕ ಸರ್ಕಾರ ತಂದಿದೆ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ. ಅಪಘಾತ ವಿಮೆ, ಜೀವ ವಿಮೆ, ಆಸ್ಪತ್ರೆ ವೆಚ್ಚಕ್ಕೆ ನೆರವು, ಇವೆಲ್ಲವೂ ಉಚಿತ. 18-60 ವರ್ಷದ ಫುಡ್ ಡೆಲಿವರಿ ಹಾಗೂ ಇ ಕಾಮರ್ಸ್ ಸಂಸ್ಥೆಗಳಲ್ಲಿ ಡೆಲಿವರಿ ಕೆಲಸ ಮಾಡುತ್ತಿರುವ ಸೇವಾ ಸಿಂಧು ಪೋರ್ಟಲ್ನಲ್ಲಿ ನೋಂದಾಯಿಸಿದ ಅರ್ಹ ಗಿಗ್ ಕಾರ್ಮಿಕರಿಗೆ ಮಾತ್ರ ಈ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ 1-55-214 ಸಹಾಯವಾಣಿಗೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
3: ಬೇಸರ ಮಾಡ್ಕೋಬೇಡ, ಈಗ ನಮ್ಮಂತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
1: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSU.WSSP.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ಗ್ರಾಹಕರನ್ನು ತಲುಪಲು ಸುಲಭ ಹಾಗೂ ಸರಳ ವಿಧಾನ ಆಕಾಶವಾಣಿ.
5: ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ ನಿಮ್ಮ ವ್ಯಾಪಾರ ವಹಿವಾಟು ಸೇವೆಗಳ ಪ್ರಚಾರ ಮಾಡಿ.
4: ಜಾಹೀರಾತು ಮುಖಾಂತರ
5: ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ.
4: ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ ಸುಲಭ.
5: ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು.
4: ಡಯಲ್ ಮಾಡಿ 8700014242 8700014242.
6: ನಡಿ ನಡಿ, ಜಲ್ದಿ ಮೊಬೈಲ್ ಗೆ ಸ್ಕ್ರೀನ್ ಗಾರ್ಡ್ ಹಾಕ್ಬೇಕು ನಡಿ.
7: ಅಲ್ಲಪ್ಪ, ಮೊಬೈಲ್ಗೆ ಸ್ಕ್ರೀನ್ ಗಾರ್ಡ್ ಹಾಕೋದ್ಕಿಂತ ಮುಂಚೆ ನಿನ್ ತಲೆಗೆ ಹೆಲ್ಮೆಟ್ ಹಾಕೋ. ಬಾಕಿದವ್ರ ಸಲುವಾಗಿ ಅಲ್ಲ, ನಿಮ್ ಜೀವದ ಸಲುವಾಗಿ ನಿನ್ ತಲೆಗೆ ಹೆಲ್ಮೆಟ್ ಹಾಕೋ.
8: ಹೌದು, ನಿಮ್ಮ ಜೀವ ಹಾಗೂ ಜೀವನ ಎರಡು ಅಮೂಲ್ಯವಾದದ್ದು.
9: ಯಾವಾಗಲೂ ಹೆಲ್ಮೆಟ್ ಹಾಕಿಯೇ ವಾಹನವನ್ನು ಚಲಾಯಿಸಿ, ಸುರಕ್ಷಾ ನಿಯಮವನ್ನು ನಿರಂತರವಾಗಿ ಪಾಲಿಸಿ.
10: ಈ ಭೂಮಿ ನಾವು ಸಂಪಾದಿಸಿದ್ದಲ್ಲ, ಪ್ರಾಣಿ ಸಂಕುಲ, ಕಗಕುಲ, ಸಸ್ಯರಾಶಿ, ಜಲ, ಶಿಲೆ, ಮಣ್ಣು, ಬೆಟ್ಟ, ಬಯಲು ಯಾವೂ ನಮ್ಮ ಸುತ್ತಲ್ಲ. ತಲೆ ತಲಾಂತರದಿಂದ ಮುಂದಿನ ತಲೆಮಾರಿಗೆ ಬಳುವಳಿಯಾಗಿ ಇರಿಸಿದ್ದು. ಇದನ್ನು ಸುಂದರವಾಗಿ ಉಳಿಸುವುದು, ಚೆನ್ನಾಗಿ ಬೆಳೆಸುವುದು, ಜಾಗರೂಕತೆಯಿಂದ ಬಳಸುವುದು ನಮ್ಮೆಲ್ಲರ ಕರ್ತವ್ಯ.

0: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಅರ್ಜೆಂಟ್ ಆಗಿ ಫುಡ್ ಡೆಲಿವರಿ ಮಾಡಬೇಕು, ಈ ಟ್ರಾಫಿಕ್ ಅಲ್ಲಿ ಅಪಘಾತವಾಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನಪ್ಪಾಗತಿ?
0: ಅದಕ್ಕಾಗಿಯೇ ಕರ್ನಾಟಕ ಸರ್ಕಾರ ತಂದಿದೆ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ. ಅಪಘಾತ ವಿಮೆ, ಜೀವ ವಿಮೆ, ಆಸ್ಪತ್ರೆ ವೆಚ್ಚಕ್ಕೆ ನೆರವು, ಇವೆಲ್ಲವೂ ಉಚಿತ. 18-60 ವರ್ಷದ ಫುಡ್ ಡೆಲಿವರಿ ಹಾಗೂ ಇ ಕಾಮರ್ಸ್ ಸಂಸ್ಥೆಗಳಲ್ಲಿ ಡೆಲಿವರಿ ಕೆಲಸ ಮಾಡುತ್ತಿರುವ ಸೇವಾ ಸಿಂಧು ಪೋರ್ಟಲ್ನಲ್ಲಿ ನೋಂದಾಯಿಸಿದ ಅರ್ಹ ಗಿಗ್ ಕಾರ್ಮಿಕರಿಗೆ ಮಾತ್ರ ಈ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ 1-55-214 ಸಹಾಯವಾಣಿಗೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
2: ಬೇಸರ ಮಾಡ್ಕೋಬೇಡ, ಈಗ ನಮ್ಮಂತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
0: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSUWSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಪ್ರಕಟಣೆಗಳನ್ನ ಕೇಳಿದ್ರಿ, ಈಗ ಕೇಳಿ ವಿವಿಧ ಕಲಾವಿದರ ಧ್ವನಿಯಲ್ಲಿ ವಚನ ಗಾಯನ ಕಾರ್ಯಕ್ರಮ.
4: ಅಕ್ಷರವೆಂಬುದು ಲೆಕ್ಕದೊಳಗು. ಸಾಹಿತ್ಯ ತೋಂಟದ ಸಿದ್ಧಲಿಂಗ ಶಿವಯೋಗಿ, ಹಾಡಿದವರು ಶ್ರೀಧರ್, ಸಂಗೀತ ಅಪ್ಪಗೆರೆ ತಿಮ್ಮರಾಜು.

ಅಟ್ಟೆಯ ಚುಚ್ಚುವ. ವಚನಕಾರರು ಮಾದಾರ ಡೋಲಯ್ಯ. ರಾಗ ಹಂಸಾನಂದಿ, ಆದಿತಾಳ. ಗಾಯಕರು ಅಜಯ್ ವಾರಿಯರ್. ಸಂಗೀತ ನಿರ್ದೇಶನ ಶ್ರೀ ಬಿ ವಿ ಶ್ರೀನಿವಾಸ್.

ಗುರು ಶಿಷ್ಯ ಸಂಬಂಧ ಏನೆಂದು ಪಮಿಸುವೆ. ಸಾಹಿತ್ಯ ಚನ್ನಬಸವಣ್ಣ, ಹಾಡಿದವರು ಎನ್ ಅಪರ್ಣ, ಸಂಗೀತ ಅಪ್ಪಗೆರೆ ತಿಮ್ಮರಾಜು.

ಹಳದಿಯ ಸೀರೆಯನ್ನುಟ್ಟು. ವಚನಕಾರರು ತೆಲುಗೇಶ ಮಸಣಯ್ಯ, ರಾಗ ಪಹಾಡಿ, ಆದಿತಾಳ, ಗಾಯಕರು ಎಂ ಡಿ ಪಲ್ಲವಿ, ಸಂಗೀತ ನಿರ್ದೇಶನ ಶ್ರೀ ಬಿ ವಿ ಶ್ರೀನಿವಾಸ್.

ಹೊನ್ನು ಭಕ್ತನೆಂಬೆನೆ. ವಚನಕಾರರು ಚನ್ನಬಸವಣ್ಣ, ರಾಗ ಶಿವರಂಜನಿ ಮಿಶ್ರ, ಆದಿತಾಳ ತಿಶ್ರ ನಡೆ, ಗಾಯಕರು ಶಂಕರ್ ಶಾನುಭಾಗ್, ಸಂಗೀತ ನಿರ್ದೇಶನ ಶ್ರೀ ಬಿ ವಿ ಶ್ರೀನಿವಾಸ್.

ಸಕ್ಕರೆಯು ಆಕಾರ. ವಚನಕಾರರು ಸಿದ್ಧರಾಮೇಶ್ವರ, ರಾಗ ಪೀಲು, ಆದಿತಾಳ ತಿಶ್ರ ನಡೆ. ಗಾಯಕರು ಶ್ರೀ ರಕ್ಷಾ ಅರವಿಂದ್. ಸಂಗೀತ ನಿರ್ದೇಶನ ಶ್ರೀ ಬಿ ವಿ ಶ್ರೀನಿವಾಸ್.

ತಿರುಳು ಕರಗಿದ ಬೀಜ ಮರಳಿ ಸಾಹಿತ್ಯ ಸ್ವತಂತ್ರ ಸಿದ್ದಲಿಂಗೇಶ್ವರರು, ಹಾಡಿದವರು ಬಿ ಎನ್ ಮೀರಾ ಮತ್ತು ಸಂಗಡಿಗರು, ಸಂಗೀತ ಅಪ್ಪಗೆರೆ ತಿಮ್ಮರಾಜು.

ಶ್ರೋತೃ ಬಂಧವರೇ, ಇದುವರೆಗೆ ವಿವಿಧ ಕಲಾವಿದರ ಧ್ವನಿಯಲ್ಲಿ ವಚನ ಗಾಯನ ಕಾರ್ಯಕ್ರಮ ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ, ಕಂಪನಾಂಕ 102.1 MHz. ಸಮಯ 9:30 ನಿಮಿಷಗಳಾಗುತ್ತಿದೆ.

0: ಚಿತ್ರಗೀತೆಗಳ ಕಾರ್ಯಕ್ರಮ ನಿಮ್ಮ ಕರೆ ನಿಮಗೊಂದು ಗೀತೆಗೆ ತಮಗೆಲ್ಲರಿಗೂ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಿಮ್ಮ ಬಾನುಲಿ ಸ್ನೇಹಿತ ಅಮರೇಶ್ ಆಶಿಹಾಳ್. ಶೋದ್ರ ಬಾಂಧವರೇ, ನಿಮಗೆಲ್ಲರಿಗೂ ಗೊತ್ತಾಗಿದೆ, ನಿಮಗೆ ಕಾರ್ಯಕ್ರಮದ ಕುರಿತು ಜಾಸ್ತಿ ನಾನು ಮಾಹಿತಿ ಹೇಳೋಕ್ಕೆ ಆಗೋದಿಲ್ಲ. ಆದರೂ ಕೂಡ ಒಂದು ವಿಷಯ ಅಂತಂದರೆ ನಿಮ್ಮ ದೂರವಾಣಿ ಸಂಖ್ಯೆ, ನಾನು ಕರೆ ಮಾಡಬೇಕಾದಂಥ ದೂರವಾಣಿ ಸಂಖ್ಯೆಯನ್ನು ಒಂದು ಸಲ ಹೇಳಿಬಿಡ್ತೀನಿ. 0853 2, ಇದು ನಮ್ಮ ರಾಯಚೂರು ಜಿಲ್ಲೆಯ STD ಕೋಡ್ ಸಂಖ್ಯೆ. ಫೋನ್ ಸಂಖ್ಯೆಯನ್ನು ಹೇಳೋದಾದರೆ 200312, ಇನ್ನೊಂದು 295888, ಇನ್ನೊಮ್ಮೆ 200312 295898. ಕಾರ್ಯಕ್ರಮದ ಕರೆಗಳು ಸಿದ್ಧವಾಗಿದ್ದಾವೆ. ಶ್ರೋತೃ ಬಾಂಧವರು 15 ನಿಮಿಷ ಮುಂಚಿತವಾಗಿ ತಮ್ಮ ಫೋನನ್ನು ತೆಗೆದುಕೊಂಡು ಕರೆಯನ್ನು ಮಾಡ್ತಿದ್ದಾರೆ. ಮೊದಲನೇ ಲಕ್ಕಿ ಕಾಲರ್ ಯಾರು ಅನ್ನೋದನ್ನು ನೋಡ್ಬಿಡೋಣ. ಹಲೋ, ನಮಸ್ಕಾರ.
1: ಹಲೋ
0: ಹಲೋ, ನಮಸ್ತೆ. ತಮ್ಮ ಹೆಸರು ಎಲ್ಲಿಂದ?
1: ನಮಸ್ಕಾರ.
0: ನಿಮ್ಮ ಫೋನನ್ನು ರೇಡಿಯೋಗೆ ಸ್ವಲ್ಪ ದೂರ ಇಡಿ, ಏಕೋ ಆಗ್ತಾ ಇದೆ. ನಾಗೇಂದ್ರಪ್ಪ ಗೌಡ ಗೊಂಜೊಳ್ಳಿ ಅವರೇ, ಹೇಳಿ, ಹೇಗಿದ್ದೀರಿ? ನಿಮಗೆ ಯಾವ ಗೀತೆ ಬೇಕಾಗಿತ್ತು? ನಾವು ಚೆನ್ನಾಗಿದ್ದೀವಿ ನೋಡ್ರಿ ನಾಗೇಂದ್ರಪ್ಪ ಗೌಡ. ಯಾವ ಗೀತೆ ಹಾಕೋಣ ನಿಮಗೆ?
1: ಕಾಳಿದಾಸ ನೋಡ್ರಿ, ಅಳಬೇಡ್ಕಣಿ ಅಂತ ನೋಡ್ರಿ ಸರ್.
0: ನಾಗೇಂದ್ರಪ್ಪ ಗೊಂಜೊಳ್ಳಿ ಅವರೇ, ನೀವು ಹೊಸ ಹೊಸ ಹಾಡನ್ನು ಕೇಳಬೇಕು, ಯಾಕಂತಂದರೆ ಹಳೆ ಹಾಡುಗಳು ಭಾಳ ಇರ್ತವೆ, ಬಟ್ ನೀವು ಪ್ರತಿಯೊಂದು ಸಲ ಕರೆ ಮಾಡಿದಾಗ ಹೊಸ ಹಾಡುಗಳು ಕೂಡ ಆದ್ಯತೆಯನ್ನು ಕೊಡಬೇಕು.
1: ಹಾಂ,
0: ಹೇಳ ಇರ್ತದೆ. ಕಾಳಿದಾಸ ಸಿನಿಮದ್ದು. ಹೇಗ್ ನಡೆದಿದೆ ಕೆಲಸ ಎಲ್ಲ? ಮಳೆ ಬಂದು ಕಡಿಮೆ ಆಗಿದೆ. ಏನ್ ಬೆಳೆಗಳು ಚೆನ್ನಾಗಿದ್ದಾವೆ? ಅಲ್ಲ, ಕವಿರತ್ನ ಕಾಳಿದಾಸ ಸಿನಿಮಾ ಅಲ್ವಾ?
1: ಭೀಮನಗೌಡ ಜೋಗೂರು ಸುರೇಶ್ ಬೆಳ್ಳಿ ಚಾಲಮರ್ ಸರ್, ಈರಣ್ಣ ಗಂಗಾವತಿ ಮಾಲಿಂಗರಾಯ ಹೊನ್ನಪ್ಪ ವಿಜಯಲಕ್ಷ್ಮಿ ರಾಯಚೂರು ನಾಗಪ್ಪ ಚಂದ್ರೇಗೌಡ ಸೌಮ್ಯ ಟೇಲರ್ ಬಸವರಾಜ ಅಬ್ಬಗೌಡ ಸರ್, ನಿಮ್ ಸಲವಾಗಿ ಅಮೃತಸರ್.
0: ನಮಗೂ ಸಲುವಾಗಿ ಇರಲಿ. ಜೊತೆಗೆ ನಿಮ್ಮ ಬಾನುಲಿ ಬಳಗದ ಸ್ನೇಹಿತರಿದ್ದಾರಲ್ಲ, ಅವರೆಲ್ಲರೂ ಹೆಸರನ್ನ ತಾವು ಹೇಳಿದ್ರಿ. ನಿಮ್ಮ ಬಳಗದ ಸ್ನೇಹಿತರಿಗಾಗಿ ಹೇಳಿ. ಹೌದೌದೌದು, ಇರಲಿ. ಕಾರ್ಯಕ್ರಮಗಳನ್ನು ಕೇಳ್ತಾ ಇರಿ. ನಿಮ್ಮೆಲ್ಲ ಬಾನುಲಿ ಬಳಗದ ಸ್ನೇಹಿತರಿಗಾಗಿ, ಹಾಗೆಯೇ ನಿಮಗಾಗಿ, ಜೊತೆ ನಮಗಾಗಿ ನೀವು ಕೇಳಿದಂಥ ಹಾಡು ಪ್ರಸಾರ ಆಗ್ತಾ ಇದೆ. ನಾಗೇಂದ್ರ ಗೌಡರೇ, ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.
1: ನಮಸ್ಕಾರ ಸರ್.
0: ನಮಸ್ತೆ.

ನಾನು ನೀನು ಕೂಡಿಕೊಂಡು ಕುರಿಗಳಲ್ಲಿ ಮೇಯಿಸ್ಕೊಂಡು ಬಿಸಿಲಾಗಲ್ದು ಇಟ್ಟು ಉಂಡು ಹೊಂಗೆನೆಲ್ಲ ಕಂಬಳಿ ಬೀಸಿ ಜೋಡಿ ಕುರಿಗಳಂಗೆ ನಾವು ಮಲಗಿಕೊಳ್ಳೋಣ, ಸೇರಿ ಕೊರಕೆ ಹೊಡೆಯೋಣ.

0: ta diginatom, tarango ta diginatom. Ay, apa.
1: ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಕೇಳೋಣ. ಗೊಂದಳಿಂದ ನಾಗೇಂದ್ರ ಬೋರ್ಡ್ರು ಕರೆಯನ್ನು ಮಾಡಿ ಒಂದು ಸೊಗಸಾದ ಗೀತೆಯನ್ನು ಕೇಳಿದರು. ಹಲೋ, ಕಾರ್ಯಕ್ರಮದ ಕರೆ ಕಟ್ಟಾಯಿತು. ಹಲೋ, ನಮಸ್ಕಾರ. ಹಲೋ
2: ಹಲೋ
1: ಹಲೋ, ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತೀರಿ?
2: ನಮಸ್ತೆ, ಇದು ಚಿತ್ರದುರ್ಗದಿಂದ ಹೆಚ್ ಎ ಸತೀಶ್ ಕುಮಾರ್.
1: ಹೆಚ್ ಎ ಸತೀಶ್ ಕುಮಾರ್, ಚಿತ್ರದುರ್ಗದಿಂದ.
2: ಹೌದು ಸರ್.
1: ಸತೀಶ್ ಕುಮಾರ್ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ನಮಸ್ಕಾರ ತಮಗೆ.
2: ಇವತ್ತು ಫ್ರೆಂಡ್ಶಿಪ್ ಡೇ ಆಗಿರೋದ್ರಿಂದ ಸಿಪಾಯಿಯಿಂದ ಸ್ನೇಹ ಪ್ರೀತಿ ಆಗ್ತದೆ.
1: ಸಿಪಾಯಿಂದ
2: ಸಿಪಾಯಿ
1: ಹೇಗೆ ತಮ್ಮೂರಲ್ಲಿ ಚಿತ್ರದುರ್ಗದಲ್ಲಿ ಹೇಗಾಗಿದೆ? ಕೋಟೆನಾಡು
2: ಕೋಟೆನಾಡು ಈಗ ನಿನ್ನೆ ಸ್ವಲ್ಪ ಮಳೆ ಆಯ್ತು ಸರ್. ಸ್ವಲ್ಪ ಗಂಟೆ
1: ನಿನ್ನೆ ಮಳೆ ಆಯ್ತು.
2: ನಿನ್ನೆ ಸ್ವಲ್ಪ ಮಳೆ ಆಯ್ತು
1: ಸರ್. ಪರವಾಗಿಲ್ಲ. ಅಂದ್ರೆ ಮಳೆ ಹೇಗೆ ನಿಮ್ ಕಡೆ ಎಲ್ಲ ಚೆನ್ನಾಗಿದೆ? ಹೇಗೆ
2: ಮಳೆ ಕಡಿಮೆ ಸರ್, 90% ಇಲ್ಲ.
1: ಹೌದು,
2: 10% ಆಗಿದೆ ಅಷ್ಟೇ.

0: ಈಗ ಈ ಕ್ಲೈಮೇಟ್ ಅಂದ್ರೆ ಸ್ವಲ್ಪ ಜೋಗಿ ಮಟ್ಟಿ ತನ್ನ ನೋಡಕ್ ಚೆನ್ನಾಗಿರುತ್ತೆ.
1: ಹಾ ಹಾ, ಸತೀಶ್ ಅವರು ಏನು ಮಾಡ್ಕೊಂಡಿದ್ದಾರೆ ತಾವು?
0: ಸರ್ ನಾನು ಐ ಟಿ ಸಿನಲ್ಲಿ ಮ್ಯಾನೇಜರ್ ಆಗಿದ್ದೀನಿ.
1: ಐ ಟಿ ಸಿ ಕಂಪ್ನಿಯಲ್ಲಿ, ಅದೊಂದು MNC ಕಂಪ್ನಿ.
0: ಹಾಂ, MNC ಕಂಪ್ನಿ. ಜೊತೆಗೆ ನಾವು ಇದು ಸ್ಟೇಟ್ ಕವನಗಳು ಎಲ್ಲ ಬರೀತಾ ಇರ್ತೀವಿ.
1: ಹಾ, ಕವನಗಳ ಕಥೆಗಳ ಸಾಹಿತ್ಯಿಕವಾಗಿ ತಮಗೆ ಆಸಕ್ತಿ ಇದೆ?
0: ಹೌದು ಸರ್.
1: ಹಾಂ, ಏನು
0: ಸಾಕಷ್ಟು
1: ವೈಚಾರಿಕ ಬರಹಗಳು ತಮ್ಮಿಂದ ಬರ್ತವೆ?
0: ಖಂಡಿತ.
1: ಪತ್ರಿಕೆಗಳನ್ನೆಲ್ಲ ಕಳಿಸ್ತಾ ಇರ್ತೀರಿ, ವಾಟ್ಸಾಪ್ಗಳನ್ನ, ಸಂದೇಶಗಳನ್ನ
0: ಬರ್ತಾ ಇರುತ್ತೆ. ಆಕಾಶವಾಣಿಯಿಂದ
1: ಕವನ ವಾಚನ ಮಾಡಿದ್ದೀರಿ?
0: ಕವನ ವಾಚನ ಮಾಡಿದ್ದೀನಿ.
1: ಸದಸ್ಯ ಅವರು, ಏನಾದರೂ ಪುಸ್ತಕ ರೂಪದಲ್ಲಿ ನಿಮ್ಮ ಕತೆ ಕವನ ಏನಾದರೂ ಸಾಹಿತ್ಯ ಬರವಣಿಗೆ ಏನಾದರೂ ಹೊರಬಂದಿದೆ?
0: ಪುಸ್ತಕ ರೂಪದಲ್ಲಿ ಪ್ರಗತಿಯಲ್ಲಿದೆ ಸರ್, ಒಂದು ಕಥಾ ಸಂಕಲನ, ಒಂದು ಕವನ ಸಂಕಲನ ಪ್ರಗತಿಯಲ್ಲಿದೆ. ಸದ್ಯದಲ್ಲೇ ಪ್ರಕಟ ಆಗುತ್ತೆ.
1: ಹಾಂ, ಬರೀಬೇಕು. ಯಾಕಂತಂದ್ರೆ
0: ಬೇರೆ ಕಡೆ ಎಲ್ಲ ನನಗೆ ಸನ್ಮಾನ ಆಗ್ತಾ ಇರುತ್ತೆ.
1: ಚಿಂತನೆಗಳು, ವೈಚಾರಿಕತೆಗಳು ಒಂದು ಪುಸ್ತಕ ರೂಪದಲ್ಲಿ, ಅಕ್ಷರ ರೂಪದಲ್ಲಿ ಹೊರಬಂದಾಗ ಅದು ನಾಲ್ಕು ಜನರಿಗೆ ಅರ್ಥ ಆಗ್ತದೆ. ಸಾಹಿತ್ಯ ಬೆಳಲಿಕ್ಕೆ ತಾವು ಶ್ರಮವನ್ನು ವಹಿಸ್ತಾ ಇದ್ದೀರಿ. ನಿಮ್ಮ ಬರವಣಿಗೆ ಮುಂದಿನ ದಿನಗಳಲ್ಲಿ ಎತ್ತರಕ್ಕೆ ಬೆಳೆಯಲಿ, ನಿಮ್ಮಿಂದ ಹೆಚ್ಚೆಚ್ಚು ವೈಚಾರಿಕ ಲೇಖನಗಳು, ಕತೆ, ಕಾದಂಬರಿ, ಕವನಗಳು ಹೊರಗೆ ಬರಲಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಸತೀಶ್ ಕುಮಾರ್ ಅವರೇ. ನಮಸ್ಕಾರ.
0: ಓಕೆ, ಥ್ಯಾಂಕ್ ಯು.

0: ಹಲೋ ಆಕಾಶವಾಣಿ
1: ಸರ್, ನಮಸ್ತೆ.
0: ನಮಸ್ತೆ, ಹೇಳಿ, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಿ?
1: ಗಂಗಪ್ಪ ಬಡಿಗೇರ್ ಅಂತ.
0: ಗಂಗಪ್ಪ ಬಡಿಗೇರ್ ಅವರು?
1: ಹಾ,
0: ಬಡಿಗೇರ್ ಅವರು, ಹೇಗಿದ್ದೀರಾ?
1: ಚೆನ್ನಾಗಿದ್ದೀರಿ ಸರ್, ತಾವು?
0: ನಾವು ಚೆನ್ನಾಗಿದ್ದೀವಿ ನೋಡ್ರಿ. ನಾನು ಗಂಗಪ್ಪ ಅವ್ರೆ, ಹೇಗೆ ನಡೀತಾ ಇದೆ ಕೆಲಸ? ನೋಡಿ, ಕೃಷಿ ಮೇಲೆ ಏನಾದರೂ ಪ್ರಕೃತಿ ಕೆಟ್ಟ ಪರಿಣಾಮ ಬೀರ್ತು ಅಂತಂದ್ರೆ ಕೃಷಿಕರಷ್ಟೇ ಇಲ್ಲ, ಕೃಷಿಯನ್ನ ಯಾರು ಪೂರಕವಾಗಿ ಏನೇನು ಕೆಲಸಗಳಿರ್ತಾವೆ ಇಡೀ ಸಮಾಜದ ಮೇಲೆ ಅದು ಪರಿಣಾಮ ಬೀರುತ್ತದೆ. ಮಳೆ ಬರಬೇಕು, ಮಳೆ ಬಂದ್ರೆ ಬೆಳೆ
1: ಬರ್ತಾ. ಈ ದಿನದಾಗ ಎರಡು ಸಲ ಇದು ಹೊಳೆಗೆ ನೀರ್ ಇತ್ತಿದ್ರಿ ಡ್ಯಾಮ್ ಲಿಂದ.
0: ಹೌದು,
1: ಈ ಸಲ ಡ್ಯಾಮ್ ಇನ್ನೂ ನೀರ್ ಇಲ್ರಿ ಸರ್. ಇನ್ನ ಈಗ 35 ಕ್ಯೂಸೆಕ್ ನೀರ್, ಅದು TMC 35 TMC ನೀರ್ ಐತಿ.
0: ಎಲ್ಲ ಉದ್ಯಮಿಗಳಾಗಿರ್ಬೋದು, ಕೆಲಸ ಕಾರ್ಯಕರ್ತರಾಗಿರ್ಬೋದು, ನಮ್ಮ ಆರ್ಥಿಕತೆ ನಿಂತಿರೋದೇ ಕೃಷಿ ಮೇಲೆ.
1: ಹೌದ್ರಿ ಸರ್, ಅದಿದ್ರ ನಮ್ ಜೀವನ ಅಲ್ರಿ ಸರ್.
0: ಗಂಗಪ್ಪ ಅವ್ರು ಹೇಳಿ, ಯಾವ ಗೀತೆ ಬೇಕಾಗಿತ್ತು?
1: ಪ್ರೀತಿ ವಾತ್ಸಲ್ಯ ಸರ್, ಚಿತ್ರ
0: ಪ್ರೀತಿ ವಾತ್ಸಲ್ಯ.
1: ಹ್ಞೂ, ಅದರಲ್ಲಿ ಸ್ನೇಹಿತರೇ ನಿಮಗೆ ಸ್ವಾಗತ ಅಂತ ಐತಲ್ರಿ. ಎಲ್ಲ ಸ್ನೇಹಿತರ ದಿನದ ಶುಭಾಶಯಗಳು ಸರ್, ತಮಗೂ ಹಾಗೂ ನಮ್ಮ ಎಲ್ಲ ನಮ್ಮ ಕೇಳುವರಿಗೂ.
0: ಪ್ರೀತಿ ವಾತ್ಸಲ್ಯದಿಂದ.
1: ಹೌದು ಸರ್.
0: ಅಲ್ಲ, ಪ್ರೀತಿ ವಾತ್ಸಲ್ಯದಿಂದ ನಮ್ಮ ಹತ್ರ ಮೂರೇ ಹಾಡುಗಳಿದ್ದಾವೆ ಗಂಗಪ್ಪ ಅವರೇ. ಉಷೆ ಮೂಡಿದಾಗ ನಗುತ್ತಾ ನಗುತ್ತಾ ನಲಿಯುವ. ಇದೆ ಖಂಡಿತ ಹಾಕೋಣ. ಯಾರಿಗಾಗಿ? ಹೇಗ್ ನಡೀತಾ ಇದೆ?
1: ಸಾಧಾರಣ ನಡೆಸ್ತಿದೆ ಸರ್ ಕೆಲಸ. ಏನು ಏನಿಲ್ಲ ಏನಿಲ್ಲ ಸರ್, ಎಲ್ಲ ಸಮಸ್ಯೆಗಳು ಬಹಳ ಅದಾವ್ರಿ ಸರ್. ಈಗ
0: ನೋಡಿ, ಸ್ವಲ್ಪ ಮಳೆ ಏನಾದ್ರು ಪ್ರಕೃತಿ
1: ಪ್ರಕೃತಿ ಮುಂದೆ ಯಾರು ದೊಡ್ಡವರಲ್ಲ ಅಲ್ರಿ ಸರ್.
0: ಹೌದೌದು, ಪ್ರಕೃತಿ ಮುಂದೆ ನಾವೆಲ್ಲರೂ ಸಣ್ಣವರೇ.
1: ಹೌದೌದು ಸರ್, ಖಂಡಿತ
0: ಖಂಡಿತ ಪ್ರಸಾರ ಮಾಡೋಣ. ಯಾರಿಗಾಗಿ ಹಾಡು ಗಂಗಾಪುರ? ಖಂಡಿತ ಪ್ರಸಾರ ಮಾಡೋಣ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮಳೆ ಆದಷ್ಟು ಬೇಗ ಬರಲಿ, ಎಲ್ಲರಲ್ಲಿ ಸುಖವನ್ನು ಕೊಡಲಿ, ಖುಷಿಯನ್ನು ಕೊಡಲಿ.
1: ತಮ್ಮ ಆಶೀರ್ವಾದದಿಂದ ಆದರೂ ಬರಲಿ ಸರ್.
0: ಇರಲಿ, ವರುಣ ಪ್ರಕೃತಿ ನಮಗೆ ಮುನಿಸ್ಕೊಂಡ್ಬಿಟ್ರೆ ನಾವೆಷ್ಟೆಲ್ಲ ಪರಿತಾಪವನ್ನು ಅನುಭವಿಸಬೇಕಾಗ್ತದೆ.
1: ಪರಿಸ್ಥಿತಿಗಳು ಹೆಂಗದ ನೋಡ್ರಿ ಸರ್. ಇದು ಆಗಸ್ಟ್ ತಿಂಗಳ ಈ ಬೇಕಾದಂಗೆ ಬೆಳೆ ಇರ್ಬೋದು ಸರ್. ಈ ಸಲ ಏನ್ ಮಳೆ ಇಲ್ಲದ ಕಾರಣ ರೈತರೆಲ್ಲ ಬಾಯಿ ತೆರೆದ್ರೆ ಏನ್ ಮಾಡಬೇಕು?
0: ಏನು ಮಾಡೋಕ್ಕಾಗಲ್ಲ, ಪ್ರಕೃತಿ ಹೇಗೆ ಇರ್ತದೆ ಹಾಗೆ ಇರ್ತದೆ. ನಾವು ಅದನ್ನ ಅನಿಸ್ಕೊಂಡು ನಾವು ಧೈರ್ಯವಾಗಿ ಇರಬೇಕಾಗ್ತದೆ. ಗಂಗಪ್ಪ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಿಮ್ಮ ಕಳಕಳಿ ಇರಲಿ. ನೀವು ಕೇಳಿದಂತ ಹಾಡು ಪ್ರಸಾರ ಆಗ್ತಾ ಇದೆ. ನಮಸ್ಕಾರ.

0: ಶ್ರೋತೃ ಬಾಂಧವರು ನೀವು ಕೇಳ್ತಾ ಇದ್ದೀರಿ ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ಕಂಪನಾಂಕ 102.1 ಮೆಗಾಹೆರ್ಟ್ಸ್ಗಳ ಮೇಲೆ ಚಿತ್ರಗೀತೆಗಳ ಕಾರ್ಯಕ್ರಮ ನಿಮ್ಮ ಕರೆ ನಿಮಗೊಂದು ಗೀತೆ ಮುಂದಿನ ಕರೆ ನೋಡುವಂತ ಸಮಯ. ಹಲೋ ಆಕಾಶವಾಣಿ.
1: ಹಲೋ ನಮಸ್ತೆ ಸರ್.
0: ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಿದ್ರಿ
1: ಸರ್? ನಾನು ಪಿ ಹನುಮಂತ್ ಅಂತ ಹೇಳಿ. ಅರ್ಜನವಾಡ ಏರಿಯಾ ಸರ್.
0: ಪಿ ಹನುಮಂತ್?
1: ಪಿ ಹನುಮಂತ್ ಅರ್ಜನವಾಡ ಏರಿಯಾ ಸರ್,
0: ರಾಯಚೂರಿಂದ.
1: ನಮ್ಗೆ ಮಂಜುನಾಥ ಚಿತ್ರದಲ್ಲಿ ಹಾಡಬೇಕು.
0: ಮಂಜುನಾಥ? ಶ್ರೀ ಮಂಜುನಾಥ ಇಂದ?
1: ಹೌದು ಸರ್.
0: ಹನುಮಂತ್ ಅವ್ರು ಏನ್ ಮಾಡ್ತಾ ಇದ್ದೀರಾ
1: ಸರ್? ನಾವು ಕಾರ್ಪೆಂಟರ್ ಕೆಲಸ ಮಾಡ್ತೀವಿ ಸರ್.
0: ಎಲ್ಲಿ ಕೆಲಸ ಮಾಡ್ತಾ ಇದ್ದೀರಿ
1: ಸರ್? ನಾವು ಎಲ್ಲಿ ಬೇಕಲ್ಲ ಮಾಡ್ತೀವಿ ಸರ್.
0: ಕಾರ್ಪೆಂಟರ್ ಅಂತಂದ್ರೆ ನೀವು ಎಲ್ಲ ಈ ಟೇಬಲ್ ಕುರ್ಚಿ ಎಲ್ಲ ಕೆಲಸ ಮಾಡ್ತೀರಿ?
1: ಮಾಡ್ತೀವಿ ಸರ್.
0: ಎಷ್ಟು ವರ್ಷ ಅನುಭವ ನಿಮ್ಗೆ?
1: ನಿಮ್ದು ಅಂಶಾಲ ಅಲ್ಲ ಸರ್? ನಿಮ್ದು ಅಂಶಾಲ
0: ಅಸ್ಕಿ ಹಾಳಲ್ಲ, ಆಶಿ ಹಾಳಲ್ಲ.
1: ನಮ್ದು ಹೊಲ ಐತಿ ಸರ್ ಅಲ್ಲಿ.
0: ಇರ್ಲಿ, ಮಂಜುನಾಥ್ ಅವ್ರೆ, ಸಿನಿಮಾ ಹಾಡ್ ಯಾವ್ದು?
1: ನಮ್ ಸರ ಓ ನಮೋ ಗೌರಮ್ಮೋ ಬಲೆ ಜೋರಮ್ಮೋ ಗೌರಮ್ಮ ಅಂತ ಹಾಡೈತಿ ನೋಡ್ರಿ. ಹಾಡುದೇ ಸರ
0: ಓ ನಮೋ ಅಂತನ?
1: ಯಾ ಸರ
0: ಅಲ್ಲ, ಸಿನಿಮಾದ ಹೆಸರು. ಆ ಹಾಡನ್ನ ಮುಂದಿನ ಮೊದಲ ಒಂದು ಸ್ವಲ್ಪ ಹೇಳ್ತೀರಾ, ಯಾವ ಹಾಡದು?
1: ಅದೇ ಓ ನಮೋ ಗೌರಮ್ಮೋ ಬಲೆ ಜೋರಮ್ಮೋ ಗೌರಮ್ಮ ಅಂತ ಹಾಡೈತಿ ಸರ.
0: ಸಿನಿಮಾ ಯಾವ್ದದು?
1: ಶ್ರೀ ಮಂಜುನಾಥ ಸರ್.
0: ಶ್ರೀ ಮಂಜುನಾಥ್? ಆ ಹಾಡು ಸದ್ಯಕ್ಕಿಲ್ಲ ಅಂತವ್ರೆ, ಬೇರೆ ಕೇಳಿ.
1: ಇಲ್ಲ ಸರ್
0: ಅದು ಸಿಗ್ತಾ ಇಲ್ಲ.
1: ಆಮೇಲೆ ಆನಂದ ಪರಮಾನಂದ ಅಂತ ಹಾಡೈತಿ ನೋಡ್ರಿ ಸರ್.
0: ಆ ಹಾಡ? ಮಂಜುನಾಥ ಫಿಲ್ಮಿನಿಂದ?
1: ಹೌದು ಸರ್, ಶ್ರೀ ಮಂಜುನಾಥ.
0: ಶ್ರೀ ಮಂಜುನಾಥ ನನಗೆ ಸದ್ಯ ಸಿಗ್ತಾ ಇಲ್ಲ ಹನುಮಂತ್ ಅವ್ರೆ.
1: ಇಲ್ಲಂದ್ರೆ ಇದು ಇದು ಸರ್ ಗುರಿ ಚಿತ್ರ?
0: ಇಲ್ಲ, ಪರಮಾನಂದ ಶ್ರೀ ಮಂಜುನಾಥ ಹಾಕನ ಸಿಕ್ತು ನೋಡಿ. ದೈವಭಕ್ತಿ ನೀವು ಕೇಳಿದ ಹಾಡೇ ಸಿಕ್ತು, ತುಂಬಾ ಸಂತೋಷ ಆಯ್ತು.
1: ಹೌದು ಸರ್.
0: ಮಂಜುನಾಥ ಅವ್ರೆ ಮತ್ತೆ ಹೇಗೆ
1: ಸರ್? ಲೈನ್ ಬಹಳ ಬಿಜಿ ಆಯ್ತು ಸರ್.
0: ಹೌದು, ಹೀಗೆ ಕಾರ್ಯಕ್ರಮದಲ್ಲಿ ಬಹಳಷ್ಟು ಜನ ಕೇಳ್ತಿರ್ತಾರೆ.
1: ಹೌದು ಸರ್,
0: ಎಲ್ಲರೂ ಪ್ರಯತ್ನ ಮಾಡ್ತಿರ್ತಾರೆ, ಕೆಲವೊಬ್ರಿಗೆ ಮಾತ್ರ ಸಿಗ್ತದೆ.
1: ಹೌದು ಸರ್. ಫೈಂಡ್ ಇಟ್ ಸೋ ಇಂಡೀಡ್ ಐ ಆಮ್ ವೆರಿ ಗ್ಲಾಡ್ ಸರ್.
0: ಯಾ, ವಿ ಆರ್ ಆಲ್ಸೋ ಹ್ಯಾಪಿ ಅಬೌಟ್ ಯು. ತುಂಬಾ ಸಂತೋಷ ಆಯ್ತು ನಿಮ್ಮ ಜೊತೆ ಮಾತನಾಡಿ. ತುಂಬ ಸಂತೋಷ ಆಯ್ತು. ಹನುಮಂತ ಅವರೇ, ಕಾರ್ಪೆಂಟ್ ಕೆಲಸವನ್ನು ಚೆನ್ನಾಗಿ ಮಾಡಿ, ಜಾಸ್ತಿ ಕೆಲಸಗಳು ನಿಮಗೆ ಸಿಗಲಿ, ನಿಮ್ಗೆ ಆದಾಯ ಹೆಚ್ಚಾಗಲಿ ಅನ್ನೋದೇ ನನ್ನ ಆಶಯ. ಕಾರ್ಯಕ್ರಮವನ್ನು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.

0: ಶ್ರೋತೃ ಬಾಂಧವರೇ, ಕಾರ್ಯಕ್ರಮದ ಮುಂದಿನ ಕರೆ ನೋಡೋಣ. ಹಲೋ, ನಮಸ್ಕಾರ.
1: ಹಲೋ,
0: ನಮಸ್ತೆ. ತಮ್ಮ ಹೆಸರು ಎಲ್ಲಿಂದ?
1: ಹಲೋ, ನಮಸ್ತೆ ಸರ್.
0: ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಿದ್ದೀರಿ?
1: ಸಿಂಧನೂರು ತಾಲೂಕು ತಿಪ್ಪನಟ್ಟಿ ಗ್ರಾಮದಿಂದ ರಾಜಾ ಹುಸೇನ್ ಮಾತಾಡ್ತಾ ಇದ್ದೀನಿ.
0: ರಾಜಾ ಹುಸೇನ್ ತಿಪ್ಪನಟ್ಟಿಯಿಂದ?
1: ಹೌದು ಸರ್.
0: ರಾಜಾ ಹುಸೇನ್, ತುಂಬಾ ದಿನ ಆಯ್ತು ನಿಮ್ ಜೊತೆ ಮಾತನಾಡಿ. ಹೇಗಿದ್ದೀರಾ?
1: ಹೌದು ಸರ್, ಚೆನ್ನಾಗಿದ್ದೀವಿ ಸರ್. ತಾವು ಹೇಗಿದ್ದೀರಾ?
0: ಓಹ್, ನಾವು ಚೆನ್ನಾಗಿದ್ದೀವಿ. ಹುಸೇನ್ ಅವರ ಹೇಳಿ, ಯಾವ ಗೀತೆ ಬೇಕು ತಮಗೆ ಬೇಕಾಗಿತ್ತು?
1: ಸರ್, ಮೊದಲಿಗೆ ತಮಗೂ ಹಾಗೂ ಆಕಾಶವಾಣಿ ಕೇಳುವಂತ ಎಲ್ಲ ಸ್ನೇಹಿತರಿಗೆ ಸ್ನೇಹಿತರ ದಿನದ ಶುಭಾಶಯಗಳು ಸರ್.
0: ಹಾ, ಧನ್ಯವಾದಗಳು.
1: ಹಾ ಸರ್, ದಿಗ್ಗಜರು ಚಿತ್ರದಿಂದ ಸರ್.
0: ಹಾ,
1: ಅವರಲ್ಲಿ ಕುಚಿಕು ಕುಚಿಕು ಅಂತ ಹಾಡಿದೆ ಸರ್, ಆ ಹಾಡು ಪ್ರಸಾರ ಮಾಡಿ ಸರ್ ಎಲ್ಲ ಸ್ನೇಹಿತರಿಗಾಗಿ.
0: ಖಂಡಿತ ಪ್ರಸಾರ ಮಾಡೋಣ. ಸ್ನೇಹಕ್ಕೆ ಅಷ್ಟು ತಾಕತ್ತು ಹೇಗೆ ಬರುತ್ತೆ ಹುಸೇನ್ ಅವರೇ?
1: ಅದು ಸರ್, ನಂಬಿಕೆನೇ ಸರ್, ನಂಬಿಕೆನೇ ಒಂದು ಶಕ್ತಿ ಅನ್ಬೋದು ಸರ್.
0: ಹೌದು, ಯಾಕಂತಂದ್ರೆ ಒಬ್ಬ ತಂದೆ ತಾಯಿಗೆ ಹೇಳದಂತ ವಿಷಯಗಳನ್ನ, ನಮ್ಮ ಹೆಂಡತಿಗೆ ಹೇಳದಂತ ವಿಷಯವನ್ನ, ಸಮಾಜಕ್ಕೆ ಯಾರ್ದೋ ಒಂದು ಹೇಳದಂತ ವಿಷಯವನ್ನ ನಾವು ಸ್ನೇಹಿತರ ಜೊತೆ ಹಂಚ್ಕೋತೀವಿ.
1: ಹೌದು ಸರ್,
0: ಹೌದು. ಕಷ್ಟ ಕಾಲದಲ್ಲಿ ನಮ್ಗೆ ಆಸರೆ ಆಗೋದು ಸ್ನೇಹಿತರು ಎಂಬಂಥದ್ದು ಬಹಳ ಒಂದು ಮುಖ್ಯವಾದಂಥದ್ದು. ನಾವು ಇತಿಹಾಸ ನೋಡಿದಾಗ ಸ್ನೇಹಕ್ಕೆ ಬಹಳಷ್ಟು ಬೆಲೆ ಇದೆ.
1: ಬೆಲೆ ಇದೆ ಸರ್, ಯಾಕಂದ್ರೆ ಆ ಸ್ನೇಹನ ಉಳಿಸೋದು ಒಂದು ದೊಡ್ಡ ಇದೆ ಸರ್.
0: ಹೌದು, ಸ್ನೇಹ ಬಹಳಷ್ಟು ಆಘಾತವಾದದ್ದು. ಕಷ್ಟ ಕಾರ್ಪಣ್ಯದಲ್ಲಾಗಲಿ, ಕಷ್ಟ ಸುಖಗಳಲ್ಲಿ ಸ್ನೇಹಿತನ ಒಂದು ಆಶ್ರಯ ಆಗಿರ್ಬೋದು, ಪರಸ್ಪರ ಸಹಕಾರ ಬಹಳ ಮುಖ್ಯ ಆಗಿರ್ತದೆ. ಖಂಡಿತ, ತಮಗೂ ಕೂಡ ಸ್ನೇಹಿತರ ದಿನದ ಹಾರ್ದಿಕ ಶುಭಾಶಯಗಳು. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ತಾವು ಹೇಳಿದಂಥ ಗೀತೆ ಬರ್ತಾ ಇದೆ, ಕೇಳಿ. ನಮಸ್ಕಾರ.
1: ನಮಸ್ತೆ ಸರ್.
0: ನಮಸ್ತೆ.

0: ಹಲೋ ಆಕಾಶವಾಣಿ.
1: ನಮಸ್ತೆ.
0: ನಮಸ್ತೆ ಸರ್, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ತಮ್ಮ ಹೆಸರು?
1: ಸರ್, ಗಂಗಾವತಿಯಿಂದ ಈರಣ್ಣ ಮಾತಾಡ್ತಾ ಇದ್ದೀನಿ. ಸರ್, ಆರಾಮಿದ್ದೀರಿ? ಸರ್,
0: ಗಂಗಾವತಿಯಿಂದ ಈರಣ್ಣ ಅವರು ಮಾತಾಡ್ತಾ ಇದ್ದೀರಿ, ಆರಾಮಿದ್ದೀವಿ. ತಾವು ಹೇಗಿದ್ದೀರಾ?
1: ನಾವು ಕೂಡ ಸ್ವಲ್ಪ ಕೋಲ್ಡ್ ಆಗಿದೆ ಸರ್, ಆದರೂ ಆಕಾಶ.
0: ಹೌದು, ನಿಮ್ಮ ಧ್ವನಿಯಲ್ಲಿ ಏನೋ ಒಂದು ಸ್ವಲ್ಪ ಗಡಿಬಿಡಿ ಆಗ್ತಾ ಇದೆ ಅನ್ಸುತ್ತೆ, ಸ್ವಲ್ಪ ವಾತಾವರಣ ಬದಲಾಗಿದೆ.
1: ಹೌದು ಸರ್, ನಿಜ. ಆ ಒಂದು ಕ್ಲೈಮೇಟ್ ಸ್ವಲ್ಪ ವಾತಾವರಣ ಬದಲಾವಣೆ ಆದಾಗ, ಮೊನ್ನೆ ಸ್ವಲ್ಪ ಧಾರವಾಡ ಹೋಗಿದ್ವಿ ನಾವು, ಅಲ್ಲಾಗಿ ಸ್ವಲ್ಪ ವಾತಾವರಣದಲ್ಲಿ ಬದಲಾವಣೆ ಆಯಿತು.
0: ಹಾಂ ಹೇಳಿ, ಈರಣ್ಣ ಅವ್ರು ಯಾವ ಗೀತೆ ಬೇಕಾಗಿತ್ತು?
1: ಸರ್, ಹೂ ಚಿತ್ರ ಇದೆ ನಾ.
0: ಆ ಹೂ ಚಿತ್ರ ಇದೆ
1: ಅದರಲ್ಲಿ ಸರಿ ಗಮ ಸರಿ ಸರಿ ಸ್ನೇಹ ತಂತಿ ಅಂತ ಒಂದು ಹಾಡಿದೆ.
0: ಟ್ರೈನ್ ಬಿಟ್ಟು.
1: ಹಾಂ ಸರ್, ಹಾಡಿದೆ. ನಮ್ಮ ರವಿಚಂದ್ರ ಮತ್ತೊಂದು ರಜಾಸ್ಮಿನ್ ಅವರು ಅಭಿನಯ ಮಾಡಿರುವಂತ ಒಂದು ಚಿತ್ರ ಅದು.
0: ಹಾಂ
1: ಚೆನ್ನಾಗಿದೆ ಸರ್, ಯಾಕಂದ್ರೆ ಇವತ್ತಿನ ಒಂದು ಆಗಸ್ಟ್ ಮೊದಲ ವಾರ ಎಲ್ಲ ಸ್ನೇಹಿತರ ದಿನ ಅಂತಿರ್ತಾರೆ. ನಮ್ಗೆ ಆಕಾಶವಾಣಿ ಅಂದ್ರೆ ಒಂದು ಸ್ನೇಹ, ಆಕಾಶವಾಣಿ ಅಂದ್ರೆ ಒಂದು ಪ್ರೀತಿ.
0: ಖಂಡಿತ ಪ್ರಸಾರ ಮಾಡೋಣ ಈರಣ್ಣ ಅವರೇ.
1: ಸ್ನೇಹ ರೇಡಿಯೋ ಒಂದು ಆಕಾಶವಾಣಿ ಬಳಗ ಹೆಂಗಿದೆ ಅಂತಂದ್ರೆ, ನಾವೆಲ್ಲರೂ ಒಂದು ಕುಟುಂಬದ ಸದಸ್ಯರಂತೆ ಇರ್ತೀವಿ ನಾವು.
0: ಹೌದು ಹೌದು ಹೌದು ಹೌದು, ನಾವೆಲ್ಲ ಸ್ನೇಹಿತರು ಇದ್ದಂಗೆ, ಒಂದು ಸ್ನೇಹಿತರು, ಒಂದು ಒಂದು ಕುಟುಂಬದ ಸದಸ್ಯರು.
1: ಹೌದು ಸರ್, ಹೌದು ನಿಜ. ಅದರಲ್ಲಿ ವಿಶೇಷವಾಗಿ ನಮ್ಮ ಆಕಾಶವಾಣಿ ರೇಡಿಯೋ ಸ್ನೇಹ ಅಂತ ತುಂಬಾನೇ ಐತ್ರಿ, ಬಹಳ ಅಂದ್ರೆ ಬಹಳ.
0: ಖಂಡಿತ
1: ನಾವೆಲ್ಲೂ ಆಕಾಶವಾಣಿ ಸ್ನೇಹ ಅದ್ಭುತ. ಆಮೇಲೆ ಒಳ್ಳೆಯ ಒಂದು ಸ್ನೇಹ, ಪ್ರತಿದಿನ ಇರುವಂತ ಒಬ್ಬ ಗೆಳೆಯ ನಮ್ಮ ಆಕಾಶವಾಣಿ ರೇಡಿಯೋ ನಮ್ಮ ಜೊತೆಗೆ ಅಂತ ಅನ್ಬೋದು.
0: ಖಂಡಿತ ಪ್ರಸಾರ ಮಾಡೋಣ. ಸ್ನೇಹಿತರ ದಿನದ ಸಂದರ್ಭದಲ್ಲಿ ತಾವು ಒಳ್ಳೆ ಗೀತೆಯನ್ನು ಆಯ್ಕೆ ಮಾಡ್ಕೊಂಡಿದ್ದೀರಿ ಈರಣ್ಣ ಗಂಗಾವತಿ ಅವರೇ.
1: ಮೊನ್ನೆ ಸರ್, ಇನ್ನೊಂದು ಮೊನ್ನೆ ದಿನ ನೀವು ಸಾಯಂಕಾಲ ಬಂದಾಗ ಒಳ್ಳೆ ಒಂದು ಕನ್ನಡ ಚಿತ್ರಗೀತೆಗಳು ಸಂಜೆ ಪ್ರಸಾರದಲ್ಲಿ ಪ್ರಸಾರ ಮಾಡಿದ್ರಿ, ನಿಮ್ಗೆ ತುಂಬಾ ಧನ್ಯವಾದಗಳು ಸರ್.
0: ಧನ್ಯವಾದಗಳು.
1: ಲಿಂಕ್ಸ್ ಊರಲ್ಲಿ ಇದ್ಕೊಂಡು ಕಾರ್ಯ ಕೇಳ್ತಾ ಇದ್ದೆ. ನಾವೆಲ್ಲೇ ಹೋದ್ರೂ ನಮ್ಮ ಆಕಾಶವಾಣಿ ಸ್ನೇಹಿತರ ಜೊತೆಗೆ ಇರ್ತೇನೆ ಸರ್, ನಾವೆಲ್ಲಿ ಹೋದ್ರೂ ರೇಡಿಯೋ ಬಿಡೋದಿಲ್ಲ.
0: ಖಂಡಿತ ನೀವು ನಮಗೆ ನಮ್ಮ ಬೆನ್ನು ತಟ್ತಾ ಇರ್ತೀರಿ, ಏನೋ ತಪ್ಪು ಮಾಡಿದಾಗ ಹೇಳ್ತಾ ಇರ್ತೀರಿ. ನಮ್ಮ ಆಕಾಶವಾಣಿಯ ಖಾಯಂ ಶ್ರೋತೃ ಬಾಂಧವರು ತಾವು. ಆಕಾಶವಾಣಿ ಮಾಧ್ಯಮವನ್ನು ಸಾಕಷ್ಟು ಜನರಿಗೆ ತಾವು ಪ್ರಚಾರವನ್ನು ಕೂಡ ಮಾಡ್ತಿದ್ದೀರಿ, ತಾವು ಕೂಡ ಭಾಗಿಯಾಗ್ತೀರಿ ಅನ್ನೋದೇ ಬಹಳ ಸಂತೋಷ ನಮಗೆ.
1: ಧನ್ಯವಾದ ಸರ್, ಧನ್ಯವಾದ. ಆಕಾಶವಾಣಿ ಕೊಟ್ಟಂಥ ಪ್ರೀತಿ ಸ್ನೇಹ ಸರ್ ಯಾವತ್ತಿನ ಶಾಶ್ವತ.
0: ಖಂಡಿತ, ಧನ್ಯವಾದಗಳು ಈರಣ್ಣ ಗಂಗಾವತಿ ಅವರೇ ಕರೆ ಮಾಡಿದ್ದಕ್ಕೆ. ನಿಮ್ಮ ಹಾಡು ಬರ್ತಾ ಇದೆ. ನಮಸ್ಕಾರ.
1: ನಮಸ್ತೆ ಮತ್ತೊಮ್ಮೆ ಎಲ್ಲರಿಗೂ ಆಕಾಶವಾಣಿ ಕೇಳಿದವರಿಗೆ ಸ್ನೇಹ ದಿನದ ಶುಭಾಶಯಗಳು.
0: ತಮಗೂ ಕೂಡ.

0: ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಿ ಆಕಾಶವಾಣಿ ರಾಯಚೂರು ಎಫ್ ಎಂ ಕೇಂದ್ರ ಕಂಪನ 102.1 ಮೆಗಾಹೆರ್ಟ್ಸ್ಗಳ ಮೇಲೆ ಚಿತ್ರಗೀತೆಗಳ ಕಾರ್ಯಕ್ರಮ. ನಿಮ್ಮ ಕರೆ ನಿಮಗೊಂದು ಗೀತೆ ಕಾರ್ಯಕ್ರಮದ ಕೊನೆಯ ಕರೆಯನ್ನು ತಗೊಳ್ಕೊಳ್ಳುವಂತಹ ಸಮಯ. ನೋಡ್ಬಿಡೋಣ. ಹಲೋ ಆಕಾಶವಾಣಿ.
1: ಹಲೋ ನಮಸ್ತೆ ಸರ್.
0: ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಕೊನೆಯ ಲಕ್ಕಿ ಕರೆ ನಿಮ್ದೇ ಇದೆ. ಎಲ್ಲಿಂದ ಕರೆ ಮಾಡ್ತಿದ್ರಿ? ತಮ್ಮ ಹೆಸರು?
1: ಸರ್ ನನ್ನ ಹೆಸರು ಪಿ ಹನುಮಂತ್ ಸರ್.
0: ಪಿ ಹನುಮಂತ್ ಅವರು ಈಗಾಗಲೇ ತಾವು ಮಾತಾಡಿದ್ರಲ್ಲ. ಬೇರೆಯವರಿಗೆ ಅವಕಾಶ ಮಾಡಿಕೊಡ್ಬೇಕು. ಪಿ ಎನ್ ಅಂತವ್ರೆ, ಒಂದ್ಸಲ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಿ, ಯಾಕಂತಂದ್ರೆ ಇನ್ನೊಬ್ಬರಿಗೂ ಸಮಯ ಸಿಗೋದಿಲ್ಲ, ಅವರು ಟ್ರೈ ಮಾಡ್ತಾ ಇರ್ತಾರೆ. ಹೇಳಿ ನಿಮ್ಗೆ ಏನ್ ಬೇಕಾಗಿತ್ತು?
1: ಸರ್ ಗುರಿ ಚಿತ್ರದಲ್ಲಿ ನಮ್ಗೆ ಹಾಡಬೇಕು ಸರ್.
0: ಗುರಿಯಿಂದ?
1: ಹೌದು ಸರ್.
0: ಹಾ, ಅದ್ರಲ್ಲಿ ಯಾವುದು?
1: ಅಲ್ಲ ಅಲ್ಲ ನಿನ್ನನ್ನು ಬಿಟ್ಟರೆ ಗತಿ ಯಾರಿಲ್ಲ, ನಿನ್ನದ ಜಗವಿಲ್ಲ.
0: ಖಂಡಿತ ಪ್ರಸಾರ ಮಾಡೋಣ. ಖಂಡಿತ ಪ್ರಸಾರ ಮಾಡೋಣ. ಹನುಮಂತ ಅವರೇ, ಒಂದು ನೆನಪಿರಲಿ, ಕಾರ್ಯಕ್ರಮದಲ್ಲಿ ಒಂದ್ಸಲ ಭಾಗಿಯಾದರೆ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ತಾವು ಪಾರ್ಟಿಸಿಪೇಟ್ ಮಾಡಬಹುದು. ಯಾಕಂತಂದ್ರೆ ಇನ್ನೂ ಸಾಕಷ್ಟು ಜನ ಕರೆ ಮಾಡ್ತಿರ್ತಾರೆ, ಅವರಿಗೂ ಕೂಡ ಅವಕಾಶ ಸಿಗಬೇಕು. ಇರಲಿ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ತಾವು ಕೇಳಿದಂತ ಹಾಡನ್ನ ಪ್ರಸಾರ ಮಾಡ್ತಾ ಇದ್ದೀನಿ, ಕೇಳಿ. ನಮಸ್ಕಾರ. ನಮಸ್ತೆ.

ಶತ್ರು ಬಾಂಧವರು ಇದುವರೆಗೆ ನಿಮ್ಮ ಕರೆ ನಿಮಗೊಂದು ಗೀತೆ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳಿದ್ರಿ. ಸಾಕಷ್ಟು ಶತ್ರು ಬಾಂಧವರು ಕರೆಯನ್ನು ಮಾಡಿ ತಮ್ಮ ಇಷ್ಟವಾದಂತಹ ಗೀತೆಯನ್ನು ಕೇಳಿದರು. ಹಾಗೆಯೇ ಕರೆಗಾಗಿ ಸಾಕಷ್ಟು ಜನ ಪ್ರಯತ್ನವನ್ನು ಮಾಡ್ತಾಯಿದ್ರು. ಕರೆಯನ್ನು ಕನೆಕ್ಟ್ ಆಗಿಲ್ಲ ಅಂತ ಹೇಳಿ ಬೇಜಾರು ಮಾಡ್ಕೊಳ್ಳೋದು ಬೇಡ. ಮುಂದಿನ ಸಮಯದಲ್ಲಿ ನಿಮ್ಮ ಕರೆ ಸ್ವೀಕೃತ ಆಗ್ತದೆ. ನಿಮಗೆ ಇಷ್ಟವಾದಂಥ ಹಾಡನ್ನು ಕೇಳಲಿಕ್ಕೆ ಅವಕಾಶ ಇದೆ. ಸಮಯ ಆಗ್ತಾಯಿದೆ, 10:32. ನಮ್ಮ ಮುಂದಿನ ಕಾರ್ಯಕ್ರಮ ವಿವಿಧ ಭಾರತಿ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಗಲಿದೆ.

1980ರಲ್ಲಿ ತೆರೆ ಕಂಡಂತಹ ಹೃದಯ ಗೀತೆ ಚಿತ್ರದ ಗೀತೆ ಮೂಡಿ ಬಂತು. ಚಿತ್ರ ಅವರ ಗಾಯನದಲ್ಲಿ ಎಂ.ಎನ್. ವ್ಯಾಸರಾವ್ ಅವರ ರಚನೆಗೆ ಸಂಗೀತವನ್ನ ಸಂಯೋಜಿಸಿದವರು ರಾಜನ್ ನಾಗೇಂದ್ರ.

ಅವನೇ ನನ್ನ ಗಂಡ ಚಿತ್ರದ ಗೀತೆ ಮೂಡಿ ಬಂತು. ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತ ಸಂಯೋಜನೆ, ಲತಾ ಹಂಸಲೇಖ ಅವರ ಹಾಡುಗಾರಿಕೆಯಲ್ಲಿ. ಇನ್ನು ಮುಂದಿನ ಸೂಪರ್ ಹಿಟ್ ಗೀತೆ 1989 ತೆರೆ ಕಂಡಂತಹ ಸಿಬಿಐ ಶಂಕರ್ ಚಿತ್ರದ ಗೀತೆ ಇದಾಗಿದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರು ದನಿಯಾಗಿದ್ದಾರೆ. ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತ ಸಂಯೋಜನೆ ಈ ಒಂದು ಗೀತೆಗೆ ಇದೆ.

ಕೆ ಕಲ್ಯಾಣ್ ಅವರ ಸಾಹಿತ್ಯ ಮತ್ತು ಸಂಗೀತ ಸಂಯೋಜನೆಯ ಸುಮಧುರವಾದ ಗೀತೆಯನ್ನು ಆಲಿಸಿದ್ರಿ. ಚಿತ್ರ ಅವರ ಧ್ವನಿಯಲ್ಲಿ ಚಂದ್ರಮುಖಿ ಮತ್ತು ಚಂದ್ರಮುಖಿ ಪ್ರಾಣಸಖಿ ಚಿತ್ರದ್ದು. ಮತ್ತೊಂದು ಗೀತೆ ಮೂಡಿ ಬರ್ತಾ ಇದೆ, 1999 ಗೀತೆ ಇದು ಕೂಡ, ಹೃದಯ ಹೃದಯ ಚಿತ್ರದ್ದು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರು ಧ್ವನಿಯಾಗಿದ್ದಾರೆ. ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತ ಸಂಯೋಜನೆ ಈ ಗೀತೆಗೆ ಇದೆ.

ಹಳೆಯ ಸಮುದ್ರ ಗೀತೆಗಳು ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ನಿಮಗಾಗಿ ಪ್ರಸಾರ ಆಗ್ತಾ ಇದೆ. ಇನ್ನೊಂದೇ ಒಂದು ಗೀತೆಯನ್ನ ಕೇಳುವಂತಹ ಕಾಲಾವಕಾಶ ಇದೆ. ಯಾವ ಗೀತೆ ಕೇಳೋದು? ಎಷ್ಟೊಂದು ಚಂದದ ಗೀತೆಗಳಿದ್ದಾವೆ. 1999 ತೆರೆ ಕಂಡಂತಹ ಸಂಭ್ರಮ ಚಿತ್ರದ ಗೀತೆ. ಎಸ್ ಪಿ ಬಿ ಅವರು ಧ್ವನಿಯಾಗಿದ್ದಾರೆ. ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತ ಸಂಯೋಜನೆ.

ಇದಾಗಿತ್ತು ಹಳೆಯ ಸುಮಧುರ ಗೀತೆಗಳ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ. ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮವನ್ನು ಮೆಚ್ಚಿ ಸಾಕಷ್ಟು ಸಂದೇಶಗಳು ನಮ್ಮ ಜೊತೆಯಾಗಿವೆ. ಯಾರೆಲ್ಲ ಸಂದೇಶವನ್ನು ಕಳಿಸಿದರೆ ಅಂತ ನೋಡೋದಾದ್ರೆ, ಮಂಗಳೂರಿನ ಮಂಗಳೇಶ ಸ್ವಾಮಿ ಅವರು, ಪೂರ್ಣಿಮಾ ರಾಘವೇಂದ್ರ ಕುಂದಾಪುರದಿಂದ, ಹಾಗೆ ಚಿದಾನಂದ ಟಿಬಿ ಸರ್ಕಲ್ ಹೊಸದುರ್ಗದಿಂದ, ಇನ್ನೊಂದು ಚನ್ನಪ್ಪ ಜೆ ಪಿ ನಗರ್ನಿಂದ, ಹಾಗೆ ಅರುಣ ಮೈತ್ರಿ ಜೆ ಸಿ ನಗರದಿಂದ, ವಾಣಿಶ್ರೀ ಅವರು ಧಾರವಾಡದಿಂದ ಅವರು ಫ್ರೆಂಡ್ಶಿಪ್ ಡೇಯ ಶುಭಾಶಯ ಕೂಡ ಕೋರಿದ್ದಾರೆ. ಹಾಡುಗಳ ಮೂಲಕ ನಮ್ಮ ನಿಮ್ಮನ್ನ ಬೆಸ್ತಿರುವಂತಹ ನಮ್ಮ ಸ್ನೇಹದ ಬಂಧ ಹೀಗೆ ಸದಾ ಶಾಶ್ವತವಾಗಿರಲಿ ಅಂತ ಹೇಳಿದ್ದಾರೆ. ಇನ್ನು ಹೆಬ್ಬಾಳದ ರಮೇಶ್ ಅವರು ಗೀತೆಗಳನ್ನ ಮೆಚ್ಚಿದ್ದಾರೆ. ಹಾಗೆ ತೀರ್ಥೇಶ್ ಅವರು ಚನ್ನಪಟ್ಟಣದಿಂದ, ಅಥಣಿ ತಾಲೂಕು ಶಿವನೂರದಿಂದ ಶಾಂತಗಿರಿ ಮಲ್ಲಯ್ಯ ಅವರು ಸಂದೇಶವನ್ನು ಕಳಿಸಿದ್ದಾರೆ. ನವೋದಯ ನಾಗರಾಜ್ ಅವರು ಹಾಡುಗಳನ್ನ ಮೆಚ್ಚಿದ್ದಾರೆ. ಹಾಗೆ ಯಶಸ್ವಿನಿ ಗಿರಿಜಮ್ಮ ಅನ್ನಪೂರ್ಣ ಎನ್ಇಎಸ್ ಬಡಾವಣೆ ಹೊಸದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಅಶೋಕ್ ಗೋಕಾವಿಯಿಂದ, ಪ್ರಸನ್ನ ಅವರು ಯಲಹಂಕದಿಂದ, ಹಾಗೆ ಮತ್ತೊಂದು ಸಂದೇಶ ರತ್ನ ನಾಗಪ್ಪ ಅವರು ಕಳಿಸಿದ್ದಾರೆ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಹೀಗೆ ಸದಾಕಾಲ ಕೇಳ್ತಾನೆ ಇರಿ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ನಾಳೆಯಿಂದ 3 ದಿನಗಳ ಒಡಿಶಾ ಭೇಟಿಯನ್ನು ಪ್ರಾರಂಭ ಮಾಡಲಿದ್ದಾರೆ. ಭೇಟಿಯ ಸಮಯದಲ್ಲಿ ಅವರು ಗಂಜಾಂ ಜಿಲ್ಲೆಯ ಕಟಕ್, ಭುವನೇಶ್ವರ, ಬ್ರಹ್ಮಪುರ ಮತ್ತು ತಪ್ತಪಾಣಿಯಲ್ಲಿ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಲಿದ್ದಾರೆ. ಕದನ ನಿಯಮ ಒಪ್ಪಂದಕ್ಕೆ ಇರಾನ್ ಒಪ್ಪಿಕೊಂಡ ಹಿನ್ನೆಲೆಯಲ್ಲಿ ಯೋಜಿತ ಮಿಲಿಟರಿ ದಾಳಿಯನ್ನು ಸ್ಥಗಿತಗೊಳಿಸಲು ಅಮೆರಿಕ ಒಪ್ಪಿಕೊಂಡಿದೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಿಳಿಸಿದ್ದಾರೆ. ಡೆಂಗಿ ಸೇರಿದಂತೆ ಇತರೆ ಸಾಂಕ್ರಾಮಿಕ ರೋಗಗಳು ಬಂದಾಗ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಾಗುವವರ ಸಂಖ್ಯೆ ಹೆಚ್ಚಾಗಿರುತ್ತದೆ. ಈ ಹಿನ್ನೆಲೆಯಲ್ಲಿ ಖಾಸಗಿ ಆಸ್ಪತ್ರೆಯಲ್ಲಿ ದರ ನಿಗದಿಪಡಿಸಲಾಗಿದ್ದು ಪ್ಯಾಕೇಜ್ ಒಂದಕ್ಕೆ 1,550 ರೂಪಾಯಿ, ಪ್ಲಾಸ್ಮಾ ಪ್ಲೇಟ್ಲೆಟ್ಗಳನ್ನು ಪ್ರತ್ಯೇಕಿಸಿದ ರಕ್ತಕ್ಕೆ 400 ರೂಪಾಯಿ ನಿಗದಿಪಡಿಸಲಾಗಿದೆ ಎಂದು ಆರೋಗ್ಯ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ರಾಜ್ಯದ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳು ಎದುರಿಸುತ್ತಿರುವಂತಹ ಸಮಸ್ಯೆಗಳ ಕುರಿತು ಸಮಗ್ರ ಪರಿಶೀಲನೆ ನಡೆಸಿ ಪರಿಹಾರ ಕ್ರಮಗಳ ಬಗ್ಗೆ 15 ದಿನಗಳ ಒಳಗೆ ವರದಿ ಸಲ್ಲಿಸುವಂತೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಉಜ್ಬೇಕಿಸ್ತಾನ ವಿದೇಶಾಂಗ ಸಚಿವ ಸೈದೋ ಭಕ್ತಿಯೋರ್ ಒಡಿಲೋ ವಿಚ್ ಇಂದಿನಿಂದ ಈ ತಿಂಗಳ 5ರವರೆಗೆ ಭಾರತಕ್ಕೆ ಅಧಿಕೃತ ಭೇಟಿ ನೀಡಲಿದ್ದಾರೆ. ತಮ್ಮ ಭೇಟಿಯ ಸಮಯದಲ್ಲಿ ಅವರು ರಾಷ್ಟ್ರಪತಿ ಭವನದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನು ಭೇಟಿ ಮಾಡಲಿದ್ದಾರೆ ಮತ್ತು ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ಪೆರುನಲ್ಲಿ ನಾಟ್ಗಾ ನಗರದ ಬಳಿ ಹೊಲಕ್ಕೆ ವಿಮಾನವೊಂದು ಅಪ್ಪಳಿಸಿದ ಕಾರಣ 13 ಪ್ರವಾಸಿಗರು ಸಾವನ್ನಪ್ಪಿದ್ದಾರೆ. ವಿಮಾನವು ಪ್ರಸಿದ್ಧ ನಾಟ್ಗಾ ಲೈನ್ಸ್ಗೆ ಪ್ರವಾಸಿಗರನ್ನು ಕರೆದೊಯ್ಯುತ್ತಿತ್ತು. ನಾಟ್ಗಾ ಲೈನ್ಸ್ ಶತಮಾನಗಳ ಹಿಂದೆ ಪೆರುವಿನ ಸ್ಥಳೀಯ ನಿವಾಸಿಗಳು ಮರುಭೂಮಿಯಲ್ಲಿ ಕೆತ್ತಿದ ಪ್ರಾಚೀನ ಜಿಯೋಗ್ಲಿಫ್ ಆಗಿದೆ. ಸ್ಕಾಟ್ಲೆಂಡ್ನ ಗ್ಲಾಸ್ಕೋದಲ್ಲಿ ನಡೆದ ಕಾಮನ್ವೆಲ್ತ್ ಕ್ರೀಡಾಕೂಟದ ವಿವಿಧ ಭಾಗಗಳ ಪದಕ ವಿಜೇತ ಕ್ರೀಡಾಪಟುಗಳನ್ನು ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಅಭಿನಂದಿಸಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12ಕ್ಕೆ. ಸುದ್ದಿ ಮುಖ್ಯಾಂಶಗಳು 1 ಗಂಟೆಗೆ.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ ಸರಿಯಾಗಿ 11:02 ಸೆಕೆಂಡ್ಗಳಾಗಿದೆ. ಆತ್ಮೀಯ ಕೇಳುಗರೆಲ್ಲರಿಗೂ ನಮಸ್ಕಾರಗಳು. ನಿಮ್ಮ ಪ್ರೀತಿಯ ಗೆಳತಿ ರೂಪ ಕೇಳುಗರೆ, ಇನ್ನೀಗ ಹೊಸ ಚಿತ್ರದ ಗೀತೆಗಳು ನಿಮಗಾಗಿ ಮೂಡಿ ಬರಲಿವೆ. 11:30ಕ್ಕೆ ಸರಿಯಾಗಿ ಕಲಾಭಾರತಿ, ಹಾಗೆ 12 ಗಂಟೆಗೆ ನಿಮ್ಮ ಮೆಚ್ಚಿನ ಕಾರ್ಯಕ್ರಮ ಕರೆಗೊಂದು ಹಾಡು, ಭಾನುವಾರದ ವಿಶೇಷ ಮಕ್ಕಳಿಗಾಗಿ ಇರುವಂತಹ ಕಾರ್ಯಕ್ರಮ, ಮಕ್ಕಳೇ ಕರೆ ಮಾಡಿ ತಮ್ಮಿಷ್ಟದ ಹಾಡುಗಳಿಗಾಗಿ ರಿಕ್ವೆಸ್ಟ್ ಮಾಡಬಹುದು. ಕೇಳ್ತಾ ಇರಿ ಸ್ಟೇಚ್ಯೂನ್ 102.9 FM.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. 11:30:25 ಭಾನುವಾರದ ವಿಶೇಷ ಕಲಾಭಾರತಿ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ. ಆತ್ಮೀಯರೇ, ಇಂದಿನ ಕಲಾಭಾರತಿ ಕಾರ್ಯಕ್ರಮದ ವಿಶೇಷ ತಾರೆ ಯಾರು ಅಂತ ಹೇಳಿದ್ರೆ, ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಲ್ಲಿ ನಟಿಸಿ ಸಿನಿ ರಸಿಕರಿಂದ ಸೈ ಅನಿಸಿಕೊಂಡಂತಹ ನಟಿ, ರೂಪದರ್ಶಿ, ಪಂಚರಂಗಿಯ ಗಿಳಿ ನಿಧಿ ಸುಬ್ಬಯ್ಯ ಅವರು.

ನಿಧಿ ಸುಬ್ಬಯ್ಯ ಅವರ ಕುರಿತಾಗಿ ಮಾತಾಡ್ತಾ ಇದ್ವಿ ಇಂದಿನ ಕಲಾಭಾರತಿ ಕಾರ್ಯಕ್ರಮದಲ್ಲಿ. ನಿಧಿ ಸುಬ್ಬಯ್ಯ ಅವರು ಹುಟ್ಟಿದ್ದು ನಮ್ಮ ಕರ್ನಾಟಕದ ಕೊಡಗು ಜಿಲ್ಲೆಯಲ್ಲಿ. ಇವರ ತಂದೆ ಬಾಲಚಂದರ್ ಸುಭಾಷ್ ಸುಬ್ಬಯ್ಯ, ಹಾಗೆ ತಾಯಿ ಜಾನ್ಸಿ ಸುಬ್ಬಯ್ಯ ಅವರು. ಇವರ ಒಬ್ಬಳೇ ಮಗಳು, ಮುದ್ದಿನ ಮಗಳು ನಿಧಿ ಅವರು. ಮಗಳ ವಿದ್ಯಾಭ್ಯಾಸಕ್ಕೋಸ್ಕರ ಅರಮನೆ ನಗರಿ ಮೈಸೂರಿಗೆ ಬಂದಂತಹ ನಿಧಿ ಸುಬ್ಬಯ್ಯ ಅವರ ಕುಟುಂಬ, ನಿಧಿ ಅವರ ಶಾಲಾ ಕಾಲೇಜು ಎಲ್ಲ ಸಹ ಮೈಸೂರಲ್ಲೇ ಆಗಿತ್ತು. ಓದಿಗಿಂತ ಹೆಚ್ಚಾಗಿ ನಿಧಿ ಅವರು ಕಾಲೇಜಿನಲ್ಲಿ ಗುರುತಿಸಿಕೊಂಡಿದ್ದು ಕ್ರೀಡೆಗಳಲ್ಲಿ ಅಂತಾನೆ ಹೇಳ್ಬೋದು. ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ ಗೊತ್ತಾ ಇವರ ಸ್ಟೋರಿ. ಕ್ರೀಡೆನಲ್ಲಿ ಗುರುತಿಸಿಕೊಂಡಂತಹ ನಿಧಿ ಅವರು ಹೇಗೆ ಸಿನಿಮಾ ಕ್ಷೇತ್ರಕ್ಕೆ ಬಂದ್ರು ಅನ್ನೋದನ್ನ ಹೇಳ್ತೀನಿ, ಕೇಳ್ತಾ ಇರಿ. ಸ್ಟೇ ಟ್ಯೂನ್ 102.9 FM.

ಸೊನ್ನೆ ನಗರಿ ಮೈಸೂರಿನ ಕಾಲೇಜಿನಲ್ಲಿ ಓದ್ತಾ ಇದ್ದಂತಹ ನಿಧಿ ಸುಬ್ಬಯ್ಯ ಅವರು ಓದಿಗಿಂತ ಹೆಚ್ಚಾಗಿ ಕ್ರೀಡೆಗಳಲ್ಲಿ ಎನ್ಸಿಸಿನಲ್ಲಿ ಆಸಕ್ತಿಯನ್ನು ಬೆಳೆಸಿಕೊಂಡಿದ್ರು. ಕಾಲೇಜಿನಿಂದ ಆಂಧ್ರಪ್ರದೇಶ ಒರಿಸ್ಸಾಗಳಲ್ಲಿ ನಡೀತಾ ಇದ್ದಂತಹ ಸ್ಪೋರ್ಟ್ಸ್ ಮೀಟ್ನಲ್ಲಿ 3 ಚಿನ್ನದ ಪದಕಗಳನ್ನು ಗಳಿಸಿಕೊಂಡು ಆ ಕಾಲೇಜಿನ ಚಿನ್ನದ ರಾಣಿ ಅನ್ನುವಂತಹ ಬಿರುದನ್ನು ಕೂಡ ಪಡ್ಕೊಂಡಿದ್ರಂತೆ. ಹೀಗಿರುವಾಗ ಅದು ನಿಧಿ ಅವರು ಇಂಜಿನಿಯರಿಂಗ್ 2ನೇ ಸೆಮಿಸ್ಟರ್ ಓದ್ತಾ ಇದ್ದಂತ ಸಂದರ್ಭ. ಸ್ಪೋರ್ಟ್ಸ್ ಗ್ರೌಂಡ್ನಲ್ಲೇ ನಿಧಿ ಅವರ ಫ್ರೆಂಡ್ಸ್ ಕಾಲೇಜ್ ಆಡಿಟೋರಿಯಂಗೆ ಕರ್ಕೊಂಡು ಹೋಗಿದ್ರಂತೆ. ಅಲ್ಲಿ ನಡೀತಾ ಇದ್ದಂಥ ಒಂದು ಫ್ಯಾಷನ್ ಶೋ ನಿಧಿ ಅವರ ಗಮನ ಸೆಳೆದಿದ್ದು, ಇವತ್ತು ಚಿತ್ರನಟಿ ನಿಧಿ ಸುಬ್ಬಯ್ಯ ಆಗೋದಿಕ್ಕೆ ನಾಂದಿ ಹಾಡಿತ್ತು. ಅದು ಹೇಗೆ ಅಂತ ಹೇಳಿದ್ರೆ, ಕಾಲೇಜ್ ಆಡಿಟೋರಿಯಂ ಅಲ್ಲಿ ನಡೀತಾ ಇದ್ದಂಥ ಆ ಫ್ಯಾಷನ್ ಶೋ ನಿಧಿ ಸುಬ್ಬಯ್ಯ ಅವರನ್ನ ಎಷ್ಟರ ಮಟ್ಟಿಗೆ ಅಟ್ರಾಕ್ಟ್ ಮಾಡಿತ್ತು ಅಂತ ಹೇಳಿದ್ರೆ, ನಾನು ಕೂಡ ಈ ಕ್ಷೇತ್ರಕ್ಕೆ ಬರಬೇಕು ಅನ್ನುವಂಥ ಆಸೆಯನ್ನು ಅವರಿಗೆ ಮೂಡಿಸಿತ್ತಂತೆ. ಆ ಒಂದು ಆಸೆ ಅವರ ಓದನ್ನು ಕೂಡ ಅರ್ಧಕ್ಕೆ ನಿಲ್ಲಿಸ್ಬಿಡ್ತು. ಮುಂದೆ ನಿಧಿ ಅವರು ಆಯ್ಕೆ ಮಾಡಿಕೊಂಡಿದ್ದು ಮಾಡೆಲಿಂಗನ್ನು. ಜಾಹೀರಾತುಗಳಲ್ಲಿ ಕಾಣಿಸ್ಕೊಂಡಂತಹ ನಿಧಿ ಅವರನ್ನು ಮುಂದೆ ವೆಲ್ಕಮ್ ಮಾಡಿದ್ದೆ ನಮ್ಮ ಚಂದನವನ.

ಭಾನುವಾರದ ವಿಶೇಷ ಕಲಾಭಾರತಿ ಕಾರ್ಯಕ್ರಮದಲ್ಲಿ ನಿಧಿ ಸುಬ್ಬಯ್ಯ ಅವರ ಕುರಿತಾಗಿ ಮಾತಾಡ್ತಾ ಇದೀವಿ. ಹಾಗೆ ಅವರದೇ ಅಭಿನಯದ ಚಿತ್ರದ ಗೀತೆಗಳನ್ನ ಕೇಳ್ತಾ ಇದ್ದೀರಾ. ಕೇಳಿದರೆ ನಿಧಿ ಸುಬ್ಬಯ್ಯ ಅವರ ಅಭಿನಯದ ಮೊದಲ ಕನ್ನಡ ಚಿತ್ರ ಅಂತ ಹೇಳಿದ್ರೆ ಅಭಿಮಾನಿ. ಈ ಸಿನಿಮಾ ತೆರೆಗೆ ಬಂದಿದ್ದು 2009. ಮೊದಲು ನಿಧಿ ಅವರಿಗೆ ಸಿನಿಮಾದಲ್ಲಿ ಅಷ್ಟು ದೊಡ್ಡ ಹೆಸರೇನು ಬರಲಿಲ್ಲ. ಆದ್ರೆ ಒಂದರ ಹಿಂದೆ ಒಂದು ಆಫರ್ಗಳ ಸುರಿಮಳೆ ಅಂತೂ ಇದ್ದೇ ಇತ್ತು. ಅದೇ ವರ್ಷ ಮತ್ತೊಂದು ಕನ್ನಡ ಚಿತ್ರ ಚಮಕಾಯಿಸಿ ಚಿಂದಿ ಉಡಾಯಿಸಿ ಹಾಗೆ ಸ್ವೀಟ್ ಹಾರ್ಟ್ ಅನ್ನುವಂತ ತೆಲುಗು ಚಿತ್ರದಲ್ಲೂ ಸಹ ಇವರು ಅಭಿನಯಿಸಿ ಸೈ ಅನ್ಸ್ಕೊಂಡ್ರು. ಚಂದನವನಕ್ಕೆ ಕಾಲಿಟ್ಟು ವರ್ಷ ಕಳೆದ್ರೂ ಸಹ ಒಂದೊಳ್ಳೆ ಬ್ರೇಕ್ಗೋಸ್ಕರ ಕಾಯ್ತಾ ಇದ್ದಂತ ನಿಧಿ ಅವರಿಗೆ ಅದ್ಭುತವಾದಂತಹ ಯಶಸ್ಸನ್ನ ತಂದುಕೊಟ್ಟಂತಹ ಸಿನಿಮಾನೇ ಪಂಚರಂಗಿ.

ಇದುವರೆಗೂ ನಿಧಿ ಸುಬ್ಬಯ್ಯ ಅವರು ಚಿತ್ರರಂಗಕ್ಕೆ ಪ್ರವೇಶ ಮಾಡಿ 20ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಅಭಿನಯವನ್ನ ಮಾಡಿದ್ದಾರೆ. ಕನ್ನಡ, ಹಿಂದಿ, ತೆಲುಗು ಭಾಷೆಗಳಲ್ಲಿ ಸಿನಿಮಾವನ್ನ ಅಭಿನಯ ಮಾಡಿದ್ದಾರೆ. ಇವರ ಒಂದು ದೊಡ್ಡ ಕನಸು ನನಸಾಗಿದ್ದು ಯಾವಾಗ ಅಂತ ಹೇಳಿದ್ರೆ ಪುನೀತ್ ರಾಜ್ಕುಮಾರ್ ಅವರ ಜೊತೆ ಅಭಿನಯ ಮಾಡಿದಾಗ. ಇವರು ಪುನೀತ್ ಅವರ ಜೊತೆ ಅಭಿನಯ ಮಾಡಿದ್ದು ಅಣ್ಣಾ ಬಾಂಡ್ ಸಿನಿಮಾದಲ್ಲಿ. ಈ ಅಣ್ಣಾ ಬಾಂಡ್ ಸಿನಿಮಾ ಆದ್ಮೇಲೆ ನಿಧಿ ಅವರಿಗೆ ಅವಕಾಶ ಸಿಕ್ಕಿದ್ದು ಹಿಂದಿ ಚಿತ್ರಗಳಲ್ಲಿ. ಬಾಲಿವುಡ್ ಅಂಗಳಕ್ಕೆ ಇಳಿದಂತಹ ನಿಧಿ ಸುಬ್ಬಯ್ಯ ಅವರು ಓ ಮೈ ಗಾಡ್, ಅಜಬ್ ಗಜಬ್ ಲವ್, ಹಾಗೆ ಡೈರೆಕ್ಟ್ ಇಷ್ಕ್, ಲವ್ ಶಾಗನ್, ಹೀಗೆ ಇಂತಹ ಹಿಂದಿ ಸಿನಿಮಾಗಳಲ್ಲಿ ಅಭಿನಯವನ್ನ ಮಾಡಿದ್ರು. ಮತ್ತೆ 2019ರಲ್ಲಿ ಶಿವರಾಜ್ ಕುಮಾರ್ ಅವರು ಅಭಿನಯ ಮಾಡಿದಂತಹ ಆಯುಷ್ಮಾನ್ ಭವ ಈ ಸಿನಿಮಾದಲ್ಲಿ ಪುಟ್ಟ ಪಾತ್ರವೊಂದರಲ್ಲಿ ನಟಿಸೋದ್ರ ಮುಖಾಂತರ ಚಂದನವನಕ್ಕೆ ರೀಎಂಟ್ರಿ ಕೊಟ್ಟವರು ಕೊಡಗಿನ ಬೆಡಗಿ ನಿಧಿ ಸುಬ್ಬಯ್ಯ ಅವರು.

0: ಮಹಾನ್ ಚುರುಕಿನ ಮೊಟ್ಟೆ ಚಟ್ಪಟ ಅಂತ ಅರಳು ಹೊರದ ಹಾಗೆ ಡೈಲಾಗ್ ನ ಒಪ್ಪಿಸ್ತಾ ಇದ್ದಂತ ಮುದ್ದು ಮುಖದ ಚೆಲುವೆ ನಿಧಿ ಸುಬ್ಬಯ್ಯ ಅವರ ಕುರಿತಂತಹ ಕಲಾಭಾರತಿ ಕಾರ್ಯಕ್ರಮವನ್ನ ಕೇಳಿದ್ರಿ. ನಿಧಿ ಅವರ ಎಲ್ಲ ಕನಸುಗಳು ನನಸಾಗ್ಲಿ ಅಂತ ವಿವಿಧ ಭಾರತಿ ತಂಡದ ಪರವಾಗಿ ಹಾಗೆ ಎಲ್ಲ ಪ್ರೀತಿಯ ಕೇಳುಗರ ಪರವಾಗಿ ಹಾರೈಸಿದ ಇಂದಿನ ಭಾನುವಾರದ ವಿಶೇಷ ಕಲಾಭಾರತಿ ಕಾರ್ಯಕ್ರಮವನ್ನ ಮತ್ತೊಂದು ಸುಂದರ ಗೀತೆಯೊಂದಿಗೆ ಮುಕ್ತಾಯ ಮಾಡ್ತಾ ಇದ್ದೀವಿ. ಕೇಳ್ತಾ ಇರಿ ಸ್ಟೇ ಟ್ಯೂನ್ 102.9 FM.
1: Sleepless night.

ಶೋತೃ ಬಾಂಧವರ, ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ಕಂಪನಾಂಕ 102.1 ಮೆಗಾಹೆಡ್ಸ್. ಸಮಯ 12 ಗಂಟೆ ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಯನ್ನು ಆಲಿಸಬಹುದು.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮೈ ಭಾರತ್ ವಿಕಸಿತ ಭಾರತ ಸಂಕಲ್ಪ ಅಭಿಯಾನಕ್ಕಾಗಿ ನಶಾಮುಕ್ತ ಯುವಜನತೆ ಧ್ಯೇಯದೊಂದಿಗೆ ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯ ಮಾದಕ ವಸ್ತು ಮುಕ್ತ ಭಾರತ 100 ವಾರಗಳ ಅಭಿಯಾನಕ್ಕೆ ಇಂದು ದೇಶಾದ್ಯಂತ ಚಾಲನೆ ನೀಡಿದೆ. ನಶಾಮುಕ್ತ ಭಾರತ ಅಭಿಯಾನವು ಓರ್ವ ವ್ಯಕ್ತಿ, ಕುಟುಂಬ ಹಾಗೂ ಸಮಾಜ ಸೇರಿದಂತೆ ರಾಷ್ಟ್ರದ ಒಳಿತಿಗಾಗಿ ರೂಪುಗೊಂಡಿದೆ. ದೇಶದ ಯುವಶಕ್ತಿಯ ತನು ಮನ ಆತ್ಮಶುದ್ಧಿಯ ಜಾಗೃತಿಗಾಗಿ ಈ ಅಭಿಯಾನ ಆಯೋಜಿತವಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದರು. ನಶಾಮುಕ್ತ ಯುವ ಫಾರ್ ವಿಕಸಿತ ಭಾರತ ಸಂಕಲ್ಪ ಅಭಿಯಾನ್ ಕಾರ್ಯಕ್ರಮದಲ್ಲಿ ವರ್ಚುವಲ್ ವೇದಿಕೆಯಲ್ಲಿ ಪಾಲ್ಗೊಂಡು ದೇಶದ ಯುವ ಜನರನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಮಾದಕ ವಸ್ತುಗಳ ಬಳಕೆಯಿಂದ ಯುವಜನತೆ ದೂರವಿದ್ದು ತಮ್ಮ ಆತ್ಮಸ್ಥೈರ್ಯವನ್ನು ಹೆಚ್ಚಿಸಿಕೊಳ್ಳಬೇಕು ಎಂದು ಪ್ರಧಾನಮಂತ್ರಿ ಕರೆ ನೀಡಿದರು. ಹೊಸದಿಲ್ಲಿಯಲ್ಲಿ ಕೇಂದ್ರ ಯುವಜನ ವ್ಯವಹಾರ ಮತ್ತು ಕ್ರೀಡಾ ಖಾತೆ ಸಚಿವ ಮನ್ಸುಖ್ ಮಾಂಡವೀಯ ನಶಾಮುಕ್ತ ಭಾರತ ಧ್ಯೇಯದೊಂದಿಗೆ ಆಯೋಜಿತ 84ನೇ ಆವೃತ್ತಿಯ ಸಂಡೇಸ್ ಆನ್ ಬೈಸಿಕಲ್ ಅಭಿಯಾನದಲ್ಲಿ ಪಾಲ್ಗೊಂಡರು. ಬಾಗಲಕೋಟೆ ಜಿಲ್ಲೆ ಇಳಕಲ್ಲಿನ ಶ್ರೀ ವಿಜಯ ಮಹಾಂತೇಶ ಸಂಸ್ಥಾನ ಮಠದ ಡಾ ಮಹಾಂತ ಶಿವಯೋಗಿಗಳ ಜನ್ಮ ದಿನಾಚರಣೆ ಹಿನ್ನೆಲೆ ವ್ಯಸನಮುಕ್ತ ದಿನಾಚರಣೆ ಜನಜಾಗೃತಿ ಜಾಥಾಗಳು ರಾಜ್ಯಾದ್ಯಂತ ಜರುಗಿದವು. ವ್ಯಸನಗಳಿಂದ ಮುಕ್ತರಾಗಲು ಆಪ್ತ ಸಮಾಲೋಚನೆಗಾಗಿ ಟೆಲಿಮನಸ್ ಉಚಿತ ಸಹಾಯವಾಣಿ 144416 ಸಂಪರ್ಕಿಸುವಂತೆ ಡಿಮಾನ್ಸ್ ಕೋರಿದೆ. ಬೀದರ್ ಜಿಲ್ಲೆ ಬಸವ ಕಲ್ಯಾಣದ ಅನುಭವ ಮಂಟಪದ ಕಾಮಗಾರಿಯನ್ನು ಶೀಘ್ರ ಪೂರ್ಣಗೊಳಿಸುವಂತೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೂಚಿಸಿದ್ದಾರೆ. ಬೆಂಗಳೂರಿನ ವಿಧಾನಸೌಧದಲ್ಲಿ ಅಭಿವೃದ್ಧಿ ಪ್ರಾಧಿಕಾರಗಳ ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ಅವರು ಮಾತನಾಡಿದರು. ಸುಸ್ಥಿರ ಜೀವನದ ಭದ್ರ ಅಡಿಪಾಯಕ್ಕಾಗಿ ಸ್ತನ್ಯಪಾನ ಪರಿಣಾಮಕಾರಿ ವಿಧಾನಗಳನ್ನು ಸುದೃಢಗೊಳಿಸೋಣ ಎಂಬ ಧ್ಯೇಯದೊಂದಿಗೆ ವಿಶ್ವ ಸ್ತನ್ಯಪಾನ ದಿನಾಚರಣೆ ಕಾರ್ಯಕ್ರಮವನ್ನು ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ಎಂಸಿಎಚ್ ಆಸ್ಪತ್ರೆಯಲ್ಲಿ ಆಯೋಜಿಸಲಾಯಿತು. ತಾಯಂದಿರು ಮಗು ಜನಿಸಿದ ಕ್ಷಣದಿಂದ 6 ತಿಂಗಳವರೆಗೆ ತಪ್ಪದೇ ಎದೆಹಾಲು ಮಾತ್ರ ನೀಡಬೇಕು ಹಾಗೂ ಎದೆಹಾಲಿನ ಮಹತ್ವವನ್ನು ಇತರರಿಗೂ ತಿಳಿಸಬೇಕು ಎಂದು ಜಿಲ್ಲಾ ಆರ್ಸಿಎಚ್ ಸಂತಾನೋತ್ಪತ್ತಿ ಮತ್ತು ಮಕ್ಕಳ ಆರೋಗ್ಯಾಧಿಕಾರಿ ಡಾ ಜಂಬಯ್ಯ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ತಾಯಂದ್ರು ಮಗುವಿಗೆ ಹುಟ್ಟಿದ ತಕ್ಷಣದಿಂದ 6 ತಿಂಗಳವರೆಗೆ ಎದೆ ಹಾಲು ಬಿಟ್ಟು ಬೇರೆ ಏನು ನೀಡಬಾರದು. ಮುಂಚೆ ಎಲ್ಲ ನವಜಾತ ಶಿಶುಗಳಿಗೆ ಜೇನುತುಪ್ಪ ಹಾಕೋದು, ಸಕ್ಕರೆ ಕುಡಿಸೋದು ಅದೆಲ್ಲ ಇತ್ತು, ಅದನ್ನೆಲ್ಲ ನಿಲ್ಲಿಸಬೇಕಾಗುತ್ತೆ. ಈಗ ತಾಯಿ ಎದೆ ಹಾಲು ಕೊಡೋದ್ರಿಂದ ತಾಯಿ ಮತ್ತು ಮಗು ಇಬ್ರಿಗೂ ಬಹಳ ಬೆನಿಫಿಟ್ಸ್ ಇರುತ್ತೆ. ತಾಯಿಗೆ ಏನಂದ್ರೆ ಮುಂಬರುವ ದಿನಗಳಲ್ಲಿ ಯಾವ್ದೇ ತರದ ಅಂಡಾಶಯ ಕ್ಯಾನ್ಸರ್ ಇರ್ಬೋದು, ಬ್ರೆಸ್ಟ್ ಕ್ಯಾನ್ಸರ್ ಇದನ್ನೆಲ್ಲ ನಿಯಂತ್ರಣಗೊಳ್ಳುತ್ತೆ. ಜೊತೆಗೆ ಎದೆ ಹಾಲು ಉಣಿಸೋದ್ರಿಂದ ರಕ್ತಸ್ರಾವ ಆಗೋದನ್ನು ಕಡಿಮೆ ಆಗುತ್ತೆ, ಮತ್ತೆ ಮಗುಗೆ ಏನಾಗುತ್ತಲ್ಲ ರೆಡಿ ಫುಡ್ ಇದ್ದಂಗೆ ಇರುತ್ತೆ. ಎದೆ ಹಾಲಿನಲ್ಲಿ ಮೊದಲ 3 ದಿನದಲ್ಲಿ ಕೊಲೆಸ್ಟ್ರಾಮ್ ಅಂತ ಇರುತ್ತೆ, ಅದೇ ಲಸಿಕೆ ರೋಗ ನಿರೋಧಕ ಶಕ್ತಿಗಳು ಅದರಲ್ಲಿ ಇರುತ್ತೆ.
0: ಹಿರಿಯ ನಾಟಕಕಾರ ಟಿಎನ್ ಸೀತಾರಾಮ್, ಬಹುಮುಖಿ ವಿದ್ವಾಂಸ ಡಾಕ್ಟರ್ ತಾಲ್ತಜೆ ವಸಂತಕುಮಾರ್ ಅವರಿಗೆ ಈ ಬಾರಿಯ ಶಿವರಾಮ ಕಾರಂತ ಪ್ರಶಸ್ತಿ ನೀಡಿ ಗೌರವಿಸಲು ನಿರ್ಧರಿಸಲಾಗಿದೆ ಎಂದು ಮೂಡುಬಿದಿರೆಯ ಶಿವರಾಮ ಕಾರಂತ ಪ್ರತಿಷ್ಠಾನದ ಪ್ರಧಾನ ಕಾರ್ಯದರ್ಶಿ ಜಯಪ್ರಕಾಶ್ ಮಾವಿನಕುಳಿ ತಿಳಿಸಿದ್ದಾರೆ. ನೈಋತ್ಯ ರೈಲ್ವೆ ಮೈಸೂರು ವಿಭಾಗಕ್ಕೆ ಒಳಪಟ್ಟ ಸಕಲೇಶಪುರ ಮಂಗಳೂರು ರೈಲ್ವೆ ಮಾರ್ಗದ ಎಡಕುಮರಿ ಶ್ರೀವಾಕಿಲು ನಿಲ್ದಾಣಗಳ ಮಧ್ಯೆ ಗುಡ್ಡ ಜರಿತ ಸಂಭವಿಸಿದೆ. ಇದರಿಂದ ರೈಲ್ವೆ ಹಳಿಗಳ ಮೇಲೆ ಮಣ್ಣು ಬಿದ್ದಿದ್ದು ರೈಲು ಸಂಚಾರ ವ್ಯತ್ಯಯವಾಗಿದೆ ಎಂದು ನೈಋತ್ಯ ರೈಲ್ವೆ ವಿಭಾಗದ ಅಧಿಕಾರಿಗಳು ತಿಳಿಸಿದ್ದಾರೆ. ತೀವ್ರ ಮಳೆ ಹಿನ್ನೆಲೆ ಗುಡ್ಡ ಜರಿತ ಸಂಭವಿಸಿದ ಸ್ಥಳದಲ್ಲಿ ಮಣ್ಣಿನ ತೆರವು ಕಾರ್ಯಾಚರಣೆ ನಿಧಾನಗತಿಯಲ್ಲಿ ಸಾಗಿದೆ ಎಂದು ತಿಳಿಸಿದ್ದಾರೆ. ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಷ್ಟ್ರೀಯ ಮಾನದಂಡಗಳಿಗೆ ಅನುಗುಣವಾಗಿ ಪರಿಷ್ಕೃತ ಬಿಫಾರ್ಮ್ ಪಠ್ಯಕ್ರಮವನ್ನು ಸಿದ್ಧಪಡಿಸಿದ ದೇಶದ ಮೊದಲ ಸರ್ಕಾರಿ ವಿಶ್ವವಿದ್ಯಾಲಯವಾಗಿದೆ ಎಂದು ಕುಲಪತಿ ಡಾಕ್ಟರ್ ಭಗವಾನ್ ಬಿಸಿ ಹೇಳಿದರು. ಬೆಂಗಳೂರಿನಲ್ಲಿ ಫಾರ್ಮಸಿ ಕೌನ್ಸಿಲ್ ಆಫ್ ಇಂಡಿಯಾ ಸಹಯೋಗದಲ್ಲಿ ಆಯೋಜಿತ ಕಾರ್ಯಕ್ರಮದಲ್ಲಿ ಪರಿಷ್ಕೃತ ಪಠ್ಯಕ್ರಮ ಅನಾವರಣಗೊಳಿಸಿ ಅವರು ಮಾತನಾಡಿದರು. ಕೊಡಗು ಜಿಲ್ಲೆಯಲ್ಲಿ ಭಾರೀ ಮಳೆಯಾಗುತ್ತಿರುವ ಹಿನ್ನೆಲೆ ಮಂಡ್ಯ ಜಿಲ್ಲೆಯ ಕೆಆರ್ಎಸ್ ಜಲಾಶಯದ ಒಳಹರಿವಿನಲ್ಲಿ ವ್ಯಾಪಕ ಹೆಚ್ಚಳ ಕಂಡಿದೆ. ಇಂದು ಕೃಷ್ಣರಾಜಸಾಗರ ಜಲಾಶಯದ ನೀರಿನ ಮಟ್ಟ 96.90 ಅಡಿಗಳಿಗೆ ತಲುಪಿದೆ. ಗದಗ ಜಿಲ್ಲಾ ಪಂಚಾಯಿತಿ ಮುಖ್ಯ ಯೋಜನಾಧಿಕಾರಿ ಎ ಕಂಬಳಿ ಮಠ್ ಜಿಲ್ಲಾ ತರಬೇತಿ ಸಂಸ್ಥೆಯಲ್ಲಿ ಕೇಂದ್ರ ಪುರಸ್ಕೃತ ಯೋಜನೆಗಳ ಅನುಷ್ಠಾನ ಕಾರ್ಯಾಗಾರಕ್ಕೆ ಚಾಲನೆ ನೀಡಿದರು. ಉತ್ತರ ಕನ್ನಡ ಜಿಲ್ಲೆ ಸ್ವೀಪ್ ಸಮಿತಿ ಕಾರವಾರದ ವನಸಿರಿ ಭವನದಲ್ಲಿ ಮಹಿಳಾ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಾಗಿ ಆಯೋಜಿಸಿದ್ದ ಸ್ವಯಂ ರಕ್ಷಣೆ ತರಬೇತಿ ಶಿಬಿರಕ್ಕೆ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯ ಚಾಲನೆ ನೀಡಿದರು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10 ಕ್ಕೆ.

0: ಆಕಾಶವಾಣಿ ವನಿತಾ ವಿಹಾರ.
1: ಸ್ನೇಹಿತರೆ, ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ತಾಯಿಯ ಹಾಲು ಮೊದಲ ರಕ್ಷಣೆ ಮೊದಲ ಪೋಷಣೆ ವಿಶ್ವ ಸ್ತನ್ಯಪಾನ ಸಪ್ತಾಹದ ಸಂದರ್ಭದಲ್ಲಿ ಮಕ್ಕಳ ತಜ್ಞರಾದ ಡಾಕ್ಟರ್ ರಶ್ಮಿ ಪ್ರಶಾಂತ್ ಅವರೊಂದಿಗೆ ಮಾತುಕತೆ. ಮಾತುಕತೆಯಲ್ಲಿ ಜೊತೆಯಾಗಲಿದ್ದಾರೆ ಆಶಾ. ಕೇಳಿ ವಿಶ್ವ ಸ್ತನ್ಯಪಾನ ಸಪ್ತಾಹದ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ.
2: ಎಲ್ರಿಗೂ ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಿಮ್ಗೆಲ್ರಿಗೂ ತಿಳಿದಿದೆ, August 1st to August 7th ತನಕ ವರ್ಲ್ಡ್ ಬ್ರೆಸ್ಟ್ ಫೀಡಿಂಗ್ ವೀಕ್ ಅನ್ನ ನಾವು ಆಚರಿಸ್ತೀವಿ ಅಂತ. ತಾಯಿಯ ಹಾಲು ಮಗುವಿಗೆ ಮೊದಲ ರಕ್ಷಣೆ ಮೊದಲ ಪೋಷಣೆ, ಈ ವಿಷಯದ ಕುರಿತು ಇವತ್ತು ನಮ್ ಜೊತೆ ವಿಷಯವನ್ನ ಮಾತಾಡೋದಿಕ್ಕೆ ಮಕ್ಕಳ ತಜ್ಞರಾದ ಡಾಕ್ಟರ್ ರಶ್ಮಿ ಪ್ರಶಾಂತ್ ಅವರು ನಮ್ ಜೊತೆ ಇದ್ದಾರೆ. ಡಾಕ್ಟರ್ ರಶ್ಮಿ ಅವರೇ, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
3: ಧನ್ಯವಾದಗಳು ಆಶಾ ಅವರೇ.
2: ಈಗ ವರ್ಲ್ಡ್ ಬ್ರೆಸ್ಟ್ ಫೀಡಿಂಗ್ ವೀಕ್ August 1st to August 7th ತನಕ ಆಚರಿಸ್ತಾ ಇದ್ದಾರಲ್ಲ, ಸೊ ಈ ಸಪ್ತಾಹದ ಮಹತ್ವದ ಬಗ್ಗೆ ನಮ್ಮ ಶ್ರೋತೃಗಳಿಗೆ ತಿಳಿಸ್ಕೊಡ್ತೀರಾ?
3: ನೋಡಿ, ಈ ಸ್ತನ್ಯಪಾನ ಅನ್ನೋದು ಏನು ಅಂತಂದ್ರೆ, ತಾಯಿಯ ಮೂಲಕ ಮಗುವಿಗೆ ಕೊಡ್ತಾ ಇರ ಮೊದಲನೇ ಒಂದು ಬಹುಮಾನ, ಗಿಫ್ಟ್, ಅದರ ಆರೋಗ್ಯಕ್ಕೆ ಕೊಡುವಂತ ಬಹುಮಾನ. ಸೊ ಎಲ್ಲರೂ ಇದರ ಮಹತ್ವವನ್ನು ವಿಶ್ವದಾದ್ಯಂತ ಅರಿತುಕೊಳ್ಳಕ್ಕೋಸ್ಕರನೇ ಈ ಸ್ತನ್ಯಪಾನ ಸಪ್ತಾಹ ಅಂತ ಹೇಳಿ ಆಗಸ್ಟ್ ಮೊದಲನೇ ವೀಕ್ ವಿಶ್ವದಾದ್ಯಂತ ಆಚರಿಸಲಾಗುತ್ತದೆ.
2: ಹುಟ್ಟಿದ ಮಗುವಿಗೆ ಮೊದಲ ಒಂದು ಗಂಟೆಯೊಳಗಡೆ ತಾಯಿ ಹಾಲ್ ಉಣಿಸ್ಬೇಕು ನಾರ್ಮಲ್ ಡೆಲಿವರಿ ಆದ್ರೆ, ಅಂಡ್ ಸಿಸೇರಿಯನ್ ಆದ್ರೆ ಸ್ವಲ್ಪ ಟೈಮ್ ತಗೋಬಹುದು, 4 hours ಒಳಗಡೆ ಕೂಡಿಸ್ಬೇಕು ಅಂತ ಹೇಳ್ತಾರೆ. ಯಾಕೆ ಇದು ಒಂದು ಗಂಟೆ ಒಳಗಡೆ ಹಾಲು ಉಣಿಸ್ಬೇಕು ಅನ್ನೋದು ಯಾಕೆ ತುಂಬಾ ಇಂಪಾರ್ಟೆಂಟ್ ಡಾಕ್ಟರ್ ರಶ್ಮಿ ಅವರೇ?
3: ಏನು ಅಂತಂದ್ರೆ, ಈ ಫಸ್ಟ್ ಬರುವಂತ ಹಾಲಿಗೆ ನಾವು ಫಸ್ಟ್ ಈ 3 to 5 ದಿನದವರೆಗೂ ಬರೋ ಹಾಲಿಗೆ ನಾವು ಕೊಲೆಸ್ಟ್ರಾಮ್ ಅಂತ ಕರಿತೀವಿ. ಮಗು ಇದೆಯಲ್ಲ, ಹುಟ್ಟಿದ ತಕ್ಷಣ ತುಂಬಾ ಆಕ್ಟಿವ್ ಆಗಿರುತ್ತೆ, ಸೊ ಅದು ಬೇಗ ಹೊಂದಿಕೊಳ್ಳುತ್ತೆ ಹಾಲು ಕುಡಿಸಬೇಕಾದ್ರೆ. ಅದಕ್ಕೋಸ್ಕರ ಇದನ್ನ ಆದಷ್ಟು ಬೇಗ ನಾವು ಹುಟ್ಟಿದ ತಕ್ಷಣನೇ ಅಂತ ಹೇಳ್ತೀವಿ, ಅಟ್ಲೀಸ್ಟ್ 1 ಗಂಟೆ ಒಳಗೆ, ಮತ್ತೆ ಸಿಜೇರಿಯನ್ ಆದಾಗ 4 ಗಂಟೆ ಒಳಗೆ ಅಂತ ಹೇಳ್ತೀವಿ. ಆದ್ರೂ ಆದಷ್ಟು ಬೇಗ ಡೆಲಿವರಿ ರೂಮ್ ಅಲ್ಲೇ ಓಟಿ ಒಳಗೇನೆ ಮಗುಗೆ ಎದೆಗೆ ಹಾಕೋದು ಬಹಳ ಮುಖ್ಯ. ಇದರಿಂದ ಏನಾಗುತ್ತೆ, ಮಗು ಹಾಲು ಚೀಪಿದ ತಕ್ಷಣ ಒಂದು ಕೊಲೆಸ್ಟ್ರಾಮ್ ಪ್ಲಗ್ ಅಂತ ಇರುತ್ತೆ. ಅದು ಮಗು ಎಷ್ಟು ಜೋರಾಗಿ ಚೀಪುತ್ತೆ ಅಂದ್ರೆ 150 cm ನೀರಿನ ಪ್ರೆಷರ್ ಅಲ್ಲಿ ಮಗು ಚೀಪುತ್ತೆ. ಅವಾಗ ಏನ್ ಆ ಕೊಲೆಸ್ಟ್ರಾಮ್ ಪ್ಲಗ್ ರಿಲೀಸ್ ಆಗಿದ ತಕ್ಷಣನೇ ಹಾಲು ಚಿಮ್ಮುತ್ತೆ. ಇದರಿಂದ ಆಕ್ಸಿಟೋಸಿನ್ ಹಾರ್ಮೋನ್ ಉತ್ಪತ್ತಿ ಆಗುತ್ತೆ. ಈ ಹಾರ್ಮೋನ್ ಇದೆಯಲ್ಲ, ಡೆಲಿವರಿ ಆಗಿದ ತಕ್ಷಣನೇ ಈ ಗರ್ಭಕೋಶ ಏನು ಕಂಟ್ರಾಕ್ಟ್ ಆಗಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಅದರಿಂದ ಏನಾಗುತ್ತೆ, ತಾಯಿಗೆ ಕೂಡ ರಕ್ತಸ್ರಾವ ಕಡಿಮೆ ಆಗಿ ಅವಳಿಗೂ ಕೂಡ ರಕ್ತಹೀನತೆಯಿಂದ ರಕ್ಷಿಸುತ್ತೆ. ಇದರ ಜೊತೆಗೆ ಹೊಂದಾಣಿಕೆಗೆ ಬೋತ್ ಆಕ್ಸಿಟೋಸಿನ್ ಮತ್ತೆ ಪ್ರೊಲಾಕ್ಟಿನ್ ಹಾರ್ಮೋನ್ಗಳು ಉತ್ಪತ್ತಿಯಿಂದ ಹೊಂದಿಕೊಳ್ಳುತ್ತೆ ಮಗು.
2: ಕೆಲವರಿಗೆ ಹಳದಿ ಬಣ್ಣದ ಹಾಲು ನೀವು ಹೇಳಿದ್ರೆ ಕೊಲೆಸ್ಟ್ರಾಮ್ ಅಂತ, ಅದರ ಬಗ್ಗೆ ಕೆಲವರಿಗೆ ತಪ್ಪು ಕಲ್ಪನೆಗಳಿವೆ. ಸೊ ನಾವು ಯೂಶಲಿ ಹಾಸ್ಪಿಟಲ್ಗಳಲ್ಲಿ ನೋಡಿದೀವಿ ಅದನ್ನ ಬಿಸಾಕ್ಬೇಕು ಅಂತ ಹೇಳ್ತಾರೆ, ಅದು ಒಳ್ಳೆ ಹಾಲಲ್ಲ ಅಂತ ಮಾತುಗಳು ಕೇಳ್ಬರುತ್ತೆ. ಅದರ ನಿಜವಾದ ಮಹತ್ವ ಏನು, ನಮ್ ಜನರಿಗೆ ಅದ್ರ ಬಗ್ಗೆ ನಿಜವಾಗ್ಲೂ ತಿಳಿಲೇಬೇಕು ಈಗಿನ ಸಂದರ್ಭದಲ್ಲಿ.
3: ಈ ಕೊಲೆಸ್ಟ್ರಾಮ್ ಅನ್ನೋದು ಲಿಕ್ವಿಡ್ ಗೋಲ್ಡ್ ಅಂತೀವಿ ನಾವು, ಅಂದ್ರೆ ಅದು ಅಷ್ಟು ಪೋಷಕಾಂಶ ತುಂಬಿದ ಹಾಲು. ಇದು ನೀವು ಹೇಳ್ದಂಗೆ ಹಳದಿ ಬಣ್ಣದ್ದಾಗಿರುತ್ತೆ ಮತ್ತೆ ಗಟ್ಟಿಯಾಗಿರುತ್ತೆ. ಇದರಲ್ಲಿ ಅತಿ ಹೆಚ್ಚು ಪೋಷಕಾಂಶಗಳು, ವಿಟಮಿನ್ ಎ ಮತ್ತೆ ಇಮ್ಯುನೋಗ್ಲೋಬ್ಯುಲಿನ್ಸ್ ಏನಂತೀವಿ ಅದು ಹೆಚ್ಚಾಗಿರುತ್ತೆ. ಆದ್ರಿಂದ ರೋಗ ನಿರೋಧಕ ಶಕ್ತಿ ಇದರಲ್ಲಿ ಹೆಚ್ಚಾಗಿದ್ದು ಮಗುವಿಗೆ ವಾಂತಿ ಭೇದಿ ಮತ್ತೆ ಜ್ವರ, ನಿಮೋನಿಯಾ ಮತ್ತೆ ಯಾವುದೇ ಕಾಯಿಲೆಗಳಿಂದ ಮಗುನ ರಕ್ಷಣೆ ಮಾಡುತ್ತೆ. ಜೊತೆಗೆ ಇದರಲ್ಲಿ ವಿಟಮಿನ್ ಎ ಹೆಚ್ಚಾಗಿರೋದ್ರಿಂದ ಹಸಿರು ಬಣ್ಣದ ಕಕ್ಕಸ್ ಏನು ಮಗು ಹೊಟ್ಟೆಯಲ್ಲಿ ಇರುತ್ತಲ್ಲ ಕ್ಲೀನ್ ಆಗಿ ಪಾಸ್ ಆಗುತ್ತೆ. ಅದರಿಂದ ಮಗುವಿಗೆ ಕಾಮಾಲೆ, ಜಾಂಡಿಸ್ ಅಂತ ಏನಂತೀವಿ, ಇದರಿಂದ ನಾವು ಮಗುವನ್ನ ರಕ್ಷಿಸಬಹುದು.
2: 6 ತಿಂಗಳ ತನಕ ಚಿಕ್ಕ ಮಗುವಿಗೆ ಬರೀ ತಾಯಿಯ ಹಾಲನ್ ಮಾತ್ರ ಕುಡಿಸ್ಬೇಕು ಅಂತ ಹೇಳ್ತಾರೆ, ಬೇರೆ ಏನನ್ನು ಕೊಡಬಾರ್ದು, ಒಂದ್ ತೊಟ್ಟು ನೀರು ಕೊಡಬಾರ್ದು. ಈ ತಾಯಿಯ ಹಾಲೆ ಸಾಕು ಅಂತ ಹೇಳಕ್ಕೆ ಏನಾದ್ರೂ ಒಂದು ರೀಸನ್ ಬೇಕಲ್ವಾ ಡಾಕ್ಟರ್ ರಶ್ಮಿ ಅವರೇ? ಸೊ ಅದಕ್ಕೆ ಏನಾದ್ರೂ ವೈಜ್ಞಾನಿಕ ಕಾರಣಗಳಿದೆಯಾ?
3: ಕೊಲೆಸ್ಟ್ರಾಮ್ ಏನಿದೆಯೋ ಇದು ತುಂಬಾ ಕಡಿಮೆ ಪ್ರಮಾಣದಲ್ಲಿ ಉತ್ಪತ್ತಿ ಆಗುವಂತದ್ದು, ಒಂದು 10 ml ಬಂದ್ರೆ ಹೆಚ್ಚು. ಮಗುವಿಗೆ ಹುಟ್ಟಿದಾಗ ಹೊಟ್ಟೆಯ ಗಾತ್ರ ಇರದೇ ಬರೀ 20 ml ನಷ್ಟು. ಸೊ ತಪ್ಪು ಕಲ್ಪನೆಗಳು ಏನು ಅಂತಂದ್ರೆ, ಇದು ಅಶುದ್ಧ ಹಾಲು, ಇದು ಸಾಕಾಗಲ್ಲ ಅನ್ನೋದೆಲ್ಲ ಇದು ಎಲ್ಲ ತಪ್ಪು ಕಲ್ಪನೆಗಳು. ಸೊ ಇವನ್ ಈ 10 ml ಹಾಲು ಕೊಟ್ಟರು ಸಹ ಮಗುವಿಗೆ ಹೊಟ್ಟೆ ತುಂಬುತ್ತೆ. ಈ ಮಗುವಿನ ಹೊಟ್ಟೆಯ ಗಾತ್ರ ದಿನ ದಿನ ದಿನ ಹೆಚ್ಚಾಗುತ್ತೆ. ಹುಟ್ಟಿದಾಗ ಬರೀ 20 ml ಅಷ್ಟಿರೋ ಹೊಟ್ಟೆ ಒಂದು ವರ್ಷದಷ್ಟೊತ್ತಿಗೆ 200 ml ಗಾತ್ರ ಅದು ದೊಡ್ಡದಾಗುತ್ತೆ. ಇದು ದಿನ ದಿನ ಆಗುವಂತ ಕ್ರಿಯೆ. ನಮ್ಮಲ್ಲಿ ಏನು ತಪ್ಪು ಭಾವನೆ ಅಂದ್ರೆ ಸಾಕಾಗಲ್ಲ, ಹಾಲು ಸಾಕಾಗಲ್ಲ ಅಂತ ಏನ್ ಮಾಡ್ತಾರೆ ಅವರು, ಮೇಲಿನ ಹಾಲು ಆಗ್ಲಿ ಸಕ್ಕರೆ ನೀರಾಗ್ಲಿ ಇದನ್ನೆಲ್ಲ ಹಾಕೋ ಮತ್ತೆ ಹುಟ್ಟಿದ ತಕ್ಷಣ ಇದನ್ನ ಕೊಡೋ ಅಂತ ಒಂದು ರೂಢಿ ಇರುತ್ತೆ. ಸೊ ಇದರಿಂದ ನಾವು ಮಗುವಿಗೆ ಬರೋ ಸಿಗುವ ಮೊದಲನೇ ರಕ್ಷಣೆ ಏನು ಇದನ್ನ ನಾವು ತಪ್ಪಿಸಿದ ಹಾಗೆ ಆಗುತ್ತೆ. ಸೊ ಅದಕ್ಕೋಸ್ಕರ ಇದು ಕಡಿಮೆ ಅಲ್ಲಿದ್ರು ಪರವಾಗಿಲ್ಲ, ಈ ಹೆಚ್ಚು ಪೋಷಕಾಂಶ ಯುಕ್ತ ಈ ಕೊಲೆಸ್ಟ್ರಾಲ್ನ ನೀಡಬೇಕು.
2: ತಾಯಿ ಹಾಲು ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೇಗೆ ಹೆಚ್ಚಿಸುತ್ತೆ ಡಾಕ್ಟರ್?
3: ಇದರಲ್ಲಿ ಇಮ್ಯುನೋಗ್ಲೋಬುಲಿನ್ಸ್ ಅಂತ ಏನು ಹೇಳಿದ್ನಲ್ಲ, ಇದು ಹೇರಳವಾಗಿರುತ್ತೆ ಮತ್ತೆ ಕರೆಕ್ಟ್ ಆಗಿ ಪ್ರಮಾಣದಲ್ಲಿ ಪ್ರೋಟೀನ್ ಮತ್ತೆ ಕಡಿಮೆ ಸಕ್ಕರೆ ಮತ್ತೆ ಕಡಿಮೆ ಕೊಬ್ಬು ಇದ್ದು ಇದು ಮಗುವಿಗೆ ಕೊಲೆಸ್ಟ್ರಾಲ್ ಕುಡಿದ ತಕ್ಷಣ ಏನಾಗುತ್ತೆ, ಬಾಯಿಂದ ಹಿಡಿದು ಜಠರ ಹೊಟ್ಟೆ ಕರುಳಿಗೆ ಮತ್ತೆ ಗುದ್ದದ್ವಾರ ತನಕ ಒಂದು ಲೈನಿಂಗ್ ಫಾರ್ಮ್ ಆಗುತ್ತೆ. ಆ ಲೈನಿಂಗ್ ಇಂದ ಯಾವುದೇ ಒಂದು ವಿಷಕಾರಿ ಸೂಕ್ಷ್ಮಾಣುಗಳು ಮಗುವಿನ ದೇಹದಲ್ಲಿ ಎಂಟರ್ ಆಗದೆ ಇರಂಗೆ ಇದು ತಡೆಯುತ್ತೆ. ಆದ್ದರಿಂದ ನಮಗೆ ಸುಮಾರು ಇದರಿಂದ ಒಂದು 25% ಅಷ್ಟು ರೋಗಗಳು ನಾವು ಹೇಳಿದ್ನಲ್ಲ ಆಗ್ಲೇ ಆ ತರದನ್ನೆಲ್ಲ ನಾವು ತಡೆಗಟ್ಟಬಹುದು.
2: ತಾಯಿ ಹಾಲು ಉಣಿಸೋದ್ರಿಂದ ತಾಯಿ ಆರೋಗ್ಯಕ್ಕೂ ಪ್ರಯೋಜನಗಳಿದಾವೆ ಅಂತ ಡಾಕ್ಟರ್ಸ್ ಹೇಳ್ತಾರೆ. ಸೊ ಅದು ಯಾವ ರೀತಿ ಸಹಾಯಕ ಆಗುತ್ತೆ?
3: ತಾಯಿ ಹಾಲು ಉಣಿಸೋದ್ರಿಂದ ಏನಾಗುತ್ತೆ, ಪ್ರೆಗ್ನೆಂಟ್ ಅಲ್ಲೇ ಅವಳು ಏನು ಎಕ್ಸ್ಟ್ರಾ ಕ್ಯಾಲೋರಿ ಗೈನ್ ಮಾಡಿರ್ತಾಳಲ್ಲ, ನಿರಾಯಾಸವಾಗಿ ಯಾವುದೇ ಎಕ್ಸಸೈಸ್ ಇಲ್ದಂಗೆ ಅವಳು ಕ್ಯಾಲೋರಿ ಲೂಸ್ ಮಾಡ್ಕೋಬಹುದು. ಇದರಿಂದ ಅವಳು ಮೊದಲನೇ ಅವಳು ಮೊದಲೇ ಇದ್ದಿದ್ ಗಾತ್ರಕ್ಕೆ ಅವಳು ಬರಕ್ಕೆ ತುಂಬಾ ಅನುಕೂಲ ಆಗುತ್ತೆ. ಎರಡನೇದು ತಾಯಿಗೆ ಹಾಲು ಬಿಸಿ ಮಾಡೋದು, ಬಾಟಲ್ ತೊಳೆಯೋದು ಈ ತರದ್ದೆಲ್ಲ ಒಂದು ತೊಂದರೆಗಳಿಂದ ಅದು ತಪ್ಪಿಸಬಹುದು. ಇದು ಡೈರೆಕ್ಟ್ ಆಗಿ ಬರೋಂತ ಹಾಲ್ ಆಗಿರೋದ್ರಿಂದ ಅವರು ಯಾವುದೇ ಕಷ್ಟ ಇಲ್ದಂಗೆ ಖರ್ಚಿಲ್ದಂಗೆ ಆರಾಮಾಗಿ ಅವಳು ಹಾಲು ಉಳಿಸಬಹುದು. ಇದರ ಜೊತೆಗೆ ಬ್ರೆಸ್ಟ್ ಕ್ಯಾನ್ಸರ್ ಮತ್ತೆ ಓವೇರಿಯನ್ ಕ್ಯಾನ್ಸರ್ ಈ ತರದ ಕಾಯಿಲೆಗಳಿಂದ ಅವಳು ರಕ್ಷಣೆಯನ್ನ ಪಡೆಯಬಹುದು. ಮತ್ತೆ ಟೈಪ್ 2 ಡಯಾಬಿಟಿಸ್ ನಾವ್ ಏನ್ ಹೇಳ್ತೀವಲ್ಲ, ಈಗ ದಪ್ಪ ಆಗೋದ್ರಿಂದ ಅವೆಲ್ಲ ಬೇಗ ಬರೋಂತ ಚಾನ್ಸಸ್ ಇರುತ್ತೆ. ಸೊ ಕ್ಯಾಲರಿ ಕಡಿಮೆ ಆಗೋದ್ರಿಂದ ಈ ತರದ್ ನಾವು ತೊಂದರೆಗಳಿಂದನು ತಾಯಿಗೆ ಒಂದು ರಕ್ಷಣೆ ಸಿಗುತ್ತೆ. ಮಾನಸಿಕವಾಗಿ ತಾಯಿ ಹಾಲು ಕುಡಿಸ್ತಾ ಒಳ್ಳೆ ಒಳ್ಳೆ ಹಾರ್ಮೋನ್ಗಳು ಉತ್ಪತ್ತಿ ಆಗುತ್ತೆ. ಇದರಿಂದ ಅವಳಿಗೆ ಸ್ಟ್ರೆಸ್ ಲೆವೆಲ್ ಕಡಿಮೆ ಆಗುತ್ತೆ. ಎಷ್ಟೊಂದ್ಸರಿ ನಾವು ನೋಡಿರಬಹುದು ತಾಯಿ ಹಾಲು ಕುಡಿಸ್ತಾ ಕುಡಿಸ್ತಾ ಹಾಗೇ ನಿದ್ದೆಗೆ ಹೋಗ್ಬಿಡ್ತಾಳೆ. ದಟ್ಸ್ ಅ ವೆರಿ ಬಿಗ್ ಸ್ಟ್ರೆಸ್ ರಿಲೀಫ್.

0: ಆಟೋಮೆಟಿಕಲಿ ಏನಾಗುತ್ತೆ, ಮಗು ಬಾಯಿ ಓಪನ್ ಆಗಿ ಅದು ಓಪನ್ ಮಾಡಿದ ತಕ್ಷಣ ನಾವು ಎದೆನ ಮಗುವಿನ ಬಾಯಿಯೊಳಗೆ ಇಡಬೇಕು, ಆವಾಗ ಅದು ಚೀಪೋದಕ್ಕೆ ಶುರು ಮಾಡುತ್ತೆ. ಇಲ್ಲಿ ನಾವು ಗಮನಿಸ್ತ ಏನೇನು ನೋಡ್ಕೋಬೇಕು ಅಂತಂದ್ರೆ, ಮಗುವು ಅಗಲವಾಗಿ ಬಾಯಿ ತೆಗೆದು ಮತ್ತೆ ಆದಷ್ಟು ನಿಪ್ಪಲ್ ಮತ್ತೆ ಏರಿಯೋಲ ಸುತ್ತ ನಿಪ್ಪಲ್ ಸುತ್ತನ ಕಪ್ಪು ಭಾಗ ಆದಷ್ಟು ಮಗುವಿನ ಬಾಯಿ ಒಳಗೆ ಹೋಗ್ಬೇಕು. ಇದಕ್ ನಾವು ಅಟ್ಯಾಚ್ಮೆಂಟ್ ಅಂತೀವಿ. ಮಗು ಬಾಯಿ ಅಗಲವಾಗಿ ತೆಗೆದಿರ್ಬೇಕು ಮತ್ತೆ ತುಟಿ ಹೊರಗಡೆ ತಿರುಗಿರ್ಬೇಕು, ಆದಷ್ಟು ತಾಯಿ ಹತ್ರ ಇರಬೇಕು. ಮತ್ತೆ ಎರಡನೇದು ಮಗುವಿನ ಪೊಸಿಷನ್ ಕರೆಕ್ಟ್ ಆಗಿರ್ಬೇಕು, ಮಗು ತಾಯಿಯ ಕೆಳಗಡೆ ಇರಬೇಕು ಮತ್ತೆ ಎಲ್ಬೋ ಮೇಲೆ ಮಗುವಿಗೆ ಸಪೋರ್ಟ್ ಕೊಡಬೇಕು, ತಲೆ ಶೋಲ್ಡರ್ ಮತ್ತೆ ಬ್ಯಾಕ್ ಪೂರ್ತಿ ಸಪೋರ್ಟ್ ಕೊಡಬೇಕು ಮತ್ತು ತಾಯಿಗೆ ಅಂಟ್ಕೊಂಡಂಗಿರ್ಬೇಕು, ತಾಯಿಗೆ ಹತ್ರವಾಗಿರ್ಬೇಕು. ಇದು ಒಳ್ಳೆಯ ಪೊಸಿಷನ್. ಅದು ಬಿಟ್ಟು ನಾವು ಮಗುವಿನ ಕತ್ತು ಹಿಡ್ಕೊಳ್ಳೋದು ತಲೆ ಹಿಡ್ಕೊಳ್ಳೋದು ಆ ತರ ಮಾಡಬಾರ್ದು. ಮತ್ತೆ ಎಷ್ಟೊಂದು ಜನ ಎರಡು ಬೆರಳಲ್ಲಿ ಬ್ರೆಸ್ಟ್ ನ ಕೊಡ್ತಾರೆ, ಆ ತರ ಮಾಡಬಾರ್ದು. ಕಂಪ್ಲೀಟ್ ಬ್ರೆಸ್ಟ್ ನ ಮಗುವಿನ ಬಾಯಿಯಲ್ಲಿ ಇಡೋ ತರ ನಾವು ಸಪೋರ್ಟ್ ಕೊಡ್ಬೇಕು ಬ್ರೆಸ್ಟ್ ನ.
1: ಟೂ ಫಿಂಗರ್ ಟೆಕ್ನಿಕ್ ಅದು ಇದೆಯಲ್ಲ, ಯೂಸ್ ಮಾಡ್ತಾರಲ್ಲ, ಅದ್ ಯಾಕೆ ಮಾಡಬಾರ್ದು?
0: ಅದು ಮಾಡೋದ್ರಿಂದ ಏನಾಗುತ್ತೆ, ನಾವು ಗ್ರಂಥಿಗಳನ್ನ ಬ್ಲಾಕ್ ಮಾಡ್ತೀವಿ. ಅದ್ರ ಬದಲು ನಾವು ಕಂಪ್ಲೀಟ್ ಬ್ರೆಸ್ಟ್ ನ ಸಪೋರ್ಟ್ ಮಾಡಿದಾಗ ಅದು ಕರೆಕ್ಟ್ ಆಗಿ ಏರಿಯೋಲ ಮತ್ತೆ ನಿಪ್ಪಲ್ ಎರಡು ಬಾಯಿ ಒಳಗೆ ಹೋಗುತ್ತೆ. ಮತ್ತೆ ಅದು ಮಗು ಚೀಪುವಾಗ ಅದಕ್ಕೆ ಚೆನ್ನಾಗಿ ಎಷ್ಟು ಬೇಕೋ ಅಷ್ಟು ಕಂಪ್ಲೀಟ್ ಆಗಿ ಅದು ಹಾಲು ಚೀಪುತ್ತೆ. ಇದು ಹೆಂಗೆ ಅಂತಂದ್ರೆ, ಇದು ಒಂದು ರಿಫ್ಲೆಕ್ಸ್. ಮಗು ಎಷ್ಟು ಚೀಪಕ್ಕೆ ಚೆನ್ನಾಗಿ ಚೀಪಕ್ಕೆ ಶುರು ಮಾಡುತ್ತೋ ಮೆದುಳಿಗೆ ಇಂಪಲ್ಸ್ ಹೋಗುತ್ತೆ ಮತ್ತು ಮೆದುಳಿನಿಂದ ಒಳ್ಳೆ ಹಾರ್ಮೋನ್ಗಳ ಉತ್ಪತ್ತಿಯಾಗಿ ಇನ್ನೂ ಹೆಚ್ಚು ಹಾಲು ಪ್ರೊಡಕ್ಷನ್ಗೆ ಇದು ಹೆಲ್ಪ್ ಆಗುತ್ತೆ. ಅದು ಬಿಟ್ಟು ಬರೀ ನಿಪ್ಪಲ್ನ ನಾ ಮಗು ಚೀಪಿದ್ರೆ ಏನಾಗುತ್ತೆ, ಸೋರ್ ನಿಪ್ಪಲ್ ಮತ್ತೆ ನಿಪ್ಪಲ್ ಕ್ರ್ಯಾಕ್ಗಳು ಉಂಟಾಗಿ ಮುಂದೆ ತಾಯಿಗೆ ಅದರಿಂದ ಗಾಯಗಳಾಗಿ ಅದು ತಾಯಿಗೂ ನೋವಾಗುತ್ತೆ ಮತ್ತೆ ಮಗುವಿಗೂ ಸರಿಯಾಗಿ ಹಾಲು ಸಿಗಲ್ಲ, ಅದು ಹಾಲು ಉತ್ಪಾದನೆಯಲ್ಲೂ ತೊಂದರೆ ಆಗುತ್ತೆ ಮತ್ತೆ ಉಳ್ಕೊಂಡಿರೋ ಹಾಲಿಂದ ನೆಕ್ಸ್ಟ್ ಇನ್ಫೆಕ್ಷನ್ ಆಗಿ ಬ್ರೆಸ್ಟ್ ಆಬ್ಸಸ್ ಆಗುವಂತ ಚಾನ್ಸಸ್ ಇರುತ್ತೆ.
1: ಸುಮಾರು ಜನ ತಾಯಂದಿರು ನಮಗೆ ಸಾಕಷ್ಟು ಹಾಲು ಬರ್ತಾ ಇಲ್ಲ ಅಂತ ಟೆನ್ಷನ್ ಅಲ್ಲಿ ಇರ್ತಾರೆ, ಸ್ಟಾರ್ಟಿಂಗ್ ದಿನದಿಂದನೇ ಇರ್ಬೋದು, ಆಮೇಲೆ ಒಂದ್ ವಾರ ಆದ್ಮೇಲೆ ಈ ತರ ಕಂಪ್ಲೇಂಟ್ಸ್ ಗಳನ್ನ ನೀವು ನೋಡಿರ್ತೀರಾ. ಸೊ ಇಂಥ ಸಂದರ್ಭದಲ್ಲಿ ನೀವು ತಾಯಂದಿರಿಗೆ ಏನ್ ಸಲಹೆ ನೀಡ್ತೀರಾ?
0: ನಾವು ಆಗ್ಲೇ ಹೇಳದ್ವಲ್ಲ, ಫಸ್ಟ್ ಮಗು ಹುಟ್ಟಿದಾಗಿಲ್ಲಿಂದನೇ ಅದಕ್ಕೆ ಹುಟ್ಟಿದ ತಕ್ಷಣನೇ ಎದೆಗೆ ಹಾಕಬೇಕು. ಅವಾಗಿಂದನೇ ನಮಗೆ ಒಳ್ಳೆ ಹಾರ್ಮೋನ್ಸ್ ಪ್ರೊಲಾಕ್ಟಿನ್ ಮತ್ತೆ ಆಕ್ಸಿಟೋಸಿನ್ ಹಾರ್ಮೋನ್ಸ್ ಉತ್ಪಾದನೆ ಆಗಕ್ಕೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ಎಷ್ಟು ಮಗು ಚೀಪುತ್ತೋ ಅಷ್ಟು ಹಾಲು ಬರುತ್ತೆ. ಮಗುವಿಗೆ ಚೀಪ್ಸದೆ ಹೊರತು ಹಾಲು ಬರೋದಿಲ್ಲ. ಅದಕ್ಕೆ ಆದಷ್ಟು ಮಗುವಿಗೆ ಹಾಲು ಚೀಪಿಸ್ಬೇಕು ಮತ್ತೆ ಕರೆಕ್ಟ್ ಅಟ್ಯಾಚ್ಮೆಂಟ್ ಕರೆಕ್ಟ್ ಪೊಸಿಷನ್ ಕೊಡೋದ್ರಿಂದ ಮಗು ಹೆಚ್ಚು ಹೆಚ್ಚು ಚೀಪುತ್ತೆ, ಹಾಲು ಉತ್ಪಾದನೆ ಆಗುತ್ತೆ, ತಾಯಿಗೆ ಕಾನ್ಫಿಡೆನ್ಸ್ ಬರುತ್ತೆ. ಹಾಲಿಲ್ಲ ಹಾಲಿಲ್ಲ ಅಂತ ಹೇಳಿ ಅಂದ್ಕೊಂಡ್ರೆ ಎಲ್ಲೋ ಸ್ವಲ್ಪ ಕಾನ್ಫಿಡೆನ್ಸ್ ಕಡಿಮೆ ಆಗಿಬಿಟ್ಟು ಅದು ಹಾಲು ಉತ್ಪಾದನೆಯಲ್ಲಿ ತೊಂದರೆ ಆಗುತ್ತೆ ಮತ್ತೆ ಕಡಿಮೆ ಆಗುತ್ತೆ. ಅದಕ್ಕೆ ಯಾವುದೇ ಯೋಚನೆಗಳನ್ನ ಸ್ಟ್ರೆಸ್ನ ಕಡಿಮೆ ಮಾಡಿಕೊಂಡು ಮಗುಗೆ ಹೆಚ್ಚು ಹೊತ್ತು ಹಾಲು ಕುಡಿಸ್ಬೇಕು. ಇದರಿಂದ ಹಾಲು ಉತ್ಪಾದನೆ ಹೆಚ್ಚಾಗುತ್ತೆ. ಇದ್ರ ಜೊತೆಗೆ ನೀರು ಹೆಚ್ಚಾಗಿ ಸೇವಿಸ್ಬೇಕು. ಈ ಏನ್ ಮಾಡ್ತಾರೆ, ನೀರು ಸರಿಯಾಗಿ ಕುಡಿಯಲ್ಲ, ಒಳ್ಳೆ ಪೋಷಕಾಂಶ ಯುಕ್ತ ಆಹಾರ ತಗೊಳ್ಳಲ್ಲ, ಇದೆಲ್ಲಾನು ಹಾಲು ಉತ್ಪಾದನೆಯಲ್ಲಿ ತೊಂದರೆ ಆಗುತ್ತೆ.
1: ಈಗ ಕೆಲವು ಮಾತುಗಳು ಕೇಳ್ಬರುತ್ತೆ ಡಾಕ್ಟರ್, ತಾಯಿ ಏನಾದ್ರೂ ತಿನ್ನುವಾಗ ವ್ಯತ್ಯಾಸ ಆದ್ರೆ ಮಗುವಿಗೆ ಅದರಿಂದ ತೊಂದರೆಗಳು ಉಂಟಾಗೋದು. ಈಗ ಶೀತ ಪದಾರ್ಥಗಳು ತಿಂದ್ರೆ ಮಗು ಹಾಲು ಕುಡಿಯತ್ತೆ, ಮಗುಗೆ ಶೀತ ಆಗತ್ತೆ, ಅಥವಾ ಹೀಟ್ ಪದಾರ್ಥ ತಿಂದ್ರೆ ಮಗುಗೆ ಮೋಷನ್ ಪಾಸ್ ಮಾಡೋದ್ರಲ್ಲಿ ತೊಂದರೆ ಆಗತ್ತೆ, ಈ ತರದೆಲ್ಲ ಕೇಳ್ತೀವಿ ಮನೆಯಲ್ಲಿ, ಇದು ಎಷ್ಟರ ಮಟ್ಟಿಗೆ ನಿಜ?
0: ಖಂಡಿತವಾಗ್ಲೂ ಯಾವುದೇ ರೀತಿಯ ರಿಸ್ಟ್ರಿಕ್ಷನ್ಸ್ ಇಲ್ಲ. ಒಂದು ಒಳ್ಳೆ ಪೌಷ್ಟಿಕ ತಾಯಿ ಪೌಷ್ಟಿಕಾಂಶ ಯುಕ್ತ ಆಹಾರ ತಿನ್ನೋದು ತುಂಬಾ ಮುಖ್ಯ. ಇದು ಹಸಿರು ತರಕಾರಿ, ಹಸಿರು ಸೊಪ್ಪುಗಳು ಮತ್ತೆ ತರಕಾರಿ, ಮೊಟ್ಟೆ, ನಾನ್ ವೆಜ್ ಈ ತರ ಎಲ್ಲ ತರದ್ದು ಎಲ್ಲ ಬಣ್ಣದ ತರಕಾರಿಗಳು ಇವೆಲ್ಲ ತಿನ್ನೋದು ತುಂಬಾ ಮುಖ್ಯ. ಇದ್ರ ಜೊತೆಗೆ ಚೆನ್ನಾಗಿ ನೀರು ಕುಡಿಬೇಕು. ಯಾವುದೇ ರೀತಿ ಪಥ್ಯ ಮಾಡಬಾರ್ದು, ಅದು ತಿನ್ಬೇಡ ಇದು ತಿನ್ಬೇಡ ಅಂತ ಹೇಳಿ ರಿಸ್ಟ್ರಿಕ್ಟ್ ಮಾಡಿದಾಗ ಏನಾಗುತ್ತೆ, ತಾಯಿಗೆ ಒಂಥರ ಡಿಪ್ರೆಷನ್ ಆಗುತ್ತೆ. ಸೊ ಆದ್ರಿಂದ ಆದಷ್ಟು ಒಳ್ಳೆ ಆಹಾರವನ್ನು ತಾಯಿಗೆ ಕೊಡಬೇಕು ಮತ್ತು ಹೆಚ್ಚು ನೀರು ಕುಡಿಬೇಕು.
1: ಮೆಟರ್ನಿಟಿ ಲೀವ್ ಮುಗಿಸ್ಕೊಂಡು ಕೆಲವರು ಜಾಬಿಗೆ ಹೋಗಕ್ ಶುರು ಮಾಡ್ತಾರೆ, ಸೊ ಆರ್ ತಿಂಗಳಾದ್ಮೇಲೂ ಹಾಲು ಕುಡಿಸ್ಬೇಕ ಆಗತ್ತೆ, ಎರಡು ವರ್ಷ ತನಕ ಹಾಲು ಕುಡಿಸ್ಲೇಬೇಕು ಮಗುಗೆ ಅಂತ. 6 months ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಅಂಡ್ ಆಫ್ಟರ್ ದಟ್ ಟಿಲ್ 2 years. ಸೊ ಹಂಗಿರುವಾಗ ಉದ್ಯೋಗದಲ್ಲಿರುವ ತಾಯಂದಿರ ಕೆಲಸ ಮತ್ತೆ ಅವರ ಬ್ರೆಸ್ಟ್ ಫೀಡಿಂಗ್ ಜರ್ನಿಯನ್ನ ಹೇಗೆ ಬ್ಯಾಲೆನ್ಸ್ ಮಾಡಬಹುದು, ಅಂಡ್ ಅವರಿಗೆ ಒಂದು ಸಲಹೆ ಕೊಡ್ತಾರೆ ಎಕ್ಸ್ಪ್ರೆಸ್ಡ್ ಬ್ರೆಸ್ಟ್ ಮಿಲ್ಕ್ ಇಟ್ಟು ಹೋಗ್ಬೇಕು ರೂಮ್ ಟೆಂಪರೇಚರ್ ಅಲ್ಲಿ ಅಂತ.
0: ಎಷ್ಟಾಗುತ್ತೋ ನಮ್ಮ ಹೆರಿಗೆ ರಜಾನ ಒಂದ್ ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಕೋಬೇಕು. 6 ತಿಂಗಳ ತನಕ ತಾಯಿ ಹಾಲನ್ನ ಹೊರತುಪಡಿಸಿ ಬೇರೆ ಯಾವುದೇ ಹಾಲು ಅಥವಾ ನೀರು ಸಕ್ಕರೆ ನೀರು ಯಾವುದನ್ನು ಕೊಡಬಾರದು. ಮತ್ತೆ ಅಕಸ್ಮಾತ್ ಆಗಿ ಇನ್ನೂ ಬೇಗನೆ ಹೋಗ್ಬೇಕಾಗಿದ್ದಂತ ಪರಿಸ್ಥಿತಿ ಬಂತು ಅಂದ್ರೆ ಈ ಎಕ್ಸ್ಪ್ರೆಸ್ಡ್ ಬ್ರೆಸ್ಟ್ ಮಿಲ್ಕ್ ಅನ್ನ ನಾವು ಕೊಡಬಹುದು.

0: ಇದನ್ನ ನಾವು ಒಂದು ಶುದ್ಧವಾದ ಲೋಟದಲ್ಲಿ ಎದೆಯಿಂದ ಕೈಯಿಂದಾನೆ ಸ್ವಲ್ಪ ಮಸಾಜ್ ಮಾಡಿಬಿಟ್ಟು ಹಾಲನ್ನ ಎಕ್ಸ್ಪ್ರೆಸ್ ಮಾಡಿ ಮುಚ್ಚಿಟ್ಟು ಇದು ನಾರ್ಮಲ್ ರೂಮ್ ಟೆಂಪರೇಚರ್ ಅಲ್ಲೇ ಇಟ್ಟು 6-8 ಗಂಟೆ ತನಕ ಇದನ್ನ ನಾವು ಕುಡಿಸಬಹುದು. ಇದನ್ನ ನಾವು ಕೆಲ್ಸಕ್ಕೆ ಹೋಗೋ ತಾಯಂದ್ರಿಗೆ ಈ ತರದ ಹಾಲನ್ನ ನಾವು ಕುಡಿಸಕ್ಕೆ ಅವರಿಗೆ ನಾವು ಸಜೆಸ್ಟ್ ಮಾಡ್ತೀವಿ. ಇವನ್ ರೆಫ್ರಿಜರೇಟರ್ ಅಲ್ಲೂ ಕೂಡ ನಾವು ಹಾಲನ್ನ ಇಡಬಹುದು. 24 ಗಂಟೆ ತನಕ ನಾವು ರೆಫ್ರಿಜರೇಟರ್ ಅಲ್ಲೂ ಇಡಬಹುದು, ತೊಂದರೆ ಇಲ್ಲ. ಆದ್ರೆ ಅದನ್ನ ಹೊರಗಡೆ ತೆಗೆದಾಗ ನಾವು ಸ್ವಲ್ಪ ಬೆಚ್ಚನ್ ನೀರಲ್ಲಿ ಅದನ್ನ ಇಟ್ಟುಬಿಟ್ಟು ಆಮೇಲೆ ನಾವು ರೂಮ್ ಟೆಂಪರೇಚರ್ ಗೆ ಬಂದ ಮೇಲೆ ಅದನ್ನ ಮಗುವಿಗೆ ಚಿಕ್ಕ ಲೋಟದಲ್ಲಿ ಅಥವಾ ಪಾಲಡೆಯಲ್ಲಿ ಕುಡಿಸ್ಬೇಕು. ಯಾವುದೇ ಕಾರಣಕ್ಕೂ ಮಗುವಿಗೆ ಬಾಟಲ್ನ ನಾವು ಅಭ್ಯಾಸ ಮಾಡಬಾರದು.
1: ತಾಯಿ ಹಾಲುಣಿಸುವ ಟೈಮಲ್ಲಿ ಆ 2 ಇಯರ್ಸ್ ಜರ್ನಿ ಇದೆಯಲ್ಲ, ಅವರ ಆಹಾರ ಮತ್ತು ಜೀವನ ಶೈಲಿ ಹೇಗಿರಬೇಕು ಅಂತ ನಿಮ್ಮ ಸಲಹೆ?
0: ತಾಯಿಗೆ ಒಳ್ಳೆ ಪೌಷ್ಟಿಕಾಂಶಯುಕ್ತ ಆಹಾರ ಕೊಡಬೇಕು. 6 ತಿಂಗಳ ನಂತರ 6 ತಿಂಗಳ ತನಕ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಮಿಲ್ಕ್, ಬರೀ ತಾಯಿ ಹಾಲು ಕೊಡಬೇಕು. 6 ತಿಂಗಳ ನಂತರ ನಾವು ಪೂರಕ ಆಹಾರನ ನಾವು ಶುರು ಮಾಡಬೇಕು. ಪೂರಕ ಆಹಾರ ಶುರು ಮಾಡಬೇಕಾದ್ರೆ ಮೊದಲು ಬೆಸ್ಟ್ ಅಂತಂದ್ರೆ ರಾಗಿ ಗಂಜಿ ಮೊದಲಿಂದ ನಾವು ಕೊಡ್ತಾ ಇದ್ದಿದ್ದು ರಾಗಿ ಗಂಜಿ, ಯಾಕಂದ್ರೆ ಇದು ಅಮೈಲೇಜ್ ರಿಚ್ ಫುಡ್ ಆಗಿರೋದ್ರಿಂದ ಇದು ಸ್ವಲ್ಪ ಹುಳಿ ಅಂಶ ಮತ್ತೆ ಸಾಲ್ಟಿಶ್ ಮತ್ತೆ ಸಾರಿಶ್ ಆಗಿರುತ್ತೆ. ಸೊ ಇದು ರಾಗಿ ಗಂಜಿನೇ ಎಲ್ಲದಕ್ಕಿಂತ ಬೆಸ್ಟ್. ಇದು ತುಂಬಾ ನೀರ್ನಂಗೂ ಇರಬಾರ್ದು, ಆಮೇಲೆ ತುಂಬಾ ಗಟ್ಟಿನೂ ಇರಬಾರ್ದು. ಸ್ಪೂನ್ ಅಲ್ಲಿ ಇಟ್ಕೊಂಡ್ರೆ ಹಿಂಗೆ ಬಿದ್ದ್ಬಿಡ್ಬಾರ್ದು, ಆ ತರ ಒಂದು ಕನ್ಸಿಸ್ಟೆನ್ಸಿ ಅಲ್ಲಿ ಇರಬೇಕದು. ಹೌದು ಹೌದು, ಆ ತರ ಇರಬೇಕು. ಹಣ್ಣುಗಳಲ್ಲಿ ಬಾಳೆಹಣ್ಣು ತುಂಬಾ ಎಲ್ಲೇ ನಾವು ಎಷ್ಟೇ ಈಸಿಯಾಗಿ ಅದನ್ನ ಸ್ಕೂಪ್ ಮಾಡಿಕೊಂಡು ಮಗುವಿಗೆ ತಿನ್ನಿಸ್ಬಹುದು. ಮಾವಿನ ಹಣ್ಣು, ಪಪ್ಪಾಯ ಹಣ್ಣು ಇವೆಲ್ಲ ಹಣ್ಣುಗಳನ್ನ ಮಗುವಿಗೆ ತಿನ್ನಿಸ್ಬಹುದು. ಸೊ ಇದು ಶುರು ಮಾಡಬೇಕಾದ್ರೆ ಈ ತರದ್ದು 6 ತಿಂಗಳಿಂದ 9 ತಿಂಗಳ ತನಕ ಈ ತರ ಒಂದೊಂದೇ ಆಡ್ ಮಾಡ್ಬೇಕು. ಒಂದೇ ಸರಿ ಎಲ್ಲಾನು ಆಡ್ ಮಾಡಬಾರ್ದು, ಒಂದೊಂದೇ ಧಾನ್ಯಗಳನ್ನ ಆಡ್ ಮಾಡಿಕೊಂಡು ಕೊನೆಗೆ ಬೇಳೆಕಾಳು ಮಿಶ್ರಿತದ್ದು ಮನೆಯಲ್ಲೇ ತಯಾರಿಸ್ಬೇಕು. ಇದಕ್ಕೆ ಯಾವುದೇ ರೀತಿ ಬೇರೆ ಹಾಲನ್ನ ಯೂಸ್ ಮಾಡಬಾರ್ದು, ನೀರಿನಲ್ಲೇ ತಯಾರಿಸಬಹುದು. ಆಮೇಲೆ 9 ತಿಂಗಳಿಂದ 12 ತಿಂಗಳ ತನಕ ಮತ್ತೆ ಬೇರೆ ಎಲ್ಲ ಬೇಳೆಕಾಳು ಮಿಶ್ರಿತ ದಿನಕ್ಕೆ 3-5 ಸಾರಿ ಮಗುವಿಗೆ ಕೊಡ್ತಾ ಇರ್ಬೋದು. ಇದರ ಜೊತೆಗೆ ತಾಯಿ ಹಾಲನ್ನ ಕಂಟಿನ್ಯೂ ಮಾಡಬೇಕು 2-3 ಗಂಟೆಗೆ ಒಂದ್ಸರಿ. ಒಂದು ಸರಿ ನಾವು ಈ ಪೋರೇಜ್ ನ ಕೊಡ್ತೀವಿ, ಇನ್ನೊಂದು 3 ಅವರ್ಸ್ ಆದ್ಮೇಲೆ ತಾಯಿ ಹಾಲು ಕೊಡ್ಬೇಕು, ಮತ್ತೆ 3 ಅವರ್ ಆದ್ಮೇಲೆ ಪೋರೇಜ್ ನ ಕೊಡ್ಬೇಕು. ಈ ತರ ನಾವು ಆಹಾರನ ಕೊಡ್ತಾ ಹೋಗ್ಬೇಕು ಮಗುಗೆ 1 ವರ್ಷದ ತನಕ. 1 ವರ್ಷದ ನಂತರ ಮಗುವಿಗೆ ಎಲ್ಲರ ಜೊತೆಗೂ ಎಲ್ಲರೂ ನಾವು ಏನ್ ಮನೆಯಲ್ಲಿ ತಿಂತೀವೋ ಆ ತರ ತಿನ್ನೋದಕ್ಕೆ ಒಂದು ಅಭ್ಯಾಸನ ಮಾಡ್ಬೇಕು.
1: ಡಾಕ್ಟರ್ ರಶ್ಮಿ ಅವರೇ, ಈಗ ಪ್ರಾಕ್ಟಿಕಲಿ ಮಾತಾಡುವಾಗ ನಾವಿವಾಗ ನಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ನೋಡಿರ್ತೀವಿ ಅಥವಾ ನಮ್ಗೆ ಯಾರೋ ಪರಿಚಯದವರಲ್ಲಿ ನೋಡಿರ್ತೀವಿ, 1.5 ವರ್ಷ ಹಾಲು ಕುಡಿಸ್ತಾ ಇದೀಯಾ ಅಂತ ಕೇಳ್ತಾರೆ. ಹೌದು ಅಂತ ಹೇಳಿದ್ರೆ ಇನ್ನೂ ಯಾಕೆ ಕುಡಿಸ್ತಾ ಇದೀಯಾ, ಮಗುಗೆ ಏನ್ ಅದ್ರಲ್ಲಿ ಏನು ಪೌಷ್ಟಿಕಾಂಶನೇ ಇರಲ್ಲ, ನೀನು ಮಗುಗೆ ಇನ್ನೂ ಹಾಲು ಕುಡಿಸ್ತಾ ಇದ್ರೆ ಅದು ಊಟನು ಸರಿಯಾಗಿ ಮಾಡಲ್ಲ, ಸೊ ಸ್ಟಾಪ್ ಮಾಡು, ಈ ತರದೆಲ್ಲ ನಾವು ತುಂಬಾ ಕೇಳ್ತೀವಿ. ಸೊ ಯಾವುದು ಸತ್ಯ ಅಂಡ್ ಯಾವ್ದನ್ನ ಫಾಲೋ ಮಾಡ್ಬೇಕು ಅನ್ನೋ ಕನ್ಫ್ಯೂಷನ್ಸ್ ನಮ್ಮ ಸುಮಾರು ಜನ ತಾಯಂದ್ರಲ್ಲಿ ಉಂಟಾಗತ್ತೆ. ಸೊ ಆ ಸಂದರ್ಭದಲ್ಲಿ ಅವ್ರು ಏನ್ ಮಾಡ್ಬೇಕು?
0: ಈಗ 6 ತಿಂಗಳಿಂದ ನಾವು ಪೂರಕ ಆಹಾರ ಶುರು ಮಾಡಿದ್ಮೇಲೆ ತಾಯಿ ಹಾಲನ್ನ 2 ವರ್ಷ ಅಥವಾ ಇನ್ನೂ ಹೆಚ್ಚಾಗಿ ನಾವು ತಾಯಿ ಹಾಲನ್ನ ನಾವು ಕಂಟಿನ್ಯೂ ಮಾಡ್ಬೇಕು. ಇದರಿಂದ ಏನಾಗುತ್ತೆ, ಈ ಮಗುವಿನ ಕಂಪ್ಲೀಟ್ ಬೆಳವಣಿಗೆಗೆ, ಮೆದುಳಿನ ಬೆಳವಣಿಗೆ ಆಗಿರಬಹುದು, ಈಗ ಎಲ್ಲರಿಗೂ ಬುದ್ಧಿವಂತ ಮಕ್ಕಳು ಬೇಕು ಅಲ್ವಾ, ಹೆಚ್ಚು ಹೆಚ್ಚು ಮಕ್ಕಳು ಚೆನ್ನಾಗಿ ಓದಬೇಕು. ಇಂಥ ಟೈಮಲ್ಲಿ ಕಂಪ್ಲೀಟ್ ಬೆಳವಣಿಗೆ ಆಗಬೇಕು ಅಂತಂದ್ರೆ ಮಗುವಿಗೆ ಎಷ್ಟು ದಿನ ನಾವು ಹಾಲು ಕುಡಿಸ್ತೀವೋ ಅಷ್ಟು ಒಳ್ಳೆಯದು ಈ ಎದೆ ಹಾಲಿನಲ್ಲಿ. ಅದಕ್ಕೆ ಇದನ್ನ ಒಂದು ಗಾಡ್ಸ್ ಗಿಫ್ಟ್ ಅನ್ನೋದು. ಪ್ರತಿಯೊಂದು ಅಂಗಾಂಗಗಳ ಬೆಳವಣಿಗೆಗೆ, ಕರುಳಿರ್ಬಹುದು, ಮೆದುಳಿರ್ಬಹುದು, ಇದೆಲ್ಲ ಚೆನ್ನಾಗಿ ಬೆಳವಣಿಗೆ ಆಗ್ಬೇಕಂದ್ರೆ ಹೆಚ್ಚು ಹೆಚ್ಚು ತಾಯಿ ಹಾಲನ್ನ ನಾವು ಕುಡಿಸ್ಬೇಕು. ಆವಾಗ ಬಾಂಧವ್ಯ ಹೆಚ್ಚಾಗುತ್ತೆ, ಮುಂದೆ ಇವನ್ ಸೋಷಿಯಲ್ ಪ್ರಾಬ್ಲಮ್ಸ್ ಬರಲ್ಲ ಮಗುಗೆ. ಅದರಿಂದ ಹೆಚ್ಚು ಹಾಲು 2 ವರ್ಷದ ನಂತರನು ಹಾಲು ಕುಡಿಸಿದ್ರೆ ತುಂಬಾ ಒಳ್ಳೇದು. ಆಮೇಲೆ ಇವನ್ ಯಾವುದೇ ಒಂದು ಸೋಂಕು ಆಗಲ್ಲ, ಆಮೇಲೆ ಯಾವುದೇ ಒಂದು ಮಗುಗೆ ಹುಷಾರಿರಲ್ಲ ಆ ತರ ಸಂದರ್ಭದಲ್ಲೂ ಅಷ್ಟೇ, ಏನು ತಿಂತಾ ಇರಲ್ಲ ಮಗು, ಅಟ್ಲೀಸ್ಟ್ ತಾಯಿ ಹಾಲು ಕುಡಿಸ್ತಾ ಇದ್ರೆ ಅದನ್ನ ಕುಡಿದು ಸ್ವಲ್ಪ ಅಪೌಷ್ಟಿಕತೆ ಕೂಡ ಕಡಿಮೆ ಆಗುತ್ತೆ, ಮತ್ತೆ ಮಗು ಚುರುಕಾಗಿರುತ್ತೆ.
1: ಅಂಡ್ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಮಾಡುವವರಿಗೆ 6 ತಿಂಗಳ ತನಕ ಒಂದು ಯೋಚನೆ ಇರಲ್ಲ ಏನ್ ತಿಂದಿ ತಿನ್ಸೋದು ಮಗುಗೆ ಅನ್ನೋದು. ಇಟ್ಸ್ ದ ಬ್ರೆಸ್ಟ್ ಮಿಲ್ಕ್ ಇಸ್ ರೆಡಿಮೇಡ್ ಫ್ರೀ ಫ್ರಮ್ ಆಲ್ ದ ಕೆಮಿಕಲ್ಸ್ ಫ್ರೀ ಫ್ರಮ್ ಆಲ್ ಟೈಪ್ ಆಫ್ ಮೈಕ್ರೋಬ್ಸ್ ಅಲ್ವಾ. ಸೊ ಇಟ್ಸ್ ವೆರಿ ಪ್ಯೂರ್ ಅಲ್ವಾ. ನಮ್ಗೆ ಏನು ಪ್ರಿಪೇರ್ ಮಾಡೋ ಅವಶ್ಯಕತೆ ಇರಲ್ಲ, 24 ಸಲ ಪಾತ್ರೆಗಳು ತೊಳೆಯೋ ಅವಶ್ಯಕತೆ ಇರಲ್ಲ. ಮಗುಗೆ ಯಾವಾಗ ಹಸುವಾಗತ್ತೆ ಲೈಕ್ ತಾಯಿ ಹಾಲು ಕುಡಿಸ್ಬೋದು
0: ಎನಿ ಟೈಮ್ ಮಿಲ್ಕ್ ಎಟಿಎಂ.
1: ಓಕೆ ಡಾಕ್ಟರ್, ಇವಾಗ ಸಣ್ಣ ಸಣ್ಣ ಡೌಟ್ ಗಳಿರ್ತವೆ ತಾಯಂದ್ರಿಗೆ. ಈಗ ಮಲಗಿಸ್ಬಿಟ್ಟು ಹಾಲು ಕುಡಿಸ್ಬೋದಾ ರಾತ್ರಿ ಮಗುಗೆ ಅನ್ನೋದು, ಆಯ್ತಾ? ಯಾಕಂದ್ರೆ ಅಮ್ಮನೂ ಟಯರ್ಡ್ ಆಗಿರ್ತಾಳೆ. ಸೊ ಅದರಿಂದ ಏನಾದ್ರೂ ಮಗುಗೆ ತೊಂದರೆ ಆಗತ್ತಾ ಅನ್ನೋದು ಒಂದು ಸಾಮಾನ್ಯ ಪ್ರಶ್ನೆ.
0: ಖಂಡಿತವಾಗ್ಲೂ ಬೇರೆ ಬೇರೆ ಭಂಗಿಗಳಲ್ಲಿ ಎದೆ ಹಾಲನ್ನ ಕೊಡ್ಬೋದು. 3 ವಾರದಿಂದ 1 ತಿಂಗಳ ತನಕ ಆದಷ್ಟು ಕುತ್ಕೊಂಡಿರೋ ಭಂಗಿಯಲ್ಲಿ ಕುಡಿಸಿದ್ರೆ ಒಳ್ಳೇದು. ಯಾಕಂದ್ರೆ ಮಲ್ಕೊಂಡಾಗ ಸ್ವಲ್ಪ ಇನ್ನು ತಾಯಿಯು ಅಷ್ಟೊಂದು ಅರಿವು ಇರೋದಿಲ್ಲ, ಅದಕ್ಕೋಸ್ಕರ ಇನಿಷಿಯಲಿ ಫ್ಯೂ ಡೇಸ್ ಕುತ್ಕೊಂಡು ಕುಡಿಸೋದು ಒಳ್ಳೇದು. ನಂತರ ಒಂದ್ಸರಿ ಮಗು ಚೆನ್ನಾಗಿ ಅಡ್ಜಸ್ಟ್ ಆದ್ಮೇಲೆ ಈವನ್ ಮಲ್ಕೊಂಡು ಕೂಡ ಕುಡಿಸ್ಬೋದು, ಮತ್ತೆ ಬೇರೆ ಬೇರೆ ಪೊಸಿಷನ್ಸ್ ಅಲ್ಲಿ ಕೂಡ ಕುಡಿಸ್ಬಹುದು.
1: ತಾಯಿ ಹಾಲು ಕುಡಿಸೋ ಟೈಮಲ್ಲಿ ಯಾವ ಯಾವ ಸಂದರ್ಭದಲ್ಲಿ ವೈದ್ಯರ ಸಲಹೆ ಪಡಿಬೇಕಾಗತ್ತೆ? ಕ್ರಾಕ್ ನಿಪ್ಪಲ್ಸ್ ಉಂಟಾಗತ್ತೆ, ಆಮೇಲೆ ಸೋರ್ ನಿಪ್ಪಲ್ಸ್ ಆಗತ್ತೆ, ಆಮೇಲೆ ಕೆಲವೊಂದ್ಸಲ ಇನ್ಫೆಕ್ಷನ್ಸ್ ತರ ಆಗತ್ತೆ. ಸೊ ಈ ಎಲ್ಲ ಸಂದರ್ಭಗಳಲ್ಲಿ ವೈದ್ಯರ ಸಲಹೆ ಪಡೆಯುವ ಅವಶ್ಯಕತೆ ಇದೆಯಾ ಅಥವಾ ಮನೆಯಲ್ಲೇ ಸಿಂಪಲ್ ರೆಮಿಡೀಸ್ ವರ್ಕ್ಔಟ್ ಆಗತ್ತಾ?
0: ಈ ತರದ್ ಏನೇ ತೊಂದರೆ ಇದ್ರು ಖಂಡಿತವಾಗ್ಲೂ ಅವರು ವೈದ್ಯರ ಸಲಹೆಯನ್ನ ಪಡಿಬಹುದು. ಯಾಕೆ ಅಂತಂದ್ರೆ ನಾನು ಆಗ್ಲೇ ಹೇಳಿದ್ನಲ್ಲ, ಸೋರ್ ನಿಪ್ಪಲ್, ಕ್ರ್ಯಾಕ್ ನಿಪ್ಪಲ್ ಇದೆಲ್ಲ ಆದ ಇದು ಸರಿಯಾದ ಅಟ್ಯಾಚ್ಮೆಂಟ್ ಆಗದೆ ಇದ್ರೆ ಆಗುವಂತ ಒಂದು ತೊಂದರೆಗಳು. ಆದ್ರಿಂದ ಏನಾಗ ಅವರು ವೈದ್ಯರನ್ನ ಹೋಗಿ ನೋಡಿದಾಗ ಏನಾಗುತ್ತೆ, ಅವ್ರಿಗೂ ಯಾಕೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಕ್ಲೀನಾಗಿ ಬೇಗ ಕಂಡುಹಿಡಿತಾರೆ. ಅದರಿಂದ ಅವರ ಅಟ್ಯಾಚ್ಮೆಂಟ್ ಪೊಸಿಷನ್ ನಾವು ಕರೆಕ್ಟ್ ಮಾಡಬಹುದು. ಮತ್ತೆ ಈಸಿ ಮೆಥಡ್ ಅಂತಂದ್ರೆ ಒಂದು ನಾನು ಆಗ್ಲೇ ಹೇಳದ್ನಲ್ಲ, ಕರೆಕ್ಟ್ ಪೊಸಿಷನ್, ಮಗು ಈ ನಿಪ್ಪಲ್ ಮತ್ತೆ ಏರಿಯೋಲಾ ಕಂಪ್ಲೀಟ್ ಆಗಿ ಬಾಯಿ ಒಳಗೆ ತಗೊಂಡು ಚೀಪಬೇಕಾದ್ರೆ ಹಾಲು ಉತ್ಪತ್ತಿ ಮಾಡೋಕ್ಕೂ ಸಹಾಯ ಆಗುತ್ತೆ, ಮತ್ತೆ ಹೆಚ್ಚು ಹಾಲು ಬರುತ್ತೆ, ಮತ್ತೆ ಯಾವುದೇ ರೀತಿ ನಿಪ್ಪಲ್ ಏರಿಯಾಲಾಗೆ ತೊಂದರೆ ಆಗಲ್ಲ. ಇಲ್ಲ ಅಂತಂದ್ರೆ ಅದು ಗಾಯ ಉಂಟಾಗಿ ಸೋಂಕು ಉಂಟಾಗುತ್ತೆ. ಒಂದು ಈಸಿ ರೆಮಿಡಿ ಏನು ಅಂತಂದ್ರೆ, ಯಾವಾಗ್ಲೂ ಹಾಲಿನಲ್ಲಿ 4 ಮಿಲ್ಕ್ ಮತ್ತೆ ಹೈಂಡ್ ಮಿಲ್ಕ್ ಅಂತ ಇರುತ್ತೆ. ಈ 4 ಮಿಲ್ಕ್ ಏನು ನೀರಿನ ಅಂಶ ಜಾಸ್ತಿ ಇರುತ್ತೆ, ಇದು ಮಗುವಿನ ಬಾಯಾರಿಕೆ ತಣಿಸುತ್ತೆ. ಇದು ಫಸ್ಟ್ ಒಂದು 5 ನಿಮಿಷ ಬರುವಂತ ಹಾಲು, ಆಮೇಲೆ ಬರುವಂತ ಹಾಲು ಹೈಂಡ್ ಮಿಲ್ಕ್. ಇದು ಮಗು ಪೌಷ್ಟಿಕಾಂಶ ಯುಕ್ತ ಹಾಲು, ಫ್ಯಾಟ್ ಮತ್ತೆ ಪ್ರೋಟೀನ್ ಹೆಚ್ಚಾಗಿರುತ್ತೆ, ಇದರಿಂದ ಮಗುವಿನ ತೂಕ ಹೆಚ್ಚಾಗುತ್ತೆ. ಈ ಹೈಂಡ್ ಮಿಲ್ಕ್ ಬರುತ್ತಲ್ಲ, ಅದಕ್ಕೆ ಮಗುವಿಗೆ ನಾವು ಹೆಚ್ಚು ಹೊತ್ತು ಹಾಲು ಕುಡಿಸೋದು ಕೂಡ ಇಂಪಾರ್ಟೆಂಟು. ಅಂದ್ರೆ ಒಂದು 15 ನಿಮಿಷ ಒಂದೇ ಕಡೆಗೆ ಕುಡಿಸೋದ್ರಿಂದ ಮಗುವಿಗೆ ಬೋತ್ 4 ಮಿಲ್ಕ್ ಮತ್ತೆ ಹೈಂಡ್ ಮಿಲ್ಕ್ ಎರಡೂ ಸಹ ಸಿಗುತ್ತೆ. ಆಮೇಲೆ ಈ ಹೈಂಡ್ ಮಿಲ್ಕ್ ನಾ ಆಗ್ಲೇ ಹೇಳ್ದಂಗೆ ಪ್ರೋಟೀನ್ ಹೆಚ್ಚಾಗಿರುತ್ತಲ್ಲ, ಈ ತರ ಸೋರ್ ನಿಪ್ಪಲ್ ಎಲ್ಲ ಆದಾಗ ಈ ಹೈಂಡ್ ಮಿಲ್ಕ್ ಅನ್ನ ನಿಪ್ಪಲ್ ಮತ್ತೆ ಏರಿಯೋಲಗೆಲ್ಲ ಇದು ಹಚ್ಚೋದ್ರಿಂದ ಅದು ಸೋರ್ನೆಸ್ ಎಲ್ಲ ಕಡಿಮೆ ಆಗತ್ತೆ.
1: ಈಗ ಕುಟುಂಬದ ಸದಸ್ಯರು ವಿಶೇಷವಾಗಿ ಹಸ್ಬೆಂಡ್ ಅಂಡ್ ಹಿರಿಯರು ತಾಯಂದ್ರು ಯಾವ ರೀತಿ ಬೆಂಬಲ ನೀಡಬಹುದು?
0: ಈಗ ತಾಯಿ ಎದೆಹಾಲು ಕುಡಿಸೋದು ಬರೀ ತಾಯಿ ಒಬ್ಬಳದೇ ಜವಾಬ್ದಾರಿ ಅಲ್ಲ, ಇದು ಕಂಪ್ಲೀಟ್ ಕುಟುಂಬದ ಜವಾಬ್ದಾರಿ ಆಗಿರುತ್ತೆ. ಸೊ ಆದ್ರಿಂದ ಏನಾಗುತ್ತೆ, ಅವಳಿಗೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಎರಡೂ ಸಹ ಮನೆಯ ಎಲ್ಲ ಸದಸ್ಯರು ಗಂಡ ಆಗಿರ್ಬೋದು ಮತ್ತೆ ಮನೆಯಲ್ಲಿರೋ ಅತ್ತೆ ಮಾವ ಮತ್ತೆ ಎಲ್ಲರದ್ದು ಜವಾಬ್ದಾರಿ ಅವಳಿಗೆ. ಬೋತ್ ಮೊದಲೆಲ್ಲ ತುಂಬಾ ಒಟ್ಟು ಕುಟುಂಬಗಳಿರ್ತಿತ್ತು, ಅಷ್ಟಾಗಿ ತಾಯಿಗೆ ಹೊರೆ ಆಗ್ತಾ ಇರಲಿಲ್ಲ. ಈಗ ಬೋತ್ ಎಲ್ಲರೂ ಅವಳ ದೈಹಿಕ ಮತ್ತು ಮಾನಸಿಕವಾಗಿ ಅವಳಿಗೆ ಸಪೋರ್ಟ್ ಕೊಡೋದು ತುಂಬಾ ಮುಖ್ಯ. ಇದ್ರ ಜೊತೆಗೆ ಅವಳು ಅಕಸ್ಮಾತ್ ಕೆಲ್ಸಕ್ಕೆ ಹೋಗುವಂತವರಾಗಿದ್ರೆ ಆ ಉದ್ಯೋಗ ಸ್ಥಳದಲ್ಲಿ ಅಲ್ಲೂ ಕೂಡ ಸ್ವಲ್ಪ ಹೆರಿಗೆ ರಜೆ ಜಾಸ್ತಿ ಕೊಡೋದ್ರಿಂದ ಮತ್ತೆ ಅಲ್ಲಿ ಒಳ್ಳೆ ವಾತಾವರಣ ಸೃಷ್ಟಿಸಿರೋದ್ರಿಂದ ಹೆಲ್ಪ್ ಮಾಡ್ಬೇಕು.
1: ಓಕೆ ಡಾಕ್ಟರ್ ರಶ್ಮಿ ಅವರೇ, ವಿಶ್ವ ಸ್ತನ್ಯಪಾನ ಸಪ್ತಾಹದ ಈ ವರ್ಷದ ಘೋಷವಾಕ್ಯದ ಬಗ್ಗೆ ಸ್ವಲ್ಪ ವಿವರಿಸ್ತೀರಾ?
0: ಈ ವರ್ಷದ ಘೋಷವಾಕ್ಯ ಅಂದ್ರೆ, ಸುಸ್ಥಿರ ಜೀವನಕ್ಕಾಗಿ ಸ್ತನ್ಯಪಾನ ಏನು ಕೆಲಸ ಮಾಡುತ್ತಿದೆಯೋ ಅದನ್ನು ಬಲಪಡಿಸಬೇಕು. ಅಂದ್ರೆ ಈಗ ಮನೆಗೆ ಫೌಂಡೇಶನ್ ಎಷ್ಟು ಸ್ಟ್ರಾಂಗ್ ಆಗಿರ್ಬೇಕೋ ಅದೇ ರೀತಿ ಇವನ್ ಮಗುವಿನ ಆರೋಗ್ಯ ಅಷ್ಟು ಸ್ಟ್ರಾಂಗ್ ಆಗಿರ್ಬೇಕು ಅಂತಂದ್ರೆ ತಾಯಿ ಹಾಲು ಕುಡಿಸೋದ್ರ ಮಹತ್ವವನ್ನು ಕುರಿತು ಥೀಮ್ ಈ ಸರಿ.
1: ಡಾಕ್ಟರ್ ರಶ್ಮಿ ಅವರೇ, ವಿಶ್ವ ಸ್ತನ್ಯಪಾನ ಸಪ್ತಾಹದ ಸಂದರ್ಭದಲ್ಲಿ ಹೊಸ ತಾಯಂದ್ರಿಗೆ ನಿಮ್ಮ ಸಲಹೆ ಏನು?
0: ಸ್ತನ್ಯಪಾನ ಅದು ಪ್ರಕೃತಿ ನಿಯಮ ಮತ್ತೆ ಮಗುವಿನ ಹಕ್ಕು ಮತ್ತು ತಾಯಿಯ ಕರ್ತವ್ಯ. ಇದನ್ನ ನಾವು ತಪ್ಪದೇ ನಾವು ಮಗು ಕೊಡಬೇಕು. ಮೊದಲು 1 ಗಂಟೆಯಲ್ಲಿ ಇದನ್ನ ಖಂಡಿತ ಕೊಡಬೇಕು, ಮತ್ತೆ ಆರು ತಿಂಗಳ ತನಕ ತಾಯಿ ಹಾಲು ಬಿಟ್ಟು ಬೇರೆ ಏನನ್ನೂ ಕೊಡಬಾರ್ದು, ಮತ್ತೆ ಎರಡು ವರ್ಷ ಅಥವಾ ಅದಕ್ಕಿಂತ ಹೆಚ್ಚಾಗಿ ಎದೆ ಹಾಲು ಉಣಿಸ್ಬೇಕು. ಆಮೇಲೆ ಇವನ್ ಹುಷಾರಿಲ್ದೆ ಇರೋ ಟೈಮಲ್ಲೂ ಅಷ್ಟೇ, ವಾಂತಿ ಭೇದಿ ಆಗಿರ್ಬೋದು ಏನೇ ಆಗಿರ್ಬೋದು, ತಾಯಿಗೂ ಹುಷಾರಿಲ್ದೆ ಇರೋ ಸಂದರ್ಭಗಳಲ್ಲೂ ಕೂಡ ತಾಯಿ ಮಾಸ್ಕ್ ಧರಿಸಿ ಮಗುವಿಗೆ ಹಾಲನ್ನು ಉಣಿಸ್ಬೇಕು.
1: ಡಾಕ್ಟರ್ ರಶ್ಮಿಯವರೇ, ಆಗಸ್ಟ್ 1ನೇ ತಾರೀಕಿಂದ 7ನೇ ತಾರೀಕು ತನಕ ವಿಶ್ವ ಸ್ತನ್ಯಪಾನ ಸಪ್ತಾಹವನ್ನ ಆಚರಿಸ್ತಾ ಇದ್ದೀವಿ. ಸೊ ಈ ಸಂದರ್ಭದಲ್ಲಿ ತಾಯಿಯ ಹಾಲು ಮಗುವಿನ ಮೊದಲ ರಕ್ಷಣೆ, ಮೊದಲ ಪೋಷಣೆ, ಈ ವಿಷಯದ ಕುರಿತು ನಮ್ಮ ತಾಯಿಯಂದರಿಗೆ ಅತ್ಯಂತ ಮಹತ್ವದ ವಿಷಯಗಳನ್ನು ನೀವು ಮಾಡಿಕೊಟ್ಟಿದ್ದೀರಾ. ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ತಮಗೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ಇದುವರೆಗೆ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ತಾಯಿಯ ಹಾಲು ಮೊದಲ ರಕ್ಷಣೆ, ಮೊದಲ ಪೋಷಣೆ, ವಿಶ್ವ ಸ್ತನ್ಯಪಾನ ಸಪ್ತಾಹದ ಸಂದರ್ಭದಲ್ಲಿ ಮಕ್ಕಳ ತಜ್ಞರಾದ ಡಾಕ್ಟರ್ ರಶ್ಮಿ ಪ್ರಶಾಂತ್ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಅವರೊಂದಿಗೆ ಜೊತೆಯಾದವರು ಆಶಾ.

0: ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
1: ಶ್ರೋತೃ ಬಾಂಧವರ, ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಕಂಪನಾಂಕ 102.1 ಮೆಗಾಹೆರ್ಟ್ಸ್. ಸಮಯ 12:30 ಕೆಲ ಕೇಳಿ ಕೆಲವು ಪ್ರಕಟಣೆಗಳನ್ನು.

0: ನಿತ್ಯವೂ ನಮಗೆಲ್ಲ ಬೇಕು ನೀರು.
1: ಕೊರತೆಯಿಂದ ಕಾಣದಿರಲಿ ಕಣ್ಣೀರು,
2: ಪ್ರತಿ ಕೆಲಸದಲ್ಲಿ ಆಗಲಿ ನೀರಿನ ಉಳಿತಾಯ,
3: ಮಿತ ನೀರಿನ ಬಳಕೆಯಲ್ಲಿ ಇರಲಿ ಉಪಾಯ.
4: ಕಲವೇ ಜೀವ ಬಾರದಿರಲಿ ಅಭಾವ.
0: ಹಲವಾರು ಕಾರ್ಯಗಳಿಗೆ ಅಲ್ಪ ನೀರು ಸಾಕು.
2: ಬಳಸಿದ ನೀರು ಮರುಬಳಕೆ ಆಗಬೇಕು.
1: ವಾಹನದ ಮೇಲಿನ ಧೂಳನ್ನ ಬಟ್ಟೆಯಿಂದ ಕೊಡಬಿಡಿ.
5: ಬಟ್ಟೆ ಪಾತ್ರೆ ತೊಳೆದ ನೀರನ್ನ ಗಿಡಗಳಿಗೆ ಉಣಿಸಿ.
2: ನಿತ್ಯವೂ ನೀರು ಪೋಲಾಗದಂತೆ ಗಮನಿಸಿ.

0: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಅರ್ಜೆಂಟ್ ಆಗಿ ಫುಡ್ ಡೆಲಿವರಿ ಮಾಡಬೇಕು ಈ ಟ್ರಾಫಿಕ್ ಅಲ್ಲಿ, ಅಪಘಾತವಾಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನಪ್ಪ ಗತಿ?
2: ಅದಕ್ಕಾಗಿಯೇ ಕರ್ನಾಟಕ ಸರ್ಕಾರ ತಂದಿದೆ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ. ಅಪಘಾತ ವಿಮೆ, ಜೀವ ವಿಮೆ, ಆಸ್ಪತ್ರೆ ವೆಚ್ಚಕ್ಕೆ ನೆರವು, ಇವೆಲ್ಲವೂ ಉಚಿತ. 18-60 ವರ್ಷದ ಫುಡ್ ಡೆಲಿವರಿ ಹಾಗೂ ಇ ಕಾಮರ್ಸ್ ಸಂಸ್ಥೆಗಳಲ್ಲಿ ಡೆಲಿವರಿ ಕೆಲಸ ಮಾಡುತ್ತಿರುವ ಸೇವಾ ಸಿಂಧು ಪೋರ್ಟಲ್ ನಲ್ಲಿ ನೋಂದಾಯಿಸಿದ ಅರ್ಹ ಗಿಗ್ ಕಾರ್ಮಿಕರಿಗೆ ಮಾತ್ರ ಈ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ 1552214 ಸಹಾಯವಾಣಿಗೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
3: ಬೇಸರ ಮಾಡ್ಕೋಬೇಡ, ಈಗ ನಮ್ಮಂತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
2: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSUWSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ಶ್ರೋತೃ ಬಾಂಧವರೇ, ಈ ಮಧ್ಯಾಹ್ನ 1 ಗಂಟೆಗೆ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತಾದ ಕಾರ್ಯಕ್ರಮದಲ್ಲಿ ಪಿಎಂ ಅಟಲ್ ಭೂಜಲ್ ಯೋಜನೆ ಕುರಿತು ಮಾಹಿತಿ ಪ್ರಸಾರವಾಗಲಿದೆ. ಹಾಗೆಯೇ 1:30 ಚೈತ್ರವನ ಲಕ್ಷ್ಮೇಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ, ಪ್ರಸ್ತುತಿ ಡಾಕ್ಟರ್ ಎ ಎಸ್ ಶಂಕರನಾರಾಯಣ ಅವರಿಂದ.

ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸರಿಯಾಗಿ ಸಮಯ 12:35 ಬೆಂಗಳೂರು ಕೇಂದ್ರದಿಂದ ಆರೋಗ್ಯ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ಆಕಾಶವಾಣಿ ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ, ವಿಶ್ವ ಸ್ತನ್ಯಪಾನ ಸಪ್ತಾಹ ಸಂದರ್ಭದಲ್ಲಿ ಸ್ತನ್ಯಪಾನದ ಮಹತ್ವ. ಈ ಕುರಿತು ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಡ್ಡ್ಯನಡ್ಕ ಇಲ್ಲಿನ ವೈದ್ಯಾಧಿಕಾರಿ ಡಾಕ್ಟರ್ ವಿಶ್ವೇಶ್ವರ ವಿಕೆ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಚೇತನಾ ನಾಯಕ್ ಕೆ.
1: ಆಕಾಶವಾಣಿ ಕೇಳುಗರಿಗೆಲ್ಲ ನಮಸ್ಕಾರ. ವಿಶ್ವ ಸ್ತನ್ಯಪಾನ ಸಪ್ತಾಹ ಈ ವಿಶೇಷ ಸಂದರ್ಶನಕ್ಕೆ ನಮ್ಮ ಜೊತೆಗಿದ್ದಾರೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಡ್ಡ್ಯನಡ್ಕ ಇಲ್ಲಿನ ವೈದ್ಯಾಧಿಕಾರಿ ಡಾಕ್ಟರ್ ವಿಶ್ವೇಶ್ವರ ವಿಕೆ. ಡಾಕ್ಟರ್ ನಮಸ್ಕಾರ. ಇಂದಿನ ವಿಶ್ವ ಸ್ತನ್ಯಪಾನ ಸಪ್ತಾಹ ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹಾಗೂ ನಮಸ್ಕಾರ.
2: ನಮಸ್ಕಾರ
1: ಡಾಕ್ಟರ್. ವಿಶ್ವ ಸ್ತನ್ಯಪಾನ ಸಪ್ತಾಹ ಈ ದಿನದ ಆಚರಣೆಯ ಮಹತ್ವ ಮತ್ತು ಉದ್ದೇಶವನ್ನು ತಿಳಿಸಬಹುದಾ?
2: ಪ್ರತಿ ವರ್ಷ ನಾವು ಆಗಸ್ಟ್ 1-7 ತನಕ ಒಂದು ವಾರದ ಕಾಲ ಈ ಸ್ತನ್ಯಪಾನ ಸಪ್ತಾಹವನ್ನು ಆಚರಿಸ್ತಾ ಇದ್ದೇವೆ. ವಿಶ್ವಸಂಸ್ಥೆಯಿಂದಲೇ ಆದೇಶಗೊಂಡು ಈ ಸಪ್ತಾಹವನ್ನು ಎಲ್ಲ ರಾಷ್ಟ್ರಗಳಲ್ಲಿ ಆಚರಿಸಲಾಗ್ತದೆ. ಮುಖ್ಯವಾಗಿ ಸ್ತನ್ಯಪಾನದ ಮಹತ್ವವನ್ನು ಜನರಿಗೆ ತಿಳಿಸುವಂಥದ್ದು, ಸರಿಯಾಗಿ ಹಾಲುಡಿಸುವ ಬಗ್ಗೆ ಜನರಿಗೆ ಮಾಹಿತಿಯನ್ನು ನೀಡುವಂಥದ್ದು ಇದರ ಉದ್ದೇಶ. ಕುಟುಂಬಗಳು ಮತ್ತು ಸಾಮಾಜಿಕರಿಗೆ ಹಾಲುಣಿಸುವ ತಾಯಂದಿರನ್ನು ಮನೆಯಲ್ಲಿ ಮತ್ತು ಉದ್ಯೋಗದಲ್ಲಿ ಬೆಂಬಲಿಸಲು ಕಲಿಸುವುದು ಈ ಬಾರಿಯ ಈ ಸ್ತನ್ಯಪಾನ ಸಪ್ತಾಹದ ಮುಖ್ಯ ಉದ್ದೇಶ. ಇದನ್ನು ಯಾಕೆ ಆಚರಿಸಬೇಕು ಅಂತ ಹೇಳಿದರೆ ಮುಖ್ಯವಾಗಿ ಮೂರು ಕಾರಣಗಳನ್ನು ನಾವು ಗುರುತಿಸಬಹುದು. ಒಂದನೇದಾಗಿ, ಸ್ತನ್ಯಪಾನದ ವಿಷಯದಲ್ಲಿ ಜನರಿಗೆ ಇರುವಂತಹ ತಪ್ಪು ಕಲ್ಪನೆಗಳನ್ನು ನಿವಾರಿಸುವಂಥದ್ದು ಇದರ ಮೊದಲ ಉದ್ದೇಶ. ಮತ್ತೆ ಎರಡನೇದಾಗಿ, ಹೊಸದಾಗಿ ತಾಯಂದಿರಾದ ಮಹಿಳೆಯರಿಗೆ ಯಾವ ರೀತಿಯಲ್ಲಿ ಹಾಲುಣಿಸಬೇಕು, ಯಾವಾಗ ಯಾವಾಗೆಲ್ಲ ಹಾಲುಣಿಸಬೇಕು, ಹಾಲುಣಿಸುವ ಸರಿಯಾದ ಭಂಗಿ ಏನು, ಮಗುವನ್ನು ಹೇಗೆ ಕೂರಿಸಿಕೊಳ್ಳಬೇಕು, ಯಾವ ರೀತಿ ಮೊಲೆಯನ್ನು ಮಗುವಿನ ಬಾಯಿಗೆ ಅದು ಚೀಪಲಿಕ್ಕೆ ಅನುಕೂಲಕರವಾಗುವಂತೆ ಯಾವ ಭಂಗಿಯಲ್ಲಿ ನಾವು ಹಾಲುಣಿಸಬೇಕು, ಈ ರೀತಿಯ ಹಾಲುಣಿಸುವ ಬಗ್ಗೆ ಹಲವಾರು ಮಾಹಿತಿಗಳ ಕೊರತೆ ಇರ್ತದೆ. ಆ ಮಾಹಿತಿಗಳನ್ನು ತಾಯಂದಿರಿಗೆ ನೀಡುವಂಥದ್ದು ಎರಡನೇ ಉದ್ದೇಶ. ಮೂರನೇದಾಗಿ, ಹಾಲುಣಿಸುವುದರಿಂದ ಮಗುವಿಗೂ ಕೂಡ ಲಾಭ ಇದೆ, ಅಮ್ಮನಿಗೂ ಕೂಡ ಲಾಭ ಇದೆ. ಆರೋಗ್ಯದ ವಿಷಯದಲ್ಲಿರ್ಬೋದು, ಬೇರೆ ಬೇರೆ ವಿಷಯಗಳಲ್ಲಿ ಏನೆಲ್ಲ ಲಾಭಗಳು ಪ್ರಯೋಜನಗಳು ಈ ಸ್ತನ್ಯಪಾನದಿಂದ ಇವೆ ಎನ್ನುವುದನ್ನು ಜನರಿಗೆ ಕಲಿಸಿಕೊಡುವಂಥದ್ದು ಮೂರನೆಯ ಉದ್ದೇಶ. ಈ ಮೂರು ಕಾರಣಗಳಿಗೆ ಹಾಲುಣಿಸುವಿಕೆಯ ಬಗ್ಗೆ, ಸ್ತನ್ಯಪಾನದ ಮಹತ್ವದ ಬಗ್ಗೆ ಸ್ತನ್ಯಪಾನ ಸಪ್ತಾಹವನ್ನು ನಾವು ಆಚರಿಸಬೇಕಾಗಿ ಬಂದಿದೆ.
1: ಈ ವರ್ಷದ ವಿಶ್ವ ಸ್ತನ್ಯಪಾನ ಸಪ್ತಾಹದ ಸಂದೇಶ ಏನುಂಟು?
2: 2026 ವರ್ಷದ ಸ್ತನ್ಯಪಾನ ಸಪ್ತಾಹದ ಸಂದೇಶ ಏನು ಅಂತ ಹೇಳಿದರೆ, ಸ್ತನ್ಯಪಾನಕ್ಕೆ ಆದ್ಯತೆ ಮತ್ತು ಸಶಕ್ತವಾದ ಪ್ರೋತ್ಸಾಹಕ ವ್ಯವಸ್ಥೆಯೊಂದನ್ನು ಸೃಷ್ಟಿಸುವುದು ಅಂತ ಹೇಳಿದರೆ, ನಾವು ಇಂಗ್ಲೀಷ್ನಲ್ಲಿ ಹೇಳೋದಾದರೆ ಪ್ರೊಟೆಕ್ಟ್ ಪ್ರಮೋಟ್ ಆ್ಯಂಡ್ ಸಪೋರ್ಟ್ ಬ್ರೆಸ್ಟ್ ಫೀಡಿಂಗ್ ಅಂತೇಳಿ. ಅಂತ ಹೇಳಿದ್ರೆ ಸುರಕ್ಷಿತವಾದ ವಾತಾವರಣದಲ್ಲಿ ಸುರಕ್ಷಿತವಾಗಿ ಹಾಲುಣಿಸಬೇಕು ಒಂದು. ಎರಡನೇದು, ಹಾಲುಣಿಸುವಿಕೆಯನ್ನು ನಾವು ಹೆಚ್ಚಾಗಿ ಪ್ರೋತ್ಸಾಹಿಸಬೇಕು. ಮೂರನೇದು, ಅದನ್ನು ಬೆಂಬಲಿಸಬೇಕು, ಸರಿಯಾದ ರೀತಿಯಲ್ಲಿ ಹಾಲುಣಿಸುವಿಕೆಯನ್ನು ನಾವು ಬೆಂಬಲಿಸಬೇಕು. ಈ ಮೂರು ರೀತಿಯಲ್ಲೂ ಕೂಡ ಸ್ತನ್ಯಪಾನವನ್ನು ಬೆಳೆಸುವಂಥದ್ದು, ಉಳಿಸುವಂಥದ್ದು ಮತ್ತು ಒಂದು ವ್ಯವಸ್ಥೆಯನ್ನು ಕಲ್ಪಿಸುವಂಥದ್ದು ಸ್ತನ್ಯಪಾನದ ಈ ವರ್ಷದ ಧ್ಯೇಯವಾಗಿದೆ.
1: ಮತ್ತೆ ಮಗುವಿಗೆ ಎದೆ ಹಾಲು ಮಗುವಿನ ಆರೋಗ್ಯಕ್ಕೆ ಹೇಗೆ ಸಹಾಯವಾಗ್ತದೆ, ಮತ್ತೆ ಯಾವಾಗ ಎದೆ ಹಾಲನ್ನು ಶುರು ಮಾಡಬೇಕು, ಹೇಗೆ ಮುಂದುವರಿಸಬೇಕು ಡಾಕ್ಟರ್? ಅದು
2: ಮಗುವಿಗೆ ನಾವು ಹೇಳ್ತೇವೆ ಅಮ್ಮನ ಹಾಲೇ ಅಮೃತ ಅಂತ ಹೇಳಿ. ಅಮೃತ ಅಂದ್ರೆ ಏನು? ಅಮೃತವನ್ನು ಕುಡಿದವರಿಗೆ ಸಾವಿಲ್ಲ, ಹೌದಲ್ವಾ? ಹಾಗಾಗಿ ಈಗ ತಾನೇ ಹುಟ್ಟಿದ ಮಗುವಿಗೆ ಅಮೃತ ಸಮಾನವಾದಂಥದ್ದು ಯಾವುದಾದ್ರೂ ಇದ್ರೆ ಅದು ಎದೆ ಹಾಲು. ಯಾಕಂತ ಹೇಳಿದ್ರೆ 9 ಮಗು ಅಮ್ಮನ ಹೊಟ್ಟೆಯಲ್ಲಿ ಬೆಚ್ಚಗೆ ಮಲಗಿರ್ತದೆ. ಯಾವುದೇ ರೀತಿಯ ಭಯ ಅದಕ್ಕೆ ಇರುವುದಿಲ್ಲ, ಅಥವಾ ಯಾವುದೇ ರೀತಿಯ ರೋಗಾಣುಗಳ ದಾಳಿಯ ಭಯ ಇರುವುದಿಲ್ಲ, ಬೇರೆ ಶತ್ರುಗಳ ಭಯ ಇರುವುದಿಲ್ಲ, ಯಾವುದು ಕೂಡ ಇರುವುದಿಲ್ಲ, ಬೆಚ್ಚಗೆ ಅದು ಮಲಗಿರ್ತದೆ. ಬೆಳೀತಾ ಬೆಳೀತಾ ಮಲಗಿರ್ತದೆ 9 ಸ್ರವಿಸುವಂತಹ ಹಾಲಿನ ಮೂಲಕ, ಆ ಎದೆ ಹಾಲಿನ ಅಮೃತವನ್ನು ಮಗುವಿಗೆ ಉಣಿಸುವ ಮೂಲಕ ಆ ಮಗುವಿನ ಜೀವವನ್ನು ಉಳಿಸ್ತಾಳೆ. ಹಾಗಾಗಿ ಚಿನ್ನದಂತ ಸಮಯ, ಗೋಲ್ಡನ್ ಅವರ್ ಅಂತೇಳಿ ನಾವು ಇಂಗ್ಲಿಷ್ ಅಲ್ಲಿ ಹೇಳ್ತೇವೆ, ಚಿನ್ನದಂತ ಸಮಯ ಅದು. ಹೆರಿಗೆಯಾಗಿ 1 ಒಳಗೆ ಹಾಲು ಉಣಿಸ್ಲಿಕ್ಕೆ ಶುರು ಮಾಡಬೇಕು ಅಮ್ಮ. ಆ ಎದೆ ಹಾಲಿನ ಅಮೃತವನ್ನ ಮಗುವಿಗೆ ಉಣಿಸಬೇಕು. ಹಾಗಿದ್ರೆ ಅದು ಖಂಡಿತವಾಗಿಯೂ ಮಗು ಬದುಕ್ತದೆ, ಎಷ್ಟೋ ರೀತಿಯ ಕಾಯಿಲೆಗಳಿಂದ ರಕ್ಷಣೆಯನ್ನು ಪಡೆಯುತ್ತದೆ. ರೋಗ ನಿರೋಧಕ ಶಕ್ತಿ ಸಮೃದ್ಧವಾಗಿರುವಂಥದ್ದು ಈ ಮೊದಲ 1/2 ಒಂದು ಗಂಟೆಯಲ್ಲಿ ಸ್ರವಿಸುವಂತಹ ಕೊಲೆಸ್ಟ್ರಮ್ ಅಂತ ನಾವು ಏನ್ ಹೇಳ್ತೇವೆ ಆ ಗಿಣ್ಣು ಹಾಲು, ಅದಲ್ಲಿ ಇರ್ತದೆ. ಆ ಅಮೃತವನ್ನ ಉಣಬಡಿಸಬೇಕು. 2-3 ರೀತಿಯಲ್ಲಿ ಈ ಎದೆ ಹಾಲು ಮಗುವನ್ನು ರಕ್ಷಿಸುತ್ತದೆ. ಒಂದು ರೋಗ ನಿರೋಧಕ ಶಕ್ತಿಗಳನ್ನು, ಇಮ್ಯುನಿಯೋಗ್ಲೋಬಿಲಿನ್ಸ್ ಅಂತ ನಾವು ಇಂಗ್ಲೀಷಲ್ಲಿ ಹೇಳ್ತೇವೆ, ಆ ಪ್ರೋಟೀನ್ಗಳನ್ನು ಸಮೃದ್ಧವಾಗಿ ಹೊಂದಿರ್ತದೆ ಅದು ಎದೆ ಹಾಲು. ಎರಡನೇದಾಗಿ ಇದು ಮಗುವಿನ ದೇಹವನ್ನು ಬೆಚ್ಚಗಿರಿಸ್ತದೆ. ಹೇಳಿದ್ನಲ್ಲ ನಾವು ಗರ್ಭಕೋಶದ ಒಳಗೆ ಬೆಚ್ಚಾಗಿ ಇತ್ತದು, ಹೊರಗಡೆ ಬಂದಾಗ ಹೈಪೋಥರ್ಮಿಯಾ ಅಂತ ನಾವು ಹೇಳ್ತೇವೆ. ಉಷ್ಣತೆ ಕಡಿಮೆ ಆಗುವಂಥದ್ದು, ದೇಹದ ಉಷ್ಣತೆ ಕಡಿಮೆ ಆಗುವಂಥ ಸಾಧ್ಯತೆ ಇರ್ತದೆ. ಆದರೆ ಅಮ್ಮನ ಎದೆ ಹಾಲು ಕುಡಿದಾಗೆ ಅದರ ಶರೀರದ ಉಷ್ಣತೆಯು ಕೂಡ ಜಾಸ್ತಿ ಆಗ್ತದೆ, ಅದು ಬೆಚ್ಚಗಾಗಿರಲಿಕ್ಕೆ ಸಾಧ್ಯ ಆಗ್ತದೆ, ಬೇರೆ ರೀತಿಯ ತೊಂದರೆಗಳಿಗೆ ಅದು ಒಳಗಾಗುವುದಿಲ್ಲ. ಮತ್ತೆ ಮೂರನೇದಾಗಿ ಅಮ್ಮನಿಗೂ ಕೂಡ ಅಮ್ಮನ ಗರ್ಭಕೋಶವನ್ನು ಇನ್ವಲ್ಯೂಷನ್ ಅಂತ ಹೇಳ್ತಾರೆ, ಅದನ್ನು ಗಟ್ಟಿಯಾಗಿಸ್ತದೆ, ಅದು ಗಟ್ಟಿಯಾಗಿಸ್ತದೆ, ಬ್ಲೀಡಿಂಗ್ ಅನ್ನು ರಕ್ತಸ್ರಾವವನ್ನು ನಿಲ್ಲಿಸ್ತದೆ. ಆ ಮೂಲಕ ಅಮ್ಮನಿಗೂ ಕೂಡ ಅದು ಒಳ್ಳೆಯ ಪರಿಣಾಮವನ್ನು ಉಂಟು ಮಾಡ್ತದೆ. ಮಗುವಿನ ಜೀವವನ್ನು ರಕ್ಷಿಸುವಂತಹ ಅಮೃತವಾಗಿ ಇದು ಮೊದಲೇ ಒದಗ್ತದೆ. ಮತ್ತೆ ಅದು ಯಾವಾಗ ಎಲ್ಲ ನಾವು ಹಾಲು ಕುಡಿಸಬೇಕು ಅಂತ ಕೇಳ್ತಾರೆ, ಅದು ಆನ್ ಡಿಮ್ಯಾಂಡ್ ಬೇಸಿಸ್ ಅಂತ ನಾವು ಇಂಗ್ಲೀಷಲ್ಲಿ ಕರಿತೇವೆ, ಬೇಡಿಕೆಯಂತೆ ಪೂರೈಕೆ. ಅದು ಮಗು ಕೇಳಿದಾಗೆಲ್ಲ ಕೊಡ್ತಾ ಇರಬೇಕು. ಕೆಲವೊಮ್ಮೆ ಏನಾಗ್ತದೆ ಅಂತ ಹೇಳಿದ್ರೆ ಅಮ್ಮನೇ ಎಬ್ಬಿಸಿ ಕೊಡಬೇಕಾಗ್ತದೆ. ಮಗು ನಿದ್ದೆ ಮಾಡಿರಬಹುದು, ಮಗುವಿಗೆ ಮರೆತು ಹೋಗಿರಬಹುದು, ಆದರೆ ಅಮ್ಮನಿಗೆ ಮರೆತು ಹೋಗಬಾರದು. ಮೊದಲ ಹುಟ್ಟಿದ ಮೊದಲ ಕೆಲವು ದಿನಗಳಲ್ಲಿ ಅಥವಾ ಒಂದು 2-3 ತಿಂಗಳ ತನಕ ಅಮ್ಮ ಒಂದು ದಿನಕ್ಕೆ ಒಂದು 8-12 ಬಾರಿ ಅಂದರೆ 2-3 ಗಂಟೆಗಳಿಗೆ ಒಮ್ಮೆ ಆದರೂ ಹಾಲು ಕುಡಿಸಲೇಬೇಕಾಗ್ತದೆ. ಎರಡನೇ ಹಂತ ಯಾವುದು ಅಂತ ಹೇಳಿದರೆ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಅಂತ ಹೇಳ್ತಾರೆ, ಅಂದರೆ ಬರೇ ಎದೆ ಹಾಲನ್ನು ಮಾತ್ರ ಉಣಿಸುವುದು, ಬೇರೆ ಯಾವುದೇ ಆಹಾರ ವಸ್ತುಗಳನ್ನು ಮಗುವಿಗೆ ಕೊಡಲಿಕ್ಕೆ ಇಲ್ಲ 6 ತಿಂಗಳ ಕಾಲ. ಯಾಕೆಂತೇಳಿ ಹೇಳಿದರೆ ಮಗುವಿಗೆ ಬೇಕಾದ ಎಲ್ಲ ಪೋಷಕಾಂಶಗಳು ಅದನ್ನು ಬೇಕಾದ ರೂಪದಲ್ಲಿ, ಬೇಕಾದ ಪ್ರಮಾಣದಲ್ಲಿ, ಬೇಕಾದ ರೀತಿಯಲ್ಲಿ ಅಮ್ಮನ ಹಾಲಿನಲ್ಲಿ ಇರ್ತದೆ. ಯಾಕಂತ ಹೇಳಿದರೆ ಸಮತೋಲಿತ ಆಹಾರ ಅಂತ ನಾವು ಹೇಳ್ತೇವಲ್ಲ, ದೇಹದ ಬೆಳವಣಿಗೆಗೆ ಬೇರೆ ಬೇರೆ ಕಾರ್ಬೋಹೈಡ್ರೇಟ್ಗಳು ಬೇಕು, ಶರ್ಕರಾಪಿಷ್ಟಗಳು, ಸಸಾರಜನಕಗಳು ಬೇಕು, ಕೊಬ್ಬಿನ ಅಂಶಗಳು ಬೇಕು, ಖನಿಜ ಲವಣಗಳು ಬೇಕು, ಜೀವಸತ್ವಗಳು ಬೇಕು, ಎಲ್ಲ ಬೇಕು. ಆದರೆ ಮಗುವಿಗೆ ಇದು ಎಲ್ಲವೂ ಕೂಡ ಅಮ್ಮನ ಎದೆ ಹಾಲಲ್ಲಿಯೇ ಅಡಕವಾಗಿರ್ತದೆ. ಹಾಗೆ ಕಂಪ್ಲೀಟ್ ಫುಡ್, ಸಮತೋಲಿತವಾದಂತಹ, ಸಮತೋಲಿತವಾದ ಸಂಪೂರ್ಣ ಆಹಾರ ಮಗುವಿಗೆ ತಾಯಿಯ ಎದೆ ಹಾಲೇ ಆಗಿರ್ತದೆ 6 ತಿಂಗಳ ತನಕ. ಇಲ್ಲದಿದ್ದರೆ ಬೇರೆ ಆಹಾರ ವಸ್ತುಗಳನ್ನು ನೀವು ಕೊಟ್ಟರೆ ಅದನ್ನು ಜೀರ್ಣಿಸಿಕೊಳ್ಳಬಲ್ಲಂತಹ ಸಾಮರ್ಥ್ಯ ಕೂಡ ಮಗುವಿಗೆ ಇರುವುದಿಲ್ಲ. ಆ ಜೀರ್ಣಿಸಿಕೊಳ್ಳುವಂತಹ ಕಿಣ್ವಗಳು, ಎನ್ಝೈಮ್ಸ್ ಅಂತ ನಾವೇನು ಕರಿತೇವೆ, ಅವುಗಳು ಮಗುವಿನ ಶರೀರದಲ್ಲಿ ಉತ್ಪತ್ತಿ ಆಗ್ತಾ ಇರುವುದಿಲ್ಲ, ಶುರುವಾಗಿರುವುದಿಲ್ಲ. ಹಾಗಾಗಿ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಅಂತೇಳಿ ಹೇಳೋದು ಅದಕ್ಕೆ. ಮೂರನೇ ಹಂತ ಪೂರಕ ಆಹಾರಗಳ ಹಂತ, ವೀನಿಂಗ್ ಫುಡ್ ಅಂತ ನಾವು ಹೇಳ್ತೇವೆ. ಎದೆ ಹಾಲಿನ ಜೊತೆಯಲ್ಲಿ ಬೇರೆ ಬೇರೆ ರೀತಿಯ ಮೂಲಭೂತವಾದಂತಹ ಆಹಾರ ವಸ್ತುಗಳನ್ನು ಮಗುವಿಗೆ ತಿನ್ನಿಸ್ಲಿಕ್ಕೆ ಶುರು ಮಾಡುವಂತಹ ಸಮಯ ಅದು. ಆವಾಗ ಮೆತ್ತಗಿನ ಆಹಾರ ವಸ್ತುಗಳನ್ನು, ಯಾಕಂತ ಹೇಳಿದರೆ ಹಲ್ಲು ಬೆಳೆದಿರುವುದಿಲ್ಲ, ಹಲ್ಲು ಬೆಳೆಯುವುದು 10-12 ತಿಂಗಳಾಗ್ತದೆ, ಹಲ್ಲುಗಳು ಬರಲಿಕ್ಕೆ ಶುರುವಾಗಲಕ್ಕೆ, ಹಾಗಾಗಿ ಅಗೀಲಿಕ್ಕೆ ಅಗತ್ಯ ಇಲ್ಲದಂತಹ ಮೆತ್ತಗಿನ ಆಹಾರ ಪದಾರ್ಥಗಳನ್ನು ಕೊಡಬೇಕು. ಖಾರ ಮತ್ತು ತುಂಬ ಬಿಸಿ ಇರಬಾರದು, ಅಂಥ ಉಷ್ಣತೆಯ ಖಾರ ಇಲ್ಲದಂತಹ ಆಹಾರ ವಸ್ತುಗಳನ್ನು ಸ್ವಲ್ಪ ಸ್ವಲ್ಪವೇ ಈ ಎದೆ ಹಾಲಿನ ಜೊತೆಯಲ್ಲಿ ಎಡೆಯಲ್ಲಿ ಸೇರಿಸ್ತಾ ಬರಬೇಕು. ಅದನ್ನು ಮತ್ತೆ ನಾವು 1-2 ವರ್ಷದ ತನಕವೂ ಕೂಡ ಕೊಡಲಿಕ್ಕೆ ಸಾಧ್ಯತೆ ಇದೆ. ಇದು ವೀನಿಂಗ್, ಪೂರಕ ಆಹಾರವನ್ನು ಕೊಡುವಂತಹ ವ್ಯವಸ್ಥೆ. ಸಾಮಾನ್ಯವಾಗಿ ಏನು ಅಂತ ಹೇಳಿದರೆ ಮಗು ಸಾಕು ಅಂತೇಳಿ ಅದಕ್ಕೆ ಅನ್ನಿಸಿದಾಗ ಅದು ಅಲ್ಲಿಗೆ ನಿದ್ದೆ ಮಾಡ್ತದೆ, ಅಥವಾ ಇನ್ನೂ ಬೇಡ ಅಂತೇಳಿ ಅದುವೇ ಮಲತೊಟ್ಟನ್ನು ಬಿಟ್ಟು ಬಾಯಿ ಮುಚ್ಚಿ ಒಂದು ಸಂತೃಪ್ತಿಯ ಭಾವವನ್ನು ಅದು ಹೊರಸೂಸ್ತದೆ, ಅಮ್ಮನಿಗೆ ಅದು ಗೊತ್ತಾಗ್ತದೆ. ಅದು ಒಂದು. ಮತ್ತೆ ಸ್ವಲ್ಪ ತೇಗು ಬರಲಿಕ್ಕೂ ಸಾಕು, ತೇಗು ಬಾರದಿದ್ರೆ ನಾವು ಹೆಗಲಲ್ಲಿ ಹಾಕಿ ಬೆನ್ನನ್ನು ತಟ್ಟಿ ಬರ್ಪಿಂಗ್ ಅಂತ ಹೇಳ್ತಾರೆ, ಹಾಲು ಉಣಿಸಿ ಆದ ಮೇಲೆ ತೇಗು ಬರಿಸಬೇಕು. ಆವಾಗ ಏನಂತ ಹೇಳಿದರೆ ಹಾಲು ಶ್ವಾಸಕೋಶಕ್ಕೆ ಹೋಗುವಂತಹ ಆಸ್ಪಿರೇಷನ್ ಅಂತ ನಾವು ಹೇಳ್ತೇವೆ, ಆ ಒಂದು ಸಮಸ್ಯೆಯನ್ನು ನಿವಾರಿಸಲಿಕ್ಕೆ ಸಾಧ್ಯ ಉಂಟು. ಇದು ಹೊಸದಾಗಿ ಅದೇ ತಾಯಂದಿರಾಗುವವರಲ್ಲಿ ಕಂಡುಬರುವಂತಹ ಒಂದು ಪ್ರಾಮುಖ್ಯವಾದ ಸಮಸ್ಯೆ. ನಮ್ಮಲ್ಲಿ ಶಿಶು ಮರಣಕ್ಕೆ ಸಾಮಾನ್ಯವಾಗಿ ಕಾರಣವಾಗುವಂತಹ ಸಮಸ್ಯೆ ಇದು, ಆಸ್ಪಿರೇಷನ್, ಆಸ್ಪಿರೇಷನ್ ನ್ಯೂಮೋನಿ ಅಂತ ಹೇಳ್ತೇವೆ. ಶ್ವಾಸಮಾರ್ಗಕ್ಕೆ ನಾವು ತಾಯಿ ಕುಡಿಸಿದಂತಹ ಹಾಲು ಹೋಗಿ ಅಲ್ಲಿ ಶ್ವಾಸಮಾರ್ಗ ಬ್ಲಾಕ್ ಆಗುವಂತಹ ಸಮಸ್ಯೆ, ಅದರಿಂದಾಗಿ ಎಷ್ಟೋ ಮಕ್ಕಳು ಪ್ರಾಣವನ್ನು ಕಳ್ಕೊಂಡದ್ದನ್ನು ನಾವು ಕಾಣ್ತೇವೆ. ಹಾಗಾಗಿ ಈ ಆಸ್ಪಿರೇಷನ್ ಅನ್ನು ತಡೆಗಟ್ಟಲಿಕ್ಕೆ ಮುಖ್ಯವಾಗಿ ನಾವು ಮಾಡಬೇಕಾದ ಏನಂತ ಹೇಳಿದರೆ ಹಾಲುಣಿಸಿ ಆದ ತಕ್ಷಣ ಮಗುವನ್ನು ಹೆಗಲಿಗೆ ಹಾಕಿ ಬೆನ್ನನ್ನು ತಟ್ಟಿ ಸರಿಯಾಗಿ ಅಂತ ಹೇಳಿ ತೇಗು ಬರಿಸಬೇಕು, ರಶೀದಿ ಬರಬೇಕು. ಮಗುವಿನ ಹೊಟ್ಟೆಯಿಂದ ಸಾಕು ಎನ್ನುವಂಥ ಸ್ವೀಕೃತಿ ಆಗಿದೆ ಅಂತ ಹೇಳಿದಂಥ ರಶೀದಿ ಬರಬೇಕು. ಆ ಬರ್ಪಿಂಗನ್ನು ಸರಿಯಾಗಿ ಅಭ್ಯಾಸ ಮಾಡಬೇಕು. ಹೊಸ ತಾಯಂದಿರಂತೂ ಈ ರೀತಿಯಲ್ಲಿ ತುಂಬ ಜಾಗ್ರತೆಯನ್ನು ವಹಿಸಬೇಕಾಗ್ತದೆ.
1: ಡಾಕ್ಟರ್, ಈಗ ನೀವು ಹೇಳಿದ್ರಿ ಅಂದರೆ ಸ್ತನ್ಯಪಾನ ಮಾಡೋದ್ರಿಂದ ಮಗುವಿಗೆ ಅಂದರೆ ಮೊದಲ 6 ತಿಂಗಳು ಸಂಪೂರ್ಣವಾಗಿ ಅದು ತಾಯಿಯ ಎದೆ ಹಾಲು ಅಂದ್ರೆ ಅಮೃತ ಸಮಾನ, ಬೇರೆ ಆಹಾರಗಳನ್ನು ಕೂಡ ಕೊಡ್ಲಿಕ್ಕೆ ಇಲ್ಲ. ಸೊ ಈಗ ಸ್ತನ್ಯಪಾನ ಮಾಡುವುದರಿಂದ ಮಗುವಿಗೆ ಏನೆಲ್ಲ ಪ್ರಯೋಜನಗಳುಂಟು, ತಾಯಿಗೆ ಏನೆಲ್ಲ ಪ್ರಯೋಜನಗಳುಂಟು?
2: ಮೊದಲನೇದಾಗಿ ಮಗುವಿಗೆ ಏನೆಲ್ಲ ಪ್ರಯೋಜನ ಉಂಟು ಅಂತ ಹೇಳಿ ನೋಡಿದ್ರೆ, ನಾನು ಆಗ್ಲೇ ಹೇಳಿದಾಗೆ ಸೋಂಕು ರೋಗಗಳಿಂದ ರಕ್ಷಣೆ, ಕೇವಲ ನಾವು ಮಾರಕ ರೋಗಗಳಿಂದ ಲಸಿಕೆಗಳನ್ನು ಕೊಟ್ಟು ಮಗುವನ್ನು ರಕ್ಷಿಸ್ತೇವೆ. ಅದೇ ರೀತಿಯಲ್ಲಿ ಅದಕ್ಕೆ ಬೇಕಾದಂತಹ ಇಮ್ಯುನೋಗ್ಲೋಬುಲಿನ್ಸ್ ಅಥವಾ ಪ್ರತಿಕಾಯಗಳು, ಆಂಟಿಬಾಡೀಸ್ ಅಂತ ನಾವು ಹೇಳ್ತೇವೆ, ಅದು ಹಾಲಿನ ಮೂಲಕ ಮಗುವಿನ ಶರೀರಕ್ಕೆ ಅಮ್ಮನ ಶರೀರದಿಂದ ವರ್ಗಾಯಿಸಲ್ಪಡ್ತದೆ. ಅದರಿಂದಾಗಿ ಕಿವಿಯ ಸೋಂಕು ರೋಗಗಳಿರ್ಬೋದು, ಹೊಟ್ಟೆಯ ಸೋಂಕು ರೋಗಗಳಿರ್ಬೋದು, ಶ್ವಾಸಕೋಶದ ಸೋಂಕು ರೋಗಗಳಿರ್ಬೋದು, ಕೆಮ್ಮು ಗಿಮ್ಮು ಕಫ ಇಂಥದ್ದೆಲ್ಲ ಆಗುವಂಥದ್ದು, ಇದು ಎಲ್ಲವುಗಳಿಂದ ಅದು ಮಗುವನ್ನು ರಕ್ಷಿಸುತ್ತದೆ. ಅದು ಮುಖ್ಯವಾದಂತಹ ಒಂದು ಲಾಭ. ಎರಡನೇದಾಗಿ ಬೆಳವಣಿಗೆಗೆ ಅಗತ್ಯವಾದ ಎಲ್ಲ ರೀತಿಯ ಪೋಷಕಾಂಶಗಳು ಅದರಲ್ಲಿರ್ತದೆ. ಹಾಗಾಗಿ ಮಗು ಬೆಳೀತದೆ, ತೂಕವನ್ನು ಪಡೆದುಕೊಳ್ತದೆ. ಈ ಮಗುವಿನ ಎದೆ ಹಾಲು ಸಾಕಸಾಲದ ಅಂತೇಳಿ ನಾವು ನೋಡುವಂತಹ ಒಂದು ಮಾಪಕವೇ ಅದು, ಏನು ವೆಯ್ಟ್ ಗೇನ್ ಅಂತ ಹೇಳ್ತೇವೆ ನಾವು, ತೂಕ ಸರಿಯಾಗಿ ಹೆಚ್ಚಾಗ್ತಾ ಉಂಟಾ ಇಲ್ವಾ ಅಂತೇಳಿ. ಮತ್ತೆ ಮೂರನೇದಾಗಿ ದೀರ್ಘಕಾಲೀನ ಪರಿಣಾಮ, ಚೆನ್ನಾಗಿ ಎದೆಹಾಲನ್ನ ಉಂಡಂತಹ ಮಕ್ಕಳು ಮುಂದಿನ ಜೀವನದಲ್ಲಿ, ಸುದೀರ್ಘವಾದ ಜೀವನದಲ್ಲಿ ಅಸ್ತಮ ಮತ್ತೆ ಬೊಜ್ಜು ಈ ಸಿಹಿಮೂತ್ರ ಡಯಾಬಿಟಿಸ್ ಮೆಲಿಟಸ್ ಈ ಕಾಯಿಲೆಗಳಿಂದಲೂ ಕೂಡ ಹೆಚ್ಚು ರಕ್ಷಣೆಯನ್ನು ಈ ಅಮ್ಮನ ಎದೆ ಹಾಲು ಒದಗಿಸ್ತದೆ ಅಂತ ಹೇಳಿ ಸಂಶೋಧನೆಗಳಿಂದ ಕಂಡು ಬಂದಿದೆ. ಹಾಗಾಗಿ ಹೆಚ್ಚು ಅಮ್ಮನ ಹಾಲು ಕುಡಿದವರು ಹೆಚ್ಚು ಹುಷಾರಾಗಿರ್ತಾರೆ, ಒಳ್ಳೆಯ ಆರೋಗ್ಯವಂತರಾಗಿರ್ತಾರೆ ಮತ್ತು ಚುರುಕಾಗಿ ಕೂಡ ಇರ್ತಾರೆ. ಚುರುಕಾಗಿ ಅಂತೇಳಿ ಹೇಳುವಾಗ ನಾನು ಮುಂದಿನ ಅಂಶಕ್ಕೆ ಬರ್ತೇನೆ. ಮೆದುಳಿನ ಬೆಳವಣಿಗೆ, ದೃಷ್ಟಿಯ ಬೆಳವಣಿಗೆ, ಇದು ಎಲ್ಲದಕ್ಕೂ ಕೂಡ ಅಮ್ಮನ ಎದೆ ಹಾಲು ತುಂಬ ಪ್ರಾಮುಖ್ಯವಾದಂಥದ್ದು. ಇನ್ನು ಅಮ್ಮನಿಗೆ ಏನೆಲ್ಲ ಲಾಭಗಳಿವೆ ಅಂತ ಕೇಳಿದರೆ, ಮೊದಲನೇದಾಗಿ ಹೆರಿಗೆಯ ನಂತರ ಗರ್ಭಕೋಶ ಇನ್ವಲ್ಯೂಷನ್ ಅಥವಾ ಹಾರ್ಡನಿಂಗ್ ಗಟ್ಟಿಯಾಗುವಂಥದ್ದು. ಅಷ್ಟ ತನಕ ಗರ್ಭಕೋಶ ತುಂಬ ಮೆದುವಾಗಿರ್ತದೆ, ಯಾಕಂತ ಹೇಳಿದ್ರೆ ಅದು ಸಂಕೋಚನ ವಿಕಸನ ಹೊಂದಿ ಅದು ಮಗುವನ್ನು ಹೊರಗಡೆಗೆ ತರಬೇಕಾಗ, ಆದರೆ ಆಮೇಲೆ ಅದು ಗಟ್ಟಿಯಾಗಬೇಕು, ಇಲ್ಲದಿದ್ದರೆ ಅದರ ರಕ್ತಸ್ರಾವ ನಿಲ್ಲುವುದಿಲ್ಲ. ಹೆರಿಗೆಯ ಸಮಯದಲ್ಲಿ ಆಗುವಂಥ ರಕ್ತಸ್ರಾವ ನಿಲ್ಲುವುದಿಲ್ಲ. ಹಾಗೆ ಆಗಬೇಕು ಅಂತ ಹೇಳಿದರೆ ಈ ಎದೆಹಾಲನ್ನು ಉಣ್ಣಿಸುವುದರಿಂದ ಆಕ್ಸಿಟೋಸಿನ್ ಎನ್ನುವಂತಹ ಹಾರ್ಮೋನ್ ಹೊತ್ತಿನಲ್ಲಿ ಸ್ರವಿಸಲ್ಪಡ್ತದೆ ಅಮ್ಮನ ದೇಹದಲ್ಲಿ, ಅದು ಗರ್ಭಕೋಶವನ್ನು ದ ಗೋಡೆಗಳನ್ನು ಗಟ್ಟಿಯಾಗಿಸ್ತದೆ, ಅಲ್ಲಿನ ರಕ್ತಸ್ರಾವವನ್ನು ನಿಲ್ಲಿಸ್ತದೆ. ಹಾಗಾಗಿ ಅದು ಗರ್ಭಕೋಶ ಇನ್ವಲೋಷನ್ ಅಥವಾ ಒಳ ಹೋಗುವಿಕೆ ಅಂತ ನಾವು ಹೇಳ್ತೇವೆ. ಅದು ಆಗುವ ಕಾರಣ ರಕ್ತಸ್ರಾವ ನಿಂತು ಅಮ್ಮನಿಗೆ ತುಂಬ ಲಾಭ ಅದರಿಂದ ಆಗ್ತದೆ. ಎರಡನೇದಾಗಿ ಎದೆಹಾಲು ಉಣ್ಣಿಸಿದ ತಾಯಂದಿರಲ್ಲಿ ಸ್ತನದ ಕ್ಯಾನ್ಸರ್ ಮತ್ತು ಅಂಡಾಶಯದ ಕ್ಯಾನ್ಸರ್ ಎರಡು ಕ್ಯಾನ್ಸರ್ಗಳು ಬರುವಂತಹ ಸಾಧ್ಯತೆ ತುಂಬ ಕಮ್ಮಿ. ಮತ್ತೆ ಇನ್ನೊಂದೇನು ಅಂತ ಹೇಳಿದರೆ ಸಂತಾನ ನಿಯಂತ್ರಣ ಕೂಡ ಇದರಿಂದಲೇ ಆಗ್ತದೆ. ಅಮ್ಮ ಹಾಲುಣಿಸುವಷ್ಟು ಸಮಯ ಪುನಃ ಗರ್ಭಿಣಿಯಾಗುವಂತಹ ಸಾಧ್ಯತೆ ಕಮ್ಮಿ ಇರುತ್ತೆ. ಹಾಲುಣಿಸದ ತಾಯಂದಿರಿಗೆ ಮಗುವಿನ ಮೇಲೆ ಯಾವ ರೀತಿಯ ಒಂದು ಸಂಬಂಧ ಬೆಸುಗೆ ಇರ್ತದೆ ಅದನ್ನು ಹಾಲುಣಿಸದ ತಾಯಂದಿರಲ್ಲಿ ನಾವು ನಿರೀಕ್ಷೆ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಆ ಒಂದು ಹಾಲುಣಿಸುವುದೇ ಒಂದು ಪೂರ್ವವಾದಂತಹ ವಿಶೇಷವಾದಂತಹ ಅನನ್ಯವಾದಂತಹ ಅನುಭವ. ಮಗುವಿನ ಜೊತೆಗೆ ಬಿಡಿಸಲಾಗದ ಬಂಧ ಬೆಳೆದಿರ್ತದಲ್ಲ, ಎದೆ ಹಾಲನ್ನು ಉಂಡಂತಹ ಮಕ್ಕಳು ಯಾವತ್ತೂ ಕೂಡ ಆ ತಾಯಿಯನ್ನು ಮರೆಯುವುದಿಲ್ಲ.
1: ಸ್ತನ್ಯಪಾನದ ಬಗ್ಗೆ ಜನರಲ್ಲಿ ಕೆಲವು ತಪ್ಪು ಕಲ್ಪನೆಗಳು ಕೂಡ ಇವೆ. ಸೊ ಯಾವುದೆಲ್ಲ ತಪ್ಪು ಕಲ್ಪನೆಗಳನ್ನು ನಾವೀಗ ಕಾಣ್ತಾ ಇದ್ದೇವೆ?
2: ಮೊದಲನೇದಾಗಿ ನಾನು ಆಗ ಹೇಳಿದ ಹಾಗೆ ಆರಂಭದಲ್ಲಿ ಸ್ರವಿಸುವಂತಹ ಗಿಣ್ಣು ಹಾಲು, ಅರ್ಧ ಗಂಟೆ ಹೆರಿಗೆಯಾಗಿ ಅರ್ಧ ಗಂಟೆಯ ಒಳಗೆ ಸ್ರವಿಸುವಂತಹ ಹಾಲನ್ನು ಕೊಡದೇ ಇರುವಂತಹದ್ದು ಮಗುವಿಗೆ, ಅದನ್ನು ಚೆಲ್ಲುವಂಥದ್ದು. ಮತ್ತೆ ಏನು ಅಂತ ಹೇಳಿದರೆ ಈಗ ಆಸ್ಪತ್ರೆಗಳಲ್ಲೇ ಹೆರಿಗೆಗಳಾಗುವ ಕಾರಣ ಅಲ್ಲಿ ಶುಶ್ರೂಷಕಿಯರು ಮತ್ತು ವೈದ್ಯರು ಅದನ್ನು ಸೂಚಿಸ್ತಾರೆ, ಅರ್ಧ ಗಂಟೆಯೊಳಗೆ ನೀವು ಹಾಲು ಕೊಡಲಿಕ್ಕೆ ಶುರು ಮಾಡಲೇಬೇಕು ಅಂತೇಳಿ ಅವರು ಒತ್ತಾಯಿಸ್ತಾರೆ ಮತ್ತು ಅದು ಆಗುವ ಹಾಗೆ ನೋಡಿಕೊಳ್ತಾರೆ. ಹಾಗಾಗಿ ಆ ತಪ್ಪು ಕಲ್ಪನೆ ಎಷ್ಟೋ ಮಟ್ಟಿಗೆ ಕಮ್ಮಿ ಆಗಿದೆ ಅಂತೇಳಿ ನಾವು ಹೇಳ್ಬೋದು. ಅಪರೂಪವಾಗಿ ಕಾಣಲಿಕ್ಕೆ ಸಿಗಬಹುದು. ಜ್ವರ ಇರುವಾಗ, ಯಾವುದೇ ಇನ್ಫೆಕ್ಷನ್ ಬಂದಾಗ, ಈವನ್ ಏನಂತ ಹೇಳಿ ಹೇಳಿದ್ರೆ ಸ್ತನಗಳಲ್ಲಿ ಕೀವು ಆದಾಗ ಕೊಡಬಹುದಾ ಅಂತೇಳಿ ಕೇಳ್ತಾರೆ. ಕೀವು ಆದಾಗ ಆ ಕೀವಿನ ಅಂಶವನ್ನು ಪೂರ್ತಿಯಾಗಿ ತೆಗೆದು ಮತ್ತೆ ಹಾಲನ್ನು ಅದೇ ಎದೆಯಿಂದಲೂ ಕೂಡ ಹಿಂಡಿ ಕೊಡ್ಬೋದು, ಅದರಿಂದ ಏನೋ ಸಮಸ್ಯೆ ಇಲ್ಲ. ಮೊಲೆ ತೊಟ್ಟು ಒಡೆಯುವುದು ಅಥವಾ ಕ್ರ್ಯಾಕಡ್ ನಿಪ್ಪಲ್ಸ್ ಯಾಕೆ ಆಗ್ತದೆ ಅಂತೇಳಿ ಹೇಳಿದರೆ,

0: ಈ ಮಗುವಿಗೆ ಹಾಲು ಕುಡಿಸುವಂತಹ ಕ್ರಮ ಸರಿಯಾಗದೇ ಇರೋದರಿಂದ ಏನಾಗ್ತದೆ ಅಂತ ಹೇಳಿದ್ರೆ, ಮೊಲತೊಟ್ಟಿನ ಸುತ್ತ ಒಂದು ಏರಿಯೋಲಾ ಅಂತ ಹೇಳಿ ಒಂದು ಕಪ್ಪಗಿನ ಭಾಗ ಇರ್ತದೆ, ಆ ಕಪ್ಪಗಿನ ಭಾಗ ಪೂರ್ತಿಯಾಗಿ ಮಗುವಿನ ಬಾಯಿಯ ಒಳಗೆ ಇರಬೇಕು. ಅದರ ಬದಲಾಗಿ ಕೇವಲ ತೊಟ್ಟು ಮಾತ್ರ ಮಗುವಿನ ಬಾಯಿಯ ಒಳಗಿದ್ರೆ ತೊಟ್ಟಿನ ಬುಡವನ್ನ ಅದು ಕಚ್ಚುತ್ತದೆ. ಆವಾಗ ಅಲ್ಲಿ ಪ್ರೆಸ್ ಮಾಡಿದ್ರೆ ಹಾಲು ಬರುವುದೂ ಇಲ್ಲ, ಮಗುವಿಗೆ ಹಾಲು ಸಿಗುವುದೂ ಇಲ್ಲ, ಅಮ್ಮನಿಗೂ ಕೂಡ ನೋವಾಗ್ತದೆ, ಎರಡೂ ಆಗ್ತದೆ. ಈ ಏರಿಯೋಲ ಆ ಕಪ್ಪು ಭಾಗವನ್ನು ಪೂರ್ತಿಯಾಗಿ ಮಗುವಿನ ಬಾಯಿ ಸುತ್ತಲೂ ಅದನ್ನು ಅದುಮಿ ಹಿಡ್ಕೊಂಡ್ರೆ ಅಲ್ಲಿಂದ ಹಾಲು ಸ್ರವಿಸಲ್ಪಡಲಿಕ್ಕೆ ಸುಲಭ ಆಗ್ತದೆ, ಸರಿಯಾಗಿ ಹಾಲು ಬರ್ತದೆ. ಹಾಗಾಗಿ ಅದನ್ನು ಆ ರೀತಿಯಲ್ಲಿ ಸರಿಯಾಗಿ ಹಾಲು ಉಣಿಸೋದ್ರಿಂದ ಅದು ಬಾರದ ಹಾಗೆ ತಡೆಗಟ್ಟಬಹುದು. ಎರಡನೇದೇನು ಅಂತ ಹೇಳಿದರೆ ಮ್ಯಾಸ್ಟೈಟಿಸ್ ಅಂತ ಹೇಳ್ತೇವೆ, ಇದರ ಸೋಂಕು, ಮೊಲೆಯ ಗ್ರಂಥಿಯ ಸೋಂಕು. ಅದರಲ್ಲಿ ನಮ್ಮ ಬೆವರಿನ ಗ್ರಂಥಿಗಳ ಹಾಗೆ ಇರ್ತದೆ. ಅದು ಸಾಮಾನ್ಯವಾಗಿ ಏನಂತ ಹೇಳಿದರೆ ಅದರಲ್ಲಿ ಹಾಲು ಸಂಗ್ರಹ ಆದರೆ, ಮಗು ಕುಡಿಯದೇ ಬಿಟ್ಟರೆ ಅರ್ಧಂಬರ್ಧ ಕುಡಿದು ಅದರಲ್ಲಿ ಹಾಲು ಸಂಗ್ರಹ ಆದರೆ ಅದು ಅಲ್ಲಿಗೆ ನಿಂತು ಇನ್ಫೆಕ್ಷನ್ ಆಗುವಂತಹ ಸಾಧ್ಯತೆ ಇರೋದು. ಅದರಿಂದಾಗಿ ಮ್ಯಾಸ್ಟೈಟಿಸ್ ಅಂತ ಹೇಳಿ ಕಾಯಿಲೆ ಬರ್ತದೆ, ಅದು ಸೋಂಕುಗೆ ಒಳಗಾಗಿ ಅಲ್ಲಿ ರೆಸಿಗೆ ಆಗ್ತದೆ. ಸಾಮಾನ್ಯವಾಗಿ ಒಂದು 15-20 ನಿಮಿಷ ಒಂದು ಮೊಲೆಯ ಹಾಲನ್ನು ಪೂರ್ತಿಯಾಗಿ ಖಾಲಿ ಮಾಡಬಹುದು. ಆಮೇಲೆ ಒಂದು ಮೊಲೆಯ ಹಾಲು ಪೂರ್ತಿಯಾಗಿ ಕೊಟ್ಟ ಮೇಲೆಯೇ ಇನ್ನೊಂದು ಮೊಲೆಗೆ ನಾವು ಬದಲಾಯಿಸಬೇಕು, ಅರ್ಧಂಬರ್ಧ ಒಮ್ಮೆ ಅದನ್ನು ಕೊಡೋದು ಒಮ್ಮೆ ಇದನ್ನು ಕೊಡೋದು ಹಾಗೆ ಮಾಡಬಾರದು.
1: ಡಾಕ್ಟರ್, ಈಗ ನಾವು ಇಷ್ಟು ದಿನವರೆಗೂ ಮಗುವಿಗೆ ಸ್ತನ್ಯಪಾನ ಮಾಡುವುದು ಉಣಿಸುವ ವಿಷಯದಲ್ಲಿ ಯಾವೆಲ್ಲ ಸಮಯದಲ್ಲಿ ಮಾಡಬಹುದು ಅಂತ, ಈಗ ಕೆಲವೊಂದು ಸನ್ನಿವೇಶಗಳಲ್ಲಿ ಹಾಲು ಉಣಿಸಬಾರದು ಅಂತ ಕೂಡ ಉಂಟು, ಯಾವೆಲ್ಲ ಸಂದರ್ಭದಲ್ಲಿ ನಾವು ಸ್ತನ್ಯಪಾನವನ್ನ ಮಾಡಬಾರದು?
0: ಕೆಲವೇ ಕೆಲವು ಬೆಳವಣಿಕೆಯ ಸಂದರ್ಭಗಳು ಮಾತ್ರ ಹಾಲು ಉಣಿಸಲಿಕ್ಕೆ ಸಾಧ್ಯ ಇರುವುದಿಲ್ಲ. ಮಗುವಿನ ಕಾರಣ ಏನು ಅಂತ ಹೇಳಿದರೆ ಗ್ಯಾಲೆಕ್ಟೋಸೀಮಿಯಾ ಅಂತ ಒಂದು ಕಾಯಿಲೆ ಇರ್ತದೆ. ಅದರಲ್ಲಿ ಮಗುವಿಗೆ ತಾಯಿಯ ಎದೆ ಹಾಲನ್ನು ಜೀರ್ಣಿಸಿಕೊಳ್ಳುವಂತಹ ಸಾಮರ್ಥ್ಯವೇ ಇರುವುದಿಲ್ಲ, ಅದಕ್ಕೆ ಬೇಕಾದಂತಹ ಕಿಣ್ವಗಳು ಅದರ ಶರೀರದಲ್ಲಿ ಉತ್ಪತ್ತಿ ಆಗುವುದೇ ಇಲ್ಲ. ಗ್ಯಾಲೆಕ್ಟೋಸೀಮಿಯ ಕಾಯಿಲೆ ಇದ್ದಾಗ ಆ ಮಗುವಿಗೆ ತಾಯಿ ಎದೆ ಹಾಲನ್ನು ಉಣಿಸಲೇಬಾರದು, ಯಾಕಂತ ಹೇಳಿದರೆ ಅದು ಹಾಗೆಯೇ ಮಲವಿಸರ್ಜನೆಯಲ್ಲಿ ಹಾಲು ಅದೇ ರೀತಿಯಲ್ಲಿ ಹೋಗ್ತದೆ, ಹೊರಗಡೆ ಹೋಗ್ತದೆ. ಅದನ್ನು ಜೀರ್ಣಿಸಿಕೊಳ್ಳುವಂತಹ ಸಾಮರ್ಥ್ಯ, ಅದಕ್ಕೆ ಬೇಕಾದಂತಹ ಕಿಣ್ವ ಸ್ವಲ್ಪ ಪ್ರಮಾಣದಲ್ಲಿಯೂ ಕೂಡ ಆ ಮಗುವಿನ ಶರೀರದಲ್ಲಿ ಉತ್ಪತ್ತಿ ಆಗುವುದೇ ಇಲ್ಲ. ಆ ಒಂದು ಸಂದರ್ಭದಲ್ಲಿ ತಾಯಿ ಎದೆ ಹಾಲನ್ನು ಉಣಿಸಲೇಬಾರದು. ಅದೊಂದೇ ಸಂದರ್ಭ ಮಗುವಿನ ವಿಷಯದಲ್ಲಿ ಹೇಳೋದಾದರೆ. ತಾಯಿಯ ವಿಷಯದಲ್ಲಿ ಹೇಳೋದಾದರೆ ತಾಯಿಗೆ ಇರುವಂತಹ ಸೋಂಕು ರೋಗಗಳು, 3 ಸೋಂಕು ರೋಗಗಳು, HIV, ಬ್ರುಸೆಲೋಸಿಸ್ ಮತ್ತು ಎಬೋಲಾ ವೈರಸ್, ಈ 3 ಸೋಂಕು ರೋಗಗಳು ತಾಯಿಗೆ ಬಂದ ಸಂದರ್ಭದಲ್ಲಿ ಅದು ಎದೆಹಾಲಿನ ಮುಖಾಂತರ ಮಗುವಿಗೆ ಹರಡುವಂತಹ ಸಾಧ್ಯತೆ ತುಂಬ ಇರ್ತದೆ. ಎದೆಹಾಲಿನ ಮುಖಾಂತರವೇ ಅದು ಮುಖ್ಯವಾದ ಮಾರ್ಗವಾಗಿ ಅದು ಕಾರ್ಯನಿರ್ವಹಿಸುತ್ತದೆ. ಹಾಗಾಗಿ ಈ 3 ಕಾಯಿಲೆಗಳು ಇರುವಂತಹ ತಾಯಿ ಮಗುವಿಗೆ ಹಾಲನ್ನು ಉಣ್ಣಿಸಬಾರದು ಅಂತ ಹೇಳಿ. HIV ವಿಷಯದಲ್ಲಿ ಒಂದು ರೀತಿಯ ಚರ್ಚೆ ಇನ್ನೂ ಕೂಡ ಮುಂದುವರಿಯುತ್ತಾ ಇದೆ. ಅದರಿಂದ ಆಗುವಂತಹ ಲಾಭಗಳು, ಅದರಿಂದ ಆಗುವಂತಹ ತೊಂದರೆಗಳಿಗಿಂತ ಜಾಸ್ತಿ ಭಾರತದ ಸಂದರ್ಭದಲ್ಲಿ ಆರ್ಥಿಕವಾಗಿ ಹಿಂದುಳಿದಂತಹ ದೇಶದ ಈ ಬಡ ಕುಟುಂಬಗಳಲ್ಲಿ ಬಡ ತಾಯಂದಿರಿಗೆ ಇದು ಒಂದು ಲಾಭವೇ ಜಾಸ್ತಿ ಇರಬಹುದು ಹಾಲು ಉಣಿಸುವುದರಿಂದ ಎನ್ನುವಂತಹ ಒಂದು ವಾದ ಕೂಡ ಇದೆ. ಅದು ಆಯಾಯ ಸಂದರ್ಭಗಳಲ್ಲಿ ನಾವು ತೆಗೆದುಕೊಳ್ಳಬೇಕಂತಹ ನಿರ್ಣಯ. ಮತ್ತು ಮೂರನೇದಾಗಿ, ತಾಯಿ ಕೆಫೀನ್, ನಿಕೋಟಿನ್ ಮತ್ತು ಆಲ್ಕೋಹಾಲ್, ಈ 3 ವಸ್ತುಗಳನ್ನು ಸೇವನೆ ಮಾಡುವಂಥದ್ದು ಹಾಲು ಉಡಿಸುವಂತಹ ಸಂದರ್ಭದಲ್ಲಿ ನಿಷಿದ್ಧ. ಅಂತಹ ವಸ್ತುಗಳನ್ನು, ಈ 3 ವಸ್ತುಗಳನ್ನು ಖಂಡಿತವಾಗಿಯೂ ತಕ್ಕೊಳ್ಬಾರ್ದು. ಅದು ಕೂಡ ನಿಧಾನ ವಿಷಯವಾಗಿ ಮಗುವಿನ ಆರೋಗ್ಯಕ್ಕೆ ಪರಿಣಮಿಸಲ್ಪಡ್ತದೆ. ಹಾಗಾಗಿ ಕೆಫೀನ್, ನಿಕೋಟಿನ್ ಅಂತ ಹೇಳಿದ್ರೆ ಧೂಮಪಾನ, ಮದ್ಯಪಾನ ಮತ್ತು ಜಾಸ್ತಿ ಕಾಫಿ, ಟೀ ಇಂಥದ್ದನ್ನು ಕುಡಿಯುವಂಥದ್ದು, ಇದನ್ನು ಕೂಡ ಆದಷ್ಟು ಮಟ್ಟಿಗೆ ದೂರ ಅಂತಲ್ಲ, ನಿಷಿದ್ಧವೇ, ಪೂರ್ತಿಯಾಗಿ ಅದನ್ನು
1: ತ್ಯಜಿಸಬೇಕು. ಮತ್ತೆ ಉದ್ಯೋಗದಲ್ಲಿರುವ ತಾಯಂದಿರು ಕೂಡ ಸ್ತನ್ಯಪಾನವನ್ನು ಹೇಗೆ ಮುಂದುವರಿಸಬಹುದು? ಅವರಿಗಂದ್ರೆ ಮಗುವಿಗೆ ಉಣಿಸಬೇಕು ಅಂತ ಆಸೆ
0: ಮನಸ್ಸಿರ್ತದೆ, ಆದ್ರೆ
1: ಸಮಯ
0: ಪ್ರಾಯೋಗಿಕವಾಗಿ ಅದು ಕಷ್ಟ ಸಾಧ್ಯ ಆಗಿರ್ತದೆ. ಹೆರಿಗೆ ರಜೆ ಅಂತೇಳಿ ಹೇಳುದು ನಮ್ಮ ಎಲ್ಲ ಖಾಸಗಿ ರಂಗದಲ್ಲೂ ಸರ್ಕಾರಿ ರಂಗದಲ್ಲೂ ಕೂಡ 6 ತಿಂಗಳು ಪೂರ್ತಿಯಾಗಿ ಭರ್ತಿ ಹೆರಿಗೆ ರಜೆ ಇರ್ತದೆ. 6 ತಿಂಗಳು ಅಂತ ಹೇಳಿದ್ರೆ ಅದೇ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್. ಆ ಸಂದರ್ಭದಲ್ಲಿ ಮಗುವಿಗೆ ತಾಯಿಯ ಹಾಲನ್ನು ಬಿಟ್ಟು ಬೇರೆ ಯಾವುದೇ ಆಹಾರ ಲಭ್ಯ ಇರುವುದಿಲ್ಲ, ಆದ ಕಾರಣ ಹೆರಿಗೆ ರಜೆಯನ್ನು ಒದಗಿಸಲಾಗ್ತದೆ. ಹೆರಿಗೆ ರಜೆ ಮುಗಿಸಿ ಬಂದ ಮೇಲೂ ಕೂಡ ಹಾಲನ್ನು ಹಿಂಡಿ ತೆಗೆದಿಟ್ಟು ಕಾಲಕಾಲಕ್ಕೆ ಸರಿಯಾಗಿ ಮಗುವಿಗೆ ಬೇಕಾದಾಗೆ ಕೊಡಿಸುವಂತಹ ಒಂದು ಪದ್ಧತಿಯನ್ನು ನಾವು ಜಾರಿಗೆ ತರಬಹುದು. ಬ್ರೆಸ್ಟ್ ಪಂಪ್ ಅಂತೇಳಿ ಸಿಗ್ತದೆ, ಆ ಪಂಪಿನ ಮೂಲಕ ಹಾಲನ್ನು ತೆಗೆದಿಟ್ಟು ಹಿಂಡಿ ತೆಗೆದಿಟ್ಟು ಕುಡಿಸಬಹುದು ಬೇಕಾದಾಗ. 444 ಮೆಥಡ್ ಅಂತ ಇದೆ. ಅದೇ ಹೇಗೆ ಅಂತೇಳಿ ಹೇಳಿದರೆ, ಕೊಠಡಿಯ ಉಷ್ಣತೆಯಲ್ಲಿ ಹಿಂಡಲ್ಪಟ್ಟಂತಹ ಹಾಲು 4 ಗಂಟೆಗಳ ಕಾಲ ಏನು ಹಾಗೆ ಕೆಡದೆ ಉಳಿಯುತ್ತದೆ, ಹಾಳಾಗದೆ ಉಳಿಯುತ್ತದೆ. ರೆಫ್ರಿಜರೇಟರ್ನಲ್ಲಿ ಆದರೆ 4 ದಿನಗಳ ಕಾಲ ಅದನ್ನು ಕೆಡದ ಹಾಗೆ ರಕ್ಷಿಸಿ ಇಡಬಹುದು. ಮತ್ತು ಫ್ರೀಜರ್ನಲ್ಲಿ ಆದರೆ 4-6 ತಿಂಗಳುಗಳ ಕಾಲ ಹಾಲನ್ನು ನಾವು ಸಂರಕ್ಷಿಸಿ ಸುರಕ್ಷಿತವಾಗಿ ಇಡಬಹುದಂತ ವ್ಯವಸ್ಥೆ ಇದೆ. 444 ಸಿಸ್ಟಮ್ ಅಂತ ನಾವು ಹೇಳ್ತೇವೆ. ಈ ಸಂದರ್ಭದಲ್ಲಿ

0: ನಾನು ನಮ್ಮ ಮಂಗಳೂರಿನ ಲೇಡಿಗೋಷನ್ ಆಸ್ಪತ್ರೆಯಲ್ಲಿ ಇರುವಂತಹ ಬ್ರೆಸ್ಟ್ ಮಿಲ್ಕ್ ಬ್ಯಾಂಕ್, ಇದರ ಬಗ್ಗೆ ಕೂಡ ಪ್ರಸ್ತಾಪ ಮಾಡಬೇಕು. ಯಾಕಂದ್ರೆ ಇದೊಂದು ಅಪೂರ್ವವಾದಂತಹ ಒಂದು ಕಲ್ಪನೆಯ ಕೂಸು. ಇದು ಬ್ರೆಸ್ಟ್ ಮಿಲ್ಕ್ ಬ್ಯಾಂಕ್ ಎನ್ನುವಂತಹ ಒಂದು ಅಮೃತ ನಿಧಿ ಯನ್ನ ಇಲ್ಲಿ ಶುರು ಮಾಡಲಾಗಿದೆ. ಅದು ತುಂಬಾ ಚೆನ್ನಾಗಿ ಕಾರ್ಯಾಚರಿಸ್ತಾ ಉಂಟು. ಯಾರು ಕೂಡ ಎದೆ ಹಾಲನ್ನ ಅಲ್ಲಿ ಹೋಗಿ ದಾನ ಮಾಡಿ ಕೊಟ್ಟು ಬರಬಹುದು. ಅಲ್ಲಿ ನಾನು ಈಗಾಗಲೇ ಹೇಳಿದ ಹಾಗೆ ಫ್ರೀಜರ್ಗಳಲ್ಲೇ ಅದನ್ನು ಸಂರಕ್ಷಿಸಿ ಹಾಳಾಗದ ಹಾಗೆ ಎದೆ ಹಾಲನ್ನು ಇಡಲಾಗ್ತದೆ. ಎದೆ ಹಾಲಿನಿಂದ ವಂಚಿತರಾದಂತಹ ಮಕ್ಕಳು, ಈಗ ಅಮ್ಮ ತೀರಿ ಹೋದ ಮಕ್ಕಳಿರ್ಬೋದು, ಅಥವಾ ಅಮ್ಮ ಜೊತೆಯಲ್ಲಿ ಇಲ್ಲದಂತಹ ಮಕ್ಕಳಿರ್ಬೋದು, ಅಮ್ಮನಿಗೆ ತುಂಬ ಕಾಯಿಲೆ ಇರುವಂತಹ ಮಕ್ಕಳಿರ್ಬೋದು, ಆ ಎಲ್ಲ ಮಕ್ಕಳಿಗೆ ಎದೆ ಹಾಲಿನ ಅವಶ್ಯಕತೆ ಇರ್ತದಲ್ಲ, ಅಂಥವರಿಗೆ ಈ ಇನ್ನೊಂದು ಅಮ್ಮನ ಹಾಲು ವರವಾಗಿ ಅಮೃತವಾಗಿ ಒದಗುವಂತಹ ಒಂದು ಕಲ್ಪನೆಯೇ ತುಂಬಾ ನಮಗೆ ರೋಮಾಂಚಕತೆಯನ್ನ ಹುಟ್ಟಿಸುವಂತದ್ದು. ಎದೆ ಹಾಲಿನ ಒಂದು ಬ್ಯಾಂಕ್, ನಾವು ಹಣ ಕಡಿಮೆ ಆದಾಗ ಹೇಗೆ ಬ್ಯಾಂಕಿಗೆ ಹೋಗಿ ಹಣವನ್ನು ತಕೊಂಡು ಬರ್ತೇವೋ, ಹಾಗೆ ಎದೆ ಹಾಲಿಗೆ ನಮಗೆ ಕೊರತೆ ಉಂಟಾದಾಗ ಆ ಬ್ಯಾಂಕಿಗೆ ಹೋಗಿ ತಕೊಂಡು ಬರಬಹುದಲ್ಲ, ಮಗುವಿಗೆ ಹಾಲನ್ನು ಉಣಿಸಬಹುದಲ್ಲ ಎನ್ನುವಂತಹ ಒಂದು ಭಾವನೆ ನಮ್ಮಲ್ಲಿ ಎಷ್ಟೋ ಭದ್ರತೆಯನ್ನ ಹುಟ್ಟಿಸುವಂತದ್ದು.
1: ಈಗ ಸ್ತನ್ಯಪಾನ ಮಾಡುವ ತಾಯಂದಿರು ಯಾವ ರೀತಿಯ ಆಹಾರವನ್ನ ಸೇವಿಸಬೇಕು ಮತ್ತೆ ಏನೆಲ್ಲ ಜಾಗ್ರತೆಗಳನ್ನ ವಹಿಸಬೇಕಾಗ್ತದೆ?
0: ಒಂದನೇದಾಗಿ ಮಗುವಿನ ಪೂರ್ತಿಯಾದ ಜವಾಬ್ದಾರಿಯನ್ನ ಅದನ್ನು ಪಾಲಿಸಿ ಪೋಷಿಸುವಂತಹ ಜವಾಬ್ದಾರಿಯನ್ನ ಅಮ್ಮ ಹೊರಬೇಕು. ಮಾನಸಿಕವಾಗಿ ಅದಕ್ಕೆ ಸಿದ್ಧಳಾಗಿರ್ಬೇಕು. ಹಾಗಾಗಿ ಒಳ್ಳೆಯ ಪೌಷ್ಟಿಕ ಆಹಾರವನ್ನು ಸೇವಿಸಬೇಕು. ಹೆರಿಗೆಯಾದ ಹೊಸ್ತ್ರಲ್ಲಿ ಕೂಡ ಹಾಗೆ ಕೆಲವೊಮ್ಮೆ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ನೀರು ಜಾಸ್ತಿ ಕುಡಿಬಾರದು, ಬಾಣಂತೆ ಜಾಸ್ತಿ ನೀರು ಕುಡಿಬಾರದು ಅಂತ ಹೇಳ್ತಾರೆ. ಅದು ನಿಜವಾಗಿ ಕೂಡ ತಪ್ಪು ಕಲ್ಪನೆ. ನೀರನ್ನೇ ಕುಡಿಯಿದ್ರೆ ಹಾಲಿನಲ್ಲಿ ಹೆಚ್ಚು ಅಂಶ ನೀರೇ ಇರುವಂತದ್ದು. ಅಮ್ಮ ನೀರು ಕುಡಿಯದಿದ್ರೆ ಅಮ್ಮ ಹಾಲು ಕೊಡೋದಿಲ್ಲಿಂದ ಉತ್ಪತ್ತಿ ಆಗ್ಲಿಕ್ಕೆ ಸಾಧ್ಯ ಇರುವುದಿಲ್ಲ. ಹಾಗಾಗಿ ಯಥೇಚ್ಛವಾಗಿ ನೀರು ಕುಡಿಬೇಕು. ಬಾಣಂತಿಯಾದವಳು ಕೂಡ ಹಾಲು ಉಡಿಸ್ಲಿಕ್ಕೆ ಸರಿಯಾಗಿ ನೀರು ಕುಡಿಬೇಕು. ಎರಡನೇದು ಕ್ಯಾಲ್ಸಿಯಂ. ಕ್ಯಾಲ್ಸಿಯಂ ಮಾತ್ರೆಗಳನ್ನೇ ಆವಾಗ ನಾವು ಆ ಸಂದರ್ಭದಲ್ಲಿ ಸೇವಿಸಬೇಕಾಗ್ತದೆ. ಯಾಕೆಂತ ಹೇಳಿದ್ರೆ ಅಮ್ಮನ ಎಲುಬಿನಿಂದಲೇ ಕರಗಿ ಕ್ಯಾಲ್ಸಿಯಂ ಎದೆ ಹಾಲಿನ ಮೂಲಕ ಮಗುವಿನ ಶರೀರವನ್ನು ಸೇರುವಂಥದ್ದು. ನೀವು ಅದಕ್ಕೋಸ್ಕರ ಅಮ್ಮನ ಶರೀರಕ್ಕೆ ಉಂಟಾಗುವ ನಷ್ಟವನ್ನು ನೀವು ತುಂಬಿಕೊಡಲೇಬೇಕು. ಇಲ್ಲದಿದ್ದರೆ ಅದರಿಂದಾಗಿ ನೋಡಿ, 40 ವರ್ಷ ಆಗುವಾಗಲೇ ಸೊಂಟ ನೋವು ಕಾಲು ನೋವು ಎಲ್ಲ ಅಮ್ಮಂದಿರಿಗೆ ಶುರು ಆಗಲಿಕ್ಕೆ ಕಾರಣ ಏನು ಅಂತ ಹೇಳಿದರೆ, ಎದೆ ಹಾಲನ್ನು ಉಣ್ಣಿಸುವಂಥ ಸಂದರ್ಭದಲ್ಲಿ ಸರಿಯಾದ ಪ್ರಮಾಣದಲ್ಲಿ ಅಗತ್ಯ ಪ್ರಮಾಣದಲ್ಲಿ ಕ್ಯಾಲ್ಸಿಯಂ ಮಾತ್ರೆಗಳನ್ನು ಸೇವಿಸದೇ ಇರುವುದು. ಹಾಗಾಗಿ ಕೇವಲ 2-3 ತಿಂಗಳು ಕೂಡ ಅಲ್ಲ, ಹೆರಿಗೆಯಾಗಿ 2-3 ತಿಂಗಳು ಕ್ಯಾಲ್ಸಿಯಂ ತಗೊಂಡ್ರೆ ಮುಗೀತು ಅಂತಲೂ ಅಲ್ಲ. ಎಷ್ಟು ಸಮಯ ನೀವು ಎದೆ ಹಾಲನ್ನು ಉಣ್ಣಿಸ್ತೀರೋ ಅಷ್ಟೂ ಸಮಯ ನೀವು ಕ್ಯಾಲ್ಸಿಯಂ ಮಾತ್ರೆಗಳನ್ನು ತಕ್ಕೊಂಡ್ರೆ ನಿಮಗೆ 40 ವರ್ಷದ ನಂತರ ಬರುವಂಥ ಸೊಂಟ ನೋವನ್ನು ತಪ್ಪಿಸಬಹುದು. ಮತ್ತು ಮೂರನೇದಾಗಿ, ಇಡೀ ಜೀವಮಾನದಲ್ಲಿ, ಮನುಷ್ಯನ ಜೀವಮಾನದಲ್ಲಿ ಅತ್ಯಂತ ಹೆಚ್ಚು ಶಕ್ತಿಯುತವಾದಂತಹ ಪೌಷ್ಟಿಕ ಆಹಾರ, ಹೆಚ್ಚು ಕ್ಯಾಲೋರಿ ಯುಕ್ತವಂತ ಆಹಾರವನ್ನು ತೆಗೆದುಕೊಳ್ಳಬೇಕಾದಂತಹ ಸಂದರ್ಭ ಏನು ಅಂತ ಕೇಳಿದರೆ ಹಾಲು ಉಡಿಸುವಂಥ ಸಂದರ್ಭ. ಲ್ಯಾಕ್ಟೇಷನ್ ಟೈಮ್ನಲ್ಲಿ ಹೈಯೆಸ್ಟ್ ಅಮೌಂಟ್ ಆಫ್ ಕ್ಯಾಲೋರೀಸನ್ನು ನಾವು ತಗೊಳ್ಬೇಕು, ಪೌಷ್ಟಿಕ ಆಹಾರವನ್ನು ತಗೊಳ್ಬೇಕು. ಇದನ್ನು ಕೂಡ ಯಾಕೆಂತ ಹೇಳಿದರೆ, ಎರಡು ಜೀವಗಳನ್ನು ಪೋಷಿಸಬೇಕು. ಸೊ ಉಳಿದವರಿಗಿಂತೆಲ್ಲ ಡಬಲ್ ಆಹಾರ ವಸ್ತುಗಳನ್ನು, ಪೌಷ್ಟಿಕ ಆಹಾರ ಪ್ರಮಾಣ ಕೂಡ ಜಾಸ್ತಿ ಇರಬೇಕು, ಆಹಾರದ ಪೌಷ್ಟಿಕಾಂಶಗಳು ಕೂಡ ಜಾಸ್ತಿ ಇರಬೇಕು. ಈ ರೀತಿಯಲ್ಲಿ ಒಳ್ಳೆಯ ಆಹಾರವನ್ನು ಅತ್ಯಂತ ಹೆಚ್ಚು ಪ್ರಮಾಣದಲ್ಲಿ ಹಾಲು ಉಡಿಸುವಂತಹ ಸಂದರ್ಭದಲ್ಲಿ ತಾಯಂದಿರು ಸೇವಿಸಬೇಕು. ಆ ವೈಯಕ್ತಿಕ ಸ್ವಚ್ಛತೆ ವಿಧಾನಗಳನ್ನು ಕೂಡ, ಮೊಲೆಯನ್ನು ಸೇರಿದ ಹಾಗೆ ಇಡಿಯಾಗಿ ಶರೀರದ ಸ್ವಚ್ಛತೆಯನ್ನು ಕೂಡ ಚೆನ್ನಾಗಿ ನಿರ್ವಹಿಸುವ ಮೂಲಕ ಅಮ್ಮ ಸ್ತನ್ಯಪಾನವನ್ನು ನಡೆಸಬೇಕಾಗ್ತದೆ. ಹಾಗಾಗಿ ಇದಕ್ಕೆಲ್ಲವೂ ಕೂಡ ಸಮತೋಲಿತವಾದ ಮನಸ್ಸಿನಿಂದ, ಸಮತೋಲಿತವಾದಂತಹ ಆಹಾರವನ್ನು ತಕ್ಕೊಂಡು ಈ ಸ್ತನ್ಯಪಾನವನ್ನು ನಿರ್ವಹಿಸಬೇಕಾದಂತಹ ಅಗತ್ಯ ಹೊಸ ತಾಯಂದಿರಿಗಂತೂ ಖಂಡಿತವಾಗಿ ಕೂಡ ಹೆಚ್ಚಾಗಿದೆ.
1: ಮತ್ತೆ ಈಗ ಕೊನೆಯದಾಗಿ, ಅಂದ್ರೆ ಪ್ರಮುಖವಾಗಿ ವಿಶ್ವ ಸ್ತನ್ಯಪಾನದ ಸಪ್ತಾಹದ ಸಂದರ್ಭ ಸಮಾಜಕ್ಕೆ ನೀವು ಏನೊಂದು ಸಂದೇಶವನ್ನು ಕೊಡ್ಲಿಕ್ಕೆ ಇಚ್ಛಿಸ್ತೀರಿ?
0: ಸಾರಾಂಶವಾಗಿ ನಾನು ಹೇಳ್ಬೋದು ಅಂತ ಅನಿಸಿದೆ, ತಾಯಿ ಹಾಲಿನ ಹನಿ ಹನಿಯಲ್ಲಿಯೂ ಪ್ರೀತಿ ಪೋಷಣೆ ರಕ್ಷಣೆ ಅಡಗಿದೆ ಅಂತ ಹೇಳಿ. ಒಂದೊಂದು ಹನಿಯಲ್ಲಿ ಕೂಡ ಇದು ಮೂರು ಕೂಡ ತುಂಬಿರ್ತದೆ. ಮತ್ತೆ ಮಗುವಿನ ಮೊದಲ ನಗು ತಾಯಿಯ ಮೊದಲ ಹಾಲಿನಲ್ಲೇ ಅರಳುತ್ತದೆ. ಮೊದಲು ಅದು ನಗುವಂಥದ್ದು ತಾಯಿಯ ಎದೆ ಹಾಲಿನಲ್ಲೇ. ಸೋಷಿಯಲ್ ಸ್ಮೈಲ್ ಅಂತೇಳಿ 4 ವಾರ ಆಗುವಾಗ ಮಗು ಕೊಡುವಂತಹ ನಗು, ಅದು ಸಾಮಾಜಿಕವಾದಂತಹ ನಗು ಬರುವಂಥದ್ದು ತಾಯಿಯನ್ನು ನೋಡಿಯೇ. ಫಸ್ಟ್ ಅದು ನೋಡುವ ವ್ಯಕ್ತಿಯೇ ತಾಯಿ, ಮತ್ತು ನಗುವ ವ್ಯಕ್ತಿ ತಾಯಿ. ಆಮೇಲೆ ಸ್ತನ್ಯಪಾನವು ಮಗುವಿಗೆ ಜೀವದಾನ, ತಾಯಿಗೆ ಆರೋಗ್ಯದ ವರದಾನ. ಮತ್ತು ತಾಯಿಯ ಮಡಿಲು ಮಗುವಿನ ಸ್ವರ್ಗ, ತಾಯಿಯ ಮಡಿಲು ಮಗುವಿನ ಸ್ವರ್ಗ, ತಾಯಿಯ ಹಾಲು ಮಗುವಿನ ಅಮೃತ. ಸ್ವರ್ಗದಲ್ಲಿರುವವರು ಅಮೃತ ಕುಡಿಯುವಂಥವರು. ಹಾಗಾಗಿ ತಾಯಿಯ ಹಾಲು ಮಗುವಿನ ಅಮೃತ, ಇದುವೇ ಅತ್ಯಂತ ಮುಖ್ಯವಾದಂತಹ ಸಂದೇಶ.
1: ಡಾಕ್ಟರ್, ನೀವು ವೈದ್ಯಾಧಿಕಾರಿಯಾಗಿ ಅಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀರಿ, ನಿಮ್ಮ ಒಂದು ಸಮಯ ಬಹಳ ಅಮೂಲ್ಯ. ಸೊ ಆ ಸಮಯದಲ್ಲಿ ನೀವು ಆಕಾಶವಾಣಿ ಸ್ಟುಡಿಯೋಗೆ ಬಂದು ಈ ಒಂದು ವಿಶ್ವ ಸ್ತನ್ಯಪಾನದ ಸಪ್ತಾಹ ಈ ಒಂದು ಸಂದರ್ಭದಲ್ಲಿ ಎಲ್ಲಾ ಮಾಹಿತಿಯನ್ನು ಕೊಡುವುದು ಕೂಡ ಒಂದು ಅರ್ಧ ಗಂಟೆಯಲ್ಲಿ ಬಹಳ ಕಷ್ಟ. ಆದ್ರೂ ಅಗತ್ಯವಿರುವ ಮಾಹಿತಿಯನ್ನ ನಮ್ಮ ಕೇಳುಗರಿಗೆ, ಅದರಲ್ಲಿಯೂ ಕೂಡ ಕೆಲವೊಂದು ವಿಷಯಗಳು ನಮ್ಗೆ ಗೊತ್ತಿರುವುದಿಲ್ಲ, ಕೆಲವೊಂದು ಗೊತ್ತಿರ್ತದೆ ಆದ್ರೆ ಹೇಳುವವರು ಇರುವುದಿಲ್ಲ.
0: ಸೊ
1: ಈ ಒಂದು ಕಾರ್ಯಕ್ರಮದ
0: ಪ್ರಾಮುಖ್ಯತೆ ಗೊತ್ತಾಗುವುದಿಲ್ಲ, ನಮಗೆ ಗೊತ್ತಿರ್ತದೆ ಆದ್ರೆ ಅದನ್ನು ಮಾಡಬೇಕು ಎನ್ನುವಂತ ಒಂದು ಎಚ್ಚರ ಇರುವುದಿಲ್ಲ.
1: ಈ ಒಂದು ಕಾರ್ಯಕ್ರಮ ಎಲ್ಲಾ ಕೇಳುಗರಿಗೆ ಅಗತ್ಯ ಮಾಹಿತಿಯನ್ನ ಒದಗಿಸಿದೆ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ನೀವು ಬಂದದಕ್ಕೆ ನಮ್ಮ ಆಕಾಶವಾಣಿಯ ಪರವಾಗಿ ಮತ್ತೆ ನಮ್ಮೆಲ್ಲ ಶ್ರೋತೃಗಳ ಪರವಾಗಿ ನಿಮ್ಗೆ ಧನ್ಯವಾದಗಳು ಡಾಕ್ಟರ್.
0: ನಮಸ್ಕಾರ, ಧನ್ಯವಾದಗಳು.
2: ಇದುವರೆಗೆ ವಿಶ್ವ ಸ್ತನ್ಯಪಾನ ಸಪ್ತಾಹ ಸಂದರ್ಭದಲ್ಲಿ ಸ್ತನ್ಯಪಾನದ ಮಹತ್ವ ಈ ಕುರಿತು ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಡ್ಡ್ಯನಡ್ಕ ಇಲ್ಲಿನ ವೈದ್ಯಾಧಿಕಾರಿ ಡಾಕ್ಟರ್ ವಿಶ್ವೇಶ್ವರ ವಿಕೆ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಚೇತನಾ ನಾಯಕ್ ಕೆ. ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ.

0: ನಮ್ಮ ಮುಂದಿನ ಕಾರ್ಯಕ್ರಮ ಪ್ರಗತಿ ಪಥ ಇದೀಗ ಆರಂಭವಾಗುವುದು.
1: ಆಕಾಶವಾಣಿ ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಅಟಲ್ ಭೂಜಲ್ ಯೋಜನೆ, ಈ ಕುರಿತು ಮಾಹಿತಿ ನೀಡುತ್ತಾರೆ ಪತ್ರಕರ್ತೆ ಭವ್ಯಾ ಎನ್.
2: ನಮಸ್ಕಾರ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಅಟಲ್ ಭೂಜಲ್ ಯೋಜನೆ ಕುರಿತು ಮಾಹಿತಿ ಮಾಡಿಕೊಳ್ಳೋಣ. ನೀರೇ ಜೀವನ, ಜೀವನದ ಸಾರ, ಸಕಲ ಜೀವರಾಶಿಗಳಿಗೆ ನೀರು ಬೇಕು. ಭಾರತವು ವಿಶ್ವದ ಅತಿ ದೊಡ್ಡ ಅಂತರ್ಜಲ ಬಳಕೆದಾರರಲ್ಲಿ ಒಂದಾಗಿದೆ. ಆದರೆ ಇಂದು ಭಾರತವು ಗಂಭೀರ ಅಂತರ್ಜಲ ಬಿಕ್ಕಟ್ಟನ್ನು ಎದುರಿಸುತ್ತಿದೆ. ನಮ್ಮ ನೀರಾವರಿಯಲ್ಲಿ ಸುಮಾರು 60% ಮತ್ತು ನಮ್ಮ ಕುಡಿಯುವ ನೀರಿನ ಅಗತ್ಯಗಳಲ್ಲಿ 85% ಅಂತರ್ಜಲವನ್ನು ಅವಲಂಬಿಸಿದೆ. ಆದರೂ ಅತಿಯಾದ ಹೊರತೆಗೆಯುವಿಕೆ, ದುರುಪಯೋಗ ಮತ್ತು ಹವಾಮಾನ ಬದಲಾವಣೆಯಿಂದಾಗಿ ದೇಶದ ಹಲವು ಭಾಗಗಳಲ್ಲಿ ಗಂಭೀರ ಬಿಕ್ಕಟ್ಟನ್ನು ಎದುರಿಸುತ್ತಿದ್ದು ಅಂತರ್ಜಲ ಮಟ್ಟಗಳು ಆತಂಕಕಾರಿಯಾಗಿ ಕುಸಿಯುತ್ತಿವೆ. ಇದನ್ನು ಗುರುತಿಸಿದ ಭಾರತ ಸರ್ಕಾರವು ಈ ಸವಾಲಿಗೆ ಪ್ರತಿಕ್ರಿಯೆಯಾಗಿ ಡಿಸೆಂಬರ್ 25, 2019 ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ 95ನೇ ಜನ್ಮದಿನಾಚರಣೆಯಂದು ಅಟಲ್ ಭೂಜಲ್ ಯೋಜನೆಯನ್ನು ಪ್ರಾರಂಭಿಸಿತು. ಇದು ಅವರ ದೃಷ್ಟಿಕೋನಕ್ಕೆ ಗೌರವವಾಗಿರುವುದರಿಂದ ಅವರ ಹೆಸರನ್ನು ಈ ಯೋಜನೆಗೆ ಇಡಲಾಗಿದೆ. ಹಾಗಾದರೆ ಅಟಲ್ ಭೂಜಲ್ ಯೋಜನೆ ಅಂದ್ರೆ ನಿಖರವಾಗಿ ಏನು? ಸರಳವಾಗಿ ಹೇಳೋದಾದ್ರೆ ಅಟಲ್ ಭೂಜಲ್ ಯೋಜನೆಯು ಅಂತರ್ಜಲ ನಿರ್ವಹಣಾ ಯೋಜನೆ. ಅಂದರೆ ಅಂತರ್ಜಲ ಮಟ್ಟ ಮತ್ತು ಅಂತರ್ಜಲ ಸಂಪನ್ಮೂಲಗಳ ಸುಸ್ಥಿರ ನಿರ್ವಹಣೆಯ ಮೇಲೆ ಕೇಂದ್ರೀಕರಿಸುವ ಕೇಂದ್ರ ವಲಯದ ಯೋಜನೆಯಾಗಿದೆ. ಇದು ಸಮುದಾಯವನ್ನ ಸುಸ್ಥಿರ ಮತ್ತು ವೈಜ್ಞಾನಿಕ ವಿಧಾನದ ಮೂಲಕ ನೇರವಾಗಿ ನೀರಿನ ನಿರ್ವಹಣೆಯಲ್ಲಿ ತೊಡಗಿಸಿಕೊಳ್ಳಲು ಗುರಿಯನ್ನ ಹೊಂದಿದೆ. ಈ ಯೋಜನೆಯಲ್ಲಿ ಜನರ ಭಾಗವಹಿಸುವಿಕೆಗೆ ಒತ್ತು ನೀಡಲಾಗುತ್ತಿದೆ. ಹಳ್ಳಿಗಳು ಮತ್ತು ಸ್ಥಳೀಯ ಸಮುದಾಯಗಳು ತಮ್ಮ ನೀರಿನ ಸಂಪನ್ಮೂಲಗಳನ್ನು ಯೋಜಿಸಲು ಮತ್ತು ನಿರ್ವಹಿಸಲು ಪ್ರೋತ್ಸಾಹಿಸಲಾಗುತ್ತಿದೆ. ಅಲ್ಲದೆ ಮಾಲೀಕತ್ವ ಮತ್ತು ಜವಾಬ್ದಾರಿಯ ಪ್ರಜ್ಞೆಯನ್ನ ಜನರಲ್ಲಿ ಉತ್ತೇಜಿಸುತ್ತದೆ. ಈ ಯೋಜನೆಯನ್ನು ಜಲಶಕ್ತಿ ಸಚಿವಾಲಯವು ಜಾರಿಗೊಳಿಸುತ್ತಿದೆ ಮತ್ತು ಭಾಗಶಃ ಇದಕ್ಕೆ ವಿಶ್ವಬ್ಯಾಂಕ್ನಿಂದ ಹಣಕಾಸು ನೆರವು ಒದಗಿಸಲಾಗಿದೆ. ಅಟಲ್ ಭೂಜಲ್ ಯೋಜನೆಯ ಮುಖ್ಯ ಉದ್ದೇಶ ಹೇಳೋದಾದ್ರೆ ಅಂತರ್ಜಲ ನಿರ್ವಹಣೆಯನ್ನು ಸುಧಾರಿಸುವುದು, ಸ್ಥಳೀಯ ಸಮುದಾಯಗಳ ಒಳಗೊಳ್ಳುವಿಕೆಯನ್ನು ಉತ್ತೇಜಿಸುವುದು, ಅರಿವು ಮತ್ತು ಸಾಮರ್ಥ್ಯ ವೃದ್ಧಿಯ ಮೂಲಕ ನಡವಳಿಕೆಯ ಬದಲಾವಣೆಗಳನ್ನು ತರುವುದು, ಗ್ರಾಮ ಮಟ್ಟದಲ್ಲಿ ಉತ್ತಮ ನೀರಿನ ಬಜೆಟ್ ಮತ್ತು ಯೋಜನೆಯನ್ನು ಖಚಿತಪಡಿಸಿಕೊಳ್ಳುವುದಾಗಿದೆ. ಹೊಸ ಮತ್ತು ಉದಯೋನ್ಮುಖ ತಂತ್ರಜ್ಞಾನಗಳಾದ ಸಂವೇದಕ ಆಧಾರಿತ ನೀರಾವರಿ, ನೀರಿನ ಸಮರ್ಥ ಮೇವು ಕೃಷಿ, ಕೃಷಿಯಲ್ಲಿ ಡ್ರೋನ್ಗಳ ಅಳವಡಿಕೆ, ಹೈಡ್ರೋಜೆಲ್ ಮತ್ತು ಇಂಟರ್ನೆಟ್ ಆಪ್ ಥಿಂಗ್ಸ್ ನಂತಹ ಸಾಂಪ್ರದಾಯಿಕ ಪದ್ಧತಿಗಳಾದ ಡ್ರಿಪ್ ಸ್ಪ್ರಿಂಕ್ಲರ್ ಸಿಸ್ಟಮ್ಗಳು, ಬೆಳೆ ವೈವಿಧ್ಯೀಕರಣ, ಮಲ್ಚಿಂಗ್ ಇತ್ಯಾದಿಗಳನ್ನು ಸಕ್ರಿಯಗೊಳಿಸಿದ ತಂತ್ರಜ್ಞಾನಗಳ ಮೂಲಕ ನೀರಿನ ಸಮರ್ಥ ಬಳಕೆಯನ್ನು ಬೆಂಬಲಿಸುವಂತಹ ಉದ್ದೇಶಗಳನ್ನು ಈ ಯೋಜನೆ ಒಳಗೊಂಡಿದೆ. ಅಟಲ್ ಭೂಜಲ್ ಯೋಜನೆಯನ್ನು 7 ನೀರಿನ ಕೊರತೆ ಇರುವ ಗಂಭೀರ ಅಂತರ್ಜಲ ಕುಸಿತವನ್ನು ಎದುರಿಸುತ್ತಿರುವ ರಾಜ್ಯಗಳಾದ ಗುಜರಾತ್, ಹರಿಯಾಣ, ಕರ್ನಾಟಕ, ಮಧ್ಯಪ್ರದೇಶ, ಮಹಾರಾಷ್ಟ್ರ, ರಾಜಸ್ಥಾನ, ಉತ್ತರ ಪ್ರದೇಶ ರಾಜ್ಯಗಳಲ್ಲಿ ಅನುಷ್ಠಾನ ಮಾಡಲಾಗಿದೆ. ಈ ರಾಜ್ಯಗಳಲ್ಲಿ 78 ಜಿಲ್ಲೆಗಳು, 193 ಬ್ಲಾಕ್ಗಳು ಮತ್ತು 8,300ಕ್ಕೂ ಹೆಚ್ಚು ಗ್ರಾಮ ಪಂಚಾಯತ್ಗಳ ಮೇಲೆ ಗಮನವನ್ನು ಕೇಂದ್ರೀಕರಿಸಲಾಗಿದೆ. ಕರ್ನಾಟಕದಲ್ಲಿ ಈ ಯೋಜನೆಯು ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಅಭಿವೃದ್ಧಿ ಇಲಾಖೆಗೆ ಒಳಪಟ್ಟು ಕಾರ್ಯನಿರ್ವಹಿಸುತ್ತಿದೆ. ಈಗ ನೀವು ಆಶ್ಚರ್ಯ ಪಡಬಹುದು, ಈ ಅಟಲ್ ಭೂಜಲ್ ಹೇಗೆ ಕೆಲಸ ಮಾಡುತ್ತೆ ಅಂತ. ಈ ವಿಧಾನವು ಭಾಗವಹಿಸುವಿಕೆ ಮತ್ತು ಪ್ರೋತ್ಸಾಹ ಆಧಾರಿತವಾಗಿರುವ ಯೋಜನೆಯಾಗಿದೆ. ಸ್ಥಳೀಯ ಅಧಿಕಾರಿಗಳ ಮಾರ್ಗದರ್ಶನದೊಂದಿಗೆ ಜನರು ಸ್ವತಃ ಜಲ ಭದ್ರತಾ ಯೋಜನೆಗಳನ್ನು ಸಿದ್ಧಪಡಿಸುತ್ತಾರೆ. ಗ್ರಾಮಗಳು ತಮ್ಮದೇ ಆದ ಜಲ ಭದ್ರತಾ ಯೋಜನೆಗಳನ್ನು ತಯಾರಿಸಲು ಪ್ರೋತ್ಸಾಹಿಸಲಾಗುತ್ತದೆ. ಈ ಯೋಜನೆಗಳಲ್ಲಿ ಮಳೆ ನೀರು ಕೊಯ್ಲು, ಬಾವಿಗಳಲ್ಲಿ ಮರುಪೂರಣ ಮಾಡುವುದು, ಮುಖ್ಯವಾಗಿ ಉತ್ತಮ ಅಂತರ್ಜಲ ನಿರ್ವಹಣಾ ಕಾರ್ಯಕ್ಷಮತೆಗಾಗಿ ಗ್ರಾಮ ಪಂಚಾಯತ್ಗಳಿಗೆ ಆರ್ಥಿಕ ಪ್ರೋತ್ಸಾಹ ನೀಡಲಾಗುತ್ತದೆ. ಇದನ್ನು ಫಲಿತಾಂಶ ಆಧಾರಿತ ಪ್ರೋತ್ಸಾಹಕ ವಿಧಾನ ಎಂದು ಕರೆಯಲಾಗುತ್ತದೆ. ಅಲ್ಲದೆ ಕಡಿಮೆ ನೀರಿನ ಅಗತ್ಯವಿರುವ ಬೆಳೆಗಳಿಗೆ ಬೆಳೆ ವೈವಿಧ್ಯೀಕರಣ, ಡ್ರಿಪ್ ಮತ್ತು ಸ್ಪ್ರಿಂಕ್ಲರ್ ವ್ಯವಸ್ಥೆಗಳಂತಹ ಪರಿಣಾಮಕಾರಿ ನೀರಾವರಿ ಪದ್ಧತಿಗಳು ಈ ರೀತಿಯ ಚಟುವಟಿಕೆಗಳನ್ನು ಒಳಗೊಂಡಿವೆ. ಕಾರ್ಯಕ್ಷಮತೆಯನ್ನು ಟ್ರ್ಯಾಕ್ ಮಾಡಲಾಗುತ್ತದೆ ಮತ್ತು ಅಂತರ್ಜಲ ಮಟ್ಟವನ್ನು ಸುಧಾರಿಸುವಲ್ಲಿ ಫಲಿತಾಂಶಗಳನ್ನು ತೋರಿಸುವ ಸಮುದಾಯಗಳಿಗೆ ಪ್ರೋತ್ಸಾಹ ನೀಡಲಾಗುತ್ತದೆ. ಅಟಲ್ ಭೂಜಲ್ ಯೋಜನೆಯ ಪ್ರಯೋಜನಗಳ ಬಗ್ಗೆ ಮಾತನಾಡುವುದಾದರೆ, ಮೊದಲನೆಯದಾಗಿ ಇದು ನೀರಿನ ಮೌಲ್ಯದ ಬಗ್ಗೆ ಸಮುದಾಯಗಳಲ್ಲಿ ಜಾಗೃತಿ ಮೂಡಿಸುತ್ತದೆ, ಜನರ ನಡವಳಿಕೆಯಲ್ಲಿ ಬದಲಾವಣೆಯನ್ನು ತಂದು ಅಂತರ್ಜಲವನ್ನು ಅತಿಯಾಗಿ ಹೊರತೆಗೆಯುವ ಪ್ರವೃತ್ತಿಯನ್ನು ಕಡಿಮೆ ಮಾಡುತ್ತದೆ. ಅಟಲ್ ಭೂಜಲ್ ಯೋಜನೆಯಲ್ಲಿ ತಂತ್ರಜ್ಞಾನದ ಬಳಕೆ ಒಂದು ವಿಶಿಷ್ಟ ಲಕ್ಷಣವಾಗಿದೆ. ಅಟಲ್ ಜಲ್ ನೀರಿನ ಬಜೆಟ್, ಉಪಗ್ರಹ ಡೇಟಾ, ಅಂತರ್ಜಲದ ಸಂವೇದಕಗಳು ಮತ್ತು ಅಂತರ್ಜಲ ಬಳಕೆಯನ್ನು ಮೇಲ್ವಿಚಾರಣೆ ಮಾಡಲು ಸಾರ್ವಜನಿಕ ಡ್ಯಾಶ್ಬೋರ್ಡ್ಗಳ ಬಳಕೆಯನ್ನು ಉತ್ತೇಜಿಸಲಾಗುತ್ತದೆ. ಈ ಪಾರದರ್ಶಕತೆ ಸಮುದಾಯಗಳು ಉತ್ತಮ ಮಾಹಿತಿಯುಕ್ತ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಅಧಿಕಾರ ನೀಡುತ್ತದೆ. ಈ ಯೋಜನೆಯನ್ನು ನಾಲ್ಕು ಅಂಶಗಳ ತಂತ್ರಗಳಾದ ಅಂತರ್ಜಲ ನಿರ್ವಹಣೆಗಾಗಿ ನಿರ್ಧಾರ ಬೆಂಬಲ ಪರಿಕರಗಳು, ಪೋಷಕ ನಿರ್ವಹಣೆಗೆ ಸಮುದಾಯ ಆಧಾರಿತ ಸಂಸ್ಥೆಗಳನ್ನು ಬಲಪಡಿಸುವುದು, ನೀರಿನ ಬಳಕೆಯ ದಕ್ಷತೆಯನ್ನು ಸುಧಾರಿಸಿ ಮತ್ತು ಅಂತರ್ಜಲ ಮರುಪೂರಣವನ್ನು ಹೆಚ್ಚಿಸುವುದು, ಹಣಕಾಸಿನ ವಿಕೇಂದ್ರೀಕರಣ ಮೂಲಕ ಅನುಷ್ಠಾನ ಮಾಡಲಾಗಿದೆ. ಅಟಲ್ ಭೂಜಲ್ ಯೋಜನೆ ತನ್ನದೇ ಆದ ಪ್ರಾಮುಖ್ಯತೆಯನ್ನು ಹೊಂದಿದೆ. ಸ್ನೇಹಿತರೆ, ಭಾರತದ ಆಹಾರ ಭದ್ರತೆ, ಆರ್ಥಿಕತೆ ಮತ್ತು ಭವಿಷ್ಯವು ನೀರಿನ ಭದ್ರತೆಯ ಮೇಲೆ ಅವಲಂಬಿತವಾಗಿದೆ. ಶೇಕಡ 60ಕ್ಕಿಂತ ಹೆಚ್ಚು ನೀರಾವರಿ ಮತ್ತು ಶೇಕಡ 85 ಕುಡಿಯುವ ನೀರಿನ ಅಗತ್ಯತೆಗಳನ್ನು ಅಂತರ್ಜಲದಿಂದ ಪೂರೈಸಲಾಗುತ್ತದೆ. ತುರ್ತು ಕ್ರಮವಿಲ್ಲದೆ 2030 ವೇಳೆಗೆ ಶೇಕಡ 40 ಭಾರತೀಯರು ಕುಡಿಯುವ ನೀರಿನ ಪ್ರವೇಶವನ್ನು ಹೊಂದಿರುವುದಿಲ್ಲ ಎಂದು ತಜ್ಞರು ಊಹಿಸುತ್ತಾರೆ. ವಿಜ್ಞಾನ, ಸಮುದಾಯ ಕ್ರಿಯೆ ಮತ್ತು ನೀತಿ ಬೆಂಬಲವನ್ನು ಸಂಯೋಜಿಸುವ ಮೂಲಕ ಅಟಲ್ ಭೂಜಲ್ ಈ ಬಿಕ್ಕಟ್ಟನ್ನು ಪರಿಹರಿಸುತ್ತದೆ. ಇದಲ್ಲದೆ ಸ್ಥಳೀಯ ಸಮುದಾಯಗಳು ಹೇಗೆ ಮಾಲೀಕತ್ವವನ್ನು ಪಡೆಯಬಹುದು ಎಂಬುದಕ್ಕೆ ಇದು ಒಂದು ಉದಾಹರಣೆಯಾಗಿದೆ. ಏಕೆಂದರೆ ಜನರು ತಮ್ಮ ಸಂಪನ್ಮೂಲಗಳನ್ನು ಸ್ವತಃ ಅರ್ಥ ಮಾಡಿಕೊಂಡಾಗ ಮತ್ತು ನಿರ್ವಹಿಸಿದಾಗ ಫಲಿತಾಂಶಗಳು ದೀರ್ಘಕಾಲೀನವಾಗಿರುತ್ತವೆ. ಸೂಕ್ಷ್ಮ ನೀರಾವರಿ ಪದ್ಧತಿಗಳನ್ನು ಅಳವಡಿಸಿಕೊಳ್ಳುವ ಹಳ್ಳಿಗಳು ಅಂತರ್ಜಲ ಹೊರತೆಗೆಯುವಿಕೆಯನ್ನು ಕಡಿಮೆ ಮಾಡಲು ಕಾರಣವಾಗುವ ಜಾಗೃತಿ ಅಭಿಯಾನಗಳು, ಚೆಕ್ ಡ್ಯಾಂಗಳು ಮತ್ತು ಮರುಪೂರಣ ಗುಂಡಿಗಳ ನಿರ್ಮಾಣ, ಇವು ಕೆಲವು ಆರಂಭಿಕ ಯಶಸ್ಸಿನ ಕಾರ್ಯಚಟುವಟಿಕೆಗಳಾಗಿವೆ. ಅಂತಿಮವಾಗಿ, ಅಟಲ್ ಭೂಜಲ್ ಯೋಜನೆಯು ನೀರನ್ನು ಉಳಿಸುವುದು ಮಾತ್ರವಲ್ಲ, ಸುಸ್ಥಿರ ಭವಿಷ್ಯಕ್ಕಾಗಿ ಒಂದು ಆಂದೋಲನವನ್ನು ಸೃಷ್ಟಿಸುವ ಗುರಿಯನ್ನು ಹೊಂದಿದೆ. ಅಟಲ್ ಭೂಜಲ್ ಯೋಜನೆಯ ಯಶಸ್ಸು ಕೇವಲ ಸರ್ಕಾರಗಳ ಮೇಲೆ ಅಲ್ಲ, ನಮ್ಮಲ್ಲಿ ಪ್ರತಿಯೊಬ್ಬರ ಮೇಲೂ ಅವಲಂಬಿತವಾಗಿದೆ. ಇದು ಸಾಮೂಹಿಕ ಜವಾಬ್ದಾರಿಯಾಗಿದೆ. ನೀರು ಕೇವಲ ಸಂಪನ್ಮೂಲವಲ್ಲ, ಅದು ಜೀವ ಸೆಲೆ. ಪ್ರತಿ ಹನಿ ಪ್ರತಿ ಜೀವವೂ ಮುಖ್ಯ. ಜಲ್ ಹೈ ತೋ ಕಲ್ ಹೈ ಎಂಬ ಹಳೆಯ ಮಾತಿನಂತೆ ನೀರಿದ್ದರೆ ಭವಿಷ್ಯವೂ ಇದೆ. ನೀರನ್ನು ಉಳಿಸುವ ಮೂಲಕ, ಮಳೆ ನೀರು ಕೊಯ್ಲು ಮಾಡುವ ಮೂಲಕ, ಬುದ್ಧಿವಂತಿಕೆಯಿಂದ ಜಾಗೃತಿ ಮೂಡಿಸುವ ಮೂಲಕ ನಾವೆಲ್ಲರೂ ನಮ್ಮದೇ ಆದ ರೀತಿಯಲ್ಲಿ ಈ ನಿಸರ್ಗಕ್ಕೆ ಕೊಡುಗೆಯನ್ನು ನೀಡೋಣ. ಏಕೆಂದರೆ ಇಂದು ಉಳಿಸಿದ ನೀರು ನಾಳೆಯ ಜೀವಕ್ಕೆ ಸುರಕ್ಷಿತವಾಗಿದೆ.
1: ಇದುವರೆಗೆ ಪ್ರಗತಿ ಪಥ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಅಟಲ್ ಭೂಜಲ್ ಯೋಜನೆ, ಈ ಕುರಿತು ಮಾಹಿತಿ ನೀಡಿದವರು ಪತ್ರಕರ್ತೆ ಭವ್ಯ ಎನ್. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಮಾತಾಡು.
1: 2,500 ವರ್ಷಗಳ ಇತಿಹಾಸವಿರುವ ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸಿ ಅನ್ನೋದಕ್ಕಿಂತ ಕನ್ನಡ ಭಾಷೆ ಸಂಸ್ಕೃತಿಯನ್ನ ನಿತ್ಯ ಜೀವನ ಹಾಗೂ ವ್ಯವಹಾರಗಳಲ್ಲಿ ಬಳಸೋದು ನಮ್ಮ ಕರ್ತವ್ಯ.
2: ಕನ್ನಡವನ್ನು ಬಳಸೋಣ, ಕನ್ನಡವನ್ನು ಉಳಿಸೋಣ.

0: ಬೆಟ್ಟ ಗುಡ್ಡ
1: ಕೆರೆ ಕುಂಟೆ
0: ಗಿಡ ಮರಗಳಿಲ್ಲದ ಊರು
1: ಮರುಭೂಮಿ ಇದ್ದಂತೆ.
0: ಮನುಷ್ಯ ಪ್ರಕೃತಿಯೊಳಗೆ ಒಬ್ಬನಾಗಿರಬೇಕೇ ಹೊರತು
1: ಪ್ರಕೃತಿಯನ್ನೇ ನುಂಗುವಂತಾಗಬಾರದು.
0: ಅಭಿವೃದ್ಧಿ ಹೆಸರಿನಲ್ಲಿ ತನ್ನ ಸುತ್ತಲಿನ ಪರಿಸರವನ್ನ ನಾಶ ಮಾಡ್ತಾ ಇರುವಂತಹ ನಾವುಗಳು
1: ಇನ್ನಾದ್ರೂ ಎಚ್ಚೆತ್ತುಕೊಳ್ಳೋಣ.
0: ಪ್ರತಿ ಮನೆಯಲ್ಲೂ ಒಂದೊಂದು ಮರ ಬೆಳೆಸೋಣ,
1: ಪ್ರಕೃತಿಯನ್ನು ಸಮೃದ್ಧಗೊಳಿಸೋಣ.
2: ಆಕಾಶವಾಣಿ ಸಮಯ 1:10 ಇನ್ನು ಮುಂದೆ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು. ನಶಾಮುಕ್ತ ಯುವ ಫಾರ್ ವಿಕಸಿತ ಭಾರತ ಅಭಿಯಾನಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಚಾಲನೆ. ಭಯೋತ್ಪಾದಕ ಮೂಲಸೌಕರ್ಯ ನಿರ್ಮೂಲನೆ ಮಾಡಿದರೆ ಮಾತ್ರ ಪಾಕಿಸ್ತಾನದೊಂದಿಗೆ ದ್ವಿಪಕ್ಷೀಯ ಸಹಕಾರ, ಭಾರತ. ಕದನ ನಿಯಮ ಒಪ್ಪಂದ ನಿಯಮಗಳಿಗೆ ಇರಾನ್ ಒಪ್ಪಿಗೆ ಹಿನ್ನೆಲೆ, ಯೋಜಿತ ಮಿಲಿಟರಿ ದಾಳಿ ಸ್ಥಗಿತ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಬಿಡಬ್ಲ್ಯೂಎಫ್ ವರ್ಲ್ಡ್ ಟೂರ್ ಬ್ಯಾಡ್ಮಿಂಟನ್, ಭಾರತದ ತನ್ವಿ ಶರ್ಮಾಗೆ ಚೊಚ್ಚಲ ಪ್ರಶಸ್ತಿ ಗರಿ. ವಾರ್ತೆಗಳ ವಿವರ. ದೇಶ ವಿಕಸಿತ ಭಾರತವಾಗುವತ್ತ ಸಾಗುತ್ತಿರುವಾಗ ದೇಶದ ಯುವಕರು ದೈಹಿಕವಾಗಿ ಸದೃಢರಾಗಿರಬೇಕು, ಮಾನಸಿಕವಾಗಿ ಬಲಿಷ್ಠರಾಗಿರಬೇಕು ಮತ್ತು ಆತ್ಮವಿಶ್ವಾಸದಿಂದ ತುಂಬಿರಬೇಕು ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ನವದೆಹಲಿಯಲ್ಲಿ ಇಂದು ವರ್ಚುವಲ್ ಆಗಿ ನಶಾಮುಕ್ತ ಯುವ ಫಾರ್ ವಿಕಸಿತ ಭಾರತ ಸಂಕಲ್ಪ ಅಭಿಯಾನ ಉದ್ಘಾಟಿಸಿ ಮಾತನಾಡಿದ ಅವರು, ಯುವಜನರು ಯಾವಾಗಲೂ ಮಾದಕ ದ್ರವ್ಯಗಳಿಂದ ದೂರವಿರಬೇಕು ಮತ್ತು ಆರೋಗ್ಯಕರ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು. ಈ ಅಭಿಯಾನವು ಮಾದಕ ದ್ರವ್ಯ ದುರುಪಯೋಗದ ವಿರುದ್ದ 100 ವಾರಗಳ ರಾಷ್ಟ್ರವ್ಯಾಪಿ ಜನಭಾಗಿದಾರಿ ಅಭಿಯಾನದ ಆರಂಭವನ್ನು ಗುರುತಿಸುತ್ತದೆ. ಮಾದಕ ದ್ರವ್ಯಮುಕ್ತ ಸಮಾಜವನ್ನು ನಿರ್ಮಿಸುವಲ್ಲಿ ಜಾಗೃತಿ ಮೂಡಿಸಲು ಮತ್ತು ಸಾರ್ವಜನಿಕ ಭಾಗವಹಿಸುವಿಕೆಯನ್ನು ಉತ್ತೇಜಿಸಲು ದೇಶಾದ್ಯಂತ ಪ್ರತಿ ಭಾನುವಾರ ಸಾಪ್ತಾಹಿಕ ಚಟುವಟಿಕೆಗಳನ್ನು ಆಯೋಜಿಸಲಾಗುವುದು ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದರು. ದೇಶಾದ್ಯಂತದ 28,000 ಸ್ಥಳಗಳಿಂದ 1 ಕೋಟಿಗೂ ಹೆಚ್ಚು ಯುವಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ. ಮೈ ಭಾರತ್ ಮತ್ತು ರಾಷ್ಟೀಯ ಸೇವಾ ಯೋಜನೆಯ ಸ್ವಯಂ ಸೇವಕರು ಹಾಗೆಯೇ ಶಾಲೆಗಳು, ಕಾಲೇಜುಗಳು, ವಿಶ್ವವಿದ್ಯಾಲಯಗಳು, ಯುವ ಕ್ಲಬ್ಗಳು, ಎನ್ಜಿಒಗಳು ಮತ್ತು ಆಧ್ಯಾತ್ಮಿಕ ಸಂಸ್ಥೆಗಳ ಪ್ರತಿನಿಧಿಗಳು ಪಾಲ್ಗೊಳ್ಳಲಿದ್ದಾರೆ. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ನಾಳೆಯಿಂದ 3 ದಿನಗಳ ಒಡಿಶಾ ಭೇಟಿ ಕೈಗೊಳ್ಳಲಿದ್ದಾರೆ. ಭೇಟಿಯ ಸಮಯದಲ್ಲಿ ಅವರು ಗಂಜಾಂ ಜಿಲ್ಲೆಯ ಕಟಕ್, ಭುವನೇಶ್ವರ, ಬ್ರಹ್ಮಪುರ ಮತ್ತು ತಪ್ತಪಾಣಿಯಲ್ಲಿ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದಾರೆ. ಮೊದಲ ದಿನ ರಾಷ್ಟಪತಿಯವರು ಕಟಕ್ನಲ್ಲಿರುವ ಜಗದ್ಗುರು ಕೃಪಾಲು ವಿಶ್ವವಿದ್ಯಾಲಯವನ್ನು ಉದ್ಘಾಟಿಸಲಿದ್ದಾರೆ. ಮಂಗಳವಾರ ಅವರು ಇತರ ಅಧಿಕೃತ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಮೊದಲು ತಪ್ತಪಾಣಿ ಬಳಿಯ ಮಾ ಕಂಧುನಿ ದೇವಿ ದೇವಸ್ಥಾನದಲ್ಲಿ ಪ್ರಾರ್ಥನೆ ಸಲ್ಲಿಸಲು ದಕ್ಷಿಣ ಒಡಿಶಾಗೆ ಪ್ರಯಾಣಿಸಲಿದ್ದಾರೆ. ಭುವನೇಶ್ವರ ಮತ್ತು ಕಟಕ್ನಲ್ಲಿ ಸುಮಾರು 40 ತುಕಡಿ ಪೊಲೀಸರನ್ನು ನಿಯೋಜಿಸಲಾಗಿದ್ದು ರಾಷ್ಟಪತಿಗಳ ಕಾರ್ಯಕ್ರಮಗಳು ಸುಗಮವಾಗಿ ನಡೆಯುವಂತೆ ಸಂಚಾರ ನಿಯಂತ್ರಣ, ಕಣ್ಗಾವಲು ಮತ್ತು ಇತರ ಭದ್ರತಾ ಕ್ರಮಗಳನ್ನು ತೀವ್ರಗೊಳಿಸಲಾಗಿದೆ. ದ್ವಿಪಕ್ಷೀಯ ವಿಷಯಗಳಲ್ಲಿ ಭಾರತದ ಸಹಕಾರವನ್ನು ಬಯಸಿದರೆ ಪಾಕಿಸ್ತಾನ ತಾನು ನಿರ್ಮಿಸಿರುವ ಭಯೋತ್ಪಾದಕ ಮೂಲಸೌಕರ್ಯವನ್ನು ಮೊದಲು ನಿರ್ಮೂಲನೆ ಮಾಡಬೇಕು ಎಂದು ಅಮೆರಿಕದಲ್ಲಿರುವ ಭಾರತೀಯ ರಾಯಭಾರಿ ವಿನಯ್ ಮೋಹನ್ ಕ್ವಾತ್ರಾ ಹೇಳಿದ್ದಾರೆ. ಸಿಂಧು ನದಿ ಒಪ್ಪಂದವನ್ನು ಸ್ಥಗಿತಗೊಳಿಸುವ ಭಾರತದ ನಿರ್ಧಾರವನ್ನು ಪ್ರತಿಭಟಿಸಲು ಪಾಕಿಸ್ತಾನ ಇತ್ತೀಚೆಗೆ ಇಸ್ಲಾಮಾಬಾದ್ನಲ್ಲಿ ಸಮ್ಮೇಳನವನ್ನು ಕರೆದಿತ್ತು. ಸಿಂಧು ನದಿ ವ್ಯವಸ್ಥೆಯ ಕುರಿತು ಪಾಕಿಸ್ತಾನದ ಬೇಡಿಕೆಗಳನ್ನು ಈಡೇರಿಸದಿದ್ದರೆ ಭಾರತದ ವಿರುದ್ದ ಯುದ್ಧ ಮಾಡುವುದಾಗಿ ಪಾಕಿಸ್ತಾನದ ಮಾಜಿ ವಿದೇಶಾಂಗ ಸಚಿವರು ಬೆದರಿಕೆ ಹಾಕಿದ್ದರು. ಇದಕ್ಕೆ ಪ್ರತಿಕ್ರಿಯಿಸಿರುವ ವಿನಯ್ ಮೋಹನ್, ಭಾರತದ ವಿರುದ್ದ ಯುದ್ದ ಮಾಡುವುದಾಗಿ ಬೆದರಿಕೆ ಹಾಕುವುದು ತನ್ನ ಆಂತರಿಕ ಸಮಸ್ಯೆಗಳಿಂದ ಗಮನವನ್ನು ಬೇರೆಡೆ ಸೆಳೆಯುವುದು ಪಾಕಿಸ್ತಾನದ ರೂಢಿಗತ ಅಭ್ಯಾಸವಾಗಿದೆ ಎಂದು ಹೇಳಿದ್ದಾರೆ. ಸಮ್ಮೇಳನಗಳನ್ನು ನಡೆಸುವುದು, ಭಾರತವನ್ನು ದೂಷಿಸುವುದು ಮತ್ತು ಬೆದರಿಕೆಗಳನ್ನು ನೀಡುವ ಬದಲು ಪಾಕಿಸ್ತಾನ ತನ್ನ ಕಳಪೆ ನೀರಿನ ಉತ್ಪಾದಕತೆಯನ್ನು ಸರಿಪಡಿಸಿಕೊಳ್ಳಬೇಕು ಎಂದು ಸಲಹೆ ನೀಡಿದ್ದಾರೆ.

0: ಭಾರತೀಯ ರಾಷ್ಟೀಯ ಕಾಂಗ್ರೆಸ್ ಅಧಿವೇಶನದಲ್ಲಿ ಮಹಾತ್ಮ ಗಾಂಧೀಜಿ ಅವರನ್ನು ಭೇಟಿಯಾಗಿ ತಾವು ವಿನ್ಯಾಸಗೊಳಿಸಿದ್ದ ಧ್ವಜದ ಮಾದರಿಯನ್ನು ಪ್ರದರ್ಶಿಸಿದರು. ನಂತರ ಹಲವು ಬದಲಾವಣೆಗಳೊಂದಿಗೆ ತ್ರಿವರ್ಣ ಧ್ವಜವು ಭಾರತದ ರಾಷ್ಟೀಯ ಧ್ವಜವಾಗಿ ರೂಪುಗೊಂಡಿತು. 1947ರ ಜುಲೈ 22ರಂದು ಸಂವಿಧಾನ ಸಭೆಯು ಇಂದಿನ ರಾಷ್ಟ್ರಧ್ವಜವನ್ನು ಭಾರತದ ರಾಷ್ಟೀಯ ಧ್ವಜವಾಗಿ ಅಂಗೀಕರಿಸಿತು. ಕೇಸರಿ, ಬಿಳಿ ಮತ್ತು ಹಸಿರು ಬಣ್ಣಗಳ ನಡುವೆ ನೀಲಿ ಬಣ್ಣದ ಅಶೋಕ ಚಕ್ರ ಹೊಂದಿರುವ ಈ ಧ್ವಜವು ಭಾರತದ ಏಕತೆ, ಶಾಂತಿ ಮತ್ತು ಪ್ರಗತಿಯ ಸಂಕೇತವಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕದನ ನಿಯಮ ಒಪ್ಪಂದ ನಿಯಮಗಳಿಗೆ ಇರಾನ್ ಒಪ್ಪಿಕೊಂಡ ಹಿನ್ನೆಲೆಯಲ್ಲಿ ಯೋಜಿತ ಮಿಲಿಟರಿ ದಾಳಿಯನ್ನು ಸ್ಥಗಿತಗೊಳಿಸಲು ಅಮೆರಿಕ ಒಪ್ಪಿಕೊಂಡಿದೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಿಳಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಟ್ರಂಪ್, ಅಮೆರಿಕ ಮಿಲಿಟರಿ ಕ್ರಮಕ್ಕೆ ಇಂದು ಸಂಪೂರ್ಣವಾಗಿ ಸಿದ್ಧವಾಗಿದೆ, ಆದರೆ ರಾಜತಾಂತ್ರಿಕತೆ ಮುಂದುವರಿಯಲು ಅನುವು ಮಾಡಿಕೊಡಲು ಯೋಜಿತ ದಾಳಿಯನ್ನು ಸ್ಥಗಿತಗೊಳಿಸಲು ನಿರ್ಧರಿಸಿದೆ ಎಂದು ಹೇಳಿದ್ದಾರೆ. ಈ ಹಿಂದೆ ಇರಾನ್ ವಿರುದ್ಧ ಮಿಲಿಟರಿ ಕ್ರಮವನ್ನು ತೀವ್ರಗೊಳಿಸುವುದಾಗಿ ಡೊನಾಲ್ಡ್ ಟ್ರಂಪ್ ಬೆದರಿಕೆ ಹಾಕಿದ್ದರು. ಹಡಗುಗಳ ಮೇಲಿನ ದಾಳಿಯನ್ನು ನಿಲ್ಲಿಸಿ ಇರಾನ್ ಮಾತುಕತೆಗೆ ಮರಳುವವರೆಗೆ ಅಮೆರಿಕದ ದಾಳಿಗಳು ಮುಂದುವರಿಯುತ್ತವೆ ಎಂದು ಎಚ್ಚರಿಸಿದ್ದರು. ಪಶ್ಚಿಮ ಏಷ್ಯಾದ ಅಮೆರಿಕನ್ನರು ಆ ಪ್ರದೇಶವನ್ನು ತೊರೆಯಬೇಕು ಅಥವಾ ಸಂಘರ್ಷ ಉದ್ಭವಗೊಂಡರೆ ಹೊರಡಲು ಸಿದ್ಧರಾಗಿರಬೇಕು ಎಂದು ಅಮೆರಿಕ ವಿದೇಶಾಂಗ ಇಲಾಖೆಯು ಭದ್ರತಾ ಸಲಹೆಯನ್ನು ಸಹ ನೀಡಿತ್ತು. ಬ್ಯಾಡ್ಮಿಂಟನ್ನಲ್ಲಿ ಭಾರತದ ತನ್ವಿ ಶರ್ಮಾ ತಮ್ಮ ಚೊಚ್ಚಲ BWF ವರ್ಲ್ಡ್ ಟೂರ್ ಪ್ರಶಸ್ತಿ ವಿಜೇತರಾಗಿದ್ದಾರೆ. ತನ್ವಿ ಶರ್ಮಾ ವಿಯೆಟ್ನಾಂನ 6ನೇ ಶ್ರೇಯಾಂಕದ ನುಯೆನ್ ಥುಯ್ ಲಿನ್ ಅವರನ್ನು 21-16, 21-16 ಸೆಟ್ಗಳಿಂದ ಸೋಲಿಸಿ ಇಂದು ತೈಪೆ ಓಪನ್ ಸೂಪರ್ ಮಹಿಳಾ ಸಿಂಗಲ್ಸ್ ಪ್ರಶಸ್ತಿಯನ್ನು ಗೆದ್ದರು. 17 ವರ್ಷದ ತನ್ವಿ ತೈವಾನ್ನ ತೈ ತ್ಸೂಯಿಂಗ್ ಅವರನ್ನು ಹಿಂದಿಕ್ಕಿ ಅತ್ಯಂತ ಕಿರಿಯ ತೈಪೆ ಓಪನ್ ಚಾಂಪಿಯನ್ ಎಂಬ ಹಿರಿಮೆಗೆ ಪಾತ್ರರಾದರು. ಅಲ್ಲದೆ 2008ರಲ್ಲಿ ಸೈನಾ ನೆಹ್ವಾಲ್ ನಂತರ ತನ್ವಿ ಶರ್ಮಾ ಪ್ರಶಸ್ತಿಯನ್ನು ಗೆದ್ದ ಮೊದಲ ಭಾರತೀಯ ಮಹಿಳೆಯಾಗಿದ್ದಾರೆ. ನವದೆಹಲಿಯಲ್ಲಿ ಸಂಡೇ ಆನ್ ಸೈಕಲ್ನ 84ನೇ ಆವೃತ್ತಿಯಲ್ಲಿ ಕೇಂದ್ರ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವೀಯ ಪಾಲ್ಗೊಂಡಿದ್ದರು. ನವದೆಹಲಿಯ ಜವಾಹರ್ಲಾಲ್ ನೆಹರು ಕ್ರೀಡಾಂಗಣದಲ್ಲಿ ವಿದ್ಯಾರ್ಥಿಗಳು, ಫಿಟ್ನೆಸ್ ಉತ್ಸಾಹಿಗಳು, ಸೈಕ್ಲಿಸ್ಟ್ಗಳು, ಯುವ ಎನ್ಸಿಸಿ ಕೆಡೆಟ್ಗಳನ್ನು ಒಟ್ಟುಗೂಡಿಸಿ ನಶಾಮುಕ್ತ ಭಾರತ ಅಭಿಯಾನವನ್ನು ಬೆಂಬಲಿಸಲು ಈ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಮುಂಬರುವ 79ನೇ ಸ್ವಾತಂತ್ರ್ಯ ದಿನಾಚರಣೆ ಹಾಗೂ ಮಾದಕ ದ್ರವ್ಯ ಮುಕ್ತ ಭಾರತಕ್ಕಾಗಿ ಈ ಕಾರ್ಯಕ್ರಮವನ್ನು ಸಮರ್ಪಿಸಲಾಗಿದೆ ಎಂದು ಡಾ ಮನ್ಸುಖ್ ಮಾಂಡವೀಯ ಹೇಳಿದ್ದಾರೆ. ಗ್ಲಾಸ್ಗೋದಲ್ಲಿ ನಡೆದ ಕಾಮನ್ವೆಲ್ತ್ ಕ್ರೀಡಾಕೂಟ 2026ರ ಪದಕ ಪಟ್ಟಿಯಲ್ಲಿ ಭಾರತ 4ನೇ ಸ್ಥಾನಕ್ಕೆ ಏರಿದೆ. ಈ ಮೂಲಕ ಭಾರತದ ಪದಕಗಳ ಸಂಖ್ಯೆ 39ಕ್ಕೆ ಏರಿಕೆಯಾಗಿದೆ. ಇದರಲ್ಲಿ 13 ಚಿನ್ನ, 17 ಬೆಳ್ಳಿ ಮತ್ತು 9 ಕಂಚಿನ ಪದಕಗಳು ಸೇರಿವೆ. ಕಾಮನ್ವೆಲ್ತ್ ಕ್ರೀಡಾಕೂಟದ ವಿವಿಧ ವಿಭಾಗಗಳಲ್ಲಿ ಪದಕ ವಿಜೇತ ಕ್ರೀಡಾಪಟುಗಳನ್ನು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ ಅಭಿನಂದಿಸಿದ್ದಾರೆ. ಪುರುಷರ 5,000 ಮೀಟರ್ ಓಟದಲ್ಲಿ ಗುಲ್ವೀರ್ ಸಿಂಗ್ ಕಂಚಿನ ಪದಕ ಗೆದ್ದಿದ್ದು 10,000 ಮೀಟರ್ ಓಟದಲ್ಲಿ ಬೆಳ್ಳಿ ಪದಕ ಗೆದ್ದಿದ್ದಾರೆ. ಅವರು ಕ್ರೀಡಾಕೂಟದ ಒಂದೇ ಆವೃತ್ತಿಯಲ್ಲಿ 2 ಪದಕಗಳನ್ನು ಗೆದ್ದ ಮೊದಲ ಭಾರತೀಯ ಅಥ್ಲೀಟ್ ಮತ್ತು 5,000 ಮೀಟರ್ ಓಟದಲ್ಲಿ ಕಾಮನ್ವೆಲ್ತ್ ಪದಕ ಗೆದ್ದ ಮೊದಲ ಭಾರತೀಯ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಪ್ಯಾರಾ ಅಥ್ಲೆಟಿಕ್ಸ್ನಲ್ಲಿ ಸೋಮನ್ ರಾಣಾ ಚಿನ್ನ ಗೆದ್ದರು ಮತ್ತು ಶುಭಂ ಜುಯಲ್ ಪುರುಷರ ಶಾರ್ಟ್ಪುಟ್ F57 ಸ್ಪರ್ಧೆಯಲ್ಲಿ ಬೆಳ್ಳಿ ಪದಕ ಗೆದ್ದರು. ಪುರುಷರ ಟ್ರಿಪಲ್ ಜಂಪ್ ಸ್ಪರ್ಧೆಯಲ್ಲಿ ಪ್ರವೀಣ್ ಚಿತ್ರವೆಲ್ ಬೆಳ್ಳಿ ಪದಕ ಗೆದ್ದರೆ ಸೆಲ್ವ ಪ್ರಭು ತಿರುಮಾರನ್ ಕಂಚಿನ ಪದಕ ಗೆದ್ದರು. ಜುಡೋ ಮ್ಯಾಟ್ನಲ್ಲಿ ಉನ್ನತಿ ಶರ್ಮಾ 3ನೇ ಸ್ಥಾನಕ್ಕಾಗಿ ನಡೆದ ಸ್ಪರ್ಧೆಯಲ್ಲಿ ದಕ್ಷಿಣ ಆಫ್ರಿಕಾದ ಸ್ಕೈ ನೋಸ್ಟರ್ ಅವರನ್ನು ಇಫಾನ್ ಸೋಲಿಸುವ ಮೂಲಕ ಮಹಿಳೆಯರ 63 ಕೆಜಿಯ ಕಂಚಿನ ಪದಕವನ್ನು ಗೆದ್ದರು. ಕರಂಜಿತ್ ಸಿಂಗ್ ಮಾನ್ ಪುರುಷರ 90 ಕೆಜಿ ವಿಭಾಗದಲ್ಲಿ ನ್ಯೂಜಿಲೆಂಡ್ನ ಎಲಿಯಟ್ ಕಾನೋಲಿ ವಿರುದ್ದ ಗೆಲುವಿನೊಂದಿಗೆ ಕ್ವಾರ್ಟರ್ ಫೈನಲ್ ತಲುಪಿದರು. ಭಾರತ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ದಾಖಲೆಯ 7 ಚಿನ್ನ ಮತ್ತು 3 ಬೆಳ್ಳಿ ಪದಕಗಳೊಂದಿಗೆ ಬಾಕ್ಸಿಂಗ್ ಪದಕ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿದೆ. ಚಿನ್ನದ ಪದಕ ವಿಜೇತರಲ್ಲಿ ಅಂಕುಶ್ ವಂಗಲ್, ಪುರುಷರ 80 ಕೆಜಿ ಫೈನಲ್ನಲ್ಲಿ ಇಂಗ್ಲೆಂಡ್ನ ಡಿಮೇಜಿ ಶಿಟ್ಟು ಅವರನ್ನು 4-1 ಅಂತರದಿಂದ ಸೋಲಿಸಿದರೆ ಸಚಿನ್ ಸಿವಾಚ್ ಪುರುಷರ 60 ಕೆಜಿ ವಿಭಾಗದಲ್ಲಿ ನಮೀಬಿಯಾದ ಟ್ರಯಗೇನ್ ಮಾರ್ನಿಂಗ್

0: ಎನ್ ಡೆವೆಲೋ ಅವರನ್ನು 3-2 ಅಂತರದಿಂದ ಸೋಲಿಸಿ ಪ್ರಶಸ್ತಿಯನ್ನು ಗೆದ್ದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಶಾಮುಕ್ತ ಯುವ ಫಾರ್ ವಿಕಸಿತ ಭಾರತ ಅಭಿಯಾನಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಚಾಲನೆ. ಭಯೋತ್ಪಾದಕ ಮೂಲಸೌಕರ್ಯ ನಿರ್ಮೂಲನೆ ಮಾಡಿದರೆ ಮಾತ್ರ ಪಾಕಿಸ್ತಾನದೊಂದಿಗೆ ದ್ವಿಪಕ್ಷೀಯ ಸಹಕಾರ, ಭಾರತ. ಕದನ ನಿಯಮ ಒಪ್ಪಂದ ನಿಯಮಗಳಿಗೆ ಇರಾನ್ ಒಪ್ಪಿಗೆ ಹಿನ್ನೆಲೆ ಯೋಜಿತ ಮಿಲಿಟರಿ ದಾಳಿ ಸ್ಥಗಿತ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಬಿಡಬ್ಲ್ಯೂಎಫ್ ವರ್ಲ್ಡ್ ಟೂರ್ ಬ್ಯಾಡ್ಮಿಂಟನ್, ಭಾರತದ ತನ್ವಿ ಶರ್ಮಾಗೆ ಚೊಚ್ಚಲ ಪ್ರಶಸ್ತಿ ಗರಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.
1: ಆಕಾಶವಾಣಿ ಬೆಂಗಳೂರು. ಈಗ ಚಿತ್ರಗೀತೆಗಳು. ಮೊದಲಿಗೆ ಜಾಹೀರಾತು.
2: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
3: ಬೇಸರ ಮಾಡ್ಕೋಬೇಡ, ಈಗ ನಮ್ಮಂಥವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
4: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSUWSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ. ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮೊದಲಿಗೆ ಡ್ರಾಮಾ ಚಿತ್ರದ ಗೀತೆ. ಸೋನು ನಿಗಮ್ ಗೀತೆ ಹಾಡಿದ್ದಾರೆ. ಯೋಗರಾಜ ಭಟ್ ಅವರ ಗೀತೆಗೆ ವಿ ಹರಿಕೃಷ್ಣ ಸಂಗೀತ ನೀಡಿದ್ದಾರೆ.

0: ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ, ಅನ್ನದಾತನ ಮನದಾಳದ ಮಾತು, ತುತ್ತು ನೀಡುವ ತಾಯಂದಿರ ದಿನದ ಬದುಕು, ಎಲ್ಲವನ್ನು ಪ್ರೇಕ್ಷಕ ಪ್ರಭುಗಳಾಗಿ ನೀವು ತಿಳಿಯಬೇಕೆ? ಹಾಗಿದ್ದರೆ ತಡಬೇಕೆ? ನಿಮ್ಮ ದೂರದರ್ಶನ ಚಂದನ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ರೈತರತ್ನ ಸರಣಿ ವೀಕ್ಷಿಸಿ ಅನ್ನದಾತರಿಗೆ ಕೃತಜ್ಞತೆ ಸಲ್ಲಿಸಿ. ರೈತರತ್ನ, ರೈತರತ್ನ, ಹೀರೋಸ್ ಆಫ್ ದ ನೇಷನ್.
1: ಬುಲೆಟ್ ಬಸ್ಯ ಚಿತ್ರದ ಗೀತೆ ವಿಜಯಪ್ರಕಾಶ್ ಗೀತೆ ಹಾಡಿದ್ದಾರೆ. ವಿ ನಾಗೇಂದ್ರ ಪ್ರಸಾದ್ ಅವರ ಗೀತೆಗೆ ಅರ್ಜುನ್ ಚನ್ಯಾ ಸಂಗೀತ ನೀಡಿದ್ದಾರೆ.

0: ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಚೈತ್ರವನ ಇದೀಗ ಆರಂಭವಾಗುವುದು. ಮೊದಲಿಗೆ ಜಾಹೀರಾತು.
1: ಅರ್ಜೆಂಟ್ ಆಗಿ ಫುಡ್ ಡೆಲಿವರಿ ಮಾಡಬೇಕು, ಈ ಟ್ರಾಫಿಕ್ ಅಲ್ಲಿ ಅಪಘಾತವಾಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನಪ್ಪ ಗತಿ?
2: ಅದಕ್ಕಾಗಿಯೇ ಕರ್ನಾಟಕ ಸರ್ಕಾರ ತಂದಿದೆ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ. ಅಪಘಾತ ವಿಮೆ, ಜೀವ ವಿಮೆ, ಆಸ್ಪತ್ರೆ ವೆಚ್ಚಕ್ಕೆ ನೆರವು, ಇವೆಲ್ಲವೂ ಉಚಿತ. 18-60 ವರ್ಷದ ಫುಡ್ ಡೆಲಿವರಿ ಹಾಗೂ ಇ ಕಾಮರ್ಸ್ ಸಂಸ್ಥೆಗಳಲ್ಲಿ ಡೆಲಿವರಿ ಕೆಲಸ ಮಾಡುತ್ತಿರುವ ಸೇವಾ ಸಿಂಧು ಪೋರ್ಟಲ್ನಲ್ಲಿ ನೋಂದಾಯಿಸಿದ ಅರ್ಹ ಗಿಗ್ ಕಾರ್ಮಿಕರಿಗೆ ಮಾತ್ರ ಈ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ 1-55-214 ಸಹಾಯವಾಣಿಗೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಆಕಾಶವಾಣಿ ಚೈತ್ರವನ. ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
4: ಪ್ರಿಯ ಕೇಳುಗರೆ, ನಿಮಗೆಲ್ಲರಿಗೂ ನಮಸ್ಕಾರಗಳು ಹಾಗೂ ಚೈತ್ರವನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಲಕ್ಷ್ಮೀಶನ ಜೈಮಿನಿ ಭಾರತದ 28ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಪದ್ಮಜಾ ಶೇಷಗಿರಿರಾವ್, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ ಬೆಳವಾಡಿ ಮಂಜುನಾಥ್.

ಸೌರಾಷ್ಟ್ರದಿಂದ ವೀರವರ್ಮನಿಂದ ಬೀಳ್ಕೊಂಡಂತಹ ಕುದುರೆಗಳು ಮಹಾನದಿಯನ್ನು ದಾಟಿ ಅರ್ಜುನ, ಕೃಷ್ಣ, ತಾಮ್ರಧ್ವಜ, ಬಭ್ರವಾಹನ, ಋಷಿಕೇತು ಮೊದಲಾದವರು ಮುಂದೆ ಹೋದರು. ಹೀಗೆ ಹೋದಂತಹ ಸಂದರ್ಭದಲ್ಲಿ ಕುದುರೆಗಳನ್ನು ಗಮನಿಸುವುದಕ್ಕೂ ಆಗದಂತೆ ಹೇಮಂತ ಋತುವಿನ ಶಿಶಿರ ಒಂದು ಮಾಗಿ ಚಳಿ ಅಲ್ಲಿ ಬಿದ್ದಿತ್ತು. ಅದು ಹೇಗಿತ್ತೆಂಬುದನ್ನು ಕವಿ ಎಷ್ಟು ಸ್ವಾರಸ್ಯಕರವಾಗಿ ವರ್ಣಿಸಿದ್ದಾನೆಂದರೆ, ಸೂರ್ಯನು ಚಂದ್ರನಂತೆ ತಂಪಾದನಂತೆ, ಬಿಸಿಲು ಬೆಳದಿಂಗಳಾಯಿತಂತೆ, ತಾವರೆಗಳ ಸಮೂಹ ಮುದುಡಿ ಸೊರಗಿ ಹೋದವಂತೆ, ಇದರಿಂದಾಗಿ ಕೋಗಿಲೆಗಳ ಕಂಠವೂ ಕೂಡ ಉಡುಗಿ ಹೋಗಿತ್ತಂತೆ, ಇಡೀ ಹಗಲು ಮಂಜು ಕವಿದ ವಾತಾವರಣದಂತಾಗಿ ಚಳಿಯಿಂದ ತತ್ತರಿಸಿ ಹೋದರೂ ಇಡೀ ಸೈನ್ಯ ಈ ಚಳಿಯ ಒಂದು ಆರ್ಭಟಕ್ಕೆ ಒಳಗಾಯಿತು ಎನ್ನುವಂಥದ್ದನ್ನು ಕವಿ ಇಲ್ಲಿ ವಿಶೇಷವಾಗಿ ಒಂದು ಪ್ರಕೃತಿಯ ವೈಶಿಷ್ಟ್ಯವನ್ನು, ಪ್ರಕೃತಿಯ ವೈರುಧ್ಯವನ್ನು ಕವಿ ವರ್ಣಿಸಿದ್ದಾನೆ.

ಮಾಗಿಯ ಚಳಿ ಮೂರೂ ಲೋಕಗಳನ್ನೇ ನಡಗಿಸ್ತು ಅಂತನ್ನುವಂಥದ್ದು ಕವಿಯ ಒಂದು ದಟ್ಟ ಅಭಿಪ್ರಾಯ. ಯಾವಾಗ ಮಾಗಿ ಚಳಿ ಬಿತ್ತೋ ಸೂರ್ಯನ ಬಿಸಿಲು ತಂಪಾಯಿತು, ಆಗ ಈ ಕಮಲದ ಹೂಗಳೆಲ್ಲವೂ ಕೂಡ ಮುದುಡಿ ಹೋಯಿತು. ಮನ್ಮಥ ಈ ತರುಣಿಯರ ಕಡೆಗಣ್ಣಿನ ನೋಟವನ್ನೇ ಬಾಣವನ್ನಾಗಿ ಮಾಡಿಕೊಳ್ಳಬೇಕಾಯಿತು. ಹೂವುಗಳು ಮುದುಡಿದ್ರಿಂದ ದುಂಬಿಗಳಿಗೆ ಒಂದು ಮಕರಂದವನ್ನು ಹೀರುವುದಕ್ಕೆ ಸಾಧ್ಯವಾಗದಲೇನೆ ಅವು ಮದಿಸಿದ ಆನೆಗಳ ಮದ ಜಲವನ್ನೇ ಅವು ಹೀರಬೇಕಾದಂಥ ಸಂದರ್ಭ ಬಂತು. ಬಿಸಿಲು ಬೆಳದಿಂಗಳುಗಳು ಕೂಡ ಮಾಸಿ ಆ ಬಿಸಿಲ ತಾಪ ತಣ್ಣಗಾಗ್ತಾ ಹೋಯ್ತು. ಆಗ ರಸಿಕರು ಏನ್ ಮಾಡ್ಬೇಕಾಯ್ತಪ್ಪ ಅಂತಂದ್ರೆ, ಆ ಚಳಿಯನ್ನ ತಡೆದುಕೊಳ್ಳುವುದಕ್ಕೆ ಕಾಂತೆಯರ ಆಲಿಂಗನಕ್ಕೆ ಮಾರು ಹೋಗ್ಬೇಕಾಯ್ತು. ಹೀಗೆ ಚಳಿ ಆ ಸೈನಿಕರನ್ನು ಮಾತ್ರವಲ್ಲ ಇಡೀ ಪ್ರಕೃತಿಯನ್ನ ಇಡೀ ಮೂರು ಲೋಕವನ್ನ ನಡುಗಿಸಿ ಉಡುಗಿಸಿ ಬಿಡ್ತು ಅಂತ ಹೇಳಿ ಕವಿ ಇಲ್ಲಿ ವರ್ಣನೆಯನ್ನ ತಂದಿದ್ದಾನೆ.

ಮಾಗಿಯ ಚಳಿ ಎಷ್ಟು ತೀಕ್ಷ್ಣವಾಗಿತ್ತು ಅಂತಂದ್ರೆ ಕೈಲಾಸವನ್ನೂ ಕೂಡ ಅದು ಬಿಡಲಿಲ್ಲ. ಅಲ್ಲಿನ್ನೂ ಕೂಡ ಈ ಚಳಿಯ ತೀವ್ರತೆ ಹೆಚ್ಚಾಗಿತ್ತು. ಶಿವ ತನ್ನ ತಲೆಯ ಮೇಲೆ ಇರಿಸಿಕೊಂಡಿದ್ದಂತಹ ಗಂಗೆಯನ್ನೇ ಸಾಗರಕ್ಕೆ ಕಳಿಸ್ಬಿಟ್ನಂತೆ, ಚಂದ್ರನನ್ನ ಆಕಾಶದಲ್ಲಿ ಇಟ್ಟನಂತೆ, ಅಗ್ನಿಯನ್ನೇ ತನ್ನ ಹಣೆಗಣ್ಣಿನಲ್ಲಿ ಇಟ್ಟುಕೊಂಡು ಇದ್ರೂ ಕೂಡ ಆ ಚಳಿಯನ್ನ ತಡೆಯಲಾರದೆ ತನ್ನ ಪತ್ನಿಗೆ ಅರ್ಧ ದೇಹವನ್ನು ಕೊಟ್ಟು ಅರ್ಧನಾರೀಶ್ವರನಾಗಿದ್ದಾನೆ. ಅಂತಹ ಶಿವನಿಗೆ ಹಾಗಾದ್ರೆ ಸಾಮಾನ್ಯ ಜನರ ಗತಿಯೇನು ಅನ್ನುವಂಥದ್ದು ಕವಿಯ ಅಭಿಪ್ರಾಯ. ಅದಕ್ಕೆ ಕವಿಯೇ ಉತ್ತರವನ್ನ ಕೊಡ್ತಾನೆ. ಆ ಮಾಗಿಯ ಚಳಿಗೆ ಪರಿಹಾರ ಏನಪ್ಪಾ ಅಂತಂದ್ರೆ, ಕಾಂತೇಯರ ಆಲಿಂಗನದ ಹೊರತಾಗಿ ಚಳಿಗೆ ಬೇರೆ ಯಾವ ಮದ್ದು ಇಲ್ಲ. ಹಾಗಾಗಿ ಅಲ್ಲಿ ಇದ್ದಂತಹ ವಿರಹಿಗಳು ತಮ್ಮ ಪ್ರೇಮಿಗಳನ್ನೇ ಹುಡುಕೊಂಡು ಹೊರಟರು ಅನ್ನುವಂಥದ್ದು ಕವಿಯ ಅಭಿಪ್ರಾಯ.

ಕವಿ ಪ್ರಕೃತಿಗೂ ಲೌಕಿಕ ಜೀವನಕ್ಕೂ ಹೇಗೆ ತಾಳೆಯನ್ನು ಹಾಕ್ತಾನೆ ಎನ್ನುವಂಥದ್ದು ವಿಶಿಷ್ಟವಾಗಿರ್ತಕ್ಕಂತಹ ಒಂದು ಪರಿಕಲ್ಪನೆ. ಒಬ್ಬ ಲೋಭಿ ತನ್ನ ಹಣವನ್ನು ಅತ್ಯಂತ ಜತನವಾಗಿ ರಕ್ಷಿಸಿಕೊಳ್ತಾನಂತೆ. ಹೆಣ್ಣಿನ ಪ್ರಣಯವನ್ನು ನಂಬಿಕೊಂಡಂಥವನ ತಿಳುವಳಿಕೆಯಂತೆ ಈ ಶಶಿರರದ ಮಾಗಿ ಚಳಿಯನ್ನು ಹಗಲಿರುಳೂ ಕೂಡ ಕಾಡ್ತಂತೆ. ಲೋಭಿ ಹತ್ರ ಹಣ ಹೇಗೆ ಸಂರಕ್ಷಿತವಾಗಿರುತ್ತೆ ಅಂತಂದರೆ ಒಂದು ಪೈಸನೂ ಕೂಡ ಆತ ಖರ್ಚು ಮಾಡೋದಿಲ್ಲ, ಯೋಚನೆ ಮಾಡ್ತಾನೆ ಪ್ರತಿಯೊಂದಕ್ಕೂ. ಆದರೆ ಕೊನೆಯಲ್ಲಿ ಹಣವನ್ನು ಬಿಟ್ಟು ಅವನೇ ಹೋಗ್ಬೋದು ಅಥವಾ ಅವನನ್ನು ಬಿಟ್ಟು ಹಣ ಹೋಗ್ಬೋದು. ಮಾಗಿಯ ಚಳಿ ಕೂಡ ಅದು ತಾತ್ಕಾಲಿಕವಾಗಿ ಕೆಲವೇ ದಿನಗಳಿದ್ದರೂ ಕೂಡ ಒಂದು ಪರಿಣಾಮವನ್ನು ಯಾವ ರೀತಿ ಬೀರ್ತು ಅಂತಂದರೆ ಹಗಲಿರುಳು ಗೂಡನ್ನು ಬಿಟ್ಟು ಕಾಗೆಗಳು ಹೊರಗೆ ಹೋಗ್ದಲನೆ ಆ ಗೂಡಿನ ಒಳಗೇ ಇದ್ದುಕೊಂಡು ಕೋಗಿಲೆಯ ಮರಿಗಳನ್ನೂ ಕೂಡ ಅವುಚಿಕೊಂಡು ಮುರುಕದಿಂದ ಪಾಲಿಸುವಂತೆ ಈ ಮಾಗಿಯ ಚಳಿ ಪ್ರಕೃತಿಯ ಕಗ ಮೃಗಗಳ ಮೇಲೂ ಕೂಡ ಒಂದು ಪರಿಣಾಮವನ್ನು ಬೀರ್ತಾ ಇತ್ತು.

ಶೈಶಿರದ ಚಳಿ ಅದರ ಜೊತೆಗಿದ್ದಂತಹ ಮಂಜು ಇಡೀ ಭೂಮಂಡಲವನ್ನ ಆವರಿಸಿತು. ಆ ಕವಿದ ಕತ್ತಲೆಯನ್ನು ಹೋಗಲಾಡಿಸಬೇಕು ಅಂತಾನೆ ಸೂರ್ಯ ಆತುರದಿಂದ ಭಾನಿಗೆ ಬರೋದಕ್ಕೆ ಪ್ರಯತ್ನವನ್ನ ಪಟ್ಟನಂತೆ. ಅವನ ವೇಗವನ್ನೂ ಕೂಡ ಕುಗ್ಗಿಸಿ ಆಕಾಶದಲ್ಲಿ ತೊಳಲಾಡುತ್ತಾ ಬಂದರೂ ಕೂಡ ಹಿಮ ಮತ್ತೆ ಮತ್ತೆ ಬೀಳ್ತಾ ಇತ್ತು. ಅದು ಈ ಸೂರ್ಯನ ಆಕ್ರಮಣವನ್ನೇ ಕುಗ್ಗಿಸುವಷ್ಟು ತಣ್ಣಗಾಗುವಂತೆ ಅನುಭವವನ್ನು ಕೊಡ್ತಾ ಇತ್ತು. ತೆಕ್ಕೆ ಹಾಕಿ ಒಡಗೂಡಲು ಹಿಂಜರಿದಂತಹ ಪ್ರಿಯಕರರ ಕೋಪ ಹೋಗುವಂತೆ ಈ ಮಾಗಿಯ ಚಳಿ ಪರಿಣಾಮವನ್ನು ಉಂಟು ಮಾಡ್ತಾ ಇತ್ತು. ಬಹುಶಃ ಕನ್ನಡ ಸಾಹಿತ್ಯದಲ್ಲಿ ಒಂದು ಮಾಗಿಯ ಚಳಿಯ ಪರಿಣಾಮವನ್ನು ಇಷ್ಟೊಂದು ತೀಕ್ಷ್ಣವಾಗಿ ವಿಶೇಷವಾಗಿ ವರ್ಣಿಸಿದಂತಹ ಕವಿ ಮತ್ತೊಬ್ಬ ಇಲ್ಲ. ಅದಕ್ಕೇನೆ ಲಕ್ಷ್ಮೀಶನಿಗೆ ಕವಿಚೂತ ವನಚೈತ್ರ ಅಂತನ್ನುವಂತಹ ಬಿರುದು ಬಂದಿದೆ ಅಂಥೇಳಿ ಅನಿಸ್ತದೆ. ಪ್ರಕೃತಿಯ ವಿಚಾರ ಬಂದಾಗ, ಪ್ರಾಣಿ ಪಕ್ಷಿಗಳ ವಿಚಾರ ಬಂದಾಗ, ಮನುಷ್ಯ ಜೀವನದ ಜೊತೆಗೆ ಬೆಸೆದು ಅದು ಹೇಗೆ ಲೌಕಿಕ ಜೀವನದಲ್ಲಿ ಪರಿಣಾಮವನ್ನು ಉಂಟು ಮಾಡ್ತದೆ ಅಂತನ್ನುವಂಥದ್ದನ್ನು ಅತ್ಯಂತ ಸ್ಪಷ್ಟವಾಗಿ ಸುಲಲಿತವಾಗಿ ತಿಳಿಸ್ಕೊಟ್ಟಿದ್ದಾನೆ ಕವಿ ಇಲ್ಲಿ.

0: ಜನಮೇಜಯನೇ ಕೇಳು, ಇಂತಹ ಮಾಗಿ ಚಳಿ ಇದ್ರೂ ಕೂಡ ಅರ್ಜುನ ತನ್ನೊಡನಿದ್ದಂತಹ ಸೈನ್ಯದೊಂದಿಗೆ ಅನೇಕ ದೇಶಗಳು, ಪರ್ವತಗಳು, ನದಿ ನದಗಳನ್ನು ದಾಟಿ ಕುದುರೆಗಳನ್ನು ಸೈನ್ಯ ಸಮೇತನಾಗಿ ಹಿಂಬಾಲಿಸ್ತಾ ಇದ್ದ. ಯಾಗದ ಕುದುರೆಗಳು ವಾಯು ವೇಗದಲ್ಲಿ ಓಡ್ತಾ ಇದ್ವು, ಆದರೂ ಸಹ ಇಡೀ ಸೈನ್ಯ ಆ ಕುದುರೆಗಳನ್ನು ಹಿಂಬಾಲಿಸ್ತಾ ಇದ್ವು. ಆದರೆ ಇದ್ದಕ್ಕಿದ್ದಂತೆ ಕುದುರೆಗಳು ಮಾಯವಾದಂತೆ ಗೋಚರವಾಯಿತು. ಅವುಗಳು ಎಲ್ಲಿಗೆ ಹೋದವು ಅಂಥೇಳಿ ಆತಂಕ ಉಂಟಾಯಿತು. ಹೀಗೆ ಆತಂಕ ಉಂಟಾದಾಗ ಅವು ಕುಂತಳ ನಗರಕ್ಕೆ ಹೋದವು. ಅಲ್ಲಿನ ದೊರೆ ಪರಾಕ್ರಮಿಯಾಗಿರ್ತಕ್ಕಂಥ ಚಂದ್ರಹಾಸ ಆ ಕುದುರೆಗಳನ್ನು ಕಟ್ಟಿಕೊಂಡಿರ್ತಾನೆ. ಆದರೆ ಸೈನ್ಯಕ್ಕೆ ತಮ್ಮ ಕುದುರೆಗಳು ಎಲ್ಲೂ ಹೋಯ್ತು ಅಂತನ್ನುವಂಥ ಆತಂಕ ಕಾಡ್ತಾ ಇರುತ್ತೆ. ಈಗ ಏನು ಮಾಡೋದು ಅನ್ನುವಂಥ ಆಲೋಚನೆಯಲ್ಲಿ ಇದ್ದಾಗ
1: ಬೆಂಗಾವಲಾಗಿರ್ತ ಪಟು

ಅಶ್ವಮೇಧ ಯಾಗಕ್ಕೆ ಬಿಟ್ಟಂತಹ ಕುದುರೆಗಳು ಆ ಶಿಶಿರದ ಮಾಗಿಯ ಚಳಿಯಲ್ಲಿ ಕಾಣದಂತೆ ಆದವು. ಬೆಂಗಾವಲಾಗಿದ್ದಂತಹ ವೀರರಿಗೆ ಅತ್ಯಾಶ್ಚರ್ಯವಾಯಿತು. ಅವರು ದಿಗ್ಭ್ರಾಂತರಾಗಿ ನಮ್ಮ ಕುದುರೆಗಳಲ್ಲಿ ಕಾಣುತ್ತಿಲ್ಲವೆಂದು ಅವರು ಬಹಳ ಆತಂಕಪಟ್ಟರು. ಅದರ ಜೊತೆಗೆ ಧನಂಜಯನಾಗಿರ್ತಕ್ಕಂಥ ಅರ್ಜುನನ ಹತ್ರ ಹೋಗಿ ಕುದುರೆಗಳು ಕಾಣುತ್ತಿಲ್ಲ, ನಾವೇನು ಮಾಡಬೇಕು ಮುಂದೆ ಅಂತ ಹೇಳಿ ಕೇಳಿದಾಗ ಅವನು ಶ್ರೀಕೃಷ್ಣನ ಮುಖವನ್ನು ನೋಡ್ತಾನೆ. ಹೀಗೆ ಶ್ರೀಕೃಷ್ಣ, ಅರ್ಜುನ, ಇಡೀ ಸೈನ್ಯ ಪಡೆ ಆಕಾಶದತ್ತ ಹೋದ್ವೇನೋ ಅಂತ ಹೇಳಿ ಆಕಾಶದ ಕಡೆ ಮುಖವನ್ನು ಮಾಡಿ ನೋಡ್ತಾ ಇರುವಂತಹ ಸಂದರ್ಭದಲ್ಲಿ ಸೂರ್ಯನ ಕಿರಣದ ಒಂದು ಭಾಗವೋ ಅನ್ನುವಂತೆ ಒಂದು ತೇಜಸ್ವಿ ರೂಪಿಯಾದಂತಹ ಒಂದು ಬೆಳಕಿನ ಗೆರೆ ಕಾಣಿಸಿಕೊಂಡಿತು.

ಹಾಗಾದರೆ ಅರ್ಜುನ ಮತ್ತು ಅವನ ಸೈನ್ಯಕ್ಕೆ ಕಾಣಿಸಿದಂತಹ ಬೆಳ್ಳಿಗೆರೆ ಯಾವುದು? ಮಹಾವಿಷ್ಣುವಿನ ಪರಮ ಭಕ್ತನು, ಅವನ ನಾಮವನ್ನು ಸಂಕೀರ್ತಿಸುವ ಭಗವತ್ ಪ್ರೇಮದಿಂದ ನಲಿಯುವ ಮುನಿಶ್ರೇಷ್ಠನು, ವೇದ ವೇದಾಂಗಗಳ ಪಾರಂಗತನು, ಕಲಹ ಪ್ರಿಯನು, ಸದಾ ವಿಷ್ಣುವನ್ನು ಧ್ಯಾನಿಸುವ ದೃಷ್ಟರನ್ನು ನಾಶ ಮಾಡುವ ಅನನ್ಯ ಭಕ್ತನು, ಸಾಮಗಾನವನ್ನು ಹಾಡುವವನೂ ಆದಂತಹ ವಿಷ್ಣುವಿನ ಪಾದ ಕಮಲಗಳಿಗೆ ಭೃಂಗ ಎಂಬ ಬಿರುದಾಂಕಿತವನ್ನು ಹೊಂದಿದಂತಹ ನಾರದರು ಆ ಬೆಳ್ಳಿಗೆರೆಯ ರೂಪದಲ್ಲಿ ಆಕಾಶದಲ್ಲಿ ಗೋಚರವಾದರು. ಅವರ ಗೋಚರವಾದಂಥದ್ದು ಹೇಗಿತ್ತಪ್ಪ ಅಂತಂದ್ರೆ, ಎರಡನೆಯ ಸೂರ್ಯನ ಕಿರಣವೋ ಎಂಬಂತೆ ಅವರು ಆಕಾಶದಲ್ಲಿ ಕಂಗೊಳಿಸಿದರು. ಈ ಕಂಗೊಳಿಸುವಂತಹ ತೇಜಸ್ವಿ ರೂಪಿಯಾಗಿರ್ತಕ್ಕಂತಹ ನಾರದರು ಈ ಅರ್ಜುನನ ಸೈನ್ಯದ ಕಣ್ಣಿಗೆ ಬೆಳಕಿನ ರೂಪದಲ್ಲಿ ಕಾಣಿಸಿಕೊಂಡರು.

ಮಹಾ ತೇಜಸ್ವಿ ಆಗಿರ್ತಕ್ಕಂತಹ ನಾರದರು ಪಾರ್ಥಾದಿಗಳ ಕಣ್ಣಿಗೆ ಹೇಗೆ ಕಾಣಿಸಿಕೊಂಡರು, ಅವರ ರೂಪ ಹೇಗಿತ್ತು, ಕವಿ ಎಷ್ಟು ಚೆನ್ನಾಗಿ ವರ್ಣಿಸ್ತಾನೆ ಅಂತಂದ್ರೆ ನಮ್ಮ ಮುಂದೆ ನಾರದರ ಚಿತ್ರಪಟವೇ ಕಣ್ಣು ಮುಂದೆ ಬರ್ತಾ ಇದೆಯೋನೋ ಅಂತ ಹೇಳಿ ಅನ್ಕೊಳ್ಬೇಕು. ಹಾಗೆ ಕೆಂಜಡೆಯ ಶುಭ್ರ ದಂತ ಪಂಕ್ತಿಯ ಕೆಂಪಾದ ಜಡೆಯನ್ನು ಹೊಂದಿರತಕ್ಕಂತಹ ಶುಭ್ರವಾದ ಹಲ್ಲುಗಳ ಸಾಲಿನ ನಾರು ಮುಡಿಯನ್ನು ಹೊತ್ತಿರ್ತಕ್ಕಂಥ ಕೃಷ್ಣಾಜಿನವನ್ನು ಉಡುಗೆಯಾಗಿ ಮಾಡಿಕೊಂಡಿರ್ತಕ್ಕಂಥ ಕೊರಳಲ್ಲಿ ತುಳಸಿಯ ಮಾಲೆ ರುದ್ರಾಕ್ಷಿ ಮಾಲೆಯನ್ನು ಹೊಂದಿರತಕ್ಕಂತಹ ಪದ್ಮ ಮಣಿಗಳ ಲಲಿತ ಒಡ್ಯಾಣವನ್ನು ಹೊಂದಿರುವಂತಹ ಉಪವೀತ ದಾರಿಯಾಗಿರ್ತಕ್ಕಂತಹ ವಿಷ್ಣುವಿನ ಧ್ಯಾನದ ತಂಬೂರಿ ದನಿಯಿಂದಲೇ ಮೈಮರೆಯುವಂತಹ ತೇಜೋಮಯನಾದ ಮುನಿ ಶ್ರೇಷ್ಠ ನಾರದರು ಅರ್ಜುನಾದಿಗಳ ಕಣ್ಣಿಗೆ ತೇಜಸ್ವಿಯ ರೂಪದಲ್ಲಿ ಆಕಾಶದಲ್ಲಿ ಕಾಣಿಸಿಕೊಂಡರು. ಎಂತಹ ಅದ್ಭುತವಾಗಿರ್ತಕ್ಕಂಥ ಕಲ್ಪನೆ, ನಾರದರ ಚಿತ್ರ ಕಣ್ಣು ಮುಂದೆ ಕಾಣುವಂಥದ್ದು.

0: ಹೇಳಿದನು?
1: ತ್ರಿಲೋಕ ಸಂಚಾರಿಯಾದ, ಮಹಾ ತೇಜಸ್ವಿಯಾದ, ಲೋಕಸ್ಥಿತಿ ವಿಶಾರದರಾದ ನಾರದರು ಎಷ್ಟು ತೇಜಸ್ವಿ ಆಗಿದ್ರು ಅಂತನ್ನುವಂಥದ್ದನ್ನ ಕವಿ ಹೇಳ್ತಾನೆ. ಸಾಕ್ಷಾತ್ ಸೂರ್ಯನೇ ಆಗಸದಿಂದ ಭೂಮಿಗೆ ಬಂದನೋ ಎಂಬಂತೆ ತಪೋನಿಧಿಯಾಗಿರ್ತಕ್ಕಂತಹ ನಾರದರು ಭೂಲೋಕಕ್ಕೆ ಇಳಿದರು. ಅಖಿಲ ಲೋಕಸ್ಥಿತಿಯ ವಿಶಾರದರಾಗಿರ್ತಕ್ಕಂತಹ ನಾರದರನ್ನ ಕೃಷ್ಣನಾದಿಯಾಗಿ ಅರ್ಜುನ ಮತ್ತು ಅವನ ಸೈನ್ಯ ಪಡೆ ನಮಸ್ಕರಿಸಿ ಅತ್ಯಂತ ವಿನಯ ಮತ್ತು ಗೌರವದಿಂದ ಉಪಚರಿಸಿ ಕರೆತಂದರು. ಅವರಿಗೆ ಅರ್ಘ್ಯ ಪಾದ್ಯಾದಿಗಳನ್ನು ಕೊಟ್ಟು ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ತಮ್ಮಲ್ಲಿರ್ತಕ್ಕಂಥ ಆತಂಕವನ್ನು ನಿವಾರಿಸಿಕೊಳ್ಳುವಂತಹ ಪ್ರಶ್ನೆ ಅವರನ್ನು ಕೇಳ್ತಾರೆ. ಎಲ್ಲ ಲೋಕಗಳ ಸುದ್ದಿಯನ್ನು ಬಲ್ಲಂತಹ ನಾರದರೇ, ನಮ್ಮ ಸಮಸ್ಯೆಯನ್ನು ನೀವು ಆಲಿಸಿಕೊಳ್ಳಬೇಕು. ಇಲ್ಲಿ ಕವಿ ಎಷ್ಟು ವಿಶೇಷತೆಯನ್ನು ತಂದಿದ್ದಾನೆ ಅಂತಂದರೆ, ಕೃಷ್ಣನೇ ಸಾಕ್ಷಾತ್ ವಿಷ್ಣುವಿನ ರೂಪ, ವಿಷ್ಣುವಿನ ಭಕ್ತರು ನಾರದರು. ಆದರೆ ಆ ಸಂದರ್ಭದಲ್ಲಿ ತ್ರಿಲೋಕ ಸಂಚಾರಿಯಾಗಿರ್ತಕ್ಕಂಥ ನಾರದರು ಬಂದಾಗ ಕೃಷ್ಣನಾದಿಯಾಗಿ, ಆ ಕುತೂಹಲವನ್ನು ಕವಿ ಹೇಗೆ ಕೆರಳಿಸ್ತಾನೆ ಅಂತಂದರೆ, ಕೃಷ್ಣನಾದಿಯಾಗಿ ಅರ್ಜುನ ಎಲ್ಲರೂ ಕೂಡ ನಾರದರಲ್ಲಿ ತಮ್ಮ ಆತಂಕವನ್ನು ವ್ಯಕ್ತಪಡಿಸ್ತಾರೆ.

ಜೈಮಿನಿ ಭಾರತದ 28ನೇ ಆಶ್ವಾಸದಲ್ಲಿ ಅತ್ಯಂತ ಧ್ವನಿಪೂರ್ಣವಾಗಿರ್ತಕ್ಕಂಥ ಪದ್ಯ ಇದು, ಮತ್ತು ಸಂಭಾಷಣೆಯಿಂದ ಕೂಡಿರ್ತಕ್ಕಂಥ ಪದ್ಯ. ಅರ್ಜುನನ ಪ್ರಶ್ನೆ, ನಾರದರ ಉತ್ತರ ಎಷ್ಟು ಸೊಗಸಾಗಿದೆ ಅಂತಂದರೆ, ಕೇಳಿದಂತಹ ಪ್ರಶ್ನೆಗೆ ತಕ್ಕಂಥ ಉತ್ತರವನ್ನು ಕೊಟ್ಟು ಇಡೀ ಸಮೂಹದ ಆತಂಕವನ್ನು ನಾರದರು ಕಳೀತಾರೆ. ಅರ್ಜುನ ಕೇಳ್ತಾನೆ, ಎಲೈ ಮುನೀಶ್ವರನೇ, ನಮ್ಮ ಕುದುರೆಗಳು ಎತ್ತ ಹೋದವು, ನಮ್ಮ ಕುದುರೆಗಳು ಎಲ್ಲಿ ಹೋಗಿದೆ, ಈ ಭೂಮಿಯ ಮೇಲೆ ಯಾವ ಕಡೆ ಇವೆ, ಅದನ್ನು ಎದುರಿಸುವಂಥವರು ಯಾರು? ಈ ಪ್ರಶ್ನೆಯನ್ನು ಒಟ್ಟಿಗೆ ಕೇಳಿದಾಗ ಅದರ ಜೊತೆಗೆ ಹೇಳ್ತಾನೆ, ನಮ್ಮ ಅಶ್ವಗಳು ತಮಗೆ ಗೋಚರಿಸಿದವೆ, ತಾವು ತ್ರಿಲೋಕ ಸಂಚಾರಿಯಾಗಿರ್ತಕ್ಕಂಥ ತಮಗೆ ನಮ್ಮ ಅಶ್ವಮೇಧೆಯಾಗದ ಕುದುರೆಗಳೇನಾದರೂ ಕಂಡಿವೆ ಅಂತೇಳಿ. ಹಾಗೆ ಕೇಳಿದ ತಕ್ಷಣ ನಾರದರು ಎಷ್ಟು ಸೂಕ್ಷ್ಮವಾದಂಥ ಉತ್ತರವನ್ನು ಕೊಡ್ತಾರೆ ಅಂತಂದರೆ, ಅರ್ಜುನನೂ ವೀರ, ಬಿಟ್ಟಿರ್ತಕ್ಕಂತಹ ಕುದುರೆಗಳು ಕೂಡ ಬಲಶಾಲಿಯಾಗಿರ್ತಕ್ಕಂಥವು, ಅವುಗಳನ್ನು ಕಟ್ಟಿಕೊಂಡಿರ್ತಕ್ಕಂಥ ಚಂದ್ರಹಾಸನೂ ಕೂಡ ಅಷ್ಟೇ ವೀರ ಮತ್ತು ಸದ್ಗುಣ ಸಂಪನ್ನ. ಇದೆಲ್ಲವುದನ್ನೂ ಕೂಡ ದೃಷ್ಟಿಯಲ್ಲಿಟ್ಟುಕೊಂಡು ನಾರದರು ನಸು ನಗುತ ಅಂತನ್ನೋದಕ್ಕೆ ಬಹಳ ಅರ್ಥ ಇದೆ. ಇದನ್ನೆಲ್ಲದನ್ನು ಇಟ್ಕೊಂಡು, ಸುಂದರವಾದ ಕುದುರೆಗಳು ಕುಂತಳಪುರದತ್ತ ಹೋಗಿವೆ, ಕುಂತಳ ದೇಶದ ಕಡೆಗೆ ಹೋಗಿದೆ. ಅಲ್ಲಿ ಹೇಳ್ತಾರೆ ಮತ್ತೆ ಗುಣವಾಚಕವನ್ನು ಬಳಸಿ, ಅಲ್ಲಿನ ವೀರ ಅರಸ ಚಂದ್ರಹಾಸ ಕಟ್ಟಿಕೊಂಡಿದ್ದಾನೆ. ಇಲ್ಲಿ ಕುದುರೆಗಳು ಎಲ್ಲಿ ಹೋಗಿದೆ ಅಂತಲೂ ಗೊತ್ತಾಯಿತು, ಅದನ್ನು ಕಟ್ಟಿಕೊಂಡಿರುವಂಥವ್ರು ಯಾರು ಅಂತಲೂ ಗೊತ್ತಾಯಿತು. ಈ ಮಾತಿನಲ್ಲಿ ಮುಂದೆ ಅರ್ಜುನ ಅವುಗಳನ್ನು ಬಿಡಿಸಿಕೊಳ್ಳುವುದಕ್ಕೆ ಹೇಗೆ ಸಿದ್ಧವಾಗಬೇಕು ಅನ್ನುವಂಥ ಸೂಚನೆಯನ್ನು ಕೂಡ ನಾರದರು ಕೊಟ್ಟಿದ್ದಾರೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು: ಕಾವೇರಿ ಜಲ ವಿವಾದ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಸರ್ವಪಕ್ಷ ಸಭೆ. ಕನ್ನಡಿಗರ ಹಿತ ಕಾಯಲು ಬದ್ಧ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್. ಕರ್ನಾಟಕದ ಹಿತಾಸಕ್ತಿ ರಕ್ಷಣೆ ನಿಟ್ಟಿನಲ್ಲಿ ನಿರ್ಧಾರ ತೆಗೆದುಕೊಳ್ಳುವಂತೆ ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ಗೆ ಬಿವೈ ವಿಜಯೇಂದ್ರ ಮನವಿ. ನೀರು ವ್ಯರ್ಥವಾಗದಂತೆ ಕಾಲುವೆಗಳ ತ್ವರಿತ ನಿರ್ವಹಣೆಗೆ ಅಧಿಕಾರಿಗಳಿಗೆ ಸಚಿವ ಸತೀಶ್ ಜಾರಕಿಹೊಳಿ ನಿರ್ದೇಶನ. ಪೊಲೀಸ್ ಪೇದೆ ಹುದ್ದೆಗಳ ನೇಮಕಾತಿಗಾಗಿ ರಾಜ್ಯಾದ್ಯಂತ ಇಂದು ಲಿಖಿತ ಪರೀಕ್ಷೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ಗೃಹ ಕಚೇರಿ ಕೃಷ್ಣಾದಲ್ಲಿ ಇಂದು ಕಾವೇರಿ ನದಿ ನೀರಿನ ವಿಷಯಕ್ಕೆ ಸಂಬಂಧಿಸಿದಂತೆ ಸರ್ವಪಕ್ಷ ಸಭೆ ನಡೆಯಿತು. ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ, ಬಿಎಸ್ ಯಡಿಯೂರಪ್ಪ, ಎಚ್ಡಿ ಕುಮಾರಸ್ವಾಮಿ, ಸದಾನಂದಗೌಡ, ಬಸವರಾಜ ಬೊಮ್ಮಾಯಿ, ಕೇಂದ್ರ ಸಚಿವರಾದ ವಿ ಸೋಮಣ್ಣ, ಶೋಭಾ ಕರಂದ್ಲಾಜೆ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಸಚಿವರಾದ ರಾಮಲಿಂಗಾರೆಡ್ಡಿ, ಕೃಷ್ಣ ಬೈರೇಗೌಡ, ಎಂಬಿ ಪಾಟೀಲ್, ಕೆಜೆ ಜಾರ್ಜ್, ಸಂಸದ ಗೋವಿಂದ ಕಾರಜೋಳ, ವಿರೋಧ ಪಕ್ಷದ ನಾಯಕ ಆರ್ ಅಶೋಕ, ಛಲವಾದಿ ನಾರಾಯಣಸ್ವಾಮಿ, ನಿವೃತ್ತ ನ್ಯಾಯಾಧೀಶ ನಾಗಮೋಹನ್ ದಾಸ್, ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಸೇರಿದಂತೆ ಹಿರಿಯ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಉಪಸ್ಥಿತರಿದ್ದರು. ಜಲ, ನಾಡು, ನುಡಿ ವಿಚಾರ ಬಂದಾಗ ಎಲ್ಲರೂ ಪಕ್ಷಭೇದ ಮರೆತು ಒಗ್ಗಟ್ಟಿನಿಂದ ನಿಲ್ಲಬೇಕು ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಹೇಳಿದ್ದಾರೆ. ಕಾವೇರಿ ಜಲವಿವಾದ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಇಂದು ನಡೆದ ಸರ್ವಪಕ್ಷ ಸಭೆ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ಕಾವೇರಿ ವಿಚಾರವಾಗಿ ರಾಜ್ಯಕ್ಕೆ ತಲೆದೋರಿರುವ ಸಮಸ್ಯೆಯನ್ನು ಎದುರಿಸುವ ನಿಟ್ಟಿನಲ್ಲಿ ಇಂದು ಚರ್ಚಿಸಿ ಸಮಾಲೋಚನೆ ನಡೆಸಲಾಯಿತು ಎಂದು ತಿಳಿಸಿದ್ದಾರೆ. ಜನರಿಗೆ ಯಾವುದೇ ರೀತಿಯಲ್ಲಿ ತೊಂದರೆಯಾಗದಂತೆ ಎಲ್ಲ ಕಾನೂನಾತ್ಮಕ ಅವಕಾಶಗಳನ್ನು ಬಳಕೆ ಮಾಡಿಕೊಂಡು ಕನ್ನಡಿಗರ ಹಿತ ಕಾಯಲು ಬದ್ಧರಿದ್ದೇವೆ ಎಂದು ಡಾ ಜಿ ಪರಮೇಶ್ವರ್ ಭರವಸೆ ನೀಡಿದ್ದಾರೆ. ಕಾವೇರಿ ನದಿ ನೀರಿನ ವಿಚಾರದಲ್ಲಿ ಕರ್ನಾಟಕದ ಜನರ ಹಿತ ಕಾಪಾಡುವಂತಹ ನಿರ್ಧಾರ ತೆಗೆದುಕೊಳ್ಳುವಂತೆ ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಅವರಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಪತ್ರ ಬರೆದಿದ್ದಾರೆ. ತಮಿಳುನಾಡಿಗೆ ಗೌರವ ನೀಡುತ್ತಾ ಕರ್ನಾಟಕದ ಹಿತಾಸಕ್ತಿ ರಕ್ಷಿಸುವ ಮೂಲಕ ಉಭಯ ರಾಜ್ಯಗಳ ಐತಿಹಾಸಿಕ ಬಾಂಧವ್ಯಕ್ಕೆ ನೆರವಾಗುವ ನಿಟ್ಟಿನಲ್ಲಿ ಜೋಸೆಫ್ ವಿಜಯ್ ನಿಲುವು ತೆಗೆದುಕೊಳ್ಳುವ ವಿಶ್ವಾಸವಿದೆ ಎಂದಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಭೇಟಿ ವೇಳೆಯಲ್ಲಿ ಕರ್ನಾಟಕದ ರೈತರು ಹಾಗೂ ನಾಗರಿಕರ ಹಿತರಕ್ಷಣೆಗೆ ಗಮನ ಹರಿಸಬೇಕಾಗಿದೆ ಎಂದು ಅವರು ಒತ್ತಾಯಿಸಿದರು. ಕಾವೇರಿ ಮಹಾನಗರ ಬೆಂಗಳೂರು ಮತ್ತು ಅಚ್ಚುಕಟ್ಟು ಪ್ರದೇಶದ ಅನೇಕ ಪಟ್ಟಣಗಳ ಕೋಟ್ಯಂತರ ಜನರ ಜೀವನಾಡಿಯಾಗಿದೆ. ಕರ್ನಾಟಕದಲ್ಲಿ ವಾಸಿಸುತ್ತಿರುವ ಕನ್ನಡಿಗರು ಮತ್ತು ತಮಿಳರು ಕುಡಿಯುವ ನೀರಿಗಾಗಿ ಕಾವೇರಿಯನ್ನೇ ಅವಲಂಬಿಸಿದ್ದಾರೆ ಎಂದರು. ಬರದ ಸಂದರ್ಭದಲ್ಲಿ ರೈತರು ನಾಗರಿಕರು ನೀರಿಗಾಗಿ ಸಂಕಷ್ಟಪಡುತ್ತಿದ್ದು ಇಂತಹ ಸಂದರ್ಭದಲ್ಲಿ ಸೂಕ್ತ ನಿರ್ಧಾರ ಕೈಗೊಳ್ಳಬೇಕಾಗಿದೆ. ಮೇಕೆದಾಟು ಯೋಜನೆಗೂ ಸಹಕಾರ ನೀಡಬೇಕಾಗಿದೆ ಎಂದು ಅವರು ಮನವಿ ಮಾಡಿದರು. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರ ಅಧ್ಯಕ್ಷತೆಯಲ್ಲಿ ಇಂದು ಬಿಜೆಪಿ ಕೋರ್ ಕಮಿಟಿ ಸಭೆ ನಡೆಯಿತು. ಬಿಜೆಪಿ ರಾಜ್ಯ ಕಾರ್ಯಾಲಯದಲ್ಲಿ ನಡೆದ ಸಭೆಯಲ್ಲಿ ರಾಜ್ಯ ಉಸ್ತುವಾರಿ ಮತ್ತು ರಾಷ್ಟೀಯ ಪ್ರಧಾನ ಕಾರ್ಯದರ್ಶಿ ಡಾ ರಾಧಾ ಮೋಹನ್ ದಾಸ್ ಅಗರ್ವಾಲ್, ಬಿಜೆಪಿ ಕೇಂದ್ರೀಯ ಸಂಸದೀಯ ಮಂಡಳಿ ಸದಸ್ಯ ಬಿಎಸ್ ಯಡಿಯೂರಪ್ಪ, ಸಂಸದ ಬಸವರಾಜ ಬೊಮ್ಮಾಯಿ, ಮಾಜಿ ಮುಖ್ಯಮಂತ್ರಿ ಡಿವಿ ಸದಾನಂದಗೌಡ, ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ, ಛಲವಾದಿ ನಾರಾಯಣಸ್ವಾಮಿ ಮತ್ತಿತರರು ಉಪಸ್ಥಿತರಿದ್ದರು. ಸಂತ ಶಿರೋಮಣಿ ಗುರು ಶ್ರೀ ರವಿದಾಸರ 650ನೇ ವರ್ಷದ ಜಯಂತಿ ಅಂಗವಾಗಿ ದೇಶಾದ್ಯಂತ ಶ್ರೀ ಗುರು ರವಿದಾಸ್ ಮಹಾರಾಜ್ ಅವರ ಕಳಶ ವಂದನೆ ಅಭಿಯಾನ ಹಾಗೂ ಯಾತ್ರೆ ವಿಜೃಂಭಣೆಯಿಂದ ನಡೆಯುತ್ತಿದೆ. ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಎಲ್ಲ ರಾಜ್ಯಗಳಿಗೆ ಪವಿತ್ರ ಕಳಶವನ್ನು ಕಳುಹಿಸಿದ್ದು, ಬೆಂಗಳೂರಿನ ಕಾಡುಮಲ್ಲೇಶ್ವರ ದೇವಸ್ಥಾನದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಕಳಶವನ್ನು ಸ್ವೀಕರಿಸಿದರು. ಬಳಿಕ ಅವರು ಮಾತನಾಡಿ, ಸಮಾಜ ನಿರ್ಮಾಣ ಮಾಡಬೇಕು ಎಂಬ ಸಂದೇಶವನ್ನು ರಾಜ್ಯದ ಮೂಲೆ ಮೂಲೆಗೆ ಹರಡಲಿದ್ದಾರೆ. ಈ ಸಂಬಂಧ ಜಾಗೃತಿ ಮೂಡಿಸಲು ಎಲ್ಲಾ ಕಾರ್ಯಗಳನ್ನು ಪಕ್ಷದ ಕಾರ್ಯಕರ್ತರು ಮಾಡಲಿದ್ದಾರೆ ಎಂದರು. ರಾಜ್ಯ ಉಸ್ತುವಾರಿ ಡಾ ರಾಧಾ ಮೋಹನ್ ದಾಸ್ ಸಿಂಗ್, ಸಹ ಉಸ್ತುವಾರಿ ಪಿ ಸುಧಾಕರ್ ರೆಡ್ಡಿ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ ಎಐಆರ್ ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
0: ಮಂಡ್ಯ ಕೊಡಗಿನಲ್ಲಿ ಭಾರೀ ಮಳೆಯಾಗುತ್ತಿರುವ ಪರಿಣಾಮ ಮಂಡ್ಯ ಜಿಲ್ಲೆಯ ಕೆಆರ್ಎಸ್ ಜಲಾಶಯದ ಒಳಹರಿವಿನಲ್ಲಿ ವ್ಯಾಪಕ ಹೆಚ್ಚಳ ಕಂಡಿದೆ. ಒಟ್ಟು 124.80 ಅಡಿ ನೀರಿನ ಸಂಗ್ರಹ ಸಾಮರ್ಥ್ಯದ ಕೆಆರ್ಎಸ್ ಜಲಾಶಯದಲ್ಲಿನ ಇಂದಿನ ನೀರಿನ ಮಟ್ಟ 96.90 ಅಡಿ ಇದೆ. ಕೊಡಗು ಮತ್ತು ಕಬಿನಿ ಜಲಾಶಯದಿಂದ ಹೆಚ್ಚಿನ ನೀರು ಹರಿದು ಬರುತ್ತಿರುವುದರಿಂದ ಅಣೆಕಟ್ಟಿನ ನೀರಿನ ಒಳಹರಿವು 20,477 ಕ್ಯೂಸೆಕ್ಸ್ ಇದೆ. ನೀರಿನ ಹೊರಹರಿವು 1,766 ಕ್ಯೂಸೆಕ್ಸ್ ಇದೆ. ರೈತರ ಹಿತದೃಷ್ಟಿಯಿಂದ ಕಾಲುವೆಯ ದುರಸ್ತಿ ಹಾಗೂ ನಿರ್ವಹಣಾ ಕಾರ್ಯಗಳನ್ನು ತ್ವರಿತಗತಿಯಲ್ಲಿ ಪೂರ್ಣಗೊಳಿಸಿ ಯಾವುದೇ ರೀತಿಯ ನೀರು ವ್ಯರ್ಥವಾಗದಂತೆ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಲೋಕೋಪಯೋಗಿ ಇಲಾಖೆಯ ಸಚಿವ ಸತೀಶ್ ಜಾರಕಿಹೊಳಿ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಹಿರಣ್ಯಕೇಶಿ ನದಿಯಿಂದ ಜಿಆರ್ಬಿಸಿ ಕಾಲುವೆಗೆ ನೀರು ಎತ್ತುವ ಯೋಜನೆಯ ಪಂಪ್ ಹೌಸ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ ಬಳಿಕ ಮಾತನಾಡಿದ ಸಚಿವರು, ನೀರು ಪೋಲಾಗದಂತೆ ನೋಡಿಕೊಳ್ಳಲು ಅಧಿಕಾರಿಗಳಿಗೆ ಸೂಚಿಸಿದರು. ಬಳಿಕ ಘೋಡಗೇರಿ, ಮೇಲ್ಮಟ್ಟಿ, ಗೊಡಚಿನ ಮಲ್ಕಿ ಸೇರಿದಂತೆ ಜಿಆರ್ಬಿಸಿ ಕಾಲುವೆಯ ವಿವಿಧ ಭಾಗಗಳಿಗೆ ಭೇಟಿ ನೀಡಿ ಕಾಲುವೆಯ ದುರಸ್ತಿ ಕಾಮಗಾರಿಗಳು, ನೀರಿನ ಸೋರಿಕೆ ಉಂಟಾಗಿರುವ ಸ್ಥಳಗಳು ಹಾಗೂ ನೀರು ಸರಾಗವಾಗಿ ಹರಿಯುವ ವ್ಯವಸ್ಥೆಯನ್ನು ಪರಿಶೀಲಿಸಿದರು. ರಾಜ್ಯಾದ್ಯಂತ ಇಂದು ನಾಗರಿಕ ಪೊಲೀಸ್ ಪೇದೆ ಹುದ್ದೆಗಳ ನೇಮಕಾತಿಗಾಗಿ ಲಿಖಿತ ಪರೀಕ್ಷೆ ನಡೆಯುತ್ತಿದೆ. ಸುಗಮ ಪರೀಕ್ಷೆಗಾಗಿ ಬಿಗಿ ಬಂದೋಬಸ್ತ್ ಕಲ್ಪಿಸಲಾಗಿದೆ. ಬೆಳಗಾವಿ ಜಿಲ್ಲೆಯ 61 ಕೇಂದ್ರಗಳಲ್ಲಿ ಸುಮಾರು 25,000 ಅಧಿಕ ಸಂಖ್ಯೆಯಲ್ಲಿ ಅಭ್ಯರ್ಥಿಗಳು ಪರೀಕ್ಷೆ ಬರೆಯುತ್ತಿದ್ದಾರೆ. ಪರೀಕ್ಷಾ ಕೇಂದ್ರಗಳಿಗೆ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳ ತಂಡ ಖುದ್ದು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ 7 ಪರೀಕ್ಷಾ ಕೇಂದ್ರಗಳಲ್ಲಿ 3,463 ಅಭ್ಯರ್ಥಿಗಳು ಪರೀಕ್ಷೆ ಬರೆಯುತ್ತಿದ್ದು, ಮುಂಜಾಗ್ರತಾ ಕ್ರಮವಾಗಿ ಪೊಲೀಸ್ ಭದ್ರತಾ ವ್ಯವಸ್ಥೆ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ ತಿಳಿಸಿದ್ದಾರೆ. ದಾವಣಗೆರೆ ನಗರದ ಒಟ್ಟು 19 ಪರೀಕ್ಷಾ ಕೇಂದ್ರಗಳಲ್ಲಿ ಆಯೋಜಿಸಲಾದ ಈ ಪರೀಕ್ಷೆಗೆ ಅಭ್ಯರ್ಥಿಗಳಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಪರೀಕ್ಷೆಗಾಗಿ 11,031 ಅಭ್ಯರ್ಥಿಗಳು ಹೆಸರು ನೋಂದಾಯಿಸಿದ್ದರು. ಈ ಪೈಕಿ 559 ಅಭ್ಯರ್ಥಿಗಳು ಗೈರಾಗಿದ್ದಾರೆ ಎಂದು ವರದಿಯಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ 9 ಕೇಂದ್ರಗಳಲ್ಲಿ ಪರೀಕ್ಷೆ ನಡೆಯುತ್ತಿದ್ದು, ಒಟ್ಟು 4,526 ಅಭ್ಯರ್ಥಿಗಳು ಪರೀಕ್ಷೆ ಬರೆಯಲು ನೋಂದಾಯಿಸಿಕೊಂಡಿದ್ದಾರೆ ಎಂದು ಜಿಲ್ಲಾಧಿಕಾರಿ ಜಿ ಪ್ರಭು ತಿಳಿಸಿದ್ದಾರೆ. ಚಿತ್ರದುರ್ಗ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದಲ್ಲಿ ರಾಷ್ಟೀಯ ಕೃಷಿ ವಿಕಾಸ ಯೋಜನೆಯಡಿ ಪರಿಶಿಷ್ಟ ಪಂಗಡದ ರೈತರಿಗೆ ಲಾಭದಾಯಕ ಸುಸ್ಥಿರ ಸಮಗ್ರ ಕೃಷಿ ಪದ್ಧತಿ ಕುರಿತು 3 ದಿನಗಳ ಉಚಿತ ವಸತಿಯುಕ್ತ ತರಬೇತಿಯನ್ನು ಇದೇ 5ರಿಂದ 2 ದಿನ ಆಯೋಜಿಸಲಾಗಿದೆ. ತರಬೇತಿ ವೇಳೆ ಕೃಷಿ ಇಲಾಖೆಯ ಸಹಾಯಕ ಕೃಷಿ ನಿರ್ದೇಶಕ ಆರ್ ರಜನಿಕಾಂತ್ ಸುಸ್ಥಿರ ಇಳುವರಿ ಹಾಗೂ ಪರ್ಯಾಯ ಬೆಳೆಗಳ ಕುರಿತು ಮಾಹಿತಿ ನೀಡಲಿದ್ದಾರೆ. ಹಿರಿಯ ಪಶು ವೈದ್ಯಾಧಿಕಾರಿ ಡಾ ನಾಗರಾಜ್ ವೈಜ್ಞಾನಿಕ ಹೈನುಗಾರಿಕೆ, ಕುರಿ ಮತ್ತು ಮೇಕೆ ಸಾಕಾಣಿಕೆ ಬಗ್ಗೆ ಹಾಗೂ ಪ್ರಗತಿಪರ ಕೃಷಿಕ ಇಂದೂಧರ ಅವರು ಸಾವಯವ ಮತ್ತು ನೈಸರ್ಗಿಕ ಕೃಷಿ ಪದ್ಧತಿಗಳ ಕುರಿತು ಮಾರ್ಗದರ್ಶನ ನೀಡಲಿದ್ದಾರೆ. ಆಸಕ್ತ ಪರಿಶಿಷ್ಟ ಪಂಗಡದ 43 ರೈತರು ತಮ್ಮ ಹೆಸರನ್ನು ನಾಳೆಯೊಳಗೆ ನೋಂದಾಯಿಸಿಕೊಳ್ಳಬೇಕಾಗಿದೆ. ನೋಂದಣಿಗಾಗಿ 8277931058 ಮೊಬೈಲ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು ಎಂದು ಪ್ರಕಟಣೆ ತಿಳಿಸಿದೆ. ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆ ಅಂಗವಾಗಿ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿದ ಹಿರಿಯ ನಾಗರಿಕರು ಹಾಗೂ ಸಂಸ್ಥೆಗಳಿಗೆ ನೀಡಲಾಗುವ ರಾಜ್ಯ ಮಟ್ಟದ ಪ್ರಶಸ್ತಿಗೆ ಅರ್ಜಿ ಆಹ್ವಾನಿಸಲಾಗಿದೆ ಎಂದು ದಾವಣಗೆರೆ ಜಿಲ್ಲಾ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಸಹಾಯಕ ನಿರ್ದೇಶಕಿ ರಶ್ಮಿ ತಿಳಿಸಿದ್ದಾರೆ. ಶಿಕ್ಷಣ, ಸಾಹಿತ್ಯ, ಕಲೆ, ಕಾನೂನು, ಕ್ರೀಡೆ, ಪ್ರತಿಭೆ ಹಾಗೂ ಸಮಾಜ ಸೇವೆ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಹಿರಿಯ ನಾಗರಿಕರಿಗೆ 6 ವೈಯಕ್ತಿಕ ಪ್ರಶಸ್ತಿ ಹಾಗೂ ಹಿರಿಯ ನಾಗರಿಕರ ಕ್ಷೇತ್ರದಲ್ಲಿ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸುತ್ತಿರುವ 1 ಸಂಸ್ಥೆ ಸೇರಿದಂತೆ ಒಟ್ಟು 7 ಪ್ರಶಸ್ತಿಗಳನ್ನು ನೀಡಲಾಗುವುದು. ಅರ್ಹ ಹಿರಿಯ ನಾಗರಿಕರು ಮತ್ತು ಸಂಸ್ಥೆಗಳು ನಮೂನೆ 1 ಮತ್ತು 2ರಲ್ಲಿ ದ್ವಿಪ್ರತಿಯಲ್ಲಿ ಅರ್ಜಿ ಸಲ್ಲಿಸಬೇಕು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಾವೇರಿ ಜಲ ವಿವಾದ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಸರ್ವಪಕ್ಷ ಸಭೆ. ಕನ್ನಡಿಗರ ಹಿತ ಕಾಯಲು ಬದ್ಧ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಕರ್ನಾಟಕದ ಹಿತಾಸಕ್ತಿ ರಕ್ಷಣೆ ನಿಟ್ಟಿನಲ್ಲಿ ನಿರ್ಧಾರ ತೆಗೆದುಕೊಳ್ಳುವಂತೆ ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ಗೆ ವಿವೈ ವಿಜಯೇಂದ್ರ ಮನವಿ. ನೀರು ವ್ಯರ್ಥವಾಗದಂತೆ ಕಾಲುವೆಗಳ ತ್ವರಿತ ನಿರ್ವಹಣೆಗೆ ಅಧಿಕಾರಿಗಳಿಗೆ ಸಚಿವ ಸತೀಶ್ ಜಾರಕಿಹೊಳಿ ನಿರ್ದೇಶನ. ಪೊಲೀಸ್ ಪೇದೆ ಹುದ್ದೆಗಳ ನೇಮಕಾತಿಗಾಗಿ ರಾಜ್ಯಾದ್ಯಂತ ಇಂದು ಲಿಖಿತ ಪರೀಕ್ಷೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
4: ಆಕಾಶವಾಣಿ
5: ಮೈಸೂರ್ ಸ್ಯಾಂಡಲ್
6: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
7: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
8: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
6: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSUWSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ಈಗ ರಸಮಂಜರಿ. ಇಂದಿನ ರಸಮಂಜರಿಯಲ್ಲಿ ಕನ್ನಡ ಮತ್ತು ಸಂಸ್ಕೃತ ಭಾಷೆಯ ನಡುವಿನ ಸಾಮ್ಯತೆ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ತಿಲಕ್ ಎಂ ರಾವ್.
9: ಸಂಸ್ಕೃತ ಮತ್ತು ಕನ್ನಡ ಭಾಷೆಗಳ ಸಾಮ್ಯತೆಯ ಚರ್ಚೆ ಬಂದಾಗ ಈ ಎರಡು ಭಾಷೆಗಳ ನಡುವೆ ಅನೇಕ ರೀತಿಯ ಸಾಮ್ಯತೆಯನ್ನು ನಾವು ಕಾಣುತ್ತೇವೆ. ಉದಾಹರಣೆಗಳನ್ನು ನಾವು ಕೆಲವು ನೋಡೋಣ. ಉದಾಹರಣೆಗೆ ಸಂಸ್ಕೃತದಲ್ಲಿ ಇರುವಂತಹ ಅನೇಕ ಪದಗಳನ್ನು ಕನ್ನಡದಲ್ಲಿ ಕೂಡ ಬಳಸುವುದನ್ನು ನೋಡ್ತೇವೆ. ಕೆಲವೊಮ್ಮೆ ಕೆಲವು ಬದಲಾವಣೆಯೊಂದಿಗೆ ಸಂಸ್ಕೃತದ ಪದಗಳನ್ನು ಕನ್ನಡದಲ್ಲಿ ಬಳಸುವುದನ್ನು ನಾವು ಕಾಣ್ತೇವೆ. ಉದಾಹರಣೆಗೆ ಮುಖ ಎನ್ನುವ ಪದ ಕನ್ನಡದಲ್ಲಿ ಮೊಗ ಎಂದಾಗ್ತದೆ. ಅದೇ ರೀತಿ ಚಂದ್ರ ಎನ್ನುವ ಪದ ಚಂದಿರ ಎಂದಾಗ್ತದೆ. ಚಂದಿರ ನೇತಕ್ಕೆ ಓಡುವ ನಮ್ಮ ಎನ್ನುವ ಹಾಡು ಎಲ್ಲರೂ ಕೇಳಿರಬಹುದು. ಅದೇ ರೀತಿ ಸ್ಥಾನ ತಾಣವಾಗಿ ಬದಲಾಗ್ತದೆ, ವನ ಬನವಾಗಿ ಬದಲಾಗ್ತದೆ. ಈ ರೀತಿ ಸಂಸ್ಕೃತ ಮೂಲದಿಂದ ಬಂದು ಕೆಲವು ಬದಲಾವಣೆಗಳೊಂದಿಗೆ ಕನ್ನಡದಲ್ಲಿ ಬಳಸುವ ಪದಗಳನ್ನು ತದ್ಭವಗಳು ಅಂತ ಕರಿತೇವೆ. ಅದರಿಂದ ಬಂದಿದ್ದು ಅಂತ ಅರ್ಥ. ಇದು ಪದಗಳ ಸಾಮ್ಯತೆ. ಇದಲ್ಲದೆ ವಾಕ್ಯರಚನೆಯಲ್ಲಿಯೂ ಕೂಡ ಅನೇಕ ಸಾಮ್ಯತೆಗಳನ್ನು ನಾವು ಕಾಣಬಹುದು. ಉದಾಹರಣೆಗೆ ಮುಂಗಾರು ಮಳೆ ಚಿತ್ರದ ಒಂದು ಸಾಹಿತ್ಯ ಈ ರೀತಿ ಇದೆ. ಸರಿಯಾಗಿ ನೆನಪಿದೆ ನನಗೆ, ಇದಕ್ಕೆಲ್ಲ ಕಾರಣ ಕಿರುನಗೆ. ಇದನ್ನು ಸ್ವಲ್ಪ ಸೂಕ್ಷ್ಮವಾಗಿ ನೋಡಿದರೆ ಇಲ್ಲಿ ಪದಗಳ ಕ್ರಮ ಹೇಗಿದೆ? ಆಂಗ್ಲ ಭಾಷೆಯಲ್ಲಿ ಇರುವಂತೆ ಸಬ್ಜೆಕ್ಟ್ ಪ್ರಿಡಿಕೇಟ್ ಕ್ರಮದಲ್ಲಿ ಇಲ್ಲಿ ಪದಗಳು ಇಲ್ಲ. ಈ ವಾಕ್ಯವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಅಂತಾದರೆ ಕರ್ತೃ ಕರ್ಮ ಕ್ರಿಯೆಯ ರೂಪದಲ್ಲಿ ಈ ಪದಗಳನ್ನು ಜೋಡಿಸಿಕೊಳ್ಳಬೇಕಾಗ್ತದೆ. ಆಗ ಮಾತ್ರ ಅರ್ಥವತ್ತಾಗಿ ತೋರ್ತದೆ ಈ ವಾಕ್ಯ. ಈ ರೀತಿ ಇಲ್ಲೇನು ಮಾಡ್ತೇವೆ, ಹೇಗೆ ಅನ್ವಯ ಮಾಡಿಕೊಳ್ತೇವೆ? ನನಗೆ ಇದಕ್ಕೆಲ್ಲ ಕಾರಣ ಕಿರುನಗೆ ಎಂದು ಸರಿಯಾಗಿ ನೆನಪಿದೆ. ಈ ರೀತಿ ಜೋಡಿಸಿಕೊಂಡಾಗ ಇದು ಒಂದು ಅರ್ಥವತ್ತಾದ ವಾಕ್ಯವಾಗಿ ತೋರ್ತದೆ. ಇಲ್ಲಿ ಏನು ಮಾಡ್ತಾ ಇದ್ದೇವೆ, ಕ್ರಿಯೆಯೊಂದಿಗೆ ವಿವಿಧ ಪದಗಳು ಹೊಂದಿರುವ ಸಂಬಂಧವನ್ನು ಗಮನಿಸಿ ಒಂದು ಕ್ರಮದಲ್ಲಿ ಪದಗಳನ್ನು ಜೋಡಿಸ್ತಾ ಇದ್ದೇವೆ. ಇದಕ್ಕೆ ಸಂಸ್ಕೃತದಲ್ಲಿ ಅನ್ವಯ ಅಂತ ಹೆಸರು. ಉದಾಹರಣೆಗೆ ಇನ್ನೊಂದು ಉದಾಹರಣೆ ಹೇಳುವುದಾದರೆ, ಹೋಗುತ್ತಾನೆ ಅವನು ಕಾಡಿಗೆ ಎಂಬುದನ್ನು ಅವನು ಕಾಡಿಗೆ ಹೋಗುತ್ತಾನೆ ಎಂದು ಜೋಡಿಸಿಕೊಳ್ಳುವುದು ಅನ್ವಯ. ಹೀಗೆ ಅನ್ವಯ ಮಾಡಿಕೊಂಡಾಗ ವಾಕ್ಯ ಹೆಚ್ಚು ಸ್ಪಷ್ಟವಾಗಿ ಅರ್ಥವಾಗ್ತದೆ. ಈ ರೀತಿ ಸಂಸ್ಕೃತದಲ್ಲಿ ಇರುವಂತೆ ಕನ್ನಡದಲ್ಲಿ ಕೂಡ ಕರ್ತೃ ಕರ್ಮ ಕ್ರಿಯೆಯ ರೂಪದಲ್ಲಿ ವಾಕ್ಯವನ್ನು ಅನ್ವಯ ಮಾಡಿ ಅರ್ಥ ಮಾಡಿಕೊಳ್ತೇವೆ. ಈ ರೀತಿ ಅನೇಕ ಸಾಮ್ಯತೆಗಳನ್ನು ಸಂಸ್ಕೃತ ಮತ್ತು ಕನ್ನಡ ಭಾಷೆಗಳ ನಡುವೆ ನಾವು ಕಾಣಬಹುದು. ಆದಿಕವಿ ಪಂಪನ ವಿಕ್ರಮಾರ್ಜುನ ವಿಜಯ ಅಥವಾ ಪಂಪ ಭಾರತದಲ್ಲಿಯೂ ಈ ರೀತಿಯ ಸಾಮ್ಯತೆಯನ್ನು ಕಾಣ್ತೇವೆ. ಅದಲ್ಲದೆ ಅನೇಕ ಕನ್ನಡದ ಕಾವ್ಯಗಳು ರಾಮಾಯಣಾದಿ ಇತಿಹಾಸದ ಕಥೆಗಳನ್ನು ಬಳಸಿಕೊಂಡು ನಿರ್ಮಿಸಲ್ಪಟ್ಟಿವೆ. ಉದಾಹರಣೆಗೆ ಮಹಾಭಾರತದ ಕಥೆಯನ್ನು ಆಶ್ರಯಿಸಿ ರಚಿಸಿರುವಂತಹ ಕುಮಾರವ್ಯಾಸನ ಕರ್ನಾಟ ಭಾರತ ಕಥಾಮಂಜರಿ ಅಥವಾ ಕುಮಾರವ್ಯಾಸ ಭಾರತ, ಇದು ಅತ್ಯಂತ ಪ್ರಸಿದ್ಧವಾದದ್ದು. ಈ ಗ್ರಂಥದ ಈ ಕಾವ್ಯದ ಮೊದಲ ಪದ್ಯವನ್ನು ನಾವು ಗಮನಿಸಿದರೆ ಅಲ್ಲಿಯೂ ಹೆಚ್ಚಿನ ಪದಗಳು ಸಂಸ್ಕೃತ ಮೂಲದಿಂದ ಬಂದಿವೆ. ಅಲ್ಲೇನಿದೆ, ಶ್ರೀ ವನಿತೆಯ ರಸನೆ ವಿಮಲ ರಾಜೀವ ಪೀಠನ ಪಿತನೆ ಜಗಗತಿ ಪಾವನನೆ ಸನಕಾದಿ ಸಜ್ಜನ ನಿಖರ ದಾತಾರ ರಾವಣಾಸುರ ಮಥನ ಶ್ರವಣ ಸುಧಾ ವಿನೂತನ ಕಥನ ಕಾರಣ ಕಾವುದಾನತ ಜನವ ಗದುಗಿನ ವೀರನಾರಾಯಣ. ಈ ಪದ್ಯವನ್ನು ನೋಡಿದರೆ ವನಿತೆ, ಶ್ರೀ, ವಿಮಲ, ರಾಜೀವ, ಪೀಠ, ಪಿತ, ಈ ಎಲ್ಲ ಪದಗಳು ಕೂಡ ಸಂಸ್ಕೃತದಿಂದ ಬಂದ ಪದಗಳೇ ಆಗಿವೆ. ಈ ರೀತಿ ಅನೇಕ ಉದಾಹರಣೆಗಳನ್ನು ನಾವು ನೋಡ್ಬೋದು. ಪದಗಳ ಸಾಮ್ಯತೆಯನ್ನು ನೋಡ್ತೇವೆ, ವಾಕ್ಯ ರಚನೆಯಲ್ಲಿ ಇರುವ ಸಾಮ್ಯತೆಯನ್ನು ನೋಡ್ತೇವೆ, ಅದಲ್ಲದೆ ಅನೇಕ ಪರಿಕಲ್ಪನೆಗಳಲ್ಲಿಯೂ ಕೂಡ ಸಾಮ್ಯತೆಯನ್ನು ಈ ಎರಡು ಭಾಷೆಗಳ ನಡುವೆ ನಾವು ಕಾಣ್ತೇವೆ. ಸಹಜವಾಗಿಯೇ ಇದನ್ನು ನೋಡಿದಾಗ ನಮಗೆ ಬರುವಂತಹ ಪ್ರಶ್ನೆ, ಯಾಕೆ ಈ ರೀತಿಯ ಸಾಮ್ಯತೆ ಇದೆ ಎರಡು ಭಾಷೆಗಳ ನಡುವೆ? ಇದಕ್ಕೆ ಉತ್ತರವನ್ನು ಕಂಡುಕೊಳ್ಳಲಿಕ್ಕೆ ಭಾರತದಲ್ಲಿ ಅಥವಾ ಭಾರತೀಯ ಸಂಸ್ಕೃತಿಯಲ್ಲಿ ಭಾಷೆಯ ಸ್ಥಾನ ಏನು ಎಂಬುದರ ಬಗ್ಗೆ ಸ್ವಲ್ಪ ವಿಚಾರ ಮಾಡಬೇಕಾಗ್ತದೆ. ನಾವು ಜಗತ್ತನ್ನು ಹೇಗೆ ಗ್ರಹಿಸ್ತೇವೆ? ಭಾಷೆಯ ಮೂಲಕವೇ ಈ ಜಗತ್ತನ್ನು ನಾವು ಗ್ರಹಿಸ್ತೇವೆ. ಅಷ್ಟೇ ಅಲ್ಲ, ಭಾಷೆಯಲ್ಲಿನ ಪರಿಕಲ್ಪನೆಗಳ ಮೂಲಕವೇ ನಾವು ಈ ಜಗತ್ತನ್ನು ಯಾವ ರೀತಿ ಅನುಭವಿಸಿದ್ದೇವೆಯೋ ಅದನ್ನು ಇನ್ನೊಬ್ಬರಿಗೆ ತಿಳಿಸುತ್ತೇವೆ. ಅಂದರೆ ಜಗತ್ತು ನಮ್ಮ ಅನುಭವಕ್ಕೆ ಬರುವುದು ಮತ್ತು ಅನುಭವಿಸಿದ್ದನ್ನು ಇನ್ನೊಬ್ಬರಿಗೆ ಹೇಳಲಿಕ್ಕೆ ಸಾಧ್ಯವಾಗುವುದು ಭಾಷೆಯ ಮೂಲಕ. ಒಂದು ಉದಾಹರಣೆ ಕೊಡುವುದಾದರೆ, ಕೆಲವೊಂದು ಕ್ರಿಯೆಯನ್ನು ನಾವು ಇದು ಪುಣ್ಯದ ಕೆಲಸ ಅಂತ ಹೇಳ್ತೇವೆ, ಅದೇ ರೀತಿ ಇನ್ನು ಕೆಲವು ಕ್ರಿಯೆಯನ್ನು ಇದು ಪಾಪಕಾರ್ಯ ಅಂತ ಹೇಳ್ತೇವೆ. ಇಲ್ಲಿ ಮನುಷ್ಯರು ಮಾಡುವ ಕೆಲವು ಕ್ರಿಯೆಗಳನ್ನು ನಾವು ಪಾಪ ಪುಣ್ಯ ಎಂಬ ಪರಿಕಲ್ಪನೆಗಳ ಮೂಲಕ ಗ್ರಹಿಸುತ್ತಾ ಇದ್ದೇವೆ. ಹೇಗೆ ಗೊತ್ತಾಯಿತು ನಮಗೆ ಯಾವುದು ಪುಣ್ಯ ಯಾವುದು ಪಾಪ ಅಂತ ಕೇಳಿಕೊಂಡ್ರೆ, ಹಿಂದಿನ ತಲೆಮಾರಿನಿಂದ ನಾವು ಈ ಭಾಷೆಯನ್ನು ಹೇಗೆ ಬಳಸಬೇಕು, ಎಲ್ಲಿ ಪಾಪ ಅಂತ ಬಳಸಬೇಕು, ಎಲ್ಲಿ ಪುಣ್ಯ ಅಂತ ಬಳಸಬೇಕು ಎಂಬುದನ್ನು ಕಲ್ತಿರ್ತೇವೆ. ಹೇಗೆ ಕಲಿತೇವೆ? ಭಾಷೆಯ ಮೂಲಕವೇ ಕಲಿತೇವೆ. ಹೀಗೆ ಭಾಷೆಯ ಮೂಲಕವೇ ಈ ಜಗತ್ತನ್ನು ಹೇಗೆ ಗ್ರಹಿಸಬೇಕು ಅಂತ ಕಲಿತೇವೆ, ಮತ್ತು ಭಾಷೆಯ ಮೂಲಕವೇ ನಾವು ಈ ಜಗತ್ತಿನೊಟ್ಟಿಗೆ ವ್ಯವಹಾರವನ್ನು ಕೂಡ ಮಾಡ್ತೇವೆ. ಹೀಗೆ ನಮ್ಮ ಅನುಭವವನ್ನು ವಿವರಿಸಲಿಕ್ಕೆ ಅತ್ಯಂತ ಮುಖ್ಯವಾದ ಪರಿಕಲ್ಪನೆಗಳೇನಿವೆ, ಸುಖ ದುಃಖ, ಧರ್ಮ ಅಧರ್ಮ, ವಾತ ಪಿತ್ತ ಕಫ, ಪೂಜೆ ಪುನಸ್ಕಾರ, ಈ ರೀತಿಯ ನೂರಾರು ಪದಗಳು ಭಾರತೀಯ ಭಾಷೆಗಳಲ್ಲಿ ಇದೆ. ಈ ಎಲ್ಲ ಪದಗಳು ಪ್ರಾಯಶಃ ಸಂಸ್ಕೃತ ಮೂಲದಿಂದ ಬಂದಿವೆ ಅಂತ ಹೇಳಿದರೂ ಇವತ್ತು ಇವೆಲ್ಲವೂ ಕೂಡ ಕನ್ನಡದ್ದೇ ಪದಗಳಾಗಿ ನಾವು ಬಳಸ್ತಾ ಇದ್ದೇವೆ. ಅಲ್ಲದೆ ಈ ಪದಗಳನ್ನು ಯಾವ ಪದಗಳೊಟ್ಟಿಗೆ ಸೇರಿಸಿ ಬಳಸಬಹುದು, ಯಾವ ಪದದೊಟ್ಟಿಗೆ ಸೇರಿಸಲು ಸಾಧ್ಯವಿಲ್ಲ ಎಂಬುದನ್ನು ಕೂಡ ನಾವು ಹಿಂದಿನ ತಲೆಮಾರಿನಿಂದ ಕಲಿತಿರ್ತೇವೆ. ಉದಾಹರಣೆ ಕೊಡುವುದಾದರೆ ಮನಃಶಾಂತಿ ಅಂತ ಹೇಳ್ತೇವೆ, ಆದರೆ ಯಾವತ್ತೂ ಬುದ್ಧಿಶಾಂತಿ ಅಂತ ಬಳಸುವುದಿಲ್ಲ. ಅಂದರೆ ಶಾಂತಿ ಅನ್ನುವ ಪದವನ್ನು ಮನಸ್ಸಿನೊಟ್ಟಿಗೆ ಸೇರಿಸಿ ಬಳಸಬಹುದು, ಬುದ್ಧಿಯೊಟ್ಟಿಗೆ ಸೇರಿಸಿ ಬಳಸಲಿಕ್ಕೆ ಸಾಧ್ಯ ಇಲ್ಲ ಎನ್ನುವುದನ್ನು ನಾವು ಕಲ್ತಿರ್ತೇವೆ. ಅದೇ ರೀತಿ ಬುದ್ಧಿಭ್ರಮಣೆ ಅಂತ ಹೇಳ್ತೇವೆ, ಆದರೆ ಮನೋಭ್ರಮಣೆ ಅಂತ ಹೇಳುವುದಿಲ್ಲ. ಹೀಗೆ ಅನೇಕ ತಲೆಮಾರುಗಳು ಜಗತ್ತಿನೊಂದಿಗೆ ನಡೆಸಿದ ವ್ಯವಹಾರದಿಂದ ಭಾಷಾ ಪ್ರಯೋಗಗಳು ಪರಿಷ್ಕಾರಗೊಳ್ಳುತ್ತಾ ನಮ್ಮವರೆಗೆ ಬಂದಿರ್ತವೆ. ನಾವು ಕೂಡ ಈ ಪರಿಕಲ್ಪನೆಗಳನ್ನು ನಮ್ಮ ಅನುಭವದ ನೆರೆಯಲ್ಲಿ ಪರಿಷ್ಕರಿಸಿ ಮುಂದಿನ ತಲೆಮಾರಿಗೆ ದಾಟಿಸ್ತಾ ಇರ್ತೇವೆ. ಹೀಗೆ ಭಾಷೆ ಅನ್ನೋದು ಈ ಜಗತ್ತನ್ನು ಅನುಭವಿಸ್ಲಿಕ್ಕೆ ಮತ್ತು ನಾವು ಅನುಭವಿಸಿದ್ದನ್ನು ಇನ್ನೊಬ್ಬರಿಗೆ ತಿಳಿಸ್ಲಿಕ್ಕೆ ಇರುವಂತಹ ಒಂದು ಅತ್ಯಂತ ಪ್ರಧಾನವಾದ ಮಾಧ್ಯಮ. ಭಾಷೆಯಿಂದಾಗಿ ನಮ್ಮ ಪೂರ್ವಜರು ಈ ಜಗತ್ತನ್ನು ಯಾವ ರೀತಿ ಗ್ರಹಿಸಿದ್ದರು ಅಂತ ಅರಿಯಲಿಕ್ಕೆ ಆಗ್ತದೆ. ಅದೇ ರೀತಿ ಭಾಷೆಯ ಮೂಲಕ ಕಲಿತ ಪರಿಕಲ್ಪನೆಗಳಿಂದಾಗಿ ಮುಂದಿನ ತಲೆಮಾರುಗಳು ಇನ್ನೂ ಹೆಚ್ಚು ಸಮರ್ಥವಾಗಿ ಈ ಜಗತ್ತನ್ನು ಅನುಭವಿಸಲಿಕ್ಕೆ ಸಾಧ್ಯವಾಗ್ತದೆ. ಹಾಗಾಗಿ ಭಾಷೆ ಅನ್ನೋದು ಕೇವಲ ಯಾದೃಚ್ಛಿಕ ಶಬ್ದಗಳ ಒಂದು ಸಮೂಹ ಅಲ್ಲ. ಭಾಷೆ ಅನುಭವವನ್ನು ಹಿಡಿದಿಡುವಂತಹ ಒಂದು ಮುಖ್ಯವಾದ ಮಾಧ್ಯಮ. ಅದಿಲ್ಲದೆ ಅನುಭವವನ್ನು ಹಿಡಿದಿಡಲಿಕ್ಕೆ ಅದನ್ನು ಮುಂದಿನ ತಲೆಮಾರುಗಳಿಗೆ ದಾಟಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹೀಗೆ ಅನುಭವವನ್ನು ಒಂದು ತಲೆಮಾರಿನಿಂದ ಇನ್ನೊಂದು ತಲೆಮಾರಿಗೆ ದಾಟಿಸಲು ಸಾಧ್ಯ ಇದೆ ಮತ್ತು ಅದನ್ನು ಬಳಸಿಕೊಂಡು ಈ ಜಗತ್ತಿನ ಕುರಿತು ಯೋಚನೆ ಮಾಡ್ತೇವೆ ಅಂತಾದರೆ ಅದು ಜ್ಞಾನ ಅಂತ ಆಯಿತು. ಅಂದರೆ ಭಾಷೆಯ ಮೂಲಕ ನಾವು ವಸ್ತುತಃ ಜ್ಞಾನವನ್ನು ಅಥವಾ ತಿಳುವಳಿಕೆಯನ್ನು ದಾಟಿಸ್ತಾ ಇರ್ತೇವೆ. ಹಾಗಾಗಿ ಭಾಷೆ ಅನ್ನೋದು ವಸ್ತುತಃ ಜ್ಞಾನ ಸಂವಹನದ ಒಂದು ಮಾಧ್ಯಮ. ಭಾರತೀಯರು ಭಾಷೆಯ ಕುರಿತು ಈ ರೀತಿ ನೋಡಿದ್ರಿಂದಲೇ ಭಾಷೆಗೆ ವಿಶೇಷವಾದ ಸ್ಥಾನಮಾನವನ್ನು ಕೊಟ್ಟಿರುವುದನ್ನು ನಾವು ಕಾಣ್ತೇವೆ. ಹಾಗಾಗಿಯೇ ಭಾಷೆಯ ಮೂಲಕ ಜ್ಞಾನವನ್ನು ಪಡೆಯಬಹುದು ಎನ್ನುವ ಚರ್ಚೆಯನ್ನು ಕೂಡ ನಮ್ಮ ಸಂಸ್ಕೃತಿಯಲ್ಲಿ ಮಾಡಲಾಗ್ತದೆ. ಭಾರತದಂತಹ ದೇಶದಲ್ಲಿ ನೂರಾರು ಭಾಷೆಗಳಿವೆ. ಈ ವಿವಿಧ ಭಾಷಿಕರ ನಡುವೆ ಸಂವಹನ ನಡೆಯಬೇಕು ಅಂತಾದರೆ ಜಗತ್ತನ್ನು ಗ್ರಹಿಸುವ ಈ ಪರಿಕಲ್ಪನೆಗಳಲ್ಲಿ ಸಾದೃಶ್ಯ ಇರಬೇಕಾಗ್ತದೆ. ಶೇರ್ಡ್ ವೊಕ್ಯಾಬುಲರಿ ಇಲ್ಲದೇ ಇದ್ದರೆ ವಿವಿಧ ಭಾಷಿಕರ ನಡುವೆ ಸಂವಾದ ಸಾಧ್ಯ ಇಲ್ಲ. ಅಂದರೆ ಒಬ್ಬ ಬಳಸುವ ಸುಖ ದುಃಖ ಮೊದಲಾದ ಪದಗಳು ಇನ್ನೊಬ್ಬನಿಗೆ ಅರ್ಥವಾಗಲಿಲ್ಲ ಅಥವಾ ಅವನ ಭಾಷೆಯಲ್ಲಿ ಆ ರೀತಿಯ ಪದ ಇಲ್ಲ ಅಂತಾದರೆ ಸಂವಾದನೇ ಸಾಧ್ಯ ಇಲ್ಲ. ಹಾಗಾಗಿ ವಿವಿಧ ಭಾಷಿಕರ ಅನುಭವವನ್ನು ಸೂತ್ರಬದ್ಧವಾಗಿ ಜೋಡಿಸುವ ಪರಿಕರಗಳು ಬೇಕಾಗ್ತವೆ. ಮತ್ತು ಸಂಸ್ಕೃತ ಈ ರೀತಿ ವಿವಿಧ ಭಾಷಿಕರ ಅನುಭವವನ್ನು ಜೋಡಿಸುವಂತಹ ಪರಿಕರಗಳನ್ನು ನಿರ್ಮಿಸಿಕೊಡ್ತಾ ಇದೆ ಮಾತ್ರ ಅಲ್ಲ, ಅದೊಂದು ಶೇರ್ಡ್ ವೊಕ್ಯಾಬುಲರಿಯನ್ನು ನಿರ್ಮಿಸಿದೆ. ಧಾತು ಪ್ರತ್ಯಯ ಇತ್ಯಾದಿಗಳನ್ನು ಇದಕ್ಕೆ ಉದಾಹರಣೆಯಾಗಿ ನಾವು ನೋಡ್ಬೋದು. ಈ ರೀತಿಯ ಪರಿಕರಗಳಿಂದ ಭಾಷೆ ಭಾಷೆಗಳ ನಡುವೆ ವ್ಯತ್ಯಾಸ ಇದ್ದರೂ ಕೂಡ ಮತ್ತು ಸಂಸ್ಕೃತ ಕೊಟ್ಟಿರುವ ಈ ಶೇರ್ಡ್ ವೊಕ್ಯಾಬುಲರಿಯಿಂದಾಗಿ ಎಲ್ಲ ಭಾಷಿಕರಿಗೂ ನಡುವೆ ಒಂದು ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಇಲ್ಲದೇ ಇದ್ದರೂ ಕೂಡ ಪರಸ್ಪರ ಸಂವಹನ ಸಂಭಾಷಣೆ ಚರ್ಚೆ ಸಾಧ್ಯ ಆಗಿದೆ. ಕನ್ನಡಿಗರು ವಿವಿಧ ಭಾಷಿಕರೊಂದಿಗೆ ಸಂವಾದವನ್ನು ಮಾಡಿದ್ದಾರೆ, ವಿವಿಧ ಭಾಷಿಕರು ಕನ್ನಡಿಗರೊಂದಿಗೆ ಅನೇಕ ಶತಮಾನಗಳ ಕಾಲ ಸಂವಾದವನ್ನು ಮಾಡಿದ್ದಾರೆ. ಈ ರೀತಿ ಸಾಧ್ಯವಾಗಿದ್ದು ಈ ಎಲ್ಲ ಭಾಷೆಗೂ ಸಮಾನವಾದಂತಹ ಹೊಂದುವಂತಹ ಪರಿಕರಗಳನ್ನು ಶೇರ್ಡ್ ವೊಕ್ಯಾಬುಲರಿಯನ್ನು ಸಂಸ್ಕೃತದ ಮೂಲಕ ಸೃಷ್ಟಿಸಿದ್ದರಿಂದ. ಆದರೆ ಈ ರೀತಿ ಪರಿಕರಗಳನ್ನು ಸಂಸ್ಕೃತ ಸೃಜಿಸುವಲ್ಲಿ ಕನ್ನಡ ಮತ್ತು ಇತರ ಭಾಷೆಗಳ ಯೋಗದಾನವೂ ಇದೆ. ಸಂಸ್ಕೃತವು ಅನುಭವದ ಕುರಿತು ಭಾಷೆಯ ಕುರಿತು ಚಿಂತನೆಯನ್ನು ಮಾಡಿ ಪರಿಕರಗಳನ್ನು ಸೃಜಿಸಿದರೆ ಕನ್ನಡವು ಅದನ್ನು ಜಗತ್ತಿನಲ್ಲಿ ಬಳಸುವಾಗ ಹುಟ್ಟುವ ಸವಾಲುಗಳನ್ನು ಸಂಸ್ಕೃತದ ಮುಂದೆ ಇಟ್ಟಿದೆ. ಅದನ್ನು ಬಳಸಿಕೊಂಡು ಪುನಃ ಸಂಸ್ಕೃತವು ತನ್ನ ಪರಿಕರಗಳನ್ನು ಇನ್ನೂ ಪರಿಷ್ಕರಿಸಿಕೊಂಡಿದೆ. ಹಾಗಾಗಿ ಒಂದೆಡೆ ಕನ್ನಡ ಹುಟ್ಟುಹಾಕಿದ ಸವಾಲುಗಳನ್ನು ಆಶ್ರಯಿಸಿ ಸಂಸ್ಕೃತವು ಚರ್ಚೆಯನ್ನು ಬೆಳೆಸಿದ್ದರೆ ಇನ್ನೊಂದೆಡೆ ಕೇಶಿರಾಜನ ಶಬ್ದಮಣಿ ದರ್ಪಣದಂತಹ ಗ್ರಂಥಗಳು

0: ಸಂಸ್ಕೃತದ ಪರಿಕರಗಳನ್ನು ಬಳಸಿಕೊಂಡು ಕನ್ನಡದ ಕುರಿತು ಆಲೋಚನೆಯನ್ನು ಮಾಡಿವೆ. ಎಲ್ಲ ಭಾಷಿಕರಲ್ಲಿ ಸಂಸ್ಕೃತವನ್ನು ಕಲಿತವರು ಇದ್ದದ್ದರಿಂದ ಈ ರೀತಿಯ ಭಾಷೆಗಳ ನಡುವೆ ಸಂವಹನ ಸಾಧ್ಯವಾಗಿತ್ತು. ಹೀಗೆ ಸಂಸ್ಕೃತ ಸಾಮಾನ್ಯ ಜನರ ಆಡುಭಾಷೆಯಾಗದೆ ವಿವಿಧ ಆಡುಭಾಷೆಗಳ ಸಹಕಾರದಿಂದ ಎಲ್ಲ ಭಾಷಿಕರ ಅನುಭವವನ್ನು ನಿರೂಪಿಸಬಲ್ಲ ಪದಗಳನ್ನು ಪರಿಕರಗಳನ್ನು ನಿರ್ಮಿಸಲು ಯತ್ನಿಸುತ್ತಾ ಇದ್ದರೆ ಅದನ್ನು ಬಲಪಡಿಸುವ ಕಾರ್ಯವನ್ನು ವಿವಿಧ ಆಡುಭಾಷೆಗಳು ಮಾಡುತ್ತಿದ್ದವು. ಹಾಗಾಗಿ ಎಲ್ಲ ಭಾಷೆಯಲ್ಲಿಯೂ ವಾತ ಪಿತ್ತ ಕಫ ಸುಖ ದುಃಖ ಧರ್ಮ ಅಧರ್ಮ ಮೊದಲಾದ ನೂರಾರು ಸಮಾನ ಪದಗಳನ್ನು ನಾವು ಕಾಣ್ತೇವೆ. ಹೀಗೆ ಸಂಸ್ಕೃತ ಮತ್ತು ಕನ್ನಡ ಮೊದಲಾದ ಭಾಷೆಗಳೊಂದಿಗೆ ಇದ್ದ ಈ ವಿಶಿಷ್ಟವಾದ ಒಂದು ಅನ್ಯೋನ್ಯವಾದ ಸಂಬಂಧದಿಂದಾಗಿ ಒಂದು ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಇಲ್ಲದೆಯೇ ಒಂದು ಭಾಷೆಯನ್ನು ಇನ್ನೊಂದು ಭಾಷೆಯ ಮೇಲೆ ಹೇರದೆ ಭಾರತದ ಎಲ್ಲ ಜನರೂ ಕೂಡ ಮಾತುಕತೆಯನ್ನು ಮಾಡಲು ಅರ್ಥವತ್ತಾದ ಚರ್ಚೆಗಳನ್ನು ನಡೆಸಲು ಪರಸ್ಪರ ಸಂಬಂಧವನ್ನು ಕಟ್ಟಿಕೊಳ್ಳಲು ಸಾಧ್ಯವಾಗಿತ್ತು. ಈ ರೀತಿ ಪರಸ್ಪರ ಪೂರಕವಾಗಿ ಸಂಸ್ಕೃತ ಮತ್ತು ಕನ್ನಡಗಳು ಭಾಷೆಯ ಮೂಲಕ ಅನುಭವವನ್ನು ಮತ್ತು ಜ್ಞಾನವನ್ನು ಗ್ರಹಿಸಲು ಉಪಯುಕ್ತವಾಗುವ ರೀತಿಯಲ್ಲಿ ಸಾಂಸ್ಕೃತಿಕ ತಳಹದಿಯನ್ನು ನಿರ್ಮಿಸಿಕೊಟ್ಟಿವೆ. ಇಲ್ಲಿ ಭಾಷೆ ಒಂದು ಭಾಷೆಗೆ ಇನ್ನೊಂದು ಭಾಷೆ ವಿರೋಧಿ ಎಂಬ ರೀತಿಯಲ್ಲಿ ನಾವು ನೋಡಿದೆ. ಒಂದು ಭಾಷೆ ಇನ್ನೊಂದು ಭಾಷೆಗೆ ಹೇಗೆ ಪೂರಕ ಎನ್ನುವ ನಿಟ್ಟಿನಲ್ಲಿ ಚರ್ಚೆಯನ್ನು ಮಾಡಿದ್ದನ್ನು ನಾವು ಕಾಣ್ತೇವೆ. ಕಳೆದ 100 ವರ್ಷದಲ್ಲಿ ಈ ಚಿಂತನೆಯಲ್ಲಿ ಬದಲಾವಣೆ ಆಗಿದ್ದರೂ ಕೂಡ ಸಂಸ್ಕೃತ ಮತ್ತು ಕನ್ನಡದ ನಡುವಿನ ಸಂಬಂಧ 100 ವರ್ಷಕ್ಕಿಂತ ಮುಂಚಿನ ಸಂಬಂಧವನ್ನು ಅಲ್ಲಿನ ಚರ್ಚೆಗಳನ್ನು ನಾವು ಗಮನಿಸಿದರೆ ಇದು ಸಹಬಾಳ್ವೆಯ ಒಂದು ಉತ್ತಮ ಮಾದರಿಯನ್ನು ರೂಪಿಸಿದ್ದು ನಮಗೆ ಕಾಣ್ತದೆ. ಹಾಗಾಗಿ ಒಂದು ಭೂಪ್ರದೇಶದಲ್ಲಿ ಅನೇಕ ಭಾಷೆಗಳು ಇದ್ದರೂ ಕೂಡ, ಕರ್ನಾಟಕದಲ್ಲಿಯೇ ತುಳು ಕೊಡವ ಬ್ಯಾರಿ ಮುಂತಾದ ಅನೇಕ ಭಾಷೆಗಳಿದ್ದರೂ ಕೂಡ ಮತ್ತೆ ಸಮಾನವಾದಂತಹ ವ್ಯಾವಹಾರಿಕ ಭಾಷೆ ಎಲ್ಲರಿಗೂ ಇಲ್ಲದೇ ಇದ್ದರೂ ಕೂಡ ಸಹಬಾಳ್ವೆಯ ಪ್ರೀತಿ ವಿಶ್ವಾಸದ ಸಂವಹನ ಎಲ್ಲ ಭಾಷಿಕರ ನಡುವೆ ಸಾಧ್ಯ ಆಗಿದೆ. ಹಾಗಾಗಿ ಇವತ್ತು ಎರಡೂ ಭಾಷೆಗಳು ಈ ಸಹಬಾಳ್ವೆಯ ಕಾರಣದಿಂದ ಎರಡೂ ಭಾಷೆಗಳು ಬೆಳೆದಿವೆ. ಈ ಹಿನ್ನೆಲೆಯನ್ನು ಗ್ರಹಿಸುವುದು ಅತ್ಯಂತ ಮುಖ್ಯ. ಈ ಹಿನ್ನೆಲೆಯನ್ನು ನಾವು ಗ್ರಹಿಸಿಕೊಂಡ್ರೆ ಎರಡೂ ಭಾಷೆಗಳು ಪುನಃ ಸೇರಿ ಹಿಂದಿನಂತೆ ಗಟ್ಟಿಗೊಳ್ಳಲು ಸಾಧ್ಯ.
1: ಕನ್ನಡ ಮತ್ತು ಸಂಸ್ಕೃತ ಭಾಷೆಯ ನಡುವಿನ ಸಾಮ್ಯತೆ ಕುರಿತು ಇದುವರೆಗೆ ಮಾತನಾಡಿದವರು ಡಾಕ್ಟರ್ ತಿಲಕ್ ಎಂ ರಾವ್. ಇದು ಇಂದಿನ ರಸಮಂಜರಿ.

0: ಇದು ಆಕಾಶವಾಣಿ ಬೆಂಗಳೂರು.
1: ಅರ್ಜೆಂಟ್ ಆಗಿ ಫುಡ್ ಡೆಲಿವರಿ ಮಾಡಬೇಕು ಈ ಟ್ರಾಫಿಕ್ ಅಲ್ಲಿ, ಅಪಘಾತವಾಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನಪ್ಪಾಗತಿ?
0: ಅದಕ್ಕಾಗಿಯೇ ಕರ್ನಾಟಕ ಸರ್ಕಾರ ತಂದಿದೆ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ. ಅಪಘಾತ ವಿಮೆ, ಜೀವ ವಿಮೆ, ಆಸ್ಪತ್ರೆ ವೆಚ್ಚಕ್ಕೆ ನೆರವು ಇವೆಲ್ಲವೂ ಉಚಿತ. 18-60 ವರ್ಷದ ಫುಡ್ ಡೆಲಿವರಿ ಹಾಗೂ ಇ ಕಾಮರ್ಸ್ ಸಂಸ್ಥೆಗಳಲ್ಲಿ ಡೆಲಿವರಿ ಕೆಲಸ ಮಾಡುತ್ತಿರುವ ಸೇವಾ ಸಿಂಧು ಪೋರ್ಟಲ್ನಲ್ಲಿ ನೋಂದಾಯಿಸಿದ ಅರ್ಹ ಗಿಗ್ ಕಾರ್ಮಿಕರಿಗೆ ಮಾತ್ರ ಈ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ 1-55-214 ಸಹಾಯವಾಣಿಗೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ಈಗ ಗುಲ್ಮೊಹರ್ ಹೊಸ ಹಿಂದಿ ಚಿತ್ರಗೀತೆಗಳು. ಎ ಫ್ಲಾಟ್ ಚಿತ್ರದ ಗೀತೆ ಕೈಲಾಶ್ ಖೇರ್ ಮತ್ತು ಸುಜೇನ್ ದಿ ಮೆಲ್ಲೋ ಹಾಡಿದ್ದಾರೆ. ವಿರಾಗ್ ಮಿಶ್ರಾ ಅವರ ಗೀತೆಗೆ ಬಪ್ಪಿ ಲಹರಿ ಸಂಗೀತ ನೀಡಿದ್ದಾರೆ.

ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನನ್ನ ಎಲ್ಲ ಎಫ್ಎಂ ರೈನ್ಬೋ ಸ್ನೇಹಿತರಿಗೆ ಹೊಂಬಿಸಿಲು ಕಾರ್ಯಕ್ರಮಕ್ಕೆ ಸ್ವಾಗತ. ಅದಕ್ಕಿಂತ ಮುಂಚೆ ಎಲ್ಲ ಹೊಂಬಿಸಿಲು ಸ್ನೇಹಿತರಿಗೆ ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಬಿಕಾಸ್ ನೀವು ಕೂಡ ನಮ್ಮ ಫ್ರೆಂಡ್ಸೇ ಅಲ್ವೇನ್ರಿ? ಯಾಕೆ ಅಂದರೆ ಸ್ನೇಹ ಅಂದರೆ ಕ್ಯಾಲೆಂಡರ್ನಲ್ಲಿ ಬರುವ ಒಂದು ದಿನ ಅಲ್ಲ, ಕಷ್ಟ ಬಂದಾಗ ಮೊದಲು ನೆನಪಾಗುವ ಹೆಸರು. ವಯಸ್ಸು ಬದಲಾಗತ್ತೆ, ವಿಳಾಸ ಬದಲಾಗತ್ತೆ, ಉದ್ಯೋಗನೂ ಬದಲಾಗತ್ತೆ, ಜೀವನವೂ ಬದಲಾಗತ್ತೆ. ಆದರೆ ಕೆಲವರು ಸ್ನೇಹಿತರು ಮಾತ್ರ ನಮ್ಮ ಕಥೆಯ ಶಾಶ್ವತ ಅಧ್ಯಾಯಗಳಾಗಿ ಉಳಿದ್ಬಿಡ್ತಾರೆ. ಸೊ ಹಾಗಾಗಿ ಹೊಂಬಿಸಲು ಕಾರ್ಯಕ್ರಮ ನಾ ಫ್ರೆಂಡ್ಶಿಪ್ ಡೇಗೆ ಅರ್ಪಿಸ್ತಾ ಇವತ್ತಿನ ಕಾರ್ಯಕ್ರಮ ಶುರು ಮಾಡೋಣ. ಇಂದು ಜಗತ್ತು ಬೆಳಿಗ್ಗೆ ಏಳುವ ವೇಳೆ ಬದಲಾಗುತ್ತೆ. ಸಂಜೆಯಾಗುವಷ್ಟರಲ್ಲಿ ಮತ್ತೊಂದು ಹೊಸ ಸುದ್ದಿ, ಹೊಸ ಘಟನೆ. ತಂತ್ರಜ್ಞಾನ, ರಾಜಕೀಯ, ಅರ್ಥಶಾಸ್ತ್ರ, ವ್ಯಾಪಾರ, ಕ್ರೀಡೆ, ಸಿನಿಮಾ, ಪರಿಸರ, ಪ್ರತಿ ಕ್ಷಣವು ಮಾಹಿತಿಯ ಸಾಗರ. ಹಾಗಾದ್ರೆ ಬನ್ನಿ ಫ್ರೆಂಡ್ಸ್, ಈ ಜ್ಞಾನ ಸಾಗರದಲ್ಲಿ ನಿಮ್ಮನ್ನ ಇನ್ನೊಂದು ಸ್ವಲ್ಪ ಆಳಕ್ಕೆ ಕರ್ಕೊಂಡು ಹೋಗುವಂತ ಪ್ರಯತ್ನ ಇಂದಿನ ಕ್ವಿಜ್ ಕಾರ್ಯಕ್ರಮ ಹೊಂಬಿಸಿಲು. ಸರಿ, ಹಾಗಾದ್ರೆ ರೆಡಿ ಆಗಿದ್ದೀರಾ? ಸೊ ನಮ್ಮ ವಾಟ್ಸಪ್ ಸಂಖ್ಯೆ ಗೊತ್ತೇ ಇದೆ, 9480901013. ನಮ್ಮ ಮೊದಲನೆಯ ಪ್ರಶ್ನೆ. ಖ್ಯಾತ ನಿರ್ದೇಶಕ ನಿತೀಶ್ ತಿವಾರಿ ನಿರ್ದೇಶನದಲ್ಲಿ ಮೂಡಿ ಬರುತ್ತಿರುವ ಮುಂಬರುವ ಬಿಗ್ ಬಜೆಟ್ ರಾಮಾಯಣ ಚಲನಚಿತ್ರದಲ್ಲಿ ರಾವಣನ ಪಾತ್ರವನ್ನು ನಿರ್ವಹಿಸುತ್ತಿರುವ ನಟ ಯಾರು? ನನ್ನ ಪ್ರಶ್ನೆ ಮತ್ತೊಮ್ಮೆ, ಖ್ಯಾತ ನಿರ್ದೇಶಕ ನಿತೀಶ್ ತಿವಾರಿ ನಿರ್ದೇಶನದಲ್ಲಿ ಮೂಡಿ ಬರುತ್ತಿರುವ ಬಿಗ್ ಬಜೆಟ್ ರಾಮಾಯಣ ಚಲನಚಿತ್ರದಲ್ಲಿ ರಾವಣನ ಪಾತ್ರವನ್ನು ನಿರ್ವಹಿಸುತ್ತಿರುವ ನಟ ಯಾರು ಅಂತ ಗೊತ್ತಿದ್ರೆ ನಮ್ಮ ವಾಟ್ಸಪ್ ಸಂಖ್ಯೆ 9480901013ಗೆ ಖಂಡಿತವಾಗ್ಲೂ ಸಂದೇಶ ಕಳಿಸಿ. ಮೊದಲು ಬಂದ 10 ರಿಂದ 12 ಹೆಸರುಗಳನ್ನು ನಾನು ಓದ್ತೀನಿ. ಆಟ ಅಂದರೆ ನಿಯಮ ಇರಬೇಕಲ್ಲ, ಖಂಡಿತವಾಗ್ಲೂ ಬೇಜಾರು ಮಾಡ್ಕೋಬಾರ್ದು ಅಂತ ಹೇಳ್ತಾ ನಿಮಗೆ ಒಂದು ಹಾಡಿನ ಕಾಲಾವಕಾಶ ಇರುತ್ತೆ.

ಬಿಸಿಲು ಕ್ವಿಸ್ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ವಿ. ನನ್ನ ಪ್ರಶ್ನೆಯಾಗಿತ್ತು, ಖ್ಯಾತ ನಿರ್ದೇಶಕ ನಿತೀಶ್ ತಿವಾರಿ ನಿರ್ದೇಶನದಲ್ಲಿ ಮೂಡಿ ಬರುತ್ತಿರುವ ಮುಂಬರುವ ಬಿಗ್ ಬಜೆಟ್ ರಾಮಾಯಣ ಚಲನಚಿತ್ರದಲ್ಲಿ ರಾವಣನ ಪಾತ್ರ ನಿರ್ವಹಿಸುತ್ತಿರುವ ಯಾರು ನಟ ಅಂತ. ಸೊ ನಿಮ್ಗೆ ಎಲ್ಲರೂ ಗೊತ್ತು, ನಮ್ಮ ಖ್ಯಾತ ನಟ, ಕನ್ನಡದ ರಾಕಿಂಗ್ ಸ್ಟಾರ್ ಯಶ್. ಹೌದು, ನಿರ್ದೇಶಕ ನಿತೀಶ್ ತಿವಾರಿ ಅವರ ಮುಂಬರುವ ಮಹಾಕಾವ್ಯ ರಾಮಾಯಣದಲ್ಲಿ ಕನ್ನಡದ ಸೂಪರ್ ಸ್ಟಾರ್ ರಾಕಿಂಗ್ ಸ್ಟಾರ್ ಯಶ್ ಲಂಕಾದ ಪ್ರಬಲ ರಾಕ್ಷಸರಾಜ ರಾವಣನ ಪ್ರಮುಖ ಪಾತ್ರವನ್ನ ನಿರ್ವಹಿಸ್ತಾ ಇದ್ದಾರೆ. ಈ ಸಿನಿಮಾಗೆ ಯಶ್ ಅವರು ಸಹ ನಿರ್ಮಾಪಕರು ಕೂಡ ಆಗಿದ್ದಾರೆ. ಅವರು ತಮ್ಮ ಬ್ಯಾನರ್ ಮಾನ್ಸ್ಟರ್ ಮೈಂಡ್ ಕ್ರಿಯೇಷನ್ಸ್ ಅಲ್ಲಿ ಅದರ ಮೂಲಕ ನಿತೀಶ್ ಮಲ್ಹೋತ್ರಾ ಅವರ ಜೊತೆ ಅವರು ಒಂದು ನಿರ್ಮಿಸ್ತಾ ಇದ್ದಾರೆ. ಸೊ ಈ ಚಿತ್ರದಲ್ಲಿ ಬಹಳಷ್ಟು ಹೊಸ ಪಾತ್ರಗಳು ಕೂಡ, ಅಂದರೆ ಹೊಸ ಕ್ಯಾರೆಕ್ಟರ್ಸ್ ಇದೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ನೋಡೋಣ ಯಾರ್ಯಾರು ಸರಿಯಾದ ಉತ್ತರ ಕೊಟ್ಟಿದ್ದಾರೆ ಅಂತ. ಸೊ ಫಸ್ಟು ಸರಿಯಾಗಿ ಉತ್ತರ ಕೊಟ್ಟಿದ್ದವರು ಜಗದಾಂಬಿಕಾ ಹಂಸವೇಣಿ, ನಂತರ ಬಿಂದು ಪ್ರಕಾಶ್ ಅವರು ಕಳಿಸಿದ್ದಾರೆ ಬೆಂಗಳೂರಿನಿಂದ, ಸುಧಾ ಬೂದಿಹಾಳ್ ಅವರು ಶ್ರೀಲಕ್ಷ್ಮಿ ಗುರುರಾಜ್ ಟೆಲಿಕಾಂ ಲೇಔಟ್ ಇಂದ, ಹಾಗೆ ಹೊನ್ನೂರಿನಿಂದ

ಹೊನ್ನೂರು ಅಲಿ ಅವರು ಕಳಿಸಿದ್ದಾರೆ, ದೇವಿ ಸಿಂಗ್ ಸರೋಜ್ ಸಿಂಗ್ ಚಾಮರಾಜಪೇಟೆಯಿಂದ, ವೆಂಕೋಬಾ ಅವರು ಕಳಿಸಿದ್ದಾರೆ, ಹಾಗೆ ಸುಮಿತ್ರ ಅವರು ಸಂಡೂರ್ನಿಂದ ಕಳಿಸಿದ್ದಾರೆ, ಅನಿಲ್ ಭೀಷ್ಟಣ್ಣನ್ ಅವರು ಸಂತೋಷ್ ದಾಸ್ ಕೆಂಗೇರಿಯಿಂದ, ಗುಣವತಿ ಭೀಮಪ್ಪ ದಾವಣಗೆರೆಯಿಂದ, ಹೆಬ್ಬಾಳದಿಂದ ರಮೇಶ್, ನಿತ್ಯ ನೆಲಮಂಗಲದಿಂದ ಪದ್ಮಾವತಿ ಹುಬ್ಬಳ್ಳಿಯಿಂದ, ಆಶಾ ಶ್ರೀನಿವಾಸ್ ಬಿನ್ನಿಪೇಟೆಯಿಂದ, ಹೆಚ್ ಆರ್ ರುದ್ರಸ್ವಾಮಿ ಚಿಕ್ಕಮಗಳೂರಿನಿಂದ, ಸುಮಾ ಅವರು ತುಮಕೂರಿನಿಂದ, ಉದಯ್ ಅವರು ಉಡುಪಿಯಿಂದ, ಹಾಗೆ ನಂಜನಗೂಡಿನಿಂದ ಜ್ಯೋತಿ, ಹೊಸಪೇಟೆಯಿಂದ ರಾಜು, ವೀರಣ್ಣಗೌಡ ಅವರು ಕೂಡ ಕಳಿಸಿದ್ದಾರೆ, ಹಾಗೆ ಜೀವಿತ ಸಿ ಅವರು ಕೂಡ. ಸೊ ಉತ್ತರ ಕೊಟ್ಟಂತಹ ನಿಮ್ಮೆಲ್ಲರಿಗೂ ಅಭಿನಂದನೆಗಳು. ಹೊಂಬೆಸಲು ಕ್ವಿಸ್ ಕಾರ್ಯಕ್ರಮದಲ್ಲಿ ಸಾಗ್ತಾ ಇದ್ದೀವಿ. ನನ್ನ ಎರಡನೇ ಪ್ರಶ್ನೆ, 2026 ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಮಹಿಳೆಯರ 48 ಕೆಜಿ ವೆಯ್ಟ್ ಲಿಫ್ಟಿಂಗ್ನಲ್ಲಿ ಭಾರತಕ್ಕೆ ಐತಿಹಾಸಿಕ 3ನೇ ಸತತ ಚಿನ್ನದ ಪದಕ ಗೆದ್ದವರು ಯಾರು? ಮತ್ತೊಮ್ಮೆ, 2026 ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಮಹಿಳೆಯರ 48 ಕೆಜಿ ವೆಯ್ಟ್ ಲಿಫ್ಟಿಂಗ್ನಲ್ಲಿ ಭಾರತಕ್ಕೆ ಐತಿಹಾಸಿಕ 3ನೇ ಬಾರಿ ಸತತ ಚಿನ್ನದ ಪದಕವನ್ನು ಗೆದ್ದವರು ಯಾರು ಅಂತ ಗೊತ್ತಿದ್ದರೆ ಸಂದೇಶ ಕಳಿಸಿ 9480901013.

ಫ್ರೆಂಡ್ಶಿಪ್ ಡಿ ಸ್ಪೆಷಲ್ ಹೋಮ್ ಬಿಸಿಲು ಕ್ವಿಸ್ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ವಿ. ನನ್ನ ಪ್ರಶ್ನೆಯಾಗಿತ್ತು, 2026 ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಮಹಿಳೆಯರ 48 kg ವೆಯ್ಟ್ ಲಿಫ್ಟಿಂಗ್ನಲ್ಲಿ ಭಾರತಕ್ಕೆ ಐತಿಹಾಸಿಕ 3ನೇ ಸತತ ಚಿನ್ನದ ಪದಕ ಗೆದ್ದವರು ಯಾರು ಅಂತ? ಸರಿಯಾದ ಉತ್ತರ ನೋಡೋದಾದರೆ ಎಸ್, ಮಣಿಪುರದ ಮೀರಾಬಾಯಿ ಚಾನು ಅವರು. ಸೊ ಯಾರ್ಯಾರು ಸರಿಯಾದ ಉತ್ತರ ಕಳಿಸಿದ್ದಾರೆ, ಆದಷ್ಟು ನಾನು ಹೆಸರುಗಳನ್ನು ಹಿಂದೆ ನೀವು ಕಳಿಸಿದ್ದಂತಹ ಫಸ್ಟ್ ಪ್ರಶ್ನೆಗೆ ಉತ್ತರ ಕಳಿಸಿದ್ರಲ್ಲ ಅವರ ಹೆಸರನ್ನು ಓದಕ್ಕೆ ಮೋಸ್ಟ್ಲಿ ನಾನು ಓದೋದಿಲ್ಲ. ಯಾರ್ಯಾರು ಹೊಸ್ದಾಗಿ ಕಳಿಸಿದ್ದೀರಲ್ಲ ಅವ್ರ ಹೆಸರು ಓದ್ತೀನಿ. ಹಾಗಾಗಿ ದಯಮಾಡಿ ಯಾರು ಬೇಜಾರು ಮಾಡ್ಕೋಬಾರ್ದು. ಯಾರ್ಯಾರು ಸರಿಯಾಗಿ ಉತ್ತರ ಕಳಿಸಿದ್ದಾರೆ ಅನ್ನೋದಾದರೆ, ಎನ್ ಆರ್ ಪ್ರಸಾದ್ ಅವರು ರಾಜಾಜಿನಗರದಿಂದ, ವಿಧಾತ್ರಿ ಜೆ ಎಸ್ ಅವರು ಗಾಂಧಿ ಬಜಾರ್ನಿಂದ, ಪೂರ್ಣಿಮಾ ಲಾಲ್ಬಾಗ್ನಿಂದ, ಹಾಗೆ ಭಗೀರಥಿ ಶಿವಕುಮಾರ್ ಬಸವನಗುಡಿಯಿಂದ, ಪೂರ್ಣಿಮಾ ಬೆಂಗಳೂರಿನಿಂದ, ಪ್ರತಿಮಾ ಸಾನ್ವಿ ಹೊಸನಗರದಿಂದ, ಎಸ್ ಎಂ ಶೋಭಾ ಹಾಸನದಿಂದ, ಹೆಚ್ ಆರ್ ರುದ್ರಸ್ವಾಮಿ ಚಿಕ್ಕಮಗಳೂರಿನಿಂದ, ಸಿದ್ದಲಿಂಗಮೂರ್ತಿ ಸಿರಿಗೆರೆಯಿಂದ, ಮಂಜುಶ್ರೀ ಧಾರವಾಡದಿಂದ, ಜೀವನ ಜ್ಯೋತಿ ಅವರು ನಂಜನಗೂಡಿನಿಂದ, ರಾಜ್ಕುಮಾರ್ ಕಾತರಕಿ ಕೆ ಎಚ್ ಬಿ ಕಾಲನಿಯಿಂದ, ಹಾಗೆ ಉದಯ್ ಕರ್ಕೇಕರ್ ಉಡುಪಿಯಿಂದ, ಇವರೆಲ್ಲರೂ ಕೂಡ ಸರಿಯಾದ ಉತ್ತರ ಕಳಿಸಿದ್ದಾರೆ ಮೀರಾಬಾಯಿ ಚಾನು ಅಂತ. ಹೌದು, 2026 ಗ್ಲಾಸ್ಗೋ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಮಹಿಳೆಯ 48 kg ವಿಭಾಗದಲ್ಲಿ ಚಿನ್ನ ಗೆದ್ದು ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಸತತ 3ನೇ ಬಾರಿ ಚಿನ್ನದ ಪದಕ ಗೆದ್ದ ಭಾರತದ ಮೊದಲ ವೆಯ್ಟ್ ಲಿಫ್ಟಿಂಗ್ ಅಲ್ಲಿ ಒಬ್ಬರಾಗಿದ್ದಾರೆ ಮೀರಾಬಾಯಿ ಚಾನು ಅವರು.

ಸೊ ಹಾಗೆ ಹೊಂಬಿಸಿಲ್ನಲ್ಲಿ ಇವತ್ತೊಂದು ಫ್ರೆಂಡ್ಶಿಪ್ ಡೇ ಬಗ್ಗೆ ಒಂದು ಪ್ರಶ್ನೆ, ಓಕೆನಾ? ನೋಡೋಣ. ಸೊ 1930 ಫ್ರೆಂಡ್ಶಿಪ್ ಡೇಯನ್ನು ಮೊದಲ ಬಾರಿಗೆ ಪ್ರಚಾರ ಮಾಡಿದ ಅಮೆರಿಕದ ಗ್ರೀಟಿಂಗ್ ಕಾರ್ಡ್ಸ್ ಸಂಸ್ಥೆ ಇತ್ತು, ಒಂದು ಹಾಲ್ಮಾರ್ಕ್ ಅಂತ ಒಂದು ಗ್ರೀಟಿಂಗ್ ಕಾರ್ಡ್ಸ್ ಸಂಸ್ಥೆ. ಅದರ ಸಂಸ್ಥಾಪಕರು ಯಾರು? ಸೊ ಇವರೇ ಫಸ್ಟ್ ಸ್ಟಾರ್ಟ್ ಮಾಡಿದ್ದು 1930 ಫ್ರೆಂಡ್ಶಿಪ್ ಡೇ ಅಂತ ಮೊದಲ ಬಾರಿಗೆ ಪ್ರಚಾರ ಮಾಡಿ, ಅದು ಒಂದು ಬಿಸ್ನೆಸ್ ಗಿಮಿಕ್ಸ್ ಆಗಿರ್ಬೋದು, ಏನಾರು ಆಗಿರ್ಬೋದು. ಹಾಲ್ಮಾರ್ಕ್ ಕಂಪನಿಯ ಈ ಸಂಸ್ಥಾಪಕರು ಯಾರು ಅಂತ ನಿಮ್ಗೇನಾದರೂ ಗೊತ್ತಿದ್ರೆ ಖಂಡಿತವಾಗ್ಲೂ ಸಂದೇಶ ಕಳಿಸಿ 9480901013. ನನ್ನ ಪ್ರಶ್ನೆ ಇನ್ನೊಂದ್ಸಲ, ಇನ್ ಕೇಸ್ ನಿಮಗೆ ಅರ್ಥ ಆಗಿಲ್ಲ ಅಂದರೆ, 1930 ಫ್ರೆಂಡ್ಶಿಪ್ ಡೇ ಅನ್ನ ಯಾರು ಸ್ಟಾರ್ಟ್ ಮಾಡ್ತಾರಲ್ಲ ಯಾವಾಗ್ಲಾರು ಅನ್ಸಲ್ಲ. ಸೊ ಅಮೆರಿಕಾದ ಒಬ್ಬ ಹಾಲ್ಮಾರ್ಕ್ ಕಂಪನಿ, ಗ್ರೀಟಿಂಗ್ ಕಾರ್ಡ್ ಕಂಪನಿ, ಆ ಸಂಸ್ಥಾಪಕರು ಕಳಿಸ್ತಾರೆ. ಅವ್ರು ಯಾರು ಅಂತ ಗೊತ್ತಿದ್ರೆ, ಗೊತ್ತಿದೆಯಲ್ಲ, ನಮ್ಮ ವಾಟ್ಸಪ್ ಸಂಖ್ಯೆ 9480901013ಗೆ ಖಂಡಿತವಾಗ್ಲೂ ಕಳಿಸ್ಬಹುದು. ಹ್ಯಾಪಿ ಫ್ರೆಂಡ್ಶಿಪ್ ಡೇ ಮತ್ತೊಮ್ಮೆ ಅಂತ ಹೇಳ್ತಾ ನಿಮ್ಮ ಉತ್ತರಕ್ಕಾಗಿ ಕಾಯ್ತಾ ಇರ್ತೀನಿ.

ಫ್ರೆಂಡ್ಶಿಪ್ ಡೇ ಸೆಲೆಬ್ರೇಟ್ ಮಾಡ್ತಾ ಫ್ರೆಂಡ್ಶಿಪ್ ಡೇ ಬಗ್ಗೆ ಒಂದು ಪ್ರಶ್ನೆ ಆಗಿತ್ತು. 1930 ಫ್ರೆಂಡ್ಶಿಪ್ ಡೇನ ಮೊದಲ ಬಾರಿಗೆ ಪ್ರಚಾರ ಮಾಡಿದ ಅಮೆರಿಕದ ಗ್ರೀಟಿಂಗ್ ಕಾರ್ಡ್ಸ್ ಹಾಲ್ಮಾರ್ಕ್ ಗ್ರೀಟಿಂಗ್ ಕಾರ್ಡ್ ಸಂಸ್ಥಾಪಕರು ಯಾರು ಅಂತ ಬಹಳಷ್ಟು ಜನ ಸರಿಯಾದ ಉತ್ತರ ಕಳಿಸಿದ್ದೀರಾ, ಜಾಯ್ಸ್ ಹಾಲ್ಸ್ ಅಂತ. ಸೊ ಜಾಯ್ಸ್ ಹಾಲ್ಸ್ ಅವರ ಹಾಲ್ಮಾರ್ಕ್ ಗ್ರೀಟಿಂಗ್ ಕಾರ್ಡ್ ಸಂಸ್ಥೆಯು ಸ್ಥಾಪಕರಾಗಿದ್ದರು. 1930 ಸ್ನೇಹಿತರಿಗಾಗಿ ಶುಭಾಶಯ ಪತ್ರಗಳನ್ನು ಕಳಿಸುವ ಸಂಪ್ರದಾಯವನ್ನು ಮತ್ತು ಅವರ ಬಿಸ್ನೆಸ್ ಗಿಮಿಕ್ಸಿಗೋಸ್ಕರ ಈ ಫ್ರೆಂಡ್ಶಿಪ್ ಡೇನ ಪ್ರಚಾರ ಮಾಡಿದರು. ಏನಕ್ಕಾದ್ರೂ ಪ್ರಚಾರ ಮಾಡಲಿ, ಆದರೆ ನಾವು ಕೂಡ ಇವತ್ತು ಇಂತಹ ಒಂದು ಸುಂದರ ಭಾವನೆಯಲ್ಲಿ ನಾವಿವತ್ತು ತೇಲ್ತಾ ಇದ್ದೀವಿ ಅಂದರೆ ಅವರಿಗೆ ಸಲ್ಲುತ್ತೆ ಅಂತ ಹೇಳ್ತಾ, ಸರಿಯಾದ ಉತ್ತರ ಕಳಿಸಿರುವವರು ಯಾರ್ಯಾರು ಮತ್ತು ಅಭಿನಂದನೆಗಳು ಅಂತ ಹೇಳ್ತಾ, ಸೊ ಯಾರ್ಯಾರು ಕಳಿಸಿದ್ದಾರೆ ಅಂದರೆ ಜಯಶ್ರೀ ಸುನಿಲ್ ಅವರು ರಾಜಾಜಿನಗರದಿಂದ, ಹಾಗೆ ಆಗಲೇ ಕಳಿಸಿರೋರು ಸುಮಾರು ಜನ ಕಳಿಸಿದ್ದಾರೆ. ಸೊ ಅವ್ರ ಹೆಸರನ್ನು ಲಾಸ್ಟಿಗೆ ಹೇಳ್ತೀನಿ. ಸೊ ನೆಕ್ಸ್ಟು ಜೀವಿತ್ ಸಿ ಮೈಸೂರಿನಿಂದ, ಶ್ರೀ ವಾತ್ಸಲಮೂರ್ತಿ ವಿಜಾಪುರ ಚಿತ್ರದುರ್ಗ ಜಿಲ್ಲೆಯಿಂದ, ವಾಸಿಮಲ್ಲಿ ಜಗಳೂರಿನಿಂದ, ಗುರುರಾಜ್ ಫ್ಯಾಮಿಲಿ ವಿರೂಪಾಕ್ಷಪುರ, ಜೆ ವಿ ಶಿವಕುಮಾರ್ ಬಸವನಗುಡಿಯಿಂದ, ಹಂಪಿಯಿಂದ ಜಾಫರ್ ಅವರು, ಸುಭಾನ್ ಕೋರಿ ಅವರು, ಹಾಗೆ ಶಾಂತ ಅವರು ಉಡುಪಿಯಿಂದ, ಹುಬ್ಬಳ್ಳಿಯ ಲೋಹ್ಯ ನಗರದಿಂದ ಚನ್ನಬಸಪ್ಪ ಕರಮಡಿ ಮಧುಮತಿ ಅವರು, ಹಾಗೆ ಶ್ವೇತಾ ಎಸ್ರಾವ್ ಸೂಳ್ಯ, ಹಾಗೆ ಶಾಂತಾಚಾರ್ ಬಡಿಕೇರ್ ಅವರು ಕಳಿಸಿದ್ದಾರೆ, ನುಂಕಪ್ಪ ಕುಂಬಳೆ ಅವರು ಕಳಿಸಿದ್ದಾರೆ, ಹಾಗೆ ಬಿ ಎಂ ವಿಶ್ವನಾಥ್ ರಾಮ್ ಸಾಗರದಿಂದ, ಹಾಗೆ ಗೋಪಾಲ್ ಅವರು ಕಳಿಸಿದ್ದಾರೆ, ಶಿವಪುರದಿಂದ ಗೋಪಾಲ್ ಅವರು ಕಳಿಸಿದ್ದಾರೆ, ಹಾಗೆ ನಮಗೆ ಹಲುಗುಪ್ಪ ಕಡ್ಡಿರಾಮ್ಪುರದಿಂದ ಅವರು ಕೂಡ ಸಂದೇಶ ಕಳಿಸಿದ್ದಾರೆ. ಗೋಪಾಲ್ ಕಾಂಬ್ಳೇಕರ್ ಶಿವಪುರ ಕೊಪ್ಪಳ ಜಿಲ್ಲೆಯಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆ ಮಂಜುಶ್ರೀ ಅವರು ಕೂಡ ನಮಗೆ ಸಂದೇಶ ಕಳಿಸಿದ್ದಾರೆ. ಸಂದೇಶ ಕಳಿಸಿರುವಂತಹ ತಮ್ಮೆಲ್ಲರಿಗೂ ಧನ್ಯವಾದಗಳು. ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲಿನಿಂದ.

ಸೊ ನಮ್ಮ ಮುಂದಿನ ಪ್ರಶ್ನೆಗೆ ರೆಡಿಯಾಗಿದ್ದೀರಾ ಅಂತ ಅನ್ಕೊಂತೀನಿ. ಸೊ ನೋಡೋಣ, ಇಂದು ಆಗಸ್ಟ್ 2, ಗೊತ್ತಿರಬೇಕು, ಇಂದು ಭಾರತದ ರಾಷ್ಟ್ರಧ್ವಜದ ಮೂಲ ವಿನ್ಯಾಸವನ್ನು ರೂಪಿಸಿದ ಹೋರಾಟಗಾರರ ಜನ್ಮದಿನ. ಭಾರತದ ರಾಷ್ಟ್ರಧ್ವಜದ ಮೂಲ ವಿನ್ಯಾಸವನ್ನು ರೂಪಿಸಿದ ಸ್ವಾತಂತ್ರ್ಯ ಹೋರಾಟಗಾರ ಯಾರು ಅಂತ ಗೊತ್ತಿದ್ರೆ ನಮ್ಮ ವಾಟ್ಸಪ್ ಸಂಖ್ಯೆ 9480901013 ಖಂಡಿತವಾಗ್ಲೂ ಸಂದೇಶ ಕಳಿಸಿ. ಮತ್ತೊಮ್ಮೆ ನನ್ನ ಪ್ರಶ್ನೆ, ಇಂದು ಆಗಸ್ಟ್ 2 ಅಲ್ಲ, ಇವತ್ತು ಭಾರತದ ರಾಷ್ಟ್ರಧ್ವಜದ ಮೂಲ ವಿನ್ಯಾಸವನ್ನು ರೂಪಿಸಿದ ಹೋರಾಟಗಾರ ಅವರ ಜನ್ಮದಿನ ರೀ. ಭಾರತದ ರಾಷ್ಟ್ರಧ್ವಜದ ಮೂಲ ವಿನ್ಯಾಸವನ್ನು ರೂಪಿಸಿದ ಈ ಸ್ವತಂತ್ರಗಾರರ ಹೆಸರು ಏನು ಅಂತ ಗೊತ್ತಿದ್ರೆ ಸಂದೇಶ ಕಳಿಸಿ, ನಿಮಗೆ ಒಂದು ಹಾಡಿನ ಕಾಲಾವಕಾಶ ಇರುತ್ತೆ.

0: ಎಸ್, ನಮ್ಮ ಹೊಂಬಿಸಿಲು ಕುಚಿಕು ಫ್ರೆಂಡ್ಸ್ಗಳು ನಮಗೆ ಸಂದೇಶ ಕಳಿಸಿದ್ದಾರೆ. ಸೊ ನನ್ನ ಪ್ರಶ್ನೆ ಆಗಿತ್ತು, ಸೊ ನಿಮ್ಗೆಲ್ಲರಿಗೂ ಗೊತ್ತು ಯಾರು ನಮ್ಮ ರಾಷ್ಟ್ರಧ್ವಜವನ್ನ ಮೂಲ ವಿನ್ಯಾಸ ರೂಪಿಸಿದ ಸ್ವಾತಂತ್ರ್ಯ ಹೋರಾಟಗಾರ ಯಾರು ಅಂತ. ಬಹಳಷ್ಟು ಜನ ಸಂದೇಶ ಕಳಿಸಿದ್ದೀರಾ, ಆದರೆ ನಾನು ಫಸ್ಟು ಓದಿಲ್ ದೇವರ ಹೆಸರನ್ನ ಓದೋಕ್ಕೆ ಇಷ್ಟಪಡ್ತೀನಿ. ಮೊಹಮ್ಮದ್ ಉಮರ್ ಅವರು ರಾಯಚೂರಿನಿಂದ, ಹಸನ್ ಸಾಬ್ ಹೆಚ್ಚನ್ಪುರದಿಂದ, ಬಿ ಭೂಮಿಕಾ ಬಸವರಾಜು ಕೆಂಗೇರಿಯಿಂದ, ಮಣಿಕಂಠ ದೊಡ್ಡ ಅಗ್ರಹಾರದಿಂದ, ನಾಗರಾಜ್ ಅವರು ಜ್ಞಾನಜ್ಯೋತಿ ನಗರದಿಂದ. ಆದರೂ ಏನು ಗೊತ್ತಾ, ಇವತ್ತು ಫ್ರೆಂಡ್ಶಿಪ್ ಡೇ, ಹಾಗಾಗಿ ಬೇಜಾರಾಗುತ್ತೆ ರೀ ಓದಿಲ್ದೇ ಇದ್ರೆ ಹೆಸರನ್ನ ಅಂತ ಹೇಳ್ತಾ. ಈ ಕಾರ್ಯಕ್ರಮ 4 ಗಂಟೆ ತನಕ ಇರುತ್ತೆ, ಸೊ ಹಾಗಾಗಿ ಇನ್ನೂ ನಮಗೆ ಹುಬ್ಬಳ್ಳಿಯಿಂದ ಚನ್ನಬಸಪ್ಪ ಕರಮಡಿಯವರಾಗಿರ್ಬೋದು, ಶಾಂತಾಚಾರ್ ಬಡಿಗೇರವರಾಗಿರ್ಬೋದು, ಹಾಗೆ ನಮ್ಮ ರಾಜಾಜಿನಗರದಿಂದ ನಮ್ಮ ಸರ್ ಇದಾರಲ್ಲ ಎನ್ ಆರ್ ಪ್ರಸಾದ್ ಅವರಿರ್ಬೋದು, ಹಾಗೆ ಜಯಶ್ರೀ ಸುನಿಲ್ ಅವರಿರ್ಬೋದು, ಅನಿಲ್ ಬಿಷ್ಟನ್ ಅವರ ಶಮನೇವಾಡಿಯಿಂದ ಇರ್ಬೋದು, ಮತ್ತೆ ಜಗದಾಂಬಿಕಾ ಹಂಸವೇಣಿ ಅವರಿರ್ಬೋದು. ಸೊ ಇವರೆಲ್ಲ ಮತ್ತೆ ನಮಗೆ ಸಂದೇಶ ಕಳಿಸ್ತಾನೆ ಇರ್ತಾರೆ ಪ್ರತಿಯೊಂದು ಉತ್ತರಕ್ಕೂ. ಬಿಕಾಸ್ ಆಫ್ ದ ಫ್ರೆಂಡ್ಶಿಪ್ ಡೇ ನಾನು ಇವತ್ತು ನಿಮ್ಮೆಲ್ಲರ ಹೆಸರನ್ನ ಪದೇ ಪದೇ ಓದಿದ್ರು ಒಂಥರ ದಿನ, ನೀವು ಹೊಂಬಿಸಲು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಉತ್ತರ ಕಳಿಸಿ ಕಳಿಸಿ ನನಗಂತೂ ಫ್ರೆಂಡ್ ಆಗಿಬಿಟ್ಟಿದ್ದೀರಪ್ಪ ನೀವು. ಏನಂತೀರಾ, ನಾನು ನಿಮಗೆ ಹೊಂಬಿಸಲು ಕಾರ್ಯಕ್ರಮದ ಫ್ರೆಂಡ್ ಅಂತ ಅನ್ಕೊಂಡು ಇವತ್ತು ನಿಮ್ಮೆಲ್ಲರ ಹೆಸರನ್ನ ಪರವಾಗಿಲ್ಲ ಒಂದೊಂದಲ್ಲ ಅಂದ್ರೆ ಎರಡೆರಡು ಸಲ ಓದೋಣ ಅಂತ ಆಸೆ ಆಗ್ತಾ ಇದೆ. ಬಿಂದು ಪ್ರಕಾಶ್ ಅವರಾಗಿರ್ಬೋದು ಬೆಂಗಳೂರಿನಿಂದ, ಹಾಗೆ ಪೂರ್ಣಿಮಾ ಅವರು ಲಾಲ್ಬಾಗ್ ರೋಡ್ನಿಂದ, ಸುಧಾಮೂರ್ತಿ ಕೆಹಳ್ಳಿ ಅವರು ಕೂಡ ಆಗಿರ್ಬೋದು ಧಾರವಾಡದಿಂದ, ಮಂಜುಶ್ರೀ ಅವರು ಕೂಡ, ಹಾಗೆ ನಿಮ್ಗೆ ಎಲ್ಲರಿಗೂ ಬಹಳಷ್ಟು ಧನ್ಯವಾದಗಳನ್ನ ಹೇಳ್ತೀನಿ. ಸೊ ಇವಾಗ ನಮ್ಮ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ಬ್ರೇಕ್, ಗೊತ್ತಲ್ಲ ನಿಮಗೆ, 3:30 ನ್ಯಾಯವಾಣಿ ಕಾರ್ಯಕ್ರಮ 5 ನಿಮಿಷಕ್ಕೆ ಪ್ರಸಾರ ಆಗುತ್ತೆ, ಇವಾಗ ಇನ್ನು 5 ನಿಮಿಷ ನ್ಯಾಯವಾಣಿ ಕಾರ್ಯಕ್ರಮ ಪ್ರಸಾರ ಆಗುತ್ತೆ, ಅದಾದ ನಂತರ ನಮ್ಮ ಹೊಂಬಿಸಿಲು ಕಾರ್ಯಕ್ರಮ 4 ಗಂಟೆ ತನಕ ನಡೆಯುತ್ತೆ. ಅದಾದ್ಮೇಲೆ ಇವತ್ತು ಮತ್ತೆ ವಿಶೇಷ ಫ್ರೆಂಡ್ಶಿಪ್ ಡೇ ಗುಲ್ಮೊಹರ್ ಕಾರ್ಯಕ್ರಮ ಕೂಡ ನಡೆಯುತ್ತೆ 4-5, ಅದನ್ನು ಕೂಡ ಖಂಡಿತವಾಗ್ಲೂ ಕೇಳಿ. ಆ ಗುಲ್ಮೊಹರ್ ಕಾರ್ಯಕ್ರಮದಲ್ಲಿ ನಿಮ್ಮ ಫ್ರೆಂಡ್ಸ್ ಬಗ್ಗೆ ಕೂಡ ಇವತ್ತು ಹೇಳ್ಬೋದು, ನಿಮ್ಮ ತುಂಬ ಆಪ್ತ ಫ್ರೆಂಡ್ ಯಾರು, ಯಾಕೆ, ಮತ್ತು ನಿಮ್ಗೇನಾದರೂ ಒಂದು ವಿಶೇಷ ಅವಿನಾಭಾವ ಸಂಬಂಧ ಇದೆಯಾ, ಅವರು ನಿಮ್ಮ ಕಷ್ಟದ ದಿನಗಳಲ್ಲಿ ಸುಖದ ದಿನಗಳಲ್ಲಿ ಹೇಗೆ ನಿಮ್ಮ ಜೊತೆ ಆಗಿದ್ರು ಅಂತ ಕೂಡ ನಮಗೆ ಸಂದೇಶ ಕಳಿಸಬಹುದು ಗುಲ್ಮೊಹರ್ ಕಾರ್ಯಕ್ರಮದಲ್ಲಿ. ಆದಷ್ಟು ನಿಮ್ಮ ಸಂದೇಶಗಳನ್ನು ಓದ್ತಾ ಅವ ಕಾರ್ಯಕ್ರಮವನ್ನು ಮುಂದುವರಿಸುವಂತಹ ಆಸೆ ನನ್ನದು ಕೂಡ ಆಗಿದೆ. ಈಗ ಒಂದು ಚಿಕ್ಕ ಬ್ರೇಕ್, ನ್ಯಾಯವಾಣಿ
1: ಆಕಾಶವಾಣಿ
2: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ, ಸಹಯೋಗ ನ್ಯಾಯಸಂಸ್ಥೆ.

ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108100ಕ್ಕೆ ಕರೆ ಮಾಡಿ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

ಹೊಂ ಬಿಸಿಲು ಕ್ವಿಸ್ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ದೀವಿ. ಮತ್ತೆ ನಮ್ಮ ಮುಂದಿನ ಪ್ರಶ್ನೆ ತುಂಬಾನೇ ಈಸಿ, ಏನ್ ಮೇಡಮ್ ಇಷ್ಟೊಂದು ಕಷ್ಟದ ಕ್ವಶನ್ಸ್ ಕೇಳ್ತಾ ಇದ್ದೀರಾ ಅಂತ. ಸೊ ಹಾಗಾಗಿ ಒಂದು ಮುಂದಿನ ಪ್ರಶ್ನೆ ತುಂಬಾ ಈಸಿ. ಸೊ ಈ ಹಾಡಿನ ಮೊದಲ 15 ಸೆಕೆಂಡ್ಗಳನ್ನ ಕೇಳಿ ಈ ಹಾಡು ಯಾವ ಹಾಡು ಅಂತ ಹೇಳೋದಲ್ಲದೆ ನಿಮಗೆ ಗೊತ್ತೇ ಗೊತ್ತಿರುತ್ತೆ ಇದು ಯಾವ ಹಾಡು ಅಂತ. ಇದರ ಸಾಹಿತ್ಯ ರಚನಾಕಾರರು ಯಾರು ಅಂತ ಹೇಳಬೇಕು. ಈ ಹಾಡನ್ನ ಕೇಳಿಸ್ತೀನಿ ನಿಮಗೆ.

ಓಕೆ, ಮತ್ತೊಮ್ಮೆ ನನ್ನ ಪ್ರಶ್ನೆ, ಈ ಹಾಡಿನ ಈ ಕೆಲವು ತುಣುಕುಗಳನ್ನು ಕೇಳಿ ಈ ಹಾಡು ಯಾವುದು ಅಂತ ಮೋಸ್ಟ್ ಪ್ರಾಬಬಲಿ ಎಲ್ಲರೂ ಗೆಸ್ ಮಾಡಿರ್ತೀರಾ. ಆದರೆ ಇದರ ಸಾಹಿತ್ಯ ರಚನಾಕಾರರು, ಲಿರಿಸಿಸ್ಟ್ ಯಾರು ಅಂತ ಹೇಳ್ಬೋದಾ? ಮತ್ತೊಮ್ಮೆ ಈ ಹಾಡನ್ನ ಕೇಳಿ.

ಓಕೆ, ಸೊ ನಿಮ್ಗೆ ಗೊತ್ತಿದ್ರೆ ಖಂಡಿತವಾಗ್ಲೂ ಸಂದೇಶ ಕಳಿಸಿ ನಮ್ಮ ನಂಬರ್ 9480901013.

ಎಸ್, ಈ ಹಾಡು ನಾನಾಗ್ಲೇ ಒಂದು ಕೇಳಿಸಿದ್ನಲ್ಲ, ಆ ಹಾಡಿನ ಸಾಹಿತ್ಯ ರಚನಾಕಾರರು ಯಾರು ಅಂತ ಕೇಳಿದ್ದೆ. ಸೊ ನೀವೆಲ್ಲರೂ ಸಂದೇಶ ಕಳಿಸಿದ್ದೀರಾ. ಸೊ ಸಾಹಿತ್ಯ ರಚನಾಕಾರರು ಆರ್ ಎನ್ ಜೈಗೋಪಾಲ್. ಹೌದು, ಸೊಸೆ ತಂದ ಸೌಭಾಗ್ಯದ ಚಿತ್ರದ ಹಾಡಾಗಿತ್ತು ಅದು, ರವಿವರ್ಮನ ಕುಂಜದ. ಆ ಹಾಡಿನ ಮೊದಲ ತುಣುಕನ್ನು ಕೇಳಿಸಿ ಈ ಹಾಡಿನ ಗೀತ ರಚನಾಕಾರರು ಯಾರು ಅಂತ ಹೇಳಿದ್ದೆ. ಹೌದು, ಸಾಹಿತ್ಯ ರಚನಾಕಾರರು ಯಾರು ಆಗಿದ್ರು? ಆರ್ ಎನ್ ಜೈಗೋಪಾಲ್ ಅವರು. ಇದಕ್ಕೆ ಸಂಗೀತ ಆಗಿತ್ತು ಜಿ ಕೆ ವೆಂಕಟೇಶ್ ಅವರದು. ಸೊಸೆ ತಂದ ಸೌಭಾಗ್ಯದಾಗಿತ್ತು. ಸೊ ಯಾರ್ಯಾರು ಸರಿಯಾದ ಉತ್ತರ ಕೊಟ್ಟಿದ್ದಾರೆ ಅನ್ನೋದಾದ್ರೆ, ಹೆಬ್ಬಾಳದಿಂದ ರಮೇಶ್ ಅವರು, ಸುಧಾ ಚಂದ್ರಶೇಖರ್ ಚಂದ್ರವಳ್ಳಿ ನಗರ ಚಿತ್ರದುರ್ಗದಿಂದ, ಆಶಾ ಶ್ರೀನಿವಾಸ್ ಅವರು ಸುನಂದ ಸ್ಕಂದ ಲೇಔಟ್ನಿಂದ, ಎಸ್ ನಾಗರಾಜ್ ರಾವ್ ಅನ್ನಪೂರ್ಣೇಶ್ವರಿ ನಗರದಿಂದ, ಎಸ್ ಎಂ ಶೋಭಾ ಅವರು ಹಾಸನದಿಂದ, ನಾಗರತ್ನ ರಾಜಾಜಿನಗರದಿಂದ, ಪರಿಮಳ ಬೆಂಗಳೂರಿನಿಂದ, ಬೂದಿಗೆರೆಯಿಂದ ಮುರುಳಿ ಅವರು, ಹನುಮ ಸಾಗರದಿಂದ ಚಂದ್ರಶೇಖರ್ ಅವರು, ಶ್ರೀ ವನಿತಾ ಎಲ್ಎಸ್ ಬಸವನಗುಡಿಯಿಂದ, ರಮ್ಯಾ ಅರಿಶಿನ ಕುಂಟೆಯಿಂದ, ಶ್ರೀನಾಥ್ ಮಾಗಡಿ ರೋಡಿಂದ, ಜಿ ಎಸ್ ಚಂದನ್ ಚಿತ್ರದುರ್ಗದಿಂದ, ಸಂಜನಾ ಅವರು ಕಳಿಸಿದ್ದಾರೆ. ಹಾಗೆ ಚಂದ್ರಕಾಂತ್ ಹವಾಲ್ದಾರ್ ರಾಯಚೂರಿನಿಂದ ನಮಗೆ ಸಂದೇಶ ಕಳಿಸಿದ್ದಾರೆ. ಹಾಗೆ ನಮಗೆ ಪಂಡಿತ್ ಸಾರ್ವಾಡ್ ಅವರು ನಮಗೆ ಸಂದೇಶ ಕಳಿಸಿದ್ದಾರೆ. ಸಿದ್ದೇಶ್ ಚಾಮರಾಜನಗರದಿಂದ ಸಂದೇಶ ಕಳಿಸಿದ್ದಾರೆ. ಶ್ರೀದೇವಿ ಅವರು ಬೀರೂರಿನಿಂದ ಸಂದೇಶ ಕಳಿಸಿದ್ದಾರೆ. ಜಯ ಪುಟ್ಟಸ್ವಾಮಿ ಅವರು ಕೆನಡಾದಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆ ಮಣಿಕಂಠ ಆರ್ ದೊಡ್ಡ ಅಗ್ರಹಾರದಿಂದ ಸಂದೇಶ ಕಳಿಸಿದ್ದಾರೆ. ತೀರ್ಥ ಪ್ರಸಾದ್ ಅವರು ನಮಗೆ ಸಂದೇಶ ಕಳಿಸಿದ್ದಾರೆ. ಹಾಗೆ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಕೂಡ ನನಗೆ ಬಹಳಷ್ಟು ಜನ ಸಂದೇಶ ಕಳಿಸಿದ್ದೀರಾ. ಇದನ್ನು ಬಿಟ್ಟು ನಮಗೆ ಬಹಳಷ್ಟು ಜನ ಲೈಕ್ ದೇವಿ ಸಿಂಗ್, ಸರೋಜ್ ಸಿಂಗ್ ಆಗಿರ್ಬೋದು, ಶಾಂತಾಚಾರ್ ಬಡಿಗೇರ್ ಅವರು ಆಗಿರ್ಬೋದು, ಮತ್ತು ಬಹಳಷ್ಟು ಲೈಕ್ ಸಂಜನಾ ಗಂಗಾವತಿಯಿಂದ ಅವರು ಕೂಡ ಸಂದೇಶ ಕಳಿಸಿದ್ದಾರೆ. ಮತ್ತು ತುಂಬ ಜನ ನಮ್ಮ ಕೇಳುಗರು ಎಲ್ಲರೂ ಸಂದೇಶ ಕಳಿಸಿದ್ದೀರಾ ಸರಿಯಾದ ಉತ್ತರ. ಹಾಗಾಗಿ ಸಂದೇಶ ಕಳಿಸಿರುವ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಸೊ ಕಾರ್ಯಕ್ರಮದ ಕೊನೆ ಹಂತಕ್ಕೆ ಇನ್ನೇನು ಬರ್ತಾ ಇದ್ದೀವಿ. ಸೊ ನೀವು ಕೂಡ ಹೇಗೆ ಇವತ್ತು ನಿಮ್ಮ ಗುಲ್ಮೊಹರ್ ಕಾರ್ಯಕ್ರಮದಲ್ಲಿ ಖಂಡಿತವಾಗ್ಲೂ ಸಂದೇಶ ಕಳಿಸಿ.

ನಮ್ಮ ಭಾರತ ನಮ್ಮ ಹೆಮ್ಮೆ ಅಲ್ವೇನ್ರಿ? ಸೊ ಹಾಗಾಗಿ ನಿನ್ನೆ ಭಾರತಕ್ಕೆ ಗ್ಲಾಸ್ಕೋ 2026 ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಅದು ಜೂಡೋದಲ್ಲಿ ಐತಿಹಾಸಿಕ ಚಿನ್ನದ ಪದಕಗಳನ್ನು ಇಬ್ಬರು ಗೆಲ್ತಾರೆ, ಯಾರು ಅಂತ ಗೊತ್ತಿದೆಯಾ? ಮತ್ತೊಮ್ಮೆ ಸಂದೇಶ ಕೇಳ್ತೀನಿ, ಹೇಳ್ತೀನಿ ಪ್ರಶ್ನೆ. ನಿನ್ನೆ ಭಾರತಕ್ಕೆ ಗ್ಲಾಸ್ಕೋ 2026 ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಜೂಡೋದಲ್ಲಿ, ಎಸ್ಪೆಷಲಿ ಜೂಡೋದಲ್ಲಿ ಫಸ್ಟ್ ಟೈಮ್ ಬಂದಿರೋದಿದು, ಐತಿಹಾಸಿಕ ಚಿನ್ನದ ಪದಕಗಳನ್ನು ಗೆದ್ದಿರುವವರು ಯಾರು? ಇಬ್ರು ಗೆದ್ದಿದ್ರು ನಿನ್ನೆ, ಮಹಿಳೆಯರಲ್ಲೋ ವಿಭಾಗದಲ್ಲಿ ಒಂದು, ಪುರುಷರ ವಿಭಾಗದಲ್ಲಿ ಒಬ್ರು ಗೆದ್ದಿದ್ರು. ಸೊ ಗೊತ್ತಿದ್ರೆ ಖಂಡಿತವಾಗ್ಲೂ ಸಂದೇಶ ಕಳಿಸಿ. ಮತ್ತೊಮ್ಮೆ, ನಿನ್ನೆ ಭಾರತಕ್ಕೆ ಗ್ಲಾಸ್ಕೋ 2026 ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಜೂಡೋದಲ್ಲಿ, ಐ ಆಮ್ ಸ್ಪೆಸಿಫೈಯಿಂಗ್ ಒನ್ಸ್ ಅಗೇನ್, ಜೂಡೋದಲ್ಲಿ ಐತಿಹಾಸಿಕ ಚಿನ್ನದ ಪದಕಗಳನ್ನು ಗೆದ್ದವರು ಯಾರು ಅಂತ ಗೊತ್ತಿದ್ರೆ ಸಂದೇಶ ಕಳಿಸಿ 9480901013. ಆಗ್ಲೇ ಒಂದು ಪ್ರಶ್ನೆ ಕೇಳಿದ್ನಲ್ಲ, ಈ ಹಾಡು ರವಿವರ್ಮನ ಕುಂಜದ ಆ ಹಾಡಿನ್ನು ಇವಾಗ ಕೇಳೋಣ ಆ ಹಾಡನ್ನ. ಸೋ ಸೂಪರ್.

ಹೊಂಬಿಸಿಲು ಕ್ವಿಸ್ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೀವಿ. ನನ್ನ ಪ್ರಶ್ನೆ ಆಗಿತ್ತು, ನಿನ್ನೆ ಗ್ಲಾಸ್ಕೋ 2026 ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಜೂಡೋದಲ್ಲಿ ಐತಿಹಾಸಿಕ ಚಿನ್ನದ ಪದಕಗಳನ್ನು ಗೆದ್ದಿರುವವರು ಯಾರು ಅಂತ. ಸರಿಯಾದ ಉತ್ತರ ಅಸ್ಮಿತಾ ದೇ ಮತ್ತು ಹರ್ಷ ಸಿಂಗ್. ಹೌದು, ಅಸ್ಮಿತಾ ದೇ ಮಹಿಳೆಯರ 48 kg ವಿಭಾಗದಲ್ಲಿ ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಜೂಡೋ ಸ್ಪರ್ಧೆಯಲ್ಲಿ ಚಿನ್ನದ ಪದಕ ಗೆದ್ದ ಮೊದಲ ಭಾರತೀಯ. ಫೈನಲ್ಸ್ನಲ್ಲಿ ಆಕ್ಚುಲಿ ಅದು ತುಂಬಾ ಡ್ರಾಮ್ಯಾಟಿಕ್ ಆಗಿತ್ತು. ಗೋಲ್ಡನ್ ಸ್ಕೋರ್ ಅವಧಿಯಲ್ಲಿ ಅವರು ಕೆನಡಾದ ಹೈಡಿ ಕ್ವಾಚ್ ಅವರನ್ನು 2-1 ಅಂತರದಿಂದ ಸೋಲಿಸಿದ್ರು. ನಂತರ ಹರ್ಷ ಸಿಂಗ್ ಪುರುಷರ 60 kg ವಿಭಾಗದಲ್ಲಿ ಅವರು ಭಾರತಕ್ಕೆ ಸತತವಾಗಿ ಅವ್ರದ್ದಾಗಿ ಲೈಕ್ ಅಸ್ಮಿತಾ ದೇ ಅವ್ರದ್ದು ಆದ ನಂತರ ಇನ್ನೊಂದು 2 ನಿಮಿಷದಲ್ಲಿ ಇವ್ರದ್ದು ಆಯಿತು. ಸೊ ಅವ್ರದ್ದು ಕೂಡ 2ನೇ ಜೂಡೋ ಚಿನ್ನವನ್ನು ನಮ್ಮ ಭಾರತಕ್ಕೆ ಗೆದ್ದುಕೊಟ್ರು ಅಸ್ಮಿತಾ ದೇ ಮತ್ತು ಹರ್ಷ ಸಿಂಗ್. ಸೊ ಯಾರ್ಯಾರು ಸರಿಯಾದ ಉತ್ತರ ಕೊಟ್ಟಿದ್ದಾರೆ ಅಂತ ನೋಡೋ ಸಮಯ ಆದರೆ ರಘುನಾರಾಯಣ ಅವರು, ಹಾಗೆ ಹೊನ್ನೂರು ಹಲಿ ಹನುಮಂತಪುರದಿಂದ, ನಾಗರತ್ನ ರಾಜಾಜಿನಗರದಿಂದ, ಜೀವಿತ್ ಮೈಸೂರಿಂದ, ಮೊಹಮ್ಮದ್ ಅಕ್ರಮ್ ಹೊಸಪೇಟೆಯಿಂದ, ಕೃತಿಕ್ ಗಣೇಶ್ ಕಾಂಪ್ಲಿ ಬಳ್ಳಾರಿಯ ರಾಮಸಾಗರದಿಂದ, ಜಯಲಕ್ಷ್ಮಿ ನಾಗೇಶ್ ಕುಮಾರ್ ಚಂದಾಪುರದಿಂದ, ಶಾಂತಾಚಾರ್ ಬಡಿಗೇರ್ ಕೊಕ್ಕನೂರಿನಿಂದ, ವಾಣಿ ಉತ್ತರಳ್ಳಿಯಿಂದ, ಪಂಡಿತ್ ಚನ್ನಪ್ಪ ಧಾರವಾಡದಿಂದ, ಸಮರ್ಥ್ ಹೆಚ್ ಡಿ ಹಾಸನದಿಂದ, ಕೀರ್ತನಾ ಅವರು ಕೂಡ ಕಳಿಸಿದ್ದಾರೆ, ಹುಬ್ಬಳ್ಳಿಯಿಂದ ಚನ್ನಬಸಪ್ಪ ಕರಮಡಿ ಅವರು ಕಳಿಸಿದ್ದಾರೆ, ಹಾಗೆ ನಮಗೆ ನಾಗರಾಜು ಬಿ ಉಳ್ಳಾಲ್ ಮೇನ್ ರೋಡಿಂದ, ಜ್ಞಾನ ಭಾರತಿ ನಗರದಿಂದ ಕಳಿಸಿದ್ದಾರೆ, ಮಣಿಕಂಠ ಆರ್ ಅವರು ದೊಡ್ಡ ಅಗ್ರಹಾರದಿಂದ ಸಂದೇಶ ಕಳಿಸಿದ್ದಾರೆ, ಹಾಗೆ ಬಹಳಷ್ಟು ಜನ ಸಂದೇಶ ಕಳಿಸಿದ್ದಾರೆ. ಲೈಕ್ ನನ್ನ ಹೆಸರು ಹೇಳಬಹುದಾಗಿತ್ತು ಅಂತ ಕೂಡ ನಮಗೆ ಸಂದೇಶ ಕಳಿಸಿದ್ದಾರೆ. ಸೊ ಎಲ್ಲರ ಹೆಸರನ್ನ ಒಮ್ಮೆ ಬಾರಿ ನಾವು ಹೇಳಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಸೊ ನೋಡೋಣ. ಹಾಗೆ ನಮಗೆ ಲಿಂಗಸೂರಿನಿಂದ ಅಮರಗುಂಡಪ್ಪ ಅಂಗಡಿ ಹಟ್ಟಿ ಚಿನ್ನದ ಗಣಿಯಿಂದ ನಮಗೆ ಸಂದೇಶ ಕಳಿಸಿದ್ದಾರೆ. ನಾನು ತುಂಬ ಕ್ವಶನ್ನಿಗೆ ಉತ್ತರ ಹೇಳೋಕ್ಕೆ ಟ್ರೈ ಮಾಡಿದೆ, ಆದರೆ ತುಂಬ ಕಠಿಣ ಪ್ರಶ್ನೆಗಳು ಅಂತ. ನೆಕ್ಸ್ಟ್ನಿಂದ ಅಮರಗುಂಡಪ್ಪನವರೇ, ನಾವು ಆದಷ್ಟು ನಿಮ್ಮ ಜ್ಞಾನ ಭಂಡಾರವನ್ನು ಹೆಚ್ಚು ಮಾಡೋಕ್ಕೆ ನಾವು ಇಂತಹ ಪ್ರಶ್ನೆಗಳನ್ನ ಕೇಳ್ತೀವಿ. ನೀವು ಕೇಳಿಸ್ಕೊಂಡು ನೀವು ಸ್ವಲ್ಪ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿದ್ರು ಅದು ನಿಮ್ಮ ಇನ್ಫಾರ್ಮೇಷನ್ ನಾಲೆಜ್ನ ಭಂಡಾರವನ್ನು ಹೆಚ್ಚಿಸುತ್ತೆ ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ನಿಮ್ಮೆಲ್ಲರಿಗೂ ಹೊಂಬಿಸಿಲು ಕಾರ್ಯಕ್ರಮದ ಪರವಾಗಿ ಪ್ರೀತಿಯ ನೆಲ್ಮೆಯ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳ್ತೀನಿ. ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದು ಹೊಂಬಿಸಿಲು ಕ್ವಿಸ್ ಕಾರ್ಯಕ್ರಮದಲ್ಲಿ ನಿಮ್ಮ ಆರ್ಜೆ ಶಾಂತಲಾಜೆ. ಮತ್ತೆ ಸಿಗ್ತೀನಿ 4 ಗಂಟೆಗೆ ಗುಲ್ಮೊಹರ್ ಕಾರ್ಯಕ್ರಮದಲ್ಲಿ. ಹಿಂದಿ ಹಾಡುಗಳನ್ನ ಕೇಳ್ತಾ ಫ್ರೆಂಡ್ಶಿಪ್ ಡೇ ಬಗ್ಗೆ, ನಿಮ್ಮ ಸ್ನೇಹಿತರ ಬಗ್ಗೆ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ, ಗ್ರೀಟಿಂಗ್ ಕಾರ್ಡ್ ಕೊಟ್ರಾ, ಅಥವಾ ಇವತ್ತೇನಾದ್ರು ಫ್ರೆಂಡ್ಶಿಪ್ ಬ್ಯಾಂಕ್ ಕಟ್ಟಿದ್ರ, ಅಥವಾ ವಾಟ್ಸಪ್ಪಲ್ಲಿ ಒಂದು ಸಂದೇಶ ಕಳಿಸಿದ್ರ, ಏನಿತ್ತು ನಿಮ್ಮ ಸ್ಪೆಷಲ್ ಸಂದೇಶ ನಮಗೂ ಕೂಡ ಬರತ್ತೆ ತಿಳಿಸಿ. ಗೊತ್ತಲ್ಲ, ನಮ್ಮ ವಾಟ್ಸಪ್ ಸಂಖ್ಯೆ 9408090103. ಇದಾಗಿತ್ತು ಇವತ್ತಿನ ಹೊಂಬಿಸಿಲು ಕಾರ್ಯಕ್ರಮ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ನನ್ಗೊಬ್ಬ ಹಠ ಮಾರಿ ಪಕ್ಕದ ಮನೆಯಲ್ಲಿದ್ದಾನೆ, ಇಡೀ ಕಾಲೋನಿ ಸೋಲಾರ್ ಪ್ಯಾನಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ 0 ಬರುತ್ತೆ ಅನ್ನೋದನ್ನ ಒಪ್ಪೋದಕ್ಕೆ ತಯಾರಿಲ್ಲ. ನಾನು ಹೇಳಿದ ನೋಡಪ್ಪ, ಹೆಸರೇ ಹೀಗೆ ಇದೆ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ 0 ಬರೋದನ್ನು ಕಂಡು, ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಹಿಂದೆ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್.gov.in.
2: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
3: ಆಕಾಶವಾಣಿ FM ರೈನ್ಬೋ ಕನ್ನಡ ಕಾಮನಬಿಲ್ಲು 101.3 ಮೆಗಾಹರ್ಟ್ಸ್. ಸ್ಟುಡಿಯೋದಲ್ಲಿ ಸಮಯವಾಗಿದೆ 4:04:14. ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರ ಪ್ರೀತಿಯ ಗುಲ್ಮೊಹರ್ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತ. ನಾನು ನಿಮ್ಮ ಜೊತೆ RJ ಶಾಂತಲಾ. ಇಂದು ಆಗಸ್ಟ್ 1st ಅಂದರೆ ಸ್ನೇಹ ದಿನ. ಜೀವನದಲ್ಲಿ ದೇವರು ನಮಗೆ ಹಲವಾರು ಸಂಬಂಧಗಳನ್ನು ಕೊಟ್ಟಿರಬಹುದು, ಆದರೆ ನಾವು ಸ್ವತಃ ಆಯ್ಕೆ ಮಾಡಿಕೊಳ್ಳುವ ಏಕೈಕ ಸಂಬಂಧ ಅಂದರೆ ಸ್ನೇಹ. ನಮ್ಮ ನಗುವಿನಲ್ಲೂ ಕಣ್ಣೀರಲ್ಲೂ ಗೆಲುವಿನಲ್ಲೂ ಸೋಲಿನಲ್ಲೂ ನಾನಿದ್ದೀನಿ ಬಿಡು ಎಂದು ಹೆಗಲ ಮೇಲೆ ಕೈ ಇಡುವವರು ಸ್ನೇಹಿತರು. ಹಾಗಾದರೆ ಇಂದಿನ ಗುಲ್ಮೊಹರ್ ಸಂಪೂರ್ಣವಾಗಿ ನಿಮ್ಮ ಸ್ನೇಹಕ್ಕೆ ಸಮರ್ಪಿತ. ನಿಮ್ಮ ಪ್ರಕಾರ ನಿಜವಾದ ಸ್ನೇಹ ಅಂದರೆ ಏನು? ಒಂದು ಸಾಲಿನಲ್ಲಿ ಹೇಳ್ತೀರಾ ಅಥವಾ ಒಂದು ಪ್ಯಾರಾಗ್ರಾಫಲ್ಲೇ ಹೇಳ್ತೀರಾ? ಒಬ್ಬ ಸ್ನೇಹಿತನ ಹೆಸರು ಕಳಿಸ್ತೀರಾ ಗೊತ್ತಿಲ್ಲ. ನಿಮ್ಮ ಸ್ನೇಹಿತನಿಗೆ ಅರ್ಪಿಸುವಂತಹ ಒಂದು ಹಿಂದಿ ಹಾಡು ಯಾವುದಿರ್ಬೋದು, ಆ ಹಾಡಿನ ಹಿಂದೆ ಇರುವ ನೆನಪು ಮತ್ತು ನಿಮ್ಮ ಹೆಸರು, ಊರು ಇದೆಲ್ಲ ಕೂಡ ನಮಗೆ ವಾಟ್ಸಪ್ ಮೂಲಕ ಸಂದೇಶ ಕಳಿಸಿ. ಇಂದಿನ ಕಾರ್ಯಕ್ರಮಗಳಲ್ಲಿ ನಿಮ್ಮ ಸಂದೇಶಗಳೇ ನಮ್ಮ ಕಾರ್ಯಕ್ರಮದ ಹೃದಯ ಮತ್ತು ಆತ್ಮ ಅಂತ ಹೇಳ್ತೀನಿ. ನಿಮಗೆ ಗೊತ್ತಿದೆಯಲ್ಲ ನಮ್ಮ ವಾಟ್ಸಪ್ ಸಂಖ್ಯೆ 9480901013. ಇದು ಹಿಂದಿ ಹಾಡುಗಳ ಶೋ ಗುಲ್ಮೊಹರ್.

ಗುಲ್ಮೊಹರ್ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ದೀವಿ. ಎಲ್ಲ ಸಂಬಂಧಗಳು ರಕ್ತದಿಂದ ಹುಟ್ಟೋದಿಲ್ಲ. ಕೆಲವು ಸಂಬಂಧಗಳು ಒಂದು ನಗು, ಒಂದು ಸಹಾಯ, ಒಂದು ನಂಬಿಕೆಯಿಂದ ಹುಟ್ಟುತ್ತೆ. ಕೆಲವರಿಗೆ ಸ್ನೇಹಿತನೇ ಅಣ್ಣ, ಕೆಲವರಿಗೆ ಅವರೇ ಅಕ್ಕ, ಕೆಲವರಿಗೆ ಅಮ್ಮ, ಕೆಲವರಿಗೆ ಅಪ್ಪ. ನಿಮ್ಮ ಜೀವನದಲ್ಲೂ ಅಂತಹವರು ಒಬ್ಬರಿದ್ರೆ ಅವ್ರ ಬಗ್ಗೆ ಮಾತಾಡಿ ಅಂತ ಹೇಳಿದ್ದೆ. ಹಾಗೆ ನನ್ನ ಅಕ್ಕ ರುಕ್ಮಿಣಿ ಅವಳೇ ನನ್ನ ಪ್ರಪಂಚ, ಅವಳನ್ನು ಬಿಟ್ಟು ಇರೋಕ್ಕೆ ಸಾಧ್ಯನೇ ಇಲ್ಲ ಅಂತ ನಮಗೆ ಸಂದೇಶ ಕಳಿಸಿದ್ದಾರೆ ನಾಗರತ್ನ ಅವರು ರಾಜಾಜಿನಗರದಿಂದ. ಹಾಗೆ ನಮಗೆ ವಿಧಾತ್ರಿ ಅವರು ನನ್ನ ಬೆಸ್ಟ್ ಫ್ರೆಂಡ್ ಹಂಸ ಅವರಿಗೆ ಕೂಡ ಇವತ್ತಿನ ಗುಲ್ಮೊಹರ್ ಕಾರ್ಯಕ್ರಮ ಅರ್ಪಿಸಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಶಾಂತಾಚಾರ್ ಬಡಿಗೇರ್ ಕೊಕ್ಕನೂರು ಹರಿಹರದಿಂದ ನಮಗೆ ಸಂದೇಶ ಕಳಿಸಿದ್ದಾರೆ.

ಆಕಾಶವಾಣಿ ರೈನ್ಬೋದ ಎಲ್ಲ ನಿರೂಪಕರಿಗೂ ಹಾಗೂ ಪ್ರಿಯ ಶ್ರೋತೃ ಮಿತ್ರರಿಗೂ ಸ್ನೇಹಿತರ ದಿನದ ಶುಭಾಶಯಗಳು ಅಂತ. ಆಕಾಶವಾಣಿಯ ಅಲೆಗಳಲ್ಲಿ ಅರಳಿದ ಈ ಗೆಳೆತನ ನಿರೂಪಕರ ಶ್ರೋತೃಗಳ ಹೃದಯಗಳನ್ನು ಬೆಸುವ ಅಮೂಲ್ಯ ಬಂಧನ. ದೂರದಲ್ಲಿರುವ ಮನಸ್ಸುಗಳನ್ನು ಹತ್ತಿರ ಮಾಡುವ ಶಕ್ತಿ ಆಕಾಶವಾಣಿಗಿದೆ. ಪ್ರತಿದಿನ ಸಂಗೀತ, ಉಪಯುಕ್ತ ಮಾಹಿತಿ, ಮನರಂಜನೆ ಮತ್ತು ಸಕಾರಾತ್ಮಕ ಸಂದೇಶಗಳ ಮೂಲಕ ನಮ್ಮ ಬದುಕಿಗೆ ಹೊಸ ಉತ್ಸಾಹ ತುಂಬ್ತಾ ಇದೆ. ಹಾಗಾಗಿ ನಿಮ್ಮೆಲ್ಲರಿಗೂ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಅಂತ ಅವರು ಬಹಳ ತುಂಬ ಚೆನ್ನಾಗಿ ದೊಡ್ಡದಾಗಿ ಸಂದೇಶ ಕಳಿಸಿದ್ದಾರೆ. ಹಾಗೆ ಅನಿಲ್ ಭೀಷ್ಟನ್ನವರ್ ಶಮನೇವಾಡಿಯಿಂದ ಸಂದೇಶ ಕಳಿಸಿದ್ದಾರೆ. ಇವತ್ತು ಬೆಳಿಗ್ಗೆ 5 ಗಂಟೆಗೆ ನನ್ನ 37 ವರ್ಷದ ಹಿಂದಿನ ಕಾಲೇಜ್ ಫ್ರೆಂಡ್ಸ್ ವಾಟ್ಸಪ್ ಗ್ರೂಪ್ನಲ್ಲಿ ನಾನೇ ಫಸ್ಟು ಮೆಸೇಜ್ ಹಾಕಿದ್ದು. ಅದಾದ ನಂತರ ಎಲ್ಲರೊಬ್ಬರು ನಂತರ ಒಬ್ಬರು ಮೆಸೇಜ್ ಹಾಕ್ತಾ ಇದ್ದಾರೆ. 35 ವರ್ಷದ ಹಿಂದಿನ ನೆನಪು ನಮಗೆ ಒಂದೇ ಸಮನೆ ಮರುಕಳಿಸ್ತಾ ಇದೆ ಅಂತ ಸಂದೇಶ ಕಳಿಸಿದರೆ, ನಮಗೆ ಸುಧಾ ಅವರು ಸಂದೇಶ ಕಳಿಸಿದ್ದಾರೆ, ಹ್ಯಾಪಿ ಫ್ರೆಂಡ್ಶಿಪ್ ಡೇ ಶಾಂತಲಾ ಮೇಡಮ್ ಅಂತ. ನಿಮಗೂ ಕೂಡ ಹ್ಯಾಪಿ ಫ್ರೆಂಡ್ಶಿಪ್ ಡೇ. ನಾವೆಲ್ಲ ಫ್ರೆಂಡ್ಸ್ ಟಿ ಮಾಡಿಕೊಂಡು 2 ಗಂಟೆ ಮೈಸೂರಿಗೆ ಹೊರಡ್ತಾ ಇದ್ದೀವಿ, 4 ಗಂಟೆಗೆ ಬೆಟ್ಟ ಹತ್ಕೊಂಡು ಹೋಗಿ ಚಾಮುಂಡಿ ದೇವಿ ದರ್ಶನ ಮಾಡೋಣ ಅಂತಿದ್ದೀವಿ. ವಾರೆ ವಾ ಸೂಪರು, ಎಲ್ಲ ಫ್ರೆಂಡ್ಸು ಎಂಜಾಯ್ ಮಾಡಿ ಸುಧಾ ಅವರೇ ಅಂತ ಹೇಳ್ತಾ ಇದ್ದೀನಿ. ಹಾಗೆ ನೀವು ಕೂಡ ನಿಮ್ಮ ಸಂದೇಶಗಳನ್ನ ಕಳಿಸ್ತಾ ಇರಿ. ನಾವು ಕೂಡ ಇವತ್ತಿನ ಗುಲ್ಮೊಹರ್ ಕಾರ್ಯಕ್ರಮದಲ್ಲಿ ಈ ವಿಷಯಗಳನ್ನು ಮಾತಾಡ್ತಾ ಒಳ್ಳೊಳ್ಳೆ ಹಾಡು ಕೇಳೋಣ.

0: ನಾವು ಸಾಕ್ತಾ ಇದ್ದೀವಿ ಗುಲ್ಮೋಹರ್ ಕಾರ್ಯಕ್ರಮದಲ್ಲಿ. ಸ್ನೇಹ ಅಂದ್ರೆ ಭಾವನೆ ಮಾತ್ರ ಅಲ್ಲ, ಅದು ನಿನ್ ಟಿಫನ್ ಕೊಡು, ನಿನ್ನ ನೋಟ್ಬುಕ್ ಕೊಡು, ನಿನ್ನ ಬೈಕ್ ಕೊಡು, ಬಿಲ್ ಮಾತ್ರ ನೀನೇ ಕೊಡು, ಮತ್ತೆ ನಿನ್ನ 5 ನಿಮಿಷದಲ್ಲಿ ನಾನು ಬರ್ತೀನಿ ಅಂತ ಹೇಳಿ ಅರ್ಧ ಗಂಟೆ ತನಕ ಬರದೇ ಇರುವಂತಹ ಮಹಾನ್ ವ್ಯಕ್ತಿ ಕೂಡ ನಮ್ಮ ಸ್ನೇಹಿತನೆ. ನೋಡೋಣ ಯಾರಿದ್ ನಮ್ ಜೊತೆ ಇವಾಗ. ಎನ್ ಆರ್ ಪ್ರಸಾದ್ ಅವರು ನಮ್ ಜೊತೆ ಕಾಲ್ ಅಲ್ಲಿ ಇದ್ದಾರೆ. ಅವರು ಕೂಡ ಒಂದೆರಡು ವಿಷಯಗಳನ್ನ ಸ್ನೇಹಿತರ ಬಗ್ಗೆ, ತಮ್ಮ ಫ್ರೆಂಡ್ಶಿಪ್ ಡೇ ಬಗ್ಗೆ ಹೇಳ್ತೀನಿ ಅಂತ ಹೇಳ್ತಾ ಇದ್ದಾರೆ. ನಮಸ್ಕಾರ ಸರ್.
1: Hi, good evening, Shantala ji. N. R. Prasad from Rajaji Nagar.
0: Good evening, sir.
1: Happy friendship to all the friends all over the world. Helak ishta padtini first.
0: Thank you so much.
1: Nandu one childhood friend now hegidvi ant helak ivattu ishta padtini. You took a very great team today.
0: Mm-hmm.
1: So nandu takshana new friendship new adra bakke new introduction kotte takshana nanage flash agididdu ondu. I have a childhood friend. We studied together high school and beyond that also.
0: Okay.
1: So it so happened, hengaitu antu helidre, after the matriculation, my friend, because of the financial condition, he left.
0: Uh-huh.
1: He left studies.
0: Hmm.
1: And requested me, if you can know people, yakandre avaru Bangalore nor alla avaru, avaru Belgaum district nor avaru, avaru allinda bandu ನನಗೊಂದು ಕೆಲಸ ಕೊಟ್ಟರೆ ಬೆಂಗಳೂರಿನಲ್ಲೇ ಬೈಟಿಲ್ವೇ ಆಫ್ ಗ್ರೇಟ್ ಹೆಲ್ಪ್, ಐ ಕ್ಯಾನ್ ಸಪೋರ್ಟ್ ಮೈ ಫ್ಯಾಮಿಲಿ ಅಂತ ಹೇಳಿದ್ರು. ಸೊ ದೋಸ್ ಡೇಸ್ ಐ ಆಮ್ ಟಾಕಿಂಗ್ ಅಬೌಟ್ ಲೇಟ್ 70s. ಸೊ ಗೆಟಿಂಗ್ ಜಾಬ್ ಇನ್ ದೋಸ್ ಡೇಸ್ ಇಟ್ ವಾಸ್ ನಾಟ್ ದಟ್ ಡಿಫಿಕಲ್ಟ್. ಸೊ ಆಫ್ಟರ್ ವೀಕ್ 10 days ಹಿ ಗಾಟ್ ದ ಜಾಬ್. ಸೊ ಅವ್ನು ಏನ್ ಮಾಡಿದ ಅಂತ ಹೇಳಿದ್ರೆ, ಬರೋ ಸ್ಯಾಲರಿನಲ್ಲಿ ಇದು ಫಸ್ಟ್ ಸ್ಯಾಲರಿ ಹಿ ಗಾಟ್ ದ ಎಂಟೈರ್ ಸ್ಯಾಲರಿ ಹಿ ಬಾಟ್ ಎ ವಾಚ್ ಅಂಡ್ ಗಿವ್ ಟು ಮೀ.
0: ಓಹೋ, ಇಡೀ ಸ್ಯಾಲರಿ ನಿಮಗೆ ವಾಚ್ ಕೊಟ್ಬಿಟ್ರು? ಅವರು
1: ವಾಚ್ ಕೊಟ್ರು. ನಾನು ಸ್ಟಿಲ್ ಸ್ಟೂಡೆಂಟ್ ಅಂಡ್ ಪರ್ಸ್ಯೂಯಿಂಗ್ ಮೈ ಇಂಜಿನಿಯರಿಂಗ್, ಸೊ ಹಿ ಗೇವ್ ಮಿ ಎ ವಾಚ್ ಆಸ್ ಅ ಪ್ರೆಸೆಂಟೇಷನ್. ಸೊ ಐ ವಾಸ್ ಥ್ರಿಲ್ಡ್. ಸೊ ಹಿ ಡಿಡ್ ನಾಟ್ ಹ್ಯಾವ್ ಮನಿ ಟು ಸ್ಪೆಂಡ್ ದಟ್ ಮಂತ್.
0: ಸೊ
1: ಆ ವಾಚ್ ನ ಇನ್ನೂ ಹಾಗೆ ಇಟ್ಕೊಂಡಿದ್ದೀನಿ. ಆ ವಾಚ್ ನ ಇವತ್ತಿಗೂ ನಡೆಯುತ್ತೆ. ಫಸ್ಟ್ ಥಿಂಗ್ ಇವತ್ತು ಬೆಳಿಗ್ಗೆ ಮಾಡಿದ ತಕ್ಷಣ ಐ ಓಪನ್ ಮೈ ಕಬೋರ್ಡ್ ಅಂಡ್ ಫಸ್ಟ್ ಲುಕ್ ದಟ್ ಅಂಡ್ ಕಾಲ್ಡ್ ಹಿಮ್ ಅಂಡ್ ವಿಶ್ಡ್ ಹಿಮ್. ದಟ್ಸ್ ವಾಟ್ ಐ ಡಿಡ್ ಟುಡೇ. ಆಯ್ತಾ? ಡೇಸ್ ಪಾಸ್ಟ್, ಐ ಫಿನಿಶ್ ಇಂಜಿನಿಯರಿಂಗ್, ಐ ಗಾಟ್ ದ ಜಾಬ್. ಸೊ ದೆನ್ ಐ ಟೋಲ್ಡ್ ಹಿಮ್ ದಟ್ ನೌ ಇಟ್ಸ್ ಮೈ ಟರ್ನ್ ಟು ಗಿವ್ ಯು ಅ ಟ್ರೀಟ್. ಸೊ ಐ ಸೆಡ್ ಓಕೆ ಅಂತ ಹೇಳಿದೆ. ಇನ್ ದೋಸ್ ಡೇಸ್ ಐ ಆಮ್ ಟಾಕಿಂಗ್ ಅಗೇನ್ ಮಿಡ್ 80s. Let's go to a movie. That's okay. What I asked. He said, okay.
0: Huh.
1: He said, let's go to a movie. We'll have a good food outside in a good restaurant. Then spend the day.
0: Okay. Hogidra alige.
1: So, it was my train. Uh-huh. So, now when Madhubi, first we went to a movie. That movie was Zamane Ko Dikana Hai.
0: Okay.
1: Nijwaglu now Krapanchak ke Torspek agita. Nijwaglu the name of the film and our incident was so, untara yadlu was just a ಆಗಿತ್ತು ಅಂತ ಹೇಳಿದ್ರೆ, ಜಮಾನಕ್ಕೂ ದಿಕಾನ ಹೇ ಫ್ರೆಂಡ್ಶಿಪ್ ಆಲ್ಸೋ ಇಟ್ ಲೈಕ್ ದಿಸ್ ಅಂತ ತೋರಿಸ್ಬೇಕು ಆಗಿತ್ತು. ಸೊ ವಿ ವೆಂಟ್ ಟು ದಟ್ ಜಮಾನಕ್ಕೂ ದಿಕಾನ ಹೇ ಫಿಲ್ಮ್, ದೆನ್ ವಿ ಕೇಮ್ ಔಟ್ ಆಟ್ ಗುಡ್ ಫುಡ್
0: ಅಂಡ್
1: ಈವನ್ ಆಫ್ಟರ್ ಆಲ್ಮೋಸ್ಟ್ 40+ years ವಿ ಆರ್ ಫ್ರೆಂಡ್ಶಿಪ್ ಮೇಂಟೈನ್ಡ್.
0: ಸೂಪರ್.
1: ಸೊ ಐ ಡಿಸ್ಕ್ರೈಬ್ ಇನ್ ಒನ್ ವರ್ಡ್ ಅಂತ ನೀವು ಹೇಳಿದ್ರೆ, ಇನ್ ಒನ್ ಸೆಂಟೆನ್ಸ್ ಅಂತ ಹೇಳಿದ್ರೆ, ಇಟ್ ಇಸ್ ನಥಿಂಗ್ ಬಟ್ ಎ ಟ್ರಸ್ಟ್, ಬಾಂಡಿಂಗ್ ಅಂಡ್ ಕೇರ್ ಅಂಡ್ ಜಾಯ್ ಇಸ್ ಆಲ್ ಅಬೌಟ್ ಫ್ರೆಂಡ್ಶಿಪ್ ಅಂತ ಹೇಳಕ್ ಇಷ್ಟಪಡ್ತೀನಿ.
0: ಬಹಳ ಸುಂದರವಾಗಿ ಹೇಳಿದ್ರಿ ಎನ್ ಆರ್ ಪ್ರಸಾದ್ ಅವರೇ. ರಾಜಾಜಿನಗರದಿಂದ ಕೆಲವು ಸ್ನೇಹ ಸಂಬಂಧಗಳು ಮುಗಿಯೋದೇ ಇಲ್ಲ ಅನ್ನಕ್ಕೆ ನಿಮ್ಮ ಈ ಫ್ರೆಂಡ್ಶಿಪ್ ಕೂಡ ಸಾಕ್ಷಿ ಅಂತ ಹೇಳ್ತೀನಿ. ಟ್ರಸ್ಟ್, ಬಾಂಡಿಂಗ್, ಕೇರು ಎಲ್ಲ. ಅವರು ತುಂಬಾ ಆರ್ಥಿಕವಾಗಿ ಕಷ್ಟವಾಗಿದ್ರು, ನಿಮ್ಗೆ ಒಂದು ವಾಚ್ ತೆಕ್ಕೊಟ್ರು. ನೀವು ನೆಕ್ಸ್ಟ್ ಹೇಳಿ.
1: ಅದು ದಟ್ ವಾಸ್ ಒಂಥರ ನನಗೆ ಐ ಥಿಂಕ್ ವೆರಿ ಎಮೋಷನಲ್, ವೆರಿ ಎಮೋಷನಲ್ ಅಂದಂತೆ. ಬಟ್ ಐ ನೆವರ್ ಫರ್ಗಾಟ್. ಅದ್ರ ಮೇಲೆ ಅವ್ನ ಹೆಸರು

0: ಯೂಸ್ ಮಾಡಿದ್ರು, ಸ್ಕ್ರಿಬಲ್ ಮಾಡಿಸಿದ್ದೀನಿ ಅದ್ರ ಮೇಲೆ ವಾಚ್ ಅಲ್ಲಿ, ಇನ್ನೂ ಇಟ್ಕೊಂಡಿದ್ದೇನೆ, ಇನ್ನೂ ನಡೀತಾ ಇದೆ.
1: ಸೂಪರ್ ಸರ್, ಅವ್ರ ಹೆಸರು ಹೇಳಿ ಒಂದ್ಸಲ, ನಿಮ್ಮ ಫ್ರೆಂಡ್ ಹೆಸರು. ಭವಾನಿ ಶಂಕರ್ ಅವರೇ, ಎನ್ ಆರ್ ಪ್ರಸಾದ್ ಅವರು ಪ್ರೀತಿಯಿಂದ ನಿಮ್ಗೋಸ್ಕರ ಕಾಲ್ ಮಾಡಿ ನಿಮ್ಮ ಬಗ್ಗೆ ನಮ್ಮ ಆಕಾಶವಾಣಿ ಎಫ್ ಎಂ ರೈನ್ಬೋದಲ್ಲಿ ಮಾತಾಡಿದ್ದಾರೆ. ಸೊ ಯು ಆರ್ ಸೋ ಗ್ರೇಟ್ಫುಲ್ ಟು ಹ್ಯಾವ್ ಅ ಫ್ರೆಂಡ್ ಲೈಕ್ ಎನ್ ಆರ್ ಪ್ರಸಾದ್ ಅಂತ ಹೇಳ್ತೀನಿ.
0: ಥ್ಯಾಂಕ್ ಯು ಸೋ ಮಚ್. ಐ ವಾಂಟ್ ಟು ರಿಯಲಿ ಸೆಲೆಬ್ರೇಟ್ ದಿಸ್ ಒನ್ ಸಾಂಗ್ ಫ್ರಮ್ ಜಮಾನೆ ಕೋ ದಿಖಾನಾ ಹೈ,
1: ಡೆಫಿನೆಟ್ಲಿ
0: ಪೂಚೋನಾ ಯಾರ್ ಕ್ಯಾ ಹುವಾ ಅಂತ ಹೇಳ್ಬಿಟ್ಟು, ದಿಸ್ ಇಸ್ ದ ಮೂವಿ ವಿಚ್ ವಿ ವಾಚ್ಡ್ ಅಂಡ್ ಈ ಸಾಂಗ್ ನಲ್ಲಿ ನಿಜವಾಗ್ಲೂ ಅದರಲ್ಲಿ ಸವಾಲ್ ಜವಾಬ್ ಇದೆ, ಸಂಭಾಷಣೆ ಇದೆ, ನಗು ಇದೆ, ಆಯ್ತಾ. ಇದಕ್ಕೆ ಮುಂಗಿಲಾಗಿ ರಿಷಿ ಕಪೂರ್ ಮತ್ತೆ ಪದ್ಮಿನಿ ಕೊಲ್ಲಾಪುರಿ ಅವರ ವಾಯ್ಸ್ ಬರುತ್ತೆ ಇದರಲ್ಲಿ. ಈ ಹಾಡು ತುಂಬಾ ಚೆನ್ನಾಗಿದೆ, ಇವತ್ತಿಗೂ ನಾವು ಕೇಳ್ತಾ ಇರ್ತೀನಿ, ವಿವಿಧ ಭಾರತಿನಲ್ಲೂ ಕೇಳ್ತಾ ಇರ್ತೀನಿ, ಇದು ಬರ್ತಾ ಇರುತ್ತೆ, ಬಹಳ ಒಳ್ಳೆ ಇದು. ಐ ವಾಂಟ್
1: ಟು
0: ಐ ವುಡ್ ಲೈಕ್ ಟು ಡೆಡಿಕೇಟ್ ದಿಸ್ ಟು ಮೈ ಗುಡ್ ಫ್ರೆಂಡ್ ಭವಾನಿ ಶಂಕರ್ ಅಂಡ್ ಆಲ್ ದ ಫ್ರೆಂಡ್ಸ್ ಆಲ್ ಓವರ್ ದ ವರ್ಲ್ಡ್ ಟುಡೇ.
1: ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಯುವರ್ ವಂಡರ್ಫುಲ್ ವಿಶಸ್ ಅಂತ ಹೇಳ್ತಾ ಈ ಹಾಡು ನಮ್ಮೆಲ್ಲರಿಗೋಸ್ಕರ ಅವರು ಡೆಡಿಕೇಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಕಾಲಿಂಗ್ ಅಸ್.
0: ಪ್ಲೆಷರ್ ಟಾಕಿಂಗ್ ಟು ಯು ಶಾಂತರಾಜ್.
1: ಥ್ಯಾಂಕ್ ಯು ಸರ್.

ಸೂಪರ್ ಹಿಟ್ ಹಾಡನ್ನ ನಮ್ಗೆ ಎನ್ ಆರ್ ಪ್ರಸಾದ್ ಅವರು ಇವತ್ತು ಸಜೆಸ್ಟ್ ಮಾಡಿದ್ದು ತುಂಬಾನೇ ಖುಷಿ ಆಯ್ತು. ಅವರ ಫ್ರೆಂಡ್ಶಿಪ್ ಹೀಗೆ ಇರಲಿ ಅಂತ ನಾವು ಕೂಡ ಯಾವಾಗ್ಲೂ ಆಶಿಸ್ತೀವಿ. ಅವರು ಕರೆ ಮಾಡಿ ನಮ್ಮ ಜೊತೆ ಮಾತಾಡಿದ್ದು ತುಂಬಾನೇ ಖುಷಿ ಆಯ್ತು. ಹಾಗೆ ಪ್ರಿಯ ಶ್ರೋತೃಗಳೇ, ಬಹಳಷ್ಟು ಜನ ನಮಗೆ ಸಂದೇಶ ಕಳಿಸ್ತಾನೆ ಇದ್ದಾರೆ. ಒಂದು ಒಳ್ಳೆಯ ಸ್ನೇಹಿತ ನಮಗೆ ನಗುವಾಗ ಚಪ್ಪಾಳೆ ತಟ್ಟುವ ಮಾತ್ರ ಅಲ್ಲ, ನಾವು ಅಳುವಾಗ ನಮ್ಮ ಪಕ್ಕದಲ್ಲಿ ಮೌನವಾಗಿ ಕುಳಿತುಕೊತಾನೆ. ಯಾರೋ ತುಂಬ ಸುಂದರವಾಗಿ ಹೇಳಿದ್ದಾರೆ, ಜಗತ್ತು ನಿಮ್ಮ ಯಶಸ್ಸಿಗೆ ಚಪ್ಪಾಳೆ ತಟ್ಟಬಹುದು, ಆದರೆ ನಿಮ್ಮ ಸೋಲಿನಲ್ಲೂ ನಿಮ್ಮ ಜೊತೆ ನಿಲ್ಲುವವನೇ ನಿಜವಾದ ಸ್ನೇಹಿತ ಅಂತ. ಅಂತಹ ಸ್ನೇಹಿತ ಇವತ್ತು ಏನಾದರೂ ನಿಮಗೆ ಸಿಕ್ಕಿದ್ದಾನೆ ಅಂತಂದರೆ ನೀವು ನಿಜಕ್ಕೂ ಅದೃಷ್ಟವಂತರು ರೀ. ಇವತ್ತು ನೀವು ನಿಜಕ್ಕೂ ಅದೃಷ್ಟವಂತರು. ಆ ಸ್ನೇಹಿತ ನಿಗೆ ಇವತ್ತೊಂದು ಕರೆ ಮಾಡಿ ವಾಟ್ಸಪ್ ಮೂಲಕ ಅಥವಾ ಒಂದು ಸಂದೇಶ ಕಳಿಸಿ ಒಂದು ವಿಡಿಯೋ ಕಾಲ್ ಮಾತಾಡಿ, ಯುಸ್ ಸೋ ಗುಡ್, ನಮ್ಗೆ ಎಷ್ಟು ಅದೃಷ್ಟ ಮಾಡಿದೀವಿ ನಾವು ಫ್ರೆಂಡ್ಸ್ ಆಗಕ್ಕೆ ಅಂತ ಖಂಡಿತವಾಗ್ಲೂ ಸಂದೇಶ ಕಳಿಸಿ. ಹಾಗೆ ಬಹಳಷ್ಟು ಜನ ಸಂದೇಶ ಕಳಿಸಿದ್ದೀರಾ, ಎಷ್ಟು ಹೃದಯ ತುಂಬಿ ಬರ್ತಿದೆ ನಿಮ್ಮ ಸಂದೇಶ ನೋಡಿ ಅಂದರೆ ನನಗೂ ಕೂಡ ಇವತ್ತು ಈ ದಿನ ನಿಮ್ಮೆಲ್ಲರ ಜೊತೆ ಇರೋದು ಕೂಡ ನನಗೂ ತುಂಬಾ ಖುಷಿ ಆಗ್ತಾ ಇದೆ. ಹಾಗೆ ಪ್ರೀತಿಯ ನಿರೂಪಕರಿಗೆ ಫ್ರೆಂಡ್ಶಿಪ್ ಡೇಯ ಶುಭಾಶಯ ಅಂತ ನಮಗೆ ಸಂದೇಶ ಕಳಿಸಿದ್ದಾರೆ ಎಸ್ ಎಂ ಶೋಭಾ ಅವರು ಹಾಸನದಿಂದ. ಅವ್ರ ಫ್ರೆಂಡ್ ಬಗ್ಗೆ ಅವರು ವಿಶೇಷವಾಗಿ ಅವರ ಫ್ರೆಂಡ್ಶಿಪ್ನ ಒಂದು ರೀತಿ ವಿಶೇಷ ಯಾಕೆ ಅಂದರೆ ಅವರು ತನ್ನ ಬಾಲ್ಯದ ಗೆಳತಿ ಮೋಹನಾಕ್ಷಿ ಮತ್ತು ನೀಲಾ ಅವ್ರನ್ನ ನೆನಪಿಸ್ಕೋತೀನಿ, ಮತ್ತು ರೇಡಿಯೋ ಮೂಲಕ ಶಾಂತಿನಿ ಮಂಜುನಾಥ್ ಹಾಸನ್ ಇವರು ರೇಡಿಯೋ ಮೂಲಕ ನನಗೆ ಕಾಲ್ ಮಾಡಿ ಪರಿಚಯ ಆದವರು. ಇವರು ಕೂಡ ಯಾವುದೇ ಮಾಧ್ಯಮದ ಮೂಲಕ ನೋಡದೆ ಪರಿಚಯವಾದ ಫ್ರೆಂಡ್ಶಿಪ್ ಕೂಡ ಅಂತ ಅವರು ನಮಗೆ ಸಂದೇಶ ಕಳಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಹಾಗೆ ರಾಹುಲ್ ಅವರು ನಮಗೆ ಚಡಚಣದಿಂದ ಸಂದೇಶ ಕಳಿಸಿದ್ದಾರೆ. ನನ್ನ ಸ್ನೇಹಿತರಾದ ಪ್ರಶಾಂತ್ ರವೀಂದ್ರ ಜೀವದ ಗೆಳೆಯರು, ನಾವು 30 ವರ್ಷದಿಂದ ನಮ್ಮ ಸ್ನೇಹ ಇದೆ, ನನಗೆ 26 ವರ್ಷದಿಂದ ಸ್ನೇಹ ಆಯಿತು ಅಂತ ಹೇಳಿದ್ದಾರೆ. ಸೊ ಫ್ರೆಂಡ್ಶಿಪ್ ಡೇ ವಿಶಸ್ ಕೂಡ ಸಂದೇಶ ಕಳಿಸಿದ್ದಾರೆ. ಹಾಗೆ ಎಲ್ಲರಿಗೂ ಶುಭವಾಗಲಿ ಅಂತ ನಮಗೆ ಸಂದೇಶ ಕಳಿಸಿದ್ದಾರೆ ತೇಜಸ್ವಿನಿ ಅವರು ಸಂದೇಶ ಕಳಿಸಿದ್ದಾರೆ. ಬಹಳಷ್ಟು ಸಂದೇಶಗಳು ಬರ್ತಾ ಇದೆ, ಖಂಡಿತವಾಗ್ಲೂ ನಿಮ್ದೆಲ್ಲರ ಸಂದೇಶ ಓದೋಕ್ಕೆ ಇಷ್ಟಪಡ್ತೀನಿ. ಇದ ಒಂದು ಬ್ರೇಕ್ನ ನಂತರ

0: ಓ ದಿನ್ ಬಿ ಕ್ಯಾ ದಿನ್ ತೇ ಅಂತ ಅಲ್ವಾ, ಆ ದಿನನು ಹೇಗಿತ್ತು ಅಂತ ನಾವು ಕೂಡ ನೆನಪಿಸ್ಕೊತಾ ಇದ್ದೀವಿ. ಹಾ, ಶಾಲೆಯಲ್ಲಿ ಮೊದಲ ದಿನ ಒಂದೇ ಬೆಂಚು, ಒಂದೇ ಟಿಫಿನ್ನು, ಒಂದೇ ಶಿಕ್ಷಕರ ಕೈಲಿ ಬೈಗಳ. ಆ ಸ್ನೇಹಿತ ಇವತ್ತು ಎಲ್ಲಿದ್ದಾನೆ ಗೊತ್ತಿಲ್ಲ, ಆದರೆ ನೆನಪು ಮಾತ್ರ ಇನ್ನೂ ತುಂಬ ನಗಿಸುತ್ತೆ. ಇವತ್ತು ಅವನು ಅಥವಾ ಅವಳು ಏನಾದರೂ ನೆನಪಾದರೆ ಕರೆ ಮಾಡಿ, ಖಂಡಿತವಾಗ್ಲೂ ಸಂದೇಶ ಕಳಿಸಿ, ಹಾಗೆ ಮಾತಾಡಿ. ಹಾಗೆ ನಮ್ಮ ಕಾಲರ್ ಒಬ್ರು ನಮ್ಮ ಜೊತೆ ಇದ್ದಾರೆ, ಸೊ ಅವರು ಕೂಡ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ನಮಸ್ತೆ ಸರ್.
1: ನಮಸ್ಕಾರ
0: ಸರ್. ತಮ್ಮ ಹೆಸರು?
1: ನನ್ನ ಹೆಸರು ಸುಧೀಂದ್ರ ಅಂತ, ಮಲ್ಲೇಶ್ವರಂದ ಕರೆ ಮಾಡ್ತಾ ಇರೋದು ನಾನು.
0: ಓಹೋ, ಸುಧೀಂದ್ರ ಅವರು ಮಲ್ಲೇಶ್ವರಂದಿಂದ. ಖಂಡಿತವಾಗ್ಲೂ ಬಹಳ ಸಂತೋಷ ಸರ್.
1: ಬಹಳ ಸಂತೋಷ ಆಯ್ತು ಇವತ್ತು ಎಲ್ರಿಗೂ ಗೆಳೆಯರ ಹಾಗೂ ಗೆಳತಿಯರ ದಿನ.
0: ಎಸ್
1: ಎಸ್ ಅಲ್ವಾ, ಫ್ರೆಂಡ್ಶಿಪ್ ಡೇ.
0: ಕರೆಕ್ಟ್.
1: ಓಕೆ ಓಕೆ. ಈಗ ನಾನು ನಮ್ಮ ಫ್ರೆಂಡ್, ನಮ್ಮ ನನ್ನ ಜೀವನದಲ್ಲಿ ಅನೇಕ ಜನ ಫ್ರೆಂಡ್ಸ್ ಬಂದಿದ್ದಾರೆ ಹೋಗಿದ್ದಾರೆ, ತುಂಬಾ ಜನ ನಾನು ನೆನಪ್ಕೋಬಹುದು. ಆದ್ರೆ ನಾನು ಇಬ್ರು ಬಗ್ಗೆ ನಾನು ಮಾತಾಡಕ್ ಇಷ್ಟಪಡ್ತೀನಿ. ಒಬ್ ನನ್ ಚೈಲ್ಡ್ಹುಡ್ ಫ್ರೆಂಡ್, ನಾವು ಬಾಡಿಗೆ ಮನೆಯಲ್ಲಿದ್ದಾಗ ನಮ್ ಓನರ್ ಮಗಳು ಅನ್ನುವಂತ ಅವ್ನು ನನಗಿಂತ 3 ವರ್ಷ ದೊಡ್ಡವಳು. ಆದ್ರೆ ಅವ್ಳು ನಾನು ಮರೆಯ ಹಾಗೆ ಇಲ್ಲ, ಯಾಕಂದ್ರೆ ಬೆಳಿಗ್ಗೆ 8 ಗಂಟೆಗೆ ನಾವಿಬ್ರು ಭೇಟಿ ಆದ್ರೆ 6 ಗಂಟೆವರೆಗೂ ನನ್ನ ಅಲ್ಲಿ ಇಲ್ಲಿ ಕರ್ಕೊಂಡು ಹೋಗ್ತಾ ಇದ್ಲು, ಲೈಬ್ರರಿಗೆ ಮತ್ತೆ ಬ್ಯಾಡ್ಮಿಂಟನ್ ಕೋರ್ಟ್ಗೆ, ಅಲ್ಲಿಗೆ ಅಲ್ಲಿ ಅಲ್ಲಿಗೆ ಇಲ್ಲಿಗೆ. ಆ ನೆನಪುಗಳು ಇನ್ನು ಹಚ್ಚ ಹಸಿರಾಗಿದೆ. ಆಮೇಲೆ ಫಸ್ಟ್ ಶಟಲ್ ಕಾಕ್ ಹೇಗ್ ಆಡೋದು ಮತ್ತೆ ಬ್ಯಾಡ್ಮಿಂಟನ್ ಬ್ಯಾಟ್ ಹೇಗ್ ಹಿಡ್ಕೊಳ್ಳೋದು ಹೇಳ್ಕೊಟ್ಟವಳೆ ಅವಳು. ಓಕೆ, ಸೊ ನಾನು ಚಿಕ್ಕ ಮಗು ಆಗಿರ್ಬೇಕಾದ್ರೂ ನಾನು ಅದೇ ಮೆಚುರಿಟಿ ಬಂತು ನಾನು ಅವ್ಳ ಅವ್ರ ಜೊತೆ ಇದ್ದಾಗ. ಸೊ ನಾನು ಇಸ್ ಮೈ ಬೆಸ್ಟ್ ಫ್ರೆಂಡ್. ಆಮೇಲೆ ಇನ್ನೊಬ್ಬ ಫ್ರೆಂಡ್ ನನ್ ಇದೊಂದ್ ಬಗ್ಗೆ ಮಾತ್ರ ನಾನು ಮಾತಾಡ್ಲೇಬೇಕು. ಇವನ್ ಹೆಸರು ಮಂಜು ಅಂತ. ಇವ್ ಯಾವ ತರ ಪರ್ಸನಾಲಿಟಿ ಅಂದ್ರೆ, ಹಿ ಇಸ್ ಟು ನೆವರ್ ಮಿಂಗಲ್ ವಿತ್ ಎನಿ ಬಡಿ, ಯಾರು ಮಾತಾಡ್ತಿರಲ್ಲ. ನನ್ ನೋಡಿದ್ರೆ ಏನೋ ಅಂತ ವಿಶ್ವಾಸ ಪ್ರೀತಿ ಅವನಿಗೆ ಕೂತ್ಕೊಂಡ್ಬಿಡ್ತೇವೆ. ಯಾವ್ದೋ ಒಂದು ಅನಿವಾರ್ಯ ಕಾರಣದಿಂದ ನಾವು ಭೇಟಿ ಆದ್ವಿ ಅಷ್ಟೇನೆ. ಏನೋ ಒಂದು ಎಕ್ಸ್ಕ್ಯೂಸ್ ಮೀ, ಏನೋ ಏನೋ ನೋಟ್ಸ್ ಕೇಳ್ಬೇಕಾಗಿತ್ತು, ಏನೋ ಕೇಳದ ಅಷ್ಟೇನೆ. ಆಮೇಲಿಂದ ದಿನನಿತ್ಯ ನನ್ನ ಎದುರಿಗೆ ಕೂತ್ಕೊಳ್ಳೋನು, ನಾನು ಏನ್ ಹೇಳಿದ್ನ ಪ್ರತಿಯೊಂದು ನಾ ಹೇಳಿದ ಮಾತು ಕೇಳ್ತಾ ಇದ್ದ. ಮತ್ತೆ ಏನೇ ಸಲಹೆ ಬೇಕಾದ್ರೂ ಬೇರೆ ಯಾರ ಹತ್ರ ಹೋಗ್ತಿರಲಿಲ್ಲ, ನನ್ನ ತಾನೇ ಬರ್ತಾ ಇದ್ದ. ಇದೇ ತರ 9-10 ವರ್ಷ ನಾವು ಇದ್ವಿ ನೋಡಿ. ನೀವು ನಂಬದಿಲ್ಲ, ನಮ್ಮ ಮನೆ 4 ಗಂಟೆಗೆ ಬಂದ್ರೆ 10:30 ಆದ್ರೂ ನಮ್ದು ತಮಾಷೆ ಕಲ್ತಿದೆ, ಏ ಹೋಗ ಮನೆ ಬಿಟ್ಟ ಹತ್ತಿಗೆ ಗಿಡ ಒಟ್ಟಂತ. ವಿಲ್ ಸ್ಟೇ ಇನ್ ಅಂತ ಇಲ್ಲೇ ಇರ್ತಾ ಇದ್ದ. ಆಮೇಲೆ ಮದ್ವೆ ಹೋದಾಗ ನಾನ್ ಯಾವತ್ತು ನಾನು ಅಷ್ಟು ಹತ್ತಿದ್ದಿಲ್ಲ, ನನ್ ಕಣ್ಣಲ್ಲಿ ಧಾರಾಕಾರ ಕಣ್ಣೀರ್ಸ್ ಬಂದ್ಬಿಡ್ತೀವ್ರೆ.
0: ಏನಾಗತ್ತೆ
1: ಅಂದ್ರೆ ಮದ್ವೆ ಆದ್ಮೇಲೆ ಭಾವನೆಗಳು ಬದಲಾಗತ್ತೆ.
0: ರೆಸ್ಪಾನ್ಸಿಬಿಲಿಟಿ
1: ಇದೇ ತರ ಫ್ರೆಂಡ್ಶಿಪ್
0: ಉಳಿಯಲ್ಲ. ಹೌದು.
1: ಹಾಗಾಗಿ ಈ ಇಬ್ರು ಫ್ರೆಂಡ್ ಬಗ್ಗೆ ನಾನು ಮಾತ್ರ ತುಂಬಾ ಹೆಮ್ಮೆ ಪಡ್ತೀನಿ. ಇವರಿಬ್ರು ಎಲ್ಲೇ ಇರಲಿ, ಐ ವಿಶ್ ದಮ್ ವೆರಿ ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಇಂತ ಸಿಕ್ಕಿರೋದು ಒಂದು ಪುಣ್ಯ ಅಂತ ನಾನು ಭಾವಿಸ್ತೀನಿ.
0: ಖಂಡಿತವಾಗ್ಲು ಸರ್.
1: ಅಷ್ಟೇ ಅಲ್ಲ, ಇವತ್ತು ಅಂತ ಹೇಳದ್ನಲ್ಲ ಅನ್ನು ಅಂತ ಬರ್ತ್ಡೇ ಕೂಡ. ಅದಕ್ಕೆ
0: ಸೂಪರ್, ಅವ್ರಿಗೂ ಕೂಡ ಬರ್ತ್ಡೇ ವಿಶಸ್ ನಮ್ಮ FM ರೇನ್ಬೋ ಕಡೆಯಿಂದ.
1: ಖಂಡಿತ ನಾನು ಬರ್ತ್ಡೇ ವಿಶಸ್ ಮಾಡೇ ಮಾಡ್ತೀನಿ ಇಲ್ಲಿ ಕೇಳಿ.
0: ಥ್ಯಾಂಕ್ ಯು ಸರ್, ಧನ್ಯವಾದ. ಓಕೆ ಓಕೆ, ದಟ್ ಸೋ ನೈಸ್ ಸರ್. ಆಕ್ಚುಲಿ ಯೂಶಲಿ ಫ್ರೆಂಡ್ಶಿಪ್ಗೆ ಜೆಂಡರ್ ಬಯಾಸ್ ಇರದೇ ಇರಲ್ಲ. ಹುಡುಗ ಆಗ್ಲಿ ಹುಡುಗಿ ಆಗ್ಲಿ, ಫ್ರೆಂಡ್ಶಿಪ್ ಜೆಂಡರ್ ಬಯಾಸ್ನ ಮೀರಿ ಒಂದು ಹುಡುಗನ ಜೊತೆ ಫ್ರೆಂಡ್ ಆಗಕ್ಕಾಗಲ್ಲ, ಹುಡುಗಿ ಜೊತೆ ಫ್ರೆಂಡ್ ಆಗಕ್ಕಾಗಲ್ಲ ಅಂತ ಹೇಳಕ್ಕೆ ಅದು ಸಾಧ್ಯನೇ ಇಲ್ಲ. ನೀವೇ ಸಾಕ್ಷಿ, ನೀವೇ ಹೇಳ್ತಿದ್ದೀರಾ ಅನು ನನ್ನ ಬೆಸ್ಟ್ ಫ್ರೆಂಡ್ ಅಂತ. ನಮಗೂ ಆತರ ತುಂಬಾ ಜನ ಫ್ರೆಂಡ್ಸ್ ಇದ್ದಾರೆ, ಅದನ್ನ ಅರ್ಥ ಮಾಡ್ಕೋಬೇಕಷ್ಟೇ. ಸೊ ಲಿಂಗ ತಾರತಮ್ಯ ಅದ್ರಲ್ಲಿ ಖಂಡಿತವಾಗ್ಲೂ ಇರಲ್ಲ ಸ್ನೇಹಿತರಲ್ಲಿ, ಅಲ್ವಾ ಸರ್?
1: ನಾನು ಅವ್ರಿಗೆ ಹೆಸರು ಕೊಟ್ಟಿರೋದು ಶಟಲ್ ಫ್ರೆಂಡ್ ಅಂತ, ಯಾಕಂದ್ರೆ ಅವ್ರು ಶಟಲ್ ಕಾಕ್
0: ಖಂಡಿತವಾಗ್ಲೂ ಸರ್. ಥ್ಯಾಂಕ್ ಯು ಸೋ ಮಚ್ ನೀವು ಕರೆ ಮಾಡಿ ನಿಮ್ಮ ಫ್ರೆಂಡ್ಸ್ ನ ನೆನಪಿಸ್ಕೊಂಡು. ಕೃಷ್ಣ ಹಾಗೂ ದ್ರೌಪದಿ ತರ ನಿಮ್ಮ ಫ್ರೆಂಡ್ಶಿಪ್ ಹಾಗೆ ಇರ್ಲಿ ಅಂತ ನಾನು ಖಂಡಿತವಾಗ್ಲೂ ಆಶಿಸ್ತೀನಿ ಸರ್.
1: ತುಂಬಾ ಖುಷಿ ಅದನ್ನ ಮಾತಾಡಿ, ಮತ್ತೆ ನಾನು ಭಾವನೆಗಳು ಹಂಚಿಕೊಳ್ಳೋ ಒಂದು ಅವಕಾಶ ಮಾಡಿಕೊಟ್ರಲ್ಲ, ಐ ಆಮ್ ಎಕ್ಸ್ಟ್ರೀಮ್ಲಿ ಗ್ರೇಟ್ಫುಲ್ ಟು ಯು.
0: ಥ್ಯಾಂಕ್ ಯು ಸರ್, ನೀವು ಕಾರ್ಯಕ್ರಮಕ್ಕೆ ಕರೆ ಮಾಡಿ ಮಾತಾಡಿದ್ದು ಬಹಳಷ್ಟು ನಮಗೂ ಕೂಡ ತುಂಬ ಉತ್ಸಾಹ ಆಯಿತು, ಸಂತೋಷ ಆಯಿತು. ಥ್ಯಾಂಕ್ ಯು ಸೋ ಮಚ್ ಸುಧೀಂದ್ರ ಅವರೇ.
1: ಥ್ಯಾಂಕ್ ಯು.
0: ಎಸ್ ಸರ್, ನಿಮಗಾಗಿ ಈ ಹಾಡು.

ಗುಲ್ಮೊಹರ್ ಕಾರ್ಯಕ್ರಮದಲ್ಲಿ ಸ್ನೇಹಿತರ ದಿನಾಚರಣೆ ಬಗ್ಗೆ ಮಾತಾಡ್ತಾ, ಬಾಲ್ಯದಲ್ಲಿ ಕೈ ಹಿಡಿದು ನಡೆಯಲು ನಮಗೆ ಯಾರು ಕಲಿಸ್ಕೊಡ್ತಾರೆ? ತಂದೆ ತಾಯಿಯವರು. ಆದರೆ ಜೀವನದಲ್ಲಿ ಬಿದ್ದಾಗ ಎದ್ದಾಗ ನಾನಿದ್ದೀನಿ ಹೆದರಬೇಡ ಅಂತ ಹೆಗಲು ಮೇಲೆ ಕೈ ಇಟ್ಟು ಹೇಳುವರು ನಮ್ಮ ಸ್ನೇಹಿತರು. ವರ್ಷಗಳು ಬದಲಾಗುತ್ತೆ, ಊರುಗಳು ಬದಲಾಗುತ್ತೆ, ಫೋನ್ ನಂಬರ್ಗಳು ಬದಲಾಗುತ್ತೆ, ಮುಖಗಳು ಬದಲಾಗುತ್ತೆ, ಆದರೆ ಒಂದು ನಿಜವಾದ ಸ್ನೇಹ ಸಮಯಕ್ಕೂ ಮೀರಿದ ನೆನಪಾಗಿ ಹೃದಯದಲ್ಲಿ ಉಳಿಯುತ್ತೆ. ನೀವು ಕೂಡ ಸಂದೇಶ ಕಳಿಸಿ ಅಂತ ಹೇಳಿದರೆ, ಬಹಳಷ್ಟು ಜನ ನನಗೆ ವಾಟ್ಸಪ್ ಮೂಲಕ ಸಂದೇಶ ಕಳಿಸಿದ್ದೀರಾ. ಬಿ ಎಂ ವಿಶ್ವನಾಥ್ ರಾಮ್ ಸಾಗರ ಬಳ್ಳಾರಿ ಜಿಲ್ಲೆಯಿಂದ ನಮಗೆ ಸಂದೇಶ ಕಳಿಸಿದ್ದಾರೆ. ನಾನು ಡಿಗ್ರಿಯಲ್ಲಿ ಓದುವಾಗ ನಮ್ಮ ಸ್ನೇಹಿತರು ಇಂದಿಗೂ ನಾವು ಸ್ನೇಹಿತರಾಗೇ ಇದ್ದೀವಿ. ನಮ್ಮ ಸ್ನೇಹಿತರ ಮಕ್ಕಳಿಗೆ ಸಹ ಮಕ್ಕಳ ಪರಿಚಯ ಮಾಡಿಸಿದ್ದೇವೆ. ಫ್ರೆಂಡ್ಶಿಪ್ ಡೇ ಒಂದಿನ ಆಗಲ್ಲ, ಕೊನೆ ಉಸಿರವರು ಇರುವವರೆಗೂ ಫ್ರೆಂಡ್ಸ್ ಆಗಿರ್ತೀವಿ, ಸ್ನೇಹಿತರಾಗಿರ್ತೀವಿ ಅಂತ ಸಂದೇಶ ಕಳಿಸಿದ್ದಾರೆ. ಹಾಗೆ ಕೆ ನಾಗರಾಜ್ ನಂಗಲ್ಲಿ ಮುಳುಬಾಗಿಲಿನಿಂದ ಸಂದೇಶ ಕಳಿಸಿದ್ದಾರೆ. ನನಗೆ ಎಷ್ಟೊಂದು ಜನ ಸ್ನೇಹಿತರಿದ್ದಾರೆ, ಮರೆಯಕ್ಕೆ ಸಾಧ್ಯನೇ ಇಲ್ಲ, ಅಷ್ಟೊಂದು ಜನ. ಎಲ್ಲರಿಗೂ ನಾನು ಇವತ್ತು ಶುಭಾಶಯಗಳನ್ನ ಹೇಳ್ತೀನಿ ಅಂತ ಹೇಳಿದರೆ, ಹಾಗೆ ಮಂಜುನಾಥ್ ಜಾಲವಾದಿ ಬಾಗಲಕೋಟೆಯಿಂದ ಎಲ್ಲ ನಿರೂಪಕರಿಗೂ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಅಂತ ಸಂದೇಶ ಕಳಿಸಿದ್ದಾರೆ. ಹಾಗೆ ಅಕ್ಕ ಮಹಾದೇವಿ ಅಂಗಡಿ ಕೊಪ್ಪಳ ಜಿಲ್ಲೆಯಿಂದ ನಮಗೆ ಸಂದೇಶ ಕಳಿಸಿದ್ದಾರೆ. ಎಲ್ಲ ಕೇಳುಗರಿಗೆ, ಎಲ್ಲ ಸ್ನೇಹಿತರಿಗೆ ರಕ್ತ ಸಂಬಂಧಕ್ಕಿಂತ ಹೆಚ್ಚು ಆಗಿರುವಂತಹ ಈ ಸ್ನೇಹಿತರ ದಿನಾಚರಣೆ ನಿಮಗೂ ಕೂಡ ಸ್ನೇಹಿತರ ದಿನಾಚರಣೆ ಅಂತ ಅವ್ರಿಗೂ ಕೂಡ ಸಂದೇಶ ಕಳಿಸಿದ್ದಾರೆ. ಹಾಗೆ ನಮಗೆ ಸಂದೇಶ ಬಂದಿದೆ, ಇವನೇ ಸತೀಶ್ ಗೌಡ್ರು, ಕಡುವಿನ ಹೊಸಹಳ್ಳಿ ಅರಕಲ್ಗೂಡು ತಾಲೂಕಿನಿಂದ. 100 ಸಂಬಂಧಗಳಿಗಿಂತ ಒಬ್ಬ ಆತ್ಮೀಯ ಗೆಳೆಯ ಉತ್ತಮ, ಇಂತಹ ಗೆಳೆಯ ಎಲ್ಲರಿಗೂ ಇರಲಿ. ಇವತ್ತು ನಾನು ಯಾವುದೇ ಜಿಲ್ಲೆಗೆ ಹೋದರೂ ಗೆಳೆಯರಿದ್ದಾರೆ ಮೇಡಮ್, ನಾನು ಆ ಕಡೆ ಬರ್ತೀನಿ ಅಂತ ಒಂದು ಫೋನ್ ಮಾಡಿದ್ರೆ ಸಾಕು, ನನ್ನೇ ಕಾಯ್ತಿರ್ತಾರೆ, ಇದೇ ನನ್ನ ಸಂಪಾದನೆ ಅಂತ ಸತೀಶ್ ಗೌಡ್ರು ಕೂಡ ನಮಗೆ ಸಂದೇಶ ಕಳಿಸಿದ್ದಾರೆ. ಹಾಗೆ ಬಹಳಷ್ಟು ಸಂದೇಶಗಳು ಬರ್ತಾ ಇದೆ ಗುಲ್ಮೊಹರ್ ಕಾರ್ಯಕ್ರಮದಲ್ಲಿ. ನೀವು ಕೂಡ ಯಾರಿಗಾದ್ರು ಕರೆ ಮಾಡಿ ನಮ್ಮ ಕಾರ್ಯಕ್ರಮದಲ್ಲಿ ಕರೆ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಸಂದೇಶ ಕಳಿಸ್ಬೇಕು ಅಂದರೆ 0802228106 ಕಾಲ್ ಮಾಡಬಹುದು.

0: ನಮ್ಮ ಸ್ನೇಹಿತರನ್ನ ಒಂದೇ ಪದದಲ್ಲಿ ನಾವೇನಾದರೂ ಡಿಸ್ಕ್ರೈಬ್ ಮಾಡಬೇಕು, ಹೇಳಬೇಕು ಅಂದರೆ ತುಂಬ ಕಷ್ಟ. ನಂಬಿಕೆ ಅನ್ಬೋದು, ಶಕ್ತಿ ಅನ್ಬೋದು, ನಗು ಅನ್ಬೋದು, ಸಮಟೈಮ್ಸ್ ಹುಚ್ಚು ಅನ್ಬೋದು, ಹುಚ್ಚ ಅನ್ಬೋದು, ಕುಟುಂಬ ಅನ್ಬೋದು, ಆಸರೆ ಅನ್ಬೋದು, ಅಲ್ವಾ? ಸ್ನೇಹದ ಸಾವಿರ ಕತೆಗಳನ್ನ ಹೇಳ್ಬೋದು. ಇಂಥದೇ ಒಂದು ಕತೆ ಹೇಳಕ್ಕೆ ನಮಗೆ ಒಬ್ರು ಕಾಲರ್ ಕಾಲ್ ಮಾಡಿದ್ದಾರೆ. ನಮಸ್ಕಾರ.
1: ನಮಸ್ಕಾರ ಮೇಡಮ್.
0: ಯಾರು ಮಾತಾಡ್ತಾ ಇರೋದು?
1: ಸ್ಫೂರ್ತಿ ಅಂತ ಮೇಡಮ್.
0: ಹಾ ಹಾ, ಸ್ಫೂರ್ತಿ ಅವರೇ ಹೇಳಿ.
1: ಮೇಡಮ್ ಸ್ನೇಹ, ಆಕ್ಚುಲಿ ನಾನು ಬ್ಲೈಂಡ್ ಪರ್ಸನ್ ಮೇಡಮ್. ನಿಮಗೆ ಕಾಲ್ ಸಿಕ್ಕಿರೋದೇ ನಂಗೆ ತುಂಬಾ ಖುಷಿ ಆಗಿದೆ ಮೇಡಮ್.
0: ನೀವು ನಮಗೆ ಕಾಲ್ ಮಾಡಿದ್ದು ಬಹಳ ಸಂತೋಷ ಆಯ್ತು ಸ್ಫೂರ್ತಿ ಅವರೇ. ಹ್ಯಾಪಿ ಫ್ರೆಂಡ್ಶಿಪ್ ಡೇ, ಸ್ನೇಹಿತರ ದಿನಾಚರಣೆಯ ಶುಭಾಶಯ.
1: ಥ್ಯಾಂಕ್ ಯು ಮೇಡಮ್. ನನ್ನ ಎಲ್ಲ ಸ್ನೇಹಿತರಿಗೂ, ಎಲ್ಲ ಎಲ್ಲೆಲ್ಲಿದ್ದಾರೆ, ನಾನು ತುಂಬಾ ವರ್ಷದಿಂದ ಬೆಂಗಳೂರಲ್ಲಿ ಇರೋದು, ನನ್ನ ಟೆಂತ್ ಮುಗ್ದಾಗಿಂದ ಎಲ್ಲಾ ಫ್ರೆಂಡ್ಸಿಗೂ ನಾನು ಹ್ಯಾಪಿ ಫ್ರೆಂಡ್ಶಿಪ್ ಡೇ ಹೇಳ್ತೀನಿ ಮೇಡಮ್. ಈ ಬೆಂಗಳೂರಲ್ಲಿ ಒಂಥರ, ಬೆಂಗಳೂರು ಅಂತಾರೆ ನಮ್ಗೆ ತವ್ರ ಮನೆ ಇದ್ದಂಗೆ, ಮತ್ತೆ ಫ್ರೆಂಡ್ಸ್ ಇಲ್ಲಿ ಹೆಂಗೆ ಫ್ರೆಂಡ್ಸ್ ಆಗ್ತಾರೆ ಅಂತ ಹೇಳಕ್ಕಾಗಲ್ಲ. ನಾವು ಬಸ್ ಇಳಿದ ತಕ್ಷಣ ನಮ್ಗೆ ಒಂದೊಂದು ಹೆಜ್ಜೆಗೂ ನಮಗೆ ಒಂದ್ ಒಬ್ಬ ಫ್ರೆಂಡ್ಸ್ ಬೇಕಾಗ್ತಾರೆ. ಅವ್ರು ನಮ್ಮನ್ನ ಕೈ ಇಟ್ಕೊಂಡು ನಮ್ಮನ್ನ ಕರ್ಕೊಂಡು ಹೋಗ್ತಾರಲ್ಲ, ಅದ್ರಷ್ಟು ಮುಖ್ಯವಾದದ್ದು ಯಾವ್ದು ಇಲ್ಲ ಮೇಡಮ್.
0: ನೋಡಿ ನೋಡಿ,
1: ನನ್ನ ಹಾಸ್ಟೆಲ್ ಮೇಟ್ಸ್ ನನಗೆ ಫ್ರೆಂಡ್ಸ್, ನನ್ನ ರೂಮ್ ಮೇಟ್ಸ್ ನನ್ಗಿನ ಸೀನಿಯರ್ ನನಗೆ ಫ್ರೆಂಡ್ಶಿಪ್ ಫ್ರೆಂಡ್ ಆಗಿ ಕಾಣ್ತಾರೆ. ಹಂಗಾಗಿ ನನ್ ಫ್ರೆಂಡ್ಶಿಪ್ ಅಂದ್ರೆ ತುಂಬಾ ಇಷ್ಟ ನಂಗೆ. ನನ್ ಫ್ರೆಂಡ್ಸ್ ಅಂದ್ರೆ ಮೇಡಮ್ ಒಂದೇ ಒಂದ್ ಹಂಚ್ಕೋಬೇಕಂತಂದ್ರೆ, ನನ್ಗೆ ತುಂಬಾ ಫ್ರೆಂಡ್, ತುಂಬಾ ಆತ್ಮೀಯ ಗೆಳತಿ ಅಂದ್ರೆ ಮಾನಸ್ ಅಂತ. ಅವಳು ನಾನು ಕಾಲೇಜಿಂದ ಇದುವರೆಗೂ ನಂದ್ ಏನೇ ಪರ್ಸನಲ್ ಇದ್ರು ಅವಳಿಗೆ ಹೇಳ್ತೀನಿ, ಅವಳದ್ ಏನೇ ಇದನ್ನು ನನಗೆ ಹೇಳ್ತಾಳೆ ಮೇಡಮ್. ಅಷ್ಟು ನಾವಿಬ್ರು, ನನ್ ಬೆಸ್ಟ್ ಫ್ರೆಂಡ್ ಅಂದ್ರೆ ಮಾನಸ ಮೇಡಮ್.
0: ಓ, ತುಂಬಾ ಧನ್ಯವಾದ ಮಾನಸ ಅವ್ರಿಗೆ. ಸೊ ಸ್ಫೂರ್ತಿ ಅವರು ಹ್ಯಾಪಿ ಫ್ರೆಂಡ್ಶಿಪ್ ಡೇ ಸಂದೇಶ ಕಳಿಸಿದ್ದಾರೆ. ಎಷ್ಟು ಸಂತೋಷ ಆಯ್ತು ಸ್ಫೂರ್ತಿ ಅವರೇ, ನೀವು ನಮ್ಗೆ ಕರೆ ಮಾಡಿದ್ದು.
1: ಥ್ಯಾಂಕ್ ಯು,
0: ಥ್ಯಾಂಕ್ ಯು ಸೋ ಮಚ್ ಕರೆ.

ಮಾಡಿದ್ದಕ್ಕೆ. ನಿಮಗೆ ಹೀಗೆ ಒಳ್ಳೆಯದಾಗಲಿ, ನಿಮಗೆ ಇನ್ನೂ ಜೀವನದಲ್ಲಿ ಒಳ್ಳೊಳ್ಳೆ ಸ್ನೇಹಿತರು ಸಿಗಲಿ, ನಿಮ್ಮ ಬಾಳು ಬೆಳಗಾಗಲಿ ಅಂತ ಅಂತ ಇವತ್ತಿನ ಫ್ರೆಂಡ್ಶಿಪ್ ಡೇಗೆ ನಿಮಗೋಸ್ಕರ ಈ ಹಾಡು. ಓಕೆನಾ? ಬೈ ಬೈ.

ಸ್ನೇಹಿತರ ದಿನಾಚರಣೆ ಬಗ್ಗೆ ಮಾತಾಡ್ತಾ ಇದ್ವಿ. ನಮ್ಮ ಸ್ನೇಹಿತರನ್ನು ಆಯ್ಕೆ ಮಾಡುವ ಅವಕಾಶ ದೇವರು ನಮಗೆ ಕೊಟ್ಟಿದ್ದಾನೆ. ಬಹುಶಃ ಅದಕ್ಕೆ ಸ್ನೇಹ ಇಷ್ಟು ವಿಶೇಷ. ಇಂದಿನ ಈ ಸ್ನೇಹ ದಿನದಂದು ಒಂದು ಸಣ್ಣ ನಗು, ಒಂದು ಹಳೆಯ ನೆನಪು, ಒಂದು ಪ್ರೀತಿಯ ಕರೆ ಯಾರದೋ ದಿನವನ್ನು ತುಂಬ ಸುಂದರವಾಗಿಸಬಹುದು. ಯಾಕಂದರೆ ಸ್ನೇಹ ಎಂದಿಗೂ ಹಳೆಯದಾಗುವುದಿಲ್ಲ, ಹಳೆಯದಾಗುವುದು ಕ್ಯಾಲೆಂಡರ್ ಮಾತ್ರ. ಹಾಗೆ ಉಮಾಶಂಕರ್ HMT ಲೇಔಟ್ನಿಂದ ಒಂದು ವಿಶೇಷವಾದ ಸಂದೇಶ ಕಳಿಸಿದ್ದಾರೆ. ನನ್ನ ಓಲ್ಡ್ ಫ್ರೆಂಡ್ ಎಲ್ಲಿ ಹೋಗಿದ್ದಾಳೆ ಅಂತ ಗೊತ್ತಿಲ್ಲ. ನನ್ನ ಕ್ಲಾಸ್ಮೇಟ್ ಆಗಿದ್ಲು, ಅವಳಿಗೆ ವಿಶ್ ಕಳಿಸಿ. ನಾವಿಬ್ರು 50 ವರ್ಷಗಳ ಹಿಂದೆ KR ನಗರದ PWD ಕ್ವಾರ್ಟರ್ಸ್ನಲ್ಲಿ ಇದ್ವಿ. ಒಂದೇ ಒಂದ್ಸಲ ನಾನು ಅವ್ರನ್ನ ನೋಡಬೇಕು ಅಂತ ಆಸೆ. ಶಾರದಾ KR ನಗರದವರು ಎಲ್ಲಿದ್ರು, ಉಮಾಶಂಕರ್ ಅವರಿಗೆ ಸಂದೇಶ ಕಳಿಸಿ. umashankar873@gmail.com ಅಂತ ನಮಗೆ ಸಂದೇಶ ಕಳಿಸಿದ್ದಾರೆ ಉಮಾಶಂಕರ್ HMT ಲೇಔಟ್ನಿಂದ. ಅವರ ಫ್ರೆಂಡು ಶಾರದಾಗೋಸ್ಕರ 50 ಆಯಿತು ನಿಮ್ಮನ್ನ ನೋಡಿ, ನೀವು ಎಲ್ಲಿ ಹೋಗಿದ್ದೀರಾ ಅಂತ ಗೊತ್ತಿಲ್ಲ. ಖಂಡಿತವಾಗ್ಲೂ ಅವರಿಗೆ ಸಂದೇಶ ಕಳಿಸಿ umashankar873@gmail.com ಅಂತ ಹೇಳಬೇಕು. ಹಾ ಸ್ನೇಹಿತರೆ, ನಿಮ್ಮಲ್ಲಿ ಹಲವರನ್ನು ನಾನು ಎಂದಿಗೂ ಭೇಟಿ ಮಾಡೇ ಇಲ್ಲ, ಮುಖಾಮುಖಿಯಾಗಿ ಮಾತನಂತೂ ಆಡೇ ಇಲ್ಲ. ಆದರೂ ನಮ್ಮ ನಡುವೆ ಬೆಸೆದಿರುವ ಬಾಂಧವ್ಯ ಮಾತ್ರ ತುಂಬ ವಿಶೇಷ. ಪ್ರತಿದಿನ ನಿಮ್ಮ ಸಂದೇಶ, ನಿಮ್ಮ ಕರೆ, ನಿಮ್ಮ ಪ್ರೀತಿ ಇವೆಲ್ಲವೂ ನೀವು ಕೇವಲ ಶ್ರೋತೃಗಳಲ್ಲ, ನನ್ನ ಸ್ನೇಹಿತರು ಎಂಬ ಭಾವನೆ ತುಂಬ ಮೂಡಿಬಂದಿದೆ. ಕೆಲವೊಮ್ಮೆ ನಮ್ಮಿಂದ ತುಂಬ ಸಣ್ಣ ಪುಟ್ಟ ತಪ್ಪು ಆಗುತ್ತೆ, ದೊಡ್ಡ ತಪ್ಪು ಆಗುತ್ತೆ, ಮಾತು ತಡವರಿಸಬಹುದು. ಆದರೆ ನೀವು ಅದನ್ನೆಲ್ಲ ಪ್ರೀತಿಯಿಂದ ಸ್ವೀಕರಿಸಿದ್ದೀರಾ, ಪ್ರೋತ್ಸಾಹ ನೀಡಿದ್ದೀರಾ, ಯಾವಾಗಲೂ ನಮ್ಮ ಜೊತೆ ನಿಂತಿದ್ದೀರಾ. ಅದಕ್ಕಾಗಿ ಇಂದು ಈ ಸ್ನೇಹ ದಿನದಂದು ಹೃದಯಪೂರ್ವಕವಾಗಿ ಒಂದೇ ಒಂದು ಮಾತು ನಾನು ಹೇಳಬೇಕು. ನನ್ನ ಪ್ರತಿಯೊಬ್ಬ ಶ್ರೋತೃಗೂ ಧನ್ಯವಾದ. ನೀವು ಕೇವಲ ನಮ್ಮ ಕಾರ್ಯಕ್ರಮವನ್ನು ಕೇಳುವವರಲ್ಲ, ನೀವು ನಮ್ಮ ಸ್ನೇಹಿತರು, ನಮ್ಮ ಶಕ್ತಿ, ನಮ್ಮ ಕುಟುಂಬ. ನಿಮ್ಮ ಈ ಪ್ರೀತಿ, ವಿಶ್ವಾಸ ಮತ್ತು ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ನಿಮ್ಮೆಲ್ಲರಿಗೂ ಸ್ನೇಹ ದಿನದ ಹಾರ್ದಿಕ ಶುಭಾಶಯಗಳು. ಮತ್ತೊಮ್ಮೆ ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದಿದ್ದು RJ ಶಾಂತಲಾ. ಒನ್ಸ್ ಅಗೇನ್ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದ.

ಇದುವರೆಗೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು ಕೇಳಿದ್ರಿ. ಆತ್ಮೀಯ ಕೇಳುಗರಿಗೆಲ್ಲ ಸಮತ ಮಾಡುವ ಶುಭ ಸಂಜೆಯ ನಮಸ್ಕಾರಗಳು. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 5 ಗಂಟೆ.

ಕೇಳುಗರೆ, ಎಲ್ಲ ಶ್ರೋತೃ ಬಾಂಧವರಿಗೆ ಸ್ನೇಹಿತರ ದಿನಾಚರಣೆಯ ಶುಭಾಶಯಗಳು ಹೇಳ್ತಾ ನಮ್ಮ ಒಂದು ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ಮೊದಲನೇ ಗೀತೆ ಬಂದುಬಿಟ್ಟು ಚೌಕಬಾರ್ ಚಿತ್ರದ ಗೀತೆಯನ್ನು ವಿಕ್ರಮ್ ಸೂರಿಯವರ ಸಾಹಿತ್ಯದಲ್ಲಿ ಅಶ್ವಿನ್ ಪಿ ಕುಮಾರ್ ಅವರ ರಾಗ ಸಂಯೋಜನೆಯಲ್ಲಿ ಕೇಳಿ.

ಮಳವಳ್ಳಿ ಶ್ರೀಕೃಷ್ಣ ಅವರ ಸಾಹಿತ್ಯದಲ್ಲಿ ಕೇಳಿ. ಕಲರ್ಸ್ ರಮೇಶ್ ಅವರ ರಾಗ ಸಂಯೋಜನೆಯಲ್ಲಿ ಕಲರ್ಸ್ ಚಿತ್ರದ ಗೀತೆಯನ್ನು ಹೇಮಂತ್ ಅವರ ಧ್ವನಿಯಲ್ಲಿ.

0: ಅರೇಂಜ್ಮೆಂಟ್ ಆಯ್ತು. ಯಾವ್ದ್ರದ್ದು? ಚಿನ್ನುನ ಫೀಸ್ ನದ್ದು
1: ತೋರ್ಸು. 20,000 ಲೋನ್ ತಕ್ಷಣ? ಯಾರ್ ಕೊಡ್ತಿದ್ದಾರೆ ಗೊತ್ತಾ? ಬಡ್ಡಿ ಎಷ್ಟು? ಲೋನ್ ನಿಯಂತ್ರಿತ ಸಂಸ್ಥೆಗಳಿಂದಲೇ ತಗೊಳ್ಳಿ, ಅಗತ್ಯವಿರುವಷ್ಟೇ ಸಾಲ ತಗೊಳ್ಳಿ. ಅದು ನೋಡ್ಕೊಂಡು ಅರೇಂಜ್ಮೆಂಟ್ ಆಯ್ತು. ಸಂಬಳ ಅಡ್ವಾನ್ಸ್ ಆಗಿ ಕಳಿಸ್ಬಿಟ್ಟೆ.
2: ಆರ್ಬಿಐ ಹೇಳುತ್ತೆ,
3: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
4: ಚಿತ್ರಗೀತೆಗಳ ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಕೇಳಿ. ವಿಜಯ್ ಪ್ರಕಾಶ್ ಅವರ ಧ್ವನಿಯಲ್ಲಿ ಪದವಿ ಪೂರ್ವ ಚಿತ್ರದ ಗೀತೆಯನ್ನು, ಯೋಗರಾಜ್ ಭಟ್ ಅವರ ಸಾಹಿತ್ಯಕ್ಕೆ ಅರ್ಜುನ್ ಜನ್ಯ ಅವರ ಸಂಗೀತ ನಿರ್ದೇಶನವಿದೆ.

ಕಾರ್ತಿಕ್ ಅವರ ಧ್ವನಿಯಲ್ಲಿ ಕೇಳಿ ರೋಮಿಯೋ ಚಿತ್ರದ ಗೀತೆಯನ್ನು. ಸಂತು ಅವರ ಸಾಹಿತ್ಯಕ್ಕೆ ಅರ್ಜುನ್ ಜನ್ಯ ಅವರ ಸಂಗೀತ ನಿರ್ದೇಶನವಿದೆ.

ಮೈ ಆಟೋಗ್ರಾಫ್ ಚಿತ್ರಕ್ಕೆಂದು ಹಾಡಿದ್ದಾರೆ ಹರಿಹರನ್ ಅವರು. ಕೆ ಕಲ್ಯಾಣಿಯವರ ಸಾಹಿತ್ಯಕ್ಕೆ ಭಾರದ್ವಾಜ್ ಅವರ ಸಂಗೀತ ನಿರ್ದೇಶನವಿದೆ.

ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆಯ ಗೀತೆಯನ್ನು ಕೇಳಿ. ಉದಿತ್ ನಾರಾಯಣ ಅವರ ಧ್ವನಿಯಲ್ಲಿ ಫ್ರೆಂಡ್ಸ್ ಚಿತ್ರದ ಗೀತೆಯನ್ನು ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ಗುರುಕಿರಣ್ ಅವರ ಸಂಗೀತ ನಿರ್ದೇಶನವಿದೆ.

ಇದುವರೆಗೆ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 5:30.

0: ಯುವ ಸ್ನೇಹಿತರ ಕಾರ್ಯಕ್ರಮ ಯುವ ವಾಣಿ. ಯುವ ಸ್ನೇಹಿತರ ಕಾರ್ಯಕ್ರಮ ಯುವವಾಣಿ ಕೇಳುವಂತಹ ಎಲ್ಲ ಕೇಳುಗ ಬಾಂಧವರಿಗೂ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಸ್ನೇಹಿತರೇ, ಇಂದಿನ ಯುವವಾಣಿ ಕಾರ್ಯಕ್ರಮದಲ್ಲಿ ಕೇಳಿ ಕರೆಂಟ್ ಅಫೇರ್ಸ್, ಪ್ರಚಲಿತ ವಿದ್ಯಮಾನಗಳ ಪಕ್ಷಿ ನೋಟ. ಕಾರ್ಯಕ್ರಮದ ಮೊದಲನೇದಾಗಿ ಕೆಲವು ವಾಣಿಜ್ಯ ಪ್ರಕಟಣೆಗಳನ್ನು ಕೇಳಿ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರು ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರು ಸ್ಯಾಂಡಲ್ ಸೋಪ್.
2: ಅರ್ಜೆಂಟ್ ಆಗಿ ಫುಡ್ ಡೆಲಿವರಿ ಮಾಡಬೇಕು ಈ ಟ್ರಾಫಿಕ್ ಅಲ್ಲಿ. ಅಪಘಾತವಾಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನಪ್ಪ ಗತಿ?
1: ಅದಕ್ಕಾಗಿಯೇ ಕರ್ನಾಟಕ ಸರ್ಕಾರ ತಂದಿದೆ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ. ಅಪಘಾತ ವಿಮೆ, ಜೀವ ವಿಮೆ, ಆಸ್ಪತ್ರೆ ವೆಚ್ಚಕ್ಕೆ ನೆರವು, ಇವೆಲ್ಲವೂ ಉಚಿತ. 18-60 ವರ್ಷದ ಫುಡ್ ಡೆಲಿವರಿ ಹಾಗೂ ಇ ಕಾಮರ್ಸ್ ಸಂಸ್ಥೆಗಳಲ್ಲಿ ಡೆಲಿವರಿ ಕೆಲಸ ಮಾಡುತ್ತಿರುವ ಸೇವಾ ಸಿಂಧು ಪೋರ್ಟಲ್ನಲ್ಲಿ ನೋಂದಾಯಿಸಿದ ಅರ್ಹ ಗಿಗ್ ಕಾರ್ಮಿಕರಿಗೆ ಮಾತ್ರ ಈ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ 1-55-214 ಸಹಾಯವಾಣಿಗೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

0: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
1: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
2: 16 ರಿಂದ 70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSU.WSSP.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಕೇಳಿ ನಮ್ಮ ಮುಂದಿನ ಕಾರ್ಯಕ್ರಮ. ಇದೀಗ
4: ಆತ್ಮೀಯ ಯುವ ಸ್ನೇಹಿತರೆ, ಈ ವಾರದ ಕರೆಂಟ್ ಅಫೈರ್ಸ್ ಪ್ರಚಲಿತ ವಿದ್ಯಮಾನಗಳ ಒಂದು ನೋಟ. ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ನೀಟ್ ಪರೀಕ್ಷಾ ಅಕ್ರಮಗಳಿಗೆ ಹೊಣೆ ಹೊತ್ತು ಪದತ್ಯಾಗ ಮಾಡಬೇಕೆಂದು ವಿದ್ಯಾರ್ಥಿಗಳು ನಡೆಸಿದ ಹೋರಾಟಕ್ಕೆ ಮಣಿದು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ಕಳೆದ ಶನಿವಾರ ಮಧ್ಯಾಹ್ನ ರಾಜೀನಾಮೆ ನೀಡಿದ್ದಾರೆ. ಪ್ರಧಾನ್ ಅವರ ರಾಜೀನಾಮೆಯನ್ನು ಅಂಗೀಕರಿಸಲಾಗಿದೆ. ನೂತನ ಶಿಕ್ಷಣ ಸಚಿವರಾಗಿ ಪ್ರಹ್ಲಾದ್ ಜೋಶಿ ಅವರು ಹೆಚ್ಚುವರಿ ಹೊಣೆ ವಹಿಸಿಕೊಂಡಿದ್ದಾರೆ. ಪೋಲಿಯೋ ಪೀಡಿತರಾದ ಝಂಡೂ ಕುಮಾರ್ ಅವರು ಕಾಮನ್ವೆಲ್ತ್ ಕ್ರೀಡೆಗಳ ಪ್ಯಾರಾ ಹೆವಿ ವೇಟ್ ಪವರ್ ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ ಕಂಚಿನ ಪದಕ ಗೆದ್ದುಕೊಂಡಿದ್ದಾರೆ. ಇದು ಈ ಕ್ರೀಡೆಗಳಲ್ಲಿ ಭಾರತಕ್ಕೆ ಮೊದಲ ಪದಕವಾಗಿದೆ. ಬಿಹಾರದ ನಳಂದ ಜಿಲ್ಲೆಯವರಾದ 28 ವರ್ಷ ವಯಸ್ಸಿನ ಝಂಡೂ ಅವರು 130.9 ಪಾಯಿಂಟ್ಸ್ ಕಲೆ ಹಾಕಿದ್ದಾರೆ. ಅಂಚೆ ಇಲಾಖೆ ಮೂಲಕ ಗ್ರಾಹಕರಿಗೆ ಸರಕುಗಳನ್ನು ತಲುಪಿಸಲು ಇಲಾಖೆಯ ಜೊತೆಗೆ ಇ ಕಾಮರ್ಸ್ ಕಂಪನಿ ಫ್ಲಿಪ್ಕಾರ್ಟ್. ನಿಷೇಧಿತ ಆನ್ಲೈನ್ ಟೈಮ್ ಟೆಕ್ನಾಲಜೀಸ್ ಲಿಮಿಟೆಡ್ ಕಂಪನಿಗಳು 2017 ರಿಂದ 2025 ಆಗಸ್ಟ್ ವರೆಗೆ 19,984 ಕೋಟಿಯಷ್ಟು ಅಕ್ರಮ ಕಮಿಷನ್ ಪಡೆದಿವೆ. ಜಾರಿ ನಿರ್ದೇಶನಾಲಯ ಸಲ್ಲಿಸಿರುವ ದೋಷಾರೋಪ ಪಟ್ಟಿಯಲ್ಲಿ ಈ ಮಾಹಿತಿ ಬಹಿರಂಗವಾಗಿದೆ. ಬೆಂಗಳೂರಿನ ಆರ್ಥಿಕ ಅಪರಾಧಗಳ ವಿಶೇಷ ನ್ಯಾಯಾಲಯ ಇಡಿ ಅಧಿಕಾರಿಗಳು ಆರೋಪ ಪಟ್ಟಿ ಸಲ್ಲಿಸಿದ್ದು ಕಂಪನಿ ನಿರ್ದೇಶಕರಾದ ವಿಕಾಸ್ ತನೇಜ, ಪೃಥ್ವಿರಾಜ್ ಸಿಂಗ್, ದೀಪಾ ಸಿಂಗ್ ಅಹಲ್ವಾತ್ ಮತ್ತು ಅವರ ಪಾಲುದಾರರನ್ನು ಹೆಸರಿಸಿದ್ದಾರೆ. H-1B ವೀಸಾ ನೀಡುವುದನ್ನು 3 ವರ್ಷ ಸ್ಥಗಿತಗೊಳಿಸುವುದು ಮತ್ತು ಅದಕ್ಕಾಗಿ $1,00,000 ಶುಲ್ಕ ವಿಧಿಸುವುದನ್ನು ಕಾನೂನುಬದ್ಧಗೊಳಿಸುವ ಅವಕಾಶ ಒಳಗೊಂಡ ಮಸೂದೆಯೊಂದನ್ನು ಅಮೆರಿಕ ಸಂಸತ್ನ ಮೇಲ್ಮನೆಯ ಅಂದರೆ ಸೆನೆಟ್ನಲ್ಲಿ ಮಂಡಿಸಲಾಗಿದೆ. ದಕ್ಷಿಣ ಆಫ್ರಿಕಾದ ಈಜುಪಟು ಚಾಡಲ್ ಕ್ಲೋ ಅವರು ಕಾಮನ್ವೆಲ್ತ್ ಕ್ರೀಡೆಗಳ ಇತಿಹಾಸದಲ್ಲಿ ಅತಿ ಹೆಚ್ಚು ಪದಕಗಳನ್ನು ಗೆದ್ದ ಪುರುಷ ಅಥ್ಲೀಟ್ ಎಂಬ ಹಿರಿಮೆಗೆ ಪಾತ್ರರಾಗಿದ್ದಾರೆ. ಪುರುಷರ 400 ಮೀಟರ್ ಫ್ರೀಸ್ಟೈಲ್ ರಿಲೇಯಲ್ಲಿ ಅವರನ್ನು ಒಳಗೊಂಡ ತಂಡ ಕಂಚಿನ ಪದಕ ಗೆದ್ದುಕೊಂಡಿದೆ. 2010 ದೆಹಲಿ ಕಾಮನ್ವೆಲ್ತ್ ಕ್ರೀಡಾಕೂಟಗಳು ಅವರು ಪ್ರಾದಾರ್ಪಣೆ ಮಾಡಿದರು. ಆಗ ಅವರು ವಯಸ್ಸು 18. ಆ ಬಾರಿ ಅವರು 5 ಪದಕಗಳನ್ನು ಗೆದ್ದಿದ್ದರು. ಇದು ಅವರಿಗೆ 5ನೇ ಕಾಮನ್ವೆಲ್ತ್ ಕ್ರೀಡೆ ಆಗಿದೆ. ಅವರು ಇದುವರೆಗೆ 7 ಚಿನ್ನ, 4 ಬೆಳ್ಳಿ, 8 ಕಂಚಿನ ಪದಕಗಳನ್ನು ಗೆದ್ದಿದ್ದಾರೆ ಅಂತ ಕ್ರೀಡೆಗಳ ಜಾಲತಾಣದಲ್ಲಿ ದಾಖಲಾಗಿದೆ. ರಾಷ್ಟ್ರೀಯ ಪರೀಕ್ಷಾ ಏಜೆನ್ಸಿ ಅಂದರೆ NTA ನಡೆಸುವ ಪರೀಕ್ಷೆಗಳಲ್ಲಿ ಸುಧಾರಣೆಗಳನ್ನು ತರುವ ಕುರಿತು ಶಿಫಾರಸುಗಳನ್ನು ಮಾಡುವುದಕ್ಕಾಗಿ ಇನ್ಫೋಸಿಸ್ ಸಹ ಸಂಸ್ಥಾಪಕ ನಂದನ್ ನೀಲ್ಕೇಣಿ ನೇತೃತ್ವದ ಉನ್ನತಾಧಿಕಾರ ಕಾರ್ಯಪಡೆ ರಚಿಸಿದ್ದಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕಳೆದ ಭಾನುವಾರ ಘೋಷಿಸಿದ್ದರು. ಇಸ್ರೋ ಮಾಜಿ ಅಧ್ಯಕ್ಷ ಎಸ್ ಸೋಮನಾಥ್, ಗುಪ್ತಚರ ಸಂಸ್ಥೆ ಮಾಜಿ ನಿರ್ದೇಶಕ ತಪನ್ ಡೇಕಾ, ಚೆನ್ನೈ IIT ನಿರ್ದೇಶಕ ವಿ ಕಾಮಕೋಟಿ, ಮಾಜಿ ಶಿಕ್ಷಣ ಕಾರ್ಯದರ್ಶಿ ಅನಿತಾ ಕಾರ್ವಾಲ್ ಮತ್ತು ಲಾಜಿಸ್ಟಿಕ್ ತಜ್ಞ ಅಮೃತಲಾಲ್ ಮೀನಾ ಈ ಕಾರ್ಯಪಡೆ ಸದಸ್ಯರಾಗಿದ್ದಾರೆ. ಮಣಿಪುರದ ಸಾಯಿಕೋಮ ಮೀರಾಬಾಯಿ ಜಾನು ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಚಿನ್ನದ ಹ್ಯಾಟ್ರಿಕ್ ದಾಖಲಿಸಿದ್ದಾರೆ. ಮಹಿಳೆಯರ 48 kg ವಿಭಾಗ ಸ್ಪರ್ಧೆಯಲ್ಲಿ ಮೀರಾ ಅವರು ನಿರೀಕ್ಷೆಯಂತೆ ಚಿನ್ನ ಗೆದ್ದಿದ್ದಾರೆ. 2018 ಗೋಲ್ಡ್ ಕೋಸ್ಟ್ ಮತ್ತು 2022 ಬರ್ಮಿಂಗ್ ಹ್ಯಾಮ್ನಲ್ಲಿ ನಡೆದಂತಹ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಚಿನ್ನದ ಪದಕ ಸಾಧನೆ ಮಾಡಿದ್ದರು. ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ವೇಟ್ ಲಿಫ್ಟಿಂಗ್ ಸ್ಪರ್ಧೆಯ ಪುರುಷರ 60 kg ವಿಭಾಗದಲ್ಲಿ ರಿಷಿಕಾಂತ್ ಬೆಳ್ಳಿ ಗಳಿಸಿದ್ದಾರೆ. ಮಣಿಪುರದ ಲಿಫ್ಟರ್ 264 kg ಭಾರ ಎತ್ತಿದ್ರು. ಕೆನ್ಯಾದ ಜಶುವಾ ಅಮುಂಗ ಎಂಬಾಯ ಒಟ್ಟು 260 kg ಭಾರ ಎತ್ತಿದ ದಾಖಲೆಯೊಂದಿಗೆ ಕಂಚಿನ ಪದಕ ಪಡೆದರೆ ಮಲೇಷ್ಯಾದ ಮೊಹಮ್ಮದ್ ಅನಿಕ್ ಕಾಸ್ತನ್ ಅವರು ಚಿನ್ನದ ಪದಕ ಗೆದ್ದರು. ವೈಭವ್ ಸೂರ್ಯವಂಶಿ ಅವರ ಅಮೋಘ ಬ್ಯಾಟಿಂಗ್ ಮತ್ತು ಮಯಾಂಕ್ ಯಾದವ್ ಬೌಲಿಂಗ್ ಮುಂದೆ ಜಿಂಬಾಬ್ವೆ ತಂಡ ಹರಾರೆಯಲ್ಲಿ ನಡೆದಂತಹ T20 ಕ್ರಿಕೆಟ್ ಪಂದ್ಯದಲ್ಲಿ ಭಾರತದ ಎದುರು ಶರಣಾಗಿದೆ. ಶ್ರೇಯಸ್ ಅಯ್ಯರ್ ಬಳಗ ಸರಣಿಯ ಸಂಪೂರ್ಣವಾಗಿ ಜಯ ಸಾಧಿಸಿದೆ. ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡ ಭಾರತ ತಂಡ 20 ಓವರ್

ಅಲ್ಲಿ 5 ವಿಕೆಟ್ಗಳನ್ನಷ್ಟಕ್ಕೆ 192 ರನ್ ಗಳಿಸಿದರೆ ಜಿಂಬಾಬ್ವೆ ತಂಡ 20 ಓವರ್ಗಳಲ್ಲಿ 7 ವಿಕೆಟ್ಗಳಿಗೆ 157 ರನ್ ಗಳಿಸಿತು. ಭಾರತ ಕ್ರಿಕೆಟ್ ತಂಡ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕೌನ್ಸಿಲ್ T20 ರ್ಯಾಂಕಿಂಗ್ನಲ್ಲಿ ಮತ್ತೆ ಅಗ್ರಸ್ಥಾನಕ್ಕೆ ಮರಳಿದೆ. ಜಿಂಬಾಬ್ವೆ ಎದುರಿನ ಸರಣಿಯನ್ನು ಕೈವಶ ಮಾಡಿಕೊಂಡ ನಂತರ ಭಾರತ ತಂಡ ರ್ಯಾಂಕಿಂಗ್ ಪಟ್ಟಿಯಲ್ಲಿ ಅಗ್ರಸ್ಥಾನಕ್ಕೇರಿತು. ಅಗ್ರ ಕ್ರಮಾಂಕದ ಬ್ಯಾಟರ್ ಇಶಾನ್ ಕಿಶನ್ ಅವರ ಬ್ಯಾಟರ್ಗಳ ಕ್ರಮಾಂಕದಲ್ಲಿ ಅಗ್ರಸ್ಥಾನವನ್ನು ಉಳಿಸಿಕೊಂಡಿದ್ದಾರೆ. ನಂತರದಲ್ಲಿ ಅಭಿಷೇಕ್ ಶರ್ಮಾ ಇದ್ದಾರೆ. ಬೌಲಿಂಗ್ ವಿಭಾಗದಲ್ಲಿ ಸ್ಪಿನ್ನರ್ ವರುಣ್ ಚಕ್ರವರ್ತಿ ಅಗ್ರ 10ರಲ್ಲಿ ಸ್ಥಾನ ಉಳಿಸಿಕೊಂಡಿದ್ದಾರೆ. ಶಾಂತಿಯುತ ಪ್ರತಿಭಟನೆ ನಡೆಸುವುದು ಪ್ರತಿಯೊಬ್ಬರೂ ಹೊಂದಿರುವ ಪರಿಪೂರ್ಣ ಹಕ್ಕು, ಅದನ್ನು ಸಾಂವಿಧಾನಿಕ ಖಾತ್ರಿಪಡಿಸಿದೆ. ಹೀಗಾಗಿ ಪೊಲೀಸರಿಂದ ಬಲಪ್ರಯೋಗ, ಲಾಠಿ ಪ್ರಹಾರಕ್ಕೆ ಪ್ರತಿಭಟನೆಯ ಕಾರಣ ಎಂಬ ಸಮರ್ಥನೆಯನ್ನು ಒಪ್ಪಲಾಗದು ಅಂತ ಸುಪ್ರೀಂ ಕೋರ್ಟ್ ಕಳೆದ ಸೋಮವಾರ ಹೇಳಿದೆ. ಪ್ರತಿಭಟನೆ ವೇಳೆ ವಿದ್ಯಾರ್ಥಿಗಳು ಹಾಗೂ ಪೊಲೀಸರು ಗಾಯಗೊಂಡಿರುವ ಬಗ್ಗೆ ಕಳವಳ ವ್ಯಕ್ತಪಡಿಸಿರುವ ಕೋರ್ಟ್, ವ್ಯಕ್ತಿ ಯಾರೇ ಆಗಿರಲಿ ಪ್ರತಿಯೊಬ್ಬರ ಜೀವವು ಮುಖ್ಯ ಅಂತ ಹೇಳಿದೆ. ನೀಟ್ UG ಪ್ರಶ್ನೆಪತ್ರಿಕೆ ಸೋರಿಕೆ ಹಾಗೂ ವಿವಿಧ ಪರೀಕ್ಷೆಗಳಲ್ಲಿನ ಅಕ್ರಮ ಖಂಡಿಸಿ ದೆಹಲಿಯ ಜಂತರ್ ಮಂತರ್ ಸೇರಿದಂತೆ ದೇಶದ ವಿವಿಧ ಕಡೆ ಪ್ರತಿಭಟನೆ ನಡೆಸಿದ ವಿದ್ಯಾರ್ಥಿಗಳ ಮೇಲೆ ಪೊಲೀಸರು ಮಿತಿಮೀರಿ ಬಲಪ್ರಯೋಗ ಮಾಡಿದ್ದಾರೆ ಎಂದು ಆರೋಪಿಸಿ ಸಲ್ಲಿಸಲಾದ ಅರ್ಜಿಗಳ ವಿಚಾರಣೆ ವೇಳೆ ನ್ಯಾಯಪೀಠ ಈ ಮಾತು ಹೇಳಿದೆ. ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ನೇತೃತ್ವದ ಪೀಠ ಅರ್ಜಿಗಳ ವಿಚಾರಣೆ ನಡೆಸಿತು. ನ್ಯಾಯಮೂರ್ತಿಗಳಾದ ಜಯ ಮಾಲ್ಯ ಬಾಗ್ಟಿ ಮತ್ತು ವಿ ಮೋಹನ ಅವರು ಈ ಪೀಠದಲ್ಲಿ ಇದ್ದಾರೆ. ಕನ್ನಡ ಪುಸ್ತಕ ಪ್ರಾಧಿಕಾರದ 2025ನೇ ಸಾಲಿನ ವಾರ್ಷಿಕ ಪ್ರಶಸ್ತಿಗಳನ್ನು ಘೋಷಿಸಲಾಗಿದೆ. ವಿಜಯನಗರ ಜಿಲ್ಲೆ ಹೊಸಪೇಟೆಯ ಪಲ್ಲವ ಪ್ರಕಾಶನ ಅತ್ಯುತ್ತಮ ಪ್ರಕಾಶನ ಪ್ರಶಸ್ತಿಗೆ ಆಯ್ಕೆಯಾಗಿದೆ. ಪ್ರಶಸ್ತಿ ಮೊತ್ತ 1 ಲಕ್ಷ ಅಂತ ಪ್ರಾಧಿಕಾರದ ಅಧ್ಯಕ್ಷ ಮಾನಸ ತಿಳಿಸಿದ್ದಾರೆ. ಪ್ರೊಫೆಸರ್ MM ಕಲಬುರ್ಗಿ ಮಾನವಿಕ ಅಧ್ಯಯನ ಪ್ರಶಸ್ತಿಗೆ ಮೈಸೂರಿನ ಪ್ರೊಫೆಸರ್ ರಾಮೇಗೌಡ ಅವರನ್ನು ಆಯ್ಕೆ ಮಾಡಲಾಗಿದೆ. ಪ್ರಶಸ್ತಿ ಮೊತ್ತ 75,000. ಡಾಕ್ಟರ್ GP ರಾಜರತ್ನಂ ಸಾಹಿತ್ಯ ಪರಿಚಾರಕ ಪ್ರಶಸ್ತಿಗೆ ಬೀದರ್ನ ಶ್ರೀ ಚನ್ನಬಸವೇಶ್ವರ ಸಂಸ್ಥಾನ ಹಿರೇಮಠ ಹಾರಕೂಡದ ಚನ್ನವೀರ ಶಿವಾಚಾರ್ಯ ಅವರನ್ನು ಆಯ್ಕೆ ಮಾಡಲಾಗಿದೆ. ಪ್ರಶಸ್ತಿ 50,000 ನಗದು ಒಳಗೊಂಡಿದೆ. ಡಾಕ್ಟರ್ ಅನುಪಮ ನಿರಂಜನ ವೈದ್ಯಕೀಯ ಹಾಗೂ ವಿಜ್ಞಾನ ಸಾಹಿತ್ಯ ಪ್ರಶಸ್ತಿಗೆ ಮಂಗಳೂರಿನ ಡಾಕ್ಟರ್ ಬಿ ಶ್ರೀನಿವಾಸ ಕಕ್ಕಿಲ್ಲಾಯ ಅವರನ್ನು ಆಯ್ಕೆ ಮಾಡಲಾಗಿದೆ ಅಂತ ಹೇಳಲಾಗಿದೆ. ಪ್ರಶಸ್ತಿ ಮೊತ್ತ 25,000 ಇದೆ. ಈ ಬಾರಿ ಚುಟುಕು ಯೋಗಾಚಾರ್ಯ ಡಾಕ್ಟರ್ MGR ಅರಸ್ ದತ್ತಿ ಬಹುಮಾನಕ್ಕೆ AE ವೀರಭದ್ರೇಗೌಡ ಅಂದರೆ ಅಂದಲೆ ಹಾಗೂ ಡಾಕ್ಟರ್ ಅಂಬಾ MGR ಅರಸ್ ದತ್ತಿ ಬಹುಮಾನಕ್ಕೆ ವಿಟ್ಲ ಅರಮನೆಯ ವಿ ಸೀತಾಲಕ್ಷ್ಮಿ ವರ್ಮ ಅವರ ಬೊಗೆಸೆಯೊಳಗಿನ ಚುಟುಕು ಸಾಗರ ಕೃತಿಯನ್ನು ಆಯ್ಕೆ ಮಾಡಲಾಗಿದೆ. ಬಹುಮಾನದ ಮೊತ್ತ ತಲಾ 6,000 ಒಳಗೊಂಡಿದೆ. ಕಳೆದ ವರ್ಷದ ತಮಿಳುನಾಡಿನ ಕರೂರ್ನಲ್ಲಿ ನಡೆಸಿದ ಕಾಲ್ತುಳಿತದಲ್ಲಿ ಮೃತರಾದವರ ಸಂಬಂಧಿಕರಿಗೆ ಸರ್ಕಾರಿ ನೌಕರಿ ಕೊಡುವ ಆದೇಶವನ್ನು ಮದ್ರಾಸ್ ಹೈಕೋರ್ಟ್ ಮಧುರೆ ಪೀಠವು ಸೋಮವಾರ ರದ್ದುಗೊಳಿಸಿದೆ. ಇದರಿಂದ ಮುಖ್ಯಮಂತ್ರಿ ಸಿ ಜೋಸೆಫ್ ವಿಜಯ್ ನೇತೃತ್ವದ TVK ಸರ್ಕಾರಕ್ಕೆ ಹಿನ್ನಡೆಯಾಗಿದೆ. ದೇಶದ ನಾಗರಿಕರಿಗೆ ಸಂವಿಧಾನದ 14 ಮತ್ತು 16ನೇ ವಿಧಿಯ ಅಡಿ ನೀಡಲಾದ ಖಾತರಿಯ ಸ್ಪಷ್ಟ ಉಲ್ಲಂಘನೆ ಇದು. ಕಾರ್ಯಾಂಗ ಸಂವಿಧಾನದ ಪರಿಮಿತಿಯಲ್ಲಿ ಅಧಿಕಾರ ಚಲಾಯಿಸಬೇಕು ಎಂದು ಹೇಳಿದೆ. ವಾರ್ಷಿಕ ಒಟ್ಟು ಆದಾಯ 100 ಕೋಟಿ ಅಥವಾ ಅದಕ್ಕಿಂತ ಹೆಚ್ಚು ಎಂಬುದಾಗಿ ಹೇಳಿಕೊಂಡವರ ಸಂಖ್ಯೆಯು 2025-26ನೇ ತೆರಿಗೆ ಮೌಲ್ಯಮಾಪನ ವರ್ಷದಲ್ಲಿ ಅವರ ಸಂಖ್ಯೆ 576ಕ್ಕೆ ಹೆಚ್ಚಾಗಿದೆ ಅಂತ ಕೇಂದ್ರ ಸರ್ಕಾರ ಸಂಸತ್ಗೆ ಕಳೆದ ಸೋಮವಾರ ತಿಳಿಸಿದೆ. 100 ಕೋಟಿ ಅಥವಾ ಅದಕ್ಕಿಂತ ಹೆಚ್ಚಿನ ವಾರ್ಷಿಕ ಆದಾಯ ಹೊಂದಿರುವವರ ಸಂಖ್ಯೆಯು ಕಳೆದ 5 ವರ್ಷಗಳ ಅವಧಿಯಲ್ಲಿ 4 ಪಟ್ಟು ಹೆಚ್ಚಾಗಿದೆ ಅಂತ ಕೇಂದ್ರ ಹಣಕಾಸು ಖಾತೆ ರಾಜ್ಯ ಸಚಿವ ಪಂಕಜ್ ಚೌಧರಿ ನೀಡಿರುವ ಉತ್ತರದಲ್ಲಿ ತಿಳಿಸಲಾಗಿದೆ. ಭಾರತದ ವೇಟ್ ಲಿಫ್ಟರ್ ಜ್ಞಾನೇಶ್ವರಿ ಯಾದವ್ ಅವರು ಕಾಮನ್ವೆಲ್ತ್ ಕ್ರೀಡೆಗಳ ಮಹಿಳೆಯರ 53 ಕೆಜಿ ವಿಭಾಗದಲ್ಲಿ ಸೋಮವಾರ ಬೆಳ್ಳಿ ಪದಕ ಗೆದ್ದುಕೊಂಡಿದ್ದಾರೆ. ಅದರೊಂದಿಗೆ ಚಿನ್ನಕ್ಕಾಗಿ ನಡೆದ ಪೈಪೋಟಿಯಲ್ಲಿ ನೈಜೀರಿಯಾದ ಒನೋಮೋ ಒಮ್ಲೋಲೋ ದಿದಿಹಾ ಚಿನ್ನ ಗೆದ್ದಿದ್ದರಲ್ಲದೆ ಆ ಹಾದಿಯಲ್ಲಿ ನೂತನ ದಾಖಲೆಗಳನ್ನು ಬರೆದರು. ಮಹಿಳೆಯರ 58 ಕೆಜಿ ವಿಭಾಗದಲ್ಲಿ ವಿಂಧ್ಯಾರಾಣಿ ಕಂಚಿನ ಪದಕ ಗೆದ್ದುಕೊಂಡರು. ಭಾರತದ ಪ್ರತಿಷ್ಠಾ ಸಮಂತಾ ಅವರು ಕಳೆದ ಸೋಮವಾರ ಕಾಮನ್ವೆಲ್ತ್ ಗೇಮ್ಸ್ನ ಆರ್ಟಿಸ್ಟಿಕ್ ಜಿಮ್ನಾಸ್ಟಿಕ್ಸ್ ಸ್ಪರ್ಧೆಯ ಮಹಿಳೆಯರ ವಾಲ್ಟ್ ಫೈನಲ್ನಲ್ಲಿ 7ನೇ ಸ್ಥಾನ ಗಳಿಸಿದ್ದಾರೆ. 8 ಸ್ಪರ್ಧಿಗಳಿದ್ದ ಫೈನಲ್ಗೆ ಅರ್ಹತೆ ಪಡೆದಿದ್ದ ಪಶ್ಚಿಮ ಬಂಗಾಳದ ಜಿಮ್ನಾಸ್ಟ್ ತಮ್ಮ ಮೊದಲ ವಾಲ್ಟ್ನಲ್ಲಿ ಹಾಗೂ 3 ವಾಲ್ಟ್ಗಳಲ್ಲಿ ಅಂಕ 12,883 ಅಂಕ ಕಲೆ ಹಾಕಿದ್ದಾರೆ. ಕೆನಡಾದ ಲಿಯಾ ಮೋನಿಕಾ ಫ್ರಾಂಟೈನ್ ಅವರು ಅದ್ಭುತ ಪ್ರದರ್ಶನ ನೀಡುವ ಮೂಲಕ ಚಿನ್ನದ ಪದಕ ಗೆದ್ದರು. ಇಂಗ್ಲೆಂಡ್ನ ಅಬಿಗೈಲ್ ಮಾರ್ಟಿನ್ ಬೆಳ್ಳಿ ಪದಕ ಗೆದ್ದರೆ ವೇಲ್ಸ್ನ ಅಬಿಗೈಲ್ ರೋಪರ್ ಕಂಚಿನ ಪದಕ ಗೆದ್ದಿದ್ದಾರೆ. ಭಾರತದ ಭರವಸೆಯ
ಶೂಟರ್ ಇಶಾ ಸಿಂಗ್ ಅವರು ISSF ಶೂಟಿಂಗ್ ವಿಶ್ವಕಪ್ ಮಹಿಳೆಯರ 25 meter ಪಿಸ್ತೂಲ್ ಸ್ಪರ್ಧೆಯಲ್ಲಿ ಸ್ವರ್ಣಕ್ಕೆ ಗುರಿ ಇಟ್ಟಿದ್ದರು. ಒಲಿಂಪಿಯನ್ ಮನು ಬಾಕರ್ ಅವರು ಕಂಚು ಗೆದ್ದಿದ್ದಾರೆ. ತಲಾ 1 ಚಿನ್ನ ಬೆಳ್ಳಿ ಹಾಗೂ ಕಂಚಿನ ಪದಕ ಜಯಿಸಿರುವ ಭಾರತ ಪದಕ ಪಟ್ಟಿಯಲ್ಲಿ 3ನೇ ಸ್ಥಾನದಲ್ಲಿದೆ. ಚೀನಾ ಮತ್ತು ಅಮೆರಿಕ ಮೊದಲೆರಡು ಸ್ಥಾನದಲ್ಲಿವೆ. ಸಾಂಘಿಕ ಪ್ರದರ್ಶನ ತೋರಿದ ಭಾರತದ ಸಬ್ ಜೂನಿಯರ್ ಬಾಲಕರ ತಂಡ FIH ಯೂತ್ ಹಾಕಿ ಫೈವ್ ಸ್ಟಾರ್ ಏಷ್ಯನ್ ಚಾಂಪಿಯನ್ಶಿಪ್ನ ಫೈನಲ್ನಲ್ಲಿ ಪಾಕಿಸ್ತಾನ ತಂಡವನ್ನು ಮಣಿಸಿ ಚಿನ್ನದ ಪದಕ ಗೆದ್ದುಕೊಂಡಿದೆ. ಭಾರತ ತಂಡದ ಪರ ರೋಮಿತ್ ಪಾಲ್, ನಾಯಕ ಕೇತನ್ ಕುಶ್ವಾಹಾ ಮತ್ತು ಶಾರುಖ್ ಅಲಿ ಗೋಲು ದಾಖಲಿಸಿದರು. ಪಾಕ್ ಪರ ಮೊಹಮ್ಮದ್ ಉಸ್ಮಾನ್ ಮಾತ್ರ 1 ಗೋಲು ಗಳಿಸಿದರು. ಬಾಲಕರ ತಂಡದ ಸದಸ್ಯರಿಗೆ ತಲಾ 2 ಲಕ್ಷ, ನೆರವು ಸಿಬ್ಬಂದಿಗೆ ತಲಾ 1 ಲಕ್ಷ ಬಹುಮಾನವನ್ನು ಹಾಕಿ ಇಂಡಿಯಾ ಘೋಷಿಸಿದೆ. ಇನ್ನು ಮಹಿಳೆಯರ ಭಾರತದ ಸಬ್ ಜೂನಿಯರ್ ಬಾಲಕಿಯರ ತಂಡ ಫೈನಲ್ ಪಂದ್ಯದಲ್ಲಿ ಚೀನಾ ತಂಡಕ್ಕೆ ಸೋತು ಬೆಳ್ಳಿ ಪದಕ ತಮ್ಮದಾಗಿಸಿಕೊಂಡಿತು. ಚೀನಾ ಮತ್ತು ಭಾರತ ತಂಡಗಳು ವಿಶ್ವಕಪ್ಗೆ ಅರ್ಹತೆ ಪಡೆದುಕೊಂಡಿದ್ದವು. ಬಾಲಕಿಯರ ತಂಡದ ಆಟಗಾರ್ತಿಯರಿಗೆ ತಲಾ 1 ಲಕ್ಷ ಮತ್ತು ನೆರವು ಸಿಬ್ಬಂದಿಗೆ 50,000 ಘೋಷಿಸಲಾಗಿದೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಖಂಡಿಸಿ ದೇಶದ ವಿವಿಧೆಡೆ ನಡೆದ ಪ್ರತಿಭಟನೆಗಳಲ್ಲಿ ಭಾಗವಹಿಸಿದ್ದಕ್ಕಾಗಿ ಬಂಧಿತರಾಗಿರುವ 18 ವರ್ಷ ಒಳಗಿನವರ ಹಾಗೂ ಯಾವುದೇ ಅಪರಾಧ ಹಿನ್ನೆಲೆ ಇಲ್ಲದ ವಿದ್ಯಾರ್ಥಿಗಳನ್ನು ಬಿಡುಗಡೆ ಮಾಡುವಂತೆ ಸುಪ್ರೀಂ ಕೋರ್ಟ್ ಮಂಗಳವಾರ ನಿರ್ದೇಶನ ನೀಡಿದೆ. ವಿದ್ಯಾರ್ಥಿಗಳ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಪಾಲ್ಗೊಂಡವರ ವಿರುದ್ಧ ಯಾವುದೇ ಬಲವಂತದ ಕ್ರಮ ಕೈಗೊಳ್ಳಬಾರದು ಅಂತ ಕೂಡ ರಾಜ್ಯಗಳಿಗೆ ಸೂಚನೆ ನೀಡಿದೆ. ಪ್ರತಿಭಟನೆ ವೇಳೆ ನಡೆದ ಪೊಲೀಸ್ ದೌರ್ಜನ್ಯದ ಆರೋಪಗಳಿಗೆ ಸಂಬಂಧಿಸಿದ ಅರ್ಜಿಗಳ ವಿಚಾರಣೆ ನಡೆಸಿದ ಭಾರತದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್, ನ್ಯಾಯಮೂರ್ತಿಗಳಾದ ಜಯಮಾಲ್ಯ ಬಾಗಟಿ ಮತ್ತು ವಿ ಮೋಹನ ಅವರ ಪೀಠ ಈ ವಿಷಯದ ಕುರಿತು ನ್ಯಾಯಯುತ ಮತ್ತು ಸ್ವತಂತ್ರ ತನಿಖೆಯ ಅಗತ್ಯವಿದೆ ಅಂತ ಅಭಿಪ್ರಾಯಪಟ್ಟಿದೆ. ವಸತಿ ಯೋಜನೆ ಹಾಗೂ ಮೂಲಸೌಕರ್ಯ ಯೋಜನೆಗಳಿಗೆ ನಿರ್ಮಾಣ ವಸ್ತುಗಳು ಸಾಕಷ್ಟು ಲಭ್ಯತೆ ಇರುವುದನ್ನು ಖಾತರಿಪಡಿಸುವ ನಿಟ್ಟಿನಲ್ಲಿ ಪುದುಚೇರಿ ಹೊರತುಪಡಿಸಿ ನೆರೆಯ ರಾಜ್ಯಗಳಿಗೆ 3 ತಿಂಗಳ ಕಾಲ ಗಟ್ಟಿ ಶಿಲೆಗಳನ್ನು ಸಾಗಣೆ ಮಾಡುವುದನ್ನು ತಮಿಳುನಾಡು ಸರ್ಕಾರ ನಿಷೇಧ ಮಾಡಿದೆ. ಜಲ್ಲಿಕಲ್ಲು, ಎಂ ಸ್ಯಾಂಡ್, ಉರುಳುಕಲ್ಲು, ಕಟ್ಟಡ ಹಾಗೂ ರಸ್ತೆ ನಿರ್ಮಾಣಕ್ಕೆ ಬಳಸಲು ಕಲ್ಲುಗಳನ್ನು ಸಾಗಣೆ ಮಾಡುವುದನ್ನು ನಿಷೇಧಿಸಲಾಗಿದೆ. ಕೇರಳ ಹಾಗೂ ಕರ್ನಾಟಕಕ್ಕೆ ತಮಿಳುನಾಡಿನಿಂದ ದೊಡ್ಡ ಪ್ರಮಾಣದಲ್ಲಿ ಇವುಗಳನ್ನು ಸಾಗಣೆ ಮಾಡಲಾಗುತ್ತಿತ್ತು. ಶರ್ಮಿಳಾ ಅವರು ಕಾಮನ್ವೆಲ್ತ್ ಕ್ರೀಡಾಕೂಟದ ಪ್ಯಾರಾ ವಿಭಾಗದ ಮಹಿಳೆಯರ F75 ಶಾಟ್ಪಟ್ನಲ್ಲಿ ಚಿನ್ನ ಗೆದ್ದಿದ್ದಾರೆ. ಈ ಸಾಧನೆ ಮಾಡಿದ ಭಾರತದ ಮೊದಲ ಪ್ಯಾರಾ ಅಥ್ಲೀಟ್ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಶರ್ಮಿಳಾ ಅವರಿಗೆ ಸ್ಪರ್ಧೆಯೊಡ್ಡಿದ ಕನ್ನಡತಿ ಶಿಲ್ಪಾ ಶೈಲಾ ಅವರು ಕಂಚು ಪಡೆದರು. ಶಿಲ್ಪಾ ಅವರು 7.26 meter ದೂರ ಥ್ರೋ ಮಾಡಿದರು. ಭಾರತದ ಉದಯೋನ್ಮುಖ ವೇಟ್ ಲಿಫ್ಟರ್ ವಲ್ಲೂರಿ ಅಜಯ್ ಬಾಬು ಅವರು ಕಾಮನ್ವೆಲ್ತ್ ಗೇಮ್ಸ್ನ ಪುರುಷರ 79 kg ವಿಭಾಗದಲ್ಲಿ ಬೆಳ್ಳಿ ಪದಕಕ್ಕೆ ಕೊರಳೊಡ್ಡಿದ್ದಾರೆ. ವೇಟ್ ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ ಭಾರತಕ್ಕೆ ಲಭಿಸಿದ 6ನೇ ಪದಕ ಇದಾಗಿದೆ. ಆಂಧ್ರಪ್ರದೇಶದ 21 ವರ್ಷದ ಅಜಯ್ ಅವರು ಒಟ್ಟು 330 kg ಭಾರ ಎತ್ತುವ ಮೂಲಕ ಈ ಕೂಟ ದಾಖಲೆಯೊಂದಿಗೆ 2ನೇ ಸ್ಥಾನ ಪಡೆದಿದ್ದಾರೆ. ಮಲೇಷ್ಯಾದ ಏರಿ ಹಿದಾಯತ್ ಮೊಹಮ್ಮದ್ ಅವರು ಕೂಟ ದಾಖಲೆಯೊಂದಿಗೆ ಚಿನ್ನದ ಪದಕ ಗೆದ್ದರು. ಇಂಗ್ಲೆಂಡ್ನ ಕ್ರಿಸ್ ಮೆರಿನ್ ಅವರು ಕಂಚಿನ ಪದಕ ತಮ್ಮದಾಗಿಸಿಕೊಂಡಿದ್ದಾರೆ. ಡಿಜಿಟಲ್ ಅರೆಸ್ಟ್ ಪ್ರಕರಣಗಳಲ್ಲಿನ ಕ್ರಿಮಿನಲ್ ಕಾನೂನಿನ ಅಡಿ ಪ್ರತ್ಯೇಕ ಅಪರಾಧ ಅಂತ ವ್ಯಾಖ್ಯಾನಿಸಬೇಕು ಮತ್ತು ಅದಕ್ಕೆ ಕಠಿಣ ಶಿಕ್ಷೆ ವಿಧಿಸುವ ಕಾನೂನು ರೂಪಿಸಬೇಕು ಅಂತ ಕೇಂದ್ರ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಸಲಹೆ ನೀಡಿದೆ. ಹೆಚ್ಚುತ್ತಿರುವ ಡಿಜಿಟಲ್ ಅರೆಸ್ಟ್ ಪ್ರಕರಣಗಳ ಕುರಿತ ಅರ್ಜಿಯನ್ನು ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಮತ್ತು ನ್ಯಾಯಮೂರ್ತಿಗಳಾದ ಜಯಮಾಲ್ಯ ಬಾಗಟಿ, ವಿ ಮೋಹನ ಅವರಿದ್ದ ಪೀಠ ವಿಚಾರಣೆ ನಡೆಸಿತು. ಪ್ರಾಥಮಿಕ ತನಿಖೆಯಲ್ಲಿ ಆರೋಪ ಸಾಬೀತಾದರೆ ತಕ್ಷಣವೇ ಆರೋಪಿಗಳ ಆಸ್ತಿಯನ್ನು ಮುಟ್ಟುಗೋಲು ಹಾಕಿಕೊಳ್ಳುವ ನಿಯಮ ತರಬೇಕು ಅಂತ ಪೀಠ ಅಭಿಪ್ರಾಯಪಟ್ಟಿದೆ. ಚಾಲ್ತಿ ಖಾತೆ ಹಾಗೂ ಉಳಿತಾಯ ಖಾತೆಯಲ್ಲಿ ಕನಿಷ್ಠ ಮೊತ್ತವನ್ನು ಕಾಯ್ದುಕೊಳ್ಳದವರಿಗೆ ದಂಡ ವಿಧಿಸುವ ಮೂಲಕ ಖಾಸಗಿ ಬ್ಯಾಂಕ್ಗಳು 2025-26 ಹಣಕಾಸು ವರ್ಷದಲ್ಲಿ 4,948 ಕೋಟಿ ಗಳಿಸಿವೆ. ಇದೇ ಹಣಕಾಸು ವರ್ಷದಲ್ಲಿ ಸರ್ಕಾರಿ ಬ್ಯಾಂಕ್ಗಳು ಕನಿಷ್ಠ ಮೊತ್ತವನ್ನು ಕಾಯ್ದುಕೊಳ್ಳುವವರಿಗೆ ದಂಡ ವಿಧಿಸುವ ಮೂಲಕ 2,137 ಕೋಟಿ ಗಳಿಸಿವೆ ಅಂತ ಕೇಂದ್ರ ಹಣಕಾಸು ಖಾತೆ ರಾಜ್ಯ ಸಚಿವ ಪಂಕಜ್ ಚೌಧರಿ ಅವರು ರಾಜ್ಯಸಭೆಗೆ ನೀಡಿರುವ ಲಿಖಿತ ಉತ್ತರದಲ್ಲಿ ತಿಳಿಸಿದ್ದಾರೆ. ಸರ್ಕಾರಿ ಹಾಗೂ ಖಾಸಗಿ ಬ್ಯಾಂಕ್ಗಳು ಹೀಗೆ ಸಂಗ್ರಹಿಸಿದ ಒಟ್ಟು ಮೊತ್ತ 7,000 ಕೋಟಿಗಿಂತ ಜಾಸ್ತಿಯಾಗಿದೆ. ಭಾರತೀಯ ರಿಸರ್ವ್ ಬ್ಯಾಂಕ್ನಿಂದ ಪಡೆದ ಮಾಹಿತಿ ಆಧರಿಸಿ ಸಚಿವರು ಈ ಉತ್ತರ ನೀಡಿದ್ದಾರೆ.
ಪರಿಸರ ಸಂಬಂಧಿ ಅನುಮತಿ ಪಡೆಯದೆ ಕೈಗೆತ್ತಿಕೊಂಡ ಯೋಜನೆಗಳಿಗೆ ಘಟನೋತ್ತರವಾಗಿ ಪರಿಸರ ಅನುಮತಿ ನೀಡಲು ಅವಕಾಶ ಕಲ್ಪಿಸಿ ಕೇಂದ್ರ ಸರ್ಕಾರ 2021ರಲ್ಲಿ ಹೊರಡಿಸಿದ ಆದೇಶವನ್ನು ಸುಪ್ರೀಂ ಕೋರ್ಟ್ ಕಳೆದ ಬುಧವಾರ ರದ್ದುಗೊಳಿಸಿದೆ. ಭವಿಷ್ಯಕ್ಕೆ ಅನ್ವಯವಾಗುವಂತೆ ಈ ತೀರ್ಪು ನೀಡಲಾಗಿದೆ ಅಂತ ನ್ಯಾಯಾಲಯ ಸ್ಪಷ್ಟಪಡಿಸಿದೆ. ಇದರಿಂದಾಗಿ ಕರ್ನಾಟಕದ ವಿಜಯಪುರದಲ್ಲಿ ನಿರ್ಮಾಣಗೊಂಡಿರುವ ವಿಮಾನ ನಿಲ್ದಾಣ ಸೇರಿದಂತೆ ನೆಲಸಮದ ಭೀತಿ ಎದುರಿಸುತ್ತಿರುವ ಹಲವಾರು

ಸಾರ್ವಜನಿಕ ಯೋಜನೆಗಳ ಬಗ್ಗೆ ಮೂಡಿದ ಆತಂಕ ದೂರವಾಗಿದೆ. ಭಾರತದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಮತ್ತು ನ್ಯಾಯಮೂರ್ತಿಗಳಾದ ಜಯಮಾಲ್ಯ ಬಾಗಟಿ ಹಾಗೂ ವಿಪುಲ್ ಎಂ ಪಂಚೋಲಿ ಅವರ ಪೀಠ ಪರಿಸರ ಸುರಕ್ಷತಾ ಕ್ರಮಗಳನ್ನು ಮತ್ತಷ್ಟು ಬಲಪಡಿಸುವ ಈ ಮಹತ್ವದ ತೀರ್ಪು ನೀಡಿದೆ. ಕೇಂದ್ರ ಸರ್ಕಾರ 1986 ಪರಿಸರ ಸಂರಕ್ಷಣೆ ಕಾಯ್ದೆಯ ಸೆಕ್ಷನ್ 3 ಅಡಿಯಲ್ಲಿ ಘಟನೋತ್ತರವಾಗಿ ಪರಿಸರ ಅನುಮತಿ ಕಾರ್ಯವಿಧಾನವನ್ನು ರೂಪಿಸುವ ಅಧಿಕಾರವನ್ನು ಹೊಂದಿದೆಯಾದರೂ ಕೇವಲ ಆದೇಶದ ಮೂಲಕ ಆ ಅಧಿಕಾರ ಚಲಾಯಿಸಲು ಸಾಧ್ಯವಿಲ್ಲ ಅಂತ ಪೀಠ ಹೇಳಿದೆ. ಕರ್ನಾಟಕದಲ್ಲಿ ನಡೆಯುತ್ತಿರುವ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಅಂದರೆ SIR ಭಾಗವಾಗಿ ರಾಜ್ಯದಾದ್ಯಂತ ಈವರೆಗೆ 86,64,000 ಮಂದಿಯನ್ನು ಪತ್ತೆಯಾಗದ ಸ್ಥಳಾಂತರ ಅಥವಾ ಮೃತ ಒಂದಕ್ಕಿಂತ ಹೆಚ್ಚು ಸ್ಥಳಗಳಲ್ಲಿ ನೋಂದಣಿ ಎಂದು ವರ್ಗೀಕರಿಸಲಾಗಿದೆ. ಈ ಮತದಾರರು ಕರಡು ಮತದಾರರ ಪಟ್ಟಿಯಿಂದ ಹೊರಗುಳಿತಾರೆ. ವರ್ಗೀಕರಣದಲ್ಲಿ ತಪ್ಪಾಗಿದ್ದರೆ ಅಂತಹ ಗಣತಿ ನಮೂನೆಗಳನ್ನು ರೋಲ್ ಬ್ಯಾಕ್ ಮಾಡಿ ಮತದಾರರಿಗೆ ವಿತರಿಸಬಹುದು. ಆ ಮತದಾರರು ತಮ್ಮ ಗಣತಿ ನಮೂನೆಗಳನ್ನು ಭರ್ತಿ ಮಾಡಿ August 8 ಒಳಗೆ ಸಲ್ಲಿಸಬಹುದು ಅಂತ ಕರ್ನಾಟಕ ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ವಿ ಅನಬಕುಮಾರ್ ಅವರು ತಿಳಿಸಿದ್ದಾರೆ. ರಾಜ್ಯದ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಬುಧವಾರ ಮಧ್ಯಾಹ್ನದ ವೇಳೆಗೆ 11.92 lakh ಪತ್ತೆಯಾಗದ 53,39,000 ಶಾಶ್ವತ ಸ್ಥಳಾಂತರ, 15,14,000 ಮೃತ ಮತ್ತು 5,74,000 ಒಂದಕ್ಕಿಂತ ಹೆಚ್ಚು ಕಡೆ ನೋಂದಣಿ ಮತ್ತು 42,725 ಸಹಿ ಮಾಡಲು ಇಚ್ಛಿಸದ ಮತದಾರರು ಅಂತ ವರ್ಗೀಕರಿಸಲಾಗಿದೆ ಅಂತ ವಿವರಿಸಿದ್ದಾರೆ. ವಂದೇ ಮಾತರಂ ಗೀತೆಗೆ ಅಪಮಾನ ಮಾಡುವುದು ಕ್ರಿಮಿನಲ್ ಅಪರಾಧ ಎಂದು ಪರಿಗಣಿಸಿ ಶಿಕ್ಷೆಗೆ ಗುರಿಪಡಿಸಲು ಅನುವು ಮಾಡಿಕೊಡುವ ಮಸೂದೆಯನ್ನು ರಾಜ್ಯಸಭೆಯಲ್ಲಿ ಕಳೆದ ಬುಧವಾರ ಧ್ವನಿಮತದ ಮೂಲಕ ಅಂಗೀಕರಿಸಲಾಗಿದೆ. ಪ್ರತಿಪಕ್ಷಗಳ ಗದ್ದಲದ ನಡುವೆ ರಾಷ್ಟ್ರೀಯ ಗೌರವಕ್ಕೆ ಅವಮಾನ ತಡೆ ತಿದ್ದುಪಡಿ ಮಸೂದೆ 2026 ಮಸೂದೆ ಕುರಿತು ಚರ್ಚೆಗೆ ಉಪಸಭಾಪತಿ ಹರಿವಂಶ್ ಅವರು ಅವಕಾಶ ಮಾಡಿಕೊಟ್ಟರು. ಆಗ ಕಾಂಗ್ರೆಸ್ ನೇತೃತ್ವದ ವಿರೋಧ ಪಕ್ಷಗಳು ಕಲಾಪವನ್ನು ಬಹಿಷ್ಕರಿಸಿ ಹೊರನಡೆದವು. ನೀಟ್ ಪ್ರಶ್ನೆಪತ್ರಿಕೆ ಸೋರಿಕೆ ಖಂಡಿಸಿ ಪ್ರತಿಭಟನೆ ನಡೆಸಿ ವಿದ್ಯಾರ್ಥಿಗಳ ಮೇಲೆ ಪೊಲೀಸರು ಕೈಗೊಂಡ ಕ್ರಮವನ್ನು ವಿರೋಧಿಸಿ ಪ್ರತಿಪಕ್ಷಗಳ ಸದನದಲ್ಲಿ ನಿರಂತರ ಆಕ್ರೋಶ ವ್ಯಕ್ತಪಡಿಸಲು ಬಂದಿದ್ದರಿಂದ ಮಸೂದೆಯು ಒಂದು ವಾರದಿಂದ ನೆನೆಗುದಿಗೆ ಬಿದ್ದಿತ್ತು. ಕಲ್ಲಿದ್ದಲು ಬ್ಲಾಕ್ ಹಂಚಿಕೆ ಹಗರಣಕ್ಕೆ ಸಂಬಂಧಿಸಿ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ವಿರುದ್ಧದ ಕ್ರಿಮಿನಲ್ ಪ್ರಕರಣವನ್ನು ಸುಪ್ರೀಂ ಕೋರ್ಟ್ ಕಳೆದ ಬುಧವಾರ ಮುಕ್ತಾಯಗೊಳಿಸಿದೆ. ಮನಮೋಹನ್ ಸಿಂಗ್ ಅವರು 2024 December 27 ನಿಧನರಾಗಿದ್ದಾರೆ. ಈಗ ಅವರ ವಿರುದ್ಧದ ಪ್ರಕರಣವನ್ನು ಸುಪ್ರೀಂ ಕೋರ್ಟ್ ರದ್ದುಗೊಳಿಸಿರುವ ಕಾರಣ ಪ್ರಕರಣದಲ್ಲಿ ಔಪಚಾರಿಕವಾಗಿ ಖುಲಾಸೆಗೊಂಡಂತಾಗಿದೆ. ಪ್ರಕರಣದ ವಿಚಾರಣೆ ನಡೆಸಿದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್, ನ್ಯಾಯಮೂರ್ತಿಗಳಾದ ಜಯಮಾಲ್ಯ ಬಾಗ್ಟಿ ಹಾಗೂ ವಿ ಮೋಹನ ಅವರ ಪೀಠವು ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಹಾಗೂ ಇತರರು ಆರೋಪ ಮುಕ್ತಗೊಳಿಸಿ ಪ್ರಕರಣ ಮುಕ್ತಾಯಗೊಳಿಸಿದ್ದು ಸಿಬಿಐ ಸಲ್ಲಿಸಿದ ವರದಿಯನ್ನು ಸ್ವೀಕರಿಸಿದೆ. ಭಾರತದ ಪುರುಷರ ಮತ್ತು ಮಹಿಳೆಯರ ತಂಡಗಳು ದೆಹಲಿಯಲ್ಲಿ ನಡೆಯುತ್ತಿರುವ 22ನೇ ಕಾಮನ್ವೆಲ್ತ್ ಟೇಬಲ್ ಟೆನಿಸ್ ಚಾಂಪಿಯನ್ಶಿಪ್ನಲ್ಲಿ ಬುಧವಾರ ಪ್ರಶಸ್ತಿ ಸುತ್ತು ಪ್ರವೇಶಿಸಿವೆ. ಅಜೇಯ ಓಟ ಮುಂದುವರಿಸಿದ ಪುರುಷರ ತಂಡ ಸೆಮಿಫೈನಲ್ನಲ್ಲಿ ಇಂಗ್ಲೆಂಡ್ ತಂಡವನ್ನು ನಿರಾಯಾಸವಾಗಿ ಸೋಲಿಸಿದೆ. ಮಹಿಳೆಯರ ತಂಡವು 4ನೇ ಘಟ್ಟದಲ್ಲಿ ಇಂಗ್ಲೆಂಡ್ ವನಿತೆಯರ ತಂಡದ ಸವಾಲನ್ನು ಮೆಟ್ಟಿ ನಿಂತಿದೆ. ಕಾಮನ್ವೆಲ್ತ್ ಗೇಮ್ಸ್ ಪದಕದ ವಿಜೇತೆ ಶ್ರೀಜಾ ಅಕುಲಾ ಅವರು ಮೊದಲ ಮುಖಾಮುಖಿಯಲ್ಲಿ ಚೂಕ್ಲಾಮ್ ಜಾಸ್ಮಿನ್ ವಾಂಗ್ ವಿರುದ್ಧ ಗೆದ್ದರು. ಆದರೆ ಕನ್ನಡತಿ ಯಶಸ್ವಿನಿ ಗೋರ್ಪಡೆ ಅವರು ಟಿನ್ಟಿನ್ ಹೋ ವಿರುದ್ಧ ಪರಾಭವಗೊಂಡಿದ್ದಾರೆ. ಭಾರತದ ವೇಟ್ ಲಿಫ್ಟರ್ ಹರ್ಜಿಂದರ್ ಕೌರ್ ಅವರು ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಬೆಳ್ಳಿ ಜಯಿಸಿ ಐತಿಹಾಸಿಕ ಸಾಧನೆ ಮಾಡಿದ್ದಾರೆ. ಮಂಗಳವಾರ ನಡೆದಂತ 69 kg ಮಹಿಳೆಯರ ವಿಭಾಗದಲ್ಲಿ 5.3 ಎತ್ತರದ ಹರ್ಜಿಂದರ್ ಒಟ್ಟು 227 kg ತೂಕ ಎತ್ತಿದರು. ಪಂಜಾಬ್ನ ನಭಾ ಗ್ರಾಮದ ಹರ್ಜಿಂದರ್ 2022 ಕಾಮನ್ವೆಲ್ತ್ ಕೂಟದಲ್ಲಿ 71 kg ವಿಭಾಗದಲ್ಲಿ ಸ್ಪರ್ಧಿಸಿ ಕಂಚು ಗಳಿಸಿದ್ದರು. ಭಾರತದ ಗುಲ್ವೀರ್ ಸಿಂಗ್ ಅವರು ಕಾಮನ್ವೆಲ್ತ್ ಕ್ರೀಡಾಕೂಟದ 10,000 meters ಓಟದಲ್ಲಿ ಬೆಳ್ಳಿ ಪದಕ ಜಯಿಸಿದ್ದಾರೆ. 27:49 ಗುರಿ ಮುಟ್ಟಿದ್ರು. ಕಳೆದ ಮಂಗಳವಾರ ನಡೆದಂತಹ ಸ್ಪರ್ಧೆಯಲ್ಲಿ ಆಸ್ಟ್ರೇಲಿಯಾದ ಕೀ ರಾಬಿನ್ಸ್ ಅವರು ಅತ್ಯಲ್ಪ ಅಂತರದಲ್ಲಿ ಚಿನ್ನದ ಪದಕಕ್ಕೆ ಕೊರಳೊಡ್ಡಿದ್ದಾರೆ. ಕಾಮನ್ವೆಲ್ತ್ ಕ್ರೀಡಾಕೂಟದ ಬಾಕ್ಸಿಂಗ್ ವಿಭಾಗದಲ್ಲಿ ಭಾರತಕ್ಕೆ 9 ಲಭಿಸುವುದು ಖಚಿತವಾಗಿದೆ. ಸಾಕ್ಷಿ ಚೌಧರಿ 51 kg ವಿಭಾಗದಲ್ಲಿ, ಅರುಂಧತಿ ಚೌಧರಿ 70 kg ವಿಭಾಗದಲ್ಲಿ, 60 kg ವಿಭಾಗದಲ್ಲಿ ಸಚಿನ್ ಸಿವಾಜ್, 80 kg ವಿಭಾಗದಲ್ಲಿ ಅಂಕುಶ್ ಪಂಗಲ್, 90 ರೊಳಗಿನ ತೂಕದಲ್ಲಿ ನರೇಂದರ್ ಬರ್ವಾಲ, ಲವ್ಲಿನಾ ಬೋರ್ಗೊಹೈನ್ 75 kg ವಿಭಾಗದಲ್ಲಿ, ಪ್ರಿಯಾ ಗಂಗಾ 60 kg ವಿಭಾಗದಲ್ಲಿ, ಪ್ರೀತಿ ಪವಾರ್ 54 kg ವಿಭಾಗದಲ್ಲಿ ಮತ್ತು ಜಾದುಮಣಿ ಸಿಂಗ್ ಅವರು 55 kg ಅವರು ವಿಭಾಗದಲ್ಲಿ ಫೈನಲ್ ಪ್ರವೇಶಿಸಿದ್ದಾರೆ. ಕಾವೇರಿ ನೀರು ನಿಯಂತ್ರಣ ಸಮಿತಿಯ ಶಿಫಾರಸಿನ ಪ್ರಕಾರ ಕರ್ನಾಟಕ ತಮಿಳುನಾಡಿಗೆ ಪ್ರತಿದಿನ 3,500 ಕ್ಯೂಸೆಕ್ ನೀರು ಹರಿಸಬೇಕು ಅಂತ ಕಾವೇರಿ ನೀರು ನಿರ್ವಹಣಾ

ಪ್ರಾಧಿಕಾರ ತಾಕೀತು ಮಾಡಿದೆ. ಸದ್ಯ ಕಾವೇರಿ ನೀರು ಬಿಡದಿರಲು ತೀರ್ಮಾನಿಸಿರುವ ಕರ್ನಾಟಕ ಸರ್ಕಾರವು ಪ್ರಾಧಿಕಾರದ ಆದೇಶಕ್ಕೆ ಸಡ್ಡು ಹೊಡೆದಂತಾಗಿದೆ. ಪ್ರಾಧಿಕಾರದ ಅಧ್ಯಕ್ಷ ಎಸ್ ಕೆ ಹಲ್ದಾರ್ ನೇತೃತ್ವದಲ್ಲಿ ನಡೆದಂಥ ಸಭೆ ಸಮಿತಿಯು ಶಿಫಾರಸನ್ನು ಎತ್ತಿ ಹಿಡಿದಿದೆ. ಈ ಶಿಫಾರಸನ್ನು ಪ್ರಶ್ನಿಸಿ ಮೇಲ್ಮನವಿ ಸಲ್ಲಿಸಿದ್ದ ಕರ್ನಾಟಕ ಸರ್ಕಾರದ ವಾದಕ್ಕೆ ಪ್ರಾಧಿಕಾರ ಮನ್ನಣೆ ನೀಡಲಿಲ್ಲ. ಹೀಗಾಗಿ ಕರ್ನಾಟಕ 15 ದಿನ ಒಟ್ಟು 4.5 TMC ಅಡಿ ನೀರು ಹರಿಸಲೇಬೇಕಿದೆ. ಈ ಮಧ್ಯೆ ಕಾವೇರಿ ನೀರಿನ ವಿಚಾರವಾಗಿ ಆಗಸ್ಟ್ 2 ಗೃಹ ಕಚೇರಿ ಕೃಷ್ಣಾದಲ್ಲಿ ಸರ್ವಪಕ್ಷ ಸಭೆ ಕರೆಯಲಾಗಿದೆ ಅಂತ ರಾಜ್ಯದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ಕಾವೇರಿ ಜಲಾನಯನ ಪ್ರದೇಶ ಸಂಸದರು ಹಾಗೂ ಶಾಸಕರಿಗೆ ಸಭೆಗೆ ಆಹ್ವಾನ ನೀಡಲಾಗಿದೆ ಅಂತ ತಿಳಿಸಿದ್ದಾರೆ. ಈ ಮಧ್ಯೆ ಮೇಕೆದಾಟು ಬಳಿ ಸಮತೋಲನ ಜಲಾಶಯ ನಿರ್ಮಿಸುವ ಉದ್ದೇಶದಿಂದ ಕರ್ನಾಟಕ ಸರ್ಕಾರ ಸಲ್ಲಿಸಿದ್ದ ಸಮಗ್ರ ಯೋಜನಾ ವರದಿ ಅಂದರೆ DPR ಅನ್ನ ಕೇಂದ್ರ ಜಲ ಆಯೋಗ ಮರಳಿಸಿದೆ. ಜಲ ಆಯೋಗವು DPR ಅನ್ನ ಮರಳಿಸಿರುವುದು ನಿಜ ಅಂತ ಕರ್ನಾಟಕ ರಾಜ್ಯದ ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ಅವರು ತಿಳಿಸಿದ್ದಾರೆ. DPR ಕೆಲವು ಬದಲಾವಣೆಗಳಿಗೆ ಸೂಚಿಸಿದೆ. ಪರಿಷ್ಕೃತ DPR ಸಲ್ಲಿಸಲಾಗುವುದು ಅಂತ ಹೇಳಿದ್ದಾರೆ. ಇದೊಂದು ಸಾಮಾನ್ಯ ಪ್ರಕ್ರಿಯೆ ಅಂತ ಕೂಡ ಅವರು ಹೇಳಿದ್ದಾರೆ. ಆರೋಗ್ಯ ಇಲಾಖೆ, ಪ್ರಾಥಮಿಕ ಆರೋಗ್ಯ ಕೇಂದ್ರ, ಸಮುದಾಯ ಆರೋಗ್ಯ ಕೇಂದ್ರ ಹಾಗೂ ತಾಲೂಕು ಆಸ್ಪತ್ರೆಗಳಲ್ಲಿ ರೋಗಿಗಳಿಗೆ ಸಂಬಂಧಿಸಿದ ದಾಖಲೆಗಳನ್ನು ಡಿಜಿಟಲೀಕರಣಗೊಳಿಸುತ್ತಿದೆ. 40 ಆಸ್ಪತ್ರೆಗಳಲ್ಲಿ ಕಾಗದರಹಿತ ವ್ಯವಸ್ಥೆ ಜಾರಿ ಪ್ರಕ್ರಿಯೆ ಪ್ರಾಯೋಗಿಕವಾಗಿ ನಡೆಯುತ್ತಿದ್ದು ಇನ್ನು 183 ಕಡೆ ವಿಸ್ತರಿಸಲಾಗುವುದು ಅಂತ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ವಿಶೇಷ ಸನ್ನಿವೇಶಗಳಲ್ಲಿ ಗುಂಪುಗಳನ್ನು ನಿಯಂತ್ರಿಸಲು ಪೆಲೆಟ್ ಗನ್ಗಳನ್ನು ಬಳಸುವುದಕ್ಕೆ ಪೊಲೀಸ್ ನಿಯಮಗಳಲ್ಲಿ ಅವಕಾಶ ಇದೆ. ಇಂತಹ ಅನುಮತಿ ಇರುವವರೆಗೂ ಈ ಗನ್ಗಳ ಬಳಕೆ ನಿಷೇಧಿಸಲು ಸಾಧ್ಯ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಪೆಲೆಟ್ ಗನ್ಗಳನ್ನು ದುರುಪಯೋಗಪಡಿಸಿಕೊಳ್ಳಲಾಗಿದೆ ಎಂಬ ಆರೋಪಗಳ ಕುರಿತಂತೆ ಆಯಾ ಪ್ರಕರಣದಲ್ಲಿ ಆಧಾರದಲ್ಲಿ ಪರಿಶೀಲಿಸಲಾಗುವುದು ಅಂತ ಸ್ಪಷ್ಟಪಡಿಸಿದೆ. ಪ್ರತಿಭಟನೆ ನಿರತ ವಿದ್ಯಾರ್ಥಿಗಳನ್ನು ಚದುರಿಸುವ ವೇಳೆ ಪೆಲೆಟ್ ಗನ್ಗಳನ್ನು ಬಳಕೆ ಮಾಡಲಾಗಿದೆ ಅಂತ ಆರೋಪಿಸಿ ಸಲ್ಲಿಸಲಾಗಿರುವ ಮೇಲ್ಮನವಿ ವಿಚಾರಣೆ ವೇಳೆ ನ್ಯಾಯಾಲಯ ಈ ಮಾತು ನೀಡಿದೆ. ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್, ನ್ಯಾಯಮೂರ್ತಿಗಳಾದ ಜಯಮಾಲ್ಯ ಬಾಗ್ಟಿ ಮತ್ತು ವಿ ಮೋಹನ ಅವರು ಇದ್ದ ನ್ಯಾಯಪೀಠ ಈ ಕುರಿತು ಅರ್ಜಿಗಳ ವಿಚಾರಣೆ ನಡೆಸಿತು. ಜೊತೆಗೆ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರುದ್ಧ ವಿದ್ಯಾರ್ಥಿ ಪ್ರತಿಭಟನೆ ನಡೆಸಿದ ವೇಳೆ ಜಂತರ್ ಮಂತರ್ನಲ್ಲಿ ನಿಯೋಜನೆಗೊಂಡಿದ್ದ ಕ್ಷಿಪ್ರ ಕಾರ್ಯಪಡೆ RAF ಸಂಬಂಧಿಸಿದ ಶಸ್ತ್ರಾಸ್ತ್ರ ಬಳಕೆ ಕುರಿತು ಮಾಹಿತಿ ದಾಖಲಿಸುವ ಪುಸ್ತಕವನ್ನು ಸಂರಕ್ಷಿಸಿ ಇಡುವಂತೆ ಕೇಂದ್ರ ಸರ್ಕಾರಕ್ಕೆ ಪೀಠ ಇದೇ ವೇಳೆ ಸೂಚನೆ ನೀಡಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳ ಅಂದರೆ ಅಕ್ರಮ ತಡೆ ತಿದ್ದುಪಡಿ ಮಸೂದೆಗೆ ರಾಜ್ಯಸಭೆ ಧ್ವನಿಮತದ ಮೂಲಕ ಅನುಮೋದನೆ ನೀಡಿತು. ಈ ವೇಳೆ ವಿರೋಧ ಪಕ್ಷಗಳ ಸದಸ್ಯರು ಸಭಾತ್ಯಾಗ ನಡೆಸಿದರು. ಈ ಮಸೂದೆ ಕಳೆದ ಬುಧವಾರವಷ್ಟೇ ಲೋಕಸಭೆಯಲ್ಲಿ ಅನುಮೋದನೆ ಪಡೆದಿತ್ತು. ಪರೀಕ್ಷಾ ಪ್ರಶ್ನೆ ಪತ್ರಿಕೆ ಸೋರಿಕೆ ತಡೆ ಮತ್ತು ಅದರಲ್ಲಿ ಭಾಗಿಯಾದವರು ಕಠಿಣ ಶಿಕ್ಷೆ ವಿಧಿಸುವ ಅಂಶಗಳನ್ನು ಇಲ್ಲಿ ಒಳಗೊಂಡಿದೆ. ಪ್ರಸಕ್ತ ವರ್ಷದ ಜೂನ್ ತ್ರೈಮಾಸಿಕದಲ್ಲಿ ಭಾರತದಲ್ಲಿ ಚಿನ್ನದ ಬೇಡಿಕೆ 131.4 ಟನ್ಗೆ ಇಳಿಕೆಯಾಗಿದೆ ಅಂತ ವಿಶ್ವ ಚಿನ್ನ ಸಮಿತಿ ವರದಿ ತಿಳಿಸಿದೆ. ಕಳೆದ ವರ್ಷದ ಇದೇ ಅವಧಿಯಲ್ಲಿ ಚಿನ್ನದ ಬೇಡಿಕೆಯು 139.7 ಟನ್ನಷ್ಟಿತ್ತು. ಇದಕ್ಕೆ ಹೋಲಿಸಿದರೆ ಈ ಬಾರಿ ಚಿನ್ನದ ಬೇಡಿಕೆ 6% ಇಳಿಕೆ ಆಗಿದೆ. ಚಿನ್ನದ ಬೇಡಿಕೆ ತೂಕದ ಲೆಕ್ಕಾಚಾರದಲ್ಲಿ ಕಡಿಮೆಯಾದರೂ ಹಣಕಾಸಿನ ಮೌಲ್ಯದಲ್ಲಿ 1.98 ಲಕ್ಷ ಕೋಟಿಗೆ ಏರಿಕೆಯಾಗಿದೆ. ಇದು ಕಳೆದ ವರ್ಷದಲ್ಲಿ 1.32 ಲಕ್ಷ ಕೋಟಿಯಷ್ಟಿತ್ತು. ಗ್ರಾಹಕರು ಯಾವುದೇ ಶಾಖೆಯ ಮೂಲಕ ಠೇವಣಿ ಇರಿಸಿದರೂ ತಾರತಮ್ಯ ಎಸಗದೆ ಒಂದೇ ಪ್ರಮಾಣದ ಬಡ್ಡಿ ನೀಡಬೇಕು ಅಂತ ಭಾರತೀಯ ರಿಸರ್ವ್ ಬ್ಯಾಂಕ್ ವಾಣಿಜ್ಯ ಬ್ಯಾಂಕ್ಗಳಿಗೆ ಸೂಚನೆ ನೀಡಿದೆ. ಬ್ಯಾಂಕ್ಗಳು ತಮ್ಮ ವೆಬ್ಸೈಟ್ ಮೂಲಕ ಪ್ರಕಟಿಸುವ ಬಡ್ಡಿದರವನ್ನೇ ಗ್ರಾಹಕರಿಗೆ ನೀಡಬೇಕು ಅಂತ RBI ಹೇಳಿದೆ. ಒಂದೇ ದಿನದಲ್ಲಿ ಬೇರೆ ಬೇರೆ ಶಾಖೆಗಳ ಮೂಲಕ ಸ್ವೀಕರಿಸುವ ಠೇವಣಿಗಳು ಒಂದೇ ಮೊತ್ತದ್ದಾಗಿದ್ದಾಗ ಅವುಗಳಿಗೆ ನೀಡುವ ಬಡ್ಡಿದರದಲ್ಲಿ ವ್ಯತ್ಯಾಸ ಇರಬಾರದು ಅಂತ ಅದು ಹೇಳಿದೆ. ಪ್ರತಿದಿನ ಬೆಳಗ್ಗೆ 10 ಗಂಟೆಗೆ ಮಾಹಿತಿ ಒದಗಿಸಬೇಕು. ಇದರಲ್ಲಿ 10 ನಿಮಿಷ ಮಾತ್ರ ವಿಳಂಬಕ್ಕೆ ಅವಕಾಶ ಇದೆ ಅಂತ ತಾಕೀತು ಮಾಡಿದೆ. ಈ ಸೂಚನೆಗಳು October 1 ಜಾರಿಗೆ ಬರ್ತವೆ. ಅನುಭವಿ ಆಟಗಾರ ಜೋ ರೂಟ್ ಅವರನ್ನು ಇಂಗ್ಲೆಂಡ್ ಕ್ರಿಕೆಟ್ ತಂಡದ ನಾಯಕರನ್ನಾಗಿ ಮತ್ತೊಮ್ಮೆ ನೇಮಕ ಮಾಡಲಾಗಿದೆ. ನ್ಯೂಜಿಲೆಂಡ್ ತಂಡದ ಮಾಜಿ ನಾಯಕ ಸ್ಟೀಫನ್ ಫ್ಲೈಮಿಂಗ್ ಅವರು ಹೊಸ ಯುಗದತ್ತ ಸಾಗುತ್ತಿರುವ ಈ ತಂಡಕ್ಕೆ ಹೆಡ್ ಕೋಚ್ ಆಗಿ ನೇಮಕಗೊಂಡಿದ್ದಾರೆ. ಇಂಗ್ಲೆಂಡ್ ಮತ್ತು ವೇಲ್ಸ್ ಕ್ರಿಕೆಟ್ ಮಂಡಳಿ ಈ ನೇಮಕ ಪ್ರಕಟಿಸಿದೆ. ಭಾರತ ತಂಡದಲ್ಲಿ ಆಡಿದ್ದ 38 ಅಜಿಂಕ್ಯ ರಹಾನೆ ಅವರು ಎಲ್ಲ ಮಾದರಿಯ ಕ್ರಿಕೆಟ್ಗೆ ನಿವೃತ್ತಿ ಘೋಷಣೆ ಮಾಡಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ಸಂದೇಶ ಹಾಕಿರುವ ಅವರು, ಜೀವನದಲ್ಲಿ ಎಲ್ಲದಕ್ಕೂ ಒಂದು ಆರಂಭ ಮತ್ತು ಒಂದು ಅಂತ್ಯ ಇರುತ್ತದೆ, ಇದು ಸತ್ಯ ಅಂತ ಹೇಳಿ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ನಿವೃತ್ತಿ ಹೇಳುವ ಸಮಯ ಬಂದಿದೆ, ಅದನ್ನೇ ಈಗ ಘೋಷಿಸುತ್ತಿರುವುದಾಗಿ ಹೇಳಿದ್ದಾರೆ.

ಭಾರತದ ಲಾಂಗ್ ಜಂಪ್ ತಾರೆ ಮುರಳಿ ಶ್ರೀಶಂಕರ್ ಅವರು ಕಾಮನ್ವೆಲ್ತ್ ಕ್ರೀಡೆಗಳಲ್ಲಿ ಬೆಳ್ಳಿ ಪದಕ ಗೆದ್ದು ದೇಶದ ಅಥ್ಲೆಟಿಕ್ ಇತಿಹಾಸದಲ್ಲಿ ಹೊಸ ಅಧ್ಯಾಯ ಬರೆದರು. ಸತತ ಎರಡು ಕ್ರೀಡೆಗಳಲ್ಲಿ ಬೆಳ್ಳಿ ಗೆದ್ದ ದೇಶದ ಮೊದಲ ಲಾಂಗ್ ಜಂಪ್ ಸ್ಪರ್ಧಿ ಎನ್ನುವ ಕೀರ್ತಿಗೆ ಭಾಜನರಾಗಿದ್ದಾರೆ. 2022 ಬರ್ಮಿಂಗ್ ಹ್ಯಾಮ್ ಕ್ರೀಡೆಗಳಲ್ಲೂ ಬೆಳ್ಳಿ ಗೆದ್ದಿದ್ದರು. ಮಾಜಿ ವಿಶ್ವ ಚಾಂಪಿಯನ್ ತಾಜಗೇಲ್ ಅವರು ಅತ್ಯುತ್ತಮ ಜಿಗಿತದೊಡನೆ ಚಿನ್ನದ ಪದಕ ಗೆದ್ದರು. ಸ್ಥಳೀಯ ಸ್ಪರ್ಧಿ ಸ್ಟೀಫನ್ ಮೆಕಿಂಜಿ ಅವರು ಕಂಚಿನ ಪದಕ ತಮ್ಮದಾಗಿಸಿಕೊಂಡಿದ್ದಾರೆ. ಕಾಮನ್ವೆಲ್ತ್ ಗೇಮ್ಸ್ನ ಪ್ಯಾರಾ ಅಥ್ಲೆಟಿಕ್ಸ್ನಲ್ಲಿ ಭಾರತ ಹೊಸ ಇತಿಹಾಸ ಬರೆದಿದೆ. ಪುರುಷರ 100 ಮೀಟರ್ ಓಟದಲ್ಲಿ ದಿಲೀಪ್ ಮಹುದಾ ಗಾವಿತ್ ಚಿನ್ನ ಗೆದ್ದರೆ ಮೊಹಮ್ಮದ್ ಬಾಸಿಲ್ ಬೆಳ್ಳಿ ಪದಕಕ್ಕೆ ಕೊರಳೊಡ್ಡಿದ್ದಾರೆ. ಒಂದೇ ಸ್ಪರ್ಧೆಯಲ್ಲಿ ಭಾರತಕ್ಕೆ ಮೊದಲೆರಡು ಪದಕ ಲಭಿಸಿದೆ. ಕೂಟದಲ್ಲಿ ಭಾರತಕ್ಕೆ ಇದು 3ನೇ ಚಿನ್ನದ ಪದಕ. ಇದಕ್ಕೂ ಮುನ್ನ ಮಹಿಳೆಯರ 48 ಕೆಜಿ ವೇಟ್ ಲಿಫ್ಟಿಂಗ್ನಲ್ಲಿ ಮೀರಾಬಾಯಿ ಚಾನು ಮತ್ತು ಮಹಿಳೆಯರ ಶಾರ್ಟ್ಫಟ್ನಲ್ಲಿ ಶರ್ಮಿಳಾ ಧನ್ಕರ್ ಸ್ವರ್ಣ ಗೆದ್ದಿದ್ದರು. ಇದರೊಂದಿಗೆ ಭಾರತ ಪದಕಗಳ ಸಂಖ್ಯೆ 15ಕ್ಕೆ ಏರಿಕೆಯಾಗಿದೆ. ಅದರಲ್ಲಿ 9 ಬೆಳ್ಳಿ 3 ಕಂಚಿನ ಪದಕಗಳು ಸೇರಿವೆ. ಭಾರತದ ನಿಖಿತಾ ಸೆಹರ್ವತ್ ಅವರು 17 ವರ್ಷದೊಳಗಿನವರ ವಿಶ್ವ ಕುಸ್ತಿ ಚಾಂಪಿಯನ್ಶಿಪ್ನ ಮಹಿಳೆಯರ ವಿಭಾಗದಲ್ಲಿ ಬೆಳ್ಳಿ ಪದಕ ಗೆದ್ದುಕೊಂಡಿದ್ದಾರೆ. 57 ಕೆಜಿ ವಿಭಾಗದ ಫೈನಲ್ನಲ್ಲಿ ಅವರು ಅಮೆರಿಕದ ಎಪಿನೇಸಾ ಎಲಿಸನ್ ಎದುರು ಸೋತರು. ಎಪಿನೇಸಾ ಅವರು 2025 ಚಾಂಪಿಯನ್ ಆಗಿದ್ದಾರೆ. ಭಾರತದ ಕಾಮನಾಟ್ ಬಾಬಲ್ ಅವರು 49 ಕೆಜಿ ವಿಭಾಗದ ಕಂಚಿನ ಪದಕಕ್ಕೆ ನಡೆದ ಹಣಾಹಣಿಯಲ್ಲಿ ರಷ್ಯಾದ ಸ್ಪರ್ಧೆ ಐರಿನಾ ಸಿದೀವಾ ಅವರನ್ನು ಸೋಲಿಸಿದರು. 74 ಕೆಜಿ ವಿಭಾಗದಲ್ಲಿ ಭಾರತದ ಗರಿಮಾ ಉತ್ತಮ ಕೌಶಲ ಪ್ರದರ್ಶಿಸಿ ಸ್ಪೇನ್ನ ಪೌಲಾ ಬೆನೈಸ್ಕಾ ಪೆರೇಜ್ ಅವರನ್ನು ತಾಂತ್ರಿಕ ಶ್ರೇಷ್ಠತೆ ಆಧಾರದಲ್ಲಿ ಸೋಲಿಸಿ ಕಂಚಿನ ಪದಕ ತಮ್ಮದಾಗಿಸಿಕೊಂಡಿದ್ದಾರೆ. ಮನುಷಾ ಸಾ ಅವರ ಅಮೋಘ ಆಟದ ನೆರವಿನಿಂದ ಭಾರತದ ಪುರುಷರ ತಂಡವು 22ನೇ ಕಾಮನ್ವೆಲ್ತ್ ಟೇಬಲ್ ಟೆನ್ನಿಸ್ ಚಾಂಪಿಯನ್ಶಿಪ್ನಲ್ಲಿ ಪ್ರಶಸ್ತಿ ಗೆದ್ದಿದೆ. ಭಾರತದ ಮಹಿಳೆಯರ ತಂಡವು ಕಿರೀಟ ಧರಿಸಿದೆ. ಫೈನಲ್ ಪಂದ್ಯದಲ್ಲಿ ಭಾರತ ತಂಡ ಮಲೇಷ್ಯಾ ವಿರುದ್ಧ ಜಯ ಗಳಿಸಿತು. ಮಹಿಳೆಯರ ವಿಭಾಗದಲ್ಲಿ ಸ್ವಸ್ತಿಕ್ ಘೋಷ್ ಏಷಿಯನ್ ಟಿ ವಿರುದ್ಧ, ಸೃಜಾ ಅಕುಲ್ ಅವರು ಕರೆನ್ ಲೈನ್ ಅನಕ್ ಡಿಕ್ ವಿರುದ್ಧ ಗೆದ್ದರು. ಕನ್ನಡದ ಯಶಸ್ವಿನ್ ಗೋರ್ಪಡೆ ಅಲೈದ್ಲಿ ಸಿಯಾನ್ ಚಾಂಗ್ ಎದುರು ಗೆಲುವು ಸಾಧಿಸಿದರು. ಇದು ಈ ವಾರದ ಕರೆಂಟ್ ಅಫೈರ್ಸ್. ಮತ್ತೆ ಮುಂದಿನ ಕಾರ್ಯಕ್ರಮಗಳಲ್ಲಿ ಸಿಗುತ್ತೇನೆ. ನಮಸ್ಕಾರ.

ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ, ಕಾರ್ಯಕ್ರಮ ವಿವರಣೆಯ ನಂತರ 6:10 ಪ್ರಕಟಣೆಗಳು, 6:15 ಭಾವಗೀತೆಗಳ ಕಾರ್ಯಕ್ರಮ, 6:51 ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗದಲ್ಲಿ ಕೇಳಿ, ಕೃಷಿಯಲ್ಲಿ ಕೃತಕ ಬುದ್ಧಿಮಂತೆ ಕುರಿತು ತಜ್ಞರಾದ ಡಾಕ್ಟರ್ ಬಸಯ್ಯ ಹಿರಮಠ್ ಅವರು ಮಾಡಿದ ಭಾಷಣದ ಅವತರಣಿಕೆಯನ್ನು ಕೇಳುವಿರಿ. ನಂತರ ಹವಾಮಾನ ವರದಿ ಹಾಗೂ ಹವಾಮಾನಾಧಾರಿತ ಕೃಷಿ ಸಲಹೆಗಳು. 7:20 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕುಷ್ಟಗಿ ತಾಲೂಕಿನ ಮರಿಸತ್ಯಪ್ಪ ಮತ್ತು ಸಂಗಡಿಗರಿಂದ ನೇಗಿಲ ಪದಗಳು. 7:45 ಕನ್ನಡ ಭಾಷಣ. ಮಹಿಳೆ ಮತ್ತು ವೃತ್ತಿಪರ ಜೀವನ ಮಾತನಾಡುತ್ತಾರೆ ರುದ್ರಮ್ಮ ಗಿಡ್ಡಪ್ಪಗೋಳ. ಆಕಾಶವಾಣಿ ವಿಜಯಪುರ ಕೇಂದ್ರದ ಕೊಡುಗೆ, ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. 8:00 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 8:30 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ವಡವಟ್ಟಿ ಗ್ರಾಮದ ಬೆನಕಮ್ಮ ಮತ್ತು ಸಂಗಡಿಗರಿಂದ ಲಂಬಾಣಿ ಹಾಡುಗಳು. 9:15 ಭಾವಗೀತೆಗಳು. 9:30 ಕೀರ್ತನೆ. ನೆಲ್ಲೂರು ನೆಂಬಕ್ಕ ನಡೆಸಿಕೊಡುವವರು ಬಸವರಾಜ್ ಶಾಸ್ತ್ರಿ ಅವರಿಂದ. 10:00 ಅಮರ ಮಧುರ ಹಳೆ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ.

ನಾಳೆ ಬೆಳಗಿನ ಪ್ರಸಾರದಲ್ಲಿ 6 ಗಂಟೆಗೆ ಕಾರ್ಯಕ್ರಮಗಳ ವಿವರಣೆ, 6:10 ವಂದನ ಭಕ್ತಿಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. 6:30 ಚಿಂತನ, 6:35 ದೇಶಭಕ್ತಿ ಗೀತೆ, 6:40 ಜಾನಪದ ಗೀತೆ, 7:45 ಚಿತ್ರಗೀತೆಗಳು, 8:30 ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ವಾಣಿ, ಪ್ರಾಯೋಜಕರು ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರ, 8:35 ವಚನ ಗಾಯನ, 9:05 ಭಾವಗೀತೆಗಳು, 9:30 ಚಿತ್ರಗೀತೆಗಳನ್ನು ಆಲಿಸುವಿರಿ. 10:02 11:32 ವಿವಿಧ ಭಾರತಿ ಕನ್ನಡ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು ಪ್ರಸಾರವಾಗಲಿದೆ. 12:05 ವನಿತಾ ವಿಹಾರ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಕಾರ್ಯಕ್ರಮ, 1:00 ಪ್ರಗತಿ ಪಥ, 1:20 ಚಿತ್ರಗೀತೆಗಳು, 3:00 FM 101.3 ಮೆಗಾಹರ್ಟ್ಸ್ಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. ನಾಳೆ ಸಂಜೆ ಪ್ರಸಾರದಲ್ಲಿ 5:00 ಚಿತ್ರಗೀತೆಗಳು, 5:30 ಯುವವಾಣಿ ಕಾರ್ಯಕ್ರಮದಲ್ಲಿ ಭಾವಯಾನ ಕವಿ ಪರಿಚಯದ ಜೊತೆ ಭಾವಗೀತೆಗಳ ಸಂಗಮ. ಪ್ರಸ್ತುತಿ ಜಯಶ್ರೀ ಹಂಡೆದ್. ಭಾಗವಹಿಸುವವರು ಸಿದ್ದಯ್ಯ ಪುರಾಣಿಕ್ ಅವರ ಪರಿಚಯವನ್ನು ಕೇಳುವಿರಿ. 6:15 ಭಾವಗೀತೆಗಳು, 6:51 ರೈತರಿಗಾಗಿ ಕಾರ್ಯಕ್ರಮ ಕೃಷಿರಂಗದಲ್ಲಿ ಕೇಳಿ. ಮೊದಲಿಗೆ ನೆರಳು ಪರದೆಯಲ್ಲಿ ತರಕಾರಿ ಬೇಸಾಯದ ಮಹತ್ವ ಕುರಿತು ರಾಯಚೂರು ಕೃಷಿ ವಿಜ್ಞಾನಿಗಳ ವಿಶ್ವವಿದ್ಯಾಲಯದ ತೋಟಗಾರಿಕಾ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಶೇಖರ್ಗೌಡ ಪಾಟೀಲ್ ಅವರೊಂದಿಗೆ ಸಂದರ್ಶನವನ್ನು ಕೇಳುವಿರಿ. ಕಾರ್ಯಕ್ರಮದ ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ನಂತರ ಹವಾಮಾನ ವರದಿ ಹಾಗೂ ಹವಾಮಾನಾಧಾರಿತ ಕೃಷಿ ಸಲಹೆಗಳು. ಇದುವರೆಗೆ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯವನ್ನು ಕಾರ್ಯಕ್ರಮ ವಿವರಣೆಯಲ್ಲಿ ಮಾಡಿಕೊಂಡಿರಿ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 6:05. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

0: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಫುಡ್ ಡೆಲಿವರಿ ಮಾಡಬೇಕು ಈ ಟ್ರಾಫಿಕ್ ಅಲ್ಲಿ, ಅಪಘಾತವಾಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನಪ್ಪ ಗತಿ?
0: ಅದಕ್ಕಾಗಿಯೇ ಕರ್ನಾಟಕ ಸರ್ಕಾರ ತಂದಿದೆ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ. ಅಪಘಾತ ವಿಮೆ, ಜೀವ ವಿಮೆ, ಆಸ್ಪತ್ರೆ ವೆಚ್ಚಕ್ಕೆ ನೆರವು, ಇವೆಲ್ಲವೂ ಉಚಿತ. 18-60 ವರ್ಷದ ಫುಡ್ ಡೆಲಿವರಿ ಹಾಗೂ ಇ ಕಾಮರ್ಸ್ ಸಂಸ್ಥೆಗಳಲ್ಲಿ ಡೆಲಿವರಿ ಕೆಲಸ ಮಾಡುತ್ತಿರುವ ಸೇವಾ ಸಿಂಧು ಪೋರ್ಟಲ್ನಲ್ಲಿ ನೋಂದಾಯಿಸಿದ ಅರ್ಹ ಗಿಗ್ ಕಾರ್ಮಿಕರಿಗೆ ಮಾತ್ರ ಈ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ 1-55-214 ಸಹಾಯವಾಣಿಗೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

0: ನಿತ್ಯವೂ ನಮಗೆಲ್ಲ ಬೇಕು ನೀರು.
1: ಕೊರತೆಯಿಂದ ಕಾಣದಿರಲಿ ಕಣ್ಣೀರು,
2: ಪ್ರತಿ ಕೆಲಸದಲ್ಲಿ ಆಗಲಿ ನೀರಿನ ಉಳಿತಾಯ,
3: ಮಿತ ನೀರಿನ ಬಳಕೆಯಲ್ಲಿ ಇರಲಿ ಉಪಾಯ.
4: ಚಲವೇ ಜೀವ ಬಾರದಿರಲಿ ಅಭಾವ.
0: ಹಲವಾರು ಕಾರ್ಯಗಳಿಗೆ ಅಲ್ಪ ನೀರು ಸಾಕು.
2: ಬಳಸಿದ ನೀರು ಮರುಬಳಕೆಯಾಗಬೇಕು.
1: ವಾಹನದ ಮೇಲಿನ ಧೂಳನ್ನ ಬಟ್ಟೆಯಿಂದ ಕೊಡವಿಡಿ.
5: ಬಟ್ಟೆ ಪಾತ್ರೆ ತೊಳೆದ ನೀರನ್ನ ಗಿಡಗಳಿಗೆ ಉಣಿಸಿ.
2: ನಿತ್ಯವೂ ನೀರು ಪೋಲಾಗದಂತೆ ಗಮನಿಸಿ.

0: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
1: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
2: 16 ರಿಂದ 70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSUWSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

0: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಇದುವರೆಗೆ ಪ್ರಕಟಣೆಗಳನ್ನು ಕೇಳಿದ್ರೆ,

0: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:15. ಕೇಳಿ ಭಾವಗೀತೆಗಳ ಕಾರ್ಯಕ್ರಮ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
0: ಭಾವಗೀತೆಗಳ ಕಾರ್ಯಕ್ರಮದ ಆರಂಭದ ಗೀತೆಯನ್ನ ಕೇಳಿ. ಬಿಆರ್ ಛಾಯಾ ಅವರ ಧ್ವನಿಯಲ್ಲಿ ಡಾಕ್ಟರ್ ಕೆಎಸ್ ನರಸಿಂಹಸ್ವಾಮಿಯವರ ರಚನೆಯಲ್ಲಿರುವ ಭಾವಗೀತೆಯನ್ನು

0: ಅರ್ಜೆಂಟಾಗಿ ಫುಡ್ ಡೆಲಿವರಿ ಮಾಡಬೇಕು ಈ ಟ್ರಾಫಿಕ್ ಅಲ್ಲಿ. ಅಪಘಾತವಾಗಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಏನಪ್ಪಾಗತಿ?
1: ಅದಕ್ಕಾಗಿಯೇ ಕರ್ನಾಟಕ ಸರ್ಕಾರ ತಂದಿದೆ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ. ಅಪಘಾತ ವಿಮೆ, ಜೀವ ವಿಮೆ, ಆಸ್ಪತ್ರೆ ವೆಚ್ಚಕ್ಕೆ ನೆರವು ಇವೆಲ್ಲವೂ ಉಚಿತ. 18-60 ವರ್ಷದ ಫುಡ್ ಡೆಲಿವರಿ ಹಾಗೂ ಇ ಕಾಮರ್ಸ್ ಸಂಸ್ಥೆಗಳಲ್ಲಿ ಡೆಲಿವರಿ ಕೆಲಸ ಮಾಡುತ್ತಿರುವ ಸೇವಾ ಸಿಂಧು ಪೋರ್ಟಲ್ನಲ್ಲಿ ನೋಂದಾಯಿಸಿದ ಅರ್ಹ ಗಿಗ್ ಕಾರ್ಮಿಕರಿಗೆ ಮಾತ್ರ ಈ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ 1552214 ಸಹಾಯವಾಣಿಗೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ಮಿಸ್ ಸೀಮಾ?
3: ಹೌದು.
2: ಈಗಲೇ ಪೊಲೀಸ್ ಸ್ಟೇಷನ್ಗೆ ಬನ್ನಿ. ಒಂದ್ ನಿಮಿಷ, ಇಲ್ಲಾಂದ್ರೆ ಮನೆಗ್ ಬರ್ತೀವಿ.
3: ಯಾಕೆ ಆದ್ರೆ ನಾನು
2: ಒಬ್ರೇ ಬೇರೆ ಕೋಣೆಗೆ ಹೋಗಿ. ನಿಮ್ ಮಗ ನಮ್ಮ ಕಸ್ಟಡಿಯಲ್ಲಿ ಇದ್ದಾನೆ ಮತ್ತು ನೀವು ಡಿಜಿಟಲ್ ಅರೆಸ್ಟ್ ಆಗಿದ್ದೀರಿ.
3: ಡಿಜಿಟಲ್ ಅರೆಸ್ಟ್?
2: 1,00,000 ಕೊಡಿ, ಬಚಾವಾಗ್ತೀರಾ.
3: ಅಷ್ಟೊಂದ್ ಹಣ?
2: ಸರಿ, ಒಂದು ಲಿಂಕ್ ಕಳಿಸ್ತೀನಿ, ಈಗ ಪ್ರೊಸೆಸಿಂಗ್ಗೆ 30,000 ಕಳಿಸಿ. ಇಲ್ಲಾಂದ್ರೆ ಮಗ ಜೈಲಿಗೆ ಹೋಗ್ತಾನೆ.
3: ಜೈಲಿಗೆ ನೀನ್ ಹೋಗ್ತೀಯ. ನಿನ್ ಮುಖ ರೆಕಾರ್ಡ್ ಮಾಡಿದ್ದೀನಿ. ಡಿಜಿಟಲ್ ಅರೆಸ್ಟ್ ಅಂತ ಇರೋದೇ ಇಲ್ಲ, ಇದೆಲ್ಲ ಫ್ರಾಡ್. ಅದಕ್ಕೆ ಗಾಬರಿ ಆಗ್ಬೇಡಿ. ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ.
4: ಹಲೋ ಮಮ್ಮ.
3: ಹಾಯ್.
5: RBI ಹೇಳುತ್ತೆ,
6: ಜಾಣರಾಗಿರಿ, ಜಾಗರೂಕರಾಗಿರಿ.
7: ಅಪಗೇರಿ ತಿಮ್ಮರಾಜು ಅವರ ಧ್ವನಿಯಲ್ಲಿ ಕೇಳಿ ಪ್ರೊಫೆಸರ್ ಬರಗೂರು ರಾಮಚಂದ್ರಪ್ಪ ಅವರ ರಚನೆಯಲ್ಲಿರುವ ಭಾವಗೀತೆಯನ್ನು.

0: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
1: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
2: 16 ರಿಂದ 70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSUWSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಭಾವಗೀತೆಗಳ ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಕೇಳಿ. ಪ್ರೊಫೆಸರ್ ಬರಗೂರು ರಾಮಚಂದ್ರಪ್ಪ ಅವರ ರಚನೆಯಲ್ಲಿರುವ ಭಾವಗೀತೆಗೆ ಧ್ವನಿ ನೀಡಿದ್ದಾರೆ ಅಪಗೇರಿ ತಿಮ್ಮರಾಜು.

ಈಗ ಕೇಳಿ ಚಂದ್ರಶೇಖರ್ ಕಂಬಾರವರ ರಚನೆಯಲ್ಲಿರುವ ಭಾವಗೀತೆಯನ್ನು.

ಇದುವರೆಗೆ ಭಾವಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 6:37 ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು. 6:40 ಸರಿಯಾಗಿ ಪ್ರದೇಶ ಸಮಾಚಾರ ಪ್ರಸಾರವಾಗಲಿದೆ. ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ

0: ಮತ್ತೆ ನಾನು ನನ್ನ ಸೋದರಿಯನ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಡ್ಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? ಜೀರೋ. ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನ ದಯೆ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸಿದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ, ಇನ್ನೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್
1: ತೋರ್ಸು. 20,000 ಲೋನ್ ತಕ್ಷಣ? ಯಾರ್ ಕೊಡ್ತಿದ್ದಾರೆ ಗೊತ್ತಾ? ಬಡ್ಡಿ ಎಷ್ಟು? ಲೋನ್ ನಿಯಂತ್ರಿತ ಸಂಸ್ಥೆಗಳಿಂದಲೇ ತಗೊಳ್ಳಿ, ಅಗತ್ಯವಿರುವಷ್ಟೇ ಸಾಲ ತಗೊಳ್ಳಿ. ಅದು ನೋಡ್ಕೊಂಡು ಅರೇಂಜ್ಮೆಂಟ್ ಆಯ್ತು. ಸಂಬಳ ಅಡ್ವಾನ್ಸ್ ಆಗಿ ಕಳಿಸ್ಬಿಟ್ಟೆ.
2: ಆರ್ಬಿಐ ಹೇಳುತ್ತೆ,
3: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
4: ಅಕಾಲಿಕ ಮಳೆಗೆ

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಅಭಯ ದಾಮ್ಲೆ. ಮುಖ್ಯಾಂಶಗಳು. ಸೌಹಾರ್ದಯುತವಾಗಿ ಕಾವೇರಿ ನೀರು ಹಂಚಿಕೆಯ ಸಮಸ್ಯೆ ಬಗೆಹರಿಸಲು ಆದ್ಯತೆ. ರಾಜ್ಯದ ಜನರ ಹಿತಾಸಕ್ತಿ ರಕ್ಷಣೆಗೆ ಸರ್ಕಾರ ಬದ್ಧ. ಮುಖ್ಯಮಂತ್ರಿ. ಕರ್ನಾಟಕ ಸರ್ಕಾರದ ಮನವಿಯಂತೆ ಬೆಂಗಳೂರು ಭೇಟಿ ಮುಂದೂಡಲು ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಒಪ್ಪಿಗೆ. ಬಿಡದಿ ಟೌನ್ಶಿಪ್ ವಿರೋಧಿಸಿ ಇದೇ 9-3 ದಿನ ಜೆಡಿಎಸ್ನಿಂದ ಪಾದಯಾತ್ರೆ. ಹಾಗೂ ಕರಾವಳಿ ಮಲೆನಾಡಿನಲ್ಲಿ ವ್ಯಾಪಕ ಮಳೆ. ತೀರ್ಥಹಳ್ಳಿಯಲ್ಲಿ ಗುಡ್ಡ ಕುಸಿದು 3 ಸಾವು. ಸೌಹಾರ್ದಯುತವಾಗಿ ಕಾವೇರಿ ನೀರು ಹಂಚಿಕೆಯ ಸಮಸ್ಯೆ ಬಗೆಹರಿಸಲು ಆದ್ಯತೆ ನೀಡಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಗೃಹ ಕಚೇರಿ ಕೃಷ್ಣಾದಲ್ಲಿಂದು ನಡೆದ ಸರ್ವಪಕ್ಷ ಸಭೆಯಲ್ಲಿ ಮಾತನಾಡಿದ ಅವರು, ಕಾವೇರಿ ನೀರಿನ ವಿಚಾರವಾಗಿ ತಮಿಳುನಾಡಿನ ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಮಾತುಕತೆಗೆ ಬರಲು ಸಿದ್ಧ ಎಂದು ತಿಳಿಸಿದ್ದರು. ಆದರೆ ಕಾವೇರಿ ಪರಿಸ್ಥಿತಿ ತಿಳಿಯಾದ ನಂತರ ಬರುವಂತೆ ಹೇಳಲಾಗಿದೆ. ಈಗ ರಾಜ್ಯದ ಜಲಾನಯನ ಪ್ರದೇಶಗಳಲ್ಲಿ ಉತ್ತಮ ಮಳೆಯಾಗುತ್ತಿದ್ದು ಪರಿಸ್ಥಿತಿ ಸುಧಾರಿಸುವ ಲಕ್ಷಣಗಳು ಕಂಡುಬರುತ್ತಿವೆ ಎಂದು ತಿಳಿಸಿದರು. ರಾಜ್ಯದಲ್ಲಿ ಕುಡಿಯುವ ನೀರಿಗೆ ಯಾವುದೇ ತೊಂದರೆಯಾಗದಂತೆ ಅಗತ್ಯ ಪ್ರಮಾಣದ ನೀರನ್ನು ಸಂಗ್ರಹಿಸಲಾಗಿದೆ. ಕಬಿನಿ ಜಲಾಶಯ ಸಂಪೂರ್ಣ ಭರ್ತಿಯಾಗಿದ್ದು ಹೆಚ್ಚುವರಿ ಒಳಹರಿವನ್ನು ಈಗಾಗಲೇ ನಾಲೆಗಳಿಗೆ ನೀರು ಹರಿಸಲಾಗಿದ್ದು ಇದರಿಂದ ರೈತರಿಗೆ ಅನುಕೂಲವಾಗಿದೆ ಎಂದರು. ರಾಜ್ಯದ ಹಿತವನ್ನು ಗಮನದಲ್ಲಿಟ್ಟುಕೊಂಡು ಕಾವೇರಿ ನೀರು ನಿರ್ವಹಣಾ ಸಮಿತಿಯ ಆದೇಶದ ವಿರುದ್ಧ ಈಗಾಗಲೇ ಮೇಲ್ಮನವಿ ಸಲ್ಲಿಸಿದ್ದೇವೆ ಎಂದು ಹೇಳಿದರು. ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್ ರಾಜ್ಯಕ್ಕೆ ಉತ್ತಮ ಸಹಕಾರ ನೀಡುತ್ತಿದ್ದು ಕೃಷ್ಣಾ ನದಿ ನೀರಿನ ಹಂಚಿಕೆ, ತುಂಗಭದ್ರಾ ಅಣೆಕಟ್ಟಿನ ಕ್ರಸ್ಟ್ ಗೇಟ್ಗಳ ಮರುಸ್ಥಾಪನೆ, ನವಿಲೆ ಸಮತೋಲನ ಅಣೆಕಟ್ಟು ನಿರ್ಮಾಣದ ಪ್ರಸ್ತಾಪಕ್ಕೂ ಸಮ್ಮತಿ ಸೂಚಿಸಿದ್ದಾರೆ. ಕೃಷ್ಣಾ ಗೋದಾವರಿ ಕಾವೇರಿ ನದಿಗಳ ಜೋಡಣೆ ಮತ್ತು ಕೃಷ್ಣಾ ನದಿ ನೀರು ಹಂಚಿಕೆಯಲು ನೆರವು ನೀಡಿದ್ದಾರೆ ಎಂದು ತಿಳಿಸಿದರು. ರಾಜ್ಯದ ಕುಡಿಯುವ ನೀರಿನ ಅಗತ್ಯವನ್ನು ಭದ್ರಪಡಿಸುವುದರ ಜೊತೆಗೆ ರೈತರ ಹಿತವನ್ನು ಗಮನದಲ್ಲಿಟ್ಟುಕೊಂಡು ಸರ್ಕಾರ ಕ್ರಮ ಕೈಗೊಂಡಿದೆ. ಈಗಾಗಲೇ ರೈತರು ಬಿತ್ತಿರುವ ಬೆಳೆಗಳ ರಕ್ಷಣೆಯ ಉದ್ದೇಶದಿಂದ ಕೆಆರ್ಎಸ್ ಹಾಗೂ ಕಬಿನಿ ನಾಲೆಗಳಿಗೆ ನೀರು ಹರಿಸಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಭೆಯಲ್ಲಿ ಮಾಹಿತಿ ನೀಡಿದರು. ಸಭೆಯಲ್ಲಿ ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ, ಬಿಎಸ್ ಯಡಿಯೂರಪ್ಪ, ಎಚ್ಡಿ ಕುಮಾರಸ್ವಾಮಿ, ಸದಾನಂದಗೌಡ, ಬಸವರಾಜ ಬೊಮ್ಮಾಯಿ, ಕೇಂದ್ರ ಸಚಿವರಾದ ವಿ ಸೋಮಣ್ಣ, ಶೋಭಾ ಕರಂದ್ಲಾಜೆ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಸಚಿವರಾದ ರಾಮಲಿಂಗಾರೆಡ್ಡಿ, ಕೃಷ್ಣ ಬೈರೇಗೌಡ, ಎಂಬಿ ಪಾಟೀಲ್, ಕೆಜೆ ಜಾರ್ಜ್, ಸಂಸದ ಗೋವಿಂದ ಕಾರಜೋಳ, ವಿರೋಧ ಪಕ್ಷದ ನಾಯಕ ಆರ್ ಅಶೋಕ, ಚಲವಾದಿ ನಾರಾಯಣಸ್ವಾಮಿ, ನಿವೃತ್ತ ನ್ಯಾಯಾಧೀಶ ನಾಗಮೋಹನ್ ದಾಸ್, ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಸೇರಿದಂತೆ ಹಿರಿಯ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಉಪಸ್ಥಿತರಿದ್ದರು. ಕಾವೇರಿ ವಿಚಾರದಲ್ಲಿ

0: ರಾಜ್ಯದ ಜನರ ರಕ್ಷಣೆಗೆ ಸರ್ಕಾರ ಬದ್ಧವಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭರವಸೆ ನೀಡಿದ್ದಾರೆ. ಗೃಹ ಕಚೇರಿ ಕೃಷ್ಣಾದಲ್ಲಿಂದು ನಡೆದ ಸರ್ವಪಕ್ಷ ಸಭೆಯ ಬಳಿಕ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಳೆ ಬಾರದೆ ರಾಜ್ಯದಲ್ಲಿ ಬರಗಾಲದ ಛಾಯೆ ಆವರಿಸಿದೆ. ಕೇವಲ ಶೇಕಡಾ 30-35% ಮಾತ್ರ ಮಳೆಯಾಗಿದೆ. ಈ ಮಧ್ಯೆ ಕಾವೇರಿ ನೀರು ನಿಯಂತ್ರಣ ಸಮಿತಿ ಮತ್ತು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ತಮಿಳುನಾಡಿಗೆ 15 ದಿನಗಳ ಕಾಲ ನಿತ್ಯ 3,500 ಕ್ಯೂಸೆಕ್ ನೀರು ಹರಿಸಬೇಕೆಂದು ಆದೇಶ ನೀಡಿದೆ. ರಾಜ್ಯದಲ್ಲಿ ಈಗ ಪರಿಸ್ಥಿತಿ ಸ್ವಲ್ಪ ಮಟ್ಟಿಗೆ ಸುಧಾರಿಸಿದ್ದು ಜಲಾಶಯಗಳಲ್ಲಿನ ನೀರಿನ ಮಟ್ಟದಲ್ಲಿ ಏರಿಕೆಯಾಗಿದೆ. ಸಂಕಷ್ಟ ಸೂತ್ರದ ವಿಚಾರದಲ್ಲಿ ಕಾನೂನನ್ನು ಗಮನದಲ್ಲಿಟ್ಟುಕೊಂಡು ಕಾನೂನು ತಜ್ಞರ ಸಲಹೆ ಮೇರೆಗೆ ಸುಪ್ರೀಂಕೋರ್ಟ್ಗೆ ಮೇಲ್ಮನವಿ ಸಲ್ಲಿಕೆ ಬಗ್ಗೆ ತೀರ್ಮಾನಿಸಲಾಗುವುದು ಎಂದು ತಿಳಿಸಿದರು. ಇದೇ 13ರಂದು ಕನ್ನಡ ಪರ ಸಂಘಟನೆಗಳು ಕರೆ ನೀಡಿರುವ ಬಂದ್ ಅನ್ನು ಕೈಬಿಡಬೇಕು. ಈ ಕುರಿತು ಸಂಘಟನೆ ಜೊತೆ ಮಾತುಕತೆ ನಡೆಸಲಾಗುವುದು. ತಮಿಳುನಾಡು ಸಂಕಟ ಸೂತ್ರದ ಬಗ್ಗೆ ಬೇಡಿಕೆ ಇಟ್ಟಿದ್ದು ಮುಂದಿನ ಹೆಜ್ಜೆಯ ಬಗ್ಗೆ ಸೂಕ್ಷ್ಮವಾಗಿ ಗಮನಿಸುತ್ತೇವೆ ಎಂದು ಮುಖ್ಯಮಂತ್ರಿ ಹೇಳಿದರು. ಬರದ ಘೋಷಣೆ ವಿಚಾರವಾಗಿ ಇನ್ನೂ ತೀರ್ಮಾನ ಮಾಡಿಲ್ಲ. ಈ ತಿಂಗಳ ಅಂತ್ಯದ ವೇಳೆಗೆ ಮಾಹಿತಿ ಪಡೆದ ಕಂದಾಯ ಸಚಿವರು ಪರಿಶೀಲಿಸಿ ಸಚಿವ ಸಂಪುಟ ಸಭೆಯಲ್ಲಿ ಮಂಡಿಸುತ್ತಾರೆ. ತದನಂತರ ಅದರ ಬಗ್ಗೆ ತೀರ್ಮಾನ ಮಾಡಲಾಗುವುದು ಎಂದು ಮುಖ್ಯಮಂತ್ರಿ ಹೇಳಿದರು. ಕಾವೇರಿ ವಿಚಾರವಾಗಿ ಪರಿಸ್ಥಿತಿ ಬಿಗುವಾಗಿರುವ ಹಿನ್ನೆಲೆಯಲ್ಲಿ ಕರ್ನಾಟಕ ಸರ್ಕಾರದ ಮನವಿಯಂತೆ ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಬೆಂಗಳೂರಿಗೆ ಭೇಟಿ ನೀಡುವ ಕಾರ್ಯಕ್ರಮ ಮುಂದೂಡಲು ಒಪ್ಪಿದ್ದಾರೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ರಾಜಕೀಯ ಭಿನ್ನಾಭಿಪ್ರಾಯ ಏನೇ ಇದ್ದರೂ ಕರ್ನಾಟಕ ರಾಜ್ಯಕ್ಕೆ ಭೇಟಿ ನೀಡಲು ಮುಖ್ಯಮಂತ್ರಿ ವಿಜಯ್ ಮುಂದಾಗಿದ್ದರು. ಆದರೆ ಪರಸ್ಪರ ಗೌರವಿಸಿ ಸೌಹಾರ್ದಯುತವಾಗಿ ಸಮಸ್ಯೆ ಬಗೆಹರಿಸಿಕೊಳ್ಳಬೇಕು. ಹೀಗಾಗಿ ಪರಿಸ್ಥಿತಿ ತಿಳಿಯಾದ ಬಳಿಕ ಭೇಟಿ ನೀಡುವಂತೆ ಮನವಿ ಮಾಡಿದ್ದೇನೆ ಎಂದು ತಿಳಿಸಿದರು. ತಮಿಳುನಾಡು ಸರ್ಕಾರದ ಪರ ವರ್ತನೆ ಆರೋಪಗಳನ್ನು ನಿರಾಕರಿಸಿದ ಮುಖ್ಯಮಂತ್ರಿ ರಾಜ್ಯದ ಜನರ ಹಿತ ಕಾಯಲು ಬದ್ಧರಾಗಿರುವಂತೆಯೇ ನೆರೆಹೊರೆಯ ರಾಜ್ಯಗಳೊಂದಿಗೆ ಸೌಹಾರ್ದಯುತವಾಗಿ ಸಮಸ್ಯೆ ಬಗೆಹರಿಸಿಕೊಳ್ಳಲಾಗುವುದು ಎಂದರು. ಮೇಕೆದಾಟು ಯೋಜನೆ ಕಾವೇರಿ ಸಮಸ್ಯೆಗೆ ಪರಿಹಾರವಾಗಲಿದೆ. ಇದರಿಂದ ಸುಮಾರು 90% ತಮಿಳುನಾಡಿಗೆ ಅನುಕೂಲವಾಗಲಿದೆ. ಕರ್ನಾಟಕಕ್ಕಿಂತ ತಮಿಳುನಾಡು ಜನರಿಗೆ ಹೆಚ್ಚಿನ ಪ್ರಯೋಜನವಾಗಲಿದ್ದು ಯೋಜನಾ ಸ್ಥಳಕ್ಕೆ ಭೇಟಿ ನೀಡುವ ಯಾರಿಗಾದರೂ ವಾಸ್ತವ ಪರಿಸ್ಥಿತಿ ಅರ್ಥವಾಗಲಿದೆ ಎಂದು ತಿಳಿಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬಿಡದಿ ಟೌನ್ಶಿಪ್ ವಿರೋಧಿಸಿ ಇದೇ 9-11 ಬಿಡದಿಯ ಬೈರಮಂಗಲ ಗ್ರಾಮದಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ವರೆಗೆ ಬೃಹತ್ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಎಂದು ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ತಿಳಿಸಿದ್ದಾರೆ. ಚನ್ನಪಟ್ಟಣದಲ್ಲಿಂದು ನಡೆದ ಜೆಡಿಎಸ್ ಕಾರ್ಯಕರ್ತರ ಸಮಾವೇಶದಲ್ಲಿ ಮಾತನಾಡಿದ ಅವರು, ಅನಿವಾರ್ಯ ಕಾರಣಗಳಿಂದ ಪಾದಯಾತ್ರೆಯನ್ನು ಮುಂದೂಡಲಾಗಿತ್ತು. ಇದೀಗ ಇದೇ 9ರಂದು ಪಾದಯಾತ್ರೆ ನಡೆಯಲಿದೆ. 3 ದಿನಗಳ ಪಾದಯಾತ್ರೆಯಲ್ಲಿ ಮಾಜಿ ಪ್ರಧಾನಿ HD ದೇವೇಗೌಡರು 1 ದಿನ ಸೇರಿದಂತೆ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ಸರ್ಕಾರ ರೈತ ವಿರೋಧಿ ಧೋರಣೆ ಅನುಸರಿಸುತ್ತಿದ್ದು ಟೌನ್ಶಿಪ್ ನಿರ್ಮಾಣ ಕೈಬಿಡಬೇಕೆಂದು ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಭಾಗವಹಿಸಬೇಕೆಂದು ಅವರು ಮನವಿ ಮಾಡಿದರು. ಮೈ ಭಾರತ್ ವಿಕಸಿತ ಭಾರತ ಸಂಕಲ್ಪ ಅಭಿಯಾನಕ್ಕಾಗಿ ನಶಾಮುಕ್ತ ಯುವಜನತೆ ಧ್ಯೇಯದೊಂದಿಗೆ ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯದ ವತಿಯಿಂದ ಮಾದಕ ವಸ್ತು ಮುಕ್ತ ಭಾರತ 100 ವಾರಗಳ ಅಭಿಯಾನಕ್ಕೆ ಇಂದು ದೇಶಾದ್ಯಂತ ಚಾಲನೆ ನೀಡಲಾಯಿತು. ನಶಾಮುಕ್ತ ಭಾರತ ಅಭಿಯಾನವು ಓರ್ವ ವ್ಯಕ್ತಿ, ಕುಟುಂಬ ಹಾಗೂ ಸಮಾಜ ಸೇರಿದಂತೆ ರಾಷ್ಟದ ಒಳಿತಿಗಾಗಿ ರೂಪುಗೊಂಡಿದೆ. ದೇಶದ ಯುವಶಕ್ತಿಯ ತನು ಮನ ಆತ್ಮಶುದ್ಧಿಯ ಜಾಗೃತಿಗಾಗಿ ಈ ಅಭಿಯಾನ ಆಯೋಜಿತವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ವಿಕಸಿತ ಭಾರತದ ಸಂಕಲ್ಪಕ್ಕಾಗಿ ನಶೆ ಮುಕ್ತ ಯುವಜನತೆ ಆಂದೋಲನದ ಹಿನ್ನೆಲೆಯಲ್ಲಿ ಯುವಜನರನ್ನು ಉದ್ದೇಶಿಸಿ ವರ್ಚುವಲ್ ಮೂಲಕ ಮಾತನಾಡಿದರು. ದೇಶದ 28,000 ಸ್ಥಳಗಳಲ್ಲಿ ಈ ವಿಶೇಷ ಕಾರ್ಯಕ್ರಮವನ್ನು ವೀಕ್ಷಿಸಲು ಅನುಕೂಲ ಮಾಡಲಾಗಿತ್ತು. ಬೀದರ್ ನಗರದ ಮೇರಾ ಯುವ ಭಾರತ್ ಕೇಂದ್ರದ ವತಿಯಿಂದ ಲಿಂಗರಾಜ ಅಪ್ಪ ಕಾಲೇಜಿನಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕ ಶೈಲೇಂದ್ರ ಬೆಳ್ದಾಳೆ ಪಾಲ್ಗೊಂಡರು. ಬಳಿಕ ಮಾತನಾಡಿದ ಅವರು, ಯುವಜನತೆ ತಮ್ಮ ಪರಿಸರವನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳುವುದರ ಜೊತೆಗೆ ಮದ್ಯಪಾನ, ಧೂಮಪಾನ ಮತ್ತಿತರ ಮಾದಕ ವಸ್ತುಗಳ ವ್ಯಸನಗಳಾಗದೆ ಉತ್ತಮ ಜೀವನ ರೂಪಿಸಿಕೊಳ್ಳಬೇಕು ಎಂದು ತಿಳಿಸಿದರು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಳೆದ ಕೆಲವು ದಿನಗಳಿಂದ ಧಾರಾಕಾರ ಮಳೆಯಾಗುತ್ತಿದ್ದು ಅಲ್ಲಲ್ಲಿ ಹಾನಿಯಾಗಿದೆ. ಮಂಗಳೂರು ಬೆಂಗಳೂರು ರೈಲು ಮಾರ್ಗದ ಹಾಸನ ಜಿಲ್ಲಾ ವ್ಯಾಪ್ತಿಯ ಎಡಕುಮೇರಿ ಸಿರಿಬಾಗಿಲು ನಡುವೆ ರೈಲು ಹಳಿಯ ಮೇಲೆ ಭೂಕುಸಿತ ಉಂಟಾದ ಪರಿಣಾಮ ಈ ಭಾಗದಲ್ಲಿ

0: ರೈಲು ಸಂಚಾರ ಸ್ಥಗಿತಗೊಂಡಿದ್ದು ಕೆಲವು ರೈಲುಗಳು ಮಾರ್ಗ ಬದಲಾವಣೆ ಮಾಡಿ ಸಂಚರಿಸುತ್ತಿವೆ. ಹಳಿಯ ಮೇಲೆ ಬಿದ್ದಿರುವ ಮಣ್ಣು ತೆರವುಗೊಳಿಸುವ ಕಾರ್ಯ ನಡೆಯುತ್ತಿದೆ. ಹಳಿ ಮೇಲೆ ಮಣ್ಣು ಬಿದ್ದಿರುವುದರಿಂದ ಇಂದು ಮಂಗಳೂರು ಯಶವಂತಪುರ, ಯಶವಂತಪುರ ಮಂಗಳೂರು ಹಾಗೂ ಬೆಂಗಳೂರು ಕಾರವಾರ ನಡುವಿನ ಪಂಚಗಂಗಾ ಎಕ್ಸ್ಪ್ರೆಸ್, ವಿಜಯಪುರ ಹುಬ್ಬಳ್ಳಿ ಎಕ್ಸ್ಪ್ರೆಸ್ ರೈಲನ್ನು ಸ್ಥಗಿತಗೊಳಿಸಲಾಗಿತ್ತು. ಭಾರೀ ಮಳೆಯಿಂದಾಗಿ ಸುಬ್ರಹ್ಮಣ್ಯ ವ್ಯಾಪ್ತಿಯ ಬಾಳುಗೋಡು ಹೊಳೆಯಲ್ಲಿ ಪ್ರವಾಹ ಉಂಟಾಗಿ ಪದಕ ಸೇತುವೆ ಮುಳುಗಡೆಗೊಂಡಿದೆ. ಇದರಿಂದಾಗಿ ವಾಹನ ಸವಾರರು ಸೇರಿದಂತೆ ಸಾರ್ವಜನಿಕರು ಸಂಕಷ್ಟಪಡುವಂತಾಯಿತು. ಭಾರೀ ಮಳೆಗೆ ಕುಮಾರಧಾರಾ ನದಿ ಮೈದುಂಬಿ ಹರಿಯುತ್ತಿದ್ದು ಇಲ್ಲಿನ ಸ್ನಾನಘಟ್ಟ ಮುಳುಗಡೆಯಾಗಿದೆ. ಭಾರೀ ಮಳೆಯಿಂದ ಗುಡ್ಡ ಕುಸಿದು ಮಗು ಸೇರಿದಂತೆ ಒಂದು ಕುಟುಂಬದ ಮೂವರು ಸಾವನ್ನಪ್ಪಿರುವ ಘಟನೆ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯಲ್ಲಿ ಇಂದು ಮುಂಜಾನೆ ನಡೆದಿದೆ. ಮೃತರು ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಕಕ್ಕರಗೋಳ್ ಗ್ರಾಮದವರಾಗಿದ್ದು ಕೆಲಸ ಅರಸಿ ಬಂದಿದ್ದರು ಎನ್ನಲಾಗಿದೆ. ಘಟನೆಯಲ್ಲಿ ಮತ್ತೊಬ್ಬ ಕಾರ್ಮಿಕ ತೀವ್ರವಾಗಿ ಗಾಯಗೊಂಡಿದ್ದು ಅವರಿಗೆ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಇನ್ನು ಹವಾವರ್ತಮಾನ. ರಾಜ್ಯದ ಕರಾವಳಿ, ದಕ್ಷಿಣ ಒಳನಾಡಿನಲ್ಲಿ ನೈಋತ್ಯ ಮುಂಗಾರು ಚುರುಕಾಗಿದ್ದು ಉತ್ತರ ಒಳನಾಡಿನಲ್ಲಿ ಸಾಮಾನ್ಯವಾಗಿತ್ತು. ಕರಾವಳಿಯ ಬಹುತೇಕ ಕಡೆ, ದಕ್ಷಿಣ ಒಳನಾಡಿನ ಹಲವೆಡೆ ಹಾಗೂ ಉತ್ತರ ಒಳನಾಡಿನ ಕೆಲವು ಕಡೆಗಳಲ್ಲಿ ಮಳೆಯಾಗಿದೆ. ಬೆಳ್ತಂಗಡಿ 29, ತಾಳಗುಪ್ಪ 23, ಶೃಂಗೇರಿ ಆಗುಂಬೆ 22, ಭಾಗಮಂಗಲ ಸುಳ್ಯ 21, ಧರ್ಮಸ್ಥಳದಲ್ಲಿ 20 ಸೆಂಟಿಮೀಟರ್ ಭಾರೀ ಮಳೆಯಾಗಿದೆ. ಮುಂದಿನ 24 ಗಂಟೆಗಳಲ್ಲಿ ಬಾಗಲಕೋಟೆ, ಬೆಳಗಾವಿ, ಬೀದರ್ ಸೇರಿದಂತೆ ಉತ್ತರ ಕರ್ನಾಟಕದ ಕೆಲವು ಜಿಲ್ಲೆಗಳು ಹಾಗೂ ಕೊಡಗು, ಹಾಸನ, ಬಳ್ಳಾರಿ, ಬೆಂಗಳೂರು ಗ್ರಾಮಾಂತರ ನಗರ, ಬೆಂಗಳೂರು ನಗರ, ರಾಮನಗರ, ತುಮಕೂರು ಸೇರಿದಂತೆ ದಕ್ಷಿಣ ಒಳನಾಡಿನ ಕೆಲವು ಕಡೆ ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸೌಹಾರ್ದಯುತವಾಗಿ ಕಾವೇರಿ ನೀರು ಹಂಚಿಕೆ ಸಮಸ್ಯೆ ಬಗೆಹರಿಸಲು ಆದ್ಯತೆ. ರಾಜ್ಯದ ಜನರ ಹಿತರಕ್ಷಣೆಗಾಗಿ ಸರ್ಕಾರ ಬದ್ಧ, ಮುಖ್ಯಮಂತ್ರಿ. ಕರ್ನಾಟಕ ಸರ್ಕಾರದ ಮನವಿಯಂತೆ ಬೆಂಗಳೂರು ಭೇಟಿ ಮುಂದೂಡಲು ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಒಪ್ಪಿಗೆ. ಪಿಡದಿ ಟೌನ್ಶಿಪ್ ವಿರೋಧಿಸಿ ಇದೇ 9ರಿಂದ 3 ದಿನ ಜೆಡಿಎಸ್ನಿಂದ ಪಾದಯಾತ್ರೆ. ಕರಾವಳಿ, ಮಲೆನಾಡಿನಲ್ಲಿ ವ್ಯಾಪಕ ಮಳೆ. ತೀರ್ಥಹಳ್ಳಿಯಲ್ಲಿ ಗುಡ್ಡ ಕುಸಿದು ಮೂವರ ಸಾವು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಅಕ್ಕ, ಕೆಲ್ಸ ಸಿಕ್ತು.
2: ಅರೆ ವಾ, ಅಭಿನಂದನೆಗಳು. ಇನ್ನು ಸಿಕ್ಕಾಪಟ್ಟೆ ಶಾಪಿಂಗ್.
1: ಹೊಸ ಮೊಬೈಲ್, ಜೀನ್ಸ್, ಜಾಕೆಟ್.
2: ಒಂದ್ ನಿಮಿಷ ಮಹಾರಾಜರೇ, ಸ್ಯಾಲ್ರಿಗಿಂತ ಮೊದಲು ಖರ್ಚು.
1: ಇನ್ಸ್ಟೆಂಟ್ ಲೋನ್ ಸಿಗುತ್ತಲ್ಲ.
2: ಮೊದಲು ಬಜೆಟ್ ಮಾಡ್ಲು ಕಲಿ, ಆಮೇಲೆ ಖರ್ಚು ಮಾಡು.
1: ಆದ್ರೆ ಅಕ್ಕ
2: ನೋಡು, ಗಳಿಕೆಯ ಒಂದು ಭಾಗ ಯಾವತ್ತೂ ಉಳಿಸ್ಬೇಕು. ಆದ್ರೆ ಪಾರ್ಟಿ ಕೊಡೋದನ್ನ ತಪ್ಪಿಸೋಕಾಗಲ್ಲ.
1: ಪಾರ್ಟಿನಂದು, ಬಜೆಟ್ ನಿಂದು.
3: ಆರ್ಬಿಐ ಹೇಳುತ್ತೆ,
4: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
5: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:51.

0: ಕೃಷಿ ರಂಗ ಕೇಳುವಂತಹ ಎಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಕೇಳಿ ಮೊದಲಿಗೆ ಕೃಷಿಯಲ್ಲಿ ಕೃತಕ ಬುದ್ಧಿಮತ್ತೆ ಕುರಿತು ತಜ್ಞರಾದ ಡಾಕ್ಟರ್ ಬಸಯ್ಯ ಹಿರಮಠ ಅವರು ಮಾಡಿದ ಭಾಷಣದ ಅವತರಣಿಕೆಯನ್ನು, ನಂತರ ಹವಾಮಾನ ವರದಿ ಹಾಗೂ ಹವಾಮಾನಾಧಾರಿತ ಕೃಷಿ ಸಲಹೆಗಳು. ಮೊದಲಿಗೆ ಕೇಳಿ ಕೃಷಿಯಲ್ಲಿ ಕೃತಕ ಬುದ್ಧಿಮತ್ತೆ ಕುರಿತು ತಜ್ಞರಾದ ಡಾಕ್ಟರ್ ಬಸಯ್ಯ ಹಿರಮಠ ಅವರು ಮಾಡಿದ ಭಾಷಣದ ಅವತರಣಿಕೆಯನ್ನು.
1: ಇಂಟೆಲಿಜೆನ್ಸ್ ಇನ್ ಅಗ್ರಿಕಲ್ಚರ್ ಅಂದರೆ ಕನ್ನಡದಲ್ಲಿ ನಾವು ಇದಕ್ಕೆ ಕೃತಕ ಬುದ್ಧಿಮತ್ತೆ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಕರಿತೀವಿ. ಬಹಳ ಜನಕ್ಕೆ, ನಮ್ಮ ರೈತರಿಗೆ, ರೈತರು ಎಲ್ಲರೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಯೂಸ್ ಮಾಡ್ತಾ ಇದ್ದಾರೆ, ಆದರೆ ಎಲ್ಲಿ ಯೂಸ್ ಮಾಡ್ತಾ ಇದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ. ನಾನು ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದು ಯಾಕೆ ಅಂದರೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಕೃತಕ ಬುದ್ಧಿಮತ್ತೆ.

ಕೃಷಿಯಲ್ಲಿ ಯಾವ ಥರ ಯೂಸ್ ಮಾಡಿದರೆ ಅಂದರೆ ನಾವು ಪ್ರಯೋಗ ಮಾಡಿದರೆ ನಮ್ಮ ಹೊಲದಲ್ಲಿ ಇಳುವರಿನ ಹೆಂಗೆ ಹೆಚ್ಚಿಸ್ಕೋಬೋದು, ನೀರನ್ನ ಯಾವ ಥರ ಸಮತೋಲನ ಮಾಡ್ಕೋಬೋದು, ಮತ್ತು ನಮ್ಮ ಖರ್ಚನ್ನ ಹೇಗೆ ಕಡಿಮೆ ಮಾಡ್ಬೋದು, ಯಾವ ಯಾವ ಥರನಾಗಿ ಖರ್ಚುಗಳನ್ನು ನಾವು ಕಡಿಮೆ ಮಾಡ್ಬೋದು, ಯಾವ ಥರ ಒಂದು ಈ ಕೃತಕ ಬುದ್ಧಿಮತ್ತೆ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ರೈತನಿಗೆ ಸಹಾಯಕಾರಿ ಅಸ್ತ್ರವಾಗಿ ಬರುತ್ತದೆ, ಇದು ಯಾವ ಯಾವ ಟೆಕ್ನಾಲಜಿಗಳನ್ನು ಯೂಸ್ ಮಾಡ್ಕೊಳ್ತದೆ ರೈತರಿಗಾಗಿ ಅನ್ನೋದಕ್ಕೆ ನಾನು ಈ ಒಂದು ಚಿಕ್ಕ ನನ್ನ ಒಂದು ಅನುಭವವನ್ನು ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಮುಖ್ಯವಾಗಿ ಇವತ್ತು ನಾನು ಕರ್ನಾಟಕದಲ್ಲಿರುವ ಕೃಷಿ ಮತ್ತು ಕೃಷಿಯಲ್ಲಿ ಕೃತಕ ಬುದ್ಧಿಮತ್ತೆ ಪಾತ್ರ, ಕೃತಕ ಬುದ್ಧಿಮತ್ತೆಯ ಅನ್ವಯಗಳು ಏನು, ರೈತರಿಗೆ ಆಗ್ತಕ್ಕಂಥ ಲಾಭಗಳೇನು, ಸವಾಲು ಮತ್ತು ಪರಿಹಾರಗಳೇನು, ಮತ್ತು ಯಾವ ದೃಷ್ಟಿ ಯಾವ ಒಂದು ವಿಷನ್ ಇಟ್ಕೊಂಡು ನಾವು ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಕೃತಕ ಬುದ್ಧಿಮತ್ತೆಯನ್ನು ನಾವು ಒಂದು ಕೃಷಿಯಲ್ಲಿ ಅಳವಡಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳ್ತೀನಿ. ಮೂಲವಾಗಿ ನಮ್ಮ ಭಾರತ ದೇಶದ ಬೆನ್ನೆಲುಬು ಆಗಿರತಕ್ಕಂಥ ಕೃಷಿಯನ್ನು ಅಳವಡಿಸ್ತಕ್ಕಂಥ ಎಲ್ಲ ಇಡೀ ಜಗತ್ತಿನ ಎಲ್ಲರೂ ಯಾರ್ಯಾರು ಇವತ್ತು ಆಹಾರವನ್ನು ಊಟ ಮಾಡ್ತಾ ಇದ್ದೀರಾ, ಭಾರತದ ಬೆಳೆಗಳೆಲ್ಲ ಹೊರದೇಶಗಳಿಗೆ ಹೋಗಿ ನಮ್ಮ ದೇಶದಲ್ಲಿ ಎಷ್ಟು ಯೂಸ್ ಮಾಡ್ತಾ ಇದ್ದಾರೆ, ಅದಕ್ಕೆಲ್ಲದಕ್ಕೂ ಕಾರಣ ಏನಪ್ಪ ಅಂದರೆ ನಮ್ಮ ರೈತಾಪಿ ವರ್ಗ, ನಮ್ಮ ಕೃಷಿ, ಭಾರತದ ಕೃಷಿ ಸರ್ವಶ್ರೇಷ್ಠ ಕೃಷಿ. ಈ ಒಂದು ಕೃಷಿಯಲ್ಲಿ ನಾವು ಹೆಚ್ಚಿನ ಲಾಭಗಳನ್ನು ನಾವು ರೈತರಿಗೆ ತರಬೇಕು, ರೈತರ ಬದುಕನ್ನು ಸ್ವಲ್ಪ ಈಸಿಯಾಗಿ ಮಾಡಬೇಕು, ಅವರಿಗೆ ಒಳ್ಳೆಯ ಮಾರುಕಟ್ಟೆ ಬೆಲೆಯನ್ನು ಕೊಡಬೇಕು, ಅವರಿಗೆ ಒಳ್ಳೆಯ ಥರದ ಪೆಸ್ಟಿಸೈಡ್ ಫರ್ಟಿಲೈಸರ್ಗಳನ್ನು ಕಡಿಮೆ ಪ್ರಮಾಣದಲ್ಲಿ ಯೂಸ್ ಮಾಡಿ ಕೀಟಬಾಧೆಯನ್ನು ತಡೀಬೇಕು. ಅತಿ ಕಡಿಮೆ ಫರ್ಟಿಲೈಸರ್ ಯೂಸ್ ಮಾಡಿ ನಾವು ಹೆಚ್ಚಿನ ಒಂದು ಇಳುವರಿ ಅಲ್ಲದೇ ಖರ್ಚನ್ನು ಕಡಿಮೆ ಮಾಡಬೇಕು. ಈ ಥರದ ದೃಷ್ಟಿಕೋನದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಕೃತಕ ಬುದ್ಧಿಮತ್ತೆ ಯಾವ ಥರ ರೈತರಿಗೆ ಇದು ಮಾಡುತ್ತೆ. ನಾವು ಮೊದಲೇ ಈಗೆಲ್ಲರೂ ಈಗಿನ ರೈತರು ಸಹ ಎಲ್ಲರೂ ಯೂಟ್ಯೂಬು ಯೂಸ್ ಮಾಡ್ತಾ ಇದ್ದಾರೆ, ಫೇಸ್ಬುಕ್ಕು ಯೂಸ್ ಮಾಡ್ತಾ ಇದ್ದಾರೆ, ಇನ್ಸ್ಟಾಗ್ರಾಮು ಯೂಸ್ ಮಾಡ್ತಾ ಇದ್ದಾರೆ, ಚಾಟ್ GPT ಯೂಸ್ ಮಾಡ್ತಾ ಇದ್ದಾರೆ. ಇವು ನಾಲ್ಕು ಆ್ಯಪ್ಗಳ ಹಿಂದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ವರ್ಕ್ ಆಗ್ತಾ ಇದೆ. ಅಂದರೆ ಬುದ್ಧಿಮತ್ತೆ ಇದು ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಏನಂತ ಏನು ಕೇಳ್ತಾ ಇದ್ದೀವಲ್ಲ ಇವತ್ತಿನ ಒಂದು ಮೊಬೈಲ್ಗಳಲ್ಲಿ, ಎಲ್ಲ ಮೊಬೈಲ್ಗಳಲ್ಲೂ ಸಹ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದ ಡೆವಲಪ್ ಮಾಡಿರ್ತಕ್ಕಂಥ ಮೊಬೈಲ್ ಆ್ಯಪ್ಗಳು ಸಹ ಇವತ್ತು ರೈತರಿಗಾಗಿ ಮಾಡಿರ್ತಕ್ಕಂಥ ಆ್ಯಪ್ಗಳು ಸಾಕಷ್ಟು ಇವೆ. ಈಗ ನನ್ನ ಹೊಲದಲ್ಲಿ ನಾನು ಹೇಳಬೇಕಂತಂದರೆ ನನ್ನ ಹೊಲದಲ್ಲಿ ಏನು ಮಾಡ್ತೀನಿ, ನಾನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ನಾನು ಯೂಸ್ ಮಾಡ್ತಾ ಇದ್ದೀನಿ ಆದರೆ ನನಗೆ ಗೊತ್ತಿಲ್ಲ. ನಮ್ಮ ಮೊಬೈಲಿಂದ ಯಾವುದೇ ಒಂದು ಎಲೆಯನ್ನು ನೀವು ಮೊಬೈಲ್ ಕ್ಯಾಮ್ರಾದಲ್ಲಿ ಸ್ಕ್ಯಾನ್ ಮಾಡಿದಾಗ ಇದರಲ್ಲಿ ಕ್ಲೋರೋಫಿಲ್ ಅಂಶ ಎಷ್ಟಿದೆ, ಇದಕ್ಕೆ ಯಾವ ಡಿಸೀಸ್ ಇದೆ, ಇದು ಯಾವ ವೆರೈಟಿ ಇದೆ, ಇದಕ್ಕೆ ಯಾವ ನ್ಯೂಟ್ರಿಷನಲ್ ಅಂದರೆ ನಾವು ಕೊಡ್ತಕ್ಕಂಥ ಪೋಷಕಾಂಶಗಳ ಕೊರತೆ ಇದೆ, ನಾನು ಎಷ್ಟು ನೀರನ್ನು ಕೊಡ್ಬೋದು, ಇವೆಲ್ಲವನ್ನೂ ಸಹ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಕೃತಕ ಬುದ್ಧಿಮತ್ತೆ ಇಂದ ಡೆವಲಪ್ ಮಾಡಿರ್ತಕ್ಕಂಥ ಮೊಬೈಲ್ ಆ್ಯಪ್ಗಳಲ್ಲಿ ಇದು ಇದೆ. ಇದನ್ನು ರೈತರು ಯೂಸ್ ಮಾಡಿಕೊಳ್ಳಬೇಕು. ಯಾಕಂದರೆ ನಾನು ಯಾವಾಗ ಗೊಬ್ಬರ ಎಷ್ಟು ಕೊಡಬೇಕು ಅಂತ ಗೊತ್ತಿರಲಾರ್ದೆ 10 ಚೀಲ ಗೊಬ್ಬರ ಹಾಕೋದಲ್ಲ, 3 ಚೀಲ ಬೇಕಾಗಿರುತ್ತೆ, ಆ ಟೈಮಲ್ಲಿ 10 ಚೀಲ ಗೊಬ್ಬರ ಹಾಕಿದರೆ ಗಿಡ ಒಣಗೋಗುತ್ತೆ. ಇದಕ್ಕೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಬಹಳ ಸಹಾಯಕಾರಿಯಾಗಿ ಕೆಲಸ ಮಾಡುತ್ತೆ. ಹಂಗಾದ್ರೆ ಏನಿದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅಂದರೆ, ನಮ್ಮೆಲ್ಲರಿಗೂ ಮೆಮರಿ ಪವರ್ ಇರುತ್ತೆ. ಕಂಪ್ಯೂಟರ್ ಅನ್ನೋದು ಒಂದು ಸ್ಟ್ಯಾಟಿಕ್ ಡಿವೈಸು, ಕಂಪ್ಯೂಟರ್ ಎಲ್ಲರೂ ಯೂಸ್ ಮಾಡಿರ್ತಾರೆ ಇವತ್ತು, ಮೊಬೈಲ್ ಎಲ್ಲರೂ ಯೂಸ್ ಮಾಡಿರ್ತಾರೆ. ಅಲ್ಲಿ ಏನಿರುತ್ತೆ, ನಾವು ಹೇಳಿದ್ದನ್ನ ಪ್ರೋಗ್ರಾಮ್ ಮಾಡಿಟ್ಟಿರ್ತೀವಿ, ಅದು ನಾವು ಹೇಳಿದಂಗೆ ಮಾಡುತ್ತೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಆ ಥರ ಅಲ್ಲ. ಕೃತಕ ಬುದ್ಧಿಮತ್ತೆ ಅಂದರೆ ನಾನು ಒಂದು ಮನುಷ್ಯನ ಒಂದು ಪ್ರತಿರೂಪದ ಆಲೋಚನೆಯನ್ನು ಮಾಡ್ತಕ್ಕಂಥ ಶಕ್ತಿ ಉಳ್ಳಂಥ, ಒಂದು ಜ್ಞಾನ ಉಳ್ಳಂಥ ಇದು ಟೆಕ್ನಾಲಜಿ. ಇದನ್ನು ಯಾವ ಥರ ಮಾಡ್ಬೋದು, ಇದು ತಾನೂ ಕಲಿಯುತ್ತೆ, ಕಲ್ಕೊಳ್ಳುತ್ತೆ, ಸ್ವಂತ ಕಲ್ಕೊಳ್ಳುತ್ತೆ, ನೋಡೋದ್ರಿಂದ ಕಲಿಯುತ್ತೆ, ಮತ್ತು ಮುಂದೆ ಏನು ಮಾಡಬೇಕನ್ನೋದನ್ನು ಸಹ ತಾನೇ ಡಿಸಿಷನ್ ತೊಗೊಳ್ಳುತ್ತೆ. ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಬರೀ ಕಂಪ್ಯೂಟರ್ ಅಂದರೆ ಏನಂದರೆ ನೀವು ಪ್ರೋಗ್ರಾಮ್ ಆನ್ ಮಾಡಿ ವರ್ಕ್ ಮಾಡಿದರೆ ಇದಾಗುತ್ತೆ, ಇದು ಹಂಗಲ್ಲ. ನೀವು ಯೂಟ್ಯೂಬಲ್ಲಿ ಯಾರಾದರೂ ಕೃಷಿಕರನ್ನು ಹುಡುಕಿದ್ರಿ ಅಂದರೆ ನಿಮಗೆ ನೆಕ್ಸ್ಟ್ ಒಂದು 2-3 ವಿಡಿಯೋ ನೋಡಿದ್ರೆ ಅಂದರೆ ನಿಮಗೆ ಎಲ್ಲವೂ ಕೃಷಿಯೇತರವಾಗಿರ್ತಕ್ಕಂಥ ವಿಡಿಯೋಗಳೇ ಬರ್ತವೆ. ಅದರ ಅರ್ಥ ಏನಪ್ಪ ಅಂತಂದರೆ ಅಲ್ಲಿರ್ತಕ್ಕಂಥ ನಿಮ್ಮ ಮೊಬೈಲಲ್ಲಿ ಹಿಂದ್ಗಡೆ ರನ್ ಆಗ್ತಾ ಇರತಕ್ಕಂಥ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಕೃತಕ ಬುದ್ಧಿಮತ್ತೆ ಏನಿದೆಯಲ್ಲ, ಅದು ನಿಮ್ಮ ಆಸಕ್ತಿಯನ್ನು ನೋಡುತ್ತದೆ. ಯೋ, ಇದು ಇವರಿಂದ ಬಂದಿದೆ ಈ ಮೊಬೈಲ್.

ಊರ್ಲಿಂದ ಬಂದಿದೆ, ಇವ್ರಿಗೆ ಇದು ಇಷ್ಟ ಆಗಿದೆ, ಇದನ್ನೇ ಉಡುತ್ತಾ ಇದ್ದಾರೆ ಅಂತ ಮತ್ತೆ ಬೇರೆ ಬೇರೆ ವಿಡಿಯೋಗಳನ್ನು ಕೊಡ್ಕೊತಾ ಹೋಗ್ತಾ ಇದೆ. ಅದೇ ಥರ ನಮ್ಮ ಭಾರತ ದೇಶ ಹೊರಗಡೆ ನೀವು ಬೇರೆ ಅಮೇರಿಕಾ ಮತ್ತು ಯುರೋಪ್ಗಳಲ್ಲಿ ಹೆಂಗಿದೆ ಅಂದರೆ, ನೀವು ಏನು ಬೇಕಾದರೂ ಕ್ವಶನ್ ಕೇಳಿದರೆ ಆನ್ಸರ್ ಕೊಡೋಷ್ಟು ಶಕ್ತಿ ಇರತಕ್ಕಂಥ ಆ್ಯಪು ವೆಬ್ಸೈಟ್ಗಳಿವೆ. ನಾನು ನಮ್ಮ ಭಾರತ ದೇಶದ ಎಲ್ಲ ಯೂನಿವರ್ಸಿಟಿಗಳಿಗೆ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನಪ್ಪ ಅಂತಂದರೆ, ಎಲ್ಲವನ್ನು ಚಾಟ್ಬೋಟ್ಗಳನ್ನು ಆರ್ಟಿಫಿಷಿಯಲಿ ಇಂಟೆಲಿಜೆನ್ಸಿಂದ ಎನೇಬಲ್ ಮಾಡಿ ಎಲ್ಲ ಲ್ಯಾಂಗ್ವೇಜಲ್ಲಿ ಯಾರು ಬೇಕಾದ್ರೆ ಯಾವ ಲ್ಯಾಂಗ್ವೇಜಲ್ಲಿ ಪ್ರಶ್ನೆ ಕೇಳೋಕೆ ಅದು ಕೇಳಿದ್ರೆ ಆನ್ಸರ್ ಆಟೋಮೆಟಿಕ್ಕಾಗಿ ಬರೋ ಥರ ಮಾಡಬೇಕಂತ ರಿಕ್ವೆಸ್ಟ್ ಮಾಡ್ಕೋತೀನಿ. ಯಾಕಂದರೆ ರೈತರು ಯಾವತ್ತಿಗೂ ಫೋನ್ ಮಾಡಿದಾಗ ಫೋನ್ ಎತ್ತಕ್ಕೆ ಇರಲಿಲ್ಲ ಅಥವಾ ಆಫೀಸ್ ಅವರ್ಸ್ ಇರಲಿಲ್ಲ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಯೂಸ್ ಆಗುತ್ತೆ. ನಿಮ್ಮ ಹೊಲ ಸರ್ವೆ ನಂಬರು ನಿಮ್ಮ ಮೂರು ಹೇಳಿಬಿಟ್ರೆ ನಂದು ಇದು ಬೆಳೆ ಇದೆ ಅಂದರೆ ನೀವು ಚಾಟ್ ಜಿಪಿಟಿಯಲ್ಲಿ ಏನು ಬೆಳೀಬೋದು, ಮಣ್ಣಿನ ಏನಿದೆ ಇವತ್ತೇ ನೀವು ನಿಮ್ಮ ಮೊಬೈಲಲ್ಲಿ ನೋಡ್ಕೋಬೋದು ಸೂಕ್ತವಾಗಿ ಯಾವ ಸೀಸನ್ನಲ್ಲಿ ಯಾವ ಬೆಳೆಯನ್ನು ಬೆಳೀತಕ್ಕಂಥ ಒಂದು ಸಣ್ಣ ಆ್ಯಪ್ ನಿಮಗೆ ಕೊಡುತ್ತೆ. ಇದರಿಂದ ಏನಾಗುತ್ತೆ, ಮೊದಲನೇದಾಗಿ ರೈತನಿಗೆ ಗೊಬ್ಬರ ಎಷ್ಟು ಹಾಕಬೇಕು ಅನ್ನೋದರಲ್ಲಿ ಹೆಲ್ಪ್ ಮಾಡುತ್ತೆ, ಎರಡನೇದು ಯಾವಾಗ ಬಿತ್ತನೆ ಮಾಡಬೇಕಂತ ಹೇಳುತ್ತೆ, ಮೂರನೇದು ಯಾವ ಥರ ಬಿತ್ತನೆ ಮಾಡಬೇಕಂತ ಹೇಳುತ್ತೆ, ನಾಲ್ಕನೇದು ನೀವು ಬೀಜೋಪಚಾರಗಳಲ್ಲಿ ಏನೇನು ಅನುಸರಿಸಬೇಕನ್ನೋದನ್ನು ಹೇಳುತ್ತೆ, ಐದನೇದು ಎಷ್ಟು ಪ್ರಮಾಣದಲ್ಲಿ ನೀರನ್ನು ಕೊಡಬೇಕನ್ನೋದನ್ನು ಇದು ತಿಳಿಸುತ್ತೆ. ಯಾಕಂದರೆ ಬೇಸಿಗೆಯಲ್ಲಿ ಎಷ್ಟು ಕೊಡಬೇಕು, ಮಳೆಗಾಲದಲ್ಲಿ ಏನು ಮಾಡಬೇಕು, ಚಳಿಗಾಲದಲ್ಲಿ ಎಷ್ಟು ಕೊಡಬೇಕು, ಯಾವ ಬೆಳೆಗೆ ಎಷ್ಟು ಕೊಡಬೇಕು ಅನ್ನೋದನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಯಲ್ಲಿ ಎಲ್ಲ ಜಗತ್ತಿನಲ್ಲಿ ಇರತಕ್ಕಂಥ ಎಲ್ಲ ನಾಲೆಜ್ ಅಂದರೆ ಈ ಕೋಶ ಏನಿರುತ್ತಲ್ಲ ಜ್ಞಾನಕೋಶಗಳಿಂದ ಅದು ತಗೊಳುತ್ತೆ. ಎಲ್ಲ ಯೂನಿವರ್ಸಿಟಿಗಳಿಂದ ಬರೆದಿರ್ತಕ್ಕಂಥ ಪೇಪರ್ಗಳು ರಿಸರ್ಚ್ ಪೇಪರಿಂದ ತಗೊಂಡು ರೈತರಿಗೆ ಒಂದೇ ಒಂದು ಸ್ಕ್ರೀನಲ್ಲಿ ತಾನೇ ಓದ್ಕೊಳ್ಳುತ್ತೆ. ಓ ಈ ಬೆಳೆ ಅಂದ ತಕ್ಷಣ ಆ ಬೆಳೆನ ಎಲ್ಲ ಜಗತ್ತಿನಲ್ಲಿ ಇರತಕ್ಕಂಥ ಎಲ್ಲ ವೆಬ್ಸೈಟ್ಗಳಲ್ಲಿ ಹುಡುಕೊಂಡು ಯಾವುದು ಹೆಚ್ಚಿನ ರೀತಿಯಲ್ಲಿ ಜನ ನೋಡಿ ಅದನ್ನು ಲೈಕ್ ಮಾಡಿರ್ತಾರೆ ಅಥವಾ ಅದಕ್ಕೆ ಮನ್ನಣೆ ಕೊಟ್ಟಿರ್ತಾರೆ ಅದನ್ನು ತಗೊಂಡು ನಿಮಗೆ ಕೊಡುತ್ತೆ. ಮೊದಲೇದೇನಾಯಿತು, ಭೂಮಿ ತಯಾರು ಮಾಡೋದು, ಗೊಬ್ಬರ ಹಾಕೋದು, ನೀರು ಕೊಡೋದು, ಸೋಯಿಂಗ್ ಮಾಡೋದು, ಬೀಜೋಪಚಾರ ಎಲ್ಲದನ್ನೂ ಅಡ್ವೈಸ್ ಮಾಡಿತು. ಇದಾದಮೇಲೆ ಏನು ಬರುತ್ತೆ, ಇದಾದಮೇಲೆ ಕೀಟಬಾಧೆ ರೋಗಗಳು ಬರ್ತಕ್ಕಂಥವು, ಯಾವ ಸೀಸನ್ನಲ್ಲಿ ಯಾವ ರೋಗಗಳು ಬರ್ತವೆ, ಯಾವ ಬೆಳೆಗೆ ಯಾವ ರೋಗ ಬರುತ್ತೆ, ಯಾವ ಊರಲ್ಲಿ ಯಾವ್ಯಾವ ಥರದ ಬೆಳೆಗಳನ್ನು ಬೆಳೀತಾರೆ ಅದಕ್ಕೆ ತಕ್ಕನಾಗಿ ನಿಮಗೆ ಅದು ಸಲಹೆಯನ್ನು ಕೊಡುತ್ತೆ. ಅದರ ಪ್ರಕಾರ ರೈತರು ಬರೋದಕ್ಕಿಂತ ಮುಂಚೆನೇ ಅಂದರೆ ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳ್ತೀವಿ, ರೋಗ ಬರೋದಕ್ಕಿಂತ ಮುಂಚೆನೇ ತಡೆಗಟ್ಟುವ ರೀತಿಯಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಏನು ಆ್ಯಪ್ ಇರ್ತವೆ ಕೃತಕ ಬುದ್ಧಿಮತ್ತೆ ಅವು ಸಹಾಯ ಮಾಡ್ತವೆ ರೈತರಿಗೆ. ಇದಾದಮೇಲೆ ಏನಾಗುತ್ತೆ, ಯಾವಾಗ ಹಾರ್ವೆಸ್ಟ್ ಮಾಡೋದು ಬರುತ್ತೆ, ಯಾವಾಗ ಬೆಳೆ ಕಟಾವಿಗೆ ಬರುತ್ತೆ, ಆ ಟೈಮಲ್ಲಿ ನಮ್ಮ ಕ್ಲೈಮೇಟು ಹವಾಮಾನದಲ್ಲಿ ತಂಪೆಷ್ಟಿರುತ್ತೆ, ಬಿಸಿಲೆಷ್ಟಿರುತ್ತೆ, ಮಳೆ ಬರುತ್ತೋ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಸಹ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಯಿಂದ ನಿಮಗೆ ರೈತರಿಗೆ ಸಹಾಯ ಆಗುತ್ತೆ. ಅದಕ್ಕೆ ತಕ್ಕನಾಗಿ ಮುನ್ನೆಚ್ಚರಿಕೆ ಕ್ರಮವಾಗಿ ನೀವು ಏನು ತಗೊಳ್ಬೇಕೋ ಅದನ್ನು ತಗೊಳ್ಬೋದು. ಇದಾದಮೇಲೆ ಏನಾಯಿತು, ಹಾರ್ವೆಸ್ಟ್ ಆದಮೇಲೆ ಏನಾಯಿತು, ಹಾರ್ವೆಸ್ಟ್ ಆದಮೇಲೆ ನಿಮಗೆ ಬರ್ತಕ್ಕಂಥದ್ದು ಪ್ರಾಬ್ಲಮ್ ಏನಂದರೆ, ನಮ್ಮೂರಲ್ಲಿ 300 ರೂಪಾಯಿಗೆ ತೊಗೋತಾರೆ ಸರ್, ನಾವು ಧಾರವಾಡಕ್ಕೆ ಹೋದರೆ 350 ರೂಪಾಯಿ ತೊಗೋತಾರೆ. ಅಂದರೆ ಮಾರುಕಟ್ಟೆಯ ಅಸಮತೋಲನ, ಬೆಲೆಯಲ್ಲಿರುವ ಅಸಮತೋಲನವನ್ನು ಕಂಡಿಡಿಯೋಕ್ಕೆ ರೈತರಿಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಬಹಳ ಸಹಾಯ ಮಾಡುತ್ತೆ. ನೀವು ನಿಮ್ಮ ಬೆಳೆ ಬೆಲೆ ಏನಿದೆ ಅಂತ ನಿಮ್ಮ ಮೊಬೈಲಲ್ಲಿ ಇವತ್ತು ಗೂಗಲಲ್ಲಿ ಹೊಡೆದ್ಬಿಟ್ರೆ, ಗೂಗಲಲ್ಲಿ ಚಾಟ್ ಜಿಪಿಟಿಯಲ್ಲಿ ಹೊಡೆದ್ರೆ, ನಿಮ್ಮ ಮೊಬೈಲಲ್ಲೇ ಕೇಳಿದರೆ, ಬರೀ ವಾಯ್ಸ್ ಕಾಲು ಸಿರಿ ಅಂತ ಒಂದು ವಾಯ್ಸ್ ಆ್ಯಪ್ ಬರುತ್ತೆ ನಿಮ್ಮ ಮೊಬೈಲಲ್ಲಿ, ಇರುತ್ತೆ ಎಲ್ಲರ ಮೊಬೈಲಲ್ಲಿ ಇರುತ್ತೆ ಅದು, ಅದನ್ನು ನೀವು ಕೇಳಿದರೆ ಇವತ್ತಿನ ತೊಗರಿಬೇಳೆ ರೇಟ್ ಎಷ್ಟು ಅಂದರೆ ಅದು ಎಲ್ಲ ಕೊಡುತ್ತೆ. ರೀಟೇಲ್ ಬೆಲೆ ಏನಿದೆ, ಹೋಲ್ಸೇಲ್ ಬೆಲೆ ಏನಿದೆ, ಬಲ್ಕ್ ಬೆಲೆ ಏನಿದೆ, ಎ ಪಿ ಎಂ ಸಿ ಮಾರ್ಕೆಟ್ ಬೆಲೆ ಏನಿದೆ, ಎಲ್ಲ ಬೆಲೆಗಳನ್ನು. ಇದಕ್ಕೆಲ್ಲ ಕಾರಣ ಏನಪ್ಪ ಅಂದರೆ, ಹಿಂದುಗಡೆ ಏನು ಕುಂತಿರುತ್ತೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅಂತಕ್ಕಂಥ ಒಂದು ಇಂಜಿನ್ನು, ಅದು ಕುಂತ್ಕೊಂಡು ಎಲ್ಲವನ್ನೂ ತಗೊಂಡು ರೈತರಿಗೆ ಕೊಡೋಷ್ಟು ಶಕ್ತಿ ಇರುತ್ತೆ. ಇದರಿಂದ ಏನಾಗುತ್ತೆ, ರೈತನಿಗೆ ಯಾವ ಟೈಮಲ್ಲಿ ಯಾವಾಗ ನಾನು ಮಾರುಕಟ್ಟೆಗೆ ನನ್ನ ಬೆಳೆಗಳನ್ನು ಕೊಟ್ಟರೆ ನನಗೆ ಒಳ್ಳೆಯ ರೇಟ್ ಸಿಗುತ್ತೆ, ಯಾವ ರೈತನಿಗೆ ಯಾವ ಬೆಳೆಯನ್ನು ಯಾವ ಒಂದು ಸೀಸನ್ನಲ್ಲಿ ಬೆಳೆದ್ರೆ ನನಗೆ ಒಳ್ಳೆಯ ಬೆಲೆ ಸಿಗುತ್ತೆ, ಭಾಳಷ್ಟು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಯಿಂದ ನಮ್ಮ ಒಂದು ಮನುಷ್ಯರ ಒಂದು ಪ್ರತಿರೂಪ ಆದರೆ ಬೇರೆಯವರಿಂದ ಕಲಿಯುತ್ತೆ. ನಾವೆಷ್ಟು ಕಲಿತ್ರು ನಾವು ನಮ್ಮ ಬುಕ್ಗಳು ವೆಬ್ಸೈಟ್ಗಳಿಂದ ಕಲಿಬೋದು. ಇದು ಜಗತ್ತಿನಾದ್ಯಂತ ಇರತಕ್ಕಂಥ ಎಲ್ಲ ನಾಲೆಜನ್ನು ತಿಳ್ಕೊಂಡು ನಿಮಗೆ ಹೇಳುತ್ತೆ. ಹಾಗಾದರೆ ಯಾರ್ಯಾರು ಮಾಡಿದ್ದಾರೆ, ನಮ್ಮ ಭಾರತ ದೇಶದಲ್ಲಿ ಏನೇನು ಇದ್ರದ್ದು ಸಮಸ್ಯೆಗಳು ಏನೇನಿವೆ, ರೈತರಿಗೆ ಏನೇನು ಲಾಭ ಆಗುತ್ತೆ. ಎಲ್ಲರೂ ಇರಿಗೇಷನ್ ಮಾಡ್ತಾ ಇದ್ದೀರಾ, ಸ್ಮಾರ್ಟ್ ಇರಿಗೇಷನ್ ಮಾಡ್ತಾ ಇದ್ದೀರಾ, ಸ್ಪ್ರಿಂಕಲ್ ಇರಿಗೇಷನ್ ಮಾಡ್ತಾ ಇದ್ದೀರಾ. ತಮಿಳುನಾಡು ಒಂದು ಕಡೆ ಹೋದಾಗ
ನಾನು ನೀರಾವರಿ, ನಾವು ಗಂಗಾವತಿ ಕೊಪ್ಪಳ ಜಿಲ್ಲೆ ಗಂಗಾವತಿಯವರು. ನಾವು ನೀರು ನಿಂದ್ರಿಸೇ ಅಕ್ಕಿ ಬೆಳೆದದ್ದು ನೋಡಿದ್ದೀವಿ. ನಾವು ನೀರು ನಿಂದ್ರಿಸಲಾರ್ದೇ ಅಕ್ಕಿ ಬೆಳೆದದ್ದನ್ನು ನಾನು ತಮಿಳ್ನಾಡಲ್ಲೇ ನೋಡಿದೆ. ಅಂದರೆ ಅತಿ ಕಡಿಮೆ ನೀರು, ನನ್ನ 1 ಎಕರೆ ನೀರನ್ನ ಅಲ್ಲಿ 10 ಎಕರೆಗೆ ಯೂಸ್ ಮಾಡೋಷ್ಟು. ಸ್ಮಾರ್ಟ್ ಇರಿಗೇಷನ್ ಮೆಥಡನ್ನು ನೀವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಕೃತಕ ಬುದ್ಧಿಮತ್ತೆಯ ಒಂದು ಟೆಕ್ನಾಲಜಿ ಹಾಕಿದರೆ ನಿಮ್ಮ ಹೊಲದಲ್ಲಿ ನೀವು ನೀರನ್ನು 1 ಎಕರೆಗೆ ಆಗೋಷ್ಟು ನೀರನ್ನು 10 ಎಕರೆಗೆ ಬಳಸ್ಬೋದು. ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ನೋಡಿರ್ತೀರ, ಮದುವೆ ಸಮಾರಂಭಗಳಲ್ಲಿ ಡ್ರೋಣ್ಗಳು ಬರ್ತವೆ, ಕ್ಯಾಮ್ರಾ ವಿಡಿಯೋ ಗಿಡಿಯೋ ಮಾಡ್ತಾರೆ. ಆದರೆ ಇವತ್ತು ಎಲ್ಲ ಭಾರತದ ಸರ್ಕಾರ ಏನಿದೆ, ಡ್ರೋಣ್ ಸಖಿ ಅಂತ ಒಂದು ಕಾರ್ಯಕ್ರಮನ ಮಾಡ್ತಾ ಇದೆ. ಡ್ರೋಣ್ ಈ ಯಾವ ಥರ ಯೂಸ್ ಮಾಡಿ ನಾವು ಪೆಸ್ಟಿಸೈಡ್ ಸ್ಪ್ರೇ ಮಾಡ್ಬೋದು, ಯಾವ ಥರ ನಾವು ಫರ್ಟಿಗೇಷನ್ ಮಾಡ್ಬೋದು ಅಂತ ಹೇಳಿ ಸರ್ಕಾರದಿಂದ ಸಾಕಷ್ಟು ಕಾರ್ಯಕ್ರಮಗಳಿವೆ. ಧಾರವಾಡ ಯೂನಿವರ್ಸಿಟಿಯವರಾಗಲಿ, ರಾಯಚೂರು ಯೂನಿವರ್ಸಿಟಿಯವರಾಗಲಿ, ಬಾಗಲಕೋಟೆ ಯೂನಿವರ್ಸಿಟಿಯವರಾಗಲಿ, ಎಲ್ಲರೂ ಸಹ ಇದಕ್ಕೆ ಒತ್ತು ಕೊಟ್ಟು ಡ್ರೋನ್ ಟೆಕ್ನಾಲಜಿನ ನಾವು ರೈತರಿಗಾಗಿ ಯಾವ ಥರ ಯೂಸ್ ಮಾಡಬೇಕು ಅನ್ನೋದನ್ನು ಈಗ ಆಲ್ರೆಡಿ ಸಾಕಷ್ಟು ಪ್ರಾಜೆಕ್ಟ್ಗಳು ನಡೀತಾ ಇದ್ದಾವೆ. ಅಂದರೆ ಡ್ರೋಣು ಸಹ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಯೂಸ್ ಮಾಡಿ ಮಾಡಿರ್ತಕ್ಕಂಥ ಡ್ರೋಣುಗಳು ನಿಮ್ಮ ಎಲೆಯಲ್ಲಿ ಹುಳುಗಳು ಎಷ್ಟು ಬಿದ್ದಿವೆ, ಎಲೆ ಎಲ್ಲಿ ಕೆಟ್ಟಿದೆ, ಎಷ್ಟು ನಾನು ಸ್ಪ್ರೇ ಮಾಡಬೇಕು ಅನ್ನೋದ್ರ ಬಗ್ಗೆ ಈಗ ಹೊಸ ಹೊಸ ಆವಿಷ್ಕಾರಗಳು ನಡೆದು ಡ್ರೋಣುಗಳನ್ನು ಸ್ಪ್ರೇಗೆ ಯೂಸ್ ಮಾಡ್ತಾ ಇದ್ದಾರೆ ಕೀಟ ಸಿಂಪಡಣೆಗಾಗಿ. ಅಮೇರಿಕದಲ್ಲಿ ಬೀಜ ಬಿತ್ತನೆಯಿಂದ ಹಿಡ್ಕೊಂಡು ಕಾಯಿ ಹರಿದು ಪ್ಯಾಕ್ ಮಾಡೋವರೆಗೂ ಡ್ರೋಣನ್ನು ಈ ಆಟೋಮೆಟಿಕ್ ಯೂಸ್ ಮಾಡ್ತಾರೆ. ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಕೃತಕ ಬುದ್ಧಿಮತ್ತೆ 128 ಎಕರೆ ನಾನು ನೋಡಿದ್ದು, ಇಬ್ಬರೇ ಇಬ್ಬರೇ ಕೆಲಸ ಮಾಡ್ತಾ ಇದ್ದಾರೆ 128 ಎಕರೆ ಅಮೇರಿಕದಲ್ಲಿ ಪಾಲಿ ಹೌಸಲ್ಲಿ. ಕಾಯಿ ಅರಿಯೋದೆ ಮಿಷಿನ್ನು, ಬೀಜ ಬಿತ್ತೋದೇ ಮಿಷಿನ್ನು, ತಾನೇ ಸ್ಪ್ರೀ ಮಾಡೋದು ಮಿಷಿನ್ನು, ಪ್ಯಾಕಿಂಗ್ ಮಾಡೋದೇ ಮಿಷಿನ್ನು, ನೀರು ಬಿಡೋದೇ ತಾನೇ, ಎಲ್ಲದೂ ಮಾಡೋದಕ್ಕೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಕೃತಕ ಬುದ್ಧಿಮತ್ತೆಯ ಒಂದು ಸೆಟಪ್ನ ಮಾಡಿದರು ಅವರು. ಅಂದರೆ ಬೆಳೆ ಬಿತ್ತಿದ ಮೇಲೆ ಎಷ್ಟು ದಿವಸ ಆಯಿತು, ಏನು ಕೊಡಬೇಕು, ಯಾವಾಗ ಕೊಡಬೇಕು, ಎಲ್ಲದೂ ಅದಕ್ಕೆ ಗೊತ್ತಿರುತ್ತೆ. ನೀವೇನು ಬರೆದಿಡಬೇಕಾಗಿಲ್ಲ, ಯಾಕೆಂದರೆ ಎಲ್ಲ ಯೂನಿವರ್ಸಿಟಿಗಳಲ್ಲಿ ಆ ಪ್ರೊಸೀಜರ್ ಬರೆದುಬಿಟ್ಟಿರ್ತಾರೆ. ಅದನ್ನು ನೋಡಿಕೊಂಡು ಆ ಮಿಷಿನ್ ತನ್ನಡ ತಾನೇ ಆನ್ ಆಗಿ ಈ ಟೈಮಲ್ಲಿ ಇಷ್ಟೇ ಸ್ಪ್ರೇ ಮಾಡಬೇಕು ನೀರನ್ನು, ಇಷ್ಟೇ ನಾನು NPKನ ಕೊಡಬೇಕು, ಇದೇ ಟೈಮಲ್ಲಿ ನನಗೆ ಕಟಾವು ಮಾಡಬೇಕು, ಹಣ್ಣು ಮೆಚ್ಯೂರ್ ಆಗಿದೆಯಲ್ಲೋ, ಮಾರ್ಕೆಟ್ಗೆ ಹೋಗೋದ್ರೊಳಗೆ ಒಂದು ವಾರ ತಡ್ಕೊಳ್ಳುತ್ತಿಲ್ಲೋ, ಇದನ್ನೆಲ್ಲವನ್ನೂ ಸಹ ಯಾರು ಅಲ್ಲಿ ನಡೆಸ್ತಾ ಇರ್ತಾರೆ ಅವರಿಗೆ ಅಲರ್ಟ್ ಕೊಡುತ್ತೆ. ಇಷ್ಟು ಹಣ್ಣುಗಳು ನಮ್ಮ ಒಂದು ಪಾಲಿ ಹೌಸಲ್ಲಿ ಇಷ್ಟು KG ಬರ್ತಾ ಇದೆ, ಇದು ಇಷ್ಟು ಮಾರ್ಕೆಟಿಗೆ ಕೊಡ್ಬೋದು ಅಂತ. ಅಂದರೆ ಇದು ಎಲ್ಲ ಜ್ಞಾನಗಳನ್ನು ಅಳವಡಿಸಿಕೊಡ್ತಕ್ಕಂಥ ಒಂದು ಸಿಸ್ಟಮನ್ನು ಬಿಲ್ಡ್ ಮಾಡಿದೆಯಲ್ಲ, ಆ ಬ್ರೈನ್ ಇದೆಯಲ್ಲ, ಇದಕ್ಕೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಕರಿತೀವಿ. ಇದು ಮನುಷ್ಯನ ಮೆದುಳಿಗೆ ಪರ್ಯಾಯವಾಗಿ ನಾವು ಡೆವಲಪ್ ಮಾಡಿರೋದು. ಯಾಕಂದರೆ ಇವತ್ತಿಂದ ಕೂಲಿಕಾರರ ಸಮಸ್ಯೆ ಅಥವಾ ಲೇಬರ್ ಸಮಸ್ಯೆನ ನಾವು ನೋಡಿದ್ದೀವಿ. ಈ ಸಲ ನಂದೊಂದು 50-60 ಎಕರೆ ನುಗ್ಗೆ ಎಲೆ ಎಲ್ಲ ಹೋಯಿತು ಮಳೆ ಬಂದು, ಯಾಕಂದರೆ ಆಳುಗಳೇ ಸಿಗಲಿಲ್ಲ. ಅದೇ ನಾನೇನಾದರೂ ಮೊದಲೇ ಆಲೋಚನೆ ಮಾಡಿದ್ನಿ ಅಂದರೆ ಮಳೆ ಬರುತ್ತಂತ ನಾನು ಒಂದು 50-60 ಲಕ್ಷ ಉಳಿಸ್ಕೋಬೋದ. ಇದನ್ನ ಯಾಕೆ ಹೇಳ್ತಾ ಇದ್ದೇನೆ ರೈತರಿಗೆ ಅಂದರೆ, ಕೀಟಬಾಧೆ, ರೋಗಬಾಧೆ, ಮಾರುಕಟ್ಟೆ, ನಿಖರವಾಗಿ ಕೃಷಿಯನ್ನು ನೀವು ಎಷ್ಟು ಬೆಲೆ ತಗೋಬೋದು ಅನ್ನೋದನ್ನು ಕೃಷಿಕ ಬುದ್ಧಿಮತ್ತೆ ನಿಮಗೆ ಹೆಲ್ಪ್ ಮಾಡುತ್ತೆ. ಇದರಿಂದ ಏನೇನು ಬೇರೆ ಹೆಚ್ಚಿನ ಇಳುವರಿ ಜಾಸ್ತಿ ಮಾಡ್ಕೋಬೋದು, ಕಡಿಮೆ ಫರ್ಟಿಲೈಸರ್ಗೆ ದುಡ್ಡು ಖರ್ಚು ಮಾಡ್ಬೋದು, ಮತ್ತು ನೀವು ಮುಂದಾಲೋಚನೆಯಾಗಿ ಯಾವಾಗ ನೀವು ಇದನ್ನು ಯಾವ್ಯಾವ ಕೆಲಸನ ಮಾಡಬೇಕು ಅನ್ನೋದನ್ನು ಸಹ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ನಿಮಗೆ ಕೊಡೋದ್ರಿಂದ ಆದಾಯದಲ್ಲಿ ಸ್ಥಿರತೆ ಮತ್ತು ಆದಾಯದಲ್ಲಿ ಹೆಚ್ಚಿಗೆ ಆಗಕ್ಕೆ ಒಂದು ನಿಮಗೆ ಗ್ಯಾರಂಟಿ ಆಗಿರುತ್ತೆ. ಇತ್ತೀಚಿನ ದಿನಗಳಲ್ಲಿ ನೀವು ಭಾಳ ಜನ ಎಲ್ಲೋ ಯೂಟ್ಯೂಬಲ್ಲಿ TVಯಲ್ಲಿ ನೋಡಿರ್ತೀರ, ಕಾರ್ ಇಳಿದ ತಕ್ಷಣ ಕಾರು ತನ್ನಷ್ಟಾನೇ ಪಾರ್ಕಿಂಗ್ ಮಾಡ್ಕೊಳುತ್ತೆ, ನೋಡಿದ್ದೀರಂತ ಅನ್ಕೊಂಡಿದ್ದೀನಿ ರೈತಾಪಿ ಬಂದರೆ ಯಾವುದಾದ್ರೂ ಒಂದು ಯೂಟ್ಯೂಬ್ ಚಾನಲಲ್ಲಿ. ಇನ್ನು ಮುಂದಿನ ದಿನಗಳಲ್ಲಿ ನೀವು ನೋಡ್ಬೋದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿನ ಬಳಸಿರ್ತಕ್ಕಂಥ ಟ್ರ್ಯಾಕ್ಟರ್ಗಳು ಸಹ ತಮ್ಮಷ್ಟಕ್ಕೆ ತಾವೇ ಮಡಿಕೆ ಹೊಡೆದು ಬರ್ತವೆ. ಕಾಲ ದೂರ ಇಲ್ಲ, ಆದರೆ ಬಂದೇ ಬರುತ್ತೆ. ಅದಕ್ಕಿರ್ತಕ್ಕಂಥ ಈಗ ನೀವು ಟ್ರ್ಯಾಕ್ಟ್ರ್ ನೀವು ಕಸ ತೆಗೆಯೋ ಸಲುವಾಗಿನೇ ಟ್ರ್ಯಾಕ್ಟ್ರನ್ನ ಬಿಟ್ಟರೆ ಅಂದರೆ ಕಸ ಎಲ್ಲಿದೆ ಅಲ್ಲಿಯಷ್ಟೇ ತೆಗೆಯತಕ್ಕಂಥ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಯೂಸ್ ಮಾಡಿರ್ತಕ್ಕಂಥ ಟ್ರ್ಯಾಕ್ಟರ್ಗಳಿವೆ. ಅದೇ ಥರ ಮಣ್ಣಿನ ಪರೀಕ್ಷೆ, ಎಲ್ಲ ರೈತರು ಮಣ್ಣು ಪರೀಕ್ಷೆ ಮಾಡಲಾರ್ದೇ ನಾವು ಬೀಜ ಬಿತ್ತನೆ ಮಾಡ್ತೀವಿ. ಅದೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿನ ಯೂಸ್ ಮಾಡಿದರೆ, ನಿಮ್ಮ ಮಣ್ಣನ್ನು ಸ್ಕ್ಯಾನ್ ಮಾಡಿದರೆ ಮಣ್ಣಲ್ಲಿ ಎಷ್ಟು ಪೋಷಕಾಂಶ ಇದೆ, ಅದಕ್ಕೆ ಎಷ್ಟು ಆ್ಯಡ್ ಮಾಡಬೇಕು, ನಾವು ಎಷ್ಟು ಸೇರಿಸ್ಬೇಕು, ಯಾವಾಗ ಎಂಡಿ ಗೊಬ್ಬರ ಹಾಕಬೇಕು, ಯಾವಾಗ ವರ್ಮಿ ಕಾಂಪೋಸ್ಟ್ ಹಾಕಬೇಕು, ಯಾವಾಗ ಎರೆಜಲ ಹಾಕಬೇಕು, ಇವನ್ನೆಲ್ಲವನ್ನೂ ಸಹ ನಾವು ಅಳವಡಿಸ್ಕೊಳ್ಬೋದು. ಇನ್ನು

0: ದೇಶದಲ್ಲಿ ಯಾರ್ಯಾರು ಏನೇನು ಮಾಡಿದ್ದಾರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ, ಇದ್ರ ಬಗ್ಗೆ ಒಂದಿಷ್ಟು ಒಂದೆರಡು ಮಾತಾಡ್ತೇನೆ. ಸಾಗು ಬಾಗು ಅಂತ ಹೇಳಿಬಿಟ್ಟು ಒಂದು ಪ್ರಾಜೆಕ್ಟು ಭಾರತ ನಮ್ಮ ದೇಶದಲ್ಲಿ ತೆಲಂಗಾಣದಲ್ಲಿ ನಡೀತಾ ಇದೆ. 7,000 ಮೆಣಸಿಕಾಯಿ ರೈತರು ಇದನ್ನ ಆಲ್ರೆಡಿ AI ಫಾರ್ AI ಅಂತ, ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಫಾರ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋ ಅಡಿಯಲ್ಲಿ ವಿಶ್ವ ಆರ್ಥಿಕ ವೇದಿಕೆಯ ಬೆಂಬಲಿತವಾಗಿ ಈ ಕಾರ್ಯಕ್ರಮನ ಆಲ್ರೆಡಿ ಮಾಡಿ 21% ಮೆಣಸಿಕಾಯಿ ಇಳುವರಿ ಜಾಸ್ತಿ ತಗೊಂಡಿದ್ದಾರೆ. ಮತ್ತು ನಮ್ಮ ದೇಶದಲ್ಲಿ ಬೇರೆ ಪ್ರಾಜೆಕ್ಟ್ಗಳನ್ನ ಹೇಳಬೇಕಾದ್ರೆ ಮೈಕ್ರೋಸಾಫ್ಟು ಮತ್ತು ICIR ಸ್ಯಾಟ್ ಇವು ಸಹ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಮೇಲೆ ಕೆಲಸ ಮಾಡಿ 3,000 ರೈತರಿಗೆ ಹತ್ತಿ, ಭತ್ತ, ರಾಗಿ, ನೆಲಗಡಲೆ ಮತ್ತು ಮೆಕ್ಕೆಜೋಳ ಬೆಳೆಗಳಲ್ಲಿ 10-30% ಇಳುವರಿ ಹೆಚ್ಚಿಗೆ ಕೊಟ್ಟಿದ್ದಾರೆ. ಇದಕ್ಕೆಲ್ಲ ಕಾರಣ ಏನು? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಯೂಸ್ ಮಾಡಿದ್ದು. ರೆಗ್ಯುಲರ್ ಬೆಳೆದ್ರೆ ಆಗಿರ್ತಿರ್ಲಿಲ್ಲ. ಯಾಕೆ ಅನ್ನೋದನ್ನ ನಾನು ಮುಂದಿನ ಇದರಲ್ಲಿ ಹೇಳ್ತೀನಿ. ಆಂಧ್ರ ಪ್ರದೇಶದಲ್ಲಿ APAIMS ಅಂತ ಒಂದು ಪ್ರಾಜೆಕ್ಟ್ ನಡೆದಿದೆ. ಅಲ್ಲಿ ಏನಾಗಿದೆ, ಇವರು ಎಲ್ಲವನ್ನ ಡಿಜಿಟಲ್ ಮಾಡಿಬಿಟ್ಟಿದ್ದಾರೆ. ನಿಮ್ಮ ಹೊಲದ ಬದುವು ಎಲ್ಲಿ ಬರುತ್ತೆ, ಪೈಪ್ಗಳು ಎಲ್ಲಿ ಹೋಗಿವೆ, ನೀರೆಷ್ಟಿದೆ, ಬೆಳೆ ಎಷ್ಟು ಡೆನ್ಸಿಟಿ ಹಾಕಿದ್ದೀರಾ, ಎಷ್ಟು ಗೊಬ್ಬರ ಕೊಟ್ಟರೆ ನಿಮಗೆ ಕರೆಕ್ಟಾಗಿ ತೂಕ ಇಳುವರಿ ಬರುತ್ತೆ, ಈ ಥರದ ಪ್ರಾಜೆಕ್ಟನ್ನು ಆಂಧ್ರ ಪ್ರದೇಶದಲ್ಲಿ ಮಾಡಿದ್ದಾರೆ. ಇನ್ನು ಭಾಳಷ್ಟು ಜನ ಡಾರ್ಲಿ ಚಾಟ್ ಬಾಟ್ ಅಂತ ನೋಡಿರ್ತೀರಿ, ಯಾವುದಾದ್ರೂ ರೈತರ ವೆಬ್ಸೈಟು, ಕೃಷಿಗೆ ಸಂಬಂಧಪಟ್ಟಿರ್ತಕ್ಕಂಥ ಇಂಟರ್ನೆಟ್ಟಲ್ಲಿರ್ತಕ್ಕಂಥ ವೆಬ್ಸೈಟ್ಗೆ ಹೋದರೆ ನೀವು ಕನ್ನಡದಲ್ಲಿ, ನಾನು ಜಮಖಂಡಿಯವನಪ್ಪ, ನಾನು ಈ ಸದ್ಯ ತೊಗರಿ ಕೊಯ್ಯಬೇಕು ಅಥವಾ ಹತ್ತಿ ಬಿಡಿಸ್ಬೇಕಂತ ಕೇಳಿದರೆ ಆಟೋಮೆಟಿಕ್ಕಾಗಿ ಕನ್ನಡದಾಗೆ ಕೊಡುತ್ತೆ ಅದು ಆನ್ಸರು. ಈಗ ಮಾಡಬೇಡ, ಮಳೆ ಬರೋದದ 2 ದಿವಸದಾಗ, ಈಗ ಮಾಡಿದಂದರೆ ಮತ್ತೆ ನೀರು ಒಣಗಕ್ಕಾಗಲ್ಲ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ ಏನೇನು ಅಳವಡೆ ಇದೆ ಅಂದರೆ ಜಗತ್ತಿನ ಆಲ್ಮೋಸ್ಟ್ ಆಲ್ 120 ಭಾಷೆಗಳಲ್ಲಿ ನೀವು ಕನ್ವರ್ಟ್ ಮಾಡಿ ಆನ್ಸರ್ ಕೇಳ್ಬೋದು. ಹಿಂದಿಯಲ್ಲಿ ಮಾತಾಡಿ ಇಂಗ್ಲೀಷಲ್ಲಿ ಕೇಳ್ಬೋದು, ಇಂಗ್ಲೀಷಲ್ಲಿ ಮಾತಾಡಿ ಹಿಂದಿಯಲ್ಲಿ ಕೇಳ್ಬೋದು. ಈಗ ನೋಡಿರ್ತಾರೆ ನಮ್ಮ ಭಾರತ ದೇಶದ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಬೇರೆ ದೇಶಕ್ಕೆ ಹೋದಾಗ ಬೇರೆ ದೇಶದವರು ಬೇರೆ ಭಾಷೆಯಲ್ಲಿ ಮಾತಾಡ್ತಿರ್ತಾರೆ, ಇವರಿಗೆ ಅರ್ಥ ಆಗ್ತಾ ಇರ್ತದೆ. ಇದಕ್ಕೆಲ್ಲ ಏನಪ್ಪ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅಂದರೆ ಕೃತಕ ಬುದ್ಧಿಮತ್ತೆಯ ಕನ್ವರ್ಟರ್ ಹಾಕಿರ್ತಾರೆ ಹಿಂದ್ಗಡೆ. ಇನ್ನು ಬರ್ತಾ ಬರ್ತಾ ನಿಮ್ಮ ಮೊಬೈಲ್ ಏನಿದೆಯಲ್ಲ, ಮೊಬೈಲಲ್ಲಿ ಕಂಪ್ಯೂಟರಷ್ಟು ಪವರ್ಫುಲ್ ಆಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಚಿಪ್ ಬರ್ತಾ ಇದ್ದಾವೆ. ಇದರಿಂದ ನಿಮ್ಮ ಆ್ಯಪ್ಗಳು ಏನೇನು ನೀವು ಡೌನ್ಲೋಡ್ ಮಾಡ್ಕೋತಿರೋ ಫೀಲ್ಗೆ ಇದೆ, ಅವೆಲ್ಲವೂ ಆ್ಯಪ್ಗಳಲ್ಲಿ ಇನ್ನು ಮೇಲೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಬರುತ್ತೆ. ಇದು ಒಂದು ಸಮರಿಯಾಗಿ ಹೇಳಬೇಕಂತಂದರೆ ಕೃತಕ ಬುದ್ಧಿಮತ್ತೆ ರೈತರಿಗೆ ಮುಂದಿನ ದಿನಗಳಲ್ಲಿ ವರದಾನವಾಗಿ ಬರುತ್ತೆ. ಈ ಟೆಕ್ನಾಲಜಿನ ಎಲ್ಲ ಕ್ಷೇತ್ರಗಳಲ್ಲೂ ಬಳಸ್ಕೋತಾ ಇದ್ದಾರೆ. ಯಾಕೆ ಇದು ಇಷ್ಟು ನಮಗೆ ಇಂಪಾರ್ಟೆಂಟ್ ಇದೆ ಅಂದರೆ, ರೈತರು ಜಾಸ್ತಿ ಗೊತ್ತಿರಲಾರ್ದೇ ಗೊಬ್ಬರ ಜಾಸ್ತಿ ಹಾಕ್ತಾರೆ, ಗೊತ್ತಿರಲಾರ್ದೇ ಪೆಸ್ಟಿಸೈಡ್ಸ್ ಜಾಸ್ತಿ ಹೊಡಿತಾರೆ, ಅಲ್ಲೇ ಅರ್ಧ ದುಡ್ಡು ಹೋಗಿರುತ್ತೆ. ಮತ್ತು ಕಳೆ ತೆಗೆಯುವಾಗ ತೆಗೆಯೋದಿಲ್ಲ, ಪೂರ ಹೆಚ್ಚಾದಾಗ ತೆಗೆಯೋಕ್ಕೆ ನೋಡ್ತಾರೆ. ಈ ಥರದ ಖರ್ಚುಗಳನ್ನು ಉಳಿಸೋದ್ರಿಂದ ಇಳುವರಿನ ಹೆಚ್ಚಿಗೆ ಮಾಡೋದ್ರಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ರೈತರಿಗೆ ಮುಂದಿನ ದಿನಗಳಲ್ಲಿ ಒಂದು ಹಾರ್ಟಿಕಲ್ಚರ್ ಕ್ರಾಪ್ ಆಗಿರಲಿ, ಅಗ್ರಿಕಲ್ಚರ್ ಕ್ರಾಪ್ ಆಗಿರಲಿ, ಎಲ್ಲ ರೀತಿಯಲ್ಲಿ ಸಹಾಯ ಮಾಡುತ್ತಂತೇಳಿ.
1: ಹಂಗೆಲ್ಲ ಇನ್ಮೇಲಿರು.
2: ಇದುವರೆಗೆ ಕೃಷಿಯಲ್ಲಿ ಕೃತಕ ಬುದ್ಧಿಮತ್ತೆ ಕುರಿತು ತಜ್ಞರಾದಂತಹ ಡಾಕ್ಟರ್ ಬಸಯ್ಯ ಹಿರೇಮಠ ಅವರು ಮಾಡಿದ ಭಾಷಣದ ಅವತರಣಿಕೆಯನ್ನು ಕೇಳಿದ್ರಿ. ಈಗ ಕೇಳಿ ಹವಾಮಾನ ವರದಿ ಮತ್ತು ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು.
1: ರೈತ ಬಾಂಧವರೇ, ಈಗ ಹವಾಮಾನ ವರದಿ ಮತ್ತು ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳನ್ನು ಕೇಳೋಣ. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ 5 ದಿನಗಳಲ್ಲಿ ಮೋಡ ಕವಿದ ವಾತಾವರಣ ಇರಲಿದ್ದು, ಬಿರುಗಾಳಿ ಸಹಿತ ಹಗುರ ಪ್ರಮಾಣದಿಂದ ಮಧ್ಯಮ ಪ್ರಮಾಣದ ಮಳೆ ಆಗುವ ಸಾಧ್ಯತೆ ಇದೆ. ಗರಿಷ್ಠ ಉಷ್ಣಾಂಶ 31-32°C ಮತ್ತು ಕನಿಷ್ಠ ಉಷ್ಣಾಂಶ 22-23°C ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 82-84% ಮತ್ತು ಕನಿಷ್ಠ ಆರ್ದ್ರತೆ 41-45% ಇರುವ ಸಾಧ್ಯತೆ ಇದೆ. ಗಾಳಿಯ ವೇಗ ಸರಾಸರಿ 8-10 km/h ಚಲಿಸುವ ಸಾಧ್ಯತೆ ಇದೆ ಎಂದು ರೈತ ಬಾಂಧವರಿಗೆ ಮುನ್ಸೂಚನೆಯನ್ನು ನೀಡಲಾಗಿದೆ. ಇನ್ನು ರೈತ ಬಾಂಧವರಿಗೆ ಕೆಲವು ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಹೇಳೋದಾದರೆ, ಮಣ್ಣಿನಲ್ಲಿ ತೇವಾಂಶವನ್ನು ಕಾಯ್ದುಕೊಳ್ಳಲು ಪದೇ ಪದೇ ಅಂತರ್ಬೇಸಾಯ ಕ್ರಮಗಳನ್ನು

ದುರ್ಬಲ ಮತ್ತು ರೋಗಪೀಡಿತ ಗಿಡಗಳನ್ನು ಹಾಗೂ ಕಳೆಗಳನ್ನು ತೆಗೆದುಹಾಕಬೇಕು. ಮಣ್ಣು ಮತ್ತು ಸಸ್ಯದ ಅವಶೇಷಗಳು ಮತ್ತು ಹಸಿರು ಗೊಬ್ಬರಗಳನ್ನು ಇತ್ಯಾದಿಗಳನ್ನು ಬಳಸಿ ಮಲ್ಚಿಂಗ್ ಮಾಡುವುದು ಉತ್ತಮ. ಸಸ್ಯಗಳಿಂದಾಗುವ ಬಾಷ್ಪ ವಿಸರ್ಜನೆಯನ್ನು ಕಡಿಮೆ ಮಾಡಲು 5% ಕಾಯೋಲಿನ್ ದ್ರಾವಣವನ್ನು ಸಿಂಪಡಿಸಿ, ಜೊತೆಗೆ ಬೆಳೆಗಳ ನಿರ್ಣಾಯಕ ಹಂತಗಳಲ್ಲಿ ನೀರಾವರಿಯನ್ನು ಒದಗಿಸುವುದು ಉತ್ತಮ. ಇನ್ನು ಬಿತ್ತುವ ಮುನ್ನ ಬೆಳೆಗಳಿಗೆ ಬೀಜೋಪಚಾರವನ್ನು ಮಾಡಿ ಬಿತ್ತುವುದರಿಂದ ಅನೇಕ ಕೀಟ ಹಾಗೂ ರೋಗಗಳನ್ನು ತಡೆಗಟ್ಟಬಹುದು. ಮುಂಗಾರು ಬೆಳೆಗಳಲ್ಲಿ ಬರ ನಿರೋಧಕತೆಯನ್ನು ಹೆಚ್ಚಿಸಲು 2% ಕ್ಯಾಲ್ಸಿಯಂ ಕ್ಲೋರೈಡ್ ದ್ರಾವಣದಲ್ಲಿ 1 ತಾಸು ನೆನೆಸಿ ನಂತರ ನೆರಳಿನಲ್ಲಿ ಒಣಗಿಸಬೇಕು. ಮಳೆಯ ನೀರನ್ನು ಸಂರಕ್ಷಿಸಿಡಲು ಇಳಿಜಾರಿಗೆ ಅಡ್ಡಲಾಗಿ ಚೌಕು ಮಡಿಗಳನ್ನು ತಯಾರಿಸಿಟ್ಟುಕೊಳ್ಬೇಕು ಮತ್ತು ಇಳಿಜಾರಿಗೆ ಅಡ್ಡಲಾಗಿ ಉಳುಮೆಯನ್ನು ಮಾಡಬೇಕು. ಈಗಾಗಲೇ ಬಿತ್ತಿರುವಂತಹ ಹೆಸರು ಉದ್ದು ಬೆಳೆಗೆ ಬೂದಿ ರೋಗ ಬಾಧೆ ಕಂಡು ಬಂದಲ್ಲಿ 1 ಮಿಲಿಲೀಟರ್ ಹೆಕ್ಸಾಕೊನಜೋಲ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಿ. ಶೇಂಗಾ ಬಿತ್ತನೆಗೆ ಮುಂಚೆ ಪ್ರತಿ ಕಿಲೋಗ್ರಾಂ ಬಿತ್ತನೆಯ ಬೀಜವನ್ನು 3 ಗ್ರಾಂ ಕ್ಯಾಪ್ಟನ್ 80 WP ಅಥವಾ ಥೈರಾಮ್ 75 WP ಅಥವಾ 4 ಕಿಲೋಗ್ರಾಂ ಟ್ರೈಕೋಡರ್ಮಾದಿಂದ ಬೀಜೋಪಚಾರವನ್ನು ಮಾಡಬೇಕು. ಹತ್ತಿ ಬಿತ್ತಿದ ದಿನ ಅಥವಾ ಬಿತ್ತಿದ ಮರುದಿನ ಕಳೆಗಳ ಹತೋಟಿಗಾಗಿ 2 ಲೀಟರ್ ಪೆಂಡಿಮಿಥಲಿನ್ 30 EC ಅಥವಾ 700 ಮಿಲಿಲೀಟರ್ ಪೆಂಡಿಮಿಥಲಿನ್ 38.7 CS ನಾಶಕವನ್ನು 300 ಲೀಟರ್ ನೀರಿನಲ್ಲಿ ಬೆರೆಸಿ ಪ್ರತಿ ಎಕರೆಗೆ ಸಿಂಪರಣೆಯನ್ನು ಮಾಡಬೇಕು. ಬಿತ್ತಿದ 20-25 ದಿನಗಳ ನಂತರ 1 ಸಾರೆ ಕೈಕಳೆ ಅಥವಾ ಅಂತರ್ ಬೇಸಾಯ ಮಾಡುವುದರಿಂದ ಕಳೆಗಳನ್ನು ಪರಿಣಾಮಕಾರಿಯಾಗಿ ಹತೋಟಿ ಮಾಡಬಹುದು ಮತ್ತು ಬೇರುಗಳಿಗೆ ಉತ್ತಮ ಗಾಳಿ ಸಿಗ್ತದೆ. ತೊಗರಿ ಬೆಳೆಯನ್ನು ಬಿತ್ತುವಂತಹ ರೈತ ಬಾಂಧವರು ಗಮನಿಸಬೇಕು. ತೊಗರಿ ಬಿತ್ತನೆ ಮಾಡುವಂತಹ ಪೂರ್ವದಲ್ಲಿ 5 ಗ್ರಾಂ ಟ್ರೈಕೋಡರ್ಮಾ ಜೈವಿಕ ಬೀಡನಾಶಕವನ್ನು ಪ್ರತಿ KG ಬೀಜಕ್ಕೆ ಬೀಜೋಪಚಾರವನ್ನು ಮಾಡುವುದರಿಂದ ಮಣ್ಣಿನಿಂದ ಬರುವ ರೋಗಗಳನ್ನು ತಡೆಗಟ್ಟಬಹುದು. ಬಿತ್ತಿದ 20-25 ದಿನಗಳ ನಂತರ 1 ಸಾರೆ ಕೈಕಳೆ ಅಥವಾ ಅಂತರ್ ಬೇಸಾಯ ಮಾಡುವುದರಿಂದ ಕಳೆಗಳನ್ನು ಪರಿಣಾಮಕಾರಿಯಾಗಿ ಹತೋಟಿ ಮಾಡಬಹುದು ಮತ್ತು ಬೇರುಗಳಿಗೆ ಉತ್ತಮ ಗಾಳಿ ಸಿಗ್ತದೆ. ಕುರಿ ಸಾಕಾಣಿಕೆ ಮಾಡುವಂತಹ ರೈತಬಾಂಧವರಿಗೆ ಕೆಲವು ಮಾಹಿತಿಯನ್ನು ಹೇಳೋದಾದರೆ, ಕರುಳು ಬೇನೆ ಮತ್ತು ಗಂಟಲು ಬೇನೆ ಈ ಸಾಂಕ್ರಾಮಿಕ ರೋಗಗಳು ಮಳೆಗಾಲದ ತಿಂಗಳುಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ. ಕುರಿ ಮತ್ತು ಮೇಕೆಗಳಿಗೆ ಲಸಿಕೆಗಳನ್ನು ಹಾಕಿರಿಸಿಕೊಂಡಿರದಿದ್ದರೆ ಈ ರೋಗಗಳ ವಿರುದ್ಧ ಸ್ಥಳೀಯ ಪಶುವೈದ್ಯರ ನೆರವಿನಿಂದ ಲಸಿಕೆಯನ್ನು ಹಾಕಿಸಿ. ಗಂಟಲು ಬೇನೆ ಈ ರೋಗವು ಮುಂಗಾರು ಮಳೆ ಪ್ರಾರಂಭದಲ್ಲಿ ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಬರುವ ಸಾಧ್ಯತೆ ಇರುವುದರಿಂದ ಗಂಟಲು ಬೇನೆ ಲಸಿಕೆಯನ್ನು ರೈತ ಬಾಂಧವರು ಮೇ ತಿಂಗಳಲ್ಲಿ ಮಾಡಿಸಿದರೆ ಉತ್ತಮ. ಇನ್ನು ರೈತ ಬಾಂಧವರು ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾಗಿತ್ತು ಅಂತಂದರೆ ನಿಮ್ಮ ಸಮೀಪದ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಕೃಷಿ ಪರಿಣಿತರನ್ನು ಭೇಟಿಯಾಗಬಹುದು.

0: ರೈತ ಬಾಂಧವರೇ, ಸಮಯ 7:20 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಈಗ ಕೇಳಿ ಕುಷ್ಟಗಿ ತಾಲೂಕಿನ ಮರಿಸತ್ಯಪ್ಪ ಮತ್ತು ಸಂಗಡಿಗರಿಂದ ನೇಗಿಲ ಪದಗಳು. ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳನ್ನು
1: ನೋಡು. ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಪಿಎಂ ಜಯ್ ಅಬ್ ಗರೀಬೋ ಕೆ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ಅಪ್ಪ, 3,000 ಕೊಡಿ.
2: ಯಾಕೆ?
1: ನನ್ನ ಪಾಕೆಟ್ ಮನಿ.
2: ಅರೆ, ಈಗ ಬರೀ 2,000 ಕ್ಯಾಶ್ ಇರೋದು?
1: ಅಪ್ಪ, ಬುಲೆಟ್ ಟ್ರೈನ್ನ ಯುಗದಲ್ಲಿ ಎತ್ತಿನ ಗಾಡಿ ನಡೆಸಿದಿರಾ? ಡಿಜಿಟಲ್ ಪೇಮೆಂಟ್ ಮಾಡಿ. ಹೇ ಅಲ್ಲ, ಹಾ, ಸೀದಾ UPI ಪೇಮೆಂಟ್ ಮಾಡಿ, ತುಂಬಾ ಸುಲಭ.
2: ಅರೆ ವಾ, ನನಗೂ ಕಲಿಸು. ನನ್ನ 1,000 ತಗೊಂಡು ಹೋಗು.

0: ರೈತ ಬಾಂಧವರು ಇದುವರೆಗೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕುಷ್ಟಗಿ ತಾಲೂಕಿನ ಮರಸತ್ತೆಪ್ಪ ಮತ್ತು ಸಂಗಡಿಗರಿಂದ ನೇಗಿಲ ಪದಗಳನ್ನು ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ, ಕಂಪನಾಂಕ 102.1 MHz, ಸಮಯ 7:34 ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಮೊದಲು ಕೆಲವು ವಾಣಿಜ್ಯ ಪ್ರಕಟಣೆಗಳು, ನಂತರ ಸರಿಯಾಗಿ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳನ್ನು ಆಲಿಸಬಹುದು.
1: ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 FM ರೈನ್ಬೋ 101.3 MHz, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 FM ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಅಭಯ ದಾಮ್ಲೆ. ಮುಖ್ಯಾಂಶಗಳು. ಮಾದಕ ವಸ್ತುಗಳ ದುಷ್ಪರಿಣಾಮದ ಬಗ್ಗೆ ಜಾಗೃತಿ ಮೂಡಿಸಲು ಪ್ರತಿ ಭಾನುವಾರ ವಿವಿಧ ಚಟುವಟಿಕೆ ಆಯೋಜನೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಭಾರತದ ಭೌಗೋಳಿಕ ಮಾನ್ಯತೆಯ ಜವಳಿ ಉತ್ಪನ್ನಗಳ ಉತ್ತೇಜನಕ್ಕೆ ಜವಳಿ ಸಚಿವಾಲಯದಿಂದ ಹಲವು ಕ್ರಮ. ಕರ್ನಾಟಕದ ಹಿತ ಕಾಪಾಡಲು ಬದ್ಧ, ಬಂದ್ ಮಾಡದಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿ. ಈ ವರ್ಷದ ಸೆಪ್ಟೆಂಬರ್ನಿಂದ ದಿನಕ್ಕೆ 188,000 ಬ್ಯಾರೆಲ್ಗಳಷ್ಟು ಹೆಚ್ಚುವರಿ ತೈಲ ಉತ್ಪಾದನೆಗೆ ಒಪೆಕ್ ಪ್ಲಸ್ ಸಂಘಟನೆ ಸಮ್ಮತಿ. ಹಾಗೂ ಗ್ಲಾಸ್ಗೋ ಕಾಮನ್ವೆಲ್ತ್ ಕ್ರೀಡಾಕೂಟ, ಇಂದು ಕೊನೆಯ ದಿನ, ಪದಕ ಗೆಲ್ಲುವ ನಿರೀಕ್ಷೆಯಲ್ಲಿ ಭಾರತ. ವಾರ್ತೆಗಳ ವಿವರ. ವಿಕಸಿತ ಭಾರತವಾಗುವತ್ತ ಸಾಗುತ್ತಿರುವ ಈ ಸಂದರ್ಭದಲ್ಲಿ ದೇಶದ ಯುವಜನರು ದೈಹಿಕವಾಗಿ ಸದೃಢ, ಮಾನಸಿಕವಾಗಿ ಬಲಿಷ್ಠ ಹಾಗೂ ಆತ್ಮವಿಶ್ವಾಸದಿಂದ ಕೂಡಿರಬೇಕು ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ. ನವದೆಹಲಿಯಲ್ಲಿಂದು ನಡೆದ ವಿಕಸಿತ ಭಾರತ ಸಂಕಲ್ಪದಡಿಯ ನಶಾಮುಕ್ತ ಯುವ ಅಭಿಯಾನದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ವರ್ಚುವಲ್ ರೂಪದಲ್ಲಿ ಪಾಲ್ಗೊಂಡ ಪ್ರಧಾನಮಂತ್ರಿ, ಯುವಜನರು ಮಾದಕ ವಸ್ತುಗಳಿಂದ ಸದಾ ದೂರವಿದ್ದು ಆರೋಗ್ಯಕರ ಜೀವನ ಶೈಲಿ ಅಳವಡಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ಈ ಅಭಿಯಾನದೊಂದಿಗೆ ಮಾದಕ ವಸ್ತುಗಳ ವಿರುದ್ದ ದೇಶಾದ್ಯಂತ 100 ವಾರಗಳ ಜನಾಂದೋಲನದ ಆರಂಭವಾಗಲಿದೆ. ದೇಶಾದ್ಯಂತ ಪ್ರತಿ ಭಾನುವಾರ ವಿವಿಧ ಚಟುವಟಿಕೆಗಳನ್ನು ಆಯೋಜಿಸಿ ಮಾದಕ ವಸ್ತುಗಳ ದುಷ್ಪರಿಣಾಮಗಳ ಬಗ್ಗೆ ಜಾಗೃತಿ ಮೂಡಿಸುವ ಜೊತೆಗೆ ಮಾದಕ ವ್ಯಸನ ಮುಕ್ತ ಸಮಾಜ ನಿರ್ಮಾಣದಲ್ಲಿ ಸಾರ್ವಜನಿಕರ ಭಾಗವಹಿಸುವಿಕೆಯನ್ನು ಉತ್ತೇಜಿಸಲಾಗುವುದು ಎಂದು ಪ್ರಧಾನಿ ಹೇಳಿದ್ದಾರೆ. ಮಾದಕ ವಸ್ತುಗಳ ವ್ಯಸನದಿಂದಾಗಿ ಜನರು ತಮ್ಮ ಗುರಿಗಳೆಡೆಗೆ ಗಮನ ಹರಿಸದೆ ತಮ್ಮ ಕನಸುಗಳ ಸಾಕಾರಕ್ಕಾಗಿ ಕಾರ್ಯಪ್ರವೃತ್ತರಾಗದಂತಾಗಿದೆ. ಇದು ಕುಟುಂಬಗಳನ್ನು ನಾಶಪಡಿಸುವ ಜೊತೆಗೆ ದೇಶದ ಶಕ್ತಿಯನ್ನು ದುರ್ಬಲಗೊಳಿಸಲಿದೆ ಎಂದು ಅವರು ತಿಳಿಸಿದ್ದಾರೆ. ಮಾದಕ ವ್ಯಸನವು ವೃತ್ತಿ ಜೀವನಕ್ಕೆ ಕಂಟಕ ಮಾತ್ರವಲ್ಲದೆ ಕೌಟುಂಬಿಕ ಜೀವನದ ಮೇಲೂ ಗಂಭೀರ ಪರಿಣಾಮ ಬೀರಿ ಉತ್ತಮ ಭವಿಷ್ಯಕ್ಕೆ ಅಡ್ಡಿಯಾಗುತ್ತಿದೆ. ಕುಟುಂಬಗಳು ಮಾದಕ ವ್ಯಸನದ ಪ್ರಕರಣಗಳನ್ನು ಮುಚ್ಚಿಡದಂತೆ ಮನವಿ ಮಾಡಿರುವ ಪ್ರಧಾನಿ, ಸಕಾಲದಲ್ಲಿ ನೆರವು ಪಡೆದು ಮುಕ್ತವಾಗಿ ಸಂವಹನ ನಡೆಸಿ ತಜ್ಞರ ಸಲಹೆ ಹಾಗೂ ವೈದ್ಯರ ನೆರವು ಪಡೆಯುವಂತೆ ಕಿವಿಮಾತು ಹೇಳಿದ್ದಾರೆ. ಒಂಟಿಯಾಗಿರಲು ಬಯಸುವುದು, ಯಾರೊಂದಿಗೂ ಮಾತನಾಡದೇ ಇರುವುದು, ತಡವಾಗಿ ಮನೆಗೆ ಬರುವುದು, ಪದೇ ಪದೇ ಹಣ ಕೇಳುವುದು ಸೇರಿದಂತೆ ಅಸಹಜ ವರ್ತನೆ ಕಂಡುಬಂದಲ್ಲಿ ಅದು ಮಾದಕ ವ್ಯಸನದ ಆರಂಭಿಕ ಸೂಚನೆಯಾಗಿರಬಹುದು ಎಂದು ಅವರು ವಿವರಿಸಿದ್ದಾರೆ. ಮಾದಕ ವಸ್ತುಗಳ ದುಷ್ಪರಿಣಾಮಗಳ ಕುರಿತು ಶಾಲಾ ಕಾಲೇಜುಗಳು ಹಾಗೂ ವಿಶ್ವವಿದ್ಯಾಲಯಗಳ ಬೋಧಕರು ವಿದ್ಯಾರ್ಥಿಗಳೊಂದಿಗೆ ಚರ್ಚಿಸಬೇಕು, ಶಿಕ್ಷಣ ಸಂಸ್ಥೆಗಳಲ್ಲಿ ಜಾಗೃತಿ ಕಾರ್ಯಕ್ರಮಗಳನ್ನು ಆಯೋಜಿಸಬೇಕು ಎಂದು ಪ್ರಧಾನಮಂತ್ರಿ ಸಲಹೆ ನೀಡಿದ್ದಾರೆ. ಇಂದಿನ ಕಾರ್ಯಕ್ರಮದಲ್ಲಿ ದೇಶದ 28,000 ಸ್ಥಳಗಳಿಂದ 1 ಕೋಟಿಗೂ ಅಧಿಕ ಯುವಜನರು ಪಾಲ್ಗೊಂಡಿದ್ದರು. ವಿವಿಧ ರಾಜ್ಯಗಳ ರಾಜ್ಯಪಾಲರು, ಮುಖ್ಯಮಂತ್ರಿಗಳು, ಮೈ ಭಾರತ್ ಮತ್ತು ರಾಷ್ಟ್ರೀಯ ಸೇವಾ ಯೋಜನೆಯ ಸ್ವಯಂ ಸೇವಕರು, ಶಾಲೆ ಕಾಲೇಜು ವಿಶ್ವವಿದ್ಯಾಲಯಗಳ ವಿದ್ಯಾರ್ಥಿಗಳು, ಯುವಜನ ಕ್ಲಬ್ಗಳು, ಸ್ವಯಂ ಸೇವಾ ಸಂಸ್ಥೆಗಳು ಹಾಗೂ ಆಧ್ಯಾತ್ಮಿಕ ಸಂಘಟನೆಗಳ ಪ್ರತಿನಿಧಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಭಾರತದಲ್ಲಿ ಭೌಗೋಳಿಕ ಮಾನ್ಯತೆ ಜಿಐ ಟ್ಯಾಗ್ ಪಡೆದ ಕೈಮಗ್ಗ ಹಾಗೂ ಕರಕುಶಲ ಉತ್ಪನ್ನಗಳನ್ನು ಪ್ರದರ್ಶಿಸಲು ಜಿಐ ಅಂಡ್ ಬಿಯಾಂಡ್ 2.0 ಶೃಂಗಸಭೆಯನ್ನು ಜವಳಿ ಸಚಿವಾಲಯ ಆಯೋಜಿಸಲಿದೆ. ನವದೆಹಲಿಯಲ್ಲಿ ಬುಧವಾರ ನಡೆಯಲಿರುವ ಈ ಶೃಂಗಸಭೆಗೆ ಕೇಂದ್ರ ಜವಳಿ ಖಾತೆ ರಾಜ್ಯ ಸಚಿವ ಪವಿತ್ರ ಮಾರ್ಗರೀಟಾ ಚಾಲನೆ ನೀಡಲಿದ್ದಾರೆ. ಜಿಐ ಉತ್ಪನ್ನಗಳ ಉತ್ತೇಜಿಸುವ ಮತ್ತು ದೇಶೀಯ ಹಾಗೂ ಅಂತಾರಾಷ್ಟೀಯ ಮಾರುಕಟ್ಟೆಗಳಲ್ಲಿ ಅವುಗಳ ಸ್ಥಾನ ಬಲಪಡಿಸುವುದು ಉದ್ದೇಶದ ಈ ಶೃಂಗಸಭೆಯಲ್ಲಿ ಸುಮಾರು 10 ದೇಶಗಳ ವಿದೇಶಿ ಖರೀದಿದಾರರು, ದೇಶದ ವಿವಿಧ ಭಾಗಗಳ ರಫ್ತುದಾರರು ಹಾಗೂ ಬಹುರಾಷ್ಟೀಯ ಕಂಪನಿಗಳ ಪ್ರತಿನಿಧಿಗಳು ಪಾಲ್ಗೊಳ್ಳಲಿದ್ದಾರೆ. ದೇಶದ ವಿವಿಧ ಭಾಗಗಳ 100ಕ್ಕೂ ಅಧಿಕ ಜಿಐ ನೋಂದಾಯಿತ ಕೈಮಗ್ಗ ಮತ್ತು ಕರಕುಶಲ ಉತ್ಪನ್ನಗಳ ಪ್ರದರ್ಶನ ಇದರ ಪ್ರಮುಖ ಆಕರ್ಷಣೆಯಾಗಿರಲಿದೆ. ಭಾರತದ ವೈವಿಧ್ಯಮಯ ನೇಯ್ಗೆ ಪರಂಪರೆಯನ್ನು ಪರಿಚಯಿಸುವ ವಿಷಯಾಧಾರಿತ ಪ್ರದರ್ಶನಗಳ ಜೊತೆಗೆ ಕೈಮಗ್ಗ ನೇಯ್ಗೆ ಮತ್ತು ಕರಕುಶಲ ಉತ್ಪನ್ನಗಳ ತಯಾರಿಕೆಯ ನೇರ ಪ್ರಾತ್ಯಕ್ಷಿಕೆಗಳು ಇರಲಿವೆ. ಜವಳಿ ಸಚಿವಾಲಯದ ವತಿಯಿಂದ ಅರಿವೆಯೊಳಗಿನ ಪ್ರಪಂಚ, ನೇಯ್ಗೆಯ ಹೊಸ ವಿಧಾನ ಎಂಬ ವಿಷಯಾಧಾರಿತ ಪ್ರದರ್ಶನವನ್ನು ಆಯೋಜಿಸಲಾಗಿದೆ. 12ನೇ ರಾಷ್ಟೀಯ ಕೈಮಗ್ಗ ದಿನಾಚರಣೆ ಅಂಗವಾಗಿ ನವದೆಹಲಿಯಲ್ಲಿ ಆಯೋಜಿಸಲಾಗಿರುವ ಈ ಪ್ರದರ್ಶನ ಇದೇ 5ರಂದು ಉದ್ಘಾಟನೆಯಾಗಲಿದೆ. ಈ ತಿಂಗಳ 6ರಿಂದ 19ರವರೆಗೆ ಬೆಳಿಗ್ಗೆ 11ರಿಂದ ಸಂಜೆ 6 ಗಂಟೆಯವರೆಗೆ ಸಾರ್ವಜನಿಕರ ವೀಕ್ಷಣೆಗೆ ಮುಕ್ತವಾಗಿರಲಿದೆ. ಕೈಮಗ್ಗವನ್ನು ಕೇವಲ ವಸ್ತು ರೂಪದಲ್ಲಿ ನೋಡುವ ಪರಿಕಲ್ಪನೆಯನ್ನು ವಿಸ್ತರಿಸುವ ಸಮಕಾಲೀನ ಜವಳಿ ಕಲಾವಿದರು, ವಿನ್ಯಾಸಕರು ಹಾಗೂ ಕರಕುಶಲ ಸಮೂಹಗಳನ್ನು ಈ ಪ್ರದರ್ಶನ ಒಂದೆಡೆ ಸೇರಿಸಲಿದೆ ಎಂದು ಜವಳಿ ಸಚಿವಾಲಯ ತಿಳಿಸಿದೆ. ಸಂಶೋಧನಾ ಆಧಾರಿತ ಕಲಾಕೃತಿಗಳು, ಕಲಾವಿದರು, ಕಲಾಕುಶಲಕರ್ಮಿಗಳು, ಸಹಯೋಗ ಹಾಗೂ ಅನುಭವಾತ್ಮಕ ವಿನ್ಯಾಸಗಳ ಮೂಲಕ ಜವಳಿ ತಯಾರಿಕೆಯ ಸಾಮಾಜಿಕ, ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಹಿನ್ನೆಲೆಯನ್ನು ಪ್ರದರ್ಶನದಲ್ಲಿ ಪರಿಚಯಿಸಲಾಗುವುದು ಎಂದು ಸಚಿವಾಲಯ ತಿಳಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕರ್ನಾಟಕದ ಹಿತ ಕಾಪಾಡಲು ಸರ್ಕಾರ ಬದ್ಧವಾಗಿದ್ದು ಕಾವೇರಿ ನದಿ ನೀರು ಹಂಚಿಕೆ ಸಂಬಂಧ ರಾಜಕೀಯ ಪಕ್ಷಗಳು ಮತ್ತು ಕನ್ನಡಪರ ಸಂಘಟನೆಗಳು ಬಂದ್ಗೆ ಕರೆ ನೀಡದಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿ ಮಾಡಿದ್ದಾರೆ. ಬೆಂಗಳೂರಿನಲ್ಲಿಂದು ಸರ್ವಪಕ್ಷ ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದ ಜನರ ಹಿತವೇ ಸರ್ಕಾರದ ಪ್ರಮುಖ ಆದ್ಯತೆಯಾಗಿದ್ದು ನ್ಯಾಯ ಖಾತರಿಪಡಿಸುತ್ತಾ ರಾಜ್ಯದ ಜನರ ರಕ್ಷಣೆಗೆ ಕಾರ್ಯನಿರ್ವಹಿಸುವುದಾಗಿ ಹೇಳಿದರು. ಈಗ ಮಳೆಯಾಗಿದ್ದು ಪರಿಸ್ಥಿತಿ ಸ್ವಲ್ಪ ಸುಧಾರಿಸಿದೆ. ಕಬಿನಿ ಜಲಾಶಯ ತುಂಬಿದ್ದು ಕೃಷ್ಣರಾಜಸಾಗರದ ಒಳಹರಿವು ಹೆಚ್ಚಾಗಿದೆ. ಕುಡಿಯುವ ನೀರಾಗಿ ಬಳಕೆಗೆ ಮಾತ್ರ ಮಿತ ಪ್ರಮಾಣದಲ್ಲಿ ನೀರು ಹರಿಸಲಾಗುತ್ತಿದ್ದು ನೀರಾವರಿಗೆ ಹೆಚ್ಚಿನ ನೀರು ಹರಿಸುತ್ತಿಲ್ಲ ಎಂದು ಮುಖ್ಯಮಂತ್ರಿ ವಿವರಿಸಿದರು. ಕಾನೂನಿನ ಚೌಕಟ್ಟಿನಲ್ಲಿ ಕ್ರಮ ತೆಗೆದುಕೊಳ್ಳಲು ತಜ್ಞರೊಂದಿಗೆ ಚರ್ಚಿಸುವುದಾಗಿ ಹೇಳಿದ ಅವರು, ತಮಿಳುನಾಡು ಸರ್ಕಾರದೊಂದಿಗೂ ಮಾತುಕತೆ ನಡೆಸಿರುವುದಾಗಿ ತಿಳಿಸಿದ್ದಾರೆ. ಈ ಮಧ್ಯೆ ರಾಜ್ಯದಲ್ಲಿ ಕಾವೇರಿ ನದಿ ನೀರು ಹಂಚಿಕೆ ಸಂಬಂಧ ಪರಿಸ್ಥಿತಿ ಸುಧಾರಿಸಿದ ನಂತರ ಕರ್ನಾಟಕಕ್ಕೆ ಭೇಟಿ ನೀಡುವಂತೆ ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಅವರಿಗೆ ಮನವಿ ಮಾಡಲಾಗಿದ್ದು ಅವರು ಸಮ್ಮತಿಸಿದ್ದಾರೆ ಎಂದು ತಿಳಿದುಬಂದಿದೆ. ಎರಡೂ ರಾಜ್ಯಗಳ ನಡುವೆ ಸೌಹಾರ್ದಯುತ ವಾತಾವರಣ ಹೊಂದಲು ಈ ಭೇಟಿ ಮುಂದೂಡಲಾಗಿದೆ. ಪೆಟ್ರೋಲಿಯಂ ರಫ್ತು ದೇಶಗಳ ಸಂಘಟನೆ ಒಪೆಕ್ ಪ್ಲಸ್ ಈ ವರ್ಷದ ಸೆಪ್ಟೆಂಬರ್ನಿಂದ ತೈಲ ಉತ್ಪಾದನೆಯನ್ನು ದಿನಕ್ಕೆ 188,000 ಬ್ಯಾರೆಲ್ಗಳಷ್ಟು ಹೆಚ್ಚಿಸಲು ಸಮ್ಮತಿಸಿದೆ. ಜಾಗತಿಕ ತೈಲ ಮಾರುಕಟ್ಟೆಯ ಪರಿಸ್ಥಿತಿ ಪರಾಮರ್ಶೆಗಾಗಿ ಇಂದು ನಡೆದ ವರ್ಚುವಲ್ ಸಭೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ. ಸೌದಿ ಅರೇಬಿಯಾ, ರಷ್ಯಾ, ಇರಾಕ್, ಕುವೈತ್, ಕಜಕಿಸ್ತಾನ್, ಅಲ್ಜೀರಿಯಾ, ಒಮನ್ ಸೇರಿದಂತೆ ಒಪೆಕ್ ಪ್ಲಸ್ನ 7 ಸದಸ್ಯ ರಾಷ್ಟಗಳು ಸಭೆಯ ಬಳಿಕ ಬಿಡುಗಡೆ ಮಾಡಿದ ಹೇಳಿಕೆಯಲ್ಲಿ ತೈಲ ಮಾರುಕಟ್ಟೆಯಲ್ಲಿ ಸ್ಥಿರತೆ ಕಾಯ್ದುಕೊಳ್ಳಲು ಈ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದು ತಿಳಿಸಿವೆ. ಈ ಹಿಂದೆ ಹೆಚ್ಚುವರಿಯಾಗಿ ಉತ್ಪಾದಿಸಲಾದ ತೈಲದ ಪ್ರಮಾಣವನ್ನು ಸರಿದೂಗಿಸುವ ಪ್ರಕ್ರಿಯೆಗೆ ಇದರಿಂದ ವೇಗ ದೊರೆಯುವ ನಿರೀಕ್ಷೆ ಇದೆ. ಒಪೆಕ್ ಪ್ಲಸ್ ಸದಸ್ಯ ರಾಷ್ಟಗಳು ಸಹಕಾರದ ಘೋಷಣೆಗೆ ತಮ್ಮ ಬದ್ಧತೆಯನ್ನು ಪುನರುಚ್ಚರಿಸುತ್ತಾ ಇದರ ಅನುಷ್ಠಾನವನ್ನು ಜಂಟಿ ಸಚಿವರ ಮೇಲ್ವಿಚಾರಣಾ ಸಮಿತಿ JMMC ಪರಿಶೀಲಿಸಲಿದೆ ಎಂದು ತಿಳಿಸಿವೆ. ರಾಷ್ಟೀಯ ಜೀವ ವೈವಿಧ್ಯ ಪ್ರಾಧಿಕಾರ NBA 3 ಸಂಶೋಧನಾ ಸಂಸ್ಥೆಗಳು ಮತ್ತು 33 ರಾಜ್ಯ ಜೀವ ವೈವಿಧ್ಯ ಮಂಡಳಿಗಳು ಮತ್ತು ಕೇಂದ್ರಾಡಳಿತ ಪ್ರದೇಶದ ಜೀವ ವೈವಿಧ್ಯ ಮಂಡಳಿಗಳಿಗೆ 8,22,00,000 ರೂಪಾಯಿಗಳನ್ನು ಬಿಡುಗಡೆ ಮಾಡಿದೆ. ಇದು ದೇಶದ ಜೈವಿಕ ಸಂಪನ್ಮೂಲಗಳ ಸಮರ್ಪಕ ಬಳಕೆಯಿಂದಾಗುವ ಪ್ರಯೋಜನಗಳನ್ನು ಖಚಿತಪಡಿಸಿಕೊಳ್ಳುವಲ್ಲಿ ಭಾರತದ ಬದ್ಧತೆಯನ್ನು ಪ್ರತಿಬಿಂಬಿಸಿದೆ ಎಂದು ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ ತಿಳಿಸಿದೆ. ವಿವಿಧ ಅಕ್ಕಿ ತಳಿಗಳನ್ನು ಸಂರಕ್ಷಿಸಿದ ಮತ್ತು ಹಂಚಿಕೊಂಡ ಸಂಶೋಧನಾ ಸಂಸ್ಥೆಗಳಿಗೆ ಒಟ್ಟು ಮೊತ್ತದಲ್ಲಿ 2,47,00,000 ರೂಪಾಯಿಗಳನ್ನು ಬಿಡುಗಡೆ ಮಾಡಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಹೈದರಾಬಾದಿನ ಭಾರತೀಯ ಅಕ್ಕಿ ಸಂಶೋಧನಾ ಸಂಸ್ಥೆ ICAR ಈ ಪೈಕಿ ಅತಿ ಹೆಚ್ಚು ಅಂದರೆ 2,43,00,000 ರೂಪಾಯಿಗಳ ಪಾಲನ್ನು ಪಡೆದಿದೆ. ಗ್ಲಾಸ್ಕೋ ಕಾಮನ್ವೆಲ್ತ್ ಕ್ರೀಡಾಕೂಟದ ಕೊನೆಯ ದಿನವಾದ ಇಂದು ಭಾರತ ಜೂಡೋ ಮತ್ತು ಟ್ರ್ಯಾಕ್ ಸೈಕ್ಲಿಂಗ್ನಲ್ಲಿ ಸ್ಪರ್ಧಿಸಲಿದೆ. ಭಾರತದ ಜೂಡೋ ಸವಾಲನ್ನು ಪುರುಷರ 100 kg ವಿಭಾಗದಲ್ಲಿ ಅವತಾರ್ ಸಿಂಗ್, 100 kgಗೂ ಅಧಿಕ ವಿಭಾಗದಲ್ಲಿ ಯಶ್ ಗಂಗಾಸ್ ಮುನ್ನಡೆಸಲಿದ್ದಾರೆ. ಮಹಿಳೆಯರ 78 kg ವಿಭಾಗದಲ್ಲಿ ಈಶ್ರೂಪ್ ನಾರಂಗ್ ಕಂಚಿನ ಪದಕಕ್ಕಾಗಿ ಸೆಣಸಲಿದ್ದಾರೆ. ಮಹಿಳೆಯರ 1,000 meter ಟೈಮ್ ಟ್ರಯಲ್ನಲ್ಲಿ ಲಿಶಾ ದಾಸ್ ಸ್ಪರ್ಧಿಸಲಿದ್ದಾರೆ. ಟ್ರ್ಯಾಕ್ ಸೈಕ್ಲಿಂಗ್ನ ಪುರುಷರ 1,000 meter ಟೈಮ್ ಟ್ರಯಲ್ನಲ್ಲಿ ಇಂದಿನ ಸ್ಪರ್ಧೆಯೊಂದಿಗೆ ರೊನಾಲ್ಡೋ ಲೈಟೋನ್ಜಮ್ ಅವರ ರ್ಯಾಂಕಿಂಗ್ 20th ಸ್ಥಾನಕ್ಕಿಳಿದಿದೆ. ಕ್ರೀಡಾಕೂಟದ 10th ದಿನವಾದ ನಿನ್ನೆ ಭಾರತ ಅಮೋಘ ಪ್ರದರ್ಶನ ನೀಡಿ 16 ಪದಕಗಳನ್ನು ಜಯಿಸಿ ಪದಕ ಪಟ್ಟಿಯಲ್ಲಿ 4th ಸ್ಥಾನಕ್ಕೇರಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಾದಕ ವಸ್ತುಗಳ ದುಷ್ಪರಿಣಾಮದ ಬಗ್ಗೆ ಜಾಗೃತಿ ಮೂಡಿಸಲು ಪ್ರತಿ ಭಾನುವಾರ ವಿವಿಧ ಚಟುವಟಿಕೆಯ ಆಯೋಜನೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಭಾರತದ ಭೌಗೋಳಿಕ ಮಾನ್ಯತೆಯ ಜವಳಿ ಉತ್ಪನ್ನಗಳ ಉತ್ತೇಜನಕ್ಕೆ ಜವಳಿ ಸಚಿವಾಲಯದಿಂದ ಹಲವು ಕ್ರಮ. ಕರ್ನಾಟಕದ ಹಿತ ಕಾಪಾಡಲು ಬದ್ಧ, ಬಂದ್ ಮಾಡದಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿ. ಈ ವರ್ಷದ ಸೆಪ್ಟೆಂಬರ್ನಿಂದ ದಿನಕ್ಕೆ 188,000 ಬ್ಯಾರೆಲ್ಗಳಷ್ಟು ಹೆಚ್ಚುವರಿ ತೈಲ ಉತ್ಪಾದನೆಗೆ ಒಪೆಕ್ ಪ್ಲಸ್ ಸಂಘಟನೆ ಸಮ್ಮತಿ. ಹಾಗೂ ಗ್ಲಾಸ್ಕೋ ಕಾಮನ್ವೆಲ್ತ್ ಕ್ರೀಡಾಕೂಟ, ಇಂದು ಕೊನೆಯ ದಿನ, ಪದಕ ಗೆಲ್ಲುವ ನಿರೀಕ್ಷೆಯಲ್ಲಿ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
4: ಈಗ ಕೇಳಿ ಮಹಿಳೆ ಮತ್ತು ವೃತ್ತಿಪರ ಜೀವನ. ಮಾತನಾಡುತ್ತಾರೆ ರುದ್ರಮ್ಮ ಸಂಕಪ್ಪ ಗಿಟ್ಟಗೋಳ್.
5: ಕೆಲಸ ನಮ್ಮ ಬದುಕಿನ ಸಾಧನೆಯನ್ನು ತೋರಿದರೆ ಕುಟುಂಬ ನಮ್ಮ ಜೀವನದ ಪರಿಪೂರ್ಣತೆಯನ್ನು ಸಾರುತ್ತದೆ. ಇಂದಿನ ಆಧುನಿಕ ಜಗತ್ತಿನಲ್ಲಿ ಸ್ಪರ್ಧಾತ್ಮಕ ವೇಗದಲ್ಲಿ ಮನುಷ್ಯರು ಜೀವನವನ್ನು ಸಾಗಿಸುತ್ತಿದ್ದಾರೆ. ಒಂದು ಕಡೆ ವೃತ್ತಿ ಜೀವನ, ಮತ್ತೊಂದು ಕಡೆ ವೈಯಕ್ತಿಕ ಹಾಗೂ ಕುಟುಂಬದ ಜೀವನವೂ ಇದೆ. ಇವುಗಳ ಮಧ್ಯೆ ಸಂಪೂರ್ಣ ಸಮತೋಲನವನ್ನು ಕಾಯ್ದುಕೊಳ್ಳುವುದು ಹೇಗೆ ಎಂಬ ಯಕ್ಷ ಪ್ರಶ್ನೆ ಎಲ್ಲರನ್ನೂ ಕಾಡುತ್ತಿದೆ. ಹಿಂದಿನ ಕಾಲದಲ್ಲಿ ಕುಟುಂಬದ ಜವಾಬ್ದಾರಿಗಳನ್ನು ಮನೆಯಲ್ಲಿ ಯಾರಾದರೊಬ್ಬರು ತೆಗೆದುಕೊಂಡರೆ ವೃತ್ತಿಪರ ಕೆಲಸಗಳನ್ನು ಕುಟುಂಬದ ಮತ್ತೊಬ್ಬ ಸದಸ್ಯರು ನಿಭಾಯಿಸುತ್ತಿದ್ದರು. ಆಗ ಯಾವುದೇ ರೀತಿ ಸಮಸ್ಯೆ ಬಂದಿರಲಿಲ್ಲ, ಎಲ್ಲವೂ ಚೆನ್ನಾಗಿತ್ತು. ಆದರೆ ಈಗೇನಾಗಿದೆ? ಈಗ ಜಾಗತೀಕರಣ, ನಗರೀಕರಣ, ಡಿಜಿಟಲ್ ತಂತ್ರಜ್ಞಾನ ಬಂದಾಗಿನಿಂದ ವಿಶೇಷವಾಗಿ ಹೇಳಬೇಕಂದ್ರೆ ವರ್ಕ್ ಫ್ರಮ್ ಹೋಮ್ ಎಂಬ ಕೆಲಸದ ಸಂಸ್ಕೃತಿ ಬಂದ ಮೇಲೆ ಕೆಲಸ ಮಾಡುವ ಸ್ಥಳಕ್ಕೂ ಮನೆಗೂ ಯಾವುದೇ ರೀತಿಯ ವ್ಯತ್ಯಾಸವೇ ಇಲ್ಲದಂತಾಗಿದೆ. ಅವರಾದರೂ ಏನು ಮಾಡಬಲ್ಲರು? ರಾತ್ರಿ 10 ನಂತರವೂ ಕೂಡ ಆಫೀಸ್ ಇಮೇಲ್ಗಳಿಗೆ ಉತ್ತರಿಸುವ ಅನಿವಾರ್ಯತೆ ಬಂದೊದಗಿದೆ. ವೃತ್ತಿಪರ ಯಶಸ್ಸಿನ ಹಿಂದೆ ಓಡುವ ಭರಾಟೆಯಲ್ಲಿ ಕುಟುಂಬದ ಜೊತೆಗೆ ಕಳೆಯುವ ಅಮೂಲ್ಯ ಸಮಯದಿಂದ ವಂಚಿತರಾಗಿರುವುದು ಕಟು ಸತ್ಯದ ಮಾತಾಗಿದೆ. ಮನುಷ್ಯನಿಗೆ ಭಾವನಾತ್ಮಕ ನೆಲೆಯೆಂದರೆ ಅದು ಕುಟುಂಬ. ವೃತ್ತಿ ಜೀವನವು ಆರ್ಥಿಕ ಭದ್ರತೆಯ ಹಾಗೂ ಆತ್ಮವಿಶ್ವಾಸದ ಮೂಲವಾಗಿದೆ. ಇವೆರಡರಲ್ಲಿ ಒಂದಕ್ಕೆ ಹೆಚ್ಚು ಪ್ರಾಧಾನ್ಯತೆ ನೀಡಿ ಮತ್ತೊಂದನ್ನು ಕಡೆಗಣಿಸಿದರೆ ಹೇಗೆ ಜೀವನದಲ್ಲಿ ಸಮತೋಲನದ ತೃಪ್ತಿ ಸಿಗಲು ಸಾಧ್ಯವೇ ಇಲ್ಲ. ಹೀಗಿರುವಾಗ ವ್ಯಕ್ತಿಯು ಮಾನಸಿಕವಾಗಿ ದೈಹಿಕವಾಗಿ ಕುಗ್ಗುತ್ತಾನೆ. ಆದ್ದರಿಂದ ಕುಟುಂಬ ಮತ್ತು ವೃತ್ತಿ ಜೀವನದ ನಡುವೆ ಆರೋಗ್ಯಕರ ತೃಪ್ತಿಕರ ಸಮತೋಲನವನ್ನು ಹೇಗೆ ಸಾಧಿಸಬೇಕು ಎಂಬುದೇ ಇಲ್ಲಿ ಗಂಭೀರವಾಗಿ ಚರ್ಚಿಸಬೇಕಾದ ವಿಷಯವಾಗಿದೆ. ಜನರ ಸದ್ಯದ ಬದುಕನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ನಮಗೆಲ್ಲ ಅರ್ಥವಾಗುವುದು. ಜನರಿಗೆ ಎಲ್ಲವೂ ಇದೆ, ಆದರೆ ಕೇವಲ ನೆಮ್ಮದಿ ಮಾತ್ರ ಇಲ್ಲ. ತಂತ್ರಜ್ಞಾನವು ನಮ್ಮ ಕೆಲಸವನ್ನು ಸುಲಭಗೊಳಿಸಿದೆ ನಿಜ, ಆದರೆ ಅದೇ ತಂತ್ರಜ್ಞಾನವು ನಮ್ಮ ಖಾಸಗಿ ಸಮಯವನ್ನು ಕಸಿದುಕೊಂಡಿದೆ. ಸ್ಮಾರ್ಟ್ಫೋನ್ಗಳು ನಮ್ಮನ್ನು ಆಫೀಸಿನೊಂದಿಗೆ 24 ಗಂಟೆಯೂ ಬೆರೆಯುವಂತೆ ಮಾಡಿದೆ. ಆದ್ದರಿಂದ ನಾವೆಲ್ಲ ಕುಟುಂಬಕ್ಕಿಂತ ಹೆಚ್ಚಿನ ಸಮಯವನ್ನು ತಂತ್ರಜ್ಞಾನಕ್ಕೇ ನೀಡುತ್ತಿದ್ದೇವೆ. ಹೀಗಿರುವಾಗ ಆಫೀಸ್ಗಳಲ್ಲಿ ಕೊಟ್ಟ ಕೆಲಸ ಮುಗಿಸುವ ಒತ್ತಡ, ಮೇಲಾಧಿಕಾರಿಗಳ ನಿರೀಕ್ಷೆಗಳು ಮತ್ತು ಮನೆಯಲ್ಲಿ ಮಕ್ಕಳ ವಿದ್ಯಾಭ್ಯಾಸದ ಕಡೆಗೆ ಗಮನ ಹರಿಸುವುದು ಹಾಗೂ ಪೋಷಕರ ಆರೈಕೆ, ದೈನಂದಿನ ಜವಾಬ್ದಾರಿಗಳು ಹೀಗೆ ವ್ಯಕ್ತಿಯನ್ನು ಅಕ್ಷರಶಃ ಒತ್ತಡದಲ್ಲಿ ಸಿಲುಕಿಸುತ್ತಿವೆ. ಹೀಗಿರುವಾಗ ಸಮಯದ ಅಭಾವ ಒಂದು ಕಡೆ, ನನಗೆ ಸಮಯವೇ ಸಿಗುತ್ತಿಲ್ಲ ಎಂಬುದು ಇಂದಿನ ಪ್ರತಿಯೊಬ್ಬ ವ್ಯಕ್ತಿಯ ಬಾಯಿಯಲ್ಲಿ ಸಾಮಾನ್ಯವಾಗಿ ಕೇಳಿಬರುವ ಸಂಗತಿಯಾಗಿದೆ. ಬೆಳಿಗ್ಗೆ ಎದ್ದಾಗಿನಿಂದ ಹಿಡಿದು ರಾತ್ರಿ ಮಲಗುವವರೆಗೂ ಓಟದ ಬದುಕಾಗಿದೆ. ಈ ಓಟದಲ್ಲಿ ಪತಿ ಪತ್ನಿ ಇಬ್ಬರೂ ಪರಸ್ಪರ ಮಾತನಾಡಲು ಸಹ ಸಮಯವಿಲ್ಲದಂತಾಗಿದೆ. ಮಕ್ಕಳ ಜೊತೆಗೆ ಮತ್ತು ವೃದ್ಧ ಪೋಷಕರ ಜೊತೆಗೆ ಅವರ ಆರೋಗ್ಯ ವಿಚಾರಿಸಲು ಕೂಡ ಸಮಯವಿಲ್ಲದಂತಾಗಿದೆ. ಈ ಸಮಯದಲ್ಲಿ ಒಂದು ಉದಾಹರಣೆಯನ್ನು ನಾವು ನೆನಪಿಸಿಕೊಳ್ಬಹುದು. ಆಕಾಶ ಎಂಬ ಒಬ್ಬ ವ್ಯಕ್ತಿ ಒಂದು ಕಂಪನಿಯಲ್ಲಿ ಉನ್ನತ ಹುದ್ದೆಯಲ್ಲಿ ಕೆಲಸ ಮಾಡುತ್ತಿದ್ದ. ವೃತ್ತಿಯಲ್ಲಿ ಮಹಾನ್ ಯಶಸ್ಸು ಹಾಗೂ ದೊಡ್ಡ ಸಂಬಳ, ಆದರೆ ಕೇವಲ ಆಫೀಸಿಗೆ ಸೀಮಿತವಾಗಿತ್ತು ಆತನ ಕೆಲಸ. ಅವನು ಪ್ರತಿನಿತ್ಯ ಕಚೇರಿಗೆ ಹೋಗುವಾಗ ಮಕ್ಕಳು ಇನ್ನೂ ಮಲಗಿರುತ್ತಿದ್ದರು. ಹಾಗೆ ರಾತ್ರಿ ಮನೆಗೆ ಬರುವಾಗ ಕೂಡ ತುಂಬಾ ರಾತ್ರಿ ಆಗಿರೋದ್ರಿಂದ ಆಗಲೂ ಕೂಡ ಅವರು ಬರುವ ವೇಳೆಗೆ ಮಕ್ಕಳು ಮಲಗಿರುತ್ತಿದ್ದರು. ಹೀಗೆ ಬಹಳಷ್ಟು ದಿನಗಳು ಕಳೆದ ನಂತರ ಆತನ ಮಗ ಬೆಳೆದು ದೊಡ್ಡವನಾದ ನಂತರ ನನಗೆ ಅಪ್ಪನ ಹಣ ಬೇಕಾಗಿಲ್ಲ, ಆದರೆ ಅಪ್ಪನ ಸಮಯ ಬೇಕಾಗಿತ್ತು ಎಂದು ಹೇಳಿದಾಗ ಆಕಾಶ್ಗೆ ತಾನು ಇಲ್ಲಿಯವರೆಗೆ ಕಳೆದುಕೊಂಡ ಕೌಟುಂಬಿಕ ಸುಖದ ಅರಿವಾಗುತ್ತದೆ. ಆದರೆ ಏನು ಮಾಡುವುದು, ಅಲ್ಲಿಗೆ ಕಾಲ ಮಿಂಚಿ ಹೋಗಿರುತ್ತದೆ. ಮಿಂಚಿ ಹೋದ ಮಾತಿಗೆ ಚಿಂತಿಸಿ ಫಲವೇನು? ಇನ್ನೊಂದು ಕಡೆ ಇದೇ ರೀತಿ ಒಂದು ಉದಾಹರಣೆಯನ್ನು ನೋಡಿದಾಗ, ರಾಣಿ ಎಂಬುವರು ಬ್ಯಾಂಕಿನಲ್ಲಿ ಅಧಿಕಾರಿ ಕೆಲಸದಲ್ಲಿದ್ದರು. ಇವರಿಗೆ ಇಬ್ಬರು ಮಕ್ಕಳು. ತಮ್ಮ ಕಚೇರಿಯಲ್ಲಿ ಕೆಲಸದ ಸಮಯದಲ್ಲಿ ಸಂಪೂರ್ಣವಾಗಿ ಅತ್ಯಂತ ಶ್ರದ್ಧೆಯಿಂದ ಕೆಲಸ ಮಾಡುವುದು ಹಾಗೂ ಸಂಜೆ 6 ಗಂಟೆಯ ನಂತರ ಮನೆಯಲ್ಲಿ ಮಕ್ಕಳ ಜೊತೆಗೆ ಹೋಮ್ವರ್ಕ್ ಮಾಡಿಸುವುದು ಹಾಗೂ ಸಂಜೆ ಅಡಿಗೆ ಮಾಡಿ ಗಂಡ ಮಕ್ಕಳು ಎಲ್ಲರೂ ಒಟ್ಟಿಗೆ ಸೇರಿ ಊಟ ಮಾಡುವುದು ಹಾಗೂ ವಾರದ ಕೊನೆಗೆ ಕುಟುಂಬದೊಂದಿಗೆ ಹೊರಗಡೆ ಹೋಗುವುದನ್ನು ಕಟ್ಟುನಿಟ್ಟಾಗಿ ನಿಭಾಯಿಸುತ್ತಾರೆ. ಈಗ ಅವರು ವೃತ್ತಿಯಲ್ಲಿಯೂ ಯಶಸ್ವಿಯಾಗಿದ್ದಾರೆ ಮತ್ತು ಉತ್ತಮ ತಾಯಿಯಾಗಿಯೂ ತಮ್ಮ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಇದೇ ನಿಜವಾದ ಯಶಸ್ವಿ ಸಮತೋಲನ. ಈ ಎರಡೂ ಉದಾಹರಣೆಗಳು ನಮಗೆ ಸ್ಪಷ್ಟವಾಗಿ ತಿಳಿಸುವುದೇನೆಂದರೆ, ಯಶಸ್ಸು ಕೇವಲ ಬ್ಯಾಂಕ್ ಬ್ಯಾಲೆನ್ಸ್ ಅಲ್ಲ, ಕುಟುಂಬದ ನಗುವು ಕೂಡ ಅದರ ಒಂದು ಭಾಗವಾಗಿದೆ. ಕುಟುಂಬ ಮತ್ತು ವೃತ್ತಿಯ ನಡುವೆ ಸಮತೋಲನ ಸಾಧಿಸಲು ಪ್ರಮುಖ ಮಾರ್ಗಗಳನ್ನು ಕಂಡುಕೊಳ್ಳಬೇಕು. ಅತ್ಯಂತ ಕಷ್ಟಕರವಾದ ಸಮತೋಲನವನ್ನು ಕಾಪಾಡಿಕೊಳ್ಳಲು ಕೆಲವು ಪ್ರಾಯೋಗಿಕ ಹಾಗೂ ಪರಿಣಾಮಕಾರಿ ಹೆಜ್ಜೆಗಳನ್ನು ಕೂಡ ನಾವು ಇಡುವುದನ್ನು ಅಗತ್ಯವಾಗಿ ನಾವು ಪಾಲಿಸಬೇಕಾಗಿದೆ. ಮೊದಲನೆಯದಾಗಿ ನೋಡುವುದಾದರೆ, ಈಗ ಕಚೇರಿ ಸಮಯದಲ್ಲಿ ವೈಯಕ್ತಿಕ ಕೆಲಸ ಬೇಡ, ಹಾಗೆ ಮನೆಯಲ್ಲಿ ಕಚೇರಿ ಕೆಲಸ ಬೇಡ. ಅಂದ್ರೆ ಮನೆಯ ಕೆಲಸವನ್ನ ಮನೆಯಲ್ಲೇ ನಿಭಾಯಿಸುವುದು, ಕಚೇರಿ ಕೆಲಸವನ್ನ ಕಚೇರಿಯಲ್ಲೇ ನಿಭಾಯಿಸುವುದು. ಹಾಗಾದಾಗ ಮಾತ್ರ ನಾವು ಈ ಸಮತೋಲನದ ಕಡೆಗೆ ಗಮನ ಹರಿಸಿದಂತಾಗುತ್ತದೆ. ಪ್ರಮುಖ ಕೆಲಸಗಳಿಗೆ ಮುಂಚಿತವಾಗಿ ಆದ್ಯತೆಯನ್ನು ನೀಡುವುದು, ಅಂದ್ರೆ ಯಾವುದು ಇಂಪಾರ್ಟೆಂಟ್ ಇರುತ್ತೋ ಆ ಕೆಲಸವನ್ನು ಮೊದಲು ಮಾಡಿ ಮುಗಿಸಿದಾಗ ಅದು ಸಾಧ್ಯವಾಗುವುದು. ಮತ್ತೊಂದು, ಅತಿಯಾದ ಜವಾಬ್ದಾರಿಗಳನ್ನು ನಮ್ಮಿಂದ ಎಷ್ಟು ಸಾಧ್ಯವೋ ಅಷ್ಟನ್ನು ಮಾಡಲು ಮಾತ್ರ ನಾವು ಒಪ್ಪಿಕೊಳ್ಳಬೇಕು. ನಾವು ಮಾಡುತ್ತೇವೆಂದ ತಕ್ಷಣ ಎಲ್ಲ ಕೆಲಸವನ್ನು ಒಪ್ಪಿಕೊಂಡು ನಾವು ಒತ್ತಡಕ್ಕೀಡಾಗುವುದು ಒಳ್ಳೆಯದಲ್ಲ. ಹಾಗೂ ಯೋಗ, ಧ್ಯಾನ, ನಿದ್ರೆ ಮತ್ತು ಸ್ವಯಂ ಕಾಳಜಿಯ ಬಗ್ಗೆ ಸಮಯವನ್ನು ಮೀಸಲಿಡುವುದನ್ನು ಮರೆಯಬಾರದು. ಅಂದರೆ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಕಡೆಗೆ ಗಮನ ಹರಿಸಬೇಕು. ಸಂಜೆ ಮನೆಗೆ ಬಂದ ನಂತರ ಕಚೇರಿಯ ಇಮೇಲ್, ವಾಟ್ಸಪ್ ಸಂದೇಶಗಳನ್ನು ನೋಡುವುದನ್ನು ಆದಷ್ಟು ಕಡಿಮೆ ಮಾಡಬೇಕು. ಅದರಂತೆ ಕುಟುಂಬದೊಂದಿಗೆ ಇರುವಾಗ ಮೊಬೈಲ್ ಫೋನ್ ದೂರ ಇಡುವುದು ಅತ್ಯಂತ ಮುಖ್ಯ. ಎಲ್ಲಾ ಕೆಲಸಗಳನ್ನು ಒಟ್ಟಿಗೆ ಮಾಡಲು ಸಾಧ್ಯವಿಲ್ಲ. ಯಾವುದು ತುರ್ತು, ಯಾವುದು ಗಂಭೀರ ಎಂಬುದನ್ನು ಆಲೋಚಿಸಿ ನಾವು ಮುಂದುವರಿಯಬೇಕಾಗುತ್ತದೆ. ಹಾಗೆ ಇಂಪಾರ್ಟೆಂಟ್ ಇರುವ ಕೆಲಸವನ್ನು ಮಾತ್ರ ಮೊದಲು ಮಾಡಿ ಮುಗಿಸಬೇಕು. ಅದು ಮನೆಯೇ ಆಗಿರಬಹುದು ಅಥವಾ ಕಚೇರಿಯೇ ಆಗಿರಬಹುದು. ಐಸನ್ ಹೋವರ್, ಮ್ಯಾಟ್ರಿಕ್ಸ್ ರವರಂತಹ ತತ್ವಗಳನ್ನು ಬಳಸಿ ಸಮಯವನ್ನು ನಾವು ವಿಂಗಡಿಸಿಕೊಳ್ಳುವುದು ಬಹಳ ಉತ್ತಮ. ಅವರ ತತ್ವಗಳನ್ನು ಕೂಡ ಪಾಲಿಸುವುದು ಕೂಡ ಅತ್ಯಂತ ಪರಿಣಾಮಕಾರಿ. ಪರಸ್ಪರ ಸಹಕಾರ, ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ಅವರ್ ಲೈಫ್, ಅಥವಾ ಮ್ಯೂಚುವಲ್ ಸಪೋರ್ಟ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ಅವರ್ ಲೈಫ್. ದಂಪತಿಗಳಿಬ್ಬರೂ ಉದ್ಯೋಗದಲ್ಲಿರುವಾಗ ಮನೆಯ ಕೆಲಸಗಳು ಮತ್ತು ಮಕ್ಕಳ ಜವಾಬ್ದಾರಿಗಳನ್ನು ಸಮಾನವಾಗಿ ಹಂಚಿಕೊಳ್ಳಬೇಕು. ಇದು ಹೆಣ್ಣಿನ ಕೆಲಸ, ಇದು ಗಂಡಿನ ಕೆಲಸ ಎಂಬ ಅವಹೇಳನಕಾರಿ ಮನಸ್ಥಿತಿಯಿಂದ ಹೊರಬಂದು ಪರಸ್ಪರ ಸಹಕರಿಸಿದರೆ ಮಾತ್ರ ಸಮತೋಲನ ಸಾಧ್ಯ. ಕುಟುಂಬ ಮತ್ತು ವೃತ್ತಿ ಜೀವನದ ನಡುವೆ ಸಮತೋಲನ ತಪ್ಪಿದಾಗ ವ್ಯಕ್ತಿಯ ಜೀವನದಲ್ಲಿ ಏನೆಲ್ಲ ದುಷ್ಪರಿಣಾಮಗಳು ಉಂಟಾಗುತ್ತವೆ ಎಂಬುದನ್ನು ನಾವೀಗ ನೋಡೋಣ. ಮಾನಸಿಕ ಹಿಂಸೆ, ಆತಂಕ, ನಿರಂತರ ಕೆಲಸದ ಒತ್ತಡದಿಂದಾಗಿ ವ್ಯಕ್ತಿಯು ಮಾನಸಿಕವಾಗಿ ಬಳಲುತ್ತಾನೆ. ಇವೆಲ್ಲ ಖಿನ್ನತೆ, ನಿದ್ರಾಹೀನತೆ ಮತ್ತು ತಲೆನೋವಿನಂತಹ ದೈಹಿಕ ಕಾಯಿಲೆಗಳಿಗೂ ಕೂಡ ದಾರಿ ಮಾಡಿಕೊಡುತ್ತದೆ. ಕೌಟುಂಬಿಕ ಸಂಬಂಧಗಳಲ್ಲಿ ಬಿರುಕು ಮೂಡುವ ಸಾಧ್ಯತೆ ಕೂಡ ಉಂಟಾಗುತ್ತದೆ. ಅದರಿಂದ ಪತಿ ಪತ್ನಿಯರ ಪರಸ್ಪರ ಅನ್ಯೋನ್ಯತೆ ಕೊರತೆಯಿಂದ ಅದೆಷ್ಟೋ ವಿಚ್ಛೇದನದಂತಹ ದುರ್ಘಟನೆಗಳಿಗೆ ಕಾರಣವಾಗುತ್ತದೆ. ಮಕ್ಕಳು ಮತ್ತು ಪೋಷಕರು ಪ್ರೀತಿಯಿಂದ ವಂಚಿತರಾಗಿ ದಾರಿ ತಪ್ಪುವ ಸಂಭವವಿರುತ್ತದೆ. ಒಮ್ಮೊಮ್ಮೆ ಎಷ್ಟೇ ಕೆಲಸ ಮಾಡಿದರೂ ಕೂಡ ಮಾನಸಿಕ ಆಯಾಸದಿಂದಾಗಿ ಕಚೇರಿಯಲ್ಲಿಯೂ ಕೂಡ ನಿರೀಕ್ಷಿತ ಫಲಿತಾಂಶ ನೀಡಲು ಸಾಧ್ಯವಾಗುವುದಿಲ್ಲ. ಬದುಕು ಎನ್ನುವುದು ಒಂದು ಸೈಕಲ್ ಇದ್ದಂತೆ, ನಾವು ಸಮತೋಲನ ತಪ್ಪಿದರೆ ಬಿದ್ದು ಹೋಗುತ್ತೇವೆ. ವೃತ್ತಿ ಜೀವನವೂ ಅಷ್ಟೇ. ನಮ್ಮ ಬದುಕಿಗೆ ಬೇಕಾದ ಆರ್ಥಿಕ ಸಫಲತೆಯನ್ನು ನೀಡಿದರೆ ಕುಟುಂಬ ಜೀವನವು ಆ ಬದುಕಿಗೆ ಅರ್ಥ ಮತ್ತು ನೆಮ್ಮದಿ ಸಂತೋಷವನ್ನು ನೀಡುತ್ತದೆ. ಇವೆರಡರಲ್ಲಿ ಯಾವುದನ್ನು ಕಡೆಗಣಿಸಲು ಸಾಧ್ಯವಿಲ್ಲ. ಯಾವುದೇ ಒಬ್ಬ ವ್ಯಕ್ತಿ ಸತ್ತ ಮೇಲೆ ತನ್ನ ಸಮಾಧಿಯ ಮೇಲೆ ನಾನು ನನ್ನ ಕಚೇರಿಯಲ್ಲಿ ಹೆಚ್ಚು ಗಂಟೆಗಳ ಕಾಲ ಕೆಲಸ ಮಾಡಿದ್ದೇನೆ ಎಂದು ಬರೆಸಿಕೊಳ್ಳಲು ಇಷ್ಟಪಡುವುದಿಲ್ಲ. ಅದರ ಬದಲಾಗಿ ನಾನು ಒಬ್ಬ ಒಳ್ಳೆಯ ಮನುಷ್ಯನಾಗಿದ್ದೆ, ಕುಟುಂಬವನ್ನು ಪ್ರೀತಿಸುತ್ತಿದ್ದೆ ಮತ್ತು ಸಮಾಜಕ್ಕೆ ಒಳ್ಳೆಯದನ್ನೇ ಮಾಡಿದ್ದೆ ಎಂಬುದೇ ಮನುಷ್ಯನ ಅಂತಿಮ ಅಪೇಕ್ಷೆಯಾಗಿರುತ್ತದೆ. ಆದ್ದರಿಂದ ವೃತ್ತಿಯ ಬೆನ್ನೇರಿ ಓಡುವ ಜೊತೆ ನಮ್ಮವರೊಂದಿಗೆ ನಕ್ಕು ನಲಿದು ಹೊಟ್ಟೆಗೆ ಬಟ್ಟೆಗೆ ಎಲ್ಲ ರೀತಿಯಿಂದಲೂ ಸರಿ ಸಮಾನವಾಗಿ ನೋಡಿಕೊಂಡು ಪ್ರೀತಿಯಿಂದ ಊಟ ಮಾಡಲು ಮತ್ತು ಪ್ರೀತಿಯನ್ನು ಹಂಚಿಕೊಳ್ಳಲು ಸ್ವಲ್ಪ ಸಮಯವನ್ನು ಮೀಸಲಿಡೋಣ. ಪರಿಪೂರ್ಣ ಸಮತೋಲನವೇ ಸುಂದರ ಮತ್ತು ನೆಮ್ಮದಿಯ ಜೀವನದ ರಹಸ್ಯವಾಗಿದೆ. ಮನಸ್ಸಿದ್ದರೆ ಮಾರ್ಗ, ಗುರಿಯಿದ್ದರೆ ಜೀವನ, ಛಲವಿದ್ದರೆ ಸಾಧನೆ.
4: ಇದುವರೆಗೆ ಮಹಿಳೆ ಮತ್ತು ವೃತ್ತಿಪರ ಜೀವನ ಮಾತನಾಡಿದವರು ರುದ್ರಮ್ಮ ಸಂಕಪ ಗಿಟ್ಟಗೋಳ್,
6: ಸಂಕಲನ ಕವಿತಾ ದೇಶಮುಖ್, ಕಾರ್ಯಕ್ರಮದ ನಿರ್ವಹಣೆ ಬಿ ಸಿದ್ದಣ್ಣ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮವು ಆಕಾಶವಾಣಿ ವಿಜಯಪುರ ಕೇಂದ್ರದ ಕೊಡುಗೆ.
7: ಭಾರತ ಅಪೂರ್ವವಾದ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನು ಹೊಂದಿರುವ ದೇಶ. ಒಂದು ನಾಡು ತನ್ನ ಇತಿಹಾಸವನ್ನು ಮರೆಯುವುದೆಂದರೆ ನಾಡಿನ ಭವ್ಯ ಸಿರಿವಂತಿಕೆಯನ್ನು ಅದು ಕಳೆದುಕೊಂಡಿತು ಎಂದೇ ಅರ್ಥ.
8: ದೇಶ ಕ್ಯಾ ಹೈ ತೀರ್ಥ ಕಾ ಸ್ಥಾನ ಹೈ ಮೇರಾ ಯೇ ದೇಶ ಮೇರಿ ಜಾನ್ ಹೈ.
9: ನಮ್ಮ ಪರಂಪರೆಯ ಭವ್ಯತೆಯನ್ನು ತಿಳಿಯುವುದು ಪ್ರಾಚೀನರ ರುಚಿ ಅಭಿರುಚಿ ಪ್ರತಿಭೆ ಪರಿಶ್ರಮ ಕಾಣಿಕೆ ಮತ್ತು ಕಾಣಿಕೆಯನ್ನು ಮುಂದಿನ ಪೀಳಿಗೆಗೆ ಜೋಪಾನವಾಗಿ ಕೈದಾಟಿಸುವುದು ಪ್ರತಿ ಪ್ರಜೆಯ ಜವಾಬ್ದಾರಿ.
7: ಸಾಹಿತ್ಯ, ಲಲಿತ ಕಲೆ, ಶಿಲಾಶಾಸನಗಳು, ತಾಡವೋಲೆ, ವಾಸ್ತುಶಿಲ್ಪ, ಪ್ರಾಚೀನ ವಿಗ್ರಹಗಳು, ನಾಣ್ಯಗಳು ಮತ್ತು ಸ್ಮಾರಕಗಳ ರಕ್ಷಣೆ ಪ್ರತಿಯೊಬ್ಬನ ಹೊಣೆ.

0: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ. ಹಾಗಾಗಿ
1: ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
2: ಏಕೆಂದರೆ ನೀರು ಜೀವಜಲ.
0: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.

ಶ್ರೋತೃಗಳೇ ಗಮನಿಸಿ, ನಾಳೆ ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಸ್ತನ್ಯಪಾನ ಸಪ್ತಾಹ ಆಚರಣೆ ಸಂದರ್ಭದಲ್ಲಿ ಸ್ತನ್ಯಪಾನದ ಮಹತ್ವ ಕುರಿತು ಡಾಕ್ಟರ್ ಪ್ರಿಯಾ ಶಂಕರ್ ಬಿಜಾಪುರ್ ಅವರೊಂದಿಗೆ ಸಂದರ್ಶನ. ಆನಂತರ ಸಾವಿತ್ರಿ ಬಾಯಿ ಫುಲೆ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ತೇಜಸ್ವಿನಿ ಯಕ್ಕುಂಡಿ ಮಠ. ಕಾರ್ಯಕ್ರಮ ಧಾರವಾಡ ಕೇಂದ್ರದ ಕೊಡುಗೆ.

0: ಶ್ರೋತೃ ಬಾಂಧವರು, ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ, ಕಂಪನಾಂಕ 102.1 MHz, ಸಮಯ 8 ಗಂಟೆ, ಚಿತ್ರಗೀತೆಗಳ ಕಾರ್ಯಕ್ರಮ. ಆರಂಭದಲ್ಲಿ ಕೇಳಿ SP ಬಾಲಸುಬ್ರಹ್ಮಣ್ಯಂ ಮತ್ತು ಲತಾ ಹಂಸಲೇಖ ಅವರ ಧ್ವನಿಯಲ್ಲಿ ಯುದ್ಧಕಾಂಡ ಚಿತ್ರದ ಗೀತೆಯನ್ನು. ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದು.
1: ಹಾಯ್ ಫ್ರೆಂಡ್ಸ್,

ಆಫ್ರಿಕಾದಲ್ಲಿ ಸೀಲಾ ಚಿತ್ರದ ಗೀತಕ್ಕೆಂದು ಹಾಡಿದ್ದಾರೆ ಬಪ್ಪಿ ಲಹರಿ ಮತ್ತು ನಾಜಿಯಾ ಹಸನ್. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತವನ್ನು ನೀಡಿದ್ದಾರೆ ಬಪ್ಪಿ ಲಹರಿ.

ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಕೇಳಿ. ರಾಮನ್ ಗೋಗಿಲ ಅವರ ಧ್ವನಿಯಲ್ಲಿ ಯುವರಾಜ ಚಿತ್ರದ ಗೀತೆಯನ್ನು. ಕೆ ಕಲ್ಯಾಣ್ ಅವರ ಸಾಹಿತ್ಯವಿದೆ, ರಾಮನ್ ಗೋಗಿಲ ಅವರ ಸಂಗೀತವಿದೆ.

ಶ್ರೋತೃ ಬಾಂಧವರ ಚಿತ್ರಗೀತೆ ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಕೇಳಿ. ಕೃಷ್ಣಾನಿ ಬೇಗನೆ ಬಾರೋ ಚಿತ್ರದ ಗೀತೆಗೆಂದು ಹಾಡಿದ್ದಾರೆ ಯಶ್ ಜಾನಕಿ. ಚಿ ಉದಯಶಂಕರ್ ಅವರ ಸಾಹಿತ್ಯವಿದೆ, ಬಪ್ಪಿ ಲಹರಿ ಅವರ ಸಂಗೀತವಿದೆ.

ಚಿತ್ರಗೀತೆ ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಕೇಳುವಂಥ ಸಮಯ. ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಚಿತ್ರ ಅವರ ಧ್ವನಿಯಲ್ಲಿ ಕೇಳಿ ನೀರು ನಕ್ಕರೆ ಹಾಲು ಸಕ್ಕರೆ ಚಿತ್ರದ ಗೀತೆಯನ್ನು.

ಚಿತ್ರಗೀತೆ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಪ್ರೀತ್ಸೋತ್ತಪ್ಪ ಚಿತ್ರದ ಗೀತೆಯನ್ನು. ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದು.

ಇದುವರೆಗೆ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 8:30.

0: ಮೊದಲಿಗೆ ಕೆಲ ವಾಣಿಜ್ಯ ಪ್ರಕಟಣೆಗಳು.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
3: ಬೇಸರ ಮಾಡ್ಕೋಬೇಡ, ಈಗ ನಮ್ಮಂತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
1: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSUWSSP.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ಅರ್ಜೆಂಟ್ ಆಗಿ ಫುಡ್ ಡೆಲಿವರಿ ಮಾಡಬೇಕು ಈ ಟ್ರಾಫಿಕ್ ಅಲ್ಲಿ. ಅಪಘಾತವಾಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನಪ್ಪ ಗತಿ?
1: ಅದಕ್ಕಾಗಿಯೇ ಕರ್ನಾಟಕ ಸರ್ಕಾರ ತಂದಿದೆ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ. ಅಪಘಾತ ವಿಮೆ, ಜೀವ ವಿಮೆ, ಆಸ್ಪತ್ರೆ ವೆಚ್ಚಕ್ಕೆ ನೆರವು, ಇವೆಲ್ಲವೂ ಉಚಿತ. 18-60 ವರ್ಷದ ಫುಡ್ ಡೆಲಿವರಿ ಹಾಗೂ ಇ ಕಾಮರ್ಸ್ ಸಂಸ್ಥೆಗಳಲ್ಲಿ ಡೆಲಿವರಿ ಕೆಲಸ ಮಾಡುತ್ತಿರುವ ಸೇವಾ ಸಿಂಧು ಪೋರ್ಟಲ್ ನಲ್ಲಿ ನೋಂದಾಯಿಸಿದ ಅರ್ಹ ಗಿಗ್ ಕಾರ್ಮಿಕರಿಗೆ ಮಾತ್ರ ಈ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ 1-55-214 ಸಹಾಯವಾಣಿಗೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಈಗ ಕೇಳಿ ವಡವಟ್ಟಿ ಗ್ರಾಮದ ಬೆನಕಮ್ಮ ಮತ್ತು ಸಂಗಡಿಗರಿಂದ ಲಂಬಾಣಿ ಹಾಡುಗಳನ್ನು.

ಅರ್ಜೆಂಟ್ ಆಗಿ ಫುಡ್ ಡೆಲಿವರಿ ಮಾಡಬೇಕು ಈ ಟ್ರಾಫಿಕ್ ಅಲ್ಲಿ ಅಪಘಾತವಾಗಿ.

ಇದುವರೆಗೆ ವಡವಟ್ಟಿ ಗ್ರಾಮದ ಬೆನಕಮ್ಮ ಮತ್ತು ಸಂಗಡಿಗರಿಂದ ಲಂಬಾಣಿ ಹಾಡುಗಳನ್ನು ಕೇಳಿದ್ರಿ. ಜನಪದ ಸಂಗೀತ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 8:45 ಮೊದಲಿಗೆ ಸಮಾಚಾರ ಸಂಧ್ಯೆ 9:00 ಇಂಗ್ಲಿಷ್ನಲ್ಲಿ ವಾರ್ತೆಗಳು ಕೇಳುವಿರಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

ಭಾವಗೀತೆಗಳ ಕಾರ್ಯಕ್ರಮದ ಆರಂಭದ ಗೀತೆಯನ್ನು ಕೇಳಿ. ತೀನಂ ಶ್ರೀಯವರ ರಚನೆಯಲ್ಲಿ ಶಿವಮೊಗ್ಗ ಸುಬ್ಬಣ್ಣ ಅವರ ಧ್ವನಿಯಲ್ಲಿರುವ ಭಾವಗೀತೆಯನ್ನು

0: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
1: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
2: 16 ರಿಂದ 70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSU.WSSP.Karnataka.GOV.in ನಲ್ಲಿ ನೋಂದಾಯಿ.
3: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
4: ಶಿವಮೊಗ್ಗ ಸುಬ್ಬಣ್ಣವರ ಧ್ವನಿಯಲ್ಲಿ ಕೇಳಿ ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ ಅವರ ರಚನೆಯಲ್ಲಿರುವ ಭಾವಗೀತೆಯನ್ನು.

ಇದುವರೆಗೆ ಭಾವಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 9:30. ಈಗ ಕೇಳಿ ಕೀರ್ತನೆ. ನೆಲ್ಲೂರು ನೆಂಬಿಕಾ ನಡೆಸಿಕೊಡುವವರು ಬಸವರಾಜ ಶಾಸ್ತ್ರಿ ಅವರಿಂದ.

ಶ್ರೀ ಗುರುಭ್ಯೋ ನಮಃ. ಕೀರ್ತನ ಆರಂಭ ಕಾಲದಲ್ಲಿ ಜಗರಾಜ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಪ್ರಮಥರನ್ನ ಭಕ್ತಿಯಿಂದ ಮನೋಮಂದಿರದಲ್ಲಿ ಧ್ಯಾನಿಸಿ ಪೂಜಿಸಿ ಎನ್ನ ಆರಾಧ್ಯ ಗುರುವರ್ಯರು ನಡೆದಾಡುವ ದೇವರಾಗಿರುವಂತಹ ಗದುಗಿನ ಗಾನಯೋಗಿ ಶಿವಯೋಗಿ ಡಾಕ್ಟರ್ ಪಂಡಿತ ಪುಟ್ಟರಾಜ ಗುರುವರ್ಯರ ಶ್ರೀಪಾದವನ್ನ ಮಸ್ತಕದ ಮೇಲೆ ಪೊತ್ತುಕೊಳ್ಳುತ್ತೆ.

ಯಾವ ಪೂರ್ವದಲ್ಲಿ ಮಹಾಜ್ಞಾನಿಗೆ ಅಪ್ಪಣೆಯನ್ನು ಪಡಿಸ್ತಾ ಇದ್ದಾರೆ ಅದೇನೆಂದು. ನಾದ ಪ್ರಿಯ ಶಿವನೆಂಬರೋ, ನಾದ ಪ್ರಿಯ ಶಿವನೆಂಬರು ನಾದ ಪ್ರಿಯ ಶಿವನಲ್ಲ, ವೇದ ಪ್ರಿಯ ಶಿವನೆಂಬರು ವೇದ ಪ್ರಿಯ ಶಿವನಲ್ಲ. ನಾದವ ಮಾಡಿದ ರಾವಣಂಗೆ ಅದು ಆವಿಷ್ಯವಾಯಿತು, ವೇದವ ನೋದಿದ ಬ್ರಹ್ಮನ ಶಿರ ಹೋಯಿತು. ನಾದ ಪ್ರಿಯನೂ ಅಲ್ಲ ವೇದ ಪ್ರಿಯನೂ ಅಲ್ಲ, ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳ್ತಾ ಇದ್ದಾರೆ. ಮಾನವರಿಗೆ ಬಹಳ ಮುಖ್ಯವಾಗಿರುವಂಥದ್ದು ಭಕ್ತಿ. ಭಕ್ತಿಯಿಂದಲೇ ಎಲ್ಲವೂ ಸಾಧ್ಯ, ಭಕ್ತಿ ಇಲ್ಲದಿದ್ದರೆ ಎಲ್ಲವೂ ಅಸಾಧ್ಯ, ಎಲ್ಲವೂ ಅಸಾಧ್ಯ. ಹೀಗೆ ಭಗವಂತನ ಧ್ಯಾನವನ್ನು ಮಾಡಬೇಕಾದ್ರೆ, ಗುರುವಿನ ಸಾಕ್ಷಾತ್ ಸ್ವರೂಪವನ್ನು ತಿಳ್ಕೊಳ್ಳಬೇಕಾದ್ರೆ ಗುರುವಿನಲ್ಲಿ ಭಕ್ತಿಯನ್ನಿಡಬೇಕಾಗದೆ, ಭಕ್ತಿಯನ್ನಿಡಬೇಕಾಗದೆ. ಭಕ್ತಿಯಿಂದ ಸರ್ವವು ಸಾಧ್ಯತೆ. ಹೀಗಿರುವಂತಹ ಸಮಯದಲ್ಲಿ ಗುರುವಿನ ಮೇಲೆ ಅಪಾರವಾಗಿರುವಂತಹ ಭಕ್ತಿಯನ್ನಿಟ್ಟಿರುವಂತಹ ಮಹಾಶಿವ ಶರಣಿ ನೆಲ್ಲೂರ ನಿಂಬೆಕ್ಕ. ಆಚಾರವಂತರಾಗಿ ವಿಚಾರವಂತರಾಗಿ ಯಾವ ಬಾಲ್ಯದಲ್ಲೇ ಗಂಡನ ಜೊತೆಗೆ ಮದುವೆಯಾಗದೆ ಮದುವೆಯಾಗಿರುವಂತಹ ಸಮಯದಲ್ಲಿ ಸತಿಪತಿಗಳಿಬ್ಬರು ಸಂಸಾರವನ್ನು ನಡೆದರೆ ಸಂಸಾರ. ಅಪಾರವಾಗಿರುವಂತಹ ಗುರುವಿನ ಮೇಲೆ ನಂಬಿಕೆ ಇಟ್ಟಾರೆ, ಶ್ರದ್ಧೆಯನ್ನಿಟ್ಟಾರೆ. ಭಕ್ತಿಯಿಂದ ಗುರು ಸೇವೆಯ ಮೇಲೆ ಅಪಾರವಾಗಿರುವಂತಹ ಸೇವೆಯನ್ನು ಮಾಡುವಂತಹ ಸಮಯದಲ್ಲಿ ಮುಂದೆ ಕೆಲವೇ ದಿವಸದೊಳಗೆ ನೆಂಬೆಕ್ಕನ ಗಂಡನ ಹೇಗೆ ಸಂಸಾರ ಇತ್ತು ಅಂತ ಕೇಳಿದ್ರೆ, ಹಾಲಿನೊಳಗೆ ಸಕ್ಕರೆ ಬೆರೆಸಿದಂಗ, ಸಕ್ಕರೆಯೊಳಗೆ ಹಾಲು ಬೆರೆಸಿದಂಗ, ಅಷ್ಟು ಸಿಹಾದ ಸಂಸಾರ. ಸಂಸಾರ ಸಾಗಿರುವಂತಹ ಸಮಯದಲ್ಲಿ ನೆಂಬೆಕ್ಕಗೆ ಒಂದು ಗಂಡು ಮಗುವಾಗ್ತಾ ಇದೆ. ಆ ಗಂಡು ಮಗು ಆಗಿರುವಂತಹ ಸಮಯದಲ್ಲಿ ಹೀಗೆ ಮಗುವಿನ ಮುಖವನ್ನು ನೋಡಿ ಗಂಡ ಹೆಂಡರು ಆನಂದವಾಗಿ ಕಾಲವನ್ನು ಕಳಿತಿರುವಂತಹ ಸಮಯದಲ್ಲಿ ಪೂರ್ವ ಜನ್ಮದ ಕರ್ಮ ಏನೋ ಗೊತ್ತಾಗಲಿಲ್ಲ. ಆ ನೆಂಬೆಕ್ಕನ ಗಂಡ ಏನು ಮಾಡ್ತಾ ಇದ್ದಾನಂತ ಹೇಳಿದ್ರೆ, ಯಾವುದೇ ಒಂದು ಅನಾರೋಗ್ಯದಿಂದ ತನ್ನ ದೇಹವನ್ನು ತ್ಯಾಗ ಮಾಡುವಂತನಾಗ್ತಾ ಇದ್ದಾನೆ ನೆಂಬೆಕ್ಕನ ಗಂಡ. ನೆಂಬೆಕ್ಕ ಗಂಡನನ್ನ ಕಳಕೊಂಡು, ಗಂಡನ ಕಳಕೊಂಡು ದುಃಖವನ್ನು ಪಡುವಂತ ಸಮಯದಲ್ಲಿ ಅವಾಗ ನೆಂಬೆಕ್ಕಂತಾಳೆ ಶಿವನ, ಗಂಡ ಹೋದರೂ ಚಿಂತೆ ಇಲ್ಲ, ಮುಚ್ಚಿನಂತ ಮಗನನ್ನು ಕೊಟ್ಟಿ ಭಗವಂತ, ಮಗನ ಮುಖವನ್ನು ನೋಡಿ ಕಾಲ ಕಳಿವೆನೆಂದು ಕಾಲವನ್ನು ಕಳಿತಾ ಇದ್ದಾಳೆ. ಹೀಗೆ ಇರುವಂತಹ ಸಮಯದಲ್ಲಿ ನೆಂಬೆಕ್ಕ ಬಡವರ ಮನೆಯಲ್ಲಿ ಹುಟ್ಟಿರುವಂತಹ ಹೆಣವಗಳು ಒಡೆತನದಲ್ಲಿ ಕೂಲಿ ನಾಲಿ ಮಾಡಿ ಬಂದು ಬಂದಿರುವಂತಹ ದುಡ್ಡಿನೊಳಗ ಜಂಗಮ ದಾಸೋಹ ಮಾಡ್ತಾ ಇದ್ದಾಳೆ. ಗುರುವಿಗೆ ಪ್ರಸಾದ ಸೇವೆಯನ್ನು ಉಣಿಸುವಂತಹ ಸೇವವನ್ನು ಮಾಡ್ತಾ ಇದ್ದಾಳೆ. ಮಗನಾಗಿರುವಂತಹ ಶಂಕರರು ಕೂಡ ಕಾಯಕವನ್ನ ಮಾಡ್ತಾ ಇದ್ದಾನೆ. ಅದು ಯಾವ ಕಾಯಕವನ್ನ ಮಾಡ್ತಾ ಇದ್ದಾನೆ ಅಂತ ಕೇಳಿದ್ರೆ, ದನ ಕಾಯುವಂತ ಕಾಯಕವನ್ನ ಮಾಡ್ತಾನೆ. ದನ ಕಾಯುವಂತ ಕಾಯಕವನ್ನು ಮಾಡುವಂತ ಸಮಯದಲ್ಲಿ ದಿನಾಲು ಊರೊಳಗಿರುವಂತಹ ದನಗಳನ್ನೆಲ್ಲ ಹೊಡೆದುಕೊಂಡು ಅಡವಿಗೆ ಹೋಗಿ ಮೇಯಿಸಿಕೊಂಡು ಮನಗಳನ್ನ ಮನೆಗೆ ತಂದು ಹಸ್ತಾ ಇದ್ದ. ಆ ತಂದಿರುವಂತಹ ದುಡ್ಡನ್ನು ತಂದು ತಾಯಿಯ ಕೈಯೊಳಗೆ ಕೊಡ್ತಾನೆ. ಅಮ್ಮ, ಈ ಎಲ್ಲವೂ ದುಡ್ಡು ಜಂಗಮನ ದಾಸೋಹಕ್ಕ ಮುಟ್ಟಲಿ, ಅವ ಗುರುವಿನ ದಾಸೋಹಕ್ಕ ಮುಟ್ಟಲಿ ಅಂತ ತಿಳ್ಕೊಂಡು ತಾಯಿಗೆ ತಕ್ಕ ಮಗ ಯಾರು? ಶರಣ ಶಂಕರ. ಹೀಗಿರುವಂತಹ ಸಮಯದಲ್ಲಿ ಅಪಾರವಾಗಿರುವಂತ ಗುರುವಿನ ಮೇಲೆ ಭಕ್ತಿಯನ್ನು ಇಟ್ಟಿರುವಂತವಳು ನೆಂಬೆಕ್ಕ. ಗುರುವಿನ ಮೇಲೆ ಅಪಾರವಾಗಿರುವಂತ ಭಕ್ತಿಯನ್ನು ಇಟ್ಟಿದ್ದಾಳೆ. ಹೀಗಿರುವಾಗ ಒಮ್ಮೆ ಕೈಲಾಸದಲ್ಲಿ ಸಭೆಯನ್ನು ನಡೆದಿರುವಂತಹ ಸಮಯದಲ್ಲಿ ಅವಾಗ ಕೈಲಾಸದಲ್ಲಿ ಇರುವಂತಹ ಸಿರಿಯಾಳ ಶಕ್ತಿ ಕೇಳ್ತಾ ಇದ್ದಾನೆ, ಪ್ರಭು ಜಗತ್ತಿನೊಳಗೆ ನನಗಿಂತ ಶ್ರೇಷ್ಠವಾಗಿರುವಂತಹ ಭಕ್ತಿವಂತರು ಯಾರಾದರೆ ತೋರಿಸಿಕೊಡು ಅಂತ ತಿಳ್ಕೊಂಡು ಹೇಳಿದ ಕ್ಷಣದೇ ನಕ್ಕ ಭಗವಂತ. ಏನಂದೇ ಸಿರಿಯಾಳ, ನಿನಗಿಂತ ಮಿಗಿಲಾದವರು ಜಗತ್ತಿನೊಳಗೆ ಅದಾರೆ ಸಿರಿಯಾಳ, ಕೇಳು ಅಂದ. ಇಲ್ಲ ಪ್ರಭು, ನೀನು ನನ್ನ ಮನೆಗೆ ಬಂದ ಕ್ಷಣದಿ ನನ್ನ ಮಗನ ರುಂಡವನ್ನು ಕೇಳಿದ ಕ್ಷಣದ ತಡ ಮಾಡದೆ ಕೊಟ್ಟಿರುವಂತ ಏಕೈಕ ಭಕ್ತ, ನನಗಿಂತ ಭಕ್ತರು ಜಗತ್ತಿನೊಳಗೆ ಯಾರು ಇಲ್ಲ ಅಂದ ಕ್ಷಣದ ಸಿರಿಯಾಳನ ಮಾತನ್ನು ಕೇಳಿ ಭಗವಂತ ನಗತಾನೆ. ಸಿರಿಯಾಳ, ನಿನಗ ಇನ್ನೂ ಗೊತ್ತಿಲ್ಲ, ಹಾಗಾದ್ರೆ ನೀನು ಯಾವ ಭಕ್ತು? ನಿನಗಿಂತ ಒಬ್ಬ ಅಗಮ್ಯ ಅಗೋಚರವಾಗಿರುವಂತ ಒಬ್ಬ ಹೆಣಮಗಳ ನೆಲ್ಲೂರ ಗ್ರಾಮದಲ್ಲಿ ತಾಯಿ ಇದ್ದಾಳೆ, ತೋರಿಸ್ತೀನಿ ಹಾ ಅಂತ ತಿಳ್ಕೊಂಡು ಏನು ಮಾಡಿದ್ದಾರೆ ಅಂತ ಕೇಳಿದ್ರೆ, ಯಾವ ಶ್ರೀಯಾಳನಿಗೆ ಹೇಳ್ತಾ ಇದ್ದಾನೆ ಭಗವಂತ, ನೀ ಹೀಗೆ ಬರೋದು ಬೇಡ, ನಾನು ಗುರುವಾಗಿ ಹೋಗ್ತಾ ಇದ್ದೀನಿ, ನೀನು ಭಕ್ತನಾಗಿ ಬಾ ಅಂತ ತಿಳ್ಕೊಂಡು ಎಲ್ಲಿಗೆ ಬರ್ತಾ ಇದ್ದಾರೆ ಅಂತ ಕೇಳಿದ್ರೆ, ಗುರು ರೂಪವನ್ನ ತಾಳಿ ನೆಂಬೆಕ್ಕನ ಮನೆಗೆ ಬಂದಾರೆ. ಶಿಷ್ಯನ ರೂಪವನ್ನು ತಾಳಿ ಯಾರು ಸಿರಿಯಾಳ ಶೆಟ್ಟಿಯಲ್ಲಿ ಬಂದಾರೆ. ಸದಾ ಗುರುವಿನ ಧ್ಯಾನವನ್ನು
ಮಾಡುತ್ತಾ ಗುರುವಿನಗಾಗಿ ಬರಗಾಗಿ ಕಾಯ್ತಾ ಇದ್ದಾಳೆ ಶರಣಿನೆಂಬೆಕ್ಕ. ಕಾಯುವಂತ ಸಮಯದಲ್ಲಿ ಅವಾಗ ಯಾರು ಭಗವಂತ ಸ್ವರೂಪಿಯಾಗಿರುವಂತ ಗುರುವರನ್ನು ಕೈಯಲ್ಲಿ ಜೋಳಿಗೆ ಏನು ಹಿಡಿದಾನೆ,

ಬಂದಾನೆ. ಗುರು ಬಂದಿರುವಂತಹ ಸಮಯದಲ್ಲಿ ನೆಂಬೆಕ್ಕೆ ಓಡಿ ಹೋಗಿ ಪಾದಕ್ಕೆ ನಮಸ್ಕಾರವನ್ನ ಮಾಡ್ತಾಳೆ. ಯಪ್ಪ ತಾವು ನಮ್ಮ ಮನೆಗೆ ಬಂದು ಭಿಕ್ಷಕ್ಕೆ ಬಂದಿರಬಾರ್ದು, ಯಪ್ಪ ಪ್ರಸಾದವನ್ನು ತೆಗೆದುಕೊಂಡು ಹೋಗ್ರಿ ಅಂತ ತಿಳ್ಕೊಂಡು ಹೇಳಿದ ಕ್ಷಣದಿ ಅವಾಗ ಗುರು ಅಂತಾನೆ, ಆಗಲಿ ತಾಯಿ, ನೀನು ಪ್ರಸಾದಕ್ಕೆ ಎಲ್ಲ ಸಿದ್ಧತೆಯನ್ನು ಮಾಡು, ನಾನು ಊರೊಳಗೆ ಹೋಗಿ ಕಾಯಕವನ್ನು ಮುಗಿಸಿಕೊಂಡು ಮರಳಿ ನಿನ್ನ ಮನೆಗೆ ಬರುವೆನೆಂದು ತಾಯಿಗೆ ಹೇಳಿ ಹೋಗಿ ಗುರುವರನು ಕಾಯಕಕ್ಕೆ ಹೋಗಿದ್ದಾನೆ. ಜಂಗಮಾಮೂರ್ತಿ ಕಾಯಕಕ್ಕೆ ಹೋಗಿರುವಂತಹ ಸಮಯದಲ್ಲಿ ಕಾಯಕ ಇಲ್ಲಿ ಯಾರು ಯಾರು, ನೆಂಬೆಕ್ಕನ ಮಗನಾಗಿರುವಂತಹ ಶಂಕರ ಧನಗಳ ಕಾಯಕ ಹೋಗಿದ್ದಾನೆ. ಕಾಯಕ ಹೋಗಿರುವಂತಹ ಸಮಯದಲ್ಲಿ ಇಲ್ಲಿ ತಾಯಿ ನೆಂಬೆಕ್ಕ ಎಲ್ಲ ಮಡಿಯಿಂದ ನೀರನ್ನು ತೆಗೆದುಕೊಂಡು ಬಂದು ಪ್ರಸಾದವನ್ನು ಮಾಡಿದಾಳೆ. ಪ್ರಸಾದವನ್ನು ಮಾಡಿರುವಂತಹ ಸಮಯದಲ್ಲಿ ಎಲ್ಲ ಶುದ್ಧತೆಯಾಗದ ಪ್ರಸಾದ ಶುದ್ಧತೆಯಾಗಿರುವಂತಹ ಸಮಯದಲ್ಲಿ ಅವಾಗ ತಾಯಿ ಗುರುವಿನ ಪೂಜೆಗಾಗಿ ನೀರು ತರಲು ಹೊರಟಿದಾಳೆ. ಲಿಂಗ ಪೂಜೆಗಾಗಿ ನೀರು ತರಲು ಹೋಗುವಂತಹ ಸಮಯದಲ್ಲಿ ಅವಾಗ ಇಲ್ಲಿ ವಿಚಿತ್ರವಾಗಿರುವಂತಹ ಲೀಲೆಯನ್ನ ಮಾಡ್ತಾ ಇದ್ದಾನೆ ಭಗವಂತ. ಯಾವ ಲೀಲೆಯನ್ನ ಮಾಡ್ತಾ ಇದ್ದಾನಂದ್ರೆ ಕೇಳಿದ್ರ ಇಲ್ಲಿ ಧನ ಕಾಯುವಂತ ನೆಂಬೆಕ್ಕನ ಮಗ ಶಂಕರನ ಹತ್ರ ಬರ್ತಾ ಇದ್ದಾನೆ. ಶಂಕರ ನಿನ್ನ ಹೆಸರು ಏನು ಹೇಳೋಪ ಅಂದ ಆ ಕ್ಷಣದಿ ಅವಾಗ ನೆಂಬೆಕ್ಕನ ಮಗ ಅಂತಾನೆ, ಗುರುದೇವ ನನ್ನ ಹೆಸರು ಶಂಕರ ಅಂತ. ಹೌದೇನಪ್ಪ ಶಂಕರ, ಈಗ ತಾನೇ ನಿಮ್ಮ ಮನೆಗೆ ಹೋಗಿ ಪ್ರಸಾದ ಮಾಡಿ ಬಂದಿವಪ್ಪ, ನಿನಗೆ ಹಸಿವಾಗಿಲ್ಲೇನು ಅಂದ. ಯಪ್ಪ ಹಸಿವಾಗ್ಯದ ನನಗೆ, ಉಣಬೇಕಂತೀನಿ, ಪ್ರಸಾದ ಮಾಡಿಬರಬೇಕಾಗ್ಯದ ಯಪ್ಪ ಅಂದ ಕ್ಷಣದಿ ಶಂಕರ ಅಂತಾನೆ, ಹೋಗಿ ಬಾ ಯಪ್ಪ ಪ್ರಸಾದ ಮಾಡು ಅಂದ ಕ್ಷಣದಿ. ಅವಾಗ ಶಂಕರ ಅಂತಾನೆ, ಯಪ್ಪ ನೀವು ನಾ ಹೋಗಿ ಬರೋ ತನಕ ಧನ ಯಾರು ಕೈತಾರಂದ ಕ್ಷಣದಿ ಅವಾಗ ಭಗವಂತ ಸ್ವರೂಪಿಯಾಗಿರುವಂತ ಜಂಗಮ ಅಂತಾನೆ, ಏ ಶಂಕರ ಚಿಂತೆ ಮಾಡಬೇಡ, ನೀ ಹೋಗಿ ಬರೋ ತನಕ ಧನ ನಾನೇ ಕಾಯ್ತೀನಿ ಅಂದ. ಆಯ್ತು ಸರಿ ಅಂತ ತಿಳ್ಕೊಂಡು ಓಡಿ ಬಂದ ಶಂಕರ ಮನೆಗೆ ಬಂದ ಕ್ಷಣದಿ ಬಾಗಿಲವನ್ನು ಹಾಕ್ಯದೆ. ಬಾಗಿಲವನ್ನು ಹಾಕಿರುವಂತ ಸಮಯದಲ್ಲಿ ಬಾಗಿಲವನ್ನು ತೆಗೆದು ನೋಡುತ್ತಾನೆ, ಮನೆಯೊಳಗೆ ಯಾರು ಇಲ್ಲ, ಮನೆಯೊಳಗೆ ಯಾರು ಇಲ್ಲ. ಅವಾಗ ಆದ್ನು ತಾಯಿ ಶಂಕರ ವಿಚಾರವನ್ನು ಮಾಡಿ ನೋಡ್ತಾನೆ, ಹೋಹೋ ಇಲ್ಲಿವರೆಗೆ ನನ್ನ ಹಡದವ ಜಂಗಮರಿಗೆ ಪ್ರಸಾದವನ್ನ ಮಾಡಿಸಿ ದಣುಕೊಂಡಿರಬೇಕು, ಇಲ್ಲೇ ಯಾರಾದ್ರೆ ಮನೆಯೊಳಗಿರಬೇಕಂತ ತಿಳ್ಕೊಂಡು ವಿಚಾರವನ್ನ ಮಾಡಿ ಅಡುಗೆಯನ್ನು ತೆಗೆದು ನೋಡುತ್ತಾನೆ. ಅವಾಗ ಹಸಿವಾಗ್ಯದ ಅಂತ ತಿಳ್ಕೊಂಡು ವಿಚಾರವನ್ನು ಮಾಡುವಂತಹ ಸಮಯದಲ್ಲಿ ಅವಾಗ ಇಲ್ಲಿ ತಾಯಿ ನೆಂಬೆಕ್ಕ ಎಲ್ಲಿಗೆ ಹೋಗಿದ್ದಾಳೆ ಎಂದು ಕೇಳಿದ್ರೆ ಶಿವ ಪೂಜೆಗಾಗಿ ಗುರು ಪೂಜೆಗಾಗಿ ನೀರು ತರಲು ಹೊರಟಿದ್ದಾಳೆ, ನೀರು ತರಲು ಬಾವಿಗೆ ಹೋಗಿದ್ದಾಳೆ, ನೀರು ತರಲು ಬಾವಿಗೆ ಹೋಗಿದ್ದಾಳೆ. ಗುರುವಿನ ಧ್ಯಾನವನ್ನು

ನೀರಿಗೆ ಹೋಗಿದ್ದಾಳೆ. ಗುರುವಿನ ಧ್ಯಾನವನ್ನ ಮಾಡುತ್ತು ನೀರಿನ ಕೊಳವನ್ನು ತೆಗೆದುಕೊಂಡು ಯಾವ ಹಗಲೊಳಗೆ ನೀರಿನ ಕೊಳವನ್ನು ಹೊತ್ತುಕೊಂಡು ಮನೆಗೆ ಬರುವಂತಳಾಗ್ತಾ ಇದ್ದಾಳೆ. ನಿಂಬೆಕ್ಕ ಮನೆಗೆ ಬಂದಿರುವಂತಹ ಸಮಯದಲ್ಲಿ ಬಾಗಿಲವನ್ನು ತೆಗೆದು ನೋಡಿದಳು. ಓಹೋ, ಯಾರ ನನ್ನ ಮನೆ ಬಾಗಿಲು ತೆಗೆದಾರ? ಯಾರಿರಬಹುದು?

ಸಮಯದಲ್ಲಿ ಬಾಗಿಲವನ್ನು ತೆಗೆದು ನೋಡುತ್ತಾಳೆ ನಿಂಬೆಕ್ಕ. ಶಂಕರ ಶಂಕರ ಏನು ಮಾಡಿದಾನಂದ ಕೇಳಿದ, ಯಾವ ಜಂಗಮರಿಗಾಗಿ ಮಾಡಿರುವಂತ ಅಡುಗೆಯನ್ನ ತಾಟಿನೊಳಗ ನೀಡಿಕೊಂಡು ಉಣಬೇಕಂತ ತಿಳ್ಕೊಂಡು ಒಂದೇ ಒಂದು ತುತ್ತು ಬಾಯಿಯೊಳಗ ಇಟ್ಟುಕೊಂಡಾನೆ. ಬಾಯಿಯೊಳಗ ಇಟ್ಟುಕೊಂಡಿದ ಕ್ಷಣದಲ್ಲಿ ಅದೇ ಕ್ಷಣದಕ್ಕ ಯಾರು ನೆಂಬೆಕ್ಕ ಹೋಗ್ತಾ ಇದ್ದಾಳೆ, ಹೋಗಿ ನೋಡ್ತಾಳೆ. ನೋಡಿದ ಕ್ಷಣದ ನೆಂಬೆಕ್ಕಗ ಕೋಪಾಗ್ರತಳಾಗ್ತಾ ಇದ್ದಾಳೆ. ಶಂಕರ ಏ ಶಂಕರ, ಎಂತ ತಪ್ಪು ಕೆಲಸ ಮಾಡ್ತೀಯೋ, ಎಂತ ತಪ್ಪು ಕೆಲಸ ಮಾಡಕ್ಕತ್ತಿ.

0: ತಪ್ಪಿ ಶಂಕರ.
1: ಜಂಗಮರಿಗೆಂದು ಭಕ್ತಿಯಿಂದ ಮಡಿಯಿಂದ ಅಡಿಗೆಯನ್ನು ಮಾಡಿ ಆ ಶುದ್ಧತೆಯನ್ನು ಮಾಡಿ ಪೂಜೆಗಾಗಿ ನೀರು ತರಲು ಹೋದಾಗ ಆ ಅಡಿಗೆ ಎಂಜಲ ಮಾಡಿದೆಯಲ್ಲೋ ಪಾಪಿ. ಏ ತೂ ದುರಾತ್ಮ, ನೀ ಇರಬಾರದು ಅಂತ ತಿಳ್ಕೊಂಡು ವಿಚಾರವನ್ನ ಮಾಡಿ ತಾಯಿ ಏನು ಮಾಡ್ತಾರೆ ಅಂತ ಕೇಳಿದ, ಅಮ್ಮ ಇಲ್ಲಮ್ಮ ಇಲ್ಲಮ್ಮ ಅದೇ ಜಂಗವರು ಕಲಿಸಿದ್ದಾರೆ ಅಂತ ತಿಳ್ಕೊಂಡು ಹೇಳಿದ ಕ್ಷಣದಿ ಹೇಳಿದ ಮಾತನ್ನ ಕೇಳಲಿಲ್ಲ ತಾಯಿ. ಜಂಗಮನ ಮೇಲೆ ಪಾಪಭರಿಷರಾಗಿರುವಂತ ತಾಯಿಯ ಮಗ ಊಟಕ್ಕೆ ಕುಂತಾನೆ ಅಂತಕ್ಕಂಥದ್ದು ವಿಚಾರವನ್ನು ಮಾಡದೆ ಕೈಯಲ್ಲಿರುವಂತ ಕೊಡವನ್ನು ಥಟ್ಟನೆ ನೆಲಕ್ಕೆ ಬಿಟ್ಟಿದ್ದಾಳೆ. ನೆಲಕ್ಕೆ ಬಿಟ್ಟಿರುವಂತಹ ಸಮಯದಲ್ಲಿ ಅಲ್ಲೇ ಇಲ್ಲಿ ನೋಡ್ತಾಳೆ, ಅಲ್ಲೇ ಮೂಲೆಯಲ್ಲಿರುವಂತಹ ವನಿಕೆಯನ್ನು ತೆಗೆದುಕೊಂಡು ಅವಾಗ ಮಗನಿಗೆ ಹೇಳ್ತಾರೆ, ತೂ ಪಾಪಿ, ಜಂಗಮರಿಗಾಗಿ ಮಡಿಯಿಂದ ಪ್ರಸಾದವನ್ನು ತಯಾರು ಮಾಡಿರುವಂತ ಅಡುಗೆ ಎಂಜಲ ಮಾಡಿದೆ ಪಾಪಿ, ನೀನು ಇರಬಾರದು ಅಂತ ತಿಳ್ಕೊಂಡು ಆ ವಣಕಿಯನ್ನು ತೆಗೆದುಕೊಂಡು ಮಗನ ತಲೆಗೆ ತಟ್ಟನೆ ಹೊಡೆದಾಳೆ. ಹೊಡೆದಾಕ್ಷಣದಲ್ಲಿ ಶಂಕರ ಅವ ಎಂದು ಚೀರಿ ಪ್ರಾಣವನ್ನೇ ಬಿಟ್ಟವೆ, ಪ್ರಾಣವನ್ನೇ ಬಿಟ್ಟವೆ, ಪ್ರಾಣ ಬಿಟ್ಟವೆ. ಮಗ ತೀರಿ ಹೋದ, ಹಳದಳವೆ ಕಣ್ಣೊಳಗೆ ನೀರು ಬರುತ್ತಾವ. ಅಯ್ಯೋ ನನ್ನ ಮಗ ಸತ್ತ ಅಂತ ತಿಳ್ಕೊಂಡು ಒಂದು ಕಡೆಗೆ ದುಃಖ ಆಗದೆ ಇನ್ನೊಂದು ಕಡೆಗೆ ಅಂತಾಳೆ, ಶಿವನೇ ಎಂಥ ವಿಚಿತ್ರ ನಿನ್ನ ಲೀಲೆ.

ಅಂತ ತಿಳ್ಕೊಂಡು ಭಗವಂತನ ಧ್ಯಾನವನ್ನ ಮಾಡುತ್ತಾಳೆ. ಹೀಗಿರುವಾಗ ವಿಚಾರವನ್ನು ಮಾಡಿ, ಥೂ ಪಾಪಿ, ಯಾವ ಭಗವಂತ ಗುರುವಿಗಾಗಿ ಮಾಡಿರುವಂತ ಅಡಿಗೆ ಎಂಜಲ ಮಾಡಿರುವಂತಹ ಮಗ ಇದ್ದರೆ ಎಷ್ಟು ಹೋದರೆ ಎಷ್ಟು ಅಂತ ತಿಳ್ಕೊಂಡು ಕಾಲನ್ನು ಹಿಡಿದಾಳ. ಕಾಲನ್ನು ಹಿಡಿದು ದರ ದರನೆ ಎಳೆದು ಯಾವ ಹಿತ್ತಲದಲ್ಲಿ ಹಾಕಿ ಬೇನು ತಪ್ಪಲು ಹಾಕಿ ಮುಚ್ಚಿದಾಳೆ. ಮುಚ್ಚಿರುವಂತಹ ಸಮಯದಲ್ಲಿ ಮತ್ತೆ ಅದೇ ಕಣ್ಣೀರವನ್ನು ಹಾಕುತ್ತ ಮತ್ತೆ ಮನೆಯನ್ನು ಮಡಿಯಿಂದ ಮಡಿಯನ್ನು ಮಾಡಿದಾಳೆ. ಮಡಿಯನ್ನು ಮಾಡಿ ಸಾರಣಿಯನ್ನು ಮಾಡಿ ಮತ್ತೆ ರಂಗೋಲಿ ಹಾಕಿ ಪ್ರಸಾದವನ್ನು ಸಿದ್ಧತೆಯನ್ನು ಮಾಡಿದಾಳೆ. ಪ್ರಸಾದ ಶುದ್ಧತೆಯನ್ನು ಮಾಡಿರುವಂತಹ ಸಮಯದಲ್ಲಿ ಅವಾಗ ಎಲ್ಲ ಅಡಿಗೆಯನ್ನು ಮಾಡಿದಾಳೆ. ಅಡಿಗೆಯನ್ನು ಮಾಡಿ ಎಲ್ಲ ಶುದ್ಧತೆಯನ್ನು ಮಾಡಿದಾಳೆ. ಮಹಾತಾಯಿ ನೋಡಿ ಜಂಗಮನ ಮೇಲೆ ಅಪಾರವಾಗಿರುವಂತಹ ಭಕ್ತಿ. ಕೇವಲ ಒಬ್ಬ ಜಂಗಮರ ಪ್ರಸಾದ ಸೇವೆ ಕುಳಿತಿರುವಂತಹ ಸಮಯದಲ್ಲಿ ಮಗ ಎಂಜಲು ಮಾಡಿದ್ದನ್ನು ಕಂಡು ಮಗನ ಪ್ರಾಣ ಹೋಗುತ್ತದೆ ಅಂತಕ್ಕಂಥದ್ದು ಚಿಂತೆ ಮಾಡಲಿಲ್ಲ. ಒಣಕಿಯನ್ನು ತೆಗೆದುಕೊಂಡು ತನ್ನ ಮಗನನ್ನೇ ಹೊಡೆದಳು ತಾಯಿ. ಅಂತ ಜಂಗಮರ ಮೇಲೆ ಅಪಾರವಾಗಿರುವಂತಹ ಭಕ್ತಿ. ಭಕ್ತಿ ಅಂದ್ರೆ ಹೀಗಿರಬೇಕು, ಯಾರೋ ಒಬ್ಬರು ಭಕ್ತಿ ಮಾಡಿದ್ರಂತ ಜಂಗಮರ ಮೇಲೆ ಏನಾಗ್ಯದ ಅಂತ ಕೇಳಿದ್ರೆ ಗಂಡ ಅಪಾರವಾಗಿರುವಂತಹ ಭಕ್ತಿ. ಹೆಂಡತಿಗೆ ಹೇಳಿದ, ಊರಿಗೆ ಹೊಂಟಿದ್ದ, ನೋಡ್ಕಡೆ ನಾನು ಊರಿಗೆ ಹೊಂಟಿದ್ದೇನೆ, ಶ್ರಾವಣ ಸೋಮವಾರದ ಹೇಗಿರ್ತದೆ ಮಾನವಿಯೊಳಗೆ, ಆ ಜಂಗವರನ್ನು ಕರ್ಕೊಂಡು ಪ್ರಸಾದ ಮಾಡಿಸು ಅಂತ ಹೇಳಿದ. ಆಯಿತು ಸರಿ ಅಂತ ತಿಳ್ಕೊಂಡು ಗಂಡ ಊರಿಗೆ ಹೋದ. ಹೋದ ಆ ಕ್ಷಣದಿ ಹೀನತಿ ವಿಚಾರ ಮಾಡಿದಳು, ಅಯ್ಯೋ ಐನೋರು ಕರ್ಕೊಂಡು ಬಂದ್ರೆ, ಸ್ವಾಮಿಯರು ಕರ್ಕೊಂಡು ಬಂದ್ರೆ ಅವರಿಗೆ ಹೂರ್ಣ ಹಾಕಬೇಕು ಮತ್ತು ಕರುಗಡಪು ತಿನ್ನಿಸ್ಬೇಕು, ಮ್ಯಾಲ ನಮಸ್ಕಾರ ಮಾಡೋಕೆ ಬೇಡ ಅಂದಳು. ಸರಿ ಅಂತ ತಿಳ್ಕೊಂಡು ಮನೆಯೊಳಗೆ ಏನು ಮಾಡ್ಯಾರ, ಒಂದು ಬೆಲ್ಲದ ಐನೋರು ಮಾಡ್ಯಾರ. ಬೆಲ್ಲದ ಐನೋರು ಮಾಡಿರುವಂತಹ ಸಮಯದಲ್ಲಿ ಅವಾಗ ಬೆಲ್ಲದ ಐನೋರಿಗೆ ನೈವೇದ್ಯ ಮಾಡ್ಯಾಳ. ನಾಲ್ಕು ಮಕ್ಕಳು ಬಂದಾವ. ನಾಲ್ಕು ಮಕ್ಕಳು ಬಂದಿರುವಂತಹ ಸಮಯದಲ್ಲಿ ಮಕ್ಕಳಿಗೆ ಕರೆದು ಹೇಳ್ತಾರೆ, ಏ ಮಕ್ಕಳೇ ನಿಮಗೆ 500 ಕಾಲು ಬೇಕು, 500 ತಿಳಿ ಬೇಕು ಅಂತ ಕೇಳಿದ್ರು. ಆಯ್ತು ಸರಿ ಅಂತ ತಿಳ್ಕೊಂಡು ಅಮ್ಮ ನನಗೆ 500 ಕಾಲು ಕೊಡು ಅಂತ ಒಂದಂತು, ಇಲ್ಲ ಅಮ್ಮ ನನಗೆ ಒಂದು 500 ತಿಳಿ ಕೊಡು ಅಂತ ಒಂದಂತು, ಹೀಗೆ ನಡೆದದು. ನಡೆದಿರುವಂತಹ ಸಮಯದಲ್ಲಿ ಹೋದ ಗಂಡ ಮರಳಿ ಮನೆಗೆ ಬಂದಾನೆ. ಮನೆಗೆ ಬಂದಿರುವಂತಹ ಸಮಯದಲ್ಲಿ ಮತ್ತೆ ಹೇಳ್ತಾ ಇದ್ದಾನೆ, ಏ ಹುಚ್ಚಿ, ಸ್ವಾಮಿಯರು

ಪ್ರಸಾದ ಎಲ್ಲ ವ್ಯವಸ್ಥೆ ಮಾಡಿನಿ ಅಂದಳು. ಆಯ್ತು ಸರಿ ಅಂತ ತಿಳ್ಕೊಂಡು ಅದೇ ಊರೊಳಗೆ ಒಂದು 75 ವರ್ಷದ ಸ್ವಾಮಿಯನ್ನು ಕರ್ಕೊಂಡು ಬಂದಾನೆ. ಅಪ್ಪವ್ರ ತಾವು ಪ್ರಸಾದ ಮಾಡಾಕತ್ರಿ ಕುಂದ್ರಿ ಅಂತ ತಿಳ್ಕೊಂಡು ಕುಂದುರಿಸಿ ಹೊರಗಡೆ ಹೋಗ್ಯಾನೆ. ಸಾಯಿಯಿಂದ ಮಕ್ಕಳು ಮನೆಗೆ ಹೊರಗೆ ಬಂದಾವ. ಬಂದಾಕ್ಷಣದ ವಿಚಾರ ಮಾಡಿದ ಕ್ಷಣದ ಹೊರಗಿನ ದಿನ ರೂಢಿ ಇತ್ತಲ್ಲ, ಅಮ್ಮ ನನಗೆ ಇವತ್ತು 500 ಕಾಲು ಬೇಡ, 500 ತಿಳಿಬೇಕಂತ ಒಂದಂತು. ಸ್ವಾಮಿಯರು ಕುಂತಿರ್ಲಿ 75 ವರ್ಷದ ಸ್ವಾಮಿಯರು, ಇವ್ವ ಇವ ನರ ರಾಕ್ಷಸರಿದ್ದಂಗವಲ್ಲ ಇವ್ವ, ಇದು ಕಾಲು ಕೇಳ್ತದಲ್ಲ ಹೆಂಗಂದ. ಇನ್ನೊಂದಂತೂ ನನಗೆ ಇವತ್ತು ಕಾಲು ಬೇಡ, 500 ಹೊಟ್ಟಿ ಬೇಕಂತ ಒಂದು ಹೇಳುತ್ತೇನೆ ನಿಮಗ, ಇದು ಬೇಡ ಅಂದ. ಹೊಳ್ಳಿ ಅವಾಗ ಸ್ವಾಮಿಯರಿಗೆ ಹಿಡಿದು ಭಾಳ ತೊಂದರೆ ಇತ್ತು. ಅಲ್ಲ ನಾ ಏನು ಯಾರ ಮನೆಗೂ ಬಂದಿನಿ ಅಂತಕ್ಕಂಥದ್ದು ಒಂದು ಗೊತ್ತಾಗಲಿಲ್ಲ. ಅವಾಗ ವಿಚಾರ ಮಾಡಿ ಹೇಳಿದ್ರು, ಅಮ್ಮರ ಒಂದಿಷ್ಟು ಒಳಗೆ ಹೋಗಿ ನೀರು ತಗೊಂಡು ಬರ್ತೀರಿ ಏನಂದ್ರೆ. ಹ್ಞೂ ಅಪ್ಪರ ಅಂತ ಒಳಗೆ ಹೋಗ್ಯಾಳ ಹೆಣ್ಣು ಮಗಳು. ಅವಾಗ ಹೊರಗೆ ಹೋಗೋದಂದ್ರೆ ಸ್ವಾಮಿಗಳು ಓಡಿ ಹೋಗಕತ್ತಾರ. ಓಡಿ ಹೋಗುವಂತಹ ಸಮಯದಲ್ಲಿ ಕೇಳಿದ್ರು, ಏನು ಕೇಳ್ತಾರಂತ ಕೇಳಿದ. ಅವಾಗ ಹೊರಗಿನ ಸಮಯಕ್ಕೆ ಗಂಡ ಬಂದ, ಏಯ್ ಸ್ವಾಮಿಯರು ಯಾಕೆ ಓಡಿ ಹೊಂಟಾರಲ್ಲ ಅಂತ ಕೇಳಿದ. ಓಡಿ ಅಂದ ಹೆಂಡ್ತಿ ಅಂದಳು, ಏನಿಲ್ರಿ ಸ್ವಾಮಿಯರು ಆ ಕುಡುಗೋಲು ಕೇಳ್ಯಾರ, ಅದಕ್ಕೆ ನಾ ವಾಲ್ಯ ಅಂದ ಶೊಟ್ಕೊಂಡು ಓಡಿ ಹೊಂಟಾರಂದ. ಏನು ಹುಚ್ಚರಿ, ಸ್ವಾಮಿಯರು ಕುಡುಗೋಲು ಕೇಳಿದ್ರು ಕೊಡಕ್ಕೆ ಬರಂಗಿಲ್ಲ, ನಾ ಕುಡುತ್ತೀನಿ ಅಂದ ಕೈ ಒಳಗೆ ಕುಡುಗೋಲು ಹೆಣದಾನ. ಹೆಣದ್ರೆ ಬಂತ, ಸ್ವಾಮಿಯರೇ ಕುಡುಗೋಲು ಅಂದ್ರಲ್ಲ ತೋರಿ ಅಂದ್ರೆ. ಹಳ್ಳಿ ನೋಡಿದ್ರು ಸ್ವಾಮಿಯರು, ಅಯ್ಯಯ್ಯೋ ಯಪ್ಪ ಕರೆ ಅಂದ್ರೆ ನನ್ನ ಕುಡುಗೋಲು ತೊಡು ಬೆನ್ನತ್ತಾನೋ ಯಪ್ಪ, ನನಗಿಡಲ್ಲ ಯಪ್ಪ ಅಂತ ಮುಂದೆ ಓಡಿ ಓಡಿ ಹೊತ್ಕೊಡೋ ಬೆದ್ರಂತ. ಇಂಥ ವ್ಯಕ್ತಿ ಇಲ್ಲ, ಹೇಗೆ ವ್ಯಕ್ತಿ ಅಂತಕ್ಕಂಥ ಇರಬೇಕು, ಮಡಿವಾಳ ಮಾಚಿ ದೇವನಂತ ವ್ಯಕ್ತಿ ಇರಬೇಕಾಗದೆ, ಅನ್ನ ಬಸವಣ್ಣನಂತ ವ್ಯಕ್ತಿ ಇರಬೇಕಾಗದೆ. ಹಿಂದಿಂಥ ವ್ಯಕ್ತಿ ಇಂಥ ವ್ಯಕ್ತಿ ಉಳ್ಳುವಂತ ಮಹಾಶಿವ ಶರಣಿ ನೆಂಬೆಕ್ಕ ಮಗನ ಪ್ರಾಣವನ್ನು ವಿಚಾರವನ್ನು ಮಾಡಲಾರದೆ ಜಂಗಮರ ಮೇಲೆ ಅಪಾರವಾಗಿರುವಂತಹ ವ್ಯಕ್ತಿಯನ್ನಿಟ್ಟಿದ್ದಾರೆ. ಭಕ್ತಿಯನ್ನು ಇಡುವಂತಹ ಸಮಯದಲ್ಲಿ ಇಲ್ಲಿ ಜಂಗಮರ ಸ್ವರೂಪಿಯಾಗಿರುವಂತಹ ಜಂಗಮ ಮರಳಿ ಮನೆಗೆ ಬಂದಾನೆ. ಮನೆಗೆ ಬಂದಿರುವಂತಹ ಸಮಯದಲ್ಲಿ ಮತ್ತೆ ಅದೇ ಸಮಯಕ್ಕೆ ಸ್ನಾನವನ್ನು ಮಾಡಿರುವಂತಹ ಸಮಯದಲ್ಲಿ ಜಂಗಮಾಮೂರ್ತಿ ಪ್ರಸಾದಕ್ಕೆ ಕುಳಿತಿದ್ದಾರೆ. ಪೂಜೆಯನ್ನು ಮುಗಿಸಿ ಪ್ರಸಾದಕ್ಕೆ ಕುಂತಾರೆ. ಪ್ರಸಾದಕ್ಕೆ ಕುಳಿತಿರುವಂತಹ ಸಮಯದಲ್ಲಿ ಯಾವ ಜಂಗಮಾಮೂರ್ತಿ ತಾಯಿ ನೆಂಬೆಕ್ಕನ್ನು ಕರೆದು ಹೇಳ್ತಾ ಇದ್ದಾನೆ, ನೆಂಬೆಕ್ಕ ಯಾವ ನೆಂಬೆಕ್ಕ ಪೂಜೆ ಮುಗಿದಾದೆ ತಾಯಿ, ಪೂಜೆ ಮುಗಿದಾದೆ ಮುಗಿದಿರುವಂತಹ ಸಮಯದಲ್ಲಿ ನೀವು ಸಾಷ್ಟಾಂಗ ಹಾಕಬೇಕು ಯುವ ಅಂದ ಕ್ಷಣದಿ. ಅವಾಗ ನಿಂಬೆಕ್ಕನ ಕಣ್ಣೊಳಗೆ ದಳದಳನೆ ನೀರು ಹೋಗುತ್ತಾವ. ಓಡಿ ಹೋಗಿ ಸಾಷ್ಟಾಂಗ ಹಾಕ್ತಾಳೆ. ಸಾಷ್ಟಾಂಗ ಹಾಕಬೇಕನ್ನುವಂತ ಸಮಯದಲ್ಲಿ ಶರಣ ನಿಂಬೆಕ್ಕ ನೀ ಕೇಳು, ಯುವ ನೀ ಹೇಳದು ನೀ ಕೇಳು, ನೀ ಹಾಕಬಾರದು ಯುವ ಸಾಷ್ಟಾಂಗ. ಯಾರು ಹಾಕಬೇಕು, ನಿನ್ನ ಮನೆಯೊಳಗೆ ನಿನ್ನ ಮಗ ಹಾಕಬೇಕು ಅಂತ ಹೇಳಿದ ಕ್ಷಣದ ದಳದಳನೆ ಕಣ್ಣೊಳಗೆ ನೀರು ಹೋಗ್ತಾರ. ಯಪ್ಪ ಮಗ ಇಲ್ಲೋ ಯಪ್ಪ, ಇಲ್ಲಾರದ ಮಗ ನಾ ಎಲ್ಲಿಂದ ತರಲಿ, ಮಗ ಇಲ್ಲ ಅಂತ ತಿಳ್ಕೊಂಡು ಹೇಳಿದ ಆ ಕ್ಷಣದ ಜಂಗಮ ಅಂತಾನೆ. ಇಲ್ಲ ಯವ್ವ ನೀನು ಹಾಕಬಾರದು ಸಾಷ್ಟಾಂಗ, ನೀನು ಹಾಕಬಾರದು ತಾಯಿ, ನಿನ್ನ ಮಗ ಹಾಕಬೇಕು ಅಂತ ತಿಳ್ಕೊಂಡು ಹೇಳಿದ ಆ ಕ್ಷಣದಲ್ಲಿ ಭಗವಂತನ ಧ್ಯಾನ ಮಾಡ್ತಾಳೆ. ಭಗವಂತನ ಧ್ಯಾನವನ್ನ ಮಾಡ್ತಾ ಇದ್ದಾಳೆ ತಾಯಿ. ಯಪ್ಪ ಎಲ್ಲಿಂದ ಹಾಕಲಿ ನಾನು, ನನ್ನ ಮನೆಯೊಳಗೆ ಮಗ ಇಲ್ಲ, ನಾ ಯಾರನ್ನ ಕರೀಲಿ ಅಂತ ತಿಳ್ಕೊಂಡು ಹೇಳುವಂತ ಆ ಸಮಯದಲ್ಲಿ, ಯವ ಕರಿ ಮಗ ಕರಿ ಅಂದ ಆ ಕ್ಷಣದ, ಇಲ್ಲ ಯಪ್ಪ ನನ್ನ ಮಗ ಯಾವಾಗ ಹೋಗ್ಯಾನ. ಆ ಕ್ಷಣದ ವಿಚಾರವನ್ನು ಮಾಡುವಂತಹ ಸಮಯದಲ್ಲಿ ಮಹಾತಾಯಿ ನಂಬೆಕ್ಕ ಜಂಗಮರ ಮೇಲೆ ಭಗವಂತನ

0: ಭಗವಂತ ಗುರುದೇವ ಏನೆಂದು ಹೇಳಲಿ ಅಪ್ಪ, ಎಂತ ವಿಚಿತ್ರ ನೀಲ ನಿಂದು ಗುರುದೇವ ಅಪ್ಪ. ಇಲ್ಲಾರದ ಮಗನನ್ನ ಎಲ್ಲಿದಾರು ಕರೀಲಿ, ನನ್ನ ಮಗ ಯಾಗ ಹೋಗೇನ ತಂದೆ ಅಂತ ತಿಳ್ಕೊಂಡು ವಿಚಾರವನ್ನು ಮಾಡುವಂತಹ ಸಮಯದಲ್ಲಿ ಜಂಗಮಾಮೂರ್ತಿ ಅಂತಾನೆ, ಇಲ್ಲ ತಾಯಿ ಕರೆ ನಿನ್ನ ಮಗನನ್ನ ನೀ ಕೂಗು ಭರತಾನೆ ಅಂತ ತಿಳ್ಕೊಂಡು ಹೇಳಿದ ಕ್ಷಣದಿ ಯಾರು ಶರಣಿ ನೆಂಬೆಕ್ಕಂತ ಇದ್ದಾಳೆ. ನೋಡಿದಳು ಜ್ಞಾನ ದೃಷ್ಟಿಯಿಂದ ನೋಡಿ ನಕ್ಕುತ್ತಾ ಇದ್ದಾಳೆ. ಏ ಭಗವಂತ, ಆ ಕೂಗಿ ಕರಿ ಎಂದ ಕ್ಷಣದಲ್ಲಿ ನಾಯೇನು ಶಿರಿಯಾಳ ಶೆಟ್ಟಿ ಎಲ್ಲ ಕರೆಯಕ ನನಗೆ ನನಗೆ ಮಗ ಬೇಕಾಗಿಲ್ಲ, ಬೇಕಾದ್ರೂ ನೀನೇ ಕರಿ ಅಂತ ತಿಳ್ಕೊಂಡು ಜಂಗಮನಿಗೆ ಹೇಳ್ತಾ ಇದ್ದಾಳೆ ತಾಯಿ ನೆಂಬೆಕ್ಕ. ಮಗ್ಗಲಿರುವಂತ ಶಿರಿಯಾಳ ಶೆಟ್ಟಿ ಗದಗದನೆ ನಡಿಗ್ಯಾನ, ಗದಗದ ನಡಿಗ್ಯಾನ ಭಗವಂತ ಏನಂತ ತಿಳ್ಕೊಂಡು ಹೇಳುವಂತ ಸಮಯದಲ್ಲಿ, ಇಲ್ಲ ಯವ ಸಾಷ್ಟ್ರಂಗ್ ಹಾಕಬೇಕು ಅಂತ ತಿಳ್ಕೊಂಡು ಹೇಳಿದ ಕ್ಷಣದಿ ಕರಿ ಅಂತಾಳೆ, ಕರೆ ವಲ್ಯ ಅಂತ ನೆಂಬೆಕ್ಕಂದ ಕ್ಷಣದಿ ನೆಂಬೆಕ್ಕ ಶಿಟ್ಟು ಬರುತ್ತದೆ. ಶಿಟ್ಟು ಬಂದಂತ, ಏ ಜಂಗಮ ಸುಮ್ಮನೆ ಊಟ ಮಾಡುವೆಯೋ, ಇಲ್ಲ ಅದೇ ಮಗನಿಗೆ ತೆಗೆದುಕೊಂಡಿರುವಂತ ವಣಿಕಿ ನಿನಗೆ ತಗೋಲೆ ಅಂತ ತಿಳ್ಕೊಂಡು ವಣಿಕಿಯನ್ನು ತೆಗೆದುಕೊಂಡಾಳೆ. ವಣಿಕಿಯನ್ನು ತೆಗೆದುಕೊಂಡಿರುವಂತ ಸಮಯದೊಳಗ ಶಿರಿಯಾಳ ಶೆಟ್ಟಿ ಗದಗದನೆ ನಡಗಾಕತ್ತೇನು. ಅಯ್ಯೋ ಭಗವಂತ, ನೆಂಬ್ಯಾಕ ವಣಿಕೆ ತಗೊಂಡೋಳು ಬಿಡು ಸೋಮರೇ ಹ್ಞೂ ಅಂತ ಗದಗದ ನಡಗಾಕತ್ತೇನೆ. ನಡಗುವಂತ ಸಮಯದಲ್ಲಿ ನಿಲ್ಲು ಶಿರಿಯಾಳ, ನಿಲ್ಲು ಶಿರಿಯಾಳ ಅಂತ ತಿಳ್ಕೊಂಡು ಶಿವ ಯಾರು, ಶಿವ ಸಾಕ್ಷಾತ್ ಪರಮಾತ್ಮನ ರೂಪವನ್ನು ತೋರಿದಾನೆ. ಪರಮಾತ್ಮನ ರೂಪವನ್ನು ತೋರಿರುವಂತಹ ಸಮಯದಲ್ಲಿ ಅವಾಗ ನೆಂಬೆಕ್ಕ ಅಂತಾಳೆ, ಶಿವನೇ ನಿನ್ನ ಲೀಲೆ ವಿಚಿತ್ರವಾಗಿರತಕ್ಕಂಥದ್ದು, ನಾನು ನೀನು ಕರಿ ಎಂದ ಕ್ಷಣದಿ ನನಗೇನು ಅವಶ್ಯಕತೆ ಇಲ್ಲ, ಬೇಕಾದ್ರೆ ನೀನ ಕರಿ ಎಂದ ಕ್ಷಣದಿ ಭಗವಂತ ಅಂತಾನೆ. ಇವ ಕರಿ ಎಂದ ಕ್ಷಣದಿ ನಾ ಕರೆಯಂಗಿಲ್ಲ, ಬೇಕಾದ್ರೆ ನೀನೇ ಕರಿಯುವಂದ ಕ್ಷಣದಿ. ಅವಾಗ ಶಿರಿಹಾಳ ಶೆಟ್ಟಿ ಅಂತಾನೆ, ಯಪ್ಪ ಇಂಥ ಹೆಣವೆಗಳಂತ ವ್ಯಕ್ತಿ ಜಗತ್ತಿನಲ್ಲಿ ನಾ ಎಲ್ಲಿ ನೋಡಿಲ್ಲಂದ ಕ್ಷಣದಿ. ಅವಾಗ ಭಗವಂತನೇ ಭಾಶಂಕರ ಎಂದು ಕೂಗಿದ, ಶಂಕರ ಭಾ ಅಂತ ತಿಳ್ಕೊಂಡು ಕೂಗಿದ ಕ್ಷಣದಿ ಮಲಗಿರುವಂತ ಬಾಲಕ, ಯಾವ ಸೊತ್ತಿರುವಂತ ಬಾಲಕ ಈಗ ತಾನೇ ಮಲಗಿಕೊಂಡಾನೆ ಅಂತ ತಿಳ್ಕೊಂಡು ಜದ್ದು ಓಡಿ ಬಂದಾನೆ ಶಂಕರ. ಓಡಿ ಬಂದಾನೆ, ಓಡಿ ಬಂದು ಭಗವಂತನ ಬಾಲಕ್ಕೆ ನಮಸ್ಕಾರವನ್ನ ಮಾಡ್ಯಾನೆ. ನಮಸ್ಕಾರವನ್ನು ಮಾಡಿರುವಂತಹ ಸಮಯದಲ್ಲಿ ಅವಾಗ ನಿಂಬೆಕ್ಕ ಹೇಳ್ತಾ ಇದ್ದಾನೆ, ಇವ ನಿನ್ನಂತ ವ್ಯಕ್ತಿವಂತರು ಜಗತ್ತಿನೊಳಗ ಯಾರು ಇಲ್ಲ, ಅಗಮ್ಯ ಅಗೋಚರವಾಗಿರುವಂತ ಶ್ರೇಷ್ಠವಾಗಿರುವಂತ ವ್ಯಕ್ತಿಯನ್ನ ಮಾಡಿದೆ ತಾಯಿ. ಆ ನಿಮ್ಮ ಇಬ್ಬರು
1: ಇದುವರೆಗೆ ಕೀರ್ತನೆ ನೆಲ್ಲೂರು ನೆಂಬಕ್ಕ ನಡೆಸಿಕೊಟ್ಟವರು ಬಸವರಾಜ್ ಶಾಸ್ತ್ರಿಯವರು. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ, ಸಮಯ 10 ಗಂಟೆ.

ಅಮರ ಮಧುರ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಹೇಳ್ತಾ ಮೊದಲನೇ ಗೀತೆಯನ್ನು ಕೇಳಿ, ಚಿತ್ರ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಶೃಂಗಾರ ಕಾವ್ಯ ಚಿತ್ರದ ಗೀತೆಯನ್ನು, ಸಾಹಿತ್ಯ ಮತ್ತು ಸಂಗೀತ ಸಂಯೋಜನೆ ಹಂಸಲೇಖ ಅವರದು.

ವಿಷ್ಣುವರ್ಧನ್ ಅವರ ಧ್ವನಿಯಲ್ಲಿ ಕೇಳಿ ಮೋಜುಗಾರ ಸೊಗಸುಗಾರ ಚಿತ್ರದ ಗೀತೆಯನ್ನು. ಸಾಹಿತ್ಯ ಮತ್ತು ಸಂಗೀತ ಸಂಯೋಜನೆ ಹಂಸಲೇಖ ಅವರದು.

ಶ್ರೀ ಉದಯಶಂಕರವರ ಸಾಹಿತ್ಯದಲ್ಲಿ ಸತ್ಯಮವರ ರಾಗ ಸಂಯೋಜನೆಯಲ್ಲಿ ಕೇಳಿ ಮುಳ್ಳಿನ ಗುಲಾಬಿ ಚಿತ್ರದ ಗೀತೆಯನ್ನು ಎಸ್ ಜಾನಕಿಯವರ ಧ್ವನಿಯಲ್ಲಿ

ಚಿತ್ರಗೀತೆಗಳ ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಕೇಳಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಹೃದಯ ಗೀತೆ ಚಿತ್ರದ ಗೀತೆಯನ್ನು ಎಂ ಎನ್ ವ್ಯಾಸರಾವ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತ ನಿರ್ದೇಶನವಿದೆ.

ಅಮರ ಮಧುರ ಹಳೆ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಕೇಳಿ. ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಲ್ ಅವರ ಧ್ವನಿಯಲ್ಲಿ ಈ ಬಂಧನ ಚಿತ್ರದ ಗೀತೆಯನ್ನು ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯಕ್ಕೆ ಮನೋಮೂರ್ತಿಯವರ ರಾಗ ಸಂಯೋಜನೆ ಇದೆ.

ಚಿತ್ರ ಅವರ ಧ್ವನಿಯಲ್ಲಿ ಕೇಳಿ ಆಲುಂಡ ತವರು ಚಿತ್ರದ ಗೀತೆಯನ್ನು. ಸಾಹಿತ್ಯ ಮತ್ತು ಸಂಗೀತ ಸಂಯೋಜನೆ ಹಂಸಲೇಖ ಅವರದು.

ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಕೇಳಿ ಯಜಮಾನ ಚಿತ್ರದ ಗೀತೆಯನ್ನು, ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ರಾಜೇಶ್ ರಾಮನಾಥ್ ಅವರ ಸಂಗೀತ ನಿರ್ದೇಶನವಿದೆ.

ಶ್ರೀ ಉದಯಶಂಕರವರ ಸಾಹಿತ್ಯದಲ್ಲಿ ರಾಜನ್ ನಾಗೇಂದ್ರ ಅವರ ಸಂಗೀತ ನಿರ್ದೇಶನದಲ್ಲಿ ಕೇಳಿ ಬಯಲುದಾರಿ ಚಿತ್ರದ ಗೀತೆಯನ್ನು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿ

ಚಂದ್ರಮುಖಿ ಪ್ರಾಣಸಖಿ ಚಿತ್ರಕ್ಕೆಂದು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರು. ಸಾಹಿತ್ಯ ಮತ್ತು ಸಂಗೀತ ಸಂಯೋಜನೆ ಕೆ ಕಲ್ಯಾಣವರದು.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿಯವರ ಧ್ವನಿಯಲ್ಲಿ ಕೇಳಿ ಮೌನ ಸಂಭ್ರಮ ಚಿತ್ರದ ಗೀತೆಯನ್ನು ಸಾಹಿತ್ಯ ಮತ್ತು ಸಂಗೀತ ಸಂಯೋಜನೆ ಹಂಸಲೇಖ ಅವರದು.

ಚಿತ್ರಗೀತೆಗಳ ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಕೇಳಿ. KJ A ಸುಧಾಸ್ ಅವರ ಧ್ವನಿಯಲ್ಲಿ ರಾಮಚಾರಿ ಚಿತ್ರದ ಗೀತೆಯನ್ನು, ಸಾಹಿತ್ಯ ಮತ್ತು ಸಂಗೀತ ಸಂಯೋಜನೆ ಹಂಸಲೇಖ ಅವರದು.

ಅಮೃತ ವರ್ಷಿಣಿ ಚಿತ್ರಕ್ಕೆಂದು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರು. ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ದೇವಾ ಅವರ ಸಂಗೀತ ನಿರ್ದೇಶನವಿದೆ.

ಇದುವರೆಗೆ ಅಮರ ಮಧುರ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 11:05. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

0: is Akashvani, the news read by Reshma Tiwari. Prime Minister Narendra Modi today said that as India moves towards becoming a Viksit Bharat, the nation's youth must be physically fit, mentally strong and full of self-confidence. Speaking on the launch of Nasha Mukt Yuva for Viksit Bharat Sankalp Abhiyan virtually in New Delhi today, Mr. Modi said young people should always stay away from drugs and embrace a healthy lifestyle. He added that the launch will mark the beginning of a 100-week nationwide Jan Bhagidari campaign against substance abuse.
1: विकसित भारत संकल्प अभियान के लिए नशा मुक्त युवा इस मूवमेंट का नाम ही इसके संकल्प को स्पष्ट करता है क्योंकि आज जब देश ने विकसित भारत का लक्ष्य तय किया है तो इसके लिए आवश्यक है देश का युवा तन से स्वस्थ हो मन से स्वस्थ हो आत्मविश्वास से भरपूर हो और ड्रग जैसी घातक आदत से हमेशा हमेशा दूर हो यही इस अभियान का उद्देश्य है
0: More than 1 crore youth from 28,000 locations across the country participated in the event, including My Bharat and National Service Schemes volunteers, as well as participants from schools, colleges, universities, youth clubs, NGOs and spiritual organizations. India's economy is likely to grow around 7% in the first quarter of current fiscal, higher than earlier expectations, supported by stronger economic indicators, improved industrial activity and a recovery in exports. According to an SBI Research Pre-Monetary Policy Committee report released yesterday, the growth estimate marks an improvement from the Reserve Bank of India's earlier projections, which were lowered because of geopolitical uncertainties. The Delhi government has notified a scheme to provide compensation to the next of kin or legal heirs of prisoners who die an unnatural death while in custody within the prisons of the National Capital Region. Under this scheme, compensation of up to 7.5 lakh rupees will be awarded depending on the specific circumstances. Compensation of 5 lakh rupees has been fixed for cases involving negligence in the discharge of duties by prison officials or staff, negligence by medical or paramedical personnel, and cases of prisoner suicide. All arrangements are in place for the counting of votes for the by-elections to three assembly constituencies in Bihar, Gujarat and Madhya Pradesh tomorrow. Polling for the Bankipur constituency in Bihar, Manjulpur in Gujarat and Datia in Madhya Pradesh were held on the 30th of last month. Counting of votes will begin at 8 a.m. tomorrow. The self-enumeration facility for Census 2027 has commenced in Assam from today. Citizens can now submit their household and individual details online through the dedicated portal se.census.gov.in. The self-enumeration facility will remain available until August 16, ahead of the house listing operation and housing census scheduled to begin on August 17. Over 88,06,000 enumeration forms across the national capital have been digitized as of today. According to the Office of Chief Electoral Officer of Delhi, about 1 crore 45 lakh forms have been distributed as part of special intensive revision of electoral rolls in Delhi. The house-to-house distribution of electoral enumeration forms is currently underway in Delhi. Electors can fill the enumeration form online at www.voters.eci.gov.in. In Odisha, the flood situation is improving as Mahanadi River recedes. However, the situation remains challenging in the worst affected districts. Shortages of drinking water, extensive crop damage and destruction of houses have added to the hardships of flood-affected families. The 2026 Commonwealth Games will come to a close with a spectacular closing ceremony at the iconic Hydro Arena in Glasgow tonight. On the occasion, Ahmedabad will receive the Commonwealth Games flag and the host baton in a ceremonial handover during the closing ceremony, marking India as the host for the centenary 2030 edition. And that is the end of this news bulletin.
2: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ನಿಲಯದಿಂದ ನಾಳೆ ಪ್ರಸಾರವಾಗುವ ಕೆಲವು ಕಾರ್ಯಕ್ರಮಗಳ ಮುಖ್ಯಾಂಶಗಳು. ನಾಳೆ ಬೆಳಗಿನ ಪ್ರಸಾರದಲ್ಲಿ 6 ಗಂಟೆಗೆ ಕಾರ್ಯಕ್ರಮಗಳ ವಿವರಣೆ, 6:10 ವಂದನ ಪ್ರಸಾರವಾಗಲಿದೆ, 6:30 ಚಿಂತನ, 6:35 ದೇಶಭಕ್ತಿ ಗೀತೆ, 6:40 ಜಾನಪದ ಸಂಗೀತ, 7:45 ಚಿತ್ರಗೀತೆಗಳನ್ನು ಆಲಿಸುವಿರಿ. 8:30 ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ವಾಣಿ, 8:35 ವಚನ ಗಾಯನ, 9:05 ಭಾವಗೀತೆಗಳು, 9:30 ಚಿತ್ರಗೀತೆಗಳನ್ನು ಆಲಿಸುವಿರಿ. ನಾಳೆ ಸಂಜೆ ಪ್ರಸಾರದಲ್ಲಿ 5:00 ಚಿತ್ರಗೀತೆಗಳು, 5:30 ಯುವವಾಣಿ ಕಾರ್ಯಕ್ರಮದಲ್ಲಿ ಭಾವಯಾನ ಕವಿ ಪರಿಚಯದ ಜೊತೆ ಭಾವಗೀತೆಗಳ ಸಂಗಮ. ಕಾರ್ಯಕ್ರಮದಲ್ಲಿ ಭಾಗವಹಿಸುವವರು ಸಿದ್ದಯ್ಯ ಪುರಾಣಿಕ್ ಅವರ ಪರಿಚಯವನ್ನು ಕೇಳುವಿರಿ. 6:15 ಭಾವಗೀತೆಗಳು, 6:51 ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗದಲ್ಲಿ ಕೇಳಿ. ಮೊದಲಿಗೆ ನೆರಳು ಪರದೆಯಲ್ಲಿ ತರಕಾರಿ ಬೇಸಾಯದ ಮಹತ್ವ ಕುರಿತು ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ತೋಟಗಾರಿಕಾ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಶೇಖರ್ ಗೌಡ ಪಾಟೀಲ್ ಅವರೊಂದಿಗೆ ಸಂದರ್ಶನವನ್ನು ಕೇಳುವಿರಿ. ನಂತರ ಹವಾಮಾನ ವರದಿ ಹಾಗೂ ಹವಾಮಾನಾಧಾರಿತ ಕೃಷಿ ಸಲಹೆಗಳು. 7:20 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಪ್ರತಿಭಾ ಗೋನಾಳ್ ಅವರಿಂದ ಜನಪದ ಮತ್ತು ತತ್ವ ಪದಗಳು. 7:45 ಚಿತ್ರಗೀತೆಗಳು, 8:00 ಮನೆ ಮನೆಯಲ್ಲಿ ವಾರದ ಕೌಟುಂಬಿಕ ಚರ್ಚೆ ಪ್ರಸಾರವಾಗಲಿದೆ. 8:30 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಅಮರಾವತಿ ಗ್ರಾಮದ ಯಲ್ಲಮ್ಮ ದೊಡ್ಡಮನಿ ಮತ್ತು ಸೆಂಗಡಿಗರಿಂದ ಹಲಗೆ ವಾದನ. 9:15 ಭಾವಗೀತೆಗಳು, 9:30 ಬಯಲಾಟ ಗಿರಿಜಾ ಕಲ್ಯಾಣ, 10:00 ಸಂಸತ್ತಿನಲ್ಲಿ ನಡೆದ ಉಭಯ ಸದನಗಳ ಪ್ರಶ್ನೋತ್ತರ ಕಾರ್ಯಕಲಾಪದ ಧ್ವನಿ ಮುದ್ರಿಕೆಯನ್ನು ಕೇಳುವಿರಿ. ಇದುವರೆಗೆ ನಿಲಯದಿಂದ ನಾಳೆ ಪ್ರಸಾರವಾಗುವ ಕೆಲವು ಕಾರ್ಯಕ್ರಮಗಳ ಮುಖ್ಯಾಂಶಗಳನ್ನು ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 11:02:03. ಇಲ್ಲಿಗೆ ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯ ಮುಕ್ತಾಯವಾಗುವುದು. ಮತ್ತೆ ನಿಲಯದ ನಾಳಿನ ಬೆಳಗಿನ ಪ್ರಸಾರ ಕಾರ್ಯ 5:55. ಹಾಗಾದರೆ ಸಮ್ಮತಿಗೆ ಅನುಮತಿ ಕೊಡಿ. ಶುಭರಾತ್ರಿ. ಜೈ ಹಿಂದ್.